ಮೃತ್ಯೋಹ ನಾಶಕ ಮಗಣ್ಯ ಶುಭ ಪ್ರದಾತಂ ಕಾಮ್ಯಾರ್ಥದಂ ಸಕಲ ಸಿದ್ಧಿಕರಂ ಮಹೇಶಂ ಕೃಪಾಶೀಲ ಶಂಭೋ ಶುಭ ಸುಪ್ರಭಾತಂ ದುರ್ವಾರ ದುಃಖ ಶಮನಾಚಯ

ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026ನೇ ಇಸವಿಯ ಜುಲೈ ತಿಂಗಳ 13ನೇ ತಾರೀಕು ಸೋಮವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುವ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಖಡ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಮನೋಚಿಂತನ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾಸುನಾದ, 8:45 ರೈತ ಧ್ವನಿ, 9:20 ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ, 9:50 ಮುಸ್ಸಂಜೆ, 10:20 ಗಾನಗಂಧರ್ವ, 11:00 ಭಾವಸಂಚನ ಕಾರ್ಯಕ್ರಮ, 11:30 ಹಾಡುವಸೈ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಒಂದೂರಿನಲ್ಲಿ ಒಬ್ಬ ಮನುಷ್ಯ, ಅವನು ಯಾವ ಕಾಲದಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ನೋ ಗೊತ್ತಿಲ್ಲ, ಬಹುಶಃ ಅವನು ಧೂಮಕೇತು ಕಾಣಿಸಿಕೊಂಡಾಗ ಹುಟ್ಟಿರ್ಬೇಕು. ಅವನನ್ನ ಕಂಡ್ರೆ ಜನಕ್ಕೆ ಭಯ ಅಸಹ್ಯ ಕೂಡ. ಅವನ ಮನಸ್ಸು ಹೆಂಗಿತ್ತು ಅಂದ್ರೆ ಈ ಕ್ಷಣ ಇದ್ದಂಗೆ ಮರು ಕ್ಷಣ ಇರೋಲ್ಲ, ಯಾರನ್ನೂ ಸುಮ್ಮನೆ ಇರೋಕ್ ಬಿಡಲ್ಲ, ಯಾರನ್ನೂ ಸುಖವಾಗಿಡೋಕ್ ಬಿಡೋದಿಲ್ಲ. ಅವನು ಬೆಳಗ್ಗೆ ಎದ್ದಾಗಿನಿಂದ ಮಲಗೋವರೆಗೂ ಯಾರಿಗೆ ಮೋಸ ಮಾಡಲಿ, ಯಾರ ಬಗ್ಗೆ ಟೀಕೆ ಮಾಡಲಿ, ಯಾರಿಗೆ ತೊಂದರೆ ಕೊಡಲಿ ಅಂತ ಚಿಂತೆ ಮಾಡ್ತಿರೋನು. ಪಕ್ಕದ ಮನೆಯವರಿಗಂತೂ ಸಾಕು ಸಾಕಾಗಿ ಹೋಗಿತ್ತು ಜಗಳಾಡಿ ಜಗಳಾಡಿ. ಮಕ್ಕಳು ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದಾನೆ, ಇವನು ಹೆಂಡತಿ ಇವನ ಪಾಶಕ್ಕಿಂತ ಯಮಪಾಶನ ಲೇಸು ಅಂತ ಹೇಳಿ ಕಣ್ಣು ಮುಚ್ಚಿದ್ಲು. ಪುಣ್ಯಾತ್ಮಗಿತ್ತಿ ಮುಕ್ತಿ ಪಡೆದಿದ್ಲು. ಯಾವ ಮಕ್ಕಳು ಇವ್ರ ಜೊತೆಗೆ ಇರೋಕ್ಕೆ ಸಾಧ್ಯ ಇಲ್ಲದೇನೆ ಇವೊಬ್ಬನೇ ಇರ್ತಿದ್ದ ಮನೇಲಿ, ಜೊತೆಗೆ ಯಾರೂ ಇಲ್ಲ. ದೊಡ್ಡ ಮನೆ ಗೂಬೆ ಥರ ಯಾವಾಗಲೂ ರೂಮಲ್ಲಿ ಕೂತ್ಕೊಂಡಿರೋನು. ಇವ್ರ ಮನೆಗೂ ಯಾರು ಬಂದು ಹೋಗ್ತಿರಲಿಲ್ಲ. ಆದರೆ ವಕೀಲ ಒಬ್ಬವನು ಬರೋನು ಮೇಲೆ ಮೇಲೆ, ಯಾಕಂದರೆ ಇವ್ರು ಎಲ್ಲರ ಮೇಲೂ ಕೇಸ್ ಹಾಕಿದ್ದ ತಾನೇ, ಆ ವಕೀಲನೇ ಮಾಡ್ಬೇಕು ಅಲ್ಲೆಲ್ಲ. ಒಂದು ದಿವಸ ವಕೀಲ ಪಕ್ಕದ ಮನೆಯವ್ರ ಹತ್ರ ಬಂದ, ಅವ್ರಿಗೆ ಗಾಬರಿ ಆಯಿತು. ಮತ್ತೆ ಅವ ತಕರಾರು ತಂದಪ್ಪ ಇವನು ಅಂತ ಆ ಮನೆ ಯಜಮಾನ್ರಿಗೆ ವಕೀಲ ಹೇಳ್ದ, ಸ್ವಾಮಿ ನಿಮ್ಮ ಪಕ್ಕದ ಮನೆಯವರಿದ್ದಾರಲ್ಲ ಅವ್ರ ವಕೀಲ ನಾನು, ನಿಮಗೆ ಯಾರಿಗೂ ಅವನ ಬಗ್ಗೆ ಗೌರವ ಇಲ್ಲ ಅನ್ನೋದು ಗೊತ್ತಿದೆ, ಆದ್ರೆ ಒಂದು ವಿಷಯ ನಿಮ್ಮ ಹತ್ರ ಹೇಳಿ ಹೋಗೋಣ ಅಂತ ಬಂದೆ. ಅವ್ರು ಕಳಿಸಿದಾರೆ ನನ್ನ, ಅವ್ರು ಹೇಳಿದ್ದ ಧರ್ಮ ನಿಮ್ಗೆ ಹೇಳಬೇಕಾದ್ದು. ಏನ್ ವಿಷಯ ಅಂತ ಕೇಳಿದ್ರು ಪಕ್ಕದ ಮನೆ ಯಜಮಾನ್ರು. ಬಹಳ ಹೆದರಿಕೆ ಅವರಿಗೆ. ಏನಿಲ್ಲ, ನಮ್ಮ ಕಕ್ಷಿದಾರರಿಗೆ ಆರೋಗ್ಯ ತುಂಬಾ ಕೆಟ್ಟ ಹೋಗಿದೆ, ನಿಮ್ಗೆ ಗೊತ್ತಲ್ಲ, ಅವ್ರ ವೈದ್ಯರ ಕಡೆಗೆ ಹೋಗಲ್ಲ, ಮತ್ತೆ ಯಾವ ವೈದ್ಯರು ಅವ್ರು ನೋಡೋದಿಲ್ಲ, ಆ ಥರ ಇದೆ ಪರಿಸ್ಥಿತಿ. ತುಂಬಾ ಅಸಹಾಯಕರಾಗಿಬಿಟ್ಟಿದ್ದಾರೆ, ಅವ್ರಿಗೆ ತಾವು ಮಾಡಿದ ತಪ್ಪಿ ನರುವಾಗಿದೆ ಅಂತೆ, ಹೊಸತಾಪದಿಂದ ಕುದ್ದು ಹೋಗಿದ್ದಾರೆ, ಇನ್ನು ಹೆಚ್ಚು ಜನ ಬದುಕೋದಿಲ್ಲ ಅಂತ ಅನಿಸ್ಬಿಟ್ಟಿದೆ ಅವರಿಗೆ. ನಿಮ್ಮೊಂದಿಗೆ ಎರಡೇ ಎರಡು ಮಾತಾಡಬೇಕು ಅಂತ ಬಯಸಿದ್ದಾರೆ. ತಾವು ದಯವಿಟ್ಟು ಅವ್ರನ್ನ ಕಂಡು ಬನ್ನಿ, ಅವ್ರಿಗೆ ಯಾವುದೂ ಬೇರೆ ಸಹಾಯ ಬೇಕಾಗಿಲ್ಲ, ನಿಮ್ಮ ಕಡೆ ಏನೂ ಬೇಕಾಗಿಲ್ಲ, ಸಾಯೋ ಮನುಷ್ಯನಿಗೆ ಸ್ವಲ್ಪ ಸಹಾನುಭೂತಿ ತೋರಿಸಿ ಬನ್ನಿ ಅಂದರು. ಪಾಪ ಸಾತ್ವಿಕರು ಪಕ್ಕದ ಮನೆಯವರು, ಸಾಯೋ ಮನುಷ್ಯನ ಜೊತೆಗೆ ದ್ವೇಷ ಯಾಕೆ ನಮಗೆ ಅಂದ್ಕೊಂಡು ಮನೆಗೆ ಹೋದರು. ಅವ್ರು ನಿಜವಾಗಲೂ ಅಂತಿಮ ಕ್ಷಣದಲ್ಲಿದ್ದ. ಪಕ್ಕದ ಮನೆಯವರು ನೋಡಿದ ಕೂಡಲೇ ಅವ್ರ ಕೈಯಲ್ಲಿ ಕೈ ಹಿಡ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಅಳ್ತಾ ಹೇಳ್ದ, ಸ್ವಾಮಿ ನಾನು ಮಹಾಪಾಪಿ, ನಿಮಗೆಲ್ಲ ತುಂಬ ಮೋಸ ಮಾಡಿದ್ದೇನೆ, ತೊಂದರೆ ಕೊಟ್ಟಿದ್ದೇನೆ, ಅದ್ರ ಫಲ ಈಗ ಅನುಭವಿಸ್ತಾ ಇದ್ದೇನೆ ನಾನು, ಇನ್ನು ಹೆಚ್ಚು ದಿನ ಬದುಕೋದಿಲ್ಲ, ಇವತ್ತೋ ನಾಳೆ ಹೋಗ್ಬಿಡ್ತೀನಿ ನಾನು, ನನ್ನ ಆತ್ಮ ಒಳಗೆ ವಿಲೆ ವಿಲೆ ಒದ್ದಾಡ್ತಾ ಇದೆ, ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು ಸ್ವಾಮಿ ನಮಗೆ. ಏನಪ್ಪ ಅಂತ ಕೇಳಿದ್ರು, ನಾನು ಇವತ್ತೋ ನಾಳೆನೋ ಸಾಯ್ತೀನಿ, ನಾ ಸತ್ತ ತಕ್ಷಣ ನಮ್ಮ ವಕೀಲ ಬಂದು ಹೇಳ್ತಾನೆ ನಿಮಗೆ, ಆಗ ಬಂದು ಏನು ಮಾಡ್ಬೇಕು ಗೊತ್ತಾ ನೀವು, ನನ್ನ ಪಕ್ಕ ಇರ್ತ ಒಂದು ಮಳೆ ಇಟ್ಕೊಂಡಿದ್ದೀನಿ ತೋರಿಸ್ತಾ ಅದನ್ನು, ಇಲ್ಲಿ 6 ಇಂಚಿನ ಮಳೆ ಇದೆ ನೋಡಿ ದೊಡ್ಡದೊಂದು, ಇದು ನನ್ನ ಎದೆ ಹೊಡೆದು ಬಿಡ್ಬೇಕು ನೀವು ಅಂತ, ಆಗ ಮಾತ್ರ ನನ್ನ ಆತ್ಮ ಬಿಡುಗಡೆ ಆಗ್ತದೆ ಅಂದ. ಇವೇ ಬೇಡ ಮರ ಅಂತದೆಲ್ಲ ಮಳೆಗಳೇ ಹೊಡೆಯೋಕ್ಕಾಗಲ್ಲ ನಮಗೆ ಅಂದರು. ಇಲ್ಲ ಸರ್, ನಾನು ಸತ್ತು ಹೋದ್ನ ನೋಡಿರಿ, ಬದುಕಿದಾಗಲ್ಲ, ವಕೀಲ ಇರ್ತಾನೆ, ಸತ್ತು ಹೋದ್ಮೇಲೆ ಬಂದು ಹೇಳ್ತಾನೆ ನಿಮಗೆ, ಬಂದು 6 ಇಂಚಿನ ಮಳೆನ ಸುತ್ತಿಗೆನು ಇಲ್ಲೇ ಇಟ್ಟಿದ್ದೀನಿ, ಮಳೆಯಲ್ಲಿ ಹೊಡೆದು ಬಿಡಿ, ನನ್ನ ಆತ್ಮಕ್ಕೆ ಬಿಡುಗಡೆ ಆಗ್ತದೆ, ಹೀಗಾದರೂ ನನ್ನ ತಪ್ಪಿ ಕ್ಷಮೆ ಆಗ್ತದೆ ಅಂದ. ಮರು ದಿವಸ ವಕೀಲ ಬಂದ, ಸತ್ತು ಹೋದ ಅವನು ಅಂತ ಹೇಳ್ದ. ಅಲ್ಲಿ ಹೋದ್ ನೋಡ್ತಾನೆ, ಸತ್ತೋಗಿದ್ದಾನೆ, ಸತ್ತೋನ ಅಪೇಕ್ಷೆ ಇತ್ತಲ್ಲ, ಏನು ಅಪೇಕ್ಷೆ ಅದು, 6 ಇಂಚಿನ ಮಳೆ ಹೆಣದ ಎದೆಯಲ್ಲಿ ಹೊಡಿಬೇಕು, ಪಾಪ ಹೊಡೆದ್ರು ಹೇಳಿದ್ನಲ್ಲ ಅಂತ. ತಕ್ಷಣ 2 ನಿಮಿಷದಲ್ಲಿ ಪೊಲೀಸರು ಒಳಗೆ ಬಂದರು, ಬಂಧಿಸ್ಬಿಟ್ರಂತೆ ಅವ್ರನ್ನ. ಯಾಕೆ ಅಂದರೆ ಈ ಮನುಷ್ಯ ತಾ ಸಾಯೋ ಮೊದಲೇ ಪತ್ರ ಬರೆದಿಟ್ಟಿದ್ದಾನೆ ಪೊಲೀಸರಿಗೆ, ನಾ ಸಾಯೋದಕ್ಕೆ ಪಕ್ಕದ ಮನೆಯವರೇ ಕಾರಣ, ಅವರೇ ನನ್ನ ಎದೆಗೆ ಮಳೆ ಹೊಡಿತಾರೆ ಅಂತ ಹೇಳಿದ್ನಂತೆ. ಇದು ನೋಡಿ ಪರಿಸ್ಥಿತಿ ಹೇಗಿದೆ, ಇರುವಾಗ ಕೆಟ್ಟವನಾಗಿರೋದಲ್ದೇನೆ ಸತ್ತ ಮೇಲೆ ಮತ್ತೊಬ್ಬರು ತೊಂದರೆ ಕೊಟ್ಟೆ ಹೋಗುವಂಥವ್ರು ಕೆಲವ್ರು ಹಾಗಿರ್ತಾರೆ. ಬದುಕಿದಾಗಿದ್ದು ಕಾಡಿದ ಜನ ಹೋದ್ಮೇಲೆ ತೊಂದರೆ ಕೊಟ್ಟೆ ಹೋಗ್ತಾರೆ, ಹಾಗೆ ತೃಪ್ತಿ ಆಗೋದು, ಕ್ಷುದ್ರ ತೃಪ್ತಿಗಳು ಅಂತ ಹೆಸರು ಇವಕ್ಕೆಲ್ಲ. ಇದು ಯಾಕೆ ಈ ಕತೆ ಹೇಳಿದೆ ಅಂತಂದರೆ, ನಮ್ಮಲ್ಲಿ ಕೆಲವರಿಗೆ ಜಗತ್ತಿನಲ್ಲಿ ಏನು ಸಂಭ್ರಮ ತೋರಿಸಿದ್ರು

ಚೆನ್ನಾಗಿ ಅನ್ಸಲ್ಲ, ಕೆಟ್ಟೋಗಿದೆ, ಹಾಳಾಗಿ ಹೋಗಿದೆ, ಒಳ್ಳೇದನ್ನು ನೋಡೋದೆ ಬರಲ್ಲ ಮನಸ್ಸಿಗೆ ನಮಗೆ. ಆದ್ರಿಂದ ತಿಳ್ಕೊಬೇಡಿ ಜಗತ್ತು ಇವತ್ತು ಕೆಟ್ಟಿದೆ ಅಂತ ಅನ್ಬೇಡಿ. ನನ್ನ ಕಡೆ ಒಂದು ಗ್ರೀಸ್ ದೇಶದ ಒಬ್ಬ ದರ್ಶನಕಾರ ಬರೆದಿದ್ದಾನೆ 2nd century, ಅವನು ಹೇಳ್ತಾನೆ ಪ್ರಪಂಚದಲ್ಲಿ ಆಗ್ತಿರೋ ಅನ್ಯಾಯ ನೋಡಿದ್ರೆ ಈ ಪ್ರಪಂಚ ಇನ್ನೊಂದು 100 years ಇರಲ್ಲ, ಮುಳುಗ ಹೋಗ್ತದೆ ಎಂದಿದ್ದ. ಯಾವಾಗ? 2nd century. ಈ 1800 years ಆದ್ಮೇಲೆ ಪ್ರಪಂಚಕ್ಕೆ ಏನಾಗಿಲ್ಲ, ಚೆನ್ನಾಗೇ ಇದೆ. ಆದರೆ ಕೆಲವರು ಇರ್ತಾರೆ ಪ್ರಪಂಚದಲ್ಲಿ ಒಳ್ಳೇದಿದ್ದು ನೋಡೋದಕ್ಕೆ ಮನಸ್ಸಿಲ್ಲ, ಸಂತೋಷ ಪಡೋಕ್ಕೆ ಮನಸ್ಸಿಲ್ಲ. ಅಂಥ ದುಃಖ ಜೀವಿಗಳಿಗೆ ಭಗವಂತ ಮನಸ್ಸನ್ನು ಬದಲಾಯಿಸುವಂಥ ಶಕ್ತಿ ಕೊಟ್ಟರೆ ಜಗತ್ತಿನೂ ಚೆನ್ನಾಗಿರ್ತದೆ ಅಂತ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಮಲ್ಲಕಂಬ ಗ್ರಾಮೀಣ ಸೊಗಡಿನ ಭಾರತೀಯ ಸಾಂಪ್ರದಾಯಿಕ ಕ್ರೀಡೆ. ಯೋಗ, ಸಂಕೀರ್ಣ ಸಮತೋಲನ, ಅಂಗಸೌಷ್ಠವ ಸೇರಿದಂತೆ ಚಮತ್ಕಾರಿಕ ಭಂಗಿಗಳನ್ನು ಸ್ಥಿರ ಲಂಬಕಂಬ, ನೇತಾಡುವ ಕಂಬ ಅಥವಾ ಹಗ್ಗದೊಂದಿಗೆ ಮಲ್ಲಕಂಬ ಪಟುಗಳು ವಿಶಿಷ್ಟವಾಗಿ ಯೋಗಾಸನ ಭಂಗಿಗಳನ್ನು ನಿರ್ವಹಿಸುತ್ತಾರೆ. ಅನೇಕ ಶತಮಾನಗಳ ಹಿಂದೆ ಮಲ್ಲರು ದೇಹದಾರ್ಢ್ಯತೆಯನ್ನು ಸಾಧಿಸಲು ಕಂಬಗಳ ಮೇಲೆ ಯೋಗ ಪ್ರದರ್ಶನಕ್ಕೆ ಅಣಿಯಾದ ಗರಡಿ ಮನೆಗಳ ವಿಸ್ತೃತ ಸ್ವರೂಪ ಮಲ್ಲಕಂಬ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಪ್ರತಿಷ್ಠಿತ ಏಷ್ಯಾ ಕ್ರೀಡಾಕೂಟ ಸೇರಿದಂತೆ ಮಲ್ಲಕಂಬ ಒಲಿಂಪಿಕ್ನಲ್ಲಿಯೂ ಸ್ಪರ್ಧೆಗೆ ಅರ್ಹವಾಗುವಂತೆ ಕೇಂದ್ರ ಸರ್ಕಾರ ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಅಮೆಚೂರ್ ಮಲ್ಲಕಂಬ ಫೆಡರೇಷನ್ ಸಹಯೋಗದಲ್ಲಿ ಮಲ್ಲಕಂಬ ಪಟುಗಳಿಗೆ ತರಬೇತಿ, ವೇದಿಕೆ ಜೊತೆಗೆ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿದೆ. ಗಂಡು ಮಕ್ಕಳು ಮಾತ್ರವಲ್ಲದೆ ಹೆಣ್ಣು ಮಕ್ಕಳು ಮಲ್ಲಕಂಬದಡಿ ತರಬೇತಿ ಪಡೆಯಲು ಅವಕಾಶವಿದೆ. ಸ್ಥಿರ ಮಲ್ಲಕಂಬ, ನೇತಾಡುವ ಮಲ್ಲಕಂಬ, ಹಗ್ಗದ ಮಲ್ಲಕಂಬ ಅಥವಾ ಸರಪಣಿ ಚಿಕ್ಕ ಕಂಬದ ಮೂಲಕ ಮಲ್ಲಕಂಬ ಕ್ರೀಡಾಪಟು ಸ್ಥಿರತೆ ಮತ್ತು ಸಮತೋಲನವನ್ನು ಸಾಧಿಸುವ ಸಂಕೀರ್ಣ ಯೋಗಾಸನಗಳನ್ನು ಪ್ರದರ್ಶಿಸುವ ಸಾಹಸಮಯ ಕ್ರೀಡೆ ಮಲ್ಲಕಂಬ. ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ, ಕರ್ನಾಟಕ ಮಲ್ಲಕಂಬ ಅಮೆಚೂರ್ ಫೆಡರೇಷನ್ ಕಾರ್ಯದರ್ಶಿ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಭಾರತದ ಪ್ರಾಚೀನ ಕ್ರೀಡೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಅದ್ಭುತವಾದ ಕ್ರೀಡೆ ಮಲ್ಲಕಂಬ. ಈ ಮಲ್ಲಕಂಬವನ್ನು ಕ್ರೀಡಾ ದೃಷ್ಟಿಯಿಂದ ನೋಡಿದಾಗ ಹಾಗೂ ಇತರೆ ಕ್ರೀಡೆಗಳಿಗೆ ಹೋಲಿಸಿದಾಗ ತಲೆಯ ಭಾಗದಿಂದ ಹಿಡಿದು ಪಾದದ ಬೆರಳಿನವರೆಗೂ ವ್ಯಾಯಾಮ ಸಿಗುವಂತಹ ಕ್ರೀಡೆ. ಈ ಕ್ರೀಡೆಯ ಬಗ್ಗೆ ಈಗಾಗಲೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ ಮಾಡಿ ಅದರ ಪರಿಣಾಮವಾಗಿ ಖೇಲೋ ಇಂಡಿಯಾ ಆವೃತ್ತಿಯ ಪ್ರಾರಂಭ ಮಾಡಿದ್ದು, ಈಗಾಗಲೇ ಮಲ್ಲಕಂಬ ಅಂತಾರಾಷ್ಟ್ರೀಯ ಕ್ರೀಡೆಯಾಗಿ ಹೊರಹೊಮ್ಮಿದ್ದು, ಸುಮಾರು 22 ದೇಶಗಳಿಂದ ಈ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ.
0: ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವವನ್ನು ಈ ತಿಂಗಳ 15ರಿಂದ 17ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಆಯೋಜಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆಯ ಸಹಾಯಕ ನಿರ್ದೇಶಕಿ ಕೆ ಶಶಿಕಲಾ.
3: 2025-26 ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಆಯುರ್ವೇದ ಭಾಷಣ ಖಂಡಿಕೆಯ ಹಿನ್ನೆಲೆಯಲ್ಲಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಮಲ್ಲಕಂಬ ಕ್ರೀಡೆಯನ್ನ ಆಯೋಜನೆ ಮಾಡೋದಕ್ಕೆ ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು. ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿದೆ. 2ನೇ ಆವೃತ್ತಿಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಸುಮಾರು 18 ಜಿಲ್ಲೆಗಳ 300ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿರುತ್ತಾರೆ. ದಿನಾಂಕ 15ರಿಂದ 17ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಮಲ್ಲಕಂಬ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಮಲ್ಲಕಂಬ ಕ್ರೀಡೆ ಗ್ರಾಮೀಣ ದೇಸಿ ಕ್ರೀಡೆಯಾಗಿದ್ದು ಸಮರ ಕಲೆಯಾಗಿ ಪ್ರಚಲಿತದಲ್ಲಿತ್ತು.
0: ದೇಶಾದ್ಯಂತ ಪ್ರಸಕ್ತ ವರ್ಷ 83 ಸಂಘ ಶಿಕ್ಷಾ ವರ್ಗ ಮತ್ತು 12 ಕಾರ್ಯಕರ್ತ ವಿಕಾಸ ವರ್ಗಗಳು ನಡೆದಿದ್ದು, 18,842 ಸ್ವಯಂ ಸೇವಕರು ತರಬೇತಿ ಪಡೆದಿದ್ದಾರೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರಚಾರ್ ಪ್ರಮುಖ್ ಸುನೀಲ್ ಅಂಬೇಕರ್ ತಿಳಿಸಿದ್ದಾರೆ. ಬೆಳಗಾವಿಯ ಅನುಗೋಳದ ಸಂತ ಮೀರಾ ಶಾಲೆಯ ಜನಕಲ್ಯಾಣ ಸಭಾಂಗಣದಲ್ಲಿ 3 ದಿನಗಳ ಕಾಲ ನಡೆದ ಅಖಿಲ ಭಾರತೀಯ

0: ಪ್ರಚಾರಕರ ವಾರ್ಷಿಕ ಸಭೆ ನಿನ್ನೆ ಸಮಾರೋಪಗೊಂಡಿತು. ಆರ್ಎಸ್ಎಸ್ ಸರಸಂಘ ಚಾಲಕ ಡಾಕ್ಟರ್ ಮೋಹನ್ ಭಾಗವತ್, ಸರಕಾರಿ ವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 223 ಜನ ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ KMCRI ಸರ್ಕಾರದ ಅನುದಾನ ಹಾಗೂ ದಾನಿಗಳ ನೆರವಿನಿಂದ ಮಕ್ಕಳ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆ ಹಾಗೂ ಗುಣಮಟ್ಟದ ಆರೈಕೆಗೆ ಹೆಸರಾಗಿದೆ. ಉತ್ತರ ಕರ್ನಾಟಕದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ ಉಚಿತವಾಗಿ ಗುಣಮಟ್ಟದ ಆರೋಗ್ಯ ಸೇವೆ ಇಲ್ಲಿ ಲಭ್ಯವಿದೆ. ಧಾರವಾಡ, ಹಾವೇರಿ, ಗದಗ, ಉತ್ತರ ಕನ್ನಡ, ರಾಯಚೂರು ಹಾಗೂ ಬಾಗಲಕೋಟೆ ಜಿಲ್ಲೆಗಳಿಂದ ಆರೋಗ್ಯಾಕಾಂಕ್ಷಿ ಮಕ್ಕಳು KMCRI ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವೈದ್ಯಕೀಯ ಅಧೀಕ್ಷಕ ಡಾ ಈಶ್ವರ್ ಹಸಬಿ ತಿಳಿಸಿದ್ದಾರೆ. KMCRI ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಹಾಗೂ ತಜ್ಞ ವೈದ್ಯ ಡಾ ವಿನೋದ್ ರಟಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಉತ್ತರ ಕರ್ನಾಟಕದ ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯ ಮಕ್ಕಳ ವೈದ್ಯಕೀಯ ವಿಭಾಗವು ಹಲವು ದಶಕಗಳಿಂದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದೆ. ಅತ್ಯುತ್ತಮ ಚಿಕಿತ್ಸಾ ಸೇವೆ, ವೈದ್ಯಕೀಯ ಶಿಕ್ಷಣ, ಸಂಶೋಧನೆ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಈ ವಿಭಾಗವು ರಾಜ್ಯದಲ್ಲಿಯೇ ತನ್ನದೇ ಆದ ಹೆಗ್ಗಳಿಕೆಯನ್ನು ಗಳಿಸಿದೆ. ಉತ್ತರ ಕರ್ನಾಟಕದ ಅತಿದೊಡ್ಡ ಹಾಗೂ ಅತ್ಯಾಧುನಿಕ ಮಕ್ಕಳ ತೀವ್ರ ನಿಗಾ ಘಟಕ ಹೊಂದಿರುವುದು ಮತ್ತು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹೊಂದಿರುವುದು, ಅದರ ಮೂಲಕ ಸಾವಿರಾರು ಮಕ್ಕಳ ಜೀವ ಉಳಿಸಿರುವ ಹೆಮ್ಮೆ ನಮ್ಮದಾಗಿದೆ. ರೋಟರಿ ಜೀವಾಮೃತ ದಾನಿ ತಾಯಿ ಹಾಲು ಬ್ಯಾಂಕ್ ಮೂಲಕ ತಾಯಿಯ ಹಾಲು ಲಭ್ಯವಿಲ್ಲದ ನವಜಾತ ಶಿಶುಗಳಿಗೆ ಸುರಕ್ಷಿತ ದಾನಿ ತಾಯಿ ಹಾಲು ಒದಗಿಸಿ ಆರೋಗ್ಯಕರ ಜೀವನಕ್ಕೆ ಭದ್ರ ಬುನಾದಿ ನಿರ್ಮಾಣ ಮಾಡುತ್ತಿದೆ. ಪೌಷ್ಟಿಕ ಪುನರ್ವಸತಿ ಕೇಂದ್ರ ಮೂಲಕ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಸಮಗ್ರ ಚಿಕಿತ್ಸೆ ಹಾಗೂ ಪುನರ್ವಸತಿ ಸೇವೆ ಒದಗಿಸುತ್ತಿದೆ. DIC ಮೂಲಕ ಬೆಳವಣಿಗೆ ಸಮಸ್ಯೆ ಹೊಂದಿರುವ ಬಹು ಮಕ್ಕಳಿಗೆ ಬಹುಶಾಖಾ ತಜ್ಞರಿಂದ ಸಮಗ್ರ ಮೌಲ್ಯಮಾಪನ ಮತ್ತು ಪುನರ್ವಸತಿ ಒದಗಿಸುತ್ತಿದೆ. ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಶ್ರೇಷ್ಠತೆಯ ಕೇಂದ್ರವಾಗಿ ಬೆಳೆದು ಬಂದಿದೆ. ಪ್ರತಿಯೊಂದು ಮಗುವಿನ ಆರೋಗ್ಯವೇ ನಮ್ಮ ಧ್ಯೇಯ, ನಮ್ಮ ಬದ್ಧತೆ.
0: ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಎಸ್ ನಿಜಲಿಂಗಪ್ಪ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಉಪಾಧ್ಯಕ್ಷ ಹಾಗೂ 3 ಬಾರಿ ರಾಜ್ಯಸಭೆ ಸಂಸದರಾಗಿದ್ದ ಎಚ್ ಹನುಮಂತಪ್ಪ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. 1995 ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರಾಗಿ ಹಾಗೂ 2020 ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಮಹತ್ವದ ಜವಾಬ್ದಾರಿ ನಿಭಾಯಿಸಿದ್ದರು. ಹಿರಿಯ ನಾಯಕ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಶಿವಮೊಗ್ಗ ಯೋಧಾಸ್ ಕ್ರಿಕೆಟ್ ತಂಡ ಪದಾರ್ಪಣೆಯ ಆವೃತ್ತಿಯಲ್ಲಿಯೇ ಮಹಾರಾಜ ಟ್ರೋಫಿ, KSCA T20 5 ಆವೃತ್ತಿಯ ಪಂದ್ಯಾವಳಿಯಲ್ಲಿ ನೂತನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನಾಯಕ ಲವನೀತ್ ಸಿಸೋಡಿಯಾ 87 ರನ್ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಅಂತಿಮ ಪಂದ್ಯದಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ಎದುರು 4 ವಿಕೆಟ್ಗಳ ಗೆಲುವು ದಾಖಲಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ 8 ವಿಕೆಟ್ಗೆ 185 ರನ್ ಗಳಿಸಿತು. ಶಿವಮೊಗ್ಗ ಯೋಧಾಸ್ ತಂಡ 19.4 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 186 ರನ್ ಗಳಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಬಳ್ಳಾರಿ ಜಿಲ್ಲೆಯಲ್ಲಿ 97.26% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ 557,559 ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ

0: ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 74 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
5: ಚಲನೆ ವಿಶ್ವಾಸ್ತರಣೆ,
1: ಚಲನೆ ವಿಶ್ವಾಸ್ತರಣೆ,
5: ಅದುವೇ ಮಾಯಾ ಭ್ರಮಣೆ,
1: ಅದುವೇ ಮಾಯಾ ಭ್ರಮಣೆ,
5: ಸಲೆ ಬಗೆಯಲ್ ಅದು,
1: ಸಲೆ ಬಗೆಯಲ್ ಅದು,
5: ಪರಬ್ರಹ್ಮ ವಿಸ್ಫುರಣೆ,
1: ಪರಬ್ರಹ್ಮ ವಿಸ್ಫುರಣೆ,
5: ಥಳಥಳಿಕೆ ವಜ್ರದಲ್ಲಿ,
1: ಥಳಥಳಿಕೆ ವಜ್ರದಲ್ಲಿ,
5: ನೈಜವಿರುವಂತೆ,
1: ನೈಜವಿರುವಂತೆ,
5: ಉಜ್ವಲತೆ ಬೊಮ್ಮಗೆ ನೈಜ ಮಂಕುತಿಮ್ಮ,
1: ಉಜ್ವಲತೆ ಬೊಮ್ಮಗೆ ನೈಜ ಮಂಕುತಿಮ್ಮ.
4: ಸೊ ಇಲ್ಲಿ ಮತ್ತೆ ಬ್ರಹ್ಮ ಪರಬ್ರಹ್ಮ ಜಗತ್ತಿನಲ್ಲಿ ನಮಗೆ ಕಾಣುವಂತ ಜಗತ್ತಿನಲ್ಲಿ ಹೇಗೆ ಕಾಣಿಸ್ಕೊಳ್ತಾ ಇದ್ದಾನೆ ಅನ್ನೋದನ್ನ ಕುರಿತು ವರ್ಣನೆ. ಆಗ್ಲೇ ನಾವು ಅನ್ಕೊಂಡಂಗೆ ಇಟ್ಸ್ ಅನ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್, ಇದನ್ನ ನಾವು ಮಾತಾಡಿದ್ವಿ. ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್, ಬಿಗ್ ಬ್ಯಾಂಗ್ ಅನ್ನೋದನ್ನೆಲ್ಲ ನಾನು ಹೇಳುವಾಗಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದೆ. ಇವತ್ತಿನ ಪರಿಕಲ್ಪನೆಯಲ್ಲಿ ಕೂಡ ವಿಶ್ವ ಬೆಳೀತಾ ಇದೆ, ದೊಡ್ಡದಾಗ್ತಾ ಇದೆ ಅಂತ ಒಂದು ವಿಚಾರವನ್ನು ಮುಂದಿನ ಕೆಲವೊಂದು ಮುಕ್ತಕಗಳಲ್ಲೂ ಕೂಡ DVJ ಅವರು ಮತ್ತೆ ಪ್ರಸ್ತಾಪ ಮಾಡ್ತಾರೆ. ಸೊ ವಿಶ್ವಾಸ್ತರಣೆ, ವಿಶ್ವದ ಆಸ್ತರಣೆ ಅಂದರೆ ಅದರ ವಿಸ್ತೀರ್ಣ, ವಿಸ್ತಾರಗೊಳ್ಳುವಿಕೆ. ಅದು ವಿಶ್ವ ನಿರಂತರವಾಗಿ ವಿಸ್ತಾರಗೊಳ್ತಾ ಇದೆ. ಸೊ ಆ ಚಲನೆ ಅದು ಇದ್ದೇ ಇದೆ, ಅದು ಕಂಟಿನ್ಯೂಸ್ಲಿ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್. ಅದು ಭಗವಂತನ ಒಂದು ಅಭಿವ್ಯಕ್ತಿ, ವಿಶ್ವದಲ್ಲಿರುವಂಥ ಒಂದು ಅಭಿವ್ಯಕ್ತಿ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಒಂದು ರೀತಿಯ ಮಾಯಾ ಭ್ರಮಣೆ, ತಿರುಗಾಟ. ಭ್ರಮಣೆ ಅಂದರೆ ತಿರುಗಾಟ. ಸೊ ಮಾಯೆಯ ತಿರುಗಾಟ, ಜಗತ್ತಿನ ತಿರುಗಾಟ. ವಿರಾಟ್ ಪುರುಷನನ್ನು ನಾವು ನೋಡಿದ್ವಿ, ಮಾಯೆ ಅನ್ನುವಂಥ ಪುರುಷನ ಸತಿಯನ್ನು ನೋಡಿದ್ವಿ. ಸೊ ಹಾಗೆ ಆ ಸತಿ ತಿರುಗಾಟದಲ್ಲಿದ್ದಾಳೆ, ತಿರುಗಾಟದಲ್ಲಿದ್ದಾಳೆ, ಭ್ರಮಣೆಯಲ್ಲಿದ್ದಾಳೆ. ಸೊ ವಿಶ್ವಾಸ್ತರಣೆ, ಒಂದು ಕಡೆಯಿಂದ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಇನ್ನೊಂದು ಕಡೆಯಿಂದ ಇದು ರೊಟೇಟ್ ಅಥವಾ ರಿವಾಲ್ವ್ ಆಗ್ತಾ ಇದೆ. ಸಲೆ ಬಗೆಯಲ್ಲಿ ಸರಿಯಾಗಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅರ್ಥ ಮಾಡಿಕೊಂಡ್ರೆ ಅದೇನಪ್ಪ ಅಂತಂದರೆ ಪರಬ್ರಹ್ಮಣ ವಿಸ್ಫುರಣೆ, ಅಂದರೆ ಅದು ಸ್ಪಷ್ಟೀಕರಣ. ಪರಬ್ರಹ್ಮ ಯಾವ ರೀತಿಯಲ್ಲಿ ಪ್ರಕಟ ಆಗ್ತಾ ಇದ್ದಾನೆ ಅನ್ನೋದರ ಸ್ಪಷ್ಟೀಕರಣ. ಸೊ ನಮಗಿಲ್ಲಿ ಕಾಣ್ತಾ ಇರೋವಂಥ ಈ ವಿಸ್ತಾರವಾದಂಥ ಜಗತ್ತು, ಇನ್ನೂ ಬೆಳೀತಾ ಇರೋವಂಥ ಜಗತ್ತಿನ ವ್ಯಾಪ್ತಿ, ಅಲ್ಲಿ ಆಗ್ತಾ ಇರೋವಂಥ ಎಲ್ಲ ಚಲನೆಗಳು ವಿಸ್ಫುರಣೆ, ಯಾವುದ್ರದ್ದು ಸ್ಪಷ್ಟೀಕರಣ, ಯಾವುದ್ರದ್ದು ಭಗವಂತನ ಸ್ಪಷ್ಟೀಕರಣ ಅಂತ. ಸೊ ಇಲ್ಲಿ ಈ ಸ್ಪಷ್ಟೀಕರಣವನ್ನು ಮತ್ತಷ್ಟು ಪ್ರಬಲವಾಗಿ ನಮ್ಗೆ ನಿರೂಪಿಸೋಕ್ಕೆ ಒಂದು ಉದಾಹರಣೆ ಅಂತ ತಗೋತಾರೆ. ವಜ್ರ, ವಜ್ರ

0: ತನ್ನಿಂತಾನೆ ಹೊಳೆಯುತ್ತೆ. ಯಾಕೆ ಹೊಳೆಯುತ್ತೆ? ಅದರ ಮೇಲೆ ಬೆಳಕು ಬೀಳ್ತಾ ಇದ್ದಂಗೆನೆ ಅದರ ಮೇಲ್ಮೈ, ಅದರ ಸರ್ಫೇಸ್ ಎಷ್ಟು ಫೈನ್ ಕಟ್ಸ್ ಇರುತ್ತಪ್ಪ ಅಂತಂದರೆ ಬೆಳಕು ಅಲ್ಲಿಂದ ಪ್ರತಿಸ್ಫಲಿತವಾಗುತ್ತೆ, ಮತ್ತು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಅದು, ಮತ್ತು ಅದರೊಳಗಡೆ ಆಗ್ತಾ ಆಗ್ತಾ ಆಗ್ತಾ ಬೆಳಕಿನ ಕಿರಣ ವಜ್ರದ ಮೇಲೆ ಬಿದ್ದಾಗ ಅದೆಷ್ಟೋ ಬೆಳಕು ಅಲ್ಲಿ ಬಿತ್ತೇನೋ ಅನ್ನೋ ರೀತಿಯಲ್ಲಿ ತನ್ನಿಂತಾನೇ ಅದು ಪ್ರಕಾಶಮಾನವಾಗುತ್ತೆ. ಅದೇ ಒಂದು ಕಲ್ ಮೇಲೆ ಬೆಳಕಿನ ಕಿರಣ ಬಿದ್ದರೆ ಅದು ಆ ರೀತಿ ಪ್ರಕಾಶಮಾನವಾಗಲ್ಲ. ಸೊ ವಜ್ರದಲ್ಲಿರುವಂಥ ವಿಶೇಷತೆ ಏನಪ್ಪಾ ಅಂತಂದರೆ ಇರುವ ಬೆಳಕನ್ನು ಉಜ್ವಲವಾಗಿ ಕಾಣೋ ರೀತಿಯಲ್ಲಿ ಮಾಡುತ್ತೆ, ಅದು ವಜ್ರದ ವಿಶೇಷತೆ. ಸೊ ಹಾಗೆ ಪರಬ್ರಹ್ಮನಿಗೆ ಇನ್ಯಾರೋ ಏನೋ ತಗೊಂಬಂದು ಕೊಡ್ತಾ ಇಲ್ಲ, ತಾನು ತನ್ನ ನೈಜ ಶಕ್ತಿಯಿಂದ ಉಜ್ವಲನಾಗಿ ವ್ಯಾಪ್ತನಾಗಿ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದ್ದಾನೆ. ಸೊ ಹಾಗೆ ನಮ್ಮಲ್ಲಿಯೂ ಕೂಡ ವಜ್ರದಲ್ಲಿರುವಂತೆಯೇ ಕೆಲವು ನೈಜತೆಗಳಿರ್ತವೆ. ಸೊ ಈಗ ಹೇಗೆ ಒಂದು ವಜ್ರ ಮತ್ತು ಕಲ್ಲು ಪ್ರತಿಫಲನದ ಶಕ್ತಿಯಲ್ಲಿ ವ್ಯತ್ಯಾಸ ಆಗುತ್ತೋ, ಹಾಗೆ ವ್ಯಕ್ತಿಯಿಂದ ವ್ಯಕ್ತಿಗೂ ಕೂಡ ಅದರಲ್ಲಿ ವ್ಯತ್ಯಾಸಗಳಿರ್ತವೆ. ನೈಜತೆ ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹೊರಗಡೆಯಿಂದ ಸುಮ್ಮನೆ ಪಾಲಿಶ್ ಮಾಡಿಬಿಟ್ಟು ಹೊರಗಡೆಯಿಂದ ಏನೋ ಕಾಣಿಸೋ ರೀತಿಯಲ್ಲಿ ಮಿಂಚೋ ರೀತಿಯಲ್ಲಿ ಮಾಡೋದಕ್ಕೂ, ಮೂಲಭೂತವಾಗಿ ತನ್ನಿಂದಲೇ ತನ್ನ ಶಕ್ತಿಯಿಂದಲೇ ಮಿಂಚುವಂಥ ವಜ್ರಕ್ಕೂ ವ್ಯತ್ಯಾಸ ಇದೆ. ಸೊ ಅದು ನಮಗೆ ಗೊತ್ತಾಗಲ್ಲ ಹೊರಗಡೆಯಿಂದ ನೋಡಿದಾಗ. ಆದರೆ ಚಿನ್ನ ಬೆಳ್ಳಿ ಇದರಲ್ಲಿ ಕೆಲಸ ಮಾಡೋವಂಥವ್ರಿಗೆ ಹೋಗಿ ಯಾವುದಾದ್ರೂ ಒಂದು ಕಲ್ಲನ್ನು ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವುದು ನಿಜವಾದ ವಜ್ರ, ಯಾವುದು ಇವಾಗ ಆರ್ಟಿಫಿಷಿಯಲ್ ಡೈಮಂಡ್, ಅಮೆರಿಕನ್ ಡೈಮಂಡ್ ಅವೆಲ್ಲ ಬರ್ತಾ ಇದೆ. ಅವೆಲ್ಲ ಏನು, ತೋರಿಕೆಯ ಪ್ರತಿಫಲನದ ಒಂದು ಕ್ರಿಯೆಯನ್ನು ಮಾಡುವಂಥ ವಜ್ರಗಳು. ನಿಜವಾಗಿಯೂ ನೈಜವಾಗಿ ಶಕ್ತಿ ಇರುವಂಥ ವಜ್ರಗಳನ್ನು ನಾವು ನೋಡಿದಾಗ ಅದಕ್ಕೆ ಬೆಲೆ ಇದಕ್ಕಿಂತ ಅದೆಷ್ಟೋ ಪಟ್ಟು ಜಾಸ್ತಿ ಇರುತ್ತೆ. ಸೊ ಹಾಗೆ ಭಗವಂತ ಇಡೀ ವಿಶ್ವದಲ್ಲಿ ತಾನೇ ತಾನಾಗಿ ವಿಜೃಂಭಿಸ್ತಾ ಇರುವಂಥ ನಿಜವಾದಂಥ ವಜ್ರ. ಅವನಿಗೆ ಬೇರೆ ಏನು, ಬೇರೆ ಯಾವುದು ಶಕ್ತಿಯ ಅವಶ್ಯಕತೆ, ಅವಲಂಬನೆ, ನಿರೀಕ್ಷೆ ಅದೆಲ್ಲ ಯಾವುದೂ ಇರಲ್ಲ. ಸೊ ಈಗ ನಾವು ನೋಡಿದ್ವಿ ಹೊರಗಡೆ ಇರೋ ಪ್ರಪಂಚದಲ್ಲಿ ಹೇಗೆ ಭಗವಂತ ಪ್ರಕಟವಾಗ್ತಾ ಇದ್ದಾನೋ ಅದೇ ರೀತಿಯಲ್ಲಿ ನಮ್ಮ ಒಳಗೂ ಕೂಡ ಇದ್ದಾನೆ ಅನ್ನೋದನ್ನು ನಾವು ನೋಡಿದ್ವಿ. ಈ ವಜ್ರದ ಶಕ್ತಿಯನ್ನು ನಾವು ಚರ್ಚೆ ಮಾಡ್ತಾ ಇರುವಾಗಲೇ ಆ ಆಂತರಿಕ ಶಕ್ತಿ ನಮ್ಮಲ್ಲಿರೋದನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕು. ಹೇಗೆ ಭಗವಂತ ಹೊರಗಡೆ ಈ ಚಲನೆ ಭ್ರಮಣೆ ಅದನ್ನು ವಿಸ್ತಾರ ಅದನ್ನೆಲ್ಲ ಮಾಡ್ತಾ ಪ್ರಕಟವಾಗ್ತಾ ಇದ್ದಾನೋ ಹಾಗೆ ನಮ್ಮ ಅಂತರಂಗದಲ್ಲೂ ಕೂಡ ಇದ್ದಾನೆ ಅನ್ನೋದನ್ನು ಮರೆಯಿದೆ. ಆ ಭಗವಂತನ ಪ್ರಕಟೀಕರಣಕ್ಕೆ ನಾವು ತೊಡಗಬೇಕಾಗಿರುವಂಥದ್ದು ಬಹಳ ಮುಖ್ಯ. ಸೊ ಇಲ್ಲಿ ಎಷ್ಟೋ ಸರ್ತಿ ನಿತ್ಯ ಜೀವನದ ಜಂಜಾಟಗಳಲ್ಲಿ ನಾವು ಕೆಲವು ತೋರಿಕೆಗಳನ್ನು ಮುಖವಾಡಗಳನ್ನು ಹಾಕ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅದು ತಾತ್ಕಾಲಿಕವಾಗೇನೋ ಚೆನ್ನಾಗಿದೆ ಅಂತ ಅನಿಸಿದ್ರೂ ಕೂಡ ನಮಗೂ ಗೊತ್ತು ಅದು ನೈಜವಲ್ಲ, ಬಹಳ ಬೇಗ ಹೊರಗಡೆವರೆಗೂ ಗೊತ್ತಾಗ್ಬಿಡುತ್ತೆ ಅದು ನೈಜವಲ್ಲ ಅಂತ. ಸೊ ನಾವು ನೈಜತೆಯನ್ನು ಆಧಾರವಾಗಿಟ್ಕೊಂಡು ಆ ನೈಜತೆಯನ್ನು ವಿಸ್ತಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಹೇಗೆ ಹೊರಗಡೆ ಎಲ್ಲ ಭಗವಂತ ವಿಜೃಂಭಿಸ್ತಾ ಪ್ರಕಟಗೊಳ್ತಾ ಇದ್ದಾನೋ ಹಾಗೆ ನಮ್ಮ ಅಂತರಂಗದಲ್ಲೂ ಕೂಡ ಪ್ರಕಟಗೊಳ್ತಾನೆ ಅನ್ನೋದು ನಾವು ನೆನ್ಪಿಟ್ಕೊಳ್ಬೇಕು. ನಾವು ಹಿಂದಿನ ಎಲ್ಲ ಮುಕ್ತಕಗಳನ್ನು ಇದ್ರ ಜೊತೆ ಸಮೀಕರಣ ಮಾಡ್ತಾ ನೋಡಿದಾಗ ವಿ ಹ್ಯಾವ್ ಟು ಬಿ ಟ್ರೂ ಟು ಅವರ್ ಸೆಲ್ಫ್, ನಮ್ಮ ಶಕ್ತಿಗಳಿಗೆ, ನಮ್ಮ ನಿಜವಾದ ಶಕ್ತಿಗಳನ್ನು ನಾವು ಗುರುತಿಸ್ಕೊಂಡು ಅದನ್ನು ನಾವು ಪ್ರಕಟಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಾಗ ತೋರಿಕೆಗಳಿರಲ್ಲ, ನಟನೆಗಳಿರಲ್ಲ, ಆಗ ನಮ್ಮ ಆಂತರಿಕ ಶಕ್ತಿಯೂ ಬೆಳೆಯುತ್ತೆ ಮತ್ತು ಹೊರಗಿನ ಪ್ರಪಂಚದೊಳಗೆ ನಾವು ಒಂದು ರೀತಿಯಲ್ಲಿ ಸಮನ್ವಯದಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೊ ಹೀಗೆ ಈ ಕಳೆದ ಮೂರು ಮುಕ್ತಕಗಳಲ್ಲಿ ಡಿ ವಿ ಜಿ ಅವರು ಪರಬ್ರಹ್ಮ ನಮಗೆ ಹೇಗೆ ಕಾಣಿಸ್ತಾ ಇದ್ದಾನೆ, ಎಷ್ಟು ವೈವಿಧ್ಯ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ, ಅದನ್ನು ನಾವು ಆಂತರಿಕವಾಗಿಯೂ ಕೂಡ ಹೇಗೆ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗ.

0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 74 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ. ಈ ಕಾರ್ಯಕ್ರಮದಲ್ಲಿ ಸರಳತೆ ಜೀವನ ಸಾಧ್ಯವೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸರಳತೆ ಜೀವನವು ಸಾಧನೆಯೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮ ಜೀವನ ಪದ್ಧತಿ ಹೇಗಿರಬೇಕು ಎಂಬ ಬಗ್ಗೆ ನಮಗೆ ತಿಳಿದಿಲ್ಲ ಎಂದು ಬಾಯಡಂಬರಕ್ಕೆ ಮನಸೋಲುತ್ತಿರುವ ನಾವು ನಮ್ಮ ಜೀವನ ಹೇಗಿರಬೇಕು ಎಂಬುದನ್ನೇ ಮರೆಯುತ್ತಿದ್ದೇವೆ. ಇತ್ತೀಚೆಗೆ ಮನೆಗಳಲ್ಲಿ ಖುದ್ದು ತಯಾರಿಸಿದ ಆಹಾರಕ್ಕೆ ಬದಲಾಗಿ ಹೊರಗಿನಿಂದ ತರಿಸಿ ತಿನ್ನುವ ಆಹಾರ ಮೂಲಕ ನಾವು ಭಿನ್ನರು ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ಈಗಲೂ ಸ್ವಲ್ಪ ವಯಸ್ಸಾದವರು ಯಾವುದೇ ಕಾರಣಕ್ಕೂ ಈ ರೀತಿ ಹೊರಗಿನಿಂದ ತರಿಸಿದ ಆಹಾರವನ್ನು ಇಷ್ಟಪಡುವುದಿಲ್ಲ. ಹಾಗೆಯೇ ಅವರು ವೈಭವದ ಜೀವನವನ್ನು ಇಷ್ಟಪಡುವುದಿಲ್ಲ. ಆ ದೇವರು ನಮಗೆ ಎಲ್ಲವನ್ನು ಕೊಟ್ಟಿರಬಹುದು, ಆದರೆ ಹಾಗೆಂದು ಆಡಂಬರದ ಜೀವನ ಸೂಕ್ತವಲ್ಲ ಎಂದು ಅವರು ಹೇಳುತ್ತಾರೆ. ಇತ್ತೀಚೆಗೆ ಭೇಟಿಯಾದ ಒಬ್ಬರು ಅವರ ತಂದೆಯ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡ ವಿಷಯ ಎಂದರೆ, ನಮ್ಮ ತಂದೆಗೆ ನಾವು 3 ಮಕ್ಕಳು, ದೇವರ ದಹಿಯಿಂದ ನಾವೆಲ್ಲ ಚೆನ್ನಾಗಿಯೇ ಇದ್ದೇವೆ. ನಮ್ಮ ತಂದೆ ನಮ್ಮ ಈ 3 ಮಕ್ಕಳ ಮನೆಗಳಲ್ಲೂ ಕೆಲವು ದಿನ ಇದ್ದು ಹೋಗುತ್ತಾರೆ, ಆದರೆ ಅವರಿಗೆ ಇಷ್ಟವಾಗುವುದು ಸರಳ ಜೀವನ. ಹಾಗಾಗಿ ವೈಭವದ ಜೀವನದ ಮನೆಯಲ್ಲಿ ಅವರು ಹೆಚ್ಚು ದಿನ ಇರಲು ಇಷ್ಟಪಡುವುದಿಲ್ಲ ಎಂದರು. ಹಾಗಾದರೆ ಸರಳ ಜೀವನಕ್ಕೆ ಅವರು ಅನುಸರಿಸುವ ಕ್ರಮ ಯಾವುದು ಎಂದು ಕೇಳಿದರೆ, ಅವರದ್ದು ಶಿಸ್ತುಬದ್ಧ ಜೀವನ. ಎಂದಿಗೂ ಒಂದು ತುತ್ತನ್ನು ಹೆಚ್ಚಾಗಿ ತಿಂದವರಲ್ಲ. ತಮಗೆ ಅಗತ್ಯ ಎಷ್ಟೋ ಅಷ್ಟನ್ನೇ ಅವರು ತಿನ್ನುವುದು. ಅದು ಎಷ್ಟೇ ರುಚಿ ಇರಲಿ, ಅವರ ಕೋಟ ಮುಗಿದ ನಂತರ ಸ್ವಲ್ಪವನ್ನು ಹೆಚ್ಚಾಗಿ ಸೇವಿಸುವುದಿಲ್ಲ. ಈಗಲೂ ಅವರು ಎಂದಿಗೂ ನಿಂತು ನೀರು ಕುಡಿಯುವುದಿಲ್ಲ. ಕೇಳಿದರೆ ಅದು ಆರೋಗ್ಯ ಸೂತ್ರ ಎನ್ನುತ್ತಾರೆ. ತಿನ್ನುವಾಗ ಕುಡಿಯುವಾಗಲೂ ನಾವು ಧಾವಂತ ತೋರಿಸಬಾರದು, ಅನ್ನ ಲಕ್ಷ್ಮಿ ಇದ್ದ ಹಾಗೆ ಅದನ್ನು ಅಸಡ್ಡೆ ಮಾಡಬಾರದು ಎನ್ನುತ್ತಾರೆ. ಅವರು ದಿನಕ್ಕೆ 5-6 ಗಂಟೆ ಮಾತ್ರ ನಿದ್ದೆ ಮಾಡುತ್ತಾರೆ. ಎಚ್ಚರವಾದ ಮೇಲೆ ಅವರು ಮಲಗುವುದಿಲ್ಲ. ಈಗಲೂ ಮಲಗಲು ಅವರು ಆಧುನಿಕ ಹಾಸಿಗೆ ಉಪಯೋಗಿಸುವುದಿಲ್ಲ. ಅವರಿಗೆ ಹತ್ತಿಯ ಹಾಸಿಗೆ ದಿಂಬು ಮಾತ್ರ ಹುಗ್ಗುತ್ತದೆ. ಹೀಗೆ ಹಲವು ವಿಷಯಗಳನ್ನು ಅವರ ತಂದೆಯ ಬಗ್ಗೆ ಹೇಳಿದರು. ತಂದೆಗೆ ಈಗ ವಯಸ್ಸು 90 ದಾಟಿದೆ, ಆದರೂ ಕಣ್ಣು ಕಿವಿ ಚೆನ್ನಾಗಿಯೇ ಕೆಲಸ ಮಾಡುತ್ತದೆ. ನೇರವಾಗಿ ನಿಲ್ಲುವುದು ನಡೆಯುವುದನ್ನು ಮಾಡುತ್ತಾರೆ. ಅವರು ಎಂದು ಯಾವುದನ್ನು ಅಳತೆ ಮೀರಿ ಉಪಯೋಗಿಸುವುದಿಲ್ಲ ಎಂದಾಗ ಅದು ನಿಜಕ್ಕೂ ಸರಿ ಎನಿಸಿತು. ನಮಗೆ ನಮ್ಮ ದೇಹ ನಾವು ಹೇಳಿದಂತೆ ಕೇಳಬೇಕು ಎನ್ನುವ ಹಾಗೆ ನಮ್ಮ ನಡವಳಿಕೆ ಇರಬೇಕು. ದೇಹ ಹೇಳಿದಂತೆ ಅದು ಬಯಸಿದಂತೆ ನಾವಿರಬಾರದು. ಅದು ನಾವು ಹೇಳಿದಂತೆ ಕೇಳಬೇಕು ಎಂದರೆ ಅದನ್ನು ನಮ್ಮ ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಆದರೆ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಹಣದ ಅಪಾಪಿ ಎಲ್ಲೆಡೆಯಲ್ಲೂ ಕಾಣಸಿಗುತ್ತದೆ. ಇತ್ತೀಚೆಗೆ ಒಬ್ಬ ಹಿರಿಯ ರಾಜಕಾರಣಿಯವರು ಹೇಳಿದ ಮಾತನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಇಂದು ರಾಜಕಾರಣದಲ್ಲಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದವರೇ ವಿಜೃಂಭಿಸುತ್ತಿದ್ದಾರೆ. ಒಂದು ಚುನಾವಣೆ ಎಂದರೆ 40-50 ಕೋಟಿ ಹಣ ಖರ್ಚು ಮಾಡಬೇಕಾಗುತ್ತದೆ. ಇದರಿಂದಾಗಿ ಇಂದು ಪ್ರಾಮಾಣಿಕರಾಗಿರುವವರು ರಾಜಕಾರಣಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ. ಇಂದು ಚುನಾವಣೆಗೆ ನಿಲ್ಲುವವರು ಈ ರಿಯಲ್ ಎಸ್ಟೇಟ್ ಉದ್ಯಮದವರೇ ಆಗಿದ್ದಾರೆ. ಅವರು ಕಷ್ಟಪಟ್ಟು ಹಣ ಗಳಿಸಿರುವುದಿಲ್ಲ, ಹಾಗಾಗಿ ಮನ ಬಂದಂತೆ ಖರ್ಚು ಮಾಡುತ್ತಾರೆ.

ಈ ಕಾರಣದಿಂದಾಗಿ ನಮ್ಮಂಥವರು ಇನ್ನು ಮುಂದೆ ರಾಜಕೀಯದಿಂದ ವಿರಮಿಸುವುದು ಅನಿವಾರ್ಯ ಎಂಬುದು ಅವರ ಮಾತು. ಇದರ ಅರ್ಥವು ಅದೇ ಆಗಿದೆ, ಕಷ್ಟಪಟ್ಟು ಸಂಪಾದಿಸಿದಿರುವುದು ನಮ್ಮನ್ನು ತಪ್ಪು ದಾರಿಗೆ ಎಳೆಯುತ್ತದೆ, ನಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ, ಒಂದು ರೀತಿ ಜೀವ ಭಯದಿಂದ ಬದುಕಬೇಕಾಗುತ್ತದೆ. ಇಂದು ನಾವು ಕೇಳುವ ಬಹಳಷ್ಟು ಕೊಲೆ ಸುಲಿಗೆಗಳ ಪ್ರಕರಣದಲ್ಲಿ ಹೀಗೆ ಅಡ್ಡದಾರಿಯಲ್ಲಿ ಹಣ ಸಂಪಾದಿಸುವವರೇ ಹೆಚ್ಚಾಗಿ ಕಂಡುಬರುತ್ತಾರೆ. ಹಾಗಾದರೆ ನಾವು ನೆಮ್ಮದಿಯ ಜೀವನಕ್ಕೆ ಹಣ ಅಷ್ಟೊಂದು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತಿದೆಯೇ ಎಂಬ ಪ್ರಶ್ನೆ ಮೂಡುತ್ತದೆ. ಹಿಂದೆ ಹೇಳುತ್ತಿದ್ದ ಒಂದು ಮಾತು ಎಂದರೆ, ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಬಿಳಿ ಬಣ್ಣ ನಮ್ಮ ಜೀವನಕ್ಕೆ ಒಂದು ಸ್ಪಷ್ಟ ಸಂದೇಶ ನೀಡುತ್ತದೆ. ನಮ್ಮ ಜೀವನದ ಶುದ್ಧ ಬಿಳಿ ವಸ್ತ್ರದಂತೆ ಇರಬೇಕು. ಅದರ ಮೇಲೆ ಒಂದು ಕಪ್ಪು ಚುಕ್ಕೆ ಬಿದ್ದರೆ ಆಗ ಜನರ ಗಮನ ಆ ಕಪ್ಪು ಚುಕ್ಕೆಯ ಕಡೆಗೆ ಹೋಗುತ್ತದೆಯೇ ವಿನಃ ಉಳಿದ ಭಾಗ ಶುಭ್ರವಾಗಿಯೇ ಇದೆಯಲ್ಲ ಎಂಬ ಕಡೆಗಲ್ಲ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ನಮಗೆ ಇತ್ತೀಚೆಗೆ ರಾಜಕಾರಣಿಗಳೆಲ್ಲ ಸ್ಥಿತಿವಂತರೇ ಎಂಬಂತೆ ಕಂಡುಬರುತ್ತಾರೆ. ಆದರೆ ನಮ್ಮ ನೋಡಿಗೆ ಎಂದಿಗೂ ಹಲವು ಆದರ್ಶವಾದಿ ರಾಜಕಾರಣಿಗಳು ಉದಾಹರಣೆಯ ರೀತಿಯಲ್ಲಿ ಕಂಡುಬರುತ್ತಾರೆ. ಇತ್ತೀಚೆಗೆ ಕೆಲವೆಡೆ ಕೇಳಿಬಂದದ್ದು, ಭಾರತದಲ್ಲಿ ಎರಡು ಬಾರಿ ಪ್ರಧಾನಿಯಾಗಿ ಕೆಲಸ ನಿರ್ವಹಿಸಿದ ಗುಲ್ಜಾರಿಲಾಲ್ ನಂದ ಅವರ ಆದರ್ಶ ಜೀವನದ ಬಗ್ಗೆ. ಅವರು ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಕೇವಲ 500 ರೂಪಾಯಿಗಳ ಪಿಂಚಣಿಯಲ್ಲಿ ಕಳೆದರು ಎಂಬ ಸುದ್ದಿ ಒಂದು ರೀತಿ ನಮ್ಮನ್ನು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತದೆ. ಇಂದು ಒಂದು ಸಲ ಚುನಾಯಿತನಾದ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನು ಗತ್ತಿನ ಜೀವನ ಮಾಡುತ್ತಿರುವಾಗ ದೇಶದ ಒಬ್ಬ ಪ್ರಧಾನಮಂತ್ರಿಯಾಗಿದ್ದವರು ಹೀಗೆ ಅಲ್ಪ ಹಣದಲ್ಲಿ ಜೀವನ ಮಾಡಿದರು ಎಂಬುದು ವಿಸ್ಮಯ ಎನಿಸುತ್ತದೆ. ಅವರು ಕೊನೆಯ ಹಂತದಲ್ಲಿ ಜೀವನ ಮಾಡುತ್ತಿದ್ದದು ದೆಹಲಿಯ ಒಂದು ಪುಟ್ಟ ಮನೆಯಲ್ಲಿ. ಅದರ ಬಾಡಿಗೆ ತಿಂಗಳಿಗೆ 300 ರೂಪಾಯಿ. ಉಳಿದ 200 ರೂಪಾಯಿಯಲ್ಲಿ ಅವರು ಜೀವನ ಮಾಡುತ್ತಿದ್ದರು. ಒಂದು ಸಂದರ್ಭದಲ್ಲಿ ಅವರಿಗೆ ಕೆಲ ತಿಂಗಳು ಮನೆಯ ಬಾಡಿಗೆ ಕಟ್ಟಲಾಗಲಿಲ್ಲ. ಇದರಿಂದ ಕೋಪಿತನಾದ ಮನೆಯ ಮಾಲೀಕ ಮನೆ ಖಾಲಿ ಮಾಡಲು ಹೇಳಿದ. ಆಗ ನಂದ ಅವರಿಗೆ 92 ವಯಸ್ಸು. ಅವರು ಮನೆಯ ಮಾಲೀಕನಿಗೆ 1 ವಾರ ಸಮಯ ಕೊಡು, ಎಲ್ಲಾದರೂ ದುಡಿದು ತೀರಿಸುತ್ತೇನೆ ಎಂದರು. ಪಕ್ಕದ ಮನೆಯವರು ಸಹಾಯಕ್ಕೆ ಬಂದಾಗ ಅದನ್ನು ನಯವಾಗಿ ನಿರಾಕರಿಸಿದರು. ಅವರು ಹೇಳಿದ್ದು, ನಾನು ಈ ದೇಶದ ಪ್ರಧಾನಿಯಾಗಿದ್ದವನು, ನಾನು ನನ್ನ ಸ್ವಾಭಿಮಾನ ಮಾರಿಕೊಳ್ಳಲಾರೆ ಎಂದು. ಈ ಪ್ರಕರಣ ಪತ್ರಿಕೆಯಲ್ಲಿ ಪ್ರಕಟವಾದಾಗಲೇ ಅನೇಕರಿಗೆ ಗೊತ್ತಾಗಿದ್ದು ನಂದ ಅವರು ಹೀಗೆ ಬದುಕುತ್ತಿದ್ದಾರೆ ಎಂದು. ನಂತರ ಸರ್ಕಾರ ಅವರಿಗೆ ಸಾಕಷ್ಟು ಹಣಕಾಸು ಹಾಗೂ ಇತರೆ ಸವಲತ್ತು ಕೊಡುತ್ತೇವೆ ಎಂದರು. ಕೇಳದ ಸ್ವಾಭಿಮಾನಿ ಅವರು, ಕನಿಷ್ಠ ನಿಮ್ಮ ಪಿಂಚಣಿ ಹಣವನ್ನು 5000 ರೂಪಾಯಿಗೆ ಏರಿಸುತ್ತೇವೆ ಎಂದಾಗ ಅವರು ಹೇಳಿದ್ದು, ನನಗೆ 500 ರೂಪಾಯಿಯೇ ಸಾಕು, ನಿಮಗೆ ಕೊಡಬೇಕೆಂದಿದ್ದರೆ ಈ ಹೆಚ್ಚುವರಿ ಹಣವನ್ನು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡಿ ಎಂದು ಹೇಳಿದರು. ಹಾಗೆ ಅವರಿಗೆ ಹೆಚ್ಚಿನ ಪಿಂಚಣಿಯನ್ನಾದರೂ ಕೊಟ್ಟು ಸಹಕರಿಸಬೇಕೆಂದಿದ್ದವರು ಆಗ ದೇಶದ ಪ್ರಧಾನಿಯವರಾಗಿದ್ದ PV ನರಸಿಂಹರಾವ್ರವರು. ಅವರು ಸಹ ಒಬ್ಬ ಆದರ್ಶವಾದಿ. ಅವರು ಪ್ರಧಾನಿ ಹುದ್ದೆ ಬಿಟ್ಟ ನಂತರ ದೆಹಲಿಯ ಒಂದು ಸಾಧಾರಣ ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರ ಆಸ್ತಿ ಎಂದರೆ ಪುಸ್ತಕಗಳು. ಅದನ್ನು ಓದುತ್ತಾ ಅವರು ಕಾಲ ಕಳೆದಿದ್ದರು. ಅಂಥವರು ನಂದ ಅವರ ಸಹಾಯಕ್ಕೆ ಬಂದಿದ್ದು ಭಾರತೀಯ ಸಂಸ್ಕೃತಿಯ ದರ್ಶನವಾಗುವಂತೆ ಕಂಡು ಬರುತ್ತದೆ. ನಮಗೆ ಪ್ರಾಮಾಣಿಕ ಹಾಗೂ ಸರಳ ಜೀವನ ನಡೆಸಿದ್ದ ಮತ್ತೊಬ್ಬ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪಾಗುತ್ತಾರೆ. ಅವರು ಪ್ರಧಾನಿಯಾಗಿದ್ದಾಗ ತಮ್ಮ ಮಗ ಕಾರು ಬೇಕೆಂದು ಕೇಳಿದಾಗ ಅವರು ಸಾಲಕ್ಕಾಗಿ ಬ್ಯಾಂಕಿಗೆ ಅರ್ಜಿ ಸಲ್ಲಿಸಿದರು. ವಿಪರ್ಯಾಸ ಎಂದರೆ ಆ ರೀತಿ ಪಡೆದ ಸಾಲ ಅವರು ನಿಧನರಾಗಲು ಪೂರ್ಣವಾಗಿ ತೀರಿರಲಿಲ್ಲ. ಅವರು ಅಧಿಕಾರದಲ್ಲಿ ಇದ್ದಾಗಲೂ ಸರ್ಕಾರಿ ಕಾರನ್ನು ವೈಯಕ್ತಿಕ ಕೆಲಸಕ್ಕೆ ಬಳಸುವುದಿಲ್ಲ ಎಂದು ತೀರ್ಮಾನಿಸಿ ಅದರಂತೆ ನಡೆದರು. ಹಾಗಾಗಿ ಅವರು 1965 ಯುದ್ಧದ ಸಮಯದಲ್ಲಿ ದೇಶದ ಜನರಿಗೆ ವಾರದಲ್ಲಿ 1 ತುತ್ತು ಊಟವನ್ನು ಬಿಡಿ ಎಂದು ಕರೆ ನೀಡಿದಾಗ ದೊಡ್ಡ ಸಂಖ್ಯೆಯಲ್ಲಿ ಜನರು ಸ್ಪಂದಿಸಿದ್ದರು. ಅವರು ಕೇವಲ ಜನರಿಗೆ ಕರೆ ನೀಡಲಿಲ್ಲ, ತಾವು ಸಹ ಪ್ರತಿ ಸೋಮವಾರ ರಾತ್ರಿ ಆಹಾರ ಬಿಟ್ಟಿದ್ದರು. ಇದನ್ನು ಎಂದಿಗೂ ದೇಶ ನೆನಪಿಸಿಕೊಳ್ಳುತ್ತದೆ. ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕಡಿದಾಳು ಮಂಜಪ್ಪ ಅವರ ಬಗ್ಗೆ ಒಂದು ಘಟನೆಯನ್ನು ಉಲ್ಲೇಖಿಸಬಹುದು. ಅವರ ಮದುವೆಗೆ ಹೆಣ್ಣು ನೋಡಲು ಹೋದಾಗ

0: ಹೆಣ್ಣಿನ ತಂದೆ ಮುಖ್ಯಮಂತ್ರಿಗೆ ಇಷ್ಟೊಂದು ಸರಳ ಮನೆಯೇ ಎಂದು ಬೆರಗಾಗಿದ್ದರಂತೆ. ಅವರು ತಮ್ಮ ಮರಣದ ನಂತರ ತಮ್ಮ ದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ದಾನ ಮಾಡಬೇಕು, ಅದರಿಂದ ವೈದ್ಯಕೀಯ ವಿದ್ಯಾರ್ಥಿಗಳ ಕಲಿಕೆಗೆ.
1: ಮುಖ್ಯಾಂಶಗಳು. ಇಸ್ರೋದಿಂದ ಗಗನಯಾನ ನೌಕೆಯ ಮೂರು ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಯ ಗಗನಯಾತ್ರಿಗಳ ಸುರಕ್ಷತೆಗೆ ಸಂಬಂಧಿಸಿದ ಮೂರು ಪ್ರಮುಖ ತಾಂತ್ರಿಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಗಗನಯಾನ ಯಾತ್ರಿಗಳು ಪ್ರಯಾಣಿಸುವ ಕ್ರೂ ಮಾಡ್ಯೂಲ್ ಬಾಹ್ಯಾಕಾಶ ಯಾನ ಮುಗಿಸಿ ಸಮುದ್ರಕ್ಕೆ ಬಿದ್ದ ತಕ್ಷಣ ನೀರಿನ ಮೇಲೆ ನೇರವಾಗಿ ನಿಲ್ಲುವುದನ್ನು ಖಚಿತಪಡಿಸಿಕೊಳ್ಳಲು ಅಭಿವೃದ್ಧಿಪಡಿಸಲಾದ ವಿಶೇಷ ಕೋಲ್ಡ್ ಗ್ಯಾಸ್ ಆಧಾರಿತ ಸ್ವಯಂಚಾಲಿತ ನೇರ ನಿಲ್ಲುವಿಕೆ ವ್ಯವಸ್ಥೆಯನ್ನು ಮೊದಲ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಒಳಪಡಿಸಲಾಗಿದೆ. ಇದರ ಬೆನ್ನಲ್ಲೇ ಗಗನಯಾತ್ರಿಗಳ ಕ್ರೂ ಮಾಡ್ಯೂಲ್ ಹಾಗೂ ಅದಕ್ಕೆ ಇಂಧನ ವಿದ್ಯುತ್ ಪೂರೈಸುವ ಸರ್ವಿಸ್ ಮಾಡ್ಯೂಲ್ ನಡುವಿನ ಸಂಪರ್ಕ ಕೊಂಡಿಯನ್ನು ಬೇರ್ಪಡಿಸುವ 2ನೇ ಪರೀಕ್ಷೆಯನ್ನು ನಡೆಸಲಾಯಿತು. ಭೂ ಮರುಪ್ರವೇಶದ ಹಂತದಲ್ಲಿ ಸರ್ವಿಸ್ ಮಾಡ್ಯೂಲ್ ಬೇರ್ಪಟ್ಟ ನಂತರ ನೌಕೆಯು ವಾತಾವರಣ ಪ್ರವೇಶಿಸುವ ಕೆಲವೇ ಕ್ಷಣಗಳ ಮುನ್ನ ಮಾದರಿ ಕ್ರೂ ಮಾಡ್ಯೂಲ್ನಿಂದ CSU-2 ಭಾಗವನ್ನು ಯಶಸ್ವಿಯಾಗಿ ಪ್ರತ್ಯೇಕಿಸುವ ಮೂಲಕ ನೌಕೆಯ ಒಟ್ಟಾರೆ ರಚನಾತ್ಮಕ ಸ್ಥಿರತೆಯನ್ನು ಸಾಬೀತುಪಡಿಸಲಾಗಿದೆ. 3ನೇ ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ನ ಮೇಲ್ಭಾಗದ ರಕ್ಷಣಾತ್ಮಕ ಕವಚವಾದ ಅಪೆಕ್ಸ್ ಕವರ್ ಅನ್ನು ಸುರಕ್ಷಿತವಾಗಿ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಪರಿಶೀಲಿಸಲಾಯಿತು. ಬಾಹ್ಯಾಕಾಶಯಾನದ ಸಂದರ್ಭದಲ್ಲಿ ಪ್ಯಾರಾಚೂಟ್ಗಳನ್ನು ರಕ್ಷಿಸುವ ಈ ಕವಚವು ನೌಕೆಯ ವೇಗವನ್ನು ತಗ್ಗಿಸಲು ಪ್ಯಾರಾಚೂಟ್ಗಳು ತೆರೆದುಕೊಳ್ಳುವ ಮುನ್ನ ಯಾವುದೇ ತೊಂದರೆ ಇಲ್ಲದೆ ಅತ್ಯಂತ ನಿಖರವಾಗಿ ಮತ್ತು ಸುರಕ್ಷಿತವಾಗಿ ಬೇರ್ಪಟ್ಟಿರುವುದನ್ನು ಇಸ್ರೋ ದೃಢಪಡಿಸಿದೆ. ಕೊಲಂಬಿಯಾದಲ್ಲಿ ಈ ತಿಂಗಳ 4ರಿಂದ 12ರವರೆಗೆ ನಡೆದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ಕ್ ಜೈನ್, ಇಂದೋರ್ನ ರಿದ್ದೇಶ್ ಅನಂತ ಬೆಂಬಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ ಸುರಯ್ಯ ಮತ್ತು ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಿಸ್ತಾನ, ದಕ್ಷಿಣ ಕೊರಿಯಾ ಮತ್ತು ತೈವಾನ್ನೊಂದಿಗೆ ಜಂಟಿಯಾಗಿ ಮೊದಲ ಸ್ಥಾನ ಪಡೆದಿದೆ. ಅಣುಶಕ್ತಿ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ ಅಜಿತ್ ಕುಮಾರ್ ಮೊಹಾಂತಿ ಅವರು ಪದಕ ವಿಜೇತರನ್ನು ಅಭಿನಂದಿಸಿದ್ದು, ಯುವ ಭೌತ ವಿಜ್ಞಾನಿಗಳ ಈ ಸಾಧನೆ ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ಇಂದಿನಿಂದ ಇದೇ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಾಳೆ ಮತ್ತು ನಾಡಿದ್ದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಇದೇ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರ ಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ಧ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ.

0: ಗುಜರಾತ್ನ ಗಾಂಧಿನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಮೃತ ಮಹೋತ್ಸವ ಸಮಾರಂಭದ ಸಂದರ್ಭದಲ್ಲಿ ಇಂದು ಹೊಸ ತರಕಾರಿ ಉಪಮಾರುಕಟ್ಟೆಯನ್ನು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಉದ್ಘಾಟಿಸಲಿದ್ದಾರೆ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಉಪಕ್ರಮದಡಿ ಅವರು ಒಂದು ಸಸಿ ನೆಡಲಿದ್ದು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ನಾಳೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೋಲ್ಟಾಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವೀಯ ಅವರು ಸನಾತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ನಡೆಸಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ನಾಗರಿಕ ನೌಕೆಗಳು ಹಾಗೂ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವ ಇರಾನ್ನ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವುದು ಈ ದಾಳಿಯ ಉದ್ದೇಶವಾಗಿದೆ ಎಂದು ಅಮೆರಿಕದ ಕೇಂದ್ರ ಸೇನಾ ಕಮಾಂಡ್ ತಿಳಿಸಿದೆ. ಕೊಲ್ಲಿ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಈ ದಾಳಿ ನಡೆದಿದೆ. ಅಮೆರಿಕದ ದಾಳಿಯ ಬಳಿಕ ಇರಾನ್ನ ದಕ್ಷಿಣ ಭಾಗದ ಜಾಸ್ಕ್, ಬಂದರ್ ಅಬ್ಬಾಸ್ ಹಾಗೂ ಸಿರಕ್ ನಗರದಲ್ಲಿ 3 ಸ್ಫೋಟಗಳ ಸದ್ದು ಕೇಳಿಬಂದಿದೆ ಎಂದು ಇರಾನ್ನ ಅಧಿಕೃತ ಮಾಧ್ಯಮ ವರದಿ ಮಾಡಿದೆ. ಇದೇ ವೇಳೆ ಹಾರ್ಮಸ್ ಜಲಸಂಧಿಯು ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಮುಕ್ತವಾಗಿಯೇ ಇದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸಿರುವುದಾಗಿ ಇರಾನ್ ಮಾಡಿರುವ ಹೇಳಿಕೆಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ನಿಧನಕ್ಕೆ ಗೌರವ ಸೂಚಿಸಿ ಭಾರತದಲ್ಲಿ ಇಂದು ಒಂದು ದಿನದ ರಾಷ್ಟೀಯ ಶೋಕಾಚರಣೆ ಆಚರಿಸಲಾಗುತ್ತಿದೆ. ದೇಶಾದ್ಯಂತ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸಲಾಗಿದ್ದು ಯಾವುದೇ ಅಧಿಕೃತ ಮನರಂಜನಾ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದು, ಭಾರತದ ಪರವಾಗಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಕತಾರ್ಗೆ ಭೇಟಿ ನೀಡಿ ಅಧಿಕೃತವಾಗಿ ಶ್ರದ್ದಾಂಜಲಿ ಸಲ್ಲಿಸಲಿದ್ದಾರೆ. ಲಂಡನ್ನ ಆಲ್ ಇಂಗ್ಲೆಂಡ್ ಕ್ಲಬ್ನಲ್ಲಿ ನಿನ್ನೆ ತಡರಾತ್ರಿ ನಡೆದ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ರೋಚಕ ಫೈನಲ್ ಪಂದ್ಯದಲ್ಲಿ ಇಟಲಿಯ ಅಗ್ರ ಶ್ರೇಯಾಂಕದ ಆಟಗಾರ ಯಾನಿಕ್ ಸಿನ್ನರ್ ಜರ್ಮನಿಯ ಎರಡನೇ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವೆರೆವ್ ವಿರುದ್ದ 6-7, 7-6, 6-3, 6-4 ಸೆಟ್ಗಳ ಅಂತರದಿಂದ ಜಯ ಗಳಿಸಿದ್ದು ಸತತ ಎರಡನೇ ಬಾರಿಗೆ ವಿಂಬಲ್ಡನ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಅವರ ವೃತ್ತಿ ಜೀವನದ 5ನೇ ಗ್ರ್ಯಾಂಡ್ ಸ್ಲಾಮ್ ಕಿರೀಟವಾಗಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಕಾಯ್ದುಕೊಂಡ ವಿಶ್ವದ 10ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಸಿನ್ನರ್ ಪಾತ್ರರಾಗಿದ್ದಾರೆ. ಮತ್ತೊಂದೆಡೆ ಸೆಂಟರ್ ಕೋರ್ಟ್ನಲ್ಲಿ ನಡೆದ ಮಹಿಳಾ ಡಬಲ್ಸ್ನ ಫೈನಲ್ ಪಂದ್ಯದಲ್ಲಿ 10ನೇ ಶ್ರೇಯಾಂಕದ ಚೀನಾ ಫ್ರಾನ್ಸ್ ಜೋಡಿಯಾದ ಗುವೋ ಹ್ಯಾನ್ಯೂ ಮತ್ತು ಕ್ರಿಸ್ಟಿನಾ ಮ್ಯಾಡನೋವಿಕ್ ಜೋಡಿ, ಎರಡನೇ ಶ್ರೇಯಾಂಕದ ಕೆನಡಾ ಬ್ರೆಜಿಲ್ನ ಗೇಬ್ರಿಯಲಾ ಡ್ರಾಬೋಕ್ಸಿ ಮತ್ತು ಲೂಯಿಸಾ ಸ್ಟೆಫಾನಿ ಜೋಡಿಯನ್ನು 6-3, 7-5 ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಡಬಲ್ಸ್ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಪೂರ್ಣಗೊಂಡಿದ್ದು ಫ್ರಾನ್ಸ್, ಸ್ಪೇನ್, ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಉಭಯ ಸೆಮಿಫೈನಲ್ಗಳ ವಿಜೇತ ತಂಡಗಳು ಭಾರತೀಯ ಕಾಲಮಾನ ಇದೇ 19ರ ಮಧ್ಯರಾತ್ರಿ ನ್ಯೂಜೆರ್ಸಿಯಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ಪ್ರಶಸ್ತಿಗಾಗಿ ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದಿಂದ ಗಗನಯಾನ ನೌಕೆಯ 3 ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ

0: ಅಳವಿಕಾ ಕಪೂರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ವಿಷಯ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳು. ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗೆಗಿನ ಪ್ರಶ್ನೆಗಳನ್ನು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ. ಇವರು ಮನಃಶಾಸ್ತ್ರಜ್ಞರು, ನಿಮಾನ್ಸ್ನ ಕ್ಲಿನಿಕಲ್ ಸೈಕಾಲಜಿ ವಿಭಾಗದ ನಿವೃತ್ತ ಪ್ರೊಫೆಸರ್ ಹಾಗೂ ಮುಖ್ಯಸ್ಥೆಯಾಗಿ ಕೆಲಸ ಮಾಡಿರುವಂತಹವರು, ಹಾಗೂ ಪ್ರಸ್ತುತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಬೆಂಗಳೂರು ಇಲ್ಲಿನ ವಿಸಿಟಿಂಗ್ ಪ್ರೊಫೆಸರ್ ಕೂಡ. ಈಗ ಒಂದು ಪ್ರಶ್ನೆ ಇದೆ, ಅದು ಪಲ್ಲವಿ ಕಾರ್ವಿ ಅವರು ಹೇಳ್ತಾರೆ.
1: ಎಲ್ಲರಿಗೂ ನಮಸ್ತೆ. ಇಂದಿನ ಮೊದಲ ಪ್ರಶ್ನೆ, 17 ವರ್ಷ ಚಿಕ್ಕ ವಯಸ್ಸಿನಿಂದ ಯಾರ ಜೊತೆಗೂ ಮಾತಾಡಲ್ಲ, ಆತಂಕ ಹಾಗೂ ಭಯ ಗಾಬರಿ, ಜನರ ಹತ್ರ ಬೆರಿಲಿಕ್ಕೆ ಕಷ್ಟ, ಸಾಯೋ ಆಲೋಚನೆಯೂ ಬರುತ್ತಂತೆ. ಈ ಸಮಸ್ಯೆ ಹುಡುಗನಿಗಷ್ಟೇ ಅಲ್ಲ, ಅವ್ರ ತಾಯಿಗೆ ಹಾಗೂ ಅವರ ಮಗಳಿಗೂ ಸಹ ಈ ತೊಂದರೆ ಇದೆ. ಇದಕ್ಕೇನ್ ಪರಿಹಾರ ಹೇಳ್ತೀರಾ?
2: ಯಾವುದೇ ಕಾಯಿಲೆ ಆಗ್ಲಿ, ಕಂಪ್ಲೇಂಟ್ ಆಗ್ಲಿ, ಮನೆಯಲ್ಲಿ ಎಲ್ರಿಗೂ ಇದ್ರೆ ಅದರಿಂದ ನಮ್ಗೆ ಸ್ವಲ್ಪ ಆತಂಕ ಆಗ್ತದೆ. ಏನಂದ್ರೆ ಈ ಮಗು ಮೊದ್ಲಿಂದ ಹೀಗಿದೆ, ಫ್ಯಾಮಿಲಿಯಲ್ಲಿ ಉಳಿದ ಮೆಂಬರ್ಸ್ಗೂ ಇದೆ, ಅದರ ಅರ್ಥ ಇದು ಸ್ವಲ್ಪ ಪ್ರಾಬ್ಲಮ್ ನಾವು ಲೈಟ್ ಆಗಿ ತಗೊಳ್ಳೋ ಹಾಗಿಲ್ಲ. ಇದನ್ನು ಡೆಫಿನೆಟ್ಲಿ ಸೈಕಾಟ್ರಿಸ್ಟ್ ಕನ್ಸಲ್ಟ್ ಮಾಡಬೇಕಾಗ್ತದೆ. ಮತ್ತೆ ಸ್ಪೆಷಲಿ ಸುಯಿಸೈಡ್ ರಿಸ್ಕ್ ಇದ್ರೆ, ನೆಕ್ಸ್ಟ್ ವೀಕ್ ಅದ್ರ ವಿಷಯ ನೀವು ಮಾತಾಡ್ತಾ ಇದ್ದೀರಿ, ಇದ್ರೆ ಖಂಡಿತ ಕನ್ಸಲ್ಟ್ ಮಾಡಬೇಕಾಗ್ತದೆ. ಆದ್ರೆ ಫ್ಯಾಮಿಲಿಯಲ್ಲಿ ಎಲ್ರಿಗಿದ್ರೆ ಒಂದು ಒಬ್ಬರನ್ನೊಬ್ರು ನೋಡಿ ಕಲಿಬಹುದು. ಅವ್ರು ಎಲ್ಲರೂ ಸೈಲೆಂಟ್ ಆಗಿ ಯಾರು ಮಾತಾಡದೆ ಇದ್ರೆ ಅದನ್ನ ನೋಡಿ ಕಲಿತಾರೆ. ಇನ್ನೊಂದು, ಅವರಿಗೆ ನಿಜವಾಗಿ ಮಾನಸಿಕ ತೊಂದರೆ ದೊಡ್ಡವ್ರಿಗೆ ಹೇಗಿದೆಯೋ ಹಾಗೆ ಮಗುವಿಗೂ ಇದ್ದಿರಬಹುದು. ಹಾಗಾಗಿ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಮಗು ಯಾರಿಂದ ಕಲ್ತಿದೆ ಅಥವಾ ಕಲಿಯದೇ ಇಲ್ಲ, ಅದರಷ್ಟಕ್ಕೆ ಅನುವಂಶಿಕವಾಗಿ ಬಂದಿದೆ, ಇದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರೆ ಎಲ್ರಿಗೆ ಇರೋದ್ರಿಂದ ಇಡೀ ಫ್ಯಾಮಿಲಿ ಅವ್ರಿಗೊಂಥರ ಫ್ಯಾಮಿಲಿ ಥೆರಪಿ ಮಾಡಬೇಕು, ಅವ್ರು ಕನ್ಸಲ್ಟ್ ಮಾಡೋದು ಒಳ್ಳೇದು.
1: ಇನ್ನೊಬ್ರು ಹೇಳ್ತಾ ಇದಾರೆ, ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ಮಕ್ಕಳ ನಡವಳಿಕೆಗಳನ್ನ ಒಬ್ಬ ಶಿಕ್ಷಕ ಮನೋವಿಜ್ಞಾನದ ಪ್ರಕಾರ ಹೇಗೆ ಸರಿಪಡಿಸಬಹುದು ಅಂತ ನೀವೇನ್ ಸಲಹೆ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ.
2: ನಾನು ಈಗ 20-30 ವರ್ಷದಿಂದ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಟೀಚರ್ಸ್ ಗೆ ಟ್ರೈನಿಂಗ್ ಕೊಡ್ತಾ ಇದ್ದೇನೆ, ಮಕ್ಕಳ ಮಾನಸಿಕ ಆರೋಗ್ಯವನ್ನು ಹೇಗೆ ನೋಡ್ಕೊಳ್ಬೇಕು ಅಂತ. ಹಾಗಾಗಿ ನಮ್ಮ ದೇಶದಲ್ಲಿ ಕೌನ್ಸಿಲರ್ಸ್, ಸೈಕಾಲಜಿಸ್ಟ್ ಇಲ್ಲ, 50% ಪಾಪ್ಯುಲೇಷನ್ ಮಕ್ಕಳಾಗಿರ್ತಾರೆ. ಹಾಗಿರುವಾಗ ಟೀಚರ್ಸ್ ಗೆ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದು. ಟೀಚರ್ಸ್ ನಿಜವಾಗಿ ಬರೀ ಪಾಠ ಮಾತ್ರ ಹೇಳ್ಕೊಳ್ಳೋ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡಷ್ಟು ದಿವಸ ನಮ್ಮ ಶಾಲೆಯಲ್ಲಿರುವ ಮಕ್ಕಳಿಗೆ 10% 15% ಮಕ್ಕಳಿಗೆ ಮಾನಸಿಕ ತೊಂದರೆ ಇದ್ದೇ ಇರುತ್ತೆ. ಹಾಗಾಗಿ ಟೀಚರ್ಸ್ ಬಹಳ ಸುಲಭದಲ್ಲಿ ಅದನ್ನು ನೋಡ್ಕೊಳ್ಳೋಕೆ ಕಲೀಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಎಲ್ಲಾ ಟೀಚರ್ಸ್ ಮುಖ್ಯವಾಗಿ ಎಲ್ಲಾ ಮಕ್ಕಳನ್ನು ಒಂದೇ ರೀತಿ ನೋಡ್ತಾರೆ. ಒಂದು ಮಗು ತಪ್ಪು ಮಾಡಿದ್ರೆ ಎಲ್ರಿಗೂ ಏಟ್ ಹೊಡೆಯೋದು, ಎಲ್ರಿಗೂ ಪನಿಶ್ ಮಾಡೋದು. ಅವ್ರ ಐಡಿಯಾ ಏನಂದ್ರೆ ಪನಿಶ್ ಮಾಡಿದ್ರೆ ಅವರಿಗೆ ಸ್ಟಡೀಸ್ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಆದ್ರೆ ನಿಜವಾಗಿ ನಮ್ಗೆ ಆಗ್ಲಿ ಯಾರಾದ್ರೂ ಹೊಗಳಿ ನೀವು ಚೆನ್ನಾಗಿ ಮಾಡ್ತೀರಿ ಅಂದ್ರೆ ನಾವು ಚೆನ್ನಾಗಿ ಮಾಡ್ತೀವಿ, ಯಾರಾದ್ರೂ ಬೈದು ತೆಗಳಿದ್ರೆ ನಾವು ಅದನ್ನ ಮಾಡಕ್ ಹೋಗಲ್ಲ. ಹಾಗಾಗಿ ಟೀಚರ್ಸ್ ಆಟಿಟ್ಯೂಡ್ ಏನಂದ್ರೆ ಅವ್ರಿಗೆ ಬೈಬೇಕು, ಅವ್ರಿಗೆ ಹೊಡಿಬೇಕು, ಅವ್ರಿಗೆ ಡಿಸಿಪ್ಲಿನ್ ಮಾಡ್ಬೇಕು, ಮತ್ತೆ ಅವರು ಪ್ರಶ್ನೆ ಕೇಳಿದಾಗ ಅದನ್ನು ಎನ್ಕರೇಜ್ ಮಾಡೋದಿಲ್ಲ. ಹಾಗಾಗಿ ಎಲ್ಲ ಹೆಚ್ಚಿನ ಟೀಚರ್ಸ್ ನಾನ್ ಕಂಡ ಹಾಗೆ ತುಂಬಾ ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡಿದ್ದೇನೆ, ಅವ್ರು ತುಂಬಾ ಆಂಟಿ ಚೈಲ್ಡ್ ಆಟಿಟ್ಯೂಡ್. ಅವರಿಗೆ ಇದು ಇದೊಂದು ಇದೆ, ಇದಕ್ಕೆ ಹೇಗಾದ್ರೂ ಮಾಡಿ ಇದನ್ನ ನೆಟ್ಟಗ್ ಮಾಡ್ಬೇಕು, ಸರಿ ಮಾಡ್ಬೇಕು ಅಂತ. ಜಯಕುಮಾರ್ ಅಣ್ಣಗಳು ಅಂತ ಒಬ್ರಿದ್ರು, ಅವರು ಒಂದು ರಿಪೋರ್ಟ್ ಅಲ್ಲಿ ಬರೆದಿದ್ದಾರೆ, ದ ಓನ್ಲಿ ಟೀಚಿಂಗ್ ಏಡ್ ಇಂಡಿಯನ್ ಟೀಚರ್ಸ್ ಯೂಸ್ ಈಸ್ ಎ ಸ್ಟಿಕ್ ಅಂತ. ಸೊ ಈಗ ನಾನು ಎಷ್ಟೋ ಶಾಲೆಯಲ್ಲಿ ನೋಡಿದ್ದೇನೆ, ಆ ಸ್ಟಿಕ್ ಅನ್ನು ಬಿಡಿಸೋದು ಬಹಳ ಕಷ್ಟದ ಕೆಲಸ. ಎಲ್ಲರೂ ಸ್ಟಿಕ್ ಇದ್ರೆ ಮಾತ್ರ ಮಕ್ಕಳು ಕಲಿತಾರೆ ಅಂತ, ಆದ್ರೆ ನಿಜವಾಗಿ ಸ್ಟಿಕ್ ಅಂದ್ರೆ ಹೆದರಿಕೆ. ಹೆದರಿಕೆ ತೋರಿಸಿ ಕಲಿಸಿದ್ರೆ ಮಕ್ಕಳು ಯಾವಾಗ್ಲೂ ಕಲಿಯೋದಿಲ್ಲ. ಫಸ್ಟ್ ಸ್ಟಿಕ್ ಬಿಟ್ಟು ಬಿಡ್ಬೇಕು, ಆಮೇಲೆ ಮಕ್ಕಳಿಗೆ ಎನ್ಕರೇಜ್ ಮಾಡ್ಬೇಕು, ಶೇರ್ ಮಾಡ್ಲಿಕ್ಕೆ ಅವರ ಥಾಟ್ಸ್ ಅನ್ನು, ಅವರ ಆಕ್ಟಿವಿಟೀಸ್ ಅನ್ನು. ಆವಾಗ ಮಕ್ಕಳಲ್ಲಿ ಎಷ್ಟೋ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಟೀಚರ್ಸ್ ಗೆ ಬಹಳ ದೊಡ್ಡ ರೋಲ್ ಇದೆ ಇದರಲ್ಲಿ.
0: ಆತ್ಮೀಯರೇ, ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಪ್ರಶ್ನೆಗಳಿಗೆ ಮತ್ತೆ ಮಾಹಿತಿಗಾಗಿ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈ ಕಾರ್ಯಕ್ರಮವನ್ನು ಮತ್ತೆ ನಾವು ಮುಂದುವರಿಸ್ತೀವಿ ಒಂದು ಪ್ರಾಯೋಜಿತ ಗೀತೆಯ ನಂತರ.
3: ರಂಗಾನಿನ ಮೇಲೆ ಕೋಪ ಆಯ್ತು, ಕೋಪ ಆಯ್ತು ತುಂಬಾ ರೋಸಾಯ್.

0: ಆತ್ಮೀಯರೇ, ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಇವತ್ತಿನ ಮನೋಚಿಂತನ ಕಾರ್ಯಕ್ರಮವನ್ನ ನಾವು ಕೇಳ್ತಾ ಇದ್ದೇವೆ. ಈಗ ಮತ್ತೊಂದು ಪ್ರಶ್ನೆ ಇದೆ, ಪಲ್ವಿ ಕಾರ್ವಿ ಅವರು ಕೇಳ್ತಾ ಇದ್ದಾರೆ.
1: ಇತ್ತೀಚಿನ ತಾಯಂದಿರು ಯಾಕೆ ಮಕ್ಕಳ ಬಗ್ಗೆ ತುಂಬಾ ಪೊಸೆಸಿವ್ ಆಗಿರ್ತಾರೆ ಅಂತ.
2: ಈ ಪ್ರಶ್ನೆ ಅಷ್ಟು ಸರಿಯಾಗಿ ನಮ್ಗೆ ಅರ್ಥ ಆಗೋದಿಲ್ಲ. ಪೊಸೆಸಿವ್ ಅಂದ್ರೆ ಹೇಗೋ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಕೆಲವು ನಾನ್ ಕಂಡ ಹಾಗೆ ಇತ್ತೀಚಿನ ತಾಯಂದಿರಲ್ಲಿ ಬಹಳ ವ್ಯತ್ಯಾಸ ಇದೆ. ಮೊದಲು ತಾಯಂದಿರಿಗೆ 3, 4, 5 ಮಕ್ಕಳು ಇರ್ತಿದ್ರು. ಆವಾಗ ಅವ್ರ ಅಟೆನ್ಷನ್ ಎಲ್ರಿಗೂ ಕೊಡ್ಬೇಕಾಗ್ತಿತ್ತು, ಎಲ್ಲರನ್ನು ನೋಡ್ಕೊಳ್ಬೇಕಾಗ್ತಿತ್ತು. ಆದ್ರೆ ಈಗ ಹೆಚ್ಚಿನ ಫ್ಯಾಮಿಲೀಸ್ ಅಲ್ಲಿ ಬರೀ ಒಂದೇ ಮಗು ಇರುತ್ತೆ. ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿ, ದೊಡ್ಡವರು ಯಾರು ಮನೆಯಲ್ಲಿ ಇರೋದಿಲ್ಲ, ಹಾಗಾಗಿ ಮಗುವನ್ನು ಅವರೇ ನೋಡ್ಕೊಳ್ತಾ ಇರ್ತಾರೆ. ಆಮೇಲೆ ಅದ್ರ ಮೇಲೆ ಮಗುವಿನ ಮೇಲೆ ತನ್ನದು ಫುಲ್ ಕಂಟ್ರೋಲ್ ಇರಬೇಕು. ಇನ್ ಯಾರ್ದು ಯಾರಿಗೂ ನನ್ನ ಮಗುನ ಯಾರು ಶೇರ್ ಮಾಡೋದಿಲ್ಲ. ಹಾಗಾಗಿ ಅದರಿಂದಾಗಿ ಸ್ಪೆಷಲ್ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕಂದ್ರೆ ಒಂದೇ ಮಗು ಇರುವಾಗ ತಾಯಂದ್ರು ತುಂಬಾ ಪೊಸೆಸಿವ್ ಆಗಿದ್ರೆ ಆ ಮಕ್ಕಳು ಬೇರೆಯವ್ರ ಜೊತೆ ಬೆರೆಯೋದು, ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡೋದು, ಅಡಲ್ಟ್ಸ್ ಜೊತೆ ಆಗ್ಲಿ ಮಕ್ಕಳ ಜೊತೆ ಆಗಿ ಮಾಡೋದು ಅವ್ರಿಗೆ ತುಂಬಾ ಕಷ್ಟ ಆಗಿರುತ್ತೆ. ಎರಡು ತಾಯಿ ಮಗು ಅವರಿಬ್ರೆ ಅವ್ರ ಜಗತ್ತೇ ಬೇರೆ ಆಗ್ಬಿಡತ್ತೆ. ಹಾಗಾಗಿ ಎಷ್ಟೋ ಸಲ ನಾವು ಅದರಲ್ಲಿ ಮಕ್ಕಳನ್ನು ಬೇರೆಯವ್ರ ಜೊತೆ ಇರ್ಲಿಕ್ಕೂ ರೂಢಿ ಮಾಡಬೇಕು, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಬೇರೆಯವ್ರ ಜೊತೆ ಶೇರ್ ಮಾಡೋದು ಅದೆಲ್ಲ ಕಲಿಬೇಕಾಗತ್ತೆ. ಹಾಗಾಗಿ ತುಂಬಾ ಪೊಸೆಸಿವ್ ಆಗಿರೋದು ಮಗುವಿನ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ, ಮಾನಸಿಕ ಆರೋಗ್ಯಕ್ಕೆ.
0: ಅಂದ್ರೆ ನೀವು ಈ ಮಕ್ಕಳಲ್ಲಿ ಏನು ವ್ಯತ್ಯಾಸ ಏನು ಕಾಣಿಸ್ತು ಅಂತ ತಂದೆ ಅಥವಾ ತಾಯಂದ್ರೆ ಏನು ಹೇಳ್ತಾ ಇದಾರೆ ಆ ಪೊಸೆಸಿವ್ನೆಸ್? ಇದ್ರ ಜೊತೆಗೆ ತಂದೆ ತಾಯಂದ್ರಿಗೂ ಅವ್ರಿಗೂ ಒಂದು ಈ ಕೌನ್ಸಿಲಿಂಗ್ ಅಥವಾ ಒಂದು ಈ ಚಿಕಿತ್ಸೆ, ಅವರು ಒಂದು ಮಾನಸಿಕವಾಗಿ ಈ ತರ ಇರಬೇಕು ಅನ್ನುವಂತ ಒಂದು ಇದನ್ನು ಮಾರ್ಗದರ್ಶನ ನೀವು ಕೊಡೋದಿನ್ನ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ.
2: ಹೌದು, ತಾಯಂದ್ರು ಈಗ ಯಾರ ಜೊತೆನೂ ಸೇರೋದಿಲ್ಲ. ನಾ ಇಡೀ ದಿನ ಮಗುವಿನ ಜೊತೆನೆ ಇದ್ದು ಅದಕ್ಕೆ ಹೋಮ್ ವರ್ಕ್ ಮಾಡಿಸೋದು, ಅದಕ್ಕೆ ಟ್ಯೂಷನ್ ಮಾಡೋದು, ಅವ್ರ ಜೀವನನೇ ಇಲ್ಲದ ಹಾಗೆ ನೋಡ್ಕೊಳ್ತಾ ಇರ್ತಾರೆ ಮಗುವನ್ನು. ಆವಾಗ ನಾವೇನ್ ಹೇಳ್ತೀವಿ ಅಂದ್ರೆ ಮಗುವಿಗೂ ಅದರದೇ ಜೀವನ ಬೇಕು, ನಿಮ್ಗೂ ನಿಮ್ ಜೀವನ ಬೇಕು, ನಿಮ್ಗಿರುವ ಇಂಟ್ರೆಸ್ಟ್, ನೀವು ಮೊದಲು ಓದ್ತಿರ್ಬೋದು, ಹಾಡ್ತಿರ್ಬೋದು, ಸಂಗೀತ ಕಲಿತಿರ್ಬೋದು, ನಿಮ್ಮ ಇಂಟ್ರೆಸ್ಟ್ ಎಲ್ಲ ಬಿಟ್ಟು ಬರೀ ಮಗುವಿನ ಹಿಂದೆ ಬಿದ್ದಿದ್ರೆ ಮಗುವಿಗೂ ಬರ್ಡನ್ ಆಗತ್ತೆ, ನಿಮ್ ಮನ್ಸಲ್ಲೂ ಟೆನ್ಷನ್ ಆಗತ್ತೆ. ಹಾಗಾಗಿ ಕಂಪ್ಲೀಟ್ ನೀವಿಬ್ರೇ ಅದನ್ನೆಲ್ಲ ಮಾಡ್ಕೊಳ್ತಾ ಬಂದ್ರೆ ಮಗುವಿಗೂ ಕಷ್ಟ, ನಿಮ್ಗೂ ಕಷ್ಟ. ಹಾಗಾಗಿ ತಂದೆ ತಾಯಂದ್ರು ಅವ್ರ ಲೈಫ್ ಅಲ್ಲೂ ಈಗ ಗಂಡ ಹೆಂಡತಿ ಅವ್ರ ಟೈಮ್ ಇಟ್ಕೊಂಡು ಜೊತೆಲಿ ಇರ್ಬೇಕು, ಬರೀ ಮಗುವಿನ ಹಿಂದೆ ಇರಬಾರ್ದು ಎಲ್ರು. ಆಗ ಮಗುವಿಗೂ ಅಷ್ಟೇ, ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡಕ್ಕಾಗಲ್ಲ, ಶೇರಿಂಗ್ ಕಲಿಬೇಕಾಗುತ್ತೆ. ಎಷ್ಟೋ ಮಕ್ಕಳು ಅವರು ಒಬ್ಬೊಬ್ಬರೇ ಇರೋದ್ರಿಂದ ಅವ್ರಿಗೆ ಯಾರ ಜೊತೆ ಏನೂ ಶೇರ್ ಮಾಡೋದಿಲ್ಲ, ಎಲ್ಲ ನಾನು ಹೇಳ್ದ ಹಾಗೆ ಎಲ್ಲ ನಡಿಬೇಕು ಅಂತ ಹಠ ಶುರುವಾಗುತ್ತೆ. ಹಾಗಾಗಿ ಬಹಳ ಪೊಸೆಸಿವ್ ಆಗಿದ್ರೆ ಅವರಿಗೂ ಕಷ್ಟ, ಮಕ್ಕಳಿಗೂ ಕಷ್ಟ.
0: ಅಂದ್ರೆ ಒಂದ್ ರೀತಿ ಇವಾಗ ನಾವು ಹಿಂದೆ ಒಟ್ಟು ಕುಟುಂಬದಲ್ಲಿ ನಾವು ಇದ್ದಂತ ಜನಗಳಿದ್ವು, ಈಗ ಅದು ಸಣ್ಣ ಸಣ್ಣ ಕುಟುಂಬಗಳಾಗಿದೆ. ಈ ಒಂದು ಬದಲಾದ ಈ ಕುಟುಂಬದ ವ್ಯವಸ್ಥೆ ಇದೆ, ಅದು ಮನಸ್ಸಿನ ಮೇಲೆ ಏನಾದ್ರು ಒತ್ತಡ ತರುತ್ತ ಮಕ್ಕಳಿಗೆ, ಹೇಗೆ ಏನಂತೀರಾ ನೀವು ಅದಕ್ಕೆ?
2: ಅಲ್ಲ, ದೊಡ್ಡ ಕುಟುಂಬದಲ್ಲಿರುವಾಗ ಮಕ್ಕಳು ತುಂಬಾ ಜನರ ಜೊತೆ ಇರ್ತಾರೆ, ಆದ್ರೆ ಅವರು ತುಂಬಾ ವಿಷಯ ಕಲ್ತ್ಕೊಂಡ್ ಬಿಡ್ತಾರೆ. ಹೀಗ್ ಮಾತಾಡಿದ್ರೆ ಅಜ್ಜಿಗೆ ಇಷ್ಟ, ಅವ್ರು ಇದು ಕೊಡ್ತಾರೆ, ತಾಯಿ ಕೊಡದೇ ಇದ್ರೆ ಅಜ್ಜನ ಹತ್ರ ತಕೊಳ್ಳಕ್ ಆಗತ್ತೆ ಅಂತ ಅವರು ಸ್ವಲ್ಪ ಕಲ್ತ್ ಬಿಡ್ತಾರೆ ಯಾರ ಜೊತೆ ಯಾವ ರೀತಿ ಇರ್ಬೇಕು ಅಂತ. ಅದು ಯಾವಾಗ್ಲೂ ಒಳ್ಳೇದಲ್ಲ. ಈಗ ತಾಯಿ ಡಿಸಿಪ್ಲಿನ್ ಮಾಡಕ್ ಪ್ರಯತ್ನ ಮಾಡ್ತಾರೆ, ಅಜ್ಜ ಅಜ್ಜಿ ನಡಿಲಿ ಬಿಡಿ ಏನಾದ್ರೂ ಸರಿ ಅಂತ ಹೇಳಿದ್ರೆ ಅದು ಮಗುವಿಗೆ ಒಳ್ಳೇದಲ್ಲ. ಎಲ್ರೂ ಒಂಥರ ಒಂದ್ ಎಗ್ರಿಮೆಂಟ್ ಇರ್ಬೇಕಾಗ್ತದೆ ಈ ಮಗುವನ್ನ ನಾವು ಹೇಗ್ ಬೆಳೆಸ್ಬೇಕು ಅಂತ. ಹಾಗಾಗಿ ದೊಡ್ಡ ಫ್ಯಾಮಿಲಿಯಲ್ಲಿ ಆ ಎಗ್ರಿಮೆಂಟ್ ಇರೋದಿಲ್ಲ, ಒಬ್ಬೊಬ್ರು ಒಂದೊಂದ್ ತರ ಮಾಡಿದ್ರೆ ಆ ಮಗು ಅದನ್ನು ದುರುಪಯೋಗ ಮಾಡುತ್ತೆ.
0: ಯಾಕಂದ್ರೆ ಇವಾಗ ಚಿಕ್ಕ ಫ್ಯಾಮಿಲಿ ಆದಾಗ ಏನು ಇನ್ನೊಂದು ಸಹಜವಾಗಿ ನಮ್ಗೆ ಅನ್ಸೋದು ಏನು ವ್ಯತ್ಯಾಸ ಏನ್ ಅನ್ಸುತ್ತೆ, ಇವಾಗ ಒಂದು ಮಗು ಇರುತ್ತೆ ಅಥವಾ ಎರಡು ಮಗು ಇರುತ್ತೆ, ಅದನ್ನ ನೋಡ್ಕೊಳ್ಳಿಕ್ಕೆ ಕೇವಲ ಇಬ್ಬರು ಇರ್ತಾರೆ. ಆದ್ರಿಂದ ಇವರು ಇವ ತಂದೆ ತಾಯಂದ್ರ ಮೇಲೆ ಹೆಚ್ಚಿನ ಒತ್ತಡ ಇವಾಗ ಇದೆ. 4 ಜನ ಇದ್ದು ಮಗುವನ್ನ ನೋಡ್ಕೊಳ್ಳೋ ಅಂತ ಸಂದರ್ಭ ಒಂದಿತ್ತು, ಇವತ್ತು ಆತರ ಪರಿಸ್ಥಿತಿ ಬಹಳ ಕಡಿಮೆ ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ, ಕಡಿಮೆ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ತಂದೆ ತಾಯಿಗಳು ಯಾವ ರೀತಿ ಒಂದು ಆಲೋಚನೆ ಮಾಡಬೇಕು, ಆಮೇಲೆ ಈ ಮಕ್ಕಳಿಗೆ ಏನು ಈ ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ಯಾವ ರೀತಿ ಅವ್ರು ಗುರುತಿಸ್ಕೋಬಹುದು, ಮಕ್ಕಳಲ್ಲಿ ಯಾವ ತರ ತೊಂದರೆ ಇದೆ ಅನ್ನೋದನ್ನ ಯಾವ ರೀತಿ ಕಂಡುಹಿಡ್ಕೋಬಹುದು ತಂದೆ ತಾಯಂದ್ರು?
2: ಈಗ ತಂದೆ ತಾಯಂದ್ರು ಆದಷ್ಟು ಸೋಷಿಯಲ್ ಸಪೋರ್ಟ್ ಇದ್ರೆ ಒಳ್ಳೇದು.

0: ಅವರ ಫ್ಯಾಮಿಲಿ ಅವರಿಲ್ಲದಿದ್ರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಶೇರ್ ಮಾಡ್ಕೊಂಡಿದ್ರೆ ಸ್ವಲ್ಪ ನಿಜವಾಗಿ ಒಂದು ಮಗುವನ್ನು ಅವರೇ ಇಬ್ರು ನೋಡ್ಕೊಳ್ಬೇಕು ಅಂದ್ರೆ ತುಂಬಾ ಬರ್ಡನ್ ಆಗ್ತದೆ, ಕಷ್ಟನೂ ಆಗುತ್ತೆ. ಹಾಗಾಗಿ ಶೇರ್ ಮಾಡುವ ಫ್ಯಾಮಿಲಿ ಅಲ್ಲಿ ರಿಲೇಟಿವ್ಸ್ ಅಲ್ಲಿ ಆಗ್ಲಿ ಫ್ರೆಂಡ್ಸ್ ಅಲ್ಲಿ ಆಗ್ಲಿ ಸಪೋರ್ಟ್ ತಕೊಂಡ್ರೆ ಅವರಿಗೆ ಒಳ್ಳೇದು, ನಾವೇ ಎಲ್ಲ ಮಾಡ್ಬೇಕು ಅಂತ ಹೇಳಬಹುದು. ಅದೇ ರೀತಿ ಮಕ್ಕಳಲ್ಲೂ ಆ ಶೇರಿಂಗ್ ಕೆಪಾಸಿಟಿ ಬರ್ಬೇಕಾಗ್ತದೆ.
1: ಆಮೇಲೆ ಇವಾಗ ಮಕ್ಕಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳಿದ್ರೆ, ಇದನ್ನ ವ್ಯತ್ಯಾಸಗಳನ್ನು ಕಂಡು ಬಂತದ್ದು ಒಂದು ಮಾನಸಿಕವಾಗಿ ಒಂದು ತೊಂದರೆ ಇರಬಹುದು ಅನ್ನೋದು ಯಾವ ತರ ನಡವಳಿಕೆಯಿಂದ ನಾವು ಕಂಡಿಡ್ಕೋಬಹುದು?
0: ಈಗ ಎಷ್ಟೋ ಜನ ಮಕ್ಕಳು ತಂದೆ ತಾಯಿಯರು ನಾರ್ಮಲ್ ಅಂತ ತಿಳ್ಕೊಳ್ತಾರೆ. ಈಗ ಯಾವುದೇ ಮಗು ಇರಲಿ, ಅದು ಒಂದು ವರ್ಷ ಎರಡು ವರ್ಷ ಆಗುವಾಗ ಅದಕ್ಕೆ ಊಟ ಮಾಡಕ್ ಬರುತ್ತೆ, ನಾವೇ ತಿನ್ನೋದು ಮಾಡೋದು ಎಲ್ಲ ಆಗತ್ತೆ. ಆದ್ರೆ ನಾವು ನೋಡ್ತೇವೆ ಮಗುವಿನ ಹಿಂದೆ ತಾಯಿ ಹೋಗಿ ಹೋಗಿ ಹೋಗಿ ತಿನ್ನಿಸ್ತಾ ಇರ್ತಾರೆ ಒಂದೊಂದ್ ಗಂಟೆ ಎರಡೆರಡು ಗಂಟೆ. ಪ್ರತಿ ಊಟನೂ ದೊಡ್ಡ ಜಗಳ, ಪ್ರತಿ ಸ್ನಾನನೂ ದೊಡ್ಡ ಜಗಳ, ಪ್ರತಿ ಕೆಲಸಕ್ಕೂ ತುಂಬಾ ಒದ್ದಾಟ ಮಾಡ್ತಾರೆ. ನಾರ್ಮಲಿ ಇದನ್ನೆಲ್ಲ ಮಕ್ಕಳು ಅದು ಯಾವ ತೊಂದರೆನು ಇಲ್ಲದೆ ಮಾಡ್ಕೊಳ್ಬಹುದು. ಸ್ನಾನ ಆಗ್ಲಿ ಊಟ ಆಗ್ಲಿ ಏನೇ ಚಿಕ್ಕ ಚಿಕ್ಕ ಕೆಲಸ ಆಗ್ಲಿ ಮಕ್ಕಳಿಗೆ ಮಾಡಕ್ ಬರುತ್ತೆ. ಶೂ ಆದ್ರೂ ಅವರೇ ಹಾಕೊಳಕ್ ಆಗುತ್ತೆ, ತಲೆ ಬಾಚೋಕ್ ಆಗುತ್ತೆ. ಆದ್ರೆ ಪ್ರತಿ ಒಂದನ್ನು ದೊಡ್ಡವರೇ ಮಾಡಿ ಮಾಡಿ ಅದು ಮಕ್ಕಳು ಮಾಡಿಸ್ಕೊಳ್ಳುವಾಗ್ಲೂ ಅವ್ರು ಇಷ್ಟಪಡೋದಿಲ್ಲ, ಹಾಗಾಗಿ ತುಂಬಾ ಟೈಮ್ ತಕೊಳ್ತಾರೆ. ಹಾಗಾಗಿ ದಿನ ಇಡೀ ಹಾಳಾಗುತ್ತೆ. ಮಗುವಿಗೆ ಊಟ ಮಾಡಿಸ್ಲಿಕ್ಕೆ ಒಂದ್ ಗಂಟೆ, ಮಗುವಿಗೆ ಸ್ನಾನ ಮಾಡಿಸ್ಲಿಕ್ಕೆ ಒಂದ್ ಗಂಟೆ ಅಂತ ಅದು ಮಗು ಹಠ ತೋರಿಸುತ್ತೆ. ತಂದೆ ತಾಯಿ ಅದನ್ನು ಅದ್ರ ಹಿಂದೆ ಸುತ್ತಕೊಂಡು ಮಾಡಿಸ್ತಾ ಇರ್ತಾರೆ. ಆದ್ರೆ ಇವೆಲ್ಲ ನ್ಯಾಚುರಲ್ ಸ್ಕಿಲ್ಸ್, ಹಾಗೆ ಬಿಟ್ರೆ ಅವರಿಷ್ಟಕ್ಕೆ ಕಲಿತು ಎಂಜಾಯ್ ಮಾಡ್ತಾರೆ. ಅವರು ಊಟ ಮಾಡೋದ್ರೆ ಪ್ಲೇಟ್ ಮುಂದಿಟ್ಟರೆ ಊಟ ಮಾಡ್ತಾರೆ, ಖುಷಿಯಲ್ಲಿ ನೀರಲ್ಲಿ ಆಟ ಆಡಿ ಖುಷಿ ಪಟ್ಟು ಸ್ನಾನ ಮಾಡ್ಕೊಳ್ತಾರೆ. ಹಾಗಾಗಿ ಅವರ ಮೇಲೆ ಸ್ವಲ್ಪ ಬಿಟ್ಬಿಟ್ರೆ ಎಷ್ಟೋ ವಿಷಯದಲ್ಲಿ ಅವ್ರು ಎಂಜಾಯ್ ಮಾಡಿ ಕಲ್ತು ಬಿಡ್ತಾರೆ. ಅದನ್ನು ಬಿಡುವುದಿಲ್ಲ, ನಾವು ಅವ್ರ ಹಿಂದೆ ಇದ್ಬಿಟ್ಟು ಎಲ್ಲವನ್ನು ದೊಡ್ಡ ಕೆಲಸ ಮಾಡ್ಕೊಳ್ಳೋದು. ನೀವೇ ನೋಡ್ತೀರಿ ಎಷ್ಟು ಮಕ್ಕಳನ್ನು ಒಂದು ತಿನ್ಸ್ಲಿಕ್ಕೆ, ಐದು ವರ್ಷದ ಮಗುವನ್ನು ತಿನ್ಸ್ಲಿಕ್ಕೆ ಒಂದೊಂದು ಗಂಟೆ ಬೇಕು. ಇದೆಲ್ಲ ನಾಟಕಗಳು, ಯಾಕಂದ್ರೆ ಮಗುವಿನ ಸ್ಪಾಂಟೇನಿಯಸ್ ಆಕ್ಟಿವಿಟಿ ನಾವು ಬಿಟ್ಬಿಟ್ಟಿದ್ದೇವೆ. ನಿಜವಾಗಿ ತಿನ್ನೋದು ಅಂದ್ರೆ ಬಹಳ ಇಷ್ಟ ಎಲ್ರಿಗೂ. ಪ್ಲೇಟ್ ಇಟ್ಟು ತಿನ್ನು ಅಂದ್ರೆ ಯಾವ ಮಗುನು ಪ್ರೀತಿಯಲ್ಲೇ ತಿನ್ನುತ್ತೆ. ಆದ್ರೆ ಅವ್ರ ಹಿಂದೆ ನಿಂತ್ಕೊಂಡು ಬಾಯಿಗೆ ಚುಚ್ಚಿದ ಹಾಕ್ತಾ ಇದ್ರೆ ಅವ್ರಿಗೆ ಬೇಡ ಅನ್ಸುತ್ತೆ, ಅಯ್ಯೋ ಇವ್ರು ಹೇಗೆಲ್ಲ ಮಾಡ್ತಾರೆ, ನಾನು ಬಾಯಲ್ಲಿ ಇಟ್ಕೊಂಡು ಕೂತ್ಕೊಳ್ತಾರೆ. ಹಾಗಾಗಿ ಮಕ್ಕಳನ್ನು ಅವರಷ್ಟಕ್ಕೆ ಪ್ರತಿ ಆಕ್ಟಿವಿಟಿಯನ್ನು ಎಂಜಾಯ್ ಮಾಡ್ಲಿಕ್ಕೆ ಬಿಟ್ರೆ ಅವ್ರು ಈ ತರ ಡಿಫಿಕಲ್ಟ್ ಬಿಹೇವಿಯರ್ಸ್ ತೋರಿಸೋದಿಲ್ಲ. ಮತ್ತೆ ಏನೋ ಬೇಕು ಅಂದ್ರೆ ನನ್ಗೆ ಅದ್ ಬೇಕೇ ಬೇಕು ಅಂತ ಹಠ ಹಿಡಿಯೋದು, ಅದು ಕೊಡದೇ ಇದ್ರೆ ನೆಲದಲ್ಲಿ ಉರುಳೋದು, ಕೂಗಾಡೋದು, ಗಲಾಟೆ ಮಾಡೋದು, ಅಯ್ಯೋ ನಮ್ಗೆ ಅವಮಾನ ಆಗುತ್ತೆ ಅಂತ ಅವ್ರು ಕೇಳಿದ್ದೆಲ್ಲ ಕೊಡೋದು. ಈಗ ಇವತ್ತು ಬಲೂನ್ ಇರ್ಬೋದು, ನಾಳೆ ಇನ್ನೊಂದೇನೋ ಟಾಯ್ ಇಡ್ಬೋದು. ನಾನು 13 ವರ್ಷದ ಹುಡುಗ ಹಾಗೆ ಮಾಡೋದು ನೋಡಿದ್ದೇನೆ, ನನ್ಗೆ ಮೋಟರ್ ಬೈಕ್ ಬೇಕು. ಹಾಗಾಗಿ ಅದು ದೊಡ್ಡದಾಗ್ತಾ ಹೋಗ್ತಾ ಅಲ್ಲದೆ ಕಡಿಮೆ ಆಗೋದಿಲ್ಲ. ಆ ರೀತಿ ಹಠ ಸ್ವಭಾವಕ್ಕೆ ನಾವು ಈಲ್ಡ್ ಮಾಡೋದು, ಇದರಿಂದಾಗಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಚ್ಚಿನ ಮಕ್ಕಳ ಪ್ರಾಬ್ಲಮ್ಸ್ ನಾನು ಕಂಡ ಹಾಗೆ ತಂದೆ ತಾಯಿಯರು ಮತ್ತೆ ಅವರ ಇಂಟ್ರಾಕ್ಷನ್ ಇಂದ ಬರುತ್ತೆ, ಮಾನಸಿಕ ಕಾಯಿಲೆಯಿಂದ ಅಲ್ಲ. ಆ ಹೆಲ್ತಿ ಇಂಟ್ರಾಕ್ಷನ್ ಇದ್ರೆ ಎಷ್ಟೋ ವಿಷಯದಲ್ಲಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ.
1: ಇವಾಗ ಪೋಷಕರಿಗೆ ಯಾವ ರೀತಿ ಚಿಕಿತ್ಸೆ ಇದೆ ಈ ಸಂಬಂಧ?
0: ಪೋಷಕರಿಗೆ ಕೌನ್ಸಿಲಿಂಗ್ ಮಾಡಕ್ ಆಗುತ್ತೆ, ಫ್ಯಾಮಿಲಿ ಕೌನ್ಸಿಲಿಂಗ್ ಇದೆ, ಗಂಡ ಹೆಂಡತಿ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಕೌನ್ಸಿಲಿಂಗ್ ಇದೆ. ಈಗ ಎಷ್ಟೋ ಸಲ ಗಂಡ ಹೆಂಡತಿ ಏನ್ ತಿಳ್ಕೊಳ್ತಾರೆ, ನಾವು ಜಗಳ ಆಡ್ತಾ ಇರ್ತೀವಿ ಎಷ್ಟು ಬೇಕಾದ್ ಜಗಳ ಆಡ್ಬೋದು, ಆದ್ರೆ ಇಫೆಕ್ಟ್ ಮಗು ಮೇಲೆ ಇರೋದಿಲ್ಲ ಅಂತ. ಆದ್ರೆ ನಿಜವಾಗಿ ಮಕ್ಕಳು ಪ್ರತಿಯೊಂದು ಈಗ 2.5 ವರ್ಷದ ಮಗು ಅರ್ಥ ಮಾಡ್ಕೊಳ್ಳುತ್ತೆ, ಡ್ಯಾಡಿಗೆ ಸಿಟ್ಟು ಬಂದಿದೆ, ಮಮ್ಮಿಗೆ ಸಿಟ್ಟು ಬಂದಿದೆ, ಅವ್ರು ಜಗಳ ಮಾಡ್ತಾರೆ. ಆದ್ರೆ ಅವರ ಏಜ್ ಅಲ್ಲಿ ಆ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಅವ್ರು ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ. ಎಷ್ಟೋ ಸಲ ಅವ್ರು ತಿಳ್ಕೊಳ್ತಾರೆ ಮಮ್ಮಿ ಡ್ಯಾಡಿ ಜಗಳ ಮಾಡೋದು ಯಾಕಂದ್ರೆ ಅವ್ರಿಗೆ ನನ್ ಮೇಲೆ ಸಿಟ್ಟು, ಈಗ ತಾಯಿ ಸಿಟ್ಟು ಬಂದು ಹೇಳ್ತಾಳೆ ನಾನು ಹೋಗ್ಬಿಡ್ತೇನೆ ಎಲ್ಲಾದ್ರೂ ಅಂತ. ಆ ಮಗು ಅದನ್ನು ನಿಜವಾಗಿ ತಿಳ್ಕೊಳ್ತದೆ, ನನ್ನ ತಾಯಿ ಹೊರಟು ಹೋಗ್ತಾಳೆ, ನನ್ ಗತಿ ಏನು. ಹಾಗಾಗಿ ಅವ್ರು ತುಂಬಾ ರಿಯಲ್ ಆಗಿ ನೋಡ್ತಾರೆ ಈ ಫೈಟ್ಸ್ ಅನ್ನು. ಹಾಗಾಗಿ ನಾವು ಅವರ ಮುಂದೆ ಫೈಟ್ ಮಾಡೋದು ಅದರಿಂದ ಅದ್ರ ಇಫೆಕ್ಟ್ ಇಲ್ಲ ಅಂತ ನಾವು ತಿಳ್ಕೊಳ್ಬಾರ್ದು. ನಮ್ಮ ತೊಂದರೆಗಳನ್ನು ಕಷ್ಟಗಳನ್ನು ಆ ರೀತಿ ಇದ್ರೆ ಅದಕ್ಕೋಸ್ಕರ ನಾವು ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ನಾಳೆ ಅದರ ಇಫೆಕ್ಟ್ ಮಗುವಿನ ಮೇಲೆ ಬರುತ್ತೆ.
1: ಈಗ ಒಂದು ಪುಟ್ಟ ಹಾಡು, ನಂತರ ಮತ್ತೆ ಈ ಮಾತುಕತೆಯನ್ನು ಮುಂದುವರಿಸೋಣ.

0: ಅದ್ಮೀರಿ ಮನೋಚಿಂತನ ಕಾರ್ಯಕ್ರಮವನ್ನು ಈ ಸಮಯ ನೀವು ಕೇಳ್ತಾ ಇದ್ದೀರಿ. ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ನಿಮಗೆ ಉತ್ತರವನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು. ಈಗ ಮತ್ತೊಂದು ಸಂದೇಶ, ಒಂದು ಪ್ರಶ್ನೆ, ಪಲ್ಲವಿ ಕಾವ್ಯ ಅವರು ಅದನ್ನ ನಿಮಗೆ ತಿಳಿಸ್ತಾರೆ.
1: ಮಕ್ಕಳಲ್ಲಿನ ಭಾವನಾತ್ಮಕ ಸಮಸ್ಯೆ ಅಥವಾ ಎಮೋಷನಲ್ ಪ್ರಾಬ್ಲಮ್ಸ್ ಅನ್ನ ಹೇಗೆ ಗುರುತಿಸೋದು ಅಂತ.
2: ಈಗ ಮಕ್ಕಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ತಜ್ಞರು ಯಾರು ಇರುವುದಿಲ್ಲ, ನಾವು ನಮ್ಮಷ್ಟಕ್ಕೆ ಗುರುತಿಸಬೇಕಾಗಿ ಬರ್ತದೆ ಎಷ್ಟೋ ಸಲ, ಶಾಲೆಯಲ್ಲಾಗ್ಲಿ ಮನೆಯಲ್ಲಾಗ್ಲಿ. ಈಗ ಅದನ್ನು ಹೇಗೆ ಗುರುತಿಸೋದು ಅಂದ್ರೆ ಎರಡು ಉದಾಹರಣೆ ಕೊಡ್ಬೋದು. ಒಂದೇನಂದ್ರೆ ನಿಮ್ಮ ಮಗುವಿಗೆ ಜ್ವರ ಇದೆ, ಈಗ ಜ್ವರ ಸ್ವಲ್ಪ ಜ್ವರ ಬರ್ತಾ ಇದೆ, ಆವಾಗ ನೀವು ಕೂಡಲೇ ಡಾಕ್ಟರ್ ಹತ್ರ ತಕೊಂಡು ಹೋಗೋದಿಲ್ಲ, ನೋಡ್ತೀರಿ ಒಂದ್ ದಿವಸ, ಎರಡು ದಿವಸ, ಮೂರ್ ದಿವಸ ನೋಡ್ತೀರಿ. ಹಾಗೆ ಐದಾರು ದಿವಸ ಜ್ವರ ಇಳಿಯದೆ ಇದ್ರೆ, ಕಡಿಮೆ ಜ್ವರ ಇದ್ರು ನೀವು ಡಾಕ್ಟರ್ ಹತ್ರ ಹೋಗ್ತೀರಿ. ಅಥವಾ ಮಗುವಿಗೆ ಇವತ್ತೇ ಒಂದೇ ದಿನ ಸಡನ್ ಹೈ ಟೆಂಪರೇಚರ್ ಬರುತ್ತೆ, ನೀವು ಕೂಡಲೇ ಮಗುವನ್ನು ತಕೊಂಡು ಡಾಕ್ಟರ್ ಹತ್ರ ಹೋಗ್ತೀವಿ. ಈಗ ಮಕ್ಕಳ ಪ್ರಾಬ್ಲಮ್ ಅಂದ್ರು ಹಾಗೆ, ನಮ್ಗೆ ಯಾವ ಪ್ರಾಬ್ಲಮ್ ಕಷ್ಟ ಆಗ್ತದೆ ಅನ್ಸುತ್ತೋ ಅದು ಸ್ವಲ್ಪ ಇದ್ರೆ ನಾವು ಅದನ್ನು ನೋಡ್ತಾ ಇರ್ಬೋದು, ಸರಿ ಹೋಗ್ಬೋದು ಸರಿ ಹೋಗ್ಬೋದು ಅಂತ. ಆದ್ರೆ ತುಂಬಾ ಜಾಸ್ತಿ ಇದ್ರೆ ನಾವು ಅದಕ್ಕೆ ಕೂಡಲೇ ಅಟೆಂಡ್ ಮಾಡ್ಬೇಕು ಜ್ವರದ ಹಾಗೆ. ಈಗ ಮಕ್ಕಳಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನೇ ಸೀರಿಯಸ್ ಅಂತಲೂ ತಿಳ್ಕೊಳ್ಬೇಕಾದ್ರೆ ಅದು ತುಂಬಾ ದಿನ ಹೋಗುವುದೇ ಇಲ್ಲ. ಒಂದಿನ ಮಗು ಸುಳ್ಳು ಹೇಳ್ತು, ಎಲ್ಲೋ ಹದಿನೈದು ದಿನಕ್ಕೊಂದ್ಸಲ ಸುಳ್ಳು ಹೇಳ್ತು, ಅಥವಾ ಯಾವುದೋ ವಿಷಯಕ್ಕೆ ಹೆದರು ಬಿಟ್ಟು ಒಂದ್ ನಾಲ್ಕೈದು ದಿನ, ನಾವು ಅದನ್ನು ದೊಡ್ಡದಾಗಿ ತಕೊಳ್ಬೇಕು ಅಂತಿಲ್ಲ. ಆದ್ರೆ ಅದೇ ಬಿಹೇವಿಯರ್ ಸುಳ್ಳು ಹೇಳೋದಾಗ್ಲಿ ತುಂಬಾ ಭಯ ಪಡೋದಾಗ್ಲಿ ತುಂಬಾ ದಿನ ಇದ್ರೆ ಯಾವಾಗ್ಲೂ ಅವನ್ ಕೈ ಹಿಡಿದೆ ಮಲಗಬೇಕು, ಅವನ್ ಯಾವಾಗ್ಲೂ ಹೋಗೋದಿಲ್ಲ. ಎಷ್ಟೋ ಸಲ ಹೇಳ್ತಾರೆ ಈ ತರ ಭಯಗಳು ಕೆಲವು ಮಕ್ಕಳಲ್ಲಿ ಎರಡು ವರ್ಷ ಇರುತ್ತೆ ಆಮೇಲೆ ಹೊರಟೋಗುತ್ತೆ ಅಂತ. ಹಾಗಾಗಿ ಭಯಗಳು ತುಂಬಾ ಇದ್ರೆ ಆ ಮಕ್ಕಳು ಸ್ವಲ್ಪ ನಾವು ವೇಟ್ ಮಾಡಿ ನೋಡ್ಬೋದು. ಆದ್ರೆ ಎಷ್ಟೋ ಸಲ ಈ ಭಯಗಳು ತಾಯಂದ್ರಿಂದಲೇ ಬರುತ್ತೆ. ತಾಯಿಗೆ ನಾಯಿ ಕಂಡು ತುಂಬಾ ಭಯ ಆದ್ರೆ ಮಕ್ಕಳು ಅದನ್ನ ನೋಡಿ ಹೆದರ್ಕೊಳ್ತಾರೆ, ಹುಳ ಹುಪ್ಪಟೆ ನೋಡಿ. ಹಾಗೆ ನಮ್ಮಿಂದ ಎಷ್ಟು ಭಯಗಳನ್ನು ಕಲ್ತಿದ್ದಾರೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು, ಸ್ವಲ್ಪ ದಿನ ಭಯ ಒಂದ್ ತರದ್ದು ಇನ್ನೊಂದ್ ತರದ್ದು ಮಕ್ಕಳಿಗೆ ಆಗೇ ಆಗುತ್ತೆ. ಸ್ವಲ್ಪ ದಿನ ಒಂದ್ ಎರಡು ಮೂರು ತಿಂಗಳು ಆದ್ರೆ ನಾವು ಅದರ ವಿಷಯ ಜಾಸ್ತಿ ಚಿಂತೆ ಮಾಡ್ಬೇಕಾಗುದಿಲ್ಲ. ಭಯ ಆಗೋದು, ಯಾರ ಜೊತೆ ಸೇರದೆ ಇರೋದು, ಮಾತನಾಡದೆ ಇರೋದು, ಮತ್ತೆ ಎಲ್ಲೋ ಮನ್ಸಿಟ್ಟು ಆಗಿರೋದು, ಅದೆಲ್ಲ ಇದ್ರೆ ಭಾವನಾತ್ಮಕ ತೊಂದರೆ ಅಂತ ಹೇಳ್ಬಹುದು.
0: ಇನ್ನು ಮಾನಸಿಕವಾಗಿ ವ್ಯತ್ಯಾಸಗಳನ್ನ ಏನು ಕಂಡುಹಿಡಿಬಹುದು ಮಕ್ಕಳಲ್ಲಿ?
2: ಈಗ ಕೆಲವು ಸಲ ಭಾವನಾತ್ಮಕ ಬಗ್ಗೆ ಹೇಳಿದೆ ನಾನು, ಅದೇ ರೀತಿ ನಡವಳಿಕೆಯಲ್ಲಿ ವಿಪರೀತ ಹಠ ಮಾಡೋದು. ಈಗ ಎಷ್ಟೋ ಸಲ ನಾವು ಹಠ ಮಾಡಿದ್ರೆ ಬಿಟ್ಬಿಡ್ತೇವೆ, ಹಠ ಇರುತ್ತೆ ಮಕ್ಕಳಿಗೆ ಅಂತ. ಆದ್ರೆ ಕೆಲವರು ಹಠ ಎಷ್ಟಿರುತ್ತೆ ಅಂದ್ರೆ, ನಾನೇನ್ ನೋಡಿದ್ದೇನೆ, ಒಂದು ಮಗು ದಿನಕ್ಕೆ 8 ಗಂಟೆ ಟಿವಿ ನೋಡ್ತೇನೆ ಅಂತ. ಆ ಟಿವಿ ನೋಡಕ್ ಆಫ್ ಮಾಡಿದ್ರೆ ಎದ್ ಮನೆ ಸಾಮಾನ್ಯ ಎಸೆಯೋದು, ಟಿವಿಗೆ ಕಲ್ಲು ಹೊಡೆಯೋದು, ತಂದೆ ತಾಯಿಗೆ ಹೊಡೆಯೋದು, ಅದೆಲ್ಲ ಮಾಡ್ತಾರೆ. ಆಗ ಏನಂದ್ರೆ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಂತ. ಆ ಔಟ್ ಆಫ್ ಕಂಟ್ರೋಲ್ ಆದ ಕೂಡಲೇ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾಗ್ತದೆ. ತಂದೆ ತಾಯಿಯರಿಗೆ ಅವ್ರು ಹೆಲ್ಪ್ಲೆಸ್, ನಮ್ಗೆ ಈ ಮಗುವನ್ನು ಮ್ಯಾನೇಜ್ ಮಾಡೋದಕ್ಕೆ ಆಗುದಿಲ್ಲ ಅಂತ ಅನ್ಸುತ್ತಲ್ಲ, ಆ ಟೈಮಲ್ಲಿ ನಾವು ಸುಮ್ಮನೆ ಇರಬಾರ್ದು, ಅದು ಔಟ್ ಆಫ್ ಕಂಟ್ರೋಲ್ ಆಗಿದೆ. ಹಾಗೆ ಯಾವುದೇ ಬಿಹೇವಿಯರ್ ನಮ್ಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಹೊಡೆಯೋದು, ಬಡಿಯೋದು, ಡಿಸ್ಟ್ರಾಯ್ ಮಾಡೋದು, ಪ್ರಾಣಿಗಳಿಗೆಲ್ಲ ತೊಂದರೆ ಕೊಡೋದು, ಬಹಳ ಕ್ರೂರ ಆಗಿರೋದು, ಇವನ್ನೆಲ್ಲ ನಾವು ಸ್ವಲ್ಪ ಸೀರಿಯಸ್ ಅಂತಲೇ ತಿಳ್ಕೊ. ಯಾಕಂದ್ರೆ ತಂದೆ ತಾಯಿ ಹೆಲ್ಪ್ಲೆಸ್ ಆದ್ರೆ ಅದರ ಅರ್ಥ ಮಗು ಔಟ್ ಆಫ್ ಕಂಟ್ರೋಲ್ ಆಗಿದೆ, ಅದು ಇನ್ನು ಜಾಸ್ತಿ ಆಗುತ್ತಲ್ಲದೆ ಕಡಿಮೆ ಆಗೋದಿಲ್ಲ.
0: ತಂದೆ ತಾಯಿ ಅಂದ್ರೆ ಹಿಡಿತಕ್ಕೆ ಬರದಲ್ಲೇ ಇರುವಂತದ್ದು ಅಪಾಯವಾಗುವಂತ ವಿಚಾರ.
2: ಆದ್ರೆ ಇದು ತಿಳ್ಕೊಳ್ಬೇಕು, ವಿಪರೀತ ಹಿಡಿತಬೇಕು ಅಂತ ಹೇಳಿದ್ರೆ, ಕೂತ್ಕೊಂಡ್ರೆ ಕೂತ್ಕೊ, ನಿಂತ್ಕೊಂಡ್ರೆ ನಿಂತ್ಕೊ ಅಂತ ಹೇಳಿ ಮಾಡಿಸಿದ್ರೆ ಅದು ತಂದೆ ತಾಯಿ ಫಾಲ್ಟ್ ಇರ್ತದೆ. ಹಾಗಾಗಿ ಆ ಬ್ಯಾಲೆನ್ಸ್ ನಮ್ಗೆ ಬೇಕು. ನಾವು ಜಾಸ್ತಿ ಡಿಮಾಂಡ್ ಮಾಡಬಾರ್ದು, ಡಿಮಾಂಡ್ ಬಹಳ ಸಿಂಪಲ್ ಡಿಮಾಂಡ್ಸ್ ಮಾಡ್ಬೇಕು. ಪ್ರತಿಯೊಂದು ಅದು ಮಾಡ್ಬೇಡ, ಇದು ಮಾಡ್ಬೇಡ, ಅದು ಮಾಡ್ಬೇಡ, ಇದು ಮಾಡ್ಬೇಡ ಅಂತ ಹೇಳಿದ್ರೆ ಮಕ್ಕಳಿಗೆ ಇರೋದೇ ಕಷ್ಟ ಆಗ್ಬಿಡುತ್ತೆ. ಆದ್ರೆ ಸ್ವಲ್ಪ ಲಿಮಿಟ್ ಇರಬೇಕು ಅವ್ರು ಏನೇ ಮಾಡೋದಿದ್ರೆ. ಈಗ ತಂದೆ ತಾಯಿಗೆ ಬಂದು ಹೊಡಿಯೋದು, ಉಗಿಯೋದು, ಬೈಯೋದು ಮಾಡಿದ್ರೆ ಅದು ಔಟ್ ಆಫ್ ಕಂಟ್ರೋಲ್ ಆಯ್ತು ಅಂತ.
0: ಆಮೇಲೆ ಇನ್ನೊಂದು, ಬಹಳ ಡಾಕ್ಟರ್ ಆಗಿ ನಿಮಗೂ ಅದು ಅನುಭವ ಬಂದಿರಬಹುದು. ಸಾಮಾನ್ಯವಾಗಿ ಒಂದು ಮಕ್ಕಳನ್ನ ಒಂದು ಹದ್ದುಬಸ್ತಲ್ಲಿ ಇಡಕ್ಕೆ ಆ ಮಕ್ಕಳು ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ಒಂದೇ ಒಂದು ಅಸ್ತ್ರ ನಾವು ಬಹಳ ಸುಲಭವಾಗಿ ಬಹಳ ಬಹಳ ಇದಾಗಿ ಹೇಳ್ತೀವಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ ಇಂಜೆಕ್ಷನ್ ಕೊಡಿಸ್ತೀವಿ ಅಂತ. ಅಂದ್ರೆ ಡಾಕ್ಟರ್ನ ಹೆದರಿಕೆ ನಾವು ಮಗುಗೆ ಸಾಮಾನ್ಯವಾಗಿ ಸಹಜವಾಗಿ ಎಲ್ಲಾ ಮಕ್ಕಳಿಗೂ ಇರುತ್ತೆ. ಈ ತರ ಒಂದು ವ್ಯತ್ಯಾಸ ಏನು ಮಕ್ಕಳಲ್ಲಿ ನಾವು ಕಾಣ್ತೀವಿ, ವ್ಯತ್ಯಾಸ ನಡವಳಿಕೆಯಲ್ಲಿ ಇರ್ಬೋದು ಅಥವಾ ಭಾವನಾತ್ಮಕವಾದ ವಿಚಾರಗಳಿರ್ಬೋದು, ಅಂತ ಮಕ್ಕಳಿಗೆ ಯಾವ ರೀತಿ ಚಿಕಿತ್ಸೆ ಲಭ್ಯ ಇದೆ?
2: ಈಗ ಮಕ್ಕಳಿಗೆ ಏನಂದ್ರೆ ಮೊದಲನೇದಾಗಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡ್ತೇನೆ ಅಂತ ಹೇಳ್ಬಾರ್ದು. ಯಾಕಂದ್ರೆ ಮಾನಸಿಕ

0: ತಜ್ಞರು ಫಸ್ಟ್ ಇಂಜೆಕ್ಷನ್ ಕೊಡೋದಿಲ್ಲ, ಆ ಮಕ್ಕಳನ್ನು ಮಾತಾಡಿಸಿ ಅವ್ರ ಜೊತೆ ಆಡಿಸಿ ಅದು ಬೇರೆ ರೀತಿ ನೋಡ್ಕೊಳ್ಳೋ ಕ್ರಮ, ಎಡಲ್ಟ್ಸ್ ಅನ್ನು ನೋಡಿದ ಹಾಗಲ್ಲ. ಹಾಗಾಗಿ ಮಕ್ಕಳಂಗೆ ಅದು ಹೆದರಿಸಿದ್ರೆ ಅವರು ಬರೋದೇ ಇಲ್ಲ, ಬರ್ಲಿಕ್ಕೆ ಕೇಳೋದಿಲ್ಲ, ನಾನು ಹೋಗೋದಿಲ್ಲ ಡಾಕ್ಟರ್ಸ್ ತಂತ್ರ. ಅದೇ ರೀತಿ ಎಷ್ಟೋ ತಾಯಂದ್ರು ಶಾಲೆಗೆ ಹೋದ್ರೆ ನಿನಗೆ ಬುದ್ಧಿ ಬರುತ್ತೆ, ಟೀಚರ್ಸ್ ಹೊಡಿತಾರೆ, ನಿನ್ನನ್ನು ಸರಿ ಮಾಡ್ತಾರೆ, ಡಾಕ್ಟರ್ಸ್ ಹತ್ರ ಹೋದ್ರೆ ಇಂಜೆಕ್ಷನ್ ಕೊಡ್ತಾರೆ, ಸರಿ ಮಾಡ್ತಾರೆ. ಹಾಗೆ ಯಾರನ್ನು ಥ್ರೆಟನ್ ಮಾಡಿ, ಈಗ ನೆಂಟ್ರೆ ಬಂದ್ರು ನೀನು ಹೀಗೆ ಮಾಡದಿದ್ರೆ ಅವ್ರು ನಿಂಗೆ ಹೊಡಿತಾರೆ, ಅದು ತುಂಬಾ ತಪ್ಪು. ಮಕ್ಕಳಿಗೆ ಬೇರೆ ಅಡಲ್ಟ್ಸ್ ಕೆಟ್ಟವರು ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಟ್ರಸ್ಟ್ ಬರುತ್ತೆ? ನಾಳೆ ನಿಜವಾಗಿ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗುದಿಲ್ಲ, ಸ್ಕೂಲಿಗೆ ಹೋದ್ರೆ ಎಂಜಾಯ್ ಮಾಡೋದಿಲ್ಲ, ಯಾಕಂದ್ರೆ ಒಂದೇ ಭಯ ಇರುತ್ತೆ ನನ್ಗೆ ಹೊಡಿತಾರೆ, ನಂಗೆ ಏನಾದ್ರೂ ಮಾಡ್ತಾರೆ ಅಂತ. ಹಾಗೆ ಅಡಲ್ಟ್ಸ್ ಅನ್ನು ಕೆಟ್ಟವರು ಅಂತ ತೋರಿಸ್ಕೊಂಡು ಹೆದರಿಸೋದು ಒಳ್ಳೇದಲ್ಲ. ನಿನಗೆ ಮಲಗದಿದ್ರೆ ಇವ್ರು ಬಂದು ಹೊಡಿತಾರೆ ಅಥವಾ ಗುಮ್ಮ ಬಂದು ತಿನ್ನುತ್ತೆ ಅಂತ ಏನಾದ್ರೂ ಹೇಳಿದ್ರೆ ಅದು ಒಳ್ಳೇದಲ್ಲ.
1: ಮೇಷ್ಟ್ರಿಗೆ ಲಾಂಛನವಾಗಿ ಒಂದು ಸ್ಕೇಲ್ ಅನ್ನ ಡಾಕ್ಟರ್ಗೆ ಒಂದು
0: ಇಂಜೆಕ್ಷನ್ ಅಂತ ಮಾಡಿದ್ರೆ
1: ನಾವು ಸಹಜವಾಗಿ ಕೊಟ್ಬಿಟ್ಟಿದೀವಿ,
0: ಕೊಡಬಾರ್ದು. ಯಾಕಂದ್ರೆ ಅವರು ಅಕ್ಸೆಪ್ಟೇಬಲ್ ಅಡಲ್ಟ್ಸ್ ಆಗ್ಬೇಕು ಮಕ್ಕಳಿಗೆ, ಅವರನ್ನು ಹೆದರಿಸುವಂತ ಅಡಲ್ಟ್ಸ್ ಮಾಡಿ ಇಡಬಾರ್ದು. ನಾವು ಎಷ್ಟೋ ಸಲ ಅಂತ ಮಕ್ಕಳು ಸ್ಕೂಲಿಗೆ ಹೋಗೋದೇ ಕೇಳೋದಿಲ್ಲ, ಓಡಿ ಬರ್ತಾರೆ, ಯಾಕಂದ್ರೆ ಏನಾದ್ರು ಮಾಡಿದ್ರೆ ನನ್ಗೆ ಅಂತ ಭಯ. ಈಗ ನನ್ನ ಕ್ಲಿನಿಕ್ಗೆ ಎಷ್ಟೋ ಮಕ್ಕಳು ಬರ್ತಾರೆ, ಅವರು ನಾನು ಸುಮ್ನೆ ಕೇಳ್ತೇನೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಮ್ಮ, ನನ್ ಗೊತ್ತಿಲ್ಲ, ಅವ್ರಿಗೆ ಹೇಳೋದು ಇಲ್ಲ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ನಿಜವಾಗಿ ಹೇಳ್ಬೇಕು, ನೋಡು ನೀನು ಈ ತರ ಮಾಡ್ತಾ ಇದ್ದಿ, ನನಗೆ ನೀನು ಈ ತರ ಮಾಡಿದ್ರೆ ನನ್ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೇನೆ. ಮಗುವಿಗೆ ನಿಜವಾಗಿ ಹೇಳ್ಬೇಕು, ನೀನು ಈ ರೀತಿ ಮಾಡೋದ್ರಿಂದ ನೀನು ಇಡೀ ದಿನ ಟಿವಿ ನೋಡ್ತಿ, ಮತ್ತೆ ಏನು ಮಾಡೋದಿಲ್ಲ ಹೇಳ್ತಿ, ನಾವು ಹೊಡಿತಿ ಬಡಿತಿ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೇಳಿದ್ರೆ ಅವನಿಗೆ ಸ್ವಲ್ಪ ಅದ್ರ ಅರ್ಥ ಆಗುತ್ತೆ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾರೆ. ಈಗ ಮಗುವಿಗೆ ಜ್ವರ ಬರುವಾಗ ನಾವು ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಾರ್ದು, ಡಾಕ್ಟರ್ ನಿನ್ನನ್ನು ಸರಿ ಮಾಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ಹಾಗೆ ಅದೇ ರೀತಿ ಮಾನಸಿಕ ತೊಂದರೆ ಇರುವ ಮಕ್ಕಳಿಗೂ ನಿನ್ಗೆ ಈ ರೀತಿ ತೊಂದರೆ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ಅದು ಭಯ ಮಕ್ಕಳಂದ್ರೆ, ನಾವು ಹೇಳಿ ಹೇಗೆ ಕರ್ಕೊಂಡು ಹೋಗೋದು, ನನ್ನ ಮೇಲೆ ಇನ್ಸಿಟ್ ಮಾಡಿದ್ರೆ ಅಂತ. ಆದ್ರೆ ಮಕ್ಕಳಿಗೆ ನಿಜ ಹೇಳ್ಬೇಕು ಎಲ್ಲೇ ಕರ್ಕೊಂಡು ಹೋಗುವಾಗ. ಅರೆ ನಮ್ಮ ತಂದೆ ತಾಯಿ ಎಷ್ಟೋ ಜನ ತುಂಬಾ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಾರೆ
1: ಪೋಷಕರಿಗೂ. ಈಗ ನೀವು ಒಂದು ರೀತಿ ಚಿಕಿತ್ಸೆ ಕೊಡ್ಬೇಕು.
0: ಹೌದು, ನಿಜವಾಗಿ ಮಕ್ಕಳ ತೊಂದರೆಯಲ್ಲಿ ಅರ್ಧ ಚಿಕಿತ್ಸೆ ಪೋಷಕರಿಗೆ, ಅರ್ಧ ಚಿಕಿತ್ಸೆ ಮಕ್ಕಳಿಗೆ. ಅಡಲ್ಟ್ಸ್ ಅಲ್ಲಿ ಅಡಲ್ಟ್ಸ್ ಮಾತ್ರ ನಮ್ಮ ಚಿಕಿತ್ಸೆ 50% ಮಕ್ಕಳಿಗೆ, 50% ಅಡಲ್ಟ್ಸ್ ಕೊಡ್ಬೇಕಾಗುತ್ತೆ.
1: ಈಗ ತಂದೆ ತಾಯಿಯಂದ್ರಿಗೆ, ಪೋಷಕರಿಗೆ, ಮತ್ತೆ ಅವರ ಸುತ್ತಲ ಇರುವಂತ ಜನರಿಗೆ ನೀವು ಅವ್ರಿಗೆ ಯಾವ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ?
0: ಕಿವಿ ಮಾತು ಏನಂದ್ರೆ, ಒಂದು ಮಕ್ಕಳಂದ್ರೆ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಆಮೇಲೆ ತುಂಬಾ ಸಿಟ್ಟು ಮಾಡ್ತಾರೆ ಎಷ್ಟೋ ಸಲ. ಈಗ ಮಗುವಿಗೆ ನೀವು ಸಿಟ್ಟು ಮಾಡಿ ಹೊಡಿಯೋದಕ್ಕೂ ನೀವು ಸಿಟ್ಟು ಮಾಡದೆ ನೋಡಪ್ಪ ಹೀಗ್ ಮಾಡಿದ್ರೆ ಹೀಗಾಗತ್ತೆ, ನನಗ್ ಕಷ್ಟ ಆಗುತ್ತೆ, ನಿನಗ್ ಕಷ್ಟ ಆಗುತ್ತೆ ಅಂತ ಹೇಳೋದು ಬೆಟರ್. ನಮ್ಮ ಸಿಟ್ಟನ್ನು ಅವ್ರ ಮೇಲೆ ತೆಗಿಬಾರ್ದು. ಈಗ ನಮ್ಗೆ ಸಿಟ್ಟು ಬೇರೆ ಬೇರೆ ರೀತಿಗೆ ಬರುತ್ತೆ. ಎಷ್ಟೋ ಜನ ಗಂಡ ಹೆಂಡತಿ ಜಗಳಾಗಿ ಮಗುಗೆ ಹೊಡಿತಾರೆ. ಹಾಗಾಗಿ ನಮ್ಮ ಸಿಟ್ಟನ್ನು ನಾವು ಕಂಟ್ರೋಲ್ಗೆ ತರಬೇಕು ಮಕ್ಳು ಒಟ್ಟಿರುವಾಗ. ಮತ್ತೆ ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು, ಅಫೆಕ್ಷನ್ ಇರಬೇಕು ಮಕ್ಕಳಂದ್ರೆ. ಮಕ್ಕಳಿಗೆ ಅದು ಗೊತ್ತಾಗ್ಬೇಕು. ಎಷ್ಟೋ ಸಲ ತುಂಬಾ ತಂಟೆ ಮಾಡಿದಾಗ ಹೇಳ್ಬಹುದು, ನನಗೆ ನೀನಂದ್ರೆ ತುಂಬಾ ಪ್ರೀತಿ ಇದೆ, ಆದ್ರೆ ನೀನು ಈ ರೀತಿ ಮಾಡೋದ್ರಿಂದ ನನ್ ಕಷ್ಟ ಆಗುತ್ತೆ ಅಂತ ನಾವು ಹೇಳ್ಬಹುದು. ಆಮೇಲೆ ಡಿಸಿಪ್ಲಿನ್ ಒಂದೊಮ್ಮೆ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ತಂದೆ ನೀನ್ ಇದು ಮಾಡಬಾರ್ದು ಅಂತ ಹೇಳಿದ್ರೆ ತಾಯಿನೂ ಅದೇ ರೀತಿ ಹೇಳ್ಬೇಕು. ಒಬ್ರು ನೀನ್ ಮಾಡು ಹೇಳೋದು, ಒಬ್ರು ನೀನ್ ಮಾಡ್ಬೇಡ ಹೇಳೋದು, ಅದಿದ್ರು ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ, ನಾನ್ ಯಾವ್ದು ಮಾಡ್ಬೋದು ಯಾವ್ದು ಮಾಡಬಾರ್ದು ಅಂತ. ಲಾಸ್ಟ್ ಏನಂದ್ರೆ, ರೂಲ್ಸ್ ಬಹಳ ಕಡಿಮೆ ಇರಬೇಕು, ಆದ್ರೆ ಮಾಡಿದ ರೂಲ್ಸ್ ಅನ್ನು ಅವ್ರು ಒಬೆ ಮಾಡ್ಬೇಕು. 10,000 ರೂಲ್ಸ್ ಇಡಬಾರ್ದು, 3 ರೂಲ್ಸ್ ಇದ್ರೆ ಆ 3 ರೂಲ್ಸ್ ಅವ್ರು ಒಬೆ ಮಾಡ್ಬೇಕು. ಆಮೇಲೆ ನಮ್ಮ ದೇಶದ ತಂದೆ ತಾಯಿಗೆ ಏನಂದ್ರೆ, ಮಕ್ಕಳನ್ನ ಆಡ್ಲಿಕ್ಕೆ ಬಿಡಿ ಅಂತ ಅಷ್ಟೇ ನಾನು ಹೇಳೋದು. ಹೋಮ್ ವರ್ಕ್, ಟೆಲಿವಿಷನ್, ಟ್ಯೂಷನ್ ಇದೆಲ್ಲ ನಿಜವಾಗಿ ಮಕ್ಕಳಿಗೆ ಒಳ್ಳೇದಲ್ಲ. ಅದರಿಂದ ಅದಕ್ಕಿಂತ ನಾವು ಅವ್ರ ಜೊತೆ ಆಡ್ಕೊಂಡು ಅವರಿಗೆ ಕತೆ ಹೇಳ್ಕೊಂಡು, ಯಾಕಂದ್ರೆ ನನಗೆ ಎಕ್ಸಾಂಪಲ್ ಆಗಿ ನಾನು ಹೇಳೋದು ಅಂದ್ರೆ, ನನ್ನ ಚೈಲ್ಡ್ಹುಡ್ ಬಹಳ ಹ್ಯಾಪಿ ಚೈಲ್ಡ್ಹುಡ್ ಆಗಿತ್ತು. ನಮ್ಮ ತಂದೆ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಪರ್ಸನ್ಸ್ ಆಗಿದ್ರು. ಅವ್ರು ದಿನಾ ರಾತ್ರಿ ನನ್ಗೆ 1 ಗಂಟೆ ಕತೆ ಹೇಳ್ತಾ ಇದ್ರು. ಈಗ ಯಾವ ತಂದೆ ದಿನಾ ರಾತ್ರಿ 1 ಗಂಟೆ ಮಕ್ಕಳಿಗೆ ಕತೆ ಹೇಳ್ತಾರೆ? ಆ ರೀತಿಯ ಕಮಿಟ್ಮೆಂಟ್ ಚೈಲ್ಡ್ಹುಡ್ ಗೆ ಇರಬೇಕು. ಏನಂದ್ರೆ, ನನ್ನ ಮಗುವಿನ ಜೊತೆ ನಾನು ದಿನಾ ಕತೆ ಹೇಳ್ತೇನೆ, ದಿನಾ ಪುಸ್ತಕ ಓದಿ ಹೇಳ್ತೇನೆ, ಮಗುವಿನ ಜೊತೆ ಆಡ್ತೇನೆ. ಹಾಗಾಗಿ ಆರ್ಟಿಫಿಷಿಯಲ್ ಎಂಟರ್ಟೈನ್ಮೆಂಟ್ ಕೊಡೋ ಬದಲು ನಮ್ಮ ಟೈಮ್ ಅನ್ನು ಕೊಟ್ರೆ ಇದಕ್ಕೆ ಕ್ವಾಲಿಟಿ ಟೈಮ್ ಹೇಳ್ತಾರೆ. ಅದು ಮಾಡ್ಬೇಕಾಗ್ತದೆ ನಮ್ಮ ಮಕ್ಕಳ ಜೊತೆ.
1: ಅದರಿಂದ ಸಾಕಷ್ಟು ಸಮಯವನ್ನ ಮಕ್ಕಳ ಜೊತೆಗೆ ಅವ್ರ ತಂದೆ ತಾಯಿಯಂದ್ರು ಕೊಡಬೇಕು.
0: ಸರಿಯಾದ ಸಮಯ, ಟ್ಯೂಷನ್ ಮತ್ತೆ ಹೋಮ್ ವರ್ಕ್ ಅಲ್ಲ, ಹೊಡಿಯೋದಲ್ಲ, ಬಾಯಿಗೆ ತುಂಬಿಸಿ ತಿನ್ಸೋದಲ್ಲ, ಪ್ರೀತಿ ಆಟ ಚಟುವಟಿಕೆ ಮಗುವಿನ ಜೊತೆ ಮಾಡೋದು. ಅದು ಮಾಡಿದ್ರೆ ನಮ್ಮ ರಿಲೇಶನ್ಶಿಪ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಮಕ್ಕಳ ಜೊತೆ.
1: ಅದರಿಂದ ಇವತ್ತು ಈ ಹೊತ್ತು ಸಾಕಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ಮಕ್ಕಳಲ್ಲ ಇರುವಂತ ನಡವಳಿಕೆ ಮತ್ತು ಅವರ ಭಾವನಾತ್ಮಕ ಸಮಸ್ಯೆಗಳನ್ನು ಯಾವ ರೀತಿ ನಾವು ಪರಿಹರಿಸಬಹುದು, ಯಾವ ರೀತಿ ಅದನ್ನ ಸರಿ ಮಾಡಬಹುದು ಅನ್ನೋದನ್ನ ಬಹಳ ಸರಳವಾಗಿ, ಬಹಳ ಮನಸ್ಸಿಗೆ ನಾಟುವ ರೀತಿಯಲ್ಲಿ ತಾವು ತಿಳಿಸಿದ್ದೀರಿ. ನಿಮಗೆ ನಮ್ಮ ಕೇಳುಗರ ಪರವಾಗಿ ಮತ್ತೊಮ್ಮೆ ನಮಸ್ಕಾರಗಳು. ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.
2: ಮನೋಚಿಂತನಾ. ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ.

0: ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.
1: ಕೇಳುಗರೆ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಕ್ಕಳ ನಡವಳಿಕೆಯಲ್ಲಿ ಹಾಗೂ ಭಾವನಾತ್ಮಕ ಸಮಸ್ಯೆಗಳು ಎಂಬ ವಿಷಯದ ಕುರಿತು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಮಾಳವಿಕಾ ಕಪೂರ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷವನ್ನು ನೋಡುವುದಾದರೆ ಮಾರ್ಗರೆಟ್ ಮುರ್ರೇರವರ ಜನ್ಮದಿನಾಚರಣೆ. ಯಾರೀ ಮಾರ್ಗರೆಟ್ ಮುರ್ರೆ ಎಂದರೆ, ಮಾರ್ಗರೆಟ್ ಅಲಿಸ್ ಮುರ್ರೆ ಜುಲೈ 13, 1863 ಜನಿಸಿದರು. ಒಬ್ಬ ಆಂಗ್ಲೋ ಇಂಡಿಯನ್ಸ್, ಈಜಿಪ್ಸ್ಟಾಲಜಿ, ಪುರಾತತ್ವ ಶಾಸ್ತ್ರಜ್ಞ, ಮಾನವ ಶಾಸ್ತ್ರಜ್ಞ, ಇತಿಹಾಸಕಾರ ಮತ್ತು ಜಾನಪದ ಶಾಸ್ತ್ರಜ್ಞ. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಪುರಾತತ್ವ ಶಾಸ್ತ್ರದಲ್ಲಿ ಉಪನ್ಯಾಸಕಿಯಾಗಿ ನೇಮಕಗೊಂಡ ಮೊದಲ ಮಹಿಳೆ. ಇವರು 1898 ರಿಂದ 1932 ಯೂನಿವರ್ಸಿಟಿ ಕಾಲೇಜ್ ಲಂಡನ್ನಲ್ಲಿ ಕೆಲಸ ಮಾಡಿದರು. ಇವರು 1953 ರಿಂದ 1955 ಪ್ಲೋಕ್ರಾಸ್ ಸೊಸೈಟಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು ಮತ್ತು ಈ ಅವಧಿಯಲ್ಲಿ ವ್ಯಾಪಕವಾಗಿ ಪ್ರಕಟಿಸಿದರು. ಬ್ರಿಟಿಷ್ ಇಂಡಿಯಾದ ಕೋಲ್ಕತ್ತಾದಲ್ಲಿ ಶ್ರೀಮಂತ ಮಧ್ಯಮ ವರ್ಗದ ಇಂಗ್ಲಿಷ್ ಕುಟುಂಬದಲ್ಲಿ ಜನಿಸಿದ ಮುರ್ರೆ ತನ್ನ ಯೌವನವನ್ನು ಭಾರತ, ಬ್ರಿಟನ್ ಮತ್ತು ಜರ್ಮನಿಗಳ ನಡುವೆ ಹಂಚಿಕೊಂಡಿದ್ದರು. ನರ್ಸ್ ಮತ್ತು ಸಮಾಜ ಸೇವಕರಾಗಿ ತರಬೇತಿ ನೀಡಿದರು. ಲಂಡನ್ಗೆ ತೆರಳಿ 1894 ಅವರು UCLನಲ್ಲಿ ಈಜಿಪ್ಟಾಲಜಿಯನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ವಿಭಾಗದ ಮುಖ್ಯಸ್ಥರಾದರು. ಅವರು ಇತರರೊಂದಿಗೆ ಸ್ನೇಹವನ್ನು ಬೆಳೆಸಿದರು. ಅವರು ತಮ್ಮ ಆರಂಭಿಕ ಶೈಕ್ಷಣಿಕ ಪ್ರಕಟಣೆಗಳನ್ನು ಪ್ರೋತ್ಸಾಹಿಸಿದರು ಮತ್ತು 1898 ತನ್ನ ಜೂನಿಯರ್ ಉಪನ್ಯಾಸಕರನ್ನು ನೇಮಿಸಿದರು. 1902 ಮತ್ತು 1903 ಅವರು ಅಬಿಡೋಸ್ನಲ್ಲಿ ಪೆಟ್ರಿ ಉತ್ಖನದಲ್ಲಿ ಭಾಗವಹಿಸಿದರು. ಈಜಿಪ್ಟ್ನಲ್ಲಿ ಓರಿಯೇಷನ್ ದೇವಾಲಯವನ್ನು ಕಂಡುಹಿಡಿದರು ಮತ್ತು ನಂತರದ ಋತುವಿನಲ್ಲಿ ಸಕ್ಕರ ಸ್ಮಶಾನವನ್ನು ತನಿಖೆ ಮಾಡಿದರು. ಇವೆರಡು ಈಜಿಪ್ಟಾಲಜಿಯಲ್ಲಿ ಅವಳ ಖ್ಯಾತಿಯನ್ನು ಸ್ಥಾಪಿಸಿದವು. ಬ್ರಿಟಿಷ್ ಮ್ಯೂಸಿಯಂ ಮತ್ತು ಮ್ಯಾಂಚೆಸ್ಟರ್ ಮ್ಯೂಸಿಯಂನಲ್ಲಿ ಸಾರ್ವತ್ರಿಕ ತರಗತಿಗಳು ಮತ್ತು ಉಪನ್ಯಾಸಗಳನ್ನು ನೀಡುವ ಮೂಲಕ UCL ವೇತನವನ್ನು ಪೂರಕವಾಗಿ 1908 ನಂತರದಲ್ಲಿ ಅವರು ಇಬ್ಬರು ಸಹೋದರರು ಸಮಾಧಿಯಿಂದ ಚೇತರಿಸಿಕೊಂಡ ಮಮ್ಮಿಗಳ ಒಂದಾದ ಕೂಮ್ ನತ್ಕಾ ಮತ್ತು ಬಿಚ್ಚಿಡಲು ಮುಂದಾದರು. ಮೊದಲ ಬಾರಿಗೆ ಮಹಿಳೆಯೊಬ್ಬಳು ಸಾರ್ವಜನಿಕವಾಗಿ ಮಮ್ಮಿಯನ್ನು ಬಿಚ್ಚಿಟ್ಟಿದ್ದರು. ಬ್ರಿಟಿಷ್ ಈಜಿಪ್ಟ್ ಮೇನಿಯಾ ಪ್ರಾಚೀನ ಈಜಿಪ್ಟ್ನಲ್ಲಿ ವ್ಯಾಪಕವಾದ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅಸ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಗುರುತಿಸಿ ಮುರ್ರೆ ಸಾಮಾನ್ಯ ಪ್ರೇಕ್ಷಕರನ್ನು ಗುರಿಯಾಗಿಟ್ಟಿಸಿಕೊಂಡು ಈಜಿಪ್ಟಾಲಜಿ ಕುರಿತು ಹಲವಾರು ಪುಸ್ತಕಗಳನ್ನು ಬರೆದರು. ಮುರ್ರೆ ಮೊದಲ ತರಂಗ ಸ್ತ್ರೀವಾದಿ ಚಳವಳಿಯಲ್ಲಿ ನಿಕಟವಾಗಿ ತೊಡಗಿಸಿಕೊಂಡರು. ಮಹಿಳೆಯರ ಸಾಮಾಜಿಕ ಮತ್ತು ರಾಜಕೀಯ ಒಕ್ಕೂಟಕ್ಕೆ ಸೇರಿದರು ಮತ್ತು UCLನಲ್ಲಿ ಮಹಿಳೆಯರ ಸ್ಥಿತಿಯನ್ನು ಸುಧಾರಿಸಲು ಹೆಚ್ಚಿನ ಸಮಯವನ್ನು ವಿನಿಯೋಗಿಸಿದರು. ಮೊದಲನೆಯ ಮಹಾಯುದ್ಧದ ಕಾರಣದಿಂದ ಈಜಿಪ್ಟ್ಗೆ ಹಿಂತಿರುಗಲು ಸಾಧ್ಯವಾಗಲಿಲ್ಲ. ಅವರು ಮಾಟಗಾತಿ ಆರಾಧನೆಯ ಕಲ್ಪನೆ ಮೇಲೆ ತನ್ನ ಸಂಶೋಧನೆಯನ್ನು ಕೇಂದ್ರೀಕರಿಸಿದರು. ಆರಂಭಿಕ ಆಧುನಿಕ ಕ್ರೈಸ್ತ ಪ್ರಪಂಚದ ಮಾಟಗಾತಿ ಪ್ರಯೋಗಗಳು ಕೊಂಡಿಗೆ ಮೀಸಲಾದ ಉಳಿದಿರುವ ಕ್ರಿಶ್ಚಿಯನ್ ಪೂರ್ವ ಪೇಗನ್ ಧರ್ಮವನ್ನು ನಂದಿಸುವ ಪ್ರಯತ್ನವಾಗಿದೆ ಎಂಬ ಸಿದ್ಧಾಂತವಾಗಿದೆ. ದೇವರು ನಂತರ ಶೈಕ್ಷಣಿಕವಾಗಿ ಅಪಖ್ಯಾತಿ ಹೊಂದಿದರು. ಸಿದ್ಧಾಂತವು ವ್ಯಾಪಕವಾಗಿ ಗಮನವನ್ನು ಗಳಿಸಿತು ಮತ್ತು ವಿಖ್ಯಾತ ಉದ್ಯೋನ್ಮುಖ ಹೊಸ ಧಾರ್ಮಿಕ ಚಳವಳಿಯ ಮೇಲೆ ಗಮನಾರ್ಹ ಪ್ರಭಾವವನ್ನು ಸಾಬೀತುಪಡಿಸಿತು. 1921 ರಿಂದ 1931 ಅವರು ಆಮ್ಟಾ ಮತ್ತು ಮನೋರ್ಕಾದಲ್ಲಿ ಇತಿಹಾಸ ಪೂರ್ವ ಸ್ಥಳಗಳ ಉತ್ಖನನವನ್ನು ಕೈಗೊಂಡರು ಮತ್ತು ಜಾನಪದ ಶಾಸ್ತ್ರದಲ್ಲಿ ತನ್ನ ಆಸಕ್ತಿಯನ್ನು ಬೆಳೆಸಿಕೊಂಡರು. 1927 ಗೌರವ ಡಾಕ್ಟರೇಟ್ ನೀಡಲಾಯಿತು ಇವರಿಗೆ. 1928 ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು ಮತ್ತು 1935 UCLನಿಂದ ನಿವೃತ್ತರಾದರು. ಆ ವರ್ಷ ಅವರು ಪೆಟ್ರಿಯ ಟಾಲ್ ಅಲ್ ಅಜುಲ್ನ ಉತ್ಖನನಕ್ಕೆ ಸಹಾಯ ಮಾಡಲು ಪ್ಯಾಲೆಸ್ಟೈನ್ಗೆ ಭೇಟಿ ನೀಡಿದರು ಮತ್ತು 1937 ಅವರು ಜೋರ್ಡನ್ನ ಪೆಟ್ರಾದಲ್ಲಿ ಸಣ್ಣ ಉತ್ಖನನವನ್ನು ನಡೆಸಿದರು. ನಂತರದ ಜೀವನದಲ್ಲಿ ಫ್ಲೋಕಾರ್ ಸೊಸೈಟಿಯ ಅಧ್ಯಕ್ಷತೆ

ಯನ್ನ ವಹಿಸಿಕೊಂಡರು. ಅವರು ಕ್ರೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಮತ್ತು ಸಿಟಿ ಲಿಟರರಿ ಇನ್ಸ್ಟಿಟ್ಯೂಷನ್ನಂತಹ ಸಂಸ್ಥೆಗಳಲ್ಲಿ ಉಪನ್ಯಾಸವನ್ನು ನೀಡಿದರು ಮತ್ತು ಅವರ ಮರಣದವರೆಗೂ ಸ್ವತಂತ್ರ ಸಾಮರ್ಥ್ಯದಲ್ಲಿ ಪ್ರಕಟಿಸುವುದನ್ನು ಮುಂದುವರೆಸಿದರು. ಈಜಿಪ್ಟಾಲಜಿ ಮತ್ತು ಪುರಾತತ್ವ ಶಾಸ್ತ್ರದಲ್ಲಿ ಮೂರ್ರೆಯ ಕೆಲಸವು ವ್ಯಾಪಕವಾಗಿ ಪ್ರಶಂಸಿಸಲ್ಪಟ್ಟಿತು ಮತ್ತು ಅವರಿಗೆ ದಿ ಗ್ರ್ಯಾಂಡ್ ವರ್ಲ್ಡ್ ವುಮೆನ್ ಆಫ್ ಈಜಿಪ್ಟಾಲಜಿ ಎಂಬ ಅಡ್ಡ ಹೆಸರನ್ನ ತಂದುಕೊಟ್ಟಿತು. ಆದರೂ ಅವಳ ಮರಣದ ನಂತರ ಈ ಕ್ಷೇತ್ರಕ್ಕೆ ಅವಳ ಅನೇಕ ಕೊಡುಗೆಗಳು ಪೆಟ್ರಿಯ ಕೊಡುಗೆಗಳಿಂದ ಮುಚ್ಚಿ ಹೋಗಿವೆ. ಇದಕ್ಕೆ ವ್ಯತಿರಿಕ್ತವಾಗಿ ಜಾನಪದ ಶಾಸ್ತ್ರದಲ್ಲಿ ಮುರ್ರೆಯ ಕೆಲಸ ಮತ್ತು ವಾಮಾಚಾರದ ಇತಿಹಾಸವು ಶೈಕ್ಷಣಿಕವಾಗಿ ಅಪಖ್ಯಾತಿಗೊಳಗಾಗಿದೆ ಮತ್ತು ಆ ಪ್ರದೇಶಗಳಲ್ಲಿನ ಆಕೆಯ ವಿಧಾನಗಳನ್ನು ಹೆಚ್ಚು ಟೀಕಿಸಲಾಗಿದೆ. ಧರ್ಮ ಮತ್ತು ಸಾಹಿತ್ಯ ಎರಡರಲ್ಲೂ ಆರಾಧನೆಯ ಸಿದ್ಧಾಂತ ಪ್ರಭಾವವನ್ನು ವಿವಿಧ ವಿದ್ವಾಂಸರು ಪರಿಶೀಲಿಸಿದ್ದಾರೆ ಮತ್ತು ಅವಳನ್ನು ವಿಕ್ಕಾದ ಅಜ್ಜಿ ಎಂದು ಕರೆಯಲಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮಾರ್ಗರೆಟ್ ಮುರ್ರೆಯವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

ಸಮಯ ಆನಂದಮಯ. ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನ ತಿಳಿಸುವಂತಹ ಸಮಯ. ಈ ದಿನ SVYM ಸಿಬ್ಬಂದಿ ವರ್ಗದವರಾದ ಸಿದ್ದರಾಜು ಎಂ ರವರು ಹುಟ್ಟು ಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭ ಕೋರುವವರು SVYM ಸಿಬ್ಬಂದಿ ವರ್ಗದವರು. ಇವರಿಗೆ ದೇವರ ಆಯುಸ್ಸು, ಆರೋಗ್ಯ, ಸುಖ ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/7/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜಕೀಯಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಳೆಯ ಬ್ಯಾಟರಿಗಳಿಗೆ ಹೊಸ ಬೆಳಕು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ವಿಜ್ಞಾನ ವಿಸ್ಮಯ

ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರ. ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಳೆಯ ಬ್ಯಾಟರಿಗಳಿಗೆ ಹೊಸ ಬೆಳಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ವಿದ್ಯುತ್ ವಾಹನಗಳ ಬ್ಯಾಟರಿಗಳು ಲಿಥಿಯಂ ಬ್ಯಾಟರಿಗಳು. ಲಿಥಿಯಂ ಐರನ್ ಫಾಸೆಟ್ ಬ್ಯಾಟರಿಗಳು ಬಳಕೆಯಲ್ಲಿವೆ. ಇವು ಸುರಕ್ಷಿತ, ದೀರ್ಘ ಬಾಳಿಕೆ ಬರುವವು, ಹಗ್ಗವು ಹೌದು. ಆದಾಗ್ಯೂ ಸದ್ಯ ಈ LFP ಬ್ಯಾಟರಿಗಳಿಗಿಂತಲೂ ಹೆಚ್ಚಿನ ಶಕ್ತಿಯನ್ನು ಸಂಗ್ರಹಿಸಿಕೊಳ್ಳುವ ಹೊಸ ಬ್ಯಾಟರಿಗಳು ಜನ್ಮ ತಾಳಿವೆ. ಆದರೆ ಜಗತ್ತಿನ ಅರ್ಧದಷ್ಟು ಬ್ಯಾಟರಿಗಳು ಈ LFP ಬ್ಯಾಟರಿಗಳೇ. ಇಷ್ಟು ಲಕ್ಷಗಟ್ಟಲೆ ಬ್ಯಾಟರಿಗಳ ಆಯುಷ್ಯ ಮುಗಿದ ಮೇಲೆ ಅವನ್ನ ಮರುಬಳಕೆ ಮಾಡಲೇಬೇಕು. ಇಲ್ಲದಿದ್ದರೆ ತ್ಯಾಜ್ಯ ನಿರ್ವಹಣೆ ಸಮಸ್ಯೆ ಒಂದು ಕಡೆ, ಜೊತೆಗೆ ಲಿಥಿಯಂ ಸೇರಿದಂತೆ ಅದರಲ್ಲಿರುವ ಬೇರೆ ಬೇರೆ ರಾಸಾಯನಿಕಗಳನ್ನ ಬೇರ್ಪಡಿಸಿ ಮರುಬಳಕೆಗೆ ತೆಗೆದುಕೊಳ್ಳದಿದ್ದರೆ ನಮಗೆ ಲಿಥಿಯಂನಂತಹ ರಾಸಾಯನಿಕಗಳ ಕೊರತೆಯು ಉಂಟಾಗಬಹುದು. ಇದನ್ನು ನಿಭಾಯಿಸಲೆಂದು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಇಂಜಿನಿಯರ್ಗಳು ಹೊಸ ಮಾರ್ಗವೊಂದನ್ನು ಪತ್ತೆ ಮಾಡಿದ್ದಾರೆ. ಅದುವೇ ಹಳೆಯ ಬ್ಯಾಟರಿಗಳ ಉನ್ನತೀಕರಣ, ಅರ್ಥಾತ್ ಆಪ್ಸೈಕ್ಲಿಂಗ್ ಎಂದರೆ ಇಷ್ಟ. ಆಯುಷ್ಯ ಮುಗಿದ ಮೇಲೆ LFP ಬ್ಯಾಟರಿಗಳನ್ನು ಲಿಥಿಯಂ ಮ್ಯಾಂಗನೀಸ್ ಐರನ್ ಸಾಫೆಟ್ ಅಂದರೆ LMFE ಬ್ಯಾಟರಿಗಳನ್ನಾಗಿ ಬದಲಾಯಿಸಿ ಬಿಡುವುದು. ಇದ್ದ ಬ್ಯಾಟರಿಗಳೇ ಮ್ಯಾಂಗನೀಸ್ ಎನ್ನುವ ಹೊಸದೊಂದು ರಾಸಾಯನಿಕವನ್ನು ಸೇರಿಸಿ ಹೊಸದಾದ ಬ್ಯಾಟರಿಯನ್ನಾಗಿಸಿ ಬಿಡುವುದು. ಇದನ್ನೇ ಅಪ್ಸೈಕ್ಲಿಂಗ್ ಅಥವಾ ವಸ್ತುಗಳ ಉನ್ನತೀಕರಣ ಎನ್ನಬಹುದು. ಈ ವಿಧಾನವು ಹಳೆಯ ಬ್ಯಾಟರಿಗಳನ್ನೆಲ್ಲ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಪರಿವರ್ತಿಸುತ್ತದೆ. ರೀಸೈಕ್ಲಿಂಗ್ ಅಥವಾ ಮರುಬಳಕೆಯಲ್ಲಿ ಹಳೆಯ ಬ್ಯಾಟರಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗುತ್ತದೆ. ನಂತರ ರಾಸಾಯನಿಕಗಳನ್ನು ಪ್ರತ್ಯೇಕಿಸಿ ಶುದ್ಧೀಕರಿಸಿ ಅವುಗಳಿಂದ ಹೊಸದೊಂದು ಕ್ಯಾಥೋಡ್ ಅಂದರೆ ಬ್ಯಾಟರಿಯ ಪ್ರಮುಖ ಭಾಗವನ್ನು ತಯಾರಿಸಲಾಗುತ್ತದೆ. ಆದರೆ ಇಂಜಿನಿಯರ್ಗಳು ಪತ್ತೆ ಮಾಡಿರುವ ಹೊಸ ವಿಧಾನದಲ್ಲಿ ಹಳೆಯ ಬ್ಯಾಟರಿಗೆ ಹೊಸದೊಂದು ಧಾತು ಮ್ಯಾಂಗನೀಸನ್ನು ಸೇರಿಸಿ ತುಸು ಬದಲಾವಣೆ ಮಾಡಿಕೊಂಡರೆ ಬದಲಾವಣೆ ಸ್ವಲ್ಪ ಎನಿಸಿದರೂ ಬ್ಯಾಟರಿಯ ರೂಪ ಮಾತ್ರ ಸಂಪೂರ್ಣ ಹೊಸತು. ಈ ಉಪಾಯ ಹೆಚ್ಚಿನ ಬದಲಾವಣೆ ಅಥವಾ ಶ್ರಮವನ್ನು ಬೇಡದೆಯೇ ಹೊಸ ಬ್ಯಾಟರಿಯನ್ನು ನಮಗೆ ನೀಡುತ್ತದೆ. ಜೊತೆಗೆ ಶೇಕಡ 15-20% ಹೆಚ್ಚಿನ ಶಕ್ತಿಯನ್ನು ಸಂಗ್ರಹಿಸಿಕೊಳ್ಳದಂತೆಯೇ ದೀರ್ಘಕಾಲದ ಬಳಕೆ, ಸುರಕ್ಷತೆಯ ಜೊತೆಗೆ ತ್ಯಾಜ್ಯ ನಗಣ್ಯವಾಗಿ ಹಗ್ಗದ ವೆಚ್ಚ. ಆದರೆ ಹಳೆಯ ಮರುಬಳಕೆಯ ವಿಧಾನಗಳು ಹೆಚ್ಚಿನ ಶಾಖ ಮತ್ತು ರಾಸಾಯನಿಕಗಳನ್ನು ಬಳಸುವುದರಿಂದ ಇಂಗಾಲದ ಹೊರಸೂಸುವಿಕೆಯ ಪ್ರಮಾಣವು ಹೆಚ್ಚಾಗಿರುತ್ತದೆ. ಅಲ್ಲದೆ ಅತಿಯಾದ ಶಕ್ತಿ ಖರ್ಚಾಗುವುದರ ಜೊತೆಗೆ ಅಪಾರ ಪ್ರಮಾಣದ ತ್ಯಾಜ್ಯವನ್ನು ಉತ್ಪಾದನೆ ಮಾಡುತ್ತದೆ. ಆದರೆ ಈಗ ಅಭಿವೃದ್ಧಿಪಡಿಸಿರುವ ಹೊಸ ವಿಧಾನವು ಪರಿಸರ ಸ್ನೇಹಿಯು ಎನ್ನುತ್ತಿದ್ದಾರೆ ಸಂಶೋಧಕರಾದ ಬೇಲಿರವರು. ಈ ಹಿಂದೆ ಬಳಸಲಾದ ಬ್ಯಾಟರಿಗಳು ಪುನರ್ನಿರ್ಮಿಸಿ ಹೊಸ LFP ಬ್ಯಾಟರಿಗಳನ್ನು ತಯಾರಿಸುವ ಪರಿಸರ ಸ್ನೇಹಿ ವಿಧಾನಗಳನ್ನು ಪತ್ತೆ ಮಾಡಲಾಗಿತ್ತು. ಆದರೆ ಇದು ಅದೇ ರಾಸಾಯನಿಕ ವಿಧಾನಗಳನ್ನು ಒಳಗೊಂಡ ಹೊಸ LFP ಬ್ಯಾಟರಿಯನ್ನೇ ಕೊಡುತ್ತಿತ್ತು. ಈಗ ಅಭಿವೃದ್ಧಿಪಡಿಸಿರುವ LMFP ಬ್ಯಾಟರಿ ಹೆಚ್ಚಿನ ಶಕ್ತಿ ಸಂಗ್ರಹಿಸಿಕೊಳ್ಳುವ ಉನ್ನತ ಮೌಲ್ಯದ್ದು ಎನ್ನುತ್ತಾರೆ ಲೀರವರು. ಇನ್ನು ಇಂಜಿನಿಯರ್ಗಳು ಇದನ್ನು ಹೇಗೆ ಮಾಡಿದ್ದಾರೆ ಎಂದು ತುಸು ಕುತೂಹಲದಿಂದ ನೋಡಿದರೆ, ಮೊದಲಿಗೆ ಬ್ಯಾಟರಿಯ ರಚನೆಯನ್ನು ಇಳಿ ಇಳಿಯಾಗಿ ಬಿಡಿಸಲಾಗುತ್ತದೆ. ಇದು ಭದ್ರವಾಗಿ ಸುತ್ತಿರುವ ಪದರಗಳ ರಚನೆಯನ್ನು ಪಡೆದಿರುತ್ತದೆ. ಇದನ್ನು ಜೆಲ್ಲಿ ರೋಲ್ ಎನ್ನುತ್ತಾರೆ. ನಂತರ ಇದನ್ನು ಹಾಳೆಗಳಾಗಿ ಕತ್ತರಿಸಿ ನೀರಿನಲ್ಲಿ ನೆನೆಸಿಡಲಾಗುತ್ತದೆ. ಇಲ್ಲಿಗೆ ನಿಧಾನವಾಗಿ ತಿರುಗುತ್ತಿರುವಂತೆ ಒಂದು ಯಂತ್ರವನ್ನು ಅಳವಡಿಸಿ ಅಲ್ಯೂಮಿನಿಯಂ ಹಾಳೆಯಿಂದ ಕ್ಯಾಥೋಡನ್ನು ಬೇರ್ಪಡಿಸಲಾಗುತ್ತದೆ. ಅಲ್ಯೂಮಿನಿಯಂ ಅನ್ನು ಪ್ರತ್ಯೇಕವಾಗಿ ಬೇರ್ಪಡಿಸಿ ಶುದ್ಧೀಕರಣಗೊಳಿಸಲಾಗುತ್ತದೆ. ನಿಗದಿತ ಸಮಯದ ನಂತರ ನೀರಿಗೆ ಕ್ಯಾಥೋಡ್ ಅಂಶಗಳ ಬಂದು ಸೇರಿ ನೀರು ಕಪ್ಪಾದ ಬಣ್ಣದ ಮಡ್ಡಿಯಂತಾಗುತ್ತದೆ. ನೀರಿನ ಅಂಶವನ್ನು ತೆಗೆದಾಗ ಸಿಗುವ ಕಪ್ಪು ರಾಸಾಯನಿಕ ಬಣ್ಣವನ್ನು ಒಣಗಿಸಿ ನುಣ್ಣಗಿನ ಪುಡಿಯನ್ನು ತಯಾರಿಸಲಾಗುತ್ತದೆ. ಈ ಕಪ್ಪು ಪುಡಿಗೆ ಲಿಥಿಯಂ ಮ್ಯಾಂಗನೀಸ್ ಹಾಗೂ ಫಾಸ್ಫೇಟ್ ರಾಸಾಯನಿಕಗಳನ್ನು ಸೇರಿಸಿದರೆ ಹಳೆಯ ಬ್ಯಾಟರಿಯಿಂದ ಹೊಸ ಬ್ಯಾಟರಿಯಾಗಿಸುವ ಸಾಮಗ್ರಿಗಳು ಸಿದ್ಧ. ಈ ಸಾಮಗ್ರಿಗಳನ್ನು ಬಳಸಿಕೊಂಡು ಹೊಸ ಬ್ಯಾಟರಿಯನ್ನು ಮಾಡುವ ಮೊದಲಿಗೆ ಲಿಥಿಯಂ ಮ್ಯಾಂಗನೀಸ್ ಹಾಗೂ ಸಾಫೆಟ್ಗಳನ್ನು ಬೆರೆಸಿಕೊಂಡು LFP ಬ್ಯಾಟರಿಗಳ ರಚನೆಯನ್ನು ಹೋಲುವ ಮಧ್ಯಂತರ ಸಾಮಗ್ರಿಯನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ. ನಂತರ ಇದನ್ನು ಹಳೆಯ ಬ್ಯಾಟರಿಗಳಿಂದ ಬೇರ್ಪಡಿಸಿದ ಕಪ್ಪು ಬಣ್ಣದ ಪುಡಿಯೊಂದಿಗೆ ಬೆರೆಸಿ ಪುನಃ ಚೆನ್ನಾಗಿ ಅರೆದು ನುಣ್ಣಗೆ ಬೆರೆಸಿಕೊಳ್ಳಲಾಗುತ್ತದೆ. ಈ ಮಿಶ್ರಣವನ್ನು ಬಿಸಿ ಮಾಡಿದಾಗ ರಾಸಾಯನಿಕ ಕ್ರಿಯೆ ಆರಂಭವಾಗುತ್ತದೆ.
ಶಾಖ ಹೆಚ್ಚುತ್ತಾ

0: ಅದರಂತೆ ಮ್ಯಾಂಗನೀಸ್ ಅಣುಗಳು ನಿಧಾನವಾಗಿ ವಸ್ತುವಿನ ತುಂಬೆಲ್ಲ ವ್ಯವಸ್ಥಿತವಾಗಿ ಜೋಡಣೆಯಾಗುತ್ತದೆ. ಈ ಕ್ರಿಯೆಯಲ್ಲಿ ಮ್ಯಾಂಗನೀಸ್ ಅಣುಗಳು ಕೇವಲ ಐರನ್ ಅಣುಗಳನ್ನು ಬದಲಿಸಿ ಬಂಧವಾಗುತ್ತದೆ. ಈ ಮರುಜೋಡಣೆಯೇ ಒಂದು ರಾಸಾಯನಿಕ ಮಿಶ್ರಣವನ್ನು ಏಕರೂಪದ ಒಂದು ರಚನೆಯಾಗಿ ರೂಪುಗೊಳ್ಳುವಂತೆ ಮಾಡುತ್ತದೆ. ಅದುವೇ LMFP ಬ್ಯಾಟರಿ. ಈ ಕ್ರಿಯೆ ಜರುಗುವಾಗ ಪ್ರತಿ ಅಣುವಿನ ಸುತ್ತಲೂ ಇಂಗಾಲದ ಲೇಪ ಒಂದು ರಚನೆಯಾಗಿರುತ್ತದೆ. ಇದು ಬ್ಯಾಟರಿಯ ವಿದ್ಯುತ್ ವಾಹಕತೆಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಬ್ಯಾಟರಿಯಲ್ಲಿ ಪದೇ ಪದೇ ನಡೆಯುವ ಚಾರ್ಜಿಂಗ್ ಹಾಗೂ ಡಿಸ್ಚಾರ್ಜಿಂಗ್ ಚಕ್ರದಲ್ಲಿ ಬ್ಯಾಟರಿಯನ್ನು ಸುರಕ್ಷಿತವಾಗಿರಿಸುತ್ತದೆ ಎನ್ನುತ್ತಾರೆ ಲೀ ಮತ್ತು ಸಂಗಡಿಗರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಳೆಯ ಬ್ಯಾಟರಿಗಳಿಗೆ ಹೊಸ ಬೆಳಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚಿನ್ನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಳೆಯ ಬ್ಯಾಟರಿಗಳಿಗೆ ಹೊಸ ಬೆಳಕು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 4ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ

ನನ್ನ ಆಶ್ರಯವನ್ನು ಹೊಂದಿ ಜರಾ ಮರಣಗಳಿಂದ ಮುಕ್ತರಾಗಲು ಯಾರು ಪ್ರಯತ್ನಿಸುವರೋ ಅವರು ಪೂರ್ಣ ಬ್ರಹ್ಮವನ್ನು, ಅಧ್ಯಾತ್ಮವನ್ನು ಮತ್ತು ಕರ್ಮವನ್ನು ಕೂಡ ತಿಳಿಯುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಂಥ ಅದ್ಭುತವಾದ ಶ್ಲೋಕ ಇದು ಅಂತಂದರೆ, ಅನುಗಾಲವು ಭಗವಂತನನ್ನು ಚಿಂತಿಸುವ ಭಕ್ತರು ಭಗವಂತನ ಆಶ್ರಯವನ್ನೇ ಪಡೆಯುತ್ತಾರೆ ಎಂದು ಹೇಳುತ್ತಿರುವಂಥ ಒಂದು ಶ್ಲೋಕ. ಜೀವನದಲ್ಲಿ ನಾವು ಭಗವಂತನನ್ನು ಬಲವಾಗಿ ಹಿಡಿದುಕೊಂಡ್ರೇ ಈ ಪ್ರಪಂಚಕ್ಕೆ ನಾವು ಬರುವುದನ್ನು ತಪ್ಪಿಸಿಕೊಳ್ಳಬಹುದು. ಈ ಪ್ರಪಂಚ ಮುಪ್ಪು ಸಾವುಗಳಿಂದ ಕೂಡಿದೆ. ಬರೀ ಜನನ ವೃದ್ಧಿ ಮಾತ್ರ ಅಲ್ಲ ಇಲ್ಲಿ ಇರುವಂಥದ್ದು, ಅದರ ಮುಂದಿನ ಭಾಗವೇ ಮುಪ್ಪು. ಇಂದ್ರಿಯಗಳು ಕುಗ್ಗುವು, ತಮ್ಮ ಪಟುತ್ವವನ್ನು ಕಳೆದುಕೊಳ್ಳುವತ್ತು, ಹಲವಾರು ರೋಗ ರುಜಿನಗಳಿಂದ ಧಾಳಿಯಾಗುವಂಥದ್ದು, ನಮಗೆ ನಾವೇ ಭಾರವಾಗುವಂಥದ್ದು, ಜೊತೆಗೆ ಇತರರಿಗೂ ಕೂಡ ಭಾರವಾಗುವಂಥದ್ದು. ಇದು ಯೌವನದಲ್ಲಿ ಬಿತ್ತಿದಂತಹ ಬೆಳೆಯನ್ನು ಈಗ ಕೊಯ್ಯುವಂತಹ ಸಮಯ. ಒಂದೊಂದು ಕೂಡ ಒಂದೊಂದು ವಿಧವಾಗಿದೆ. ಇವನು ತನ್ನೊಂದಿಗೆ ಬಾಳಿದ ಬದುಕಿದ ಜನರ ಸಾವನ್ನು ನೋಡಬೇಕಾಗಿದೆ. ತಾನೇ ಸುತ್ತಲೂ ಅನುಭವಿಸಿದ ಸ್ಥಳದಿಂದ ನೆಂಟರಿಷ್ಟರಿಂದಲೂ ಕೂಡ ಅಗಲಬೇಕಾಗಿದೆ, ಅಂದರೆ ದೂರವಾಗಬೇಕಾಗಿದೆ. ಜೀವನಕ್ಕೆ ಅದೆಷ್ಟು ಸಲ ನಾವು ಬಂದಿದ್ದೇವೆ, ಎಷ್ಟೊಂದು ಸುಖ ದುಃಖಗಳನ್ನು ಅನುಭವಿಸಿದ್ದೇವೆ, ಈ ದ್ವಂದ್ವಗಳ ಚಕ್ರದಲ್ಲಿ ಸಿಕ್ಕಿ ಜರ್ಜರಿತರಾಗಿದ್ದೇವೆ. ಸಂಸಾರವೆಂಬ ತೀಕ್ಷ್ಣ ಸೂರ್ಯನ ತಾಪದಲ್ಲಿ ಜನ್ಮ ಜನ್ಮಗಳು ಬೆಂದಿದ್ದೇವೆ. ಇದರಿಂದ ಪಾರಾಗುವುದಕ್ಕೆ ಭಗವಂತನ ಅಡಿದಾವರೆಗಳನ್ನು ಆಶಿಸುವಂಥದ್ದೇ ಈ ಜೀವ. ಅವನನ್ನು ಬಿಗಿಯಾಗಿ ಹಿಡಿದುಕೊಳ್ಳುವುದಕ್ಕಾಗಿ ಪುನಃ ಪುನಃ ಈ ಪ್ರಪಂಚದ ವ್ಯಾಮೋಹಕ್ಕೆ ತುತ್ತಾಗದೆ ಇರಲು ಒಬ್ಬ ವ್ಯಕ್ತಿ ಪ್ರಯತ್ನಿಸ್ತಾನೆ. ಆದರೆ ಒಂದೇ ಸಲ ಈ ಇಚ್ಛೆ ಕೈಗೂಡೋದಿಲ್ಲ. ಅವನಿಂದ ಕಿತ್ತುಕೊಂಡು ಹೋದ ಮನಸ್ಸನ್ನು ಪುನಃ ಪುನಃ ಹಿಡಿದು ತಂದು ಅವನ ಪಾದ ಪದ್ಮಗಳಲ್ಲಿ ಕಟ್ಟಿಹಾಕಬೇಕು. ಸಂಸಾರವನ್ನು ಮೇಯುತ್ತಿದ್ದಂತಹ ದನಕ್ಕೆ ಭಗವಚ್ಚಿಂತನೆಯ ಭಜನೆಯ ಮೇವಿನ ರುಚಿ ಅಭ್ಯಾಸವಾಗಬೇಕು. ಈ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದಕ್ಕಾಗಿ ಬಿಡದೆ ಯತ್ನಿಸಬೇಕು. ಯಾವಾಗ ಭಗವಂತನಲ್ಲಿ ನಾವು ಸಂಪೂರ್ಣ ಶರಣಾಗುತ್ತಾರಾಗುತ್ತೇವೆಯೋ ಆಗ ಭಗವಂತನನ್ನು ನಾವು ಸಂಪೂರ್ಣ ತಿಳಿದುಕೊಳ್ತೇವೆ. ಅದಕ್ಕಿಂತ ಮುಂಚೆ ಅವನಿಂದ ದೂರದಲ್ಲಿ ನಿಂತುಕೊಂಡು ನಮ್ಮ ಊಹೆ ವಿಚಾರಗಳ ಮೂಲಕ ಚಿತ್ರಿಸ್ಕೊಳ್ತೇವೆ. ಅವನು ಹಾಗಿರಬಹುದು, ಅವನು ಹೀಗಿರಬಹುದು ಎಂದು ಕಲ್ಪಿಸಿಕೊಳ್ಳುತ್ತೇವೆ. ಆದರೆ ಯಾವಾಗ ಅವನ ಆಶ್ರಯವನ್ನು ಪಡೆಯುತ್ತೇವೆಯೋ, ಅವನ ಹತ್ತಿರವೇ ಇರುತ್ತೇವೆಯೋ, ಆಗ ಪ್ರತ್ಯಕ್ಷವಾಗಿ ಅವನೇನು ಎಂಬುದನ್ನು ಅರಿಯುತ್ತೇವೆ. ಜೀವನದಲ್ಲಿ ಪ್ರತ್ಯಕ್ಷ ಒಂದೇ ದೊಡ್ಡ ಪ್ರಮಾಣ. ಆಗ ಅವನ ಪಾಲಿಗೆ ಶಾಸ್ತ್ರಾದಿಗಳೆಲ್ಲ ಬರೀ ಕೈಮರವಾಗಿ ಇರುತ್ತವೆ. ಅವು ಭಗವಂತನ ಕಡೆಗೆ ತೋರಿಸ್ತಾ ಇರ್ತವೆ ಅಂಥೇಳಿ ಗೊತ್ತಾಗುತ್ತೆ. ಅವನೇನೋ ಅದನ್ನು ಅನುಭವಿಸಬಹುದು, ಆದರೆ ಇಂದ್ರಿಯಾತೀತ ಅನುಭವ ನಮಗೆ ಮತ್ತಾವುದರಿಂದಲೂ ಸಿಗುವಂಥದ್ದಲ್ಲ. ಅದು ಭಗವಂತನ ಧ್ಯಾನ ಸ್ಮರಣೆಯಿಂದ ಮಾತ್ರ ಸಿಗುವಂಥದ್ದು. ಹಾಗಾಗಿ ಅಂಥ ವ್ಯಕ್ತಿ, ಯಾರು ಭಗವಂತನನ್ನೇ ಆಶ್ರಯಿಸ್ತಾರೋ ಅಂಥ ವ್ಯಕ್ತಿ ಆಧ್ಯಾತ್ಮವನ್ನು ತಿಳಿದುಕೊಳ್ತಾನೆ. ತಾನು ಯಾರು, ತನ್ನ ನಿಜವಾದ ಸ್ವರೂಪವೇನು ಎಂಬುದನ್ನು ಅರಿಯುತ್ತಾನೆ. ಆತ ಮುಂಚೆ ಸಂಸಾರಕ್ಕೆ ಬಂದು ಹೋಗುತ್ತಿದ್ದಾಗ ತನ್ನ ಮೇಲೆ ಹಾಕಿಕೊಂಡ ಮಿಥ್ಯಾವೇಷದಿಂದ ತನ್ನನ್ನೇ ಮರೆತಿದ್ದ. ಈ ಸುಳ್ಳು ಎಂಬುವುದು ನಾನು ನನ್ನನ್ನು ಎಂದು ಭಾವಿಸಿದ್ದ. ನಿಜವಾದ ನಾನು ಎಂಬುವುದು ಅವನಿಗೆ ಪತ್ತೆಯೇ ಆಗಿರಲಿಲ್ಲ. ಇನ್ನು ಭಗವಂತನನ್ನು ನೋಡಿದ ಮೇಲೆ ತಾನಾರು, ಭಗವಂತನಿಗೂ ತನಗೂ ಏನು ಸಂಬಂಧವಿದೆ ಎಂಬುದನ್ನು ಅರಿಯುತ್ತಾನೆ. ಇಲ್ಲಿ ನಾವು ದ್ವೈತವೋ, ನಾವು ವಿಶಿಷ್ಟಾದ್ವೈತವೋ, ನಾವು ಅದ್ವೈತವೋ, ಯಾವುದನ್ನೂ ಕೂಡ

ನಾವು ಸರಿ ತಪ್ಪು ಎಂದು ಗುದ್ದಾಡಬೇಕಾಗಿಲ್ಲ. ಯಾರಿಗೆ ಯಾವ ದೃಷ್ಟಿಯ ಮೂಲಕ ಅವನನ್ನು ಅನುಭವಿಸಲು ಆಸೆಯೋ ಆ ಮಾರ್ಗದಲ್ಲಿ ಅವನನ್ನು ಹಿಡಿಯಲಿ. ಕೆಲವರು ನಾವು ಅವನನ್ನು ಸ್ವೀಕರಿಸ್ತೇವೆ, ಅನುಭವಿಸುತ್ತೇವೆ, ನಾವೊಂದು ಪಾತ್ರೆ, ಅವನಿಂದ ಹೊರಗೆ ಇರುವವರು ಎಂದು ಭಾವಿಸಬಹುದು. ಮತ್ತೆ ಕೆಲವರು ನಾವೊಂದು ಅಲೆ ಇದ್ದಂತೆ, ಆ ಭಗವಂತ ಅನಂತರ ಸಾಗರ ಇದ್ದಂತೆ ಅಂಥೇಳಿ ಹೇಳಬಹುದು. ಇನ್ನು ಕೆಲವರು ಅಲೆಗೆ ಬೇರೆ ವ್ಯಕ್ತಿತ್ವ ಎಲ್ಲಿದೆ, ಅಲೆಯಂತೆ ಕಾಣುತ್ತಿರುವುದೂ ಕೂಡ ಸಾಗರವೇ ಅಲ್ವಾ ಅಂತ ಹೇಳಬಹುದು. ಈ ಒಂದು ದೃಷ್ಟಿ ವೈವಿಧ್ಯತೆ ಎಲ್ಲ ತಾತ್ವಿಕ ರಂಗದಲ್ಲಿ. ಅನುಭವದ ಭೂಮಿಕೆಯಲ್ಲಿ ಈ ಮನಸ್ತಾಪಕ್ಕೆ ಕಾರಣವೇ ಇಲ್ಲ. ಅವರಲ್ಲಿ ಒಂದು ಸಾಮರಸ್ಯವನ್ನು ನೋಡುತ್ತೇವೆ. ಒಂದು ಸರಿ ಮತ್ತೊಂದು ತಪ್ಪು ಎಂಬುವ ಗೋಜಿಗೆ ಹೋಗದೆ ಅವನನ್ನು, ಅಂದರೆ ಆ ಭಗವಂತನನ್ನು ಎಷ್ಟು ವಿಧ ಅನುಭವಿಸಬಹುದೋ ಅಷ್ಟು ವಿಧವೂ ಅನುಭವಿಸಿ ಯಾವುದಾದರೂ ಒಂದರ ಮೇಲೆ ಹೆಚ್ಚು ಕಾಲ ನಿಂತಿರುವರು. ಶ್ರೀರಾಮಕೃಷ್ಣರು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಭಾವನೆಗಳನ್ನೆಲ್ಲ ರುಚಿ ನೋಡಿ ಕೊನೆಗೆ ತಾವು ಹೆಚ್ಚು ಕಾಲ ಭಕ್ತನ ಹೊಸಲ ಮೇಲೆ ನಿಂತು ಬೋಧಿಸುವರು. ಏಕಂದ್ರೆ ಈ ದಾರಿಯಲ್ಲಿ ನಡೆಯುವ ಜನರೇ ಈ ಪ್ರಪಂಚದಲ್ಲಿ ಹೆಚ್ಚು ಮಂದಿ ಯಾವಾಗಲೂ. ಹಾಗಾಗಿ ಭಗವಂತನನ್ನ ಆಶ್ರಯಿಸಿದವರು ಕರ್ಮಗಳನ್ನೆಲ್ಲ ತಿಳಿಯುತ್ತಾನೆ, ಕರ್ಮದ ರಹಸ್ಯವನ್ನೆಲ್ಲ ತಿಳಿಯುತ್ತಾನೆ. ಈ ಜೀವನದಲ್ಲಿ ಕರ್ಮ ಹೇಗೆ ಯಾವ ಕಡೆ ನಮ್ಮನ್ನ ಒಯ್ಯುವುದೋ ಅದನ್ನು ಹೇಳುವುದಕ್ಕೆ ಎಲ್ಲರಿಗೂ ಸಾಧ್ಯವಿಲ್ಲ. ನಮ್ಮನ್ನ ಈ ಪ್ರಪಂಚಕ್ಕೆ ಬಿಗಿಯುವುದು ಕರ್ಮವೇ, ಬಿಗಿದ ಕಟ್ಟನ್ನು ಬಿಡಿಸುವುದು ಈ ಕರ್ಮವೇ. ಹೇಗೆ ಮಾಡಿದರೆ ನಮ್ಮನ್ನು ಬಿಡಿಸುವುದು, ಹೇಗೆ ಮಾಡಿದರೆ ನಮ್ಮನ್ನು ಬಂಧಿಸುವುದು ಎಂಬುದನ್ನು ಆ ಭಗವಂತ ಚೆನ್ನಾಗಿ ಅರಿತಿರುತ್ತಾನೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಎಂಬುದನ್ನು ಕೂಡ ಚೆನ್ನಾಗಿ ಗ್ರಹಿಸಬಲ್ಲ. ಅನಾಸಕ್ತನಾಗಿರುವವನಿಗೆ ಮಾತ್ರ ಇದನ್ನು ನಿರ್ಣಯಿಸಲು ಸಾಧ್ಯ. ಕರ್ಮದಷ್ಟು ಸ್ಥೂಲವಾಗಿರುವುದೋ ಸುಲಭವಾಗಿರುವುದು ಮತ್ಯಾವುದೂ ಇಲ್ಲ. ಕರ್ಮ ಮಾಡುವುದು ನಮ್ಮ ಕಣ್ಣಿಗೆ ಕಾಣುತ್ತೆ, ಇತರರ ಕಣ್ಣಿಗೂ ಕೂಡ ಕಾಣುತ್ತೆ. ತೆಪ್ಪಗೆ ಸುಮ್ಮನೆ ಕುಳಿತುಕೊಂಡಿರುವುದಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಏನನ್ನಾದರೂ ಮಾಡುವುದು ಸುಲಭ, ಅದಕ್ಕಾಗಿ ಕರ್ಮವನ್ನು ನಾವು ಮಾಡ್ತಲೇ ಇರ್ತೇವೆ. ಆದರೆ ಕರ್ಮದ ಗತಿಯಷ್ಟು, ಅದರ ಗಹನವಾಗಿ ಎಷ್ಟಿದೆ ಅನ್ನುವುದು ಮತ್ತಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಅದು ಎಲ್ಲಿಗೆ ನಮ್ಮನ್ನು ಒಯ್ಯುವುದೋ ಅದನ್ನು ಊಹಿಸುವುದಕ್ಕೆ ದೊಡ್ಡ ಜ್ಞಾನಿಗಳಿಗಷ್ಟೇ ಕಷ್ಟವಾಗಿರುವಂಥದ್ದು. ಹಾಗಾಗಿ ಭಗವಂತನನ್ನು ಯಾರು ಆಶ್ರಯ ಪಡಿತಾರೋ ಅವನು ಈ ಕರ್ಮಗಳ ಮೂಲ ಸ್ವರೂಪವನ್ನು ತಿಳಿದುಕೊಳ್ತಾನೆ, ಅಧ್ಯಾತ್ಮದ ಒಂದು ಜ್ಞಾನವನ್ನು ಪಡಿತಾನೆ, ಬ್ರಹ್ಮವನ್ನು ಅರಿತುಕೊಳ್ತಾನೆ. ಹಾಗಾಗಿ ಸದಾಕಾಲ ನಾವು ಭಗವಂತನಲ್ಲೇ ಆಶ್ರಯಿಸಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮ ಅದ್ಯಾವ ಪದ್ಯದ ಮೂಲಕ ವಿಶ್ಲೇಷಿಸಬಹುದು ಗಮನಿಸೋಣ ಬನ್ನಿ.

ಕೊಡವನ್ನ ಬಾವಿಗೆ ಬಿಟ್ಟು ನಾವು ಸೇದದ್ರಲ್ಲವೇ ನೀರು ಸಿಗುವಂಥದ್ದು. ಓಲಗದಲ್ಲಿ ಊದಿದ್ರೆ ತಾನೇ ಅಲ್ಲೊಂದು ಶಬ್ದ, ನಾದ, ಸಂಗೀತ ಹೊರಹೊಮ್ಮುವಂಥದ್ದು. ಇನ್ನು ಮೊಸರು ಬೇಕು ಅಂತಂದ್ರೆ ಹಾಲಿಗೆ ಹೆಪ್ಪಾಕ್ಬೇಕಲ್ವೇನ್ರಪ್ಪ? ಅದಾದ ನಂತರವೇ ಅಲ್ವೇ ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಸಿಗುವಂಥದ್ದು. ಹಾಗಾಗಿ ಅಂಥ ಒಂದು ಕಾರ್ಯಕ್ಕೆ ನಾವು ಇಳಿಬೇಕು ಅಂತಂದ್ರೆ ಆ ಎಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಕೃಷ್ಣನು ಕೂಡ ಈ ಶ್ಲೋಕದ ಮೂಲಕ ಭಗವಂತನನ್ನೇ ಆಶ್ರಯಿಸಿದ್ರೆ ನಿನಗೆ ಮುಂದೆ ಅಧ್ಯಾತ್ಮ, ಬ್ರಹ್ಮ, ಕರ್ಮ ಇವುಗಳೆಲ್ಲದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಎಂಥ ಅಪರೂಪದ ಪದ್ಯ ಅದಿಂಥ ಅಪರೂಪದ ಶ್ಲೋಕಕ್ಕೆ ಅಲ್ವೇ? ಅಂಥ ಒಂದು ಮಾತಿಗೆ ನಮ್ಮ ಚಿತ್ತ ಸದಾ ಹಸನ್ಮುಖವಾಗಿರಲಿ.

ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ತರಕಾರಿ ಹಾಗೂ ಮಿಶ್ರ ಬೆಳೆಗಳ ಬೇಸಾಯ ಕುರಿತು ಎಚ್ಡಿಕುಟ್ಟಿ ತಾಲೂಕಿನ ಗೋಳೂರು ಆಡಿಯ ಹಿರಿಯ ಆದಿವಾಸಿ ಕೃಷಿಕರಾದ ಶ್ರೀಯುತ ತೋಲಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ರಸಗೊಬ್ಬರ
1: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
0: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
0: ತಪ್ಪದೆ ಕೇಳಿ ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ
2: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್ಚರಿಕೋಟೆ ತಾಲೂಕಿನ ಗೋಳೂರು ಆಡಿಯ ಹಿರಿಯ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ತೋಲಯ್ಯರವರು ಇವರು ಹಲವಾರು ವರ್ಷಗಳಿಂದ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಇವರು ಆರಂಭದಿಂದಲೂ ಕೂಡ ವಿವಿಧ ರೀತಿಯ ತರಕಾರಿ ಬೆಳೆಗಳು ಹಾಗೆಯೇ ಕುಂಬ್ರಿ ಬೇಸಾಯ ಜೊತೆಗೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಬೆಳೆಗಳಾದಂತಹ ಕಾಫಿ ಮತ್ತು ಮೆಣಸು ಈ ಬೆಳೆಗಳನ್ನು ಕೂಡ ಬೆಳೀತಾ ಬರ್ತಾ ಇದ್ದಾರೆ ಜೊತೆಗೆ ಸಂಸ್ಥೆ ಕಡೆಯಿಂದ ಕೆಲವೊಂದು ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಬಿತ್ತನೆ ಬೀಜಗಳಾಗಿರ್ಬೋದು ಇತರೆ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡು ಸಂಸ್ಥೆಯ ಸಹಕಾರದೊಂದಿಗೆ ಸಹ ಕೃಷಿಯನ್ನು ಮಾಡ್ತಾ ಒಂದು ಕೃಷಿ ಜೀವನವನ್ನು ನಡೆಸ್ತಾ ಇದ್ದಾರೆ ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅಂದಿನ ಕಾಲದ ಕೃಷಿ ಪದ್ಧತಿ ಮತ್ತು ಪ್ರಸ್ತುತ ಕೃಷಿ ಪದ್ಧತಿ ಆಗಿರ್ಬೋದು ಸಂಸ್ಥೆ ಕಡೆಯಿಂದ ಸಿಗ್ತಿರುವಂತಹ ಸೇವಾ ಸೌಲಭ್ಯಗಳಾಗಿರ್ಬೋದು ಜೊತೆಗೆ ಈ ಡಿಬಿ ಕುಪ್ಪೆ ಪ್ರದೇಶದಲ್ಲಿ ಈ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇರುವಂತದ್ದು ಎಷ್ಟು ಸವಾಲಿನ ಕೆಲಸ ಆಗಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ತೋಲಯ್ಯವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ
3: ನಮಸ್ಕಾರ
2: ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಈ ಕೃಷಿ ಜೀವನವನ್ನ ಮಾಡ್ತಾ ಬರ್ತಾ ಇದ್ದೀರಾ
3: ಮೊದಲು ನಮ್ಗೆ ಜಮೀನು ಇತ್ತಿಲ್ಲ ಈಗ ಕೃಷಿ ಮಾಡೋದಕ್ಕೆ ಜಮೀನು ಬೇಕಲ್ಲ ಜಮೀನು ಇತ್ತಿಲ್ಲ ಅದು ನಮ್ಮ ಒಂದು ಸಂಘಟನೆ ಬಲದಿಂದ ನಾವೆಲ್ಲರೂ ಸೇರಿ ಒಂದು ಬುಡಕಟ್ಟು ಕೃಷಿಕರ ಸಂಘ ಅಂದ್ಕೊಂಡು ಎಚ್ಚರಿಕೋಟೆಯಲ್ಲಿ ಆಫೀಸ್ ಇತ್ತು ಅಲ್ಲಿ ಮಾಡಿದ್ವಿ ಅವ್ರ ಹತ್ರ ಹಿಂಗೆ ಮೀಟಿಂಗ್ಗೆ ಹೋದಾಗ ಎಲ್ಲ ಹೇಳಿದ್ರು ನಮಗೆ ಜಮೀನು ಬೇಕು ಜಮೀನು ಬೇಕಂತ ಕೇಳಿ ಕಳಿಸಿ ಸರ್ಕಾರಕ್ಕೆ ಮನವಿ ಪತ್ರ ಎಲ್ಲ ಸಲ್ಲಿಸಿದ್ರು ಅವ್ರು ಕೊಡೋಕೆ ರೆಡಿ ಇಲ್ಲ ಆಮೇಲೆ ನಾವು ನಮ್ಮನ್ನ ತಗೊಂಡೇ ಏನಾದ್ರು ಸಾಯಿಸ್ಬಿಡೋಕಾದ್ರೆ ಸಾಯಿಸಲಿ ಎಂದ್ಬಿಟ್ಟು ನಾವೇನು ಮಾಡಿದೆ ಅಂತಂದರೆ ಇಲ್ಲಿ ಬಂದು ಹೊಸ ಜಮೀನಿಗೆ ಬಂದು ಕಡಿಯೋಕೆ ಶುರು ಮಾಡ್ತಿದ್ದೆವು ಇದು ಕಡಿಯೋಕೆ ಶುರುವಾದ ಯಾವಾಗ ಅಂತ ಹೇಳಿದ್ರೆ 1995 ಇಲ್ಲಿಗೆ ನಾವು ಈ ಹೊಸ ಜಮೀನು ಹಿಡಿದಂತ ಈ ಜಮೀನು ಹಿಡಿದ ಮೇಲೆ ನಾವು ಕುಂಬ್ರಿ ಬೇಸಾಯ ಮಾಡಕ್ಕೆ ಕುಂಬ್ರಿ ಬೇಸಾಯ ಮಾಡಕ್ಕೆ ಹಿಡಿದದ್ದು ಅದು ಎರಡು ಅಲ್ಲಿಂದ ಈ 1995 ಈಗ 2026 ಈಗಲೂ ಮಾಡ್ತಲ್ಲೇ ಹೋಯ್ತು
2: 31
3: ಕೃಷಿ ಅಂತವೇ ನಿಲ್ಲಿಸಿಲ್ಲ ಈಸಿ ದಿನಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಈ ಪ್ರಾಣಿಗಳ ಅವಳಿಯಿಂದ ಈ ಕುಮರಿ ಬೇಸಾಯ ಮಾಡೋಕ್ಕಾಗಲ್ಲೇ ನಿಲ್ಲಿಸ್ಬಿಟ್ಟೋದನ್ನು ಅದ್ರ ಬದಲಿಗೆ ಈಗೇನು ಮಾಡ್ತೀವಿ ಅಂತ ಹೇಳಿದ್ರೆ ತರಕಾರಿ ಗೆಣಸು ಅದ್ರ ಜೊತೆಗೆ ವಾಣಿಜ್ಯ ಬೆಳೆ ಇವನ್ನ ಮಾಡ್ತಾ ಹೋಗ್ತೀವಿ
2: ಅಂದ್ರೆ 31 ತಾವು ಕೃಷಿನ ಆರಂಭ ಮಾಡಿದಂತವ್ರು ಆಗ ತಾವು ಪ್ರಮುಖವಾಗಿ ಮನೆ ಸುತ್ತನೇ ಒಂದು ಕುಂಬ್ರಿ ಬೇಸಾಯ ಅಂತ ಮಾಡ್ಕೊಳ್ತಾ ಇದ್ರಿ ಏನೇನ್ ಬೆಳೀತಾ ಇದ್ರಿ ಕುಂಬ್ರಿ ಬೇಸಾಯದಲ್ಲಿ ಆ ಬೇಸಾಯ ಪದ್ಧತಿ ಹೇಗಿರ್ತಿತ್ತು
3: ಅದು ಆಗ ಬೆಳೀತಿದ್ದ ಅಂತ ಹೇಳಿದ್ರೆ ಕುಂಬಳ ಆಗ್ತಿದ್ದು ಬುರಿಕಾಯಿ ಆಗ್ತಿದ್ದು ಸೊರೆಕಾಯಿ ಆಗ್ತಾ ಇದ್ದು ಅದು ನಮ್ಮ ಸ್ವಂತ
2: ಮನೆಗೆ
3: ಈಗ ಬೆಳೆಯೋದು ಏನಂತ ಹೇಳಿದ್ರೆ ಮಾರಾಟಕ್ಕೆ ಇವೆಲ್ಲರೂ ತಿನ್ನಕ್ಕಾಗಲ್ಲ ಇದನ್ನ ದಿನಸಿ ಆದ್ರೆ ಮಡಿಕೊಳ್ಬೋದು ಇವು ಮಡಗಲ್ಲ ಇದನ್ನ ಮಾಡ್ಕೊಂಡು ಏನಂತ ಹೇಳಿದ್ರೆ ಸಣ್ಣ ಪುಟ್ಟ ಖರ್ಚಿಗೆ ದೂಸಾರ ಇಲ್ಲದೆ ಹೋದ್ರೆ ಅಲ್ಲದವ್ರು ಒಂದು ಬಟ್ಟೆ ತೆಗಿಬೇಕಾದ್ರೆ ಇನ್ನೇ ಅದಕ್ಕಾರು 10 ಉಳಿಸ್ಕೊಂಡು ಅದನ್ನು ಮಾಡ್ತಾ ಹೋಯ್ತು ಈ ಮಾಡೋದಕ್ಕೆ ತಕ್ಕಾಗಿರೋ ರೈಟ್ ನಮಗೆ ಸಿಕ್ಕಲ್ಲ ನಾವು ಬೆಳೆಯೋದು ಇನ್ನೊಬ್ರು ಬಂದು ಅವರು ಹೇಳೋ ಬೆಲೆಗೆ ನಾವು ಇದನ್ನು ಕಿತ್ತು ಕೊಡ್ಬೋದು ಇಷ್ಟೇ ಕೊಡ್ಬೇಕನ್ನೋದು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಡಿಮ್ಯಾಂಡ್ ಮಾಡಿದ್ರೆ ಅವ್ರು ತಕ್ಕೊಳ್ಳಲ್ಲ ಅಂದ್ಬಿಟ್ಟು ನಾವು ಹಂಗೆ ಮಾಡೋಕ್ಕಾಗಲ್ಲ ಅದು ಕೊಡಲೇಬೇಕಲ್ಲ ಈಗ ನಮ್ಮ ಇವಳು ಹೇಳ್ದ ನಮ್ಮ ಗೌರಿ 6 ರೂಪಾಯಿ 8 ರೂಪಾಯಿ ಕೇವಲ 10 ರೂಪಾಯಿ ಈಗ ತರಕಾರಿಯಿಂದ ಅದರಿಂದ ಒಂದು ಸಣ್ಣಪಟ್ಟ ಖರ್ಚು ಮೇಂಟೈನ್ ಆಯ್ತಾ ಹೋಗೋದಲ್ದೇ ಅದರಿಂದ ಉಳಿಸ್ಕೊಳ್ಳೋಕೇನು ಆಗಲ್ಲ
2: ಕುಂಬ್ರಿ ಬೇಸಾಯವನ್ನು ಬಿಟ್ಟ ನಂತರ ಇನ್ಯಾವ ರೀತಿಯ ಬೆಳೆಗಳನ್ನ ಬೆಳೆಯಕ್ಕೆ ಶುರು ಮಾಡಿದ್ರಿ ಆಗಿನ ಕೃಷಿ ಪದ್ಧತಿ ಆಗಿರ್ಬೋದು ವ್ಯವಸಾಯ ಕ್ರಮ ಆಗಿರ್ಬೋದು ಹೇಗಿತ್ತು
3: ನಾನು ಹೇಳಿದ್ನಲ್ಲ ಆಗ ಮಾಡೋದಕ್ಕೂ ಈಗ ಮಾಡೋದಕ್ಕೂ ವ್ಯತ್ಯಾಸ ಇದೆ ಈಗ ಬೆಳೆಗಳು ಆಗ ರಾಗಿ ಭತ್ತ ಈ ನವಣೆ ಸಾಮೆ ಇವೆಲ್ಲ ಬೆಳೀತಿದ್ರಲ್ಲ ಆಗ ಸ್ವಂತ ಖರ್ಚಿಗೆ ಅದು ಮಾಡ್ತಾ ಇದ್ದು, ಆಗ ಮಾರಾಟದ ಪದ್ಧತಿನೇ ಇಲ್ಲ, ಎಲ್ಲ ಜೀವನಕ್ಕೋಸ್ಕರವಾಗಿ ಮಾಡಿ.

0: ಬರ್ತಿದ್ದು. ಅದ್ರ ಜೊತೆಗೆ ಕೂಲಿಗಿಲಿ ಮಾಡಿಕೊಂಡು ಎಲ್ಲ ಮಾಡ್ತಿದ್ವಿ. ಈಗ ಆ ಥರ ಏನೂ ಇಲ್ಲಲ್ಲ, ಕುಮಾರಿ ಬೇಸಾಯನೇ ನೆಲೆಸ್ಬಿಟ್ಟು ಈಗ ಈಗ ಮಾಡೋಕ್ಕಲೇ ಆಗಲ್ಲ. ಪ್ರಾಣಿಗಳನ್ನ ತಡೆಗಟ್ಟಿದ್ರೆ ಈಗಲೂ ಮಾಡ್ಬೋದು. ಅದೇ ಈಗ ತರಕಾರಿಗಳು ಬೆಳ್ಕೊಂಡು ಅದು ಕೆಲವರು ಬೆಳೀತಾರೆ, ಕೆಲವರು ಬೆಳೆಯಲ್ಲ. ಇದಕ್ಕೆ ಎದುರ್ಕೊಂಡು ಕಾವಲು ಕಾಯ್ಬೇಕಲ್ಲ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಮಾಡಿ ಅಂತ ಹೇಳ್ತಾರೆ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಆಮೇಲೆ ಮಾಡಲ್ಲ. ನೀವು ಬರಾಗ ನೋಡಿರ್ಬೇಕು, ಇಲ್ಲಿ ಮಧ್ಯ ಮಧ್ಯ ಒಬ್ಬೊಬ್ಬರು ನೋಡಿ ಮುಟ್ಕೊಂಡಂಗೆ ಕೂತಾರಲ್ಲ ಈ ಥರ.
1: ತಾವು ಪ್ರಸ್ತುತವಾಗಿ ಸ್ವಂತವಾಗಿ ಎಷ್ಟು ಎಕರೆ ಭೂ ಪ್ರದೇಶವನ್ನು ಹೊಂದಿದ್ದೀರಾ? ಇರುವಂತ ಭೂ ಪ್ರದೇಶದಲ್ಲೇ ಯಾವ್ಯಾವ ರೀತಿಯ ಬೆಳೆಗಳನ್ನ ಪ್ರಸ್ತುತವಾಗಿ ಬೆಳೀತೀವಿ?
0: ನಾನು ಹೇಳಿದ್ನಲ್ಲ, ಜಾಸ್ತಿ ಇಲ್ಲ, ಅದು ಒಂದು ಎಕರೆ ಭೂಮಿ ಅದೇ. ಅದರಲ್ಲಿ ಅರ್ಧ ಎಕರೆಯಲ್ಲಿ ಇದು ಬೆಳೆದೀವಿ, ಯಾವ್ದ ಸೊಟ್ಟ ಹಾಕಿವಿ. ಇನ್ನು ಅರ್ಧದಲ್ಲಿ ನಾನು ಹೇಳಿದೆ ವಾಣಿಜ್ಯ ಬೆಳೆ, ಅದ್ರ ಜೊತೆಗೆ ಮನೆ ಇವೆಲ್ಲ ಕಟ್ಕೊಂಡು ಅದು ಬಾಕಿ ಇರೋದ್ರಲ್ಲಿ ಈ ಬೆಳೆನ ಬೆಳೆಯುತ್ತಾ ಹೋಯ್ತು.
1: ಜಮೀನಲ್ಲೇ ಮನೆ ಕಟ್ಕೊಂಡು ಅಲ್ಲಿ ತರಕಾರಿ ಬೆಳೆಗಳನ್ನು ಬೆಳ್ಕೊಂಡು ಇನ್ನೊಂದು ಸ್ವಲ್ಪ ಭಾಗದಲ್ಲಿ ವಾಣಿಜ್ಯ
0: ಅಷ್ಟೇ ಮಾಡ್ತಾವೆ. ಜಮೀನೆಲ್ಲ ತಾನೆ ನಾವು ಮಾಡ್ಬೇಕಾಗಿರೋದು. ಇನ್ನು ಬೇರೆ
1: ನೀರಾವರಿ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ರ?
0: ಇಲ್ಲ, ಅವೆಲ್ಲ ಇಲ್ಲ. ಮಳೆನೇ ನಮ್ಗೆ
1: ಮಳೆ ಆಶ್ರಿತವಾಗಿ,
0: ಮಳೆ ಆಶ್ರಯನೇ. ಮಳೆ ನಾನು ಹೇಳಿದ್ನಲ್ಲ, ಮಳೆ ಹುಯ್ದ್ರೆ ಮಾಡ್ತೀವಿ, ಅಲ್ದವರೆ ಬಿಟ್ಟು ಹೋಗ್ತೀವಿ.
1: ಈ ತರಕಾರಿ ಬೆಳೆಗಳಾಗಿರ್ಬೋದು, ವಾಣಿಜ್ಯ ಬೆಳೆಗಳಿಗಾಗಲ್ಲ, ನೀರಿನ ಅವಶ್ಯಕತೆ ತುಂಬಾ ಇರ್ತದೆ.
0: ಏನ್ ಮಾಡೋ, ತುಂಬಾ ಅವಶ್ಯಕತೆ ಅದೆ. ನೀವು ಹೇಳಿದ್ರಲ್ಲ, ಪ್ರತಿ ಈಗ ಮಾಡಿದ್ರು ಮಾಡದೇ ಇದ್ರು ನೀರಿನ ಅವಶ್ಯಕತೆ ಬೇಕಲೇ ಬೇಕಲ್ಲ. ನಮ್ಗೆ ಅಡಿಗೆ ಮಾಡೋಕ್ಕಾಗಲಿ, ಕುಡಿಯೋದಕ್ಕಾಗಲಿ, ಮೈ ತೊಳೆಯೋದಕ್ಕಾಗಲಿ ನೀರು ಬೇಕಲೇ ಬೇಕು. ಅಂದ್ರೆ ಏನ್ ಮಾಡೋ, ಇರಷ್ಟಕ್ಕ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಯಾರ ಜೊತೆ ಕಿರ್ಸಾಡಮ್ ಹೇಳಿ.
1: ಅಕಸ್ಮಾತ್ ಮಳೆ ಏನಾದ್ರೂ ಸರಿಯಾದ ಸಮಯಕ್ಕೆ ಬರ್ಲಿಲ್ಲ ಅಂದ್ರೆ ಹಾಕಿದಂತ ಬಿತ್ತನೆ ಬೀಜ ಆಗಿರ್ಬೋದು,
0: ಲಾಸ್ ಆಯ್ತದೆ. ಆಗ ಲಾಸ್ ಆದ್ರೆ ಪುನಃ ಈ ಬಿತ್ತನೆ ಬೀಜ ಕೊಟ್ಟವ್ರಿಗೆ ಹೇಳ್ತೀವಿ, ಈ ತರ ನೀವು ಕೊಟ್ಟರೆ ಅದನ್ನ ಲಾಸ್ ಆಗುತ್ತೆ, ಮಳೆ ಇಲ್ದೇನೆ ಅಂತ ಹೇಳ್ತೀವಿ. ಅವ್ರು ಹೇಳ್ತಾರೆ ಅದರಲ್ಲಿ ಇನ್ನೊಂದ್ಸತಿ ನೋಡೋಣ ಅಂತ ಮುಂದಿನ ಸತಿ ಕೊಡ್ತಾರೆ ಈ ತರ.
1: ಈ ಕೃಷಿ ಬಿಟ್ರೆ ಇನ್ನು ಮಿಕ್ಕಿದ ಸಮಯದಲ್ಲಿ ಜೀವನ ನಿರ್ವಹಣೆ ಹೇಗಿರುತ್ತೆ?
0: ಕೂಲಿಗೆ ಈಗ ನಾನು ಕೂಲಿಗೆ ಹೋಗಲ್ಲ. ನಾನು ಹೇಳಿದ್ನಲ್ಲ, 74 ಏಜ್ ಏನ್ ಆಗದೆ ನಾನು ಕೂಲಿ ಹೋಗಲ್ಲ. ಕೂಲಿ ಎಲ್ಲ ನಿಲ್ಸ್ಬಿಟ್ಟು ಹುಡುಗರು ಹೋಗ್ತಾರೆ ಕೂಲಿಗೆ ಅಷ್ಟೇ. ನಾನು ಮನೇಲಿ
1: ಇರ್ತಾರ,
0: ಮನೇಲಿ ಒಂದು ಒಂದು ಆಸೆ ಅದೇ, ಅದನ್ನ ಮೇಯಿಸ್ಕೊಂಡು ಮನೇಲಿ. ಕೂಲಿಗೆ ಕೂಲಿಗೆ ನನ್ನ ಕರೆಯೋದು ಇಲ್ಲಲ್ಲ, ಮಾಡೋಕ್ಕಾಗಲ್ಲ ಹೋದ್ರು.
1: ಈಗ ಪ್ರಮುಖವಾಗಿ ತಾವು ತರಕಾರಿ ಬೆಳೆ ಮತ್ತೆ ವಾಣಿಜ್ಯ ಬೆಳೆಗಳಲ್ಲಿ ಕಾಫಿ ಮತ್ತೆ ಮೆಣಸನ್ನ ಹಾಕಿದ್ದೀರ. ಇದರ ಬಿತ್ತನೆಯಿಂದ ಹಿಡಿದು ಅದರ ನಿರ್ವಹಣೆಯಿಂದ ಹಿಡಿದು ಅದ್ರ ಫಲ ಕೈಗೆ ಸಿಗೋ ತನಕ ಏನೆಲ್ಲ ಕ್ರಮ ಅನುಸರಿಸಬೇಕಾಗುತ್ತೆ? ವ್ಯವಸಾಯ ಪದ್ಧತಿ ಮತ್ತೆ ಅಗತ್ಯ ಗೊಬ್ಬರಗಳನ್ನ ಪೂರೈಕೆ ಮಾಡೋದಾಗಿರ್ಬೋದು, ಇದನ್ನೆಲ್ಲ
0: ಇಲ್ಲಿ ಇಲ್ಲಿ ಇಲ್ಲಿಗೆ ಅದಕ್ಕೆ ಈ ಕಾಫಿ ಗಿಡ ಅದೆಲ್ಲ, ಕಾಫಿ ಗಿಡಗ ಇನ್ನು ಯಾವ ಗೊಬ್ಬರನು ಬೇಡ. ಅದ್ರ ಸುತ್ತ ಆಗತ್ತೆ ಮಾಡ್ಬಿಟ್ಟು ಸಗಣಿ ಗೊಬ್ಬರ ಹಾಕ್ಬಿಟ್ರೆ ಸರ್, ಇನ್ನು ಯಾವ ಗೊಬ್ಬರ ದುಡ್ಡು ಕೋಟೆನೂ ತರ ಬೇಕಾಗಿಲ್ಲ. ಇದು ಕಾಫಿ ಗಿಡ ಆಗಲಿ, ಕಾಳು ಮೆಣಸು ಆಗಲಿ, ಇದು ಸಗಣಿನೇ. ಇನ್ನು ಬೇರೆ ಗೊಬ್ಬರ ಹಾಕಿದ್ರೆ ಅದು ತಡ್ಕೊಳ್ಳಲ್ಲ, ಅದು ಹೋಗ್ತದೆ.
1: ಸಾವಯವದಲ್ಲೇ
0: ಮಾಡ್ಬೇಕು. ಇದಕ್ಕ ನೋಡಿ, ಈಗ ಗೆಣಸು ಹಾಕೋರಲ್ಲ, ಈ ಗೆಣಸಿಗೆ ಸೊಟ್ಟು ಇವಕ್ಕೆಲ್ಲ ಬೇಕು ರಾಸಾಯನಿಕ. ರಾಸಾಯನಿಕ ಹಾಕಿದ್ರೆ ಅದು ಬರೋದು, ಅಲ್ದವ್ರೆ ಅದು ಬರಲ್ಲ.
1: ಸಾವಯವ ಪದ್ಧತಿಯಲ್ಲಿ ತರಕಾರಿ ಬೆಳೆಗಳನ್ನ ಬೆಳೆದಿಕ್ಕಾಗೋದಿಲ್ವಾ?
0: ಇನ್ನು ಬೆಳೆದಿಲ್ಲ, ಬೆಳಿಬೇಕೇನೋ ಅನಿಸ್ತದೆ ನಮ್ಮ ಮನಸ್ಸಲ್ಲಿ. ಇನ್ನು ನಾವು ಅದ್ರ ಬಗ್ಗೆ ಬೆಳೆದಿಲ್ಲ. ಸಾವಯವ ಇದರಲ್ಲಿ ಗೊಬ್ಬರ ಬಳಸಿ ನಾವು ಬೆಳೆದಿಲ್ಲ. ನನಗೆ ಅನಿಸ್ತದೆ ಅದರಲ್ಲಿ ಆಗಲ್ಲ ಅಂತ ಅನಿಸ್ತದೆ. ಅದು ಯಾತಕ್ಕೆ ಅಂತ ಅಂದ್ರೆ, ಈಗ ಒಂದು ನಮ್ಮ ಪದ್ಧತಿ ಪ್ರಕಾರ ಒಂದು ತಲೆನೋವು ಜ್ವರನ ಬಂದ್ಬಿಟ್ಟು ನಾವು ನಾಡ ಮುಗಿಸಿ ಉಪಯೋಗ ಮಾಡಿ ಅದ ಕಾಯಿಲೆ ವಾಸ ಮಾಡ್ತೀವಿ. ಈಗ ಅದಾಗಲ್ಲ, ಯಾಕಂತಂದ್ರೆ ನಾವು ತಿನ್ನೋ ಪದಾರ್ಥ ಎಲ್ಲ ಅಂತದಲ್ಲ
1: ಆಹಾರ ಪದ್ಧತಿ,
0: ಅದನಿಂದ ಇದು ಹಿಡಿಸಲ್ಲ. ಅದನ್ನೇ ಹೇಳೋದು, ನಮ್ಮ ತಂದೆ ಕಾಲದಲ್ಲೆಲ್ಲ ಭತ್ತ ಆಗಲಿ ರಾಗಿ ಆಗಲಿ ಪ್ರತಿಯೊಂದಕ್ಕೂ ಸಗಣಿ ಇವೆಲ್ಲ ಹಾಕೊಂಡು ಬೆಳೀತಿದ್ದು, ಇದನ್ನ ಊಟ ಮಾಡಿಕೊಂಡು ಇದ್ದು. ಆವಾಗ ಈ ನಾಡ ಔಷಧಿ ಉಪಯೋಗ ಮಾಡಿದ್ರೆ ಅದು ಕಾಯಿಲೆ ವಾಸ ಆಯ್ತಿತ್ತು. ಈಗ ಡಾಕ್ಟರ್ ಹತ್ರ ಹೋಗ್ಬೇಕು, ಅವರು ಒಂದು ಇಂಜೆಕ್ಷನ್ ಕೊಟ್ಟು ಒಂದೆರಡು ಮಾತ್ರೆ ಕೊಟ್ಟರೆ ನೋಡಿ ಸಮಾಧಾನ. ಈ ಥರದ ಪದ್ಧತಿ ಈಗ ಆಗೋಲ್ಲ. ಯಾಕಂತೇಳಿದ್ರೆ ಟಮಾಟೆ ಒಂದು ಗಿಡ ತಂದು ಹಾಕ್ಬೇಕಾದ್ರೆ ಅದ್ರ ಬೀಜಕ್ಕಲ್ಲೇ ಔಷಧಿ, ಅದು ಹೋಟ್ಲು ಇದು ಒಂದಷ್ಟು ಮೊಳೆ ಕರೆದ್ರೆ ಆಗಲ್ಲೇ ಔಷಧಿ ಹೊಡಿಬೇಕು. ಈ ಥರ ಬರೀ ಔಷಧಿ ಕೊಟ್ಟುಕೊಂಡು ಅದನ್ನು ನಾವು ತಿಂದರೆ ನಮ್ಗೆ ಯಾವ ಇದು ಆರೋಗ್ಯವಾಗಿರ್ತೀವಿ ನಾವು. ಈ ತರ
1: ಈಗ ಯಾವುದೇ ಬೆಳೆಗಳನ್ನು ಕೂಡ ಸಡನ್ ಆಗಿ ಸಾವಯವಕ್ಕೆ ಬದಲಾಯಿಸಬೇಕು ಅಂದ್ರೆ ಬಹಳ ಕಷ್ಟ ಹಂತ ಹಂತವಾಗಿ ಮಾಡ್ಕೊಂಡು ಹೋಗಿ ರಾಸಾಯನಿಕ ಸಾವಯವ ಬದಲಾವಣೆ
0: ಅದೇ ಮಾಡ್ಬೋದು. ಅದ ನಾವು ಶುರು ಮಾಡ್ಬೇಕಾದ

0: ಹಾಕಿ ನೋಡಬೇಕು. ನೋಡಿ ಅದು ಒಳ್ಳೇದಾದರೆ ಅದನ್ನೇ ಮಾಡ್ತಾ ಹೋಗ್ಬೋದು, ಅದು ಒಳ್ಳೇದಾಗದಾದ್ರೆ ಇದೇ ಹಾಕ್ಬೇಕು. ಅದು ಪ್ರಾರಂಭ ಮಾಡಿಲ್ಲ, ಸಾವಯವ ಇದರಲ್ಲಿ ಪ್ರಾರಂಭ ಮಾಡಿಲ್ಲ ಇನ್ನು.
1: ಅದೇ ಕಾಫಿ ಮೆಣಸು ಈ ವಾಣಿಜ್ಯ ಬೆಳೆಗಳಿಗೇನು ರಾಸಾಯನಿಕ ಬಳಸೋ
0: ಅದಕ್ಕೆ ಬೇಕಾಗಿಲ್ಲ, ಅದು ಹಾಕೋರ್ಗೂ ಆಗಲ್ಲ, ತಡ್ಕೊಳ್ಳಲ್ಲ, ಅದು ಬೆಂದೋಯ್ತದಲ್ಲ.
1: ಈ ಭಾಗದಲ್ಲಿ ಮಣ್ಣಿನ ಫಲವತ್ತತೆ ಆಗಿರ್ಬೋದು, ಮಣ್ಣಿನ ಒಂದು ಗುಣಮಟ್ಟ
0: ಇಲ್ಲಿ ಪರವಾಗಿಲ್ಲ, ಒಳ್ಳೆ ಫಲವಂತ. ಇಲ್ಲಿ ಒಳ್ಳೆ ಗೊಬ್ಬರನೂ ಇದೆ, ಯಾಕಂದ್ರೆ ಕಾಡು ಪ್ರದೇಶ ಅಲ್ಲ. ಈಗ ಮಳೆ ಹುಯ್ದು ನೀರು ಕೊಚ್ಕೊ ಬಂದ್ರೆ ಅದರಲ್ಲಿ ಅದೇ ಗೊಬ್ಬರ, ನಾವು ಗೊಬ್ಬರ ತಂದು ಹಾಕದೆ ಬೇಡ, ಸಗಣಿ ಗೊಬ್ಬರ. ಮಣ್ಣು ತಾನೆ ನೋಡಿ ಯಾವ ಥರ ಅದಂತ, ಮಣ್ಣು ನೋಡಿದ್ರೆ ಗೊತ್ತಾಯ್ತದೆ ಗೊಬ್ಬರದ್ದು ಇದಾಗ. ಯಾವ್ದು ಹಾಕಿ ನೋಡಿ ಆಗಲ್ಲ ಅಂತಲ್ಲ, ಒಳ್ಳೆ ಬೆಳೆ ಬೆಳಿಬೋದು ಈ ಮಣ್ಣಿಗೆ.
1: ವ್ಯವಸಾಯಕ್ಕೆಲ್ಲ ಉಪಕರಣಗಳನ್ನೇ ಬಳಸ್ತಾ ಇದ್ರ ಅಥವಾ ಆಗಿನ ತರಾನೇ ನೇಗಿಲು ಎತ್ತು ಬಳಸ್ತಾ ಇದ್ರ?
0: ಇಲ್ಲ, ಹಗಲು ಆಗಲು ನಾವು ಗುದಿಲಿ ತಕೊಂಡೆ ಆಗಿತ್ತಿದ್ದು. ನಾನು ಹೇಳಿದ್ನಲ್ಲ ಕುಮರಿ ಬೇಸಾಯಕ ಗುದಿಲಿನೇ, ಗುದಿಲಿ ತಕೊಳ್ಳೋದು ಕೆತ್ತದು ರಾಗಿ ಬಿತ್ತದು ಪ್ರತಿಯೊಂದು. ಗಂಡಸು ಇವೆಲ್ಲ ನಡೆಸಿದವಲ್ಲ, ಈಗ ಕಾಫಿ ಮೆಣಸು ಇವಕ್ಕೆಲ್ಲ ಬರೀ ಗುದಿಲಿನೆ. ಎತ್ತು ಕಟ್ಕೊಂಡು ಇಲ್ಲಿ ಯಾರೂ ಮಾಡಿಲ್ಲ. ಈಗ ಈಗ ಟ್ರಾಕ್ಟ್ರಲ್ಲಿ ಉಳಿಸ್ಕೊತೀವಿ, ಆಗಲ್ಲ ಅಗ್ಯಕ್ಕಾಗಲ್ಲಲ್ಲ, ಗುದಿಲಿ ತಕೊಂಡು ಕೆತ್ತಕ್ಕಾಗಲ್ಲಲ್ಲ, ಟ್ರಾಕ್ಟರ್ ಉಳಿಸ್ಕೊತೀವಿ, ಆಮೇಲೆ ಊರಲ್ಲಿ ಕೆಲಸ ಮಾಡ್ತೀವಿ.
1: ಈ ಕೃಷಿ ಚಟುವಟಿಕೆಗಳಿಗೆಲ್ಲ ತಮ್ಮ ಕುಟುಂಬದವರೆಲ್ಲ
0: ಎಲ್ಲರೂ ಸೇರಿ ಮಾಡ್ತೀವಿ. ಅದರ ನಾವು ಒಂದು ಮನೇಲಿ ಒಂದು ಎರಡು ಮೂರು ಜನ ಇದ್ರೆ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ಎಲ್ಲರೂ ಅದಾದ್ರೆ ಎಲ್ಲರೂ ತಿಂತೀವಲ್ಲ, ಒಬ್ಬ ಮಾಡಿ ಅವ್ರಿಗೆ ಇದಾಗದಕ್ಕ.
1: ಈಗ ಪ್ರಮುಖವಾಗಿ ತಾವು ಮಳೆಯಾಶ್ರಿತವಾಗಿನೇ ಕೃಷಿ ಮಾಡ್ತಾರೆ.

0: ಈಗ ವಾಣಿಜ್ಯ ಬೆಳೆಗಳಲ್ಲಿ ನೀವು ಮಳೆಯಾಶ್ರಿತವಾಗಿ ನೀವು ಕೃಷಿ ಮಾಡ್ತಂದ್ರೆ ವರ್ಷದಲ್ಲಿ 3-4 ತಿಂಗಳು ಮಾತ್ರ ಮಳೆ ಸಿಗುತ್ತೆ. ಇನ್ನುಳಿದ ಸಂದರ್ಭದಲ್ಲಿ ಈ ವಾಣಿಜ್ಯ ಬೆಳೆಗಳಿಗೆ
1: ವಾಣಿಜ್ಯ ಬೆಳೆಗೆ ಅಷ್ಟು ಸಾಕು ಸರ್. ವಾಣಿಜ್ಯ ಬೆಳೆಗೆ ಈಗ 2-3 ತಿಂಗಳು ಮಳೆ ಸಿಕ್ಕಿದ್ರೆ ಅದಕ್ಕೆ ಸಾಕು. ದಿನನಿತ್ಯ ಮಳೆ ಆದ್ರೆ ಅದಾಗಲ್ಲ. ಈ ಕಾಳು ಮೆಣಸಿಗಂತ ಅಂದ್ರೆ ಅದ್ರ ಬೇರ್ಗೆ ಜಾಸ್ತಿ ಇದಾಗೋದ್ರೆ ಬೇರ್ ಕೋತಂದ್ರೆ ಅದು ಹೋಯ್ತು. ಕಾಫಿನೂ ಅಷ್ಟೇ, ತಡ್ಕೊಳಕಾಗಲ್ಲ. ಸಿಂಪಲ್ ಆಗಿ ಅದಕ್ಕ ಮಳೆ.
0: ತರಕಾರಿ ಬೆಳೆಗಳು,
1: ತರಕಾರಿ ಬೆಳೆಗೂ ಅಷ್ಟೇ, ವಿಪರೀತ ಮಳೆ ಆದ್ರೆ ಅದು ಆಗಲ್ಲ, ಕೆಂಪು ಬಂದ್ಬಿಡ್ತವೆ ಬೆಳೆ. ಒಂಥರ ಈ ಹಸುನ ಕಲರ್ ಅದಲ್ಲ, ಆ ಥರ ಆಗ್ಬಿಡ್ತದೆ ತರಕಾರಿ ಬೆಳೆಗೂ. ಎಲ್ಲದಕ್ಕೊಂದು ಇದಾವೆ.
0: ಈ ಕಾಫಿ ಆಗಿರ್ಬೋದು, ಮೆಣಸಾಗಿರ್ಬೋದು, ತಮ್ಗೆ ಫಲ ಕೈಗೆ ಯಾವ ಸಂದರ್ಭದಲ್ಲಿ ಸಿಗುತ್ತೆ?
1: ಅದು 3 ವರ್ಷ ಕಳಿಬೇಕು. ಈಗ ಒಂದು ಕಾಫಿ ಹಾಕಿದ್ರೆ 3 ವರ್ಷ, ಅದೇ ತರ ಕಾಳು ಮೆಣಸಾಗೋದು 3 ವರ್ಷ. 3 ವರ್ಷ ಕಳೆದು ತಮ್ಗೆ ಫಲ ಕೊಡೋದು, ಅಲ್ಲಿವರೆಗೂ ನಾವು ಕೆಲಸ ಮಾಡ್ಕೊಂಡು ಇರ್ಬೇಕು.
0: ವರ್ಷದಲ್ಲಿ ಎಷ್ಟು ಬಾರಿ ನಿಮ್ಗೆ ಅದು ಫಲ ಸಿಗುತ್ತೆ ಕೈಗೆ?
1: ವರ್ಷದಲ್ಲಿ ಒಂದೇ ಬಾರಿ.
0: ಯಾವ ಸಮಯದಲ್ಲಿ?
1: ಅದು ಈ ಮಾರ್ಚಿ ಏಪ್ರಿಲ್ ಒಳಗೆ ಅದು ಮುಗಿದೆ. 2 ತಿಂಗಳೊಳಗೆ ಅದು ಮುಗಿದೋಯ್ತದಲ್ಲ, ಜನವರಿಯಿಂದ ಸ್ಟಾರ್ಟ್ ಆಯ್ತದೆ ಅದು. ಮಾರ್ಚಿ ಮೇ ಆಗನೊಳಗೆ ಲಾಸ್ಟ್ ಮುಗಿಯಿತು.
0: ಮೇ ತಿಂಗಳವರೆಗೆ ತಮಗೆ
1: ಅದು ಜಾಸ್ತಿ ಅವ್ರಿಗೆ ಮೇ ತಿಂಗಳವರೆಗೂ ನಾವೇನೋ ಒಂದು ಸ್ವಲ್ಪ ಮಾಡ್ಕೊಂಡ್ರೆ ಅವ್ರಿಗೆ
0: ಅರ್ಧ ಎಕರೆ
1: ಮುಗಿದೋಯ್ತು.
0: ಈಗ ಇರುವಂತ 1 ಎಕರೆ ಭೂ ಪ್ರದೇಶದಲ್ಲೇ ತಾವು ಮನೆ ಕಟ್ಕೊಂಡು ಅದರಲ್ಲಿ 1/2 ಎಕರೆ ತರಕಾರಿನ ಬೆಳಿತಾ ಇದ್ರೆ ಇನ್ನುಳಿದ ಭಾಗ ತೋಟಗಾರಿಕೆ
1: ಮಾಡ್ಕೊಂಡು.
0: ಈಗ ತೋಟಗಾರಿಕೆ ಬೆಳೆ ಮಾಡ್ಕೊಂಡಿರುವ ಪ್ರದೇಶದಲ್ಲೇ ಕಾಫಿ ಮೆಣಸು 1 ಎಕರೆ ಹಾಕೊಂಡಿದೆ.
1: 1 ಎಕರೆ
0: ಎಷ್ಟು ಫಲ ಸಿಗುತ್ತೆ ಒಂದು ವರ್ಷದಲ್ಲಿ ಕಾಫಿ ಮತ್ತೆ ಮೆಣಸು?
1: ಅದು ಕಾಫಿ ಮತ್ತೆ ಮೆಣಸುದು ಈ ಮಾರ್ಕೆಟ್ ಅಲ್ಲಿ ಅವ್ರು ಏನ್ ರೈಟ್ ಹೇಳ್ತಾರ ಆ ರೈಟ್. ಕೆಜಿ ಏನೋ ಒಂದು 30 ಕೆಜಿ, 40 ಕೆಜಿ, 50 ಕೆಜಿ ಹಿಂಗೆಲ್ಲ ಸಿಗ್ತದೆ. ಅದಕ್ಕೆ ಅವರು ಏನ್ ಬೆಲೆ ಹೇಳ್ತಾರ ಆ ಬೆಲೆ. ಈಗ ಇಲ್ಲ, ಈಗ ಕಳಿಸತೆ ನೋಡಿ 46 ರೂಪಾಯಿ ಏನಾಯ್ತು ಒಂದು ಕೆಜಿ ಕಾಫಿಗೆ.
0: ಕಾಫಿಗೆ
1: ಆಗ 46 ರೂಪಾಯಿ ಕಾಫಿಗಾದ್ರೆ 30 ಕೆಜಿ ಕಾಫಿಗೆ ಎಷ್ಟಾಯ್ತು ಬೆಲೆ ಸಿಗ್ತದೆ.
0: ಅದು ನೀವು ಹಾಕಿರೋ ಕಾಫಿ ಆಗಿರ್ಬೋದು ಮೆಣಸು, ಅದು ಯಾವ ತಳಿ ಇದು ಪ್ರಮುಖವಾಗಿ? ಬೇರೆ ಕಡೆ ಎಲ್ಲ ಕೆಲವೊಂದು ಭಾಗಗಳಲ್ಲಿ ತುಂಬಾ ಹೆಚ್ಚಿನ ರೀತಿ ಬೆಲೆ ಸಿಗುತ್ತೆ ಕಾಫಿ ಮೆಣಸಿಗೆ.
1: ಹಂಗಲ್ಲ ಸಾ, ಈಗ ತಳಿಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಈ ಕರಾಳಕಲ್ಲ ಹೋಯ್ತೀವಲ್ಲ, ಹೋಗ ಟೈಮ್ಗೆ ಆ ತೋಟದಲ್ಲೆಲ್ಲ ಹುಟ್ಟಿರ್ತವೆ ಕಾಫಿ ಹಣ್ಣಾಗಿ ಉದುರಿರ್ತಾವಲ್ಲ, ಅವು ಕಿತ್ಕೊಬರೋದು. ಈ ಕಿತ್ಕೊಬಾರ್ದು ಮಳೆ ಟೈಮಲ್ಲಿ ನಕ್ಕೊಳ್ಳೋದು. ಆ ತರ ನಾವು ಗಿಡ ಮಾಡ್ಕೊಂಡಿರೋದು. ಆಮೇಲೆ ಅದ್ರ ಜೊತೆಗೆ ಸವಿಷ್ಠ ಕಡ ಅಂತ ಕೊಟ್ಟಿದ್ರು ಈ ಕಾಫಿ ಕಾಳು ಮೆಣಸಿನ ಗಿಡ ಇವೆಲ್ಲ ಕೊಟ್ಟಿದ್ರು.

0: ಕಾಫಿ ಗಿಡ ಕೊಟ್ಟಿದ್ರು, ಮೆಣಸಿನ ಗಿಡ ಎಲ್ಲ ಕೊಟ್ಟಿದ್ರು. ಅದು ಈಸ್ಬಿಟ್ರು ನಾವು ಇಲ್ಲ ಅಂತ ಹೇಳಲ್ಲ, ಕೊಟ್ಟಿದ್ರು. ಈ 2 ವರ್ಷ ತುಂಬಿಸ ನೋಡಿ, ಮಳೆ ಪ್ರಭಾವ ಆಗಿ 2 ದಿನ 3 ದಿನ ಬಿಡದೇನೆ ಹೋಯ್ತಲ್ಲ. ಆ ಮಳೆಯಲ್ಲ ಮೆಣಸಲ್ಲಿ ಹೋಗ್ಬಿಡ್ತಲ್ಲವ್ರು ಕೊಟ್ಟಿದ್ರು. ಕಾಫಿ ಅಷ್ಟು ಹೋಗಿಲ್ಲ ಈ ಮೆಣಸು ಮಾತ್ರ ತಡ್ಕೊಳಕ. ಅದಕ್ಕೆ ಮೆಣಸಿಗೆ ಜಾಸ್ತಿ ಮಳೆ ಆಗಲ್ಲ ಅಂತ ಹೇಳ. 2-3 ತಿಂಗಳು ಮಳೆ ಎಲ್ಲ ತಡ್ಕೋತದೆ. ಇದು 5-6 ತಿಂಗಳು ಮಳೆ ಒಂದೇ ಸಮ ಹೊಡೆಯಕಾದ್ರೆ ಮನೆಯೇ ಕುಸಿದು ಬಿದ್ದೋಯ್ತದೆ. ಇನ್ನು ಕಾಫಿ ಮೆಣಸೆಲ್ಲ ತಡ್ಕೋತದೆ.
1: ಇನ್ನೇನೆಲ್ಲ ಸೇವಾ ಸೌಲಭ್ಯಗಳನ್ನ ಸಂಸ್ಥೆ ಕಡೆಯಿಂದ ಇದುವರೆಗೂ ಪಡ್ಕೊಂತ ಬರ್ತಾ ಇದ್ರ? ಹನ್ನೆರಡು ಕಾಲದಿಂದ
0: ಇಲ್ಲಿ ಬಂದ ಮೇಲೆ ಪಡೆಯಕ ಶುರು ಆಗಿತ್ತು. ಅದಕ್ಕಿಂತ ಮುಂಚೆ ಈ ತರದ ವ್ಯವಸ್ಥೆಗಳಿಲ್ಲ. ಇದು ನಾನು ಹೇಳಿಲ್ವಾ, 95 ಇಲ್ಲಿಗೆ 2000 ಈ ಕಡೆಯಿಂದ ಶುರು ಆಗಿದೆ. ನಾವು 95 ಇಲ್ಲಿಗೆ ಬಂದದ್ದು ಹೊಸ ಜಮೀನು ಹಿಡಿಯೋದಕ್ಕೆ. 2000 ಆದ್ಮೇಲೆ ಅಲ್ಲಿಗಂಟು ಬರೀ ಇದು ಕುಂಬರಿ ಬೇಸಾಯನೇ
1: ಮಾಡ್ತೀವಿ.
0: ಆವಾಗ ಇದು ಈ ಸ್ವಸಹಾಯ ಸಂಘಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಎತ್ತಾಗಿ ಇವರು ಸಂಸ್ಥೆ ಕಡೆಯಿಂದ ಬಿತ್ತನೆ ಬೀಜ ಕೊಡಕ ಶುರು ಆಗಿದೆ. ಅದಕ್ಕಿಂತ ಮುಂಚೆ ನಾನು ಹೇಳಿದ್ರು ನಮ್ಮದಾದ ಒಂದು ಪದ್ಧತಿಯನ್ನು ನಾವು ಬೆಳೆಸ್ತಾ ಕುಂಬಳ ನೆಡೋದು, ಸೋರೆಕಾಯಿ ನೆಡೋದು, ರಾಗಿ ಜೊತೆಗೆ ಮನೆ ಬಳಕೆ. ಅಲ್ಲಿ ಯಾರು ಬಂದ್ರೆ ಅವ್ರು ಕೇಳಿದ್ರೆ ಅವ್ರಿಗೂ ಕೊಡ್ತಿದ್ರು.
1: ತರಕಾರಿ ಬೆಳೆಗಳದೆಲ್ಲ ಬಿತ್ತನೆ ಪಡ್ಕೋತಾ ಇದ್ರ?
0: ಈಗ ಪಡ್ಕೋತೀವಿ. ಈಗ ಅದನ್ನ ನಡ್ತೀವಿ, ಅದ ಕಿತ್ತು ಮಾರ್ತೀವಿ.
1: ಈಗ ಪ್ರಮುಖವಾಗಿ ಬೆಳೆದಂತ ತರಕಾರಿ ಬೆಳೆಗಳಾಗಿರ್ಬೋದು, ಕಾಫಿ, ಮೆಣಸು, ಇದನ್ನೆಲ್ಲ ಎಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡು
0: ಕೇರಳ? ಈಗ ಸೊಟ್ಟು ಬೆಳೀತಾರೆ. ಈಗ ನೋಡಿ ಗಂಟು ಗಂಟೆಲ್ಲ ನಟ್ಟಾರಲ್ಲ, ಇವೆಲ್ಲ ಕೇರಳದವರು ತಗೊಂಡೋಗ್ತೀನಿ.
1: ತಮಗೆ ಸ್ಥಳೀಯವಾಗಿ ಸ್ವಲ್ಪ ಕೇರಳ ಸಮೀಪ ಇರೋದ್ರಿಂದ ಎಲ್ಲ ಚಟುವಟಿಕೆಗಳು ಕೂಡ ಅಥವಾ ಕೇರಳದೊಂದಿಗೆ
0: ನಾವು ಸಣ್ಣದರಿಂದ ಈಗ ಕೇರಳ ನಮ್ಗೆ ಬಾರ್ಡಲ್ಲ. ಇದು ಈ ಕಬಿನಿವಾಳೆಯಿಂದ ಆ ಕಡೆ ಕೇರಳ, ನಮ್ಮ ಈ ಕಡೆ ಕರ್ನಾಟಕ. ಬೆಳಿಗ್ಗೆ ಎದ್ದು ಕೇರಳಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ವಲ್ಲ, ಅದರಿಂದ ಅವ್ರ ಭಾಷೆನ ಸಹ ಸ್ವಲ್ಪ ಮಾತಾಡೋದು ನಾವು ಹೊಲದವ್ರ ನಮ್ಗೆ ಅಲ್ಲಿ ಗೊತ್ತಿತ್ತು.
1: ಮುಂದಿನ ದಿನಗಳಲ್ಲಿ ಸಂಸ್ಥೆ ಕಡೆಯಿಂದ ಸಿಗುವಂತಹ ತರಬೇತಿಗಳಾಗಿರ್ಬೋದು, ಪ್ರಮುಖವಾಗಿ ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮತ್ತೆ ಜೊತೆಗೆ ಎರವಳೆ ಗೊಬ್ಬರ ತಯಾರಿಕೆ ಘಟಕ, ಇದೆಲ್ಲ ತರಬೇತಿಗಳು ತಮ್ಮಂತ ಆದಿವಾಸಿಗಳಿಗೆ ಸಿಗ್ತಾ ಇದೆ, ಇತರ ಸಮುದಾಯದ ಸಿಗ್ತಾ ಇದೆ. ತಮ್ಮ ಸಂಘದ ಮುಖಾಂತರ ಆಗಿರ್ಬೋದು ಅಥವಾ ತಾವು ಸ್ವತಃ ವೈಯಕ್ತಿಕವಾಗಿರ್ಬೋದು, ಇದರ ಏನಾದ್ರೂ ಸೌಲಭ್ಯಗಳನ್ನ ಅಥವಾ ತರಬೇತಿಗಳನ್ನ ಪಡ್ಕೊಂಡು ಮುಂದಿನ ಒಂದು ಕೃಷಿ ಚಟುವಟಿಕೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ರ ಅಥವಾ ಕೇಳಿದ್ರ?
0: ಕೇಳಿಲ್ಲ, ಕೇಳ್ಬೇಕು. ವರ್ಷವೇ ಅದು ಮಾಮೂಲಿ ಅಲ್ಲ, ಒಂದು ವರ್ಷಕ್ಕೆ ಒಂದು ಸತಿ ಒಂದು ಬೆಳೆ ಮಾಡಲೇಬೇಕಲ್ಲ, ಅದನ್ನು ಮಾಡ್ತೀವಿ. ಈಗ ಈ ಸತಿ ಎಲ್ಲ ಕೊಟ್ಟರೆ ಅದರೆಲ್ಲ ಹಾಕಿವಿ, ಇನ್ನು ಮುಂದಿನ ದಿನಗಳಲ್ಲೇ ಹೋಗಿ ಅವ್ರನ್ನ ಕೇಳ್ತೀವಿ. ಅದಕ್ಕೋಸ್ಕರ ಈ ಥರ ಅದು ಕೃಷಿ ಮಾಡೋಕೆ ಆಗದೇ ಇರೋಕ್ಕಾಗಲ್ಲ. ಅಂದರೆ ಏನಂತಂದರೆ 1 ವರ್ಷದಲ್ಲಿ ಒಂದೇ ಬೆಳೆ, 2 ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನೀರಿಲ್ಲ, ನೀರಿದ್ರೆ 2 ಮಾಡ್ಬೋದು. ಈ ತರಕಾರಿ ಎಲ್ಲ 2 ಬೆಳಿಬೋದು ನೀರಿದ್ರೆ.
1: ಈ ಕೃಷಿ ಮೇಳ ಮತ್ತೆ ಕೃಷಿ ತರಬೇತಿಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ದೀರಾ?
0: ಇಲ್ಲ, ನಾನು ಹೋಗಿಲ್ಲ.
1: ತಮ್ಮ ಕುಟುಂಬದಲ್ಲಿ
0: ಅವರೆಲ್ಲ ಹೋಗ ಹುಡುಗಿಯೆಲ್ಲ ಹೋಯ್ತಿದ್ದ.
1: ಯಾವ್ಯಾವ ತರಬೇತಿಗಳನ್ನ ಪಡ್ಕೊಂಡಿದ್ದಾರೆ ಸಂಘದ ಮುಖಾಂತರ?
0: ಎಲ್ಲ ಎಲ್ಲ ಕೃಷಿ ಬಗ್ಗೆ ಆಗಲಿ, ಇನ್ನು ಜಮೀನು ಪಡೆಯೋದ್ರ ಬಗ್ಗೆ ಆಗಲಿ, ಮನೆ ಪಡೆಯೋದಕ್ಕಾಗಲಿಕ್ಕೆಲ್ಲ ತರಬೇತಿ ಅವೆಲ್ಲ.
1: ಈಗ ಮಳೆ ಶೀತವಾಗಿ ಕೃಷಿ ಮಾಡ್ತಿರೋದ್ರಿಂದ ಮಳೆ ಸಂದರ್ಭದಲ್ಲಿ ಮಾತ್ರ ತಮಗೆ ವರ್ಷದ ಒಂದು ಬೆಳೆ ಸಿಗುತ್ತೆ, ಇನ್ನು ಮಿಕ್ಕಿದ ಸಂದರ್ಭದಲ್ಲೆಲ್ಲ ಕೂಲಿ ಮುಖಾಂತರ ಜೀವನ ನಿರ್ವಹಣೆ.
0: ಅದೇ ನಾನು ಹೇಳಿಲ್ವಾ, 1 ಒಂದು ಬೆಳೆ ತೆಗಿತೀವಿ, ಬಾಕಿ ದಿನಗಳೆಲ್ಲ ಕೂಲಿಗೆ. ಪುನಃ ಆ ಟೈಮ್ ಬಂದಾಗ ಬೆಳೆ ಮಾಡಕ್ ಶುರು ಮಾಡ್ತೇವೆ. ಈ ಥರ ಎಂತೂ ನಾವು ಹೊಲಸಿ ಹೋಗಿ ಮಾಡಲ್ಲ, ಬೆಳಿಗ್ಗೆ ಹೋಯ್ತೀನಿ ಸೈಕಲ್ ಬರ್ತೀನಿ ನಮ್ದು.
1: ಈಗ ತಾವಿರುವಂತದ್ದು ಕರ್ನಾಟಕ ಗಡಿ ಭಾಗ, ಶ್ರೀಕೂಟ ತಾಲೂಕು ಮತ್ತೆ ಕೇರಳ ಭಾಗ ತಾವಿರೋದಿಲ್ಲ. ಈಗ ತಮ್ಮ ಇಲ್ಲಿ ಒಂದು ವೃತ್ತಿ ಜೀವನ ಅಂದ್ರೆ ಒಂದು ಕೂಲಿ ಮಾಡ್ಬೇಕು, ಇಲ್ಲ ಇರೋಂತ ಕಡಿಮೆ ಭೂಪ್ರದೇಶದಲ್ಲಿ ವರ್ಷಕ್ಕೊಂದು ಬೆಳೆ ಪಡ್ಕೊಂಡು ಕೃಷಿ ಮಾಡ್ಕೊಂಡು ಜೀವನ ನಡೆಸಬೇಕು. ಪ್ರಸ್ತುತವಾಗೂ ಕೂಡ ತಾವು ಇಲ್ಲಿ ಕೃಷಿ ಮಾಡ್ಕೊಂಡು ಜೀವನ ನಡೆಸಕಾಗಿರ್ಬೋದು, ಒಂದು ಜೀವನ ನಿರ್ವಹಣೆಗಾಗಿರ್ಬೋದು, ಏನೆಲ್ಲ ಸವಾಲುಗಳು ಎದುರಾಗ್ತಾ ಇದೆ ಪ್ರತಿನಿತ್ಯ?
0: ಅದು ಹಲವಾರು ಸವಾಲವೇ. ಅದು ಪ್ರಾಣಿಗಳಿಂದ ಒಂದು ಸವಾಲು, ಅದೇ ಸರ್ಕಾರದಿಂದ ಒಂದು ಸವಾಲು, ಅದೇ ಅವಾಗ ಬೇಲಿ ಕೆಟ್ಟಕ್ಕೆ ಹೋದ್ರೆ ಅದು ಕಟ್ಟಿಬಿಡಿ ಅಂತ ಹೇಳ್ತಾರೆ. ಜಮೀನು ಟ್ರಾಕ್ಟ್ರಲ್ಲಿ ಏನಾರ ಉಳಿಸಕ್ ಹೋದ್ರೆ ಉಳಿಸ್ಬೇಡಿ ಅಂತ ಹೇಳ್ತಾರೆ. ಏನಾರ ಮನೆಗೆ ನಮ್ಮದು ಹೋದ್ರೆ ಅದು ಮಾಡಕ್ಕಾಗ್ರೆ ಅದು ಕಟ್ಟಿಬಿಡಿ ಅಂತಾರೆ. ಇವೆಲ್ಲ ಸವಾಲು ತಾನೆಲ್ಲ, ಅವನ್ನೆಲ್ಲ ಎದುರಿಸ್ಕೊಂಡು ಇಲ್ಲಿವರೆಗೂ ಬಂದೀವಿ.
1: ಹಾಗಿದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಇರುವಂತ ಜಮೀನನ್ನ ದುರಸ್ತಿ ಮಾಡಿ ಸಾಗುವಳಿ ಮಾಡಿಕೊಂಡು ಅಲ್ಲಿ ಏನಾದ್ರು ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಇರುವಂತ ಕಡಿಮೆ ಪ್ರದೇಶದಲ್ಲೇ ಒಂದು ಉತ್ತಮವಾದಂತಹ ಕೃಷಿ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡೋ ನಿಟ್ಟಿನಲ್ಲಿ ಸರ್ಕಾರಕ್ಕಾಗಿರ್ಬೋದು ಅಥವಾ ತಮ್ಮ ಒಂದು ಬುಡಕಟ್ಟು ಸಂಘದ ಮುಖಾಂತರ ಏನಾದ್ರು ಚಟುವಟಿಕೆಗಳನ್ನ ನಂಬ್ಕೋಬೇಕು ಅಂತ ಅನ್ಕೊಂಡಿದ್ರ?
0: ಅದು ಎಂದ್ಕೊಟ್ಟಿವಿ, ಅದಕ್ಕೆ ಹಲವಾರು ಬೇಡಿಕೆಗಳನ್ನೆಲ್ಲ ಸಲ್ಲಿಸಿವಲ್ಲ, ಅದೇನಾದ್ರು ಆದರೆ ಅಲ್ಲೇ

0: ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗೋದು.
1: ಪ್ರಮುಖವಾಗಿ ಇನ್ನೇನೆಲ್ಲ ನಿಮಗೆ ಹಕ್ಕುಪತ್ರಗಳು ಸಿಗಬೇಕಾಗಿದೆ ಇಲ್ಲಿನ ಒಂದು ವಾಸಕ್ಕೆ?
0: ಇಲ್ಲಿ ಅಂತ ಅಂದರೆ ಈಗ ತೋಟಲ್ಲಿ ಹೇಳ್ಬೇಕಾದ್ರೆ ಈಗ ಎಚ್ ಡಿ ಕೋಟೆಗೆ ಸೇರಿದ್ದು ಇದೊಂದು ತಾಲೂಕು. ಆ ತಾಲೂಕಲ್ಲಿ ಎಷ್ಟು ಬಾವಲಿಯಿಂದ ಹಿಡಿದು ನಮ್ಮ ಈ ಭಾಗಕ್ಕೆಲ್ಲ ಕೆಲವ್ರಿಗೆ ಅದೇ ಸ್ವಂತ ಜನ ಮಾಡಿಕೊಂಡ್ರವ್ರಿಗೆ ನಮಗೆ ಇನ್ನು ಹಕ್ಕುಪತ್ರ ವ್ಯವಸ್ಥೆನೇ ಆಗಿಲ್ಲ. ಬರೋರೆಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತವ್ರೆ, ಅದೇ ನೀ ಯಾವಾಗ ಕೊಡ್ತವ್ರೆ ಏನನ್ನೋದೇ ನಮಗೆ.
1: ಹಕ್ಕುಪತ್ರ ಸಿಕ್ಬಿಟ್ರೆ ನೀರಾವರಿ ವ್ಯವಸ್ಥೆ ಮಾಡ್ಕೊಳಕ್ ಅನುಕೂಲ ಆಗುತ್ತೆ.
0: ಪ್ರತಿ ಒಂದು ಮಾಡ್ಕೊಳಕ ಇದಿರ್ತದೆ.
1: ನೀರಾವರಿ ವ್ಯವಸ್ಥೆ ಅಂತ ಬಿಟ್ರೆ ವರ್ಷದ 360 ಇದ್ರು ಕೂಡ ಜಮೀನೆಲ್ಲ ಕೃಷಿ ಮಾಡ್ಕೊಂಡು
0: ಒಂದು ವರ್ಷದಲ್ಲಿ ಎರಡು ಕೃಷಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೋದು.
1: ಸಂಸ್ಥೆ ಮುಖಾಂತರ ಇನ್ನೇನೇನು ಸೌಲಭ್ಯಗಳನ್ನ ಅಥವಾ ತರಬೇತಿಯನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇದ್ದೀರಾ ಮುಂದಿನ ದಿನಗಳಲ್ಲಿ?
0: ಮುಂದಿನ ದಿನಗಳಲ್ಲಿ ಇದೆ, ನನಗೆ ಹೇಳ್ದಲ್ಲ ಇವಾಗ ಏನು ನಾವು ಮಾಡ್ತೀವಿ ಆ ಚಟುವಟಿಕೆಗೆ ಬೇಕಾಗಿ ಅವ್ರನ್ನ ಕೇಳಿಕೊಂಡು ಮಾಡಬೇಕು. ಮಿತನ ಬೀಜ ಆಗಲಿ ಗೊಬ್ಬರದ ವ್ಯವಸ್ಥೆ ಆಗಲಿ ಅವ್ರನ್ನ ಕೇಳ್ಕೊಂಡು ಮಾಡ್ತಾ ಹೋಗ್ಬೇಕು ಸಂಸ್ಥೆ ಮುಖಾಂತರ.
1: ಅನುಕೂಲ ಇದೆಯಾ ಸಂಸ್ಥೆ ಕಡೆಯಿಂದ ಈ ಸೌಲಭ್ಯ?
0: ಇದೆಲ್ಲ ನಾನು ಹೇಳುವ 2000 ಈ ಕಡೆ ಅವರು ಸಪೋರ್ಟ್ ಮಾಡ್ತಾನಿಂದ ಜೀವನ ಮಾಡ್ತಾ ಹೋಯ್ತು. ಹೌದು, ಬೆಂಬಲ ಸಿಕ್ಕಿದಂಗೆ. ಈಗ ಒಂದು ಕೈ ಸೋತದ್ರೆ ಇನ್ನೊಂದು ಕೈ ಕೊತ್ತಾರಲ್ಲ ಆ ಥರ, ಈಗ ನಮ್ಮ ಕೈ ಸೋತದ್ರೆ ಅವು ಹಿಡ್ಕೊಳಕ ಒಂದು ಇದನ್ನ ಸಂಸ್ಥೆ ಅಂತ ಮಾಡ್ತಾ ಹೋಯ್ತಾರೆ.
1: ಬಹಳ ಸಂತೋಷ ತೊಲೆಯವರ ಇಷ್ಟೊತ್ತು ನಮ್ಮ ರೈತತ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ಒಬ್ಬ ಹಿರಿಯ ಆದಿವಾಸಿ ಕೃಷಿಕರಾಗಿ ಕಳೆದ 30-31 ವರ್ಷಗಳಿಂದ ತಾವು ಗೋಳೂರು ಹಾಡಿನಲ್ಲಿ ಇದ್ಕೊಂಡು ಆಗಿನ ಕಾಲದಲ್ಲಿ ತಾವು ಯಾವ ರೀತಿ ಕುಂಬರಿ ಬೇಸಾಯದ ಮುಖಾಂತರ ಕೃಷಿ ಚಟುವಟಿಕೆಯನ್ನು ಶುರು ಮಾಡಿ ಪ್ರಸ್ತುತವಾಗಿ ವಿವಿಧ ರೀತಿಯ ತರಕಾರಿ ಬೆಳೆಗಳು ಹಾಗೂ ವಾಣಿಜ್ಯ ಬೆಳೆಗಳನ್ನ ಬೆಳ್ಕೊಳ್ತಾ ಸಂಸ್ಥೆ ಕಡೆಯಿಂದ ಸಿಗ್ತಾವಂತ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಇರುವಂತ ಈ ಅರಣ್ಯ ಪ್ರದೇಶದಲ್ಲಿ ಸವಾಲುಗಳನ್ನ ಎದುರಿಸಿಕೊಂಡು ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾರೋ ತಮ್ಮ ಅನುಭವವನ್ನ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ತಾವೊಬ್ಬ ಹಿರಿಯರಾಗಿ ತಮ್ಮ ಒಂದು ಅನುಭವದ ಒಂದು ಮಾತುಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬಿದ ಧನ್ಯವಾದಗಳನ್ನ ತಿಳಿಸಿದ್ದೀನಿ.
0: ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಗೋಳೂರು ಹಾಡಿಯ ಹಿರಿಯ ಆದಿವಾಸಿ ಕೃಷಿಕರಾದಂತಹ ಶ್ರೀಯುತ ತೋಲಯ್ಯರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದಾಗಿತ್ತು ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ
2: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
2: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಕೇಳುಗರೆ, ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ತರಕಾರಿ ಹಾಗೂ ಮಿಶ್ರ ಬೆಳೆಗಳ ಬೇಸಾಯ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಗೋಳೂರು ಆಡಿಯ ಹಿರಿಯ ಆದಿವಾಸಿ ಕೃಷಿಕರಾದ ಶ್ರೀಯುತ ತೋಲಯ್ಯರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

ಸಮಯ ಆನಂದಮಯ. ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನ ತಿಳಿಸುವಂತಹ ಸಮಯ. ಈ ದಿನ SVYM ಸಿಬ್ಬಂದಿ ವರ್ಗದವರಾದ ಸಿದ್ದರಾಜು ಎಂ ರವರು ಹುಟ್ಟು ಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭ ಕೋರುವವರು SVYM ಸಿಬ್ಬಂದಿ ವರ್ಗದವರು. ಇವರಿಗೆ ದೇವರು ಆಯುಸ್ಸು, ಆರೋಗ್ಯ, ಸುಖ ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ.

ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/7/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜಕೀಯಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 11 ಕುರಿತು ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನವ ದಂಪತಿಗಳು ಬಸವಣ್ಣನವರ ವಲವಧ್ಯಾನದಲ್ಲಿ ಅವರೆದೆಯ ಅಂಗಳದಲ್ಲಿ ಮತ್ತೊಮ್ಮೆ ಬಸವಣ್ಣನವರಾಡಿದ ಮಾತುಗಳು ಝೇಂಕರಿಸಿದವು. ಭೂಲೋಕ, ಭುವಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕಗಳೆಲ್ಲ ಎಂದೆಂದಿಗೂ ಪರಬ್ರಹ್ಮನ ಸ್ವರೂಪ. ಪ್ರೇರಕನು ಅವನು ಇಷ್ಟ ದೈವವೆಲ್ಲದಕ್ಕೂ. ನಾವವನ ಸಿರಿ ತೇಜವ ನೆನೆದು ಧ್ಯಾನಿಸುವ, ನಮ್ಮ ಬುದ್ಧಿಯು ಸದಾ ನಿತ್ಯ ಸತ್ಯದೆಡೆಗಿರುವಂತಾದಾಗ ಅದು ನಮ್ಮನ್ನು ಪ್ರೇರೇಪಿಸುತ್ತಿರುತ್ತದೆ. ಬದುಕಲ್ಲಿ ಕತ್ತಲೆಂದು ಆವರಿಸದಂತೆ ನಮ್ಮೆಲ್ಲರ ಮನೋಭಾವವಿರಲಿ. ಇಷ್ಟಲಿಂಗನೇ, ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲದಿಂದ ಬೆಳಕಿನೆಡೆಗೆ, ಸಾವಿನಿಂದ ಅಮೃತದೆಡೆಗೆ ಒಯ್ಯುವವನು ನಾವವನ ಅನವರತ. ಓ ಇಷ್ಟಲಿಂಗನೇ, ನೀನೇ ತೇಜಸ್ಸು, ತುಂಬು ನಮ್ಮೆಲ್ಲರಲ್ಲಿ ಅದನ್ನು. ನೀನೇ ವೀರ್ಯನು, ತುಂಬು ನಮ್ಮಲ್ಲೂ ಅದನ್ನು. ನೀನೇ ಒಲವು, ತುಂಬು ನಮ್ಮಲ್ಲಿ ಒಲವ. ನೀನೇ ಓಜ, ತುಂಬು ನಮ್ಮಲ್ಲದನು. ನೀನೇ ಸಾಹಸ, ತುಂಬು ನಮ್ಮಲ್ಲೂ ಸಾಹಸವ. ನೀನೇ ಧೈರ್ಯ, ತುಂಬು ನಮ್ಮಲ್ಲೂ ಧೈರ್ಯ. ನೀನೇ ಪ್ರೀತಿ, ತುಂಬು ನಮ್ಮಲ್ಲೂ ಪ್ರೀತಿಯನ್ನು. ನೀನೇ ಬಂಧು, ಬಂಧುವಾಗಿಸು ನೀನೆಲ್ಲರನ್ನು ಎಂದು ಪ್ರಾರ್ಥಿಸುವ. ನಮ್ಮಿಷ್ಟಲಿಂಗನನು ನಾವಿಂತು ನೆನೆಯೋಣ. ನಿತ್ಯ ಮಂಗಲ ನೀನು, ಸತ್ಯ ಸುಮಂಗಲ ನೀನು. ವಿಮಲನು ನೀನು, ಅಮಲನು ನೀನು, ಅಮರನು ನೀನು, ಅಭಿರಾಮ ನೀನು, ಅಪರಂಜಿ ನೀನು, ಅಕಲಂಕ ನೀನು, ಅಕ್ಕಜನು ನೀನು, ಅಕ್ಕರನು ನೀನು, ಅಕ್ಕರೆಯು ನೀನು, ಅಕ್ಷತೆಯು ನೀನು, ಅಕ್ಷಯನು ನೀನು, ಅಕ್ಷರನು ನೀನು, ಅಖಂಡನು ನೀನು, ಅಖಿಲನು ನೀನು, ಅಗಮ್ಯನು ನೀನು, ಅಗಾಧನು ನೀನು, ಅಗುರನು ನೀನು, ಅಗೋಚರ ನೀನು, ಅಗ್ಗಲನು ನೀನು, ಅಗ್ಗಳನು ನೀನು, ಅಗ್ನಿಯೇ ನೀನು, ಅಗ್ರಗಣ್ಯನು ನೀನು, ಅಗ್ರಜನು ನೀನು, ಅಗ್ರಣಿಯು ನೀನು, ಅಗ್ರೇಸರನು ನೀನು, ಅಚಲನು ನೀನು, ಅಚಿಂತ್ಯನು ನೀನು, ಅಚ್ಚರಿಯು ನೀನು, ಅಚ್ಚುಮೆಚ್ಚಿನವ ನೀನು, ಅಜರಾಮರ ನೀನು, ಅಜಾಂಡನು ನೀನು, ಅಜಾತನು ನೀನು, ಅಜೇಯನು ನೀನು, ಅತಿಶಯನು ನೀನು, ಅದ್ಭುತನು ನೀನು, ಅತಿಮಾನುಷ ನೀನು, ಅತಿಮಾನಸ ನೀನು, ಅತೀತನು ನೀನು, ಅತಲನು ನೀನು, ಅತಿರತನು ನೀನು, ಅತಿಶಯನು ನೀನು, ಅಥರ್ವನು ನೀನು, ಅದಟನು ನೀನು, ಅದೃಶ್ಯ ನೀನು, ಅದ್ಭುತನು ನೀನು, ಅದ್ವಿತೀಯನು ನೀನು, ಅಧಿಕನು ನೀನು, ಅಧಿಪನು ನೀನು, ಅಧಿರಾಜ ನೀನು, ಅಧೀಶನು ನೀನು, ಅಧ್ಯಕ್ಷ ನೀನು, ಅನಂಗನು ನೀನು, ಅನಂತನು ನೀನು, ಅಧಿಪನು ನೀನು, ಅಧಿರಾಜ ನೀನು, ಅಧೀಶನು ನೀನು, ಅಧ್ಯಕ್ಷ ನೀನು, ಅನಂಗನು ನೀನು, ಅನಂತನು ನೀನು, ಅನಘನು ನೀನು, ಅನುರಾಗ ನೀನು, ಅನುರಕ್ತಿ ನೀನು, ಅನೂನ ನೀನು, ಅನುಪಮನು ನೀನು, ಅಪರಂಜಿ ನೀನು. ನನ್ನೊಲವ ಮಕ್ಕಳೇ, ನಿಮ್ಮೆದೆಯ ಆಕಾಶದಿಂದ ಉರುಳಿದ ನಕ್ಷತ್ರ ಪುಂಜಗಳು ಹೆಣೆದ ದಿವ್ಯಾಂಬರವನ್ನು ತೊಟ್ಟು ನಿಂತಿರುವಿರಿ. ನೀವಿರುವಲ್ಲಿ ಮರೆಯದಿರಿ ಎದೆಯೊಲವನ್ನು, ಮರೆಯದಿರಿ ಎದೆಕಹಿಯನ್ನು. ಎಲ್ಲರಲ್ಲಿ ಒಂದಾಗಿ ಮೇಲ್ಬಾಳ ಮುನ್ನಡೆಸಿದಿರಿ. ಮಾರ್ಗದರ್ಶಕರಾಗಿ ಹರಸುವನು ನನ್ನಿಷ್ಟಲಿಂಗನು ರವಿ ಬಂದು ಬೆಳಕಾಗಿ ಬೆಳಕ ಸಾಮ್ರಾಜ್ಯವನ್ನು ಕಟ್ಟುವಂತೆ. ಕಲ್ಯಾಣದ ಪರಿಸ್ಥಿತಿ ಆತಂಕಕಾರಿಯಾಗಿ ಉಲ್ಬಣಿಸುತ್ತಿತ್ತು. ಸುರಿಯುವ ಬೆಳದಿಂಗಳು ಬೆಂಕಿ ಮಳೆಯಾಗಿ ಎಲ್ಲರನ್ನೂ ಸುಡುತ್ತಿತ್ತು. ಬಸವಣ್ಣನ ಉತ್ಕರ್ಷವನ್ನು ಸಹಿಸದವರಿಗೆ ಮದುವೆಯು ಪ್ರಬಲ ಅಸ್ತ್ರವಾಗಿ ತೋರಿತು. ಪ್ರಯೋಗಿಸಿ ಬಸವನನ್ನೇ ಇಲ್ಲವಾಗಿಸಬಹುದು ಎನ್ನುವ ಹುರುಪು ಬಿಜ್ಜಳ ಚಿಂತಾ ವಾರಿದಿಯಲ್ಲಿ ಮುಳುಗಿದನು. ನಾಳೆಯಂತೂ ಚಿಂತಿಸತೊಡಗಿದನು. ಮದುವೆ ಮುಗಿದರೂ ಬೊಬ್ಬೆ ನಿಂತಿರಲಿಲ್ಲ, ನಿಲ್ಲುವ ಯಾವ ಲಕ್ಷಣವೂ ಕಾಣಿಸುತ್ತಿರಲಿಲ್ಲ. ಬಿಜ್ಜಳ ಬಸವಣ್ಣನಿಗೆ ಹೇಳಿ ಕಳುಹಿಸಿದನು. ಬಸವಣ್ಣ ಬಂದಂತೆ ಮಾತಿಗೆ ಮೊದಲಾಗಿ ಬಸವ ನೆಟ್ಟ ಕ್ರಾಂತಿಗಿಡದ ಹೊಸ ಹೂವು ಕಾಯಿಯಾಗಿ, ಕಾಯಿ ಹಣ್ಣಾಗಿ, ಹಣ್ಣು ಬೀಜವಾಗಿ, ಬೀಜ ಮತ್ತೆ ಹೊಸ ಹೊಸ ಮುಳ್ಳುಗಿಡ ಆಗುತ್ತಿರುವುದನ್ನು ಅರುಹಿದನು. ಮತ್ತೆ ಬಸವಣ್ಣ, ನನ್ನೀ ಮಾತುಗಳು ಆಕ್ಷೇಪಣೆಯಲ್ಲ. ಬೆಳವ ಬಿಸಿಯ ಖಾರಕ್ಕೆ ನಲುಗುತ್ತಿರುವ ಕಲ್ಯಾಣದ ದುಸ್ಥಿತಿಯನ್ನು ತಿಳಿಸುತ್ತಿರುವೆ. ಎಡದ ಕೈಯಲ್ಲಿ ಕಿಚ್ಚ ದೊಂದಿಯನ್ನು ಹಿಡಿದ ದಾನವರು ಎದುರು ಬಂದವರನ್ನು ಸುಡುತ್ತೇವೆಂದು

ಒಬ್ಬಿಡುತ್ತಿದ್ದಾರೆ. ಅವರಿಗೆ ಜಾತಿ ಎಂಬುದು ಬದುಕ ಧರ್ಮ ಎಂದಾಗಿದೆ, ಅದನ್ನೆಂದು ಬಿಡಲಾರರು. ನಂಜು ಮನಸ್ಸಿನ ನೆಮ್ಮದಿಯ ಭಾವವನ್ನು ಕೊಲ್ಲಲು ಹವಣಿಸುತ್ತಿದೆ. ಇನ್ನು ಶಾಂತಿ ಚಿಗುರದೆಂಬ ಆತಂಕ ಕಾಡುತ್ತಿದೆ. ನಾನೇನು ಮಾಡಲಿ? ಸುಮ್ಮನಿರುವುದೆಂತು ನನ್ನನ್ನು ಬಿಡದೆ ಹಿಂಸಿಸುತ್ತಿದೆ ಎಂದನು. ಬಿಜ್ಜಳನ ನುಡಿಗಳಲ್ಲಿ ಅಶ್ರುಧಾರೆ ಹರಿಯುತ್ತಿರುವುದನ್ನು ಬಸವಣ್ಣ ಗಮನಿಸಿ ನಿಧಾನವಾಗಿ ಮೆಲ್ದನಿಯಲ್ಲಿ ಇಂತೆಂದರು. ಅರಸರೆ, ನನ್ನೊಲವ ಅರಸರೆ, ಬಿಸಿಯ ಬೇಗೆಯ ತಾಪವನ್ನು ನಾನೂ ಅನುಭವಿಸಿರುವೆ, ಈಗಲೂ ಅನುಭವಿಸುತ್ತಿರುವೆ. ನಾನು ಒತ್ತಾಯದ ಮದುವೆ ಮಾಡಿಲ್ಲ. ಇಬ್ಬರು ಒಪ್ಪಿ ಬಂದಾಗ ಹರಸುವುದರ ಹೊರತಾಗಿ ಬೇರೆ ಕೆಲಸವೇ ನನಗಿರಲಿಲ್ಲ. ಒಲಿದ ಹೃದಯಗಳನ್ನು ಬೇರ್ಪಡಿಸುವುದು ಎಂತು ಎಂಬ ಮನವಿಲ್ಲದೆ ಒಪ್ಪಿಗೆ ನೀಡಿದೆ. ನನ್ನಂತಿರುವ ಅನೇಕ ಶರಣ ಜೀವಿಗಳನ್ನು ಕರೆದೊಯ್ಯಲು ಯಮಧರ್ಮನೆಂದು ಬರುವನು ಎಂಬ ಅರಿವು ನನಗಿಲ್ಲ. ಒಲಿದ ಹೃದಯಗಳನ್ನು ಬೇರೆ ಬೇರೆ ಮಾಡಿದರೆ ಅದು ಮಹಾಪಾಪ. ಇದು ಧರ್ಮಾಂಧರ ದೃಷ್ಟಿಯಲ್ಲಿ ತಪ್ಪಿರಬಹುದು, ಆದರೆ ಸದ್ಧರ್ಮ ಇರುವವರಲ್ಲಿ ಇದು ತಪ್ಪೇ ಅಲ್ಲ. ಯಾರು ಸದ್ಧರ್ಮವಂತರೋ ಅವರಿದನ್ನು ತುಂಬ ಮನದಿಂದ ಸ್ವಾಗತಿಸುತ್ತಾರೆ, ಒಪ್ಪಿಕೊಳ್ಳುತ್ತಾರೆ ಎಂಬ ದೃಢ ನಂಬಿಕೆ ನನಗಿದೆ. ಜಾತಿ ಎಂಬುದು ಮಾನವರ ಹೊರತಾಗಿ ಬೇರೆಲ್ಲೂ ಇಲ್ಲ, ಬೇರೆ ಯಾರಲ್ಲೂ ಇಲ್ಲ. ಕುಡಿಯುವ ನೀರಿನಲ್ಲಿ, ಸುರಿಯುವ ಬೆಳಕಿನಲ್ಲಿ, ಹರಿಯುವ ಹೊಳೆಯಲ್ಲಿ, ಬೀಸುವ ಗಾಳಿಯಲ್ಲಿ ಇರದಿರುವ ಈ ಜಾತಿ ಮನುಜ ಜೀವಿಯಲ್ಲಿ ಏಕೆಂಬುದು ನಾನು ಅರಿಯಲಾರೆ ಅರಸ. ಈ ಲೋಕದಲ್ಲಿ ಪರಸ್ಪರ ಒಪ್ಪಿರುವ ಅರ್ಹ ಗಂಡು ಹೆಣ್ಣಿನ ಮಿಲನವು ಸಮ್ಮತವಾದುದು. ಮದುವೆಯಾದವರು ಒಂದಾಗಿ ಬಾಳುವಂತೆ ನೆರವು ನೀಡೋಣ. ಜಾತಿಯನ್ನು ಮರೆತು ಪ್ರೀತಿಯಲ್ಲಿ ಬೆರೆತು ನಾವು ಒಮ್ಮನದಲ್ಲಿ ಬಾಳುತ್ತೇವೆಂಬ ಗಟ್ಟಿತನದಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟು ಮುಂದೆ ಬರುವ ಎಳೆಯರ ದಾರಿಗೆ ನಾವು ಅಡ್ಡವಾಗದಿರೋಣ. ಅದನ್ನು ಸಂಗಮನೆಂದು ಸೈರಿಸಲಾರನು. ಸಂಗಮ ಒಪ್ಪದಿರುವಂತಹ ಕೆಲಸಗಳನ್ನು ನಾವು ಮಾಡಿದರೆ ನಾವೆಂತೂ ಶಿವಭಕ್ತರಾಗುತ್ತೇವೆ, ನಾವೆಂತೂ ಶರಣದೆನಿಸಿಕೊಳ್ಳುತ್ತೇವೆ. ಎಲ್ಲರಲ್ಲೂ ಪ್ರೀತಿಯನ್ನು ಕಾಣುವಂಥದ್ದು. ಪ್ರೀತಿಯಿಂದ ಬಾಳಲು ಆಶಿಸುವವರನ್ನು ತುಂಬು ಮನದಿಂದ ಹರಸುವುದು ಹೊರತಾಗಿ ಇನ್ನಾವ ಕಾರ್ಯ ನಮ್ಮ ಬದುಕಿನಲ್ಲಿದೆ? ಬಸವಣ್ಣನವರ ಮಾತು ನಿರರ್ಗಳವಾಗಿತ್ತು. ಬಿಜ್ಜಳನ ಮಾತು ಅಲ್ಲಲ್ಲಿ ದನಿಸುತ್ತಿತ್ತು. ಅವನ ದನಿಯಲ್ಲಿ ಈ ದಂಗೆ ತನ್ನ ಪೀಠಕ್ಕೆ ಕಂಟಕ ಆಗಬಹುದು ಎಂಬ ಭೀತಿ ಇರುವುದನ್ನು ಬಸವಣ್ಣ ಗಮನಿಸಿದರು. ಏರಿದ್ದ ಕುರ್ಚಿಯನ್ನು ಬಿಡುವಾಸೆ ಇರುವವರಾರೂ ಈ ಜಗದಲ್ಲಿಲ್ಲ ಎಂಬುದನ್ನು ಅರಿತರು. ಬಸವಣ್ಣನವರೆದೆಯಲ್ಲಿ ಮದುವೆಯಾದ ಒಲವ ಎಳೆಯರ ಬಾಳು ಸುಗಮವಾಗಿ ನಡೆಯಲಿ ಎಂಬಾಸೆ ಮಾತ್ರ. ಬಿಜ್ಜಳರಸರ ಮನದಲ್ಲಿ ಉರುಳಿ ಹೋದರೂ ನೂರಾರು ತಲೆ, ಉಳಿಸಿಕೊಳ್ಳುವುದೆಂತು ಪಡೆದ ಸಿಂಹಾಸನವ ಎಂಬ ಯೋಚನೆ ಮಾತ್ರ. ಆತಂಕದೆದೆಯಲ್ಲಿ ಬಸವಣ್ಣನ ಉಪಸ್ಥಿತಿಯಲ್ಲಿ ಆನಂದ ಕಾಣುವ ಇಚ್ಛೆಯಲ್ಲಿ ಶರಣರೆಲ್ಲರೂ ಬಸವಣ್ಣನಿರುವಲ್ಲಿಗೆ ಧಾವಿಸಿ ಬಂದರು. ಬಸವ ನುಡಿಗಳಲ್ಲಿ ಬೆಳಗಿನೊಳು ಎಚ್ಚೆತ್ತು ಬದುಕ ನಿಜ ಹಾದಿ ತುಳಿದಿರುವ ಭಕ್ತಿಯಾಚರಣೆಯು ಬೆಳಕನ್ನು ಚಿಮ್ಮಿಸುತ್ತಿರುವ ಪರಿಯನ್ನು ಉಂಡರು. ಮನಬಾಗಿ ಎದೆಯರಳಿ ಮನದುಂಬಿ ಅಣ್ಣನವರಲ್ಲಿ, ಅಣ್ಣ ಅರುಹಬೇಕು ವಚನವ ನಮಗೆ, ಇದು ಶರಣಧರ್ಮ ಎಂದೆನಿಸುವಂತೆ ಎಂದು ವಿನಯದಲ್ಲಿ ವಿನಂತಿಸಿದರು. ಬಸವಣ್ಣ ಆಡಲು ಪ್ರಾರಂಭಿಸಿದರು. ಕೊಯ್ದವರು ಎನ್ನ ಬರೆದವರೆಂಬೆನು, ಬೈದವರು ಎನ್ನ ಬಂಧುಗಳೆಂಬೆನು, ನಿಂದಿಸಿದವರು ಎನ್ನ ತಾಯಿ ತಂದೆಯರೆಂಬೆನು, ಆಳಿಗೊಂಡವರೆನ್ನ ಆಳದವರೆಂಬೆನು, ಜರೆದವರೆನ್ನ ಜನ್ಮದ ಬಂಧುಗಳೆಂಬೆನು, ಕೊಂಡಾಡಿದವರೆನ್ನ ಹೊನ್ನ ಶೂಲದಲ್ಲಿ ಇಕ್ಕಿದವರೆಂಬೆನು. ಕೂಡಲ ಸಂಗಮ ತಂದೆ, ಇದೇ ಶರಣಧರ್ಮ, ಇದು ಪರಮಧರ್ಮ, ಇಂತಿರುವುದೇ ಧರ್ಮಾಚರಣೆ, ಇದು ಶರಣರ ಅರಿವಿನ ಮಂತ್ರಗೋಪ್ಯ ಎಂದವರು ಮತ್ತೆ ಇನ್ನೊಂದು ವಚನವನ್ನು ಪ್ರಾರಂಭಿಸಿದರು. ಇಂದ್ರಿಯಾಸೆಗೆ ಸೋತು ಮನ ಬದುಕ ಕೆಡಿಸಿಕೊಳ್ಳದಿರಿ ನೀವು, ಇಂದ್ರಿಯಾಸೆಗೆ ಸೋತು ಮನ ಬದುಕ ಕೆಡಿಸಿಕೊಳ್ಳದಿರಿ ನೀವು,
ಹಲವರ

ಕೊಂಬಿಂಗೆ ಹಾಯಲು ಬೇಡ, ಬರೀ ಕಾಯಕ್ಕೆ ನೀಡಲು ಬೇಡ, ಲೊಗರಿಗೆಡೆಗೊಟ್ಟು ಭ್ರಮಿತನಾಗಿರಬೇಡ. ಆಚಾರವೆಂಬುದು ಹಾವಸೆಗಲ್ಲು, ಭಾವ ತಪ್ಪಿದ ಬಳಿಕ ಏಗೈದರಾಗದು. ಅಂಜದಿರು, ಅಳುಕದಿರು, ಪರದೈವಕ್ಕೆ ಎರಗದಿರು. ಕೂಡಲ ಸಂಗಯ್ಯನ ಕೈಯಲ್ಲೂ ಈಸುವುದೆನ್ನ ಭಾರ. ಹೀಗೆ ನುಡಿದವನು ಒಲವ ಶರಣ ಬಂಧುಗಳೇ. ದಯೆಯೇ ಧರ್ಮದ ಮೂಲ ಎಂದರೀರಿ ನೀವೆಲ್ಲರೂ. ಮೃದು ಮಧುಲ ಮಲ್ಲಿಗೆಯ ಪರಿಮಳ ದಂದದಲ್ಲಿ ನೀವು ಘಮಿಸಲು ಎಲ್ಲೆಡೆಯಲ್ಲಿ ಮನದಲ್ಲಿ ಇರಬೇಕಾದ ಮಂತ್ರವೇ ಅಹಿಂಸೆಯೇ ಪರಮ ಶರಣಧರ್ಮ. ಸತ್ಯವೇ ನಿಜ ಮನುಜ ಧರ್ಮ, ನ್ಯಾಯವೇ ಬದುಕ ಪೊರೆಯುವ ಧರ್ಮ, ಮೌಲ್ಯವೇ ಬದುಕಿಗಾದಾರ ಧರ್ಮ, ನೀತಿಯೇ ಬಾಳನ್ನು ಉದ್ಧರಿಸುವ ಧರ್ಮ. ಎಲ್ಲರೊಳಗೊಂದಾಗಿ ಬದುಕುವುದೇ ನಿಜ ಮನುಜ ಧರ್ಮ. ಇದೇ ನಮ್ಮೆಲ್ಲರ ಬದುಕ ಶರಣತನ. ಬಂದವರು ಬಸವಣ್ಣನವರ ಮಾತುಗಳಿಂದ ಉಲ್ಲಸಿತರಾದರು. ಅಣ್ಣನವರ ತೊರೆದೆಲ್ಲ ಸ್ವಾರ್ಥವನ್ನು ವಿಶ್ವ ಮಾನವರಾಗಿ ನೀವೆಲ್ಲರೂ ಬಾಳಬೇಕು. ನಾನೊಬ್ಬ ಶ್ರೇಷ್ಠ, ಉಳಿದವರೆಲ್ಲರೂ ನಿಕೃಷ್ಟರು ಎಂಬ ಅಹಮಿಕೆ ನಮ್ಮಲ್ಲೆಂದೂ ತುಂಬಿರಬಾರದು. ಸಕಲ ಜೀವಾತ್ಮರು ನಮ್ಮವರೆಂದೇ ಭಾವಿಸಬೇಕು. ಸಚರಾಚರ ಜೀವಿಗಳ ಸುಖವನ್ನು ಸದಾ ಹಾರಿಸುತ್ತಿರಬೇಕು. ನಡೆ ನುಡಿಯಲ್ಲಿ ಸದಾ ಎಚ್ಚರವಿರಲಿ. ಪರನಿಂದೆ ಹಿಂಸೆಯನ್ನು ದೂರವಿಡಿ. ಕ್ಷಮೆ, ಶಾಂತಿ, ದಯೆ, ಸದಾಚಾರ, ಸದ್ಭಕ್ತಿಯ ಬಾಳೇ ಸರ್ವಾಂಗ ಶಿವಪೂಜೆ. ಕ್ರೋಧಕ್ಕೆ ಪ್ರೇಮ, ದ್ವೇಷಕ್ಕೆ ಸ್ನೇಹ, ಸ್ವಾರ್ಥಕ್ಕೆ ಪರಹಿತ ಎಂದೆಂದೂ ನಿಮ್ಮದಾಗಿರಲಿ. ಮಾತು ಎದೆಬಡಿತವಾದಂತೆ ಅಣ್ಣನಿಗೆ ವಂದಿಸಿ ನೆರೆದಿದ್ದ ಶರಣರೆಲ್ಲರೂ ಮೇಲೆದ್ದರು. ಆಗ ಬಸವಣ್ಣನವರಿಂದ ಮತ್ತೊಂದು ವಚನವು ಧನಿಸಿತು. ಲಿಂಗವಿಕಾರಿಗೆ ಅಂಗವಿಕಾರವೆಂಬುದಿಲ್ಲ, ಜಂಗಮ ವಿಕಾರಿಗೆ ಧನವಿಕಾರವೆಂಬುದಿಲ್ಲ, ಪ್ರಸಾದ ವಿಕಾರಿಗೆ ಮನವಿಕಾರವೆಂಬುದಿಲ್ಲ. ಇಂತಿ ತ್ರಿವಿಧ ಗುಣವನರಿದಾತನು ಅಚ್ಚಲಿಂಗೈಕ್ಯನು ಕೂಡಲ ಸಂಗಮ ದೇವ. ಬಂದವರು ಹೋದಂತೆ ಬಸವಣ್ಣನವರ ಮನದಲ್ಲಿ ತನ್ನೊಡನೆ ಇರುವವರ ಚಿಂತೆ, ಒಳಮನವು ನಾನಿನ್ನು ಇಲ್ಲಿರಲಾರೆ ಎನ್ನುತ್ತಿದೆ. ನನ್ನ ಸಂಗಮ ಶ್ರೀಕ್ಷೇತ್ರವು ನನ್ನನ್ನು ಕೈಬೀಸಿ ಕರೆಯುತ್ತಿದೆ. ಎದೆಯಲ್ಲಿರುವ ಗುರುದೇವರು, ಬಸವ ನಾನಿರುವ ಜಾಗಕ್ಕೆ ನೀನು ಬರಲಾರೆಯ ಎಂದು ಕೇಳುತ್ತಿದ್ದಾರೆ ಎಂದು ಮಿಡಿಯುತ್ತಿತ್ತು. ಬಸವ ಮನದಲ್ಲಿ, ಹೋಗಲೇ, ಹೋಗಬೇಕೆ, ಹೋಗಲೆಂತು, ಹೋಗುವುದೇಕೆ? ದಡ ಕುಸಿದ ಸೇತುವೆಯಾಗಿರುವೆ ನಾನಿಲ್ಲಿ, ನಾನುಳಿದು ಇನ್ನಾವ ಫಲವಿಲ್ಲ ಎಂಬ ವಿಷಾದತೆಯ ಕಹಿರಾಗ ಕುಸಿವ ಚಿತ್ತಕ್ಕೆ ಬಸವ ಹೌ ಹಾರಿದನು. ಇರುಳ ಪೂಜೆ ಪ್ರಸಾದದ ನಂತರ ಮಲಗಲು ಸಿದ್ಧನಾದಂತೆ, ಬಸವ ಬಾ ಸಂಗಮಕ್ಕೆ, ಬಾ ಸಂಗಮಕ್ಕೆ, ಬಾ ನಿನ್ನೊಲವಿನ ತಾಣಕ್ಕೆ. ಬಸವ ನೀನಿಲ್ಲದೆ ನಾವೆಲ್ಲ ಪರಿತಪಿಸುತ್ತಿಹೆವು. ರಿಂಗಣಿಸಿದ ಸ್ವರ ಮತ್ತೆ ಮಾರ್ದನಿಸಿದಂತಾಯಿತು. ಪಕ್ಕನೆ ಮೇಲೆದ್ದ, ಮತ್ತೆ ಕಣ್ಮುಚ್ಚಿದ. ನಿದ್ದೆ ಬರಲಿಲ್ಲ, ತಲೆ ಭಾರವೆನಿಸಿತು. ಆಚೀಚೆ ಹೊರಳತೊಡಗಿದ. ಮಿನುಗುತ್ತಿರುವ ನಂದಾದೀಪ ಅಣಗಿಸುತ್ತಿದೆ ಎಂದೆನಿಸಿತು. ಮೇಲೆದ್ದ, ಶಿವಯೋಗ ಧ್ಯಾನಕ್ಕೆ ಮುಂದಾದ. ಬಾಗೇವಾಡಿ, ಹೆತ್ತಪ್ಪ, ಹೆತ್ತಮ್ಮ, ಕಲಿತ ಗುರುಕುಲ, ಕಪ್ಪಡಿ ಸಂಗಮ, ಗುರು ಸಂಗಮೇಶ್ವರರು, ಕಾಳಿಮರಸ, ವಿದ್ಯಾಪೀಠ, ಮೈದುಂಬಿ ಹರಿಯುವ ಕೃಷ್ಣೆ, ಒಲವ ಸಂಗಮನಾಥ, ಊರ ಜಾತ್ರೆ ಸಂತೆ, ಹಸಿರ ಹೂಬಳ್ಳಿ, ಮರಿಹಕ್ಕಿ, ಬಣ್ಣ ಬಣ್ಣದ ಚಿಟ್ಟೆ, ಕೋಗಿಲೆಯ ಕುಹೂನಾದ, ಬೇರೆ ಬೇರೆ ರೂಪದಲ್ಲಿ ಮೈ ದುಂಬಿ ಅರಳುತ್ತಿದ್ದವು. ಪ್ರಭುದೇವರು ಕಾಣಿಸಿಕೊಂಡರು. ಬಸವ, ಕಲ್ಯಾಣದ ಕೆಲಸ ಮುಗಿದಿದೆ, ಸಂಗಮಕ್ಕೆ ಹೊರಟು ಬಿಡು. ನುಡಿದವರು ನಾನು ಶ್ರೀಶೈಲದತ್ತ ಎಂದಂತಾಯಿತು. ದಿಟ್ಟಿಸಿದ. ಪ್ರಭುದೇವರು ಇಂತೆಂದಾಯಿತು. ಅಮೃತ ಸೇವನೆಯ ಮಾಡಿ ಆಪ್ಯಾಯನ ಘನವಾಗಿತ್ತು. ಪರುಷ ವೇದಿಯ ಸಾಧಿಸ ಹೋದರೆ ದಾರಿದ್ರ್ಯ ಘನವಾಗಿತ್ತು. ಮರು ಜೀವ ನೆಗೆಯ ಹಣ್ಣ ಮೆದ್ದು ಮರಣವಾಯಿತ್ತ ಕಂಡೆ. ಎಲ್ಲವನ್ನು ಸಾಧಿಸ ಹೋದರೆ ಏನೂ ಇಲ್ಲದಂತಾಯಿತ್ತು. ನಾನು ನಿಜವ ಸಾಧಿಸಿ ಬದುಕಿದೆನು.

ವಿಶ್ವರ ಪ್ರಭುದೇವರು ಹೋದಂತೆ ಮಹಾದೇವಿಯಕ್ಕ ಕಾಣಿಸಿಕೊಂಡಳು. ಹಾಕಿ ನಿಧಾನವಾಗಿ, ಅಣ್ಣ ಏಕಿನ್ನು ಇಲ್ಲೇ ನೀವೆಲ್ಲ ಇರುವಿರಿ? ಮುಗಿದಿದೆ ಕೆಲಸವೆಲ್ಲ. ಉಳಿದಿರುವ ಕೆಲಸಗಳ ಮುಗಿಸಲು ನಿಮ್ಮ ಅನುಯಾಯಿಗಳಿಹರು. ನಿಮ್ಮ ಸಂಗಮ ನಿಮಗಾಗಿ ಕಾಯುತಿಹನಲ್ಲಿ ನೀವು ಮನುಜರನ್ನು ಶರಣರಾಗಿಸಿದಿರಿ. ನಿಮ್ಮನ್ನು ಮೆಚ್ಚಿದ್ದ ಸಂಗಮೇಶ್ವರ ನಿಮ್ಮನ್ನು ಅಣ್ಣ ಆಗಿಸಿಹನು. ನಾನು ಮಹಾದೇವಿ, ನಿಮ್ಮ ಕೃಪಾಶೀರ್ವಾದದಿಂದ ಮಹಾದೇವಿಯಕ್ಕ ಆದೆ. ನಿಮ್ಮ ಮಹಾಮನೆ ನನಗೆ ಹೊಸ ಜನ್ಮ ಕರುಣಿಸಿತು. ಹಾಗಾಗಿಯೇ ನನ್ನ ಎದೆಬಿಡಿತ ಸದಾ ದನಿಸುವುದಿಂತು. ಬಸವಣ್ಣನ ಮನೆಯ ಮಗಳಾಗಿ ಬದುಕಿದನಾಗಿ ತನ್ನ ಕರುಣ ಭಕ್ತಿ ಪ್ರಸಾದವ ಕೊಟ್ಟನು. ಚೆನ್ನ ಬಸವಣ್ಣನ ತೊತ್ತಿನ ಮಗಳಾದ ಕಾರಣ ಒಕ್ಕ ಪ್ರಸಾದವ ಕೊಟ್ಟನು. ಪ್ರಭುದೇವರ ತೊತ್ತಿನ ಮಗಳಾದ ಕಾರಣ ಜ್ಞಾನ ಪ್ರಸಾದವ ಕೊಟ್ಟನು. ಸಿದ್ಧರಾಮಯ್ಯನ ಶಿಶು ಮಗಳಾದ ಕಾರಣ ಪ್ರಾಣ ಪ್ರಸಾದವ ಸಾಧಿಸಿಕೊಟ್ಟನು. ಮಡಿವಾಳ ಮಾಚಿತಂದೆಯ ಮನೆಯ ಮಗಳಾದ ಕಾರಣ ನಿರ್ಮಳ ಪ್ರಸಾದವ ನಿಶ್ಚಯಿಸಿಕೊಟ್ಟನು. ಇಂತಿ ಅಸಂಖ್ಯಾತ ಗಣಗಳೆಲ್ಲರೂ ತಮ್ಮ ಕರುಣದ ಕಂದನೆಂದು ತಲೆದಡವಿ ರಕ್ಷಿಸಿದ ಕಾರಣ ಚೆನ್ನ ಮಲ್ಲಿಕಾರ್ಜುನನ ಪಾದಕ್ಕೆ ನಾನು ಯೋಗ್ಯಳಾದೆನು. ನಿಮ್ಮೆಲ್ಲರ ಹರಕೆ ಶ್ರೀಶೈಲದ ದಾರಿಯನ್ನು ನನಗೆ ತೋರಿದೆ. ನಿಮಗೆ ತೋರಲಿ ಸಂಗಮದ ದಾರಿಯನ್ನು ಎಂಬುದೇ ನನ್ನೆದೆಯ ಆಸೆ, ನನ್ನೊಲವ ಹರಕೆ. ತ್ಯಾಗವೇ ಪ್ರೀತಿಯ ಬೆಲೆ. ಅಗಲುವಿಕೆ ಮನದಲ್ಲಿ ಸ್ಥಿರವಾಗಿಸುವುದು ಮತ್ತೆ ಮರೆಯಾಗಿ ಹೋಗದಿರುವಂತೆ. ಬಸವಣ್ಣನವರಲ್ಲಿ ಅಯೋಮಯ ಸ್ಥಿತಿ. ಬಸವ ಬಸವ ಬಸವ ಬಸವ ಮತ್ತೆ ಕೂಗುತ್ತಿರುವಂತೆ ಗುರು ಸಂಗಮೇಶ್ವರರು. ದರ್ಶಿಸಿ ಮರೆಯಾದಂತೆ ಕಾಳಿಮರಸರು. ಕೈ ಬೀಸಿ ಕರೆದಂತೆ ಒಮ್ಮೆ ಅವರು, ಒಮ್ಮೆ ಇವರು, ಒಮ್ಮೆ ಇವರು, ಒಮ್ಮೆ ಅವರು. ಕರೆಯುತ್ತಲೇ ಕರೆಯುತ್ತಲೇ ಕರೆಯುತ್ತಲೇ ಮಾಯವಾಗುತ್ತಿರಲು ಬಸವಣ್ಣ ನಿದ್ದೆಯಿಲ್ಲದೆ ಇಡೀ ರಾತ್ರಿ ಕಳೆಯಬೇಕಾಯಿತು. ಕರೆದ ಧ್ವನಿ ಕಿವಿಯಲ್ಲಿ ಮೊಳಗುತ್ತಿರುವಂತೆ ನಿದ್ದೆ ಹತ್ತಿದಂತಾಯಿತು. ಶಯ್ಯೆಗೆ ಒರಗಿದನು. ಸುಪ್ರಭಾತದ ಮಂಗಳ ನಿನದವು, ಅರುಣನ ಹೊಂಬೆಳಕು ಇನ್ನು ನಿದ್ದೆಗೆ ಅವಕಾಶವಿಲ್ಲ ಎಂದು ಎಚ್ಚರಿಸಿತು. ಬಸವಣ್ಣನವರು ಮಹಾಮನೆಯ ಪೂಜಾಗ್ರಹದಲ್ಲಿ ಧ್ಯಾನಸ್ಥರಾಗಿದ್ದರು. ತಮ್ಮದೇ ಲೋಕದಲ್ಲಿ ಮುಳುಗಿದ್ದರು. ಗಮನಿಸಿದ ಮಡದಿಯರ ಮನದಲ್ಲಿ ಕತ್ತಲೆಯ ಕುರೂಪದ ಬಾಳ ರಕ್ಕಸನ ಇರವು ನಿಜ ರೂಪದಲ್ಲಿ ಕಂಡಂತೆ ಲೌಕಿಕದ ವ್ಯವಹಾರಕ್ಕೆ ಸೋತು ಅನುದಿನವೂ ಕೊರಗದವರು, ಕೊರಗುತ್ತಿಹರು. ಈಗಿಲ್ಲಿ ಕಾರಣವಾದರೂ ಏನಿರಬಹುದು? ಮಾನವ ನಿರ್ಮಾಣ ಪಾಪ ಕುಂಡದ ಘನಘೋರ ವಿಷಯಗಳ ರಾಶಿ ರಾಶಿಯ ನೋಡಿ ಹೆದರಿ ಹೌಹಾರಿ ಹೇಸಿ ಮುದುಡಿಹರು. ಮನದೊಳಗೆಂಬ ಭಾವ ನಮ್ಮನ್ನು ಕಾಡುತ್ತಿದೆ. ಅವರಂತರಂಗವು ಇಂದಲ್ಲ ನಾಳೆಯಾದರೂ, ನಾಳೆಯಲ್ಲ ನಾಡಿದ್ದಾದರೂ ಅರಿವೆದೆಯ ಹರಿವಿನಲ್ಲಿ ಹೊರಬರುವ ಹೊಸತು ಸತ್ಯದ ವಿವರಗಳ ಆಲಿಸುವ ಕಾತುರೆಯಲ್ಲಿತ್ತು ಎಂದೇ ನಮಗೆ ಅನಿಸುತ್ತಿದೆ. ನಮ್ಮ ಪತಿದೇವರನ್ನು ಕಾಡುತ್ತಿರುವಂತಹ ಆ ಭೀತಿಯಾದರೂ ಏನಿರಬಹುದು? ನಿಶ್ಚಲ ಮನವಾದರೂ ಏನಿರಬಹುದು? ಅವರ ಮನೆಯ ಮನದ ಯೋಚನೆ ಎಂದು ತಿರುಗುತ್ತಿರಬಹುದು. ಅವರಾವ ಚಿಂತನೆಗೂ ಉತ್ತರ ಸಿಗದಂತೆ ಬಸವಣ್ಣನವರು ಧ್ಯಾನವನ್ನು ಮುಗಿಸಿ ಹೊರಬಂದರು. ಮಡದಿಯರು ನನ್ನ ಎಚ್ಚರಕ್ಕಾಗಿ ಕಾಯುತ್ತಿದ್ದಾರೆ ಎಂಬುದನ್ನು ಅವರಿರುವರ ಮೊಗಭಾವದಲ್ಲೇ ಗುರುತಿಸಿದರು. ಕಳವಳಕ್ಕೆ ಕಾರಣವಿಲ್ಲ ಎಂಬುದನ್ನು ಮೊಗದಲ್ಲಿ ಮುಗುಳ್ನಗೆ ಸೂಸಿ ಅರುಹಿದರು. ಮೂವರು ಜೊತೆಯಲ್ಲೇ ಪ್ರಸಾದ ಸ್ವೀಕರಿಸಿದರು. ಎದ್ದು ಬಂದರು ಮಡದಿಯರು. ಅಕ್ಕ ಭಾವ ಚೆನ್ನ ಬಸವರನ್ನು ತಮ್ಮೊಡನೆ ಕೂರಿಸಿ ಚೆನ್ನ ಬಸವಣ್ಣನನ್ನು ದಿಟ್ಟಿಸಿ ಆಲಿಸಿರುವೆ, ಅರಿತಿರುವೆ. ನೀನೆಲ್ಲವನ್ನು ಎರಗುವ ಆಘಾತಕ್ಕೆ ತಡೆಯಲು ಸಮರ್ಥನಾಗಿರುವಿ ಎಂದು. ಹೂವಿನ ಅರಿವು ಅದರ ಘಮದಿಂದ ಬರುವಂತೆ ನಿನ್ನ ಜ್ಞಾನದ ಶಕ್ತಿಯನ್ನು ಬಿಜ್ಜಳರಸರು ಅರಿತಿಹರು. ತಮ್ಮ ಅರಿಯುವಿಕೆಗೆ ಯೋಗ್ಯ ಪುರಸ್ಕಾರವ ನೀಡಲು ಅವರ ಸಂಪುಟದಲ್ಲಿ ನಿನಗೊಂದು ಘನ ಹುದ್ದೆಯನ್ನು ಕೊಡುವ ಆಸೆಯಲ್ಲಿ ಅವರಿಹರು. ನಿನ್ನನ್ನು ದಂಡನಾಯಕ ಆಗಿಸಬೇಕೆನ್ನುವ ಆಸೆ ಅವರಲ್ಲಿದೆ ಎಂದರಿತಿರುವೆ. ಒಂದು ವೇಳೆ ನನ್ನ
ಯೋಚನೆ

ನಿಜವೇ ಆದರೆ ನೀನದಕ್ಕೆ ಒಪ್ಪಲೇಬೇಕು ಎಂದರು. ಅಲ್ಲಾಗ ಸಾಸಿವೆ ಬಿದ್ದರೂ ಕೇಳಿಸುವ ಮೌನ ಆವರಿಸಿತು. ಬಸವಣ್ಣನವರು ತಮ್ಮ ವಿದಾಯಕ್ಕೆ ಮುನ್ಸೂಚನೆ ನೀಡಿದರೆ ಎಂದು ಅಲ್ಲಿ ಕುಳಿತಿದ್ದ ಎಲ್ಲರಿಗೆ ಅನಿಸಿತು. ಆಗ ಚನ್ನಬಸವಣ್ಣ ನಿರ್ಧಾರದ ಖಚಿತ ದನಿಯಲ್ಲಿ, ಅಣ್ಣ, ನಿಮ್ಮ ಮಾತು ನನಗೆ ರುಚಿಸಿಲ್ಲ. ನಾನೊಳ್ಳೆ, ನಾನಿನ್ನೂ ಕಲಿಯಲು ಬಹಳಷ್ಟಿದೆ. ನಿಜ ಗುರುವಿಗಾಗಿ ಹುಡುಕಾಟ ನಡೆಸುತ್ತಿರುವೆ. ನೀವು ಮಂತ್ರಿ ಪದವಿ ಬಿಡುವಿರಿ ಎಂದಾದರೆ ನನಗೆ ಗುರುಗಳಾಗಿ, ನನಗದು ಧನ್ಯತೆ. ಅರಮನೆಯ ಊಳಿಗದ ಹಂಗಿಗೆ ಸಿಲುಕಿ ನನ್ನನ್ನು ನಾನೇ ಕಳೆದುಕೊಳ್ಳಲಾರೆ. ಇದು ಒಲಿದು ಬಂದ ವರವಲ್ಲ, ಕೊರಳ ಸುತ್ತುವ ನೇಣು, ನಾನಿದನ್ನು ಒಪ್ಪಲಾರೆ ಎಂದಂತೆ ಆಲಿಸುತ್ತಿದ್ದ ಎಲ್ಲರೂ ಬೆಕ್ಕಸ ಬೆರಗಾದರು. ಬಸವಣ್ಣನವರಿಗೆ ಆನಂದ, ಆಘಾತ, ಅಚ್ಚರಿ, ಅನುಭೂತಿ, ವಿಷಾದತೆ ಎಲ್ಲವೂ ಏಕಕಾಲದಲ್ಲಿ. ಸೌಭಾಗ್ಯವೆನ್ನದು ಎಂದು ನುಡಿಯುವ ಬದಲು ನನಗಿದು ಬೇಡ ಎನ್ನುವ ಈ ನನ್ನ ಸೋದರಳಿಯ ಅದೆಂತಹ ಘನ ವ್ಯಕ್ತಿತ್ವದವ ಎಂದೆನಿಸಿತು. ಆದರೆ ನನ್ನ ಜಾಗಕ್ಕೆ ಇವನೇ ಬರಬೇಕು. ಆಗ ಮಾತ್ರ ನಾನು ಕೈಗೊಂಡಿರುವ ಸರ್ವ ಸಮಾನತಾ ಕಾರ್ಯ ಮುಂದುವರಿಸಲು ಸಾಧ್ಯ ಎಂಬ ನಿಶ್ಚಯದಲ್ಲಿ ಮತ್ತೆ ಒಡಂಬಡಿಸಲು ಮುಂದಾದರು. ಚೆನ್ನ, ನೀನು ನನ್ನ ಸೋದರಳೆಯನಾಗಿ ಮಾತ್ರವಲ್ಲ, ನಿನ್ನ ಸಾಹಿತ್ಯ ಪ್ರೀತಿ, ನಿನ್ನ ಧೀಮಂತಿಕೆ, ನಿನ್ನ ನಡೆ ನುಡಿಗಳಿಂದಲೂ ನನಗೆ ಬಹಳ ಪ್ರೀತಿಯವನು, ಆಪ್ತನಾಗಿರುವವನು. ಇದ್ದರಿರಬೇಕು ನಿನ್ನಂಥವರು ಊರೂರಲ್ಲಿ ಒಬ್ಬಿಬ್ಬರಾದರೂ. ಆಗ ಸರ್ವಾಂಗೀಣ ಪ್ರಗತಿ, ಬದುಕ ಅಭ್ಯುದಯ. ನಿಶ್ಚಿತವಾಗಿ ನೀನು ಭರವಸೆಯ ಕಿರಣವಾಗಿ ಗೋಚರಿಸುತ್ತಿರುವೆ. ಹಾಗಾಗಿಯೇ ಅರಸರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ನೀನು ನನ್ನ ಸೋದರಳಿಯ ಎಂಬ ಕಾರಣಕ್ಕೆ ಬಿಜ್ಜಳರಸರು ಈ ನಿರ್ಧಾರಕ್ಕೆ ಬಂದುದಲ್ಲ. ಹತ್ತಾರು ಮಂದಿಯಿಂದ ನೀನು ಗುರುತಿಸಲ್ಪಟ್ಟ ಕಾರಣವೇ ಈ ನಿರ್ಧಾರಕ್ಕೆ ಮೂಲ. ನಾವು ಪ್ರಜೆಗಳು, ಪ್ರಜೆಗಳಾಗಿ ರಾಜನ ಇಚ್ಛೆಯ ಅನುಸಾರ ನಾವು ನಡೆಯಲೇಬೇಕು. ಇದು ಪ್ರಜಾನಿಷ್ಠೆ ಹಾಗೂ ಮನೋಬದ್ಧತೆ ಮಾತ್ರವಲ್ಲ, ನಮ್ಮಾದ್ಯ ಕರ್ತವ್ಯ ಕೂಡ. ಚೆನ್ನ, ನೀನು ತಿಳಿಯದಿರುವುದು ಏನೂ ಇಲ್ಲ. ಆದರೆ ವಯೋ ಹಿರಿಯನಾಗಿ ಮತ್ತು ನಿನ್ನ ಆತ್ಮೀಯ ಸೋದರ ಮಾವನಾಗಿ ನನ್ನ ಕರ್ತವ್ಯವನ್ನು ಮಾಡಲೇಬೇಕು. ಈ ಲೋಕದಲ್ಲಿ ಹೇಡಿಗೆ ಜಾಗವಿಲ್ಲ. ನಾನು ಚಲಬೇಕು ಶರಣಂಗೆ ಎಂದಿದ್ದೆ, ಒಪ್ಪಿಕೋ. ಇದು ನೀನು ಅಪೇಕ್ಷಿಸಿದ್ದಲ್ಲ, ನಿನಗೆ ತಾನಾಗಿ ಒಲಿದು ಬಂದದ್ದು. ನೀನೆಂದು ಕೂತು ತಿನ್ನುವವನಲ್ಲ, ದುಡಿದು ದಣಿಯುವವನು, ದಣಿದು ದಾರಿ ತೋರುವವನು. ಕಲ್ಯಾಣದ ಶಾಂತಿಗೆ ಮತ್ತು ಅಭಿವೃದ್ಧಿಗೆ ಹರಿಕಾರನಾಗುವ ಅವಕಾಶ ತಾನಾಗಿ ಒಲಿದು ಬಂದಿರುವಾಗ ಒಲ್ಲೆ ಎನ್ನುವ ರುಕ್ಷತನ ಸಲ್ಲದು. ಮೆಚ್ಚುವವರು ದೂಷಿಸುವವರು ಇದ್ದೇ ಇರುತ್ತಾರೆ. ನೀನು ಶರಣ ದಂಡ ನಾಯಕ ಎನಿಸಿಕೋ, ಆಗ ಕಲ್ಯಾಣ ಶರಣ ಕಲ್ಯಾಣ ಎನಿಸುತ್ತದೆ. ಚೆನ್ನ ಬಸವಣ್ಣನಾಗ, ಅಣ್ಣ, ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಮನದಲ್ಲಿ ಮೂಡಿದ ನಿಮ್ಮದೇ ವಚನವಿದು. ಅರಸಿಯ ಮನೆಯಲ್ಲಿ ಅರಸಿಯಾಗಿಪ್ಪುದರಿಂದ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪುದು ಕರಲೇಸಯ್ಯ. ತಾರಾ ಅಗ್ಗವಣಿಯ ನೀಡಾಪತ್ರೆಯ ಲಿಂಗಕ್ಕೆ ಬೋನವ ಹಿಡಿಯಯ್ಯ ಎಂಬರು. ಕೂಡಲ ಸಂಗನ ಮಹಾಮನೆಯಲ್ಲಿ ಒಕ್ಕುದ ನುಣ್ಣು ತೊತ್ತೆ. ಅಲ್ಲಿದ್ದವರು ಏನು ಮಾತನಾಡದವರದಂತೆ ಮೌನವಾಗಿಯೇ ಇದ್ದರು. ಚನ್ನಬಸವಣ್ಣ, ಇನ್ನೊಂದು ವಚನವೂ ನನ್ನನ್ನು ಕಾಡುತ್ತಿದೆ ಎಂದು ಇಂತೆಂದರು. ಕಾಗೆ ವಿಷ್ಟಿಸುವ ಹೊನ್ನ ಕಳಸ ಒಹುದರಿಂದ ಒಡೆಯರು ಬೋಗೈಸುವ ಚಮ್ಮಾವುಗೆಯ ಮಾಡಯ್ಯ. ಅಯ್ಯ, ನಿಮ್ಮ ಶರಣರ ಪಾದಕ್ಕೆ ಚಮ್ಮಾವುಗೆಯ ಮಾಡಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಸೆರಗೊಡ್ಡಿ ಬೇಡುವೆ, ಇದೊಂದೇ ವರವ ಕರುಣಿಸಯ್ಯ. ಬಸವಣ್ಣ ಮೆಲ್ಲನೆ, ಆದರೆ ಸ್ಪಷ್ಟವಾಗಿ ನಿನ್ನ ಮಾತಿಗೆ ಬದ್ಧನಾಗಿರಲು ಸದಾ ಸಿದ್ಧನಿರು. ಅದೇ ಅವರಿವರ ಗುದ್ದಾಟಕ್ಕೆ ಸದ್ದಿರದ ಶುದ್ಧತೆ ಎಂದರು. ಬಸವಣ್ಣನವರು ಮಂತ್ರಿ ಪದವಿಯನ್ನು ತ್ಯಜಿಸಿದರಂತವೆ. ಬದ್ಧ ವೈರವ ತೋರಿ ಮನದುರಿಯ ನೆಬ್ಬಿಸಿ ಕೊಡಿಸಿದರಂತೆ ಅಣ್ಣನಿಗೆ ಆಗದವರು ಬಿಡುಗಡೆ ಪತ್ರವನ್ನು. ಮಂತ್ರಿ ಪದವಿಯ ಘನತೆಗೆ ಕುಂದು ತಂದಿರಿ ನೀವು. ಶಾಂತಿ ನೆಮ್ಮದಿ ಕೆಡದಿದೆ ನಿಮ್ಮಿಂದ ನನ್ನ ರಾಜ್ಯದಲ್ಲಿ.

0: ತೊಲಗಿ ಈ ಕ್ಷಣವೇ ಮಂತ್ರಿ ಪೀಠದಿಂದ ಇಳಿದು ಎಂದರಂತೆ ಬಿದ್ದಿಳದ ಸ್ವರೂಪ.
1: ಒಂದು ನಾನಿರಬೇಕು, ಇಲ್ಲದಿದ್ದರೆ ನ್ಯಾಯ ಸಮಿತಿ ಇರಬೇಕು, ನಿರ್ಧರಿಸಿ ನೀವೇ ಎಂದಾಡಿದ ಮಾತಿಗೆ ಕೆರಳಿ ಕಳಿಸಿದರಂತೆ ಬಿಜ್ಜಳರಸರು ಬಸವಣ್ಣನನ್ನು, ನೀವಿರಿ ನಿಮ್ಮ ಮನೆಯಲ್ಲಿ ಎಂದರು. ಹಿ ಬೇಕೆನೆಗೆ ವಿಶ್ರಾಂತಿ, ರಾಜಕಾರಣದಲ್ಲಿ ಏಗುವ ಮನವಿಲ್ಲವೆನೆಗೆ.

ಸಂಗಮಕ್ಕೆ ಹೋಗುವೆನು ಎಂಬ ಬಸವಣ್ಣನ ಮಾತಿಗೆ ಒಪ್ಪಿರುವಂತೆ ಅರಸರು ತ್ಯಜಿಸುವವರು ಮಂತ್ರಿ ಪದವಿಯ ಹೇಳಿ ರಣಹೇಳಿ ವಿಚಾರಣೆಯನ್ನು ಎದುರಿಸುವ ಧೈರ್ಯವಿಲ್ಲದೆ ಮುಖ ತಪ್ಪಿಸಿ ಕೊಂಡಿಹರಿಂತು ಎನ್ನುತ್ತಿಹರು ಬಸವಣ್ಣನಿಗೆ ಆಗದವರು. ಸಾ ಕೆನಗಿನ್ನು ಲೌಕಿಕ ಎಂದು ಸ್ವಯಂ ನಿವೃತ್ತಿಯನ್ನು ಘೋಷಿಸಿದರಂತೆ ಬಸವಣ್ಣ. ನೂರಾರು ಬಗೆ ಬಗೆಯ ಮಾತು ಸಾವಿರ ಸಾವಿರದ ರಾಗಗಳಲ್ಲಿ ಕಲ್ಯಾಣದ ಎಲ್ಲೆಲ್ಲೂ ಪಲ್ಲವಿಸುತ್ತಿತ್ತು. ಕಲ್ಯಾಣ ಸ್ತಬ್ಧ, ಅಯ್ಯೋ ಹೀಗಾಗಬಾರದಿತ್ತು ಎನ್ನುವ ರೋದನ ಎಲ್ಲೆಡೆಯಲ್ಲಿ, ಮಂದ್ರಶ್ರುತಿಯಲ್ಲಿ, ಅಲ್ಲಲ್ಲಿ ಜನಜಂಗುಳಿ. ವಿಷಯವನ್ನು ಅರಿತಂತೆ ಬಂದು ಹೋಗುವವರ ಸಂಖ್ಯೆಯು ಇಮ್ಮಡಿ ಮುಮ್ಮಡಿ ನೂರ್ಮಡಿ. ಬಂದು ಹೋಗುವವರು ಹೊತ್ತು ತಂದು ಬಿತ್ತರಿಸುತ್ತಿದ್ದ ಸುದ್ದಿ ಹೀಗಿತ್ತು. ಬಸವಣ್ಣ ಅರಸರಿಗೆ ಸಹಿಸಲು ಅಸಾಧ್ಯನಂತಾದ. ಅರಸರಿಗೆ ಸಹಿಸಿ ಸಹಿಸಿ ಸಾಕಾಗಿತ್ತು. ಬೇಡ ಎನ್ನರು, ಇರು ಎನ್ನರು, ನನ್ನ ದಾರಿಯು ನನಗೆ, ಅಡ್ಡಿ ಬರದಿರಿ ನೀವು, ಪೊಗರುತನ ತೋರಿದ್ದರಂತೆ ಬಸವಣ್ಣ. ಹೊಲೆಯ ಹಾರುವರ ಸಂಬಂಧ ಅರಸರಲ್ಲಿ ರೇಜಿಗೆ ಹುಟ್ಟಿಸಿದೆ. ಭಂಡಾರದ ಹಣ್ಣ ತಿಂದು ತೇಗಿ ನೀಡಿ ಬೊಜ್ಜು ಬೆಳೆಸಿದ ಅಧರ್ಮಕ್ಕೆ ತ್ಯಾಗ ಪತ್ರವ ಪಡೆದು ನೆಮ್ಮದಿಯ ತಾಳಿದರಂತೆ ಅರಸರು. ಕತ್ತಲೆಯ ಕರಾಳತೆಗೆ ವಾತ್ಸಲ್ಯ, ಬಾಂಧವ್ಯ, ಸ್ನೇಹ, ಮೈತ್ರಿ, ವಿಶ್ವಾಸ ಮಣ್ಣು ಮುಕ್ಕಿ. ಪಡೆದ ಉಪಕಾರದ ನೆನಪಿಲ್ಲದೆ ಗಳುಹ ತೊಡಗುವವರ ಸಂಖ್ಯೆ ಹೆಚ್ಚುತ್ತಲೇ ಇತ್ತು. ಇದ್ದಾಗ ಹೊರಮುಖದ ಗೌರವ ತೋರುತ್ತಿದ್ದವರು ಅಧಿಕಾರವಿಲ್ಲ ಎಂದರಿತಂತೆ ಒಳಮನದ ಗೋರಿ ಪ್ರಚರಿಸುತ್ತಿದ್ದರು. ಮತ್ತೆ ಮತ್ತೆ ಮಾತು ಹೊಸದಾಗಿ ದಾಳಿ ಮಾಡಿ ರಿಂಗಣಿಸತೊಡಗಿತು. ಮಾಡಬಾರದು ಮಾಡಿದರೆ ಆಗಬಾರದ್ದು ಆಗುತ್ತದೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನ ಭಂಡಾರಿ ಬಸವಣ್ಣನವರು. ತನ್ನ ಭಕ್ತಿಯೇ ತನ್ನ ಶಕ್ತಿ ಎಂದರಿತು ನಡೆದವಗೆ ಇಂದು ಆ ಭಕ್ತಿಯೇ ಬಾಳಿಗೆ ಮಾರಕವಾಗಿದೆ. ಜಗದ ಮಹಾದ್ಭುತ ಬಸವ ಎಂಬುದು ಹುಸಿಯಾಯಿತು ನಿಜಸ್ಥಿತಿಯನ್ನು ಕಂಡು. ತನ್ನ ನಿಜ ಬಂಧುಗಳ ಕಲರವಕ್ಕೆ ಸೋತು ತ್ಯಜಿಸಿದನು ಬಸವಣ್ಣ. ತಾನಾಗಿ ಸಿರಿಪೀಠವ ಎಲ್ಲವನ್ನು ನೆನೆಯುತ್ತಾ ನೆನೆಯುತ್ತಾ ಕಲ್ಯಾಣ ಮತ್ತೆ ಮತ್ತೆ ಉನ್ಮಾದಕ್ಕೆ ಒಳಗಾಗುತ್ತಿತ್ತು. ಬಸವಣ್ಣನವರು ನಿರ್ಲಿಪ್ತತೆಯಿಂದ ಬಂದುದೆಲ್ಲವನ್ನು ಬಂದಂತೆಯೇ ಸ್ವೀಕರಿಸುತ್ತಿದ್ದರು. ಮನದಲ್ಲಿ ಮಾತ್ರ ಸತತವಾಗಿ ಸಂಗಮ ಸಂಗಮ ಸಂಗಮ ರಿಂಗಣಿಸುವಿಕೆ. ಮನವು ಇರಲಾಗದು ನನಗಿಲ್ಲಿ, ಬದುಕಿರುವುದಿನ್ನು ಸಂಗಮೇಶ್ವರ ಸನ್ನಿಧಿಯಲ್ಲಿ ಎಂದು ಹಲುಬುತ್ತಿತ್ತು. ಬಸವಣ್ಣನವರು ಮೌನಧಾರಿಗಳಂತೆ ಗೋಚರಿಸುತ್ತಿದ್ದರು. ತನ್ನ ಅಂತರಂಗದ ಆಲಾಪವನ್ನು ಯಾರಲ್ಲಿ ಬಿನ್ನೈಸುವುದು, ಯಾರಲ್ಲಿ ಬಿತ್ತರಿಸುವುದು ಎಂಬುದೇ ಅವರೆದಿಗೆ ಅರಿವಾಗದಿರುವಂತಹ ವಿಷಯವಾಗಿತ್ತು. ಸಂಗಮದಿಂದ ಕಲ್ಯಾಣಕ್ಕೆ ಬಂದ ನಾನು, ಕಲ್ಯಾಣದಿಂದ ಮತ್ತೆ ಸಂಗಮಕ್ಕೆ ಹೋಗುತ್ತಿರುವಂತಹ ಈ ದುಸ್ಥಿತಿಯಲ್ಲಿ ನನ್ನ ಬಗ್ಗೆ ಯಾರಲ್ಲಿ ಪ್ರೀತಿ, ವಾತ್ಸಲ್ಯ, ಕೋಪ, ಅಸೂಯೆ, ಕರುಣೆ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಬದುಕಿನುದ್ದಕ್ಕೂ ಮಾನವರಾಗಿ ಜನಿಸಿರುವ ನಾವು, ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಬದುಕಿ ನಮ್ಮ ಬದುಕಿನ ಉನ್ನತಿಯನ್ನು ಕಾಣಬೇಕು ಎಂಬ ಹಂಬಲದಿಂದ ಇದ್ದವನಿಗೆ ನನ್ನ ಉಸಿರು ಬಿಸಿಯುಸಿರಾಗಿ ನನ್ನೆದೆಯನ್ನು ತಿವಿಯುತ್ತಿದೆ. ಅಯ್ಯೋ ನನ್ನ ಬದುಕಿಗೆ ನಾನಿನ್ನು ಯಾವ ಪರಿವರ್ತನಾ ಮಾರ್ಗವನ್ನು ತೋರಿಕೊಡಲಿ? ಅರಿವಾಗದ ರೀತಿಯಲ್ಲಿ ಹಲಗುತ್ತಲೇ

0: ಕೇಳುಗರೆ, ಇದುವರೆಗೂ ಬಸವಣ್ಣನವರ ಜೀವನದ ಆದರ್ಶಗಳ ಭಾಗ 11 ಕುರಿತು ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ವೃದ್ಧಾಪ್ಯ ಹಾಗೂ ಆರೋಗ್ಯ ಸಮಸ್ಯೆ ಕುರಿತು ಹುಣಸೂರು ತಾಲೂಕಿನ ತಟ್ಟೆಕೆರೆ ಗ್ರಾಮದ ಶ್ರೀಮತಿ ಚಂದ್ರಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
3: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ ಇವತ್ತು ವಿಶೇಷವಾಗಿ ನಮ್ಮ ಒಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಎಂಬ ವಿಷಯದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ತಟ್ಟೆಕೆರೆ ಗ್ರಾಮದ ಶ್ರೀಮತಿ ಚಂದ್ರಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧಾಪ್ಯ ಜೀವನ ಆಗಿರ್ಬೋದು, ಎಷ್ಟೆಲ್ಲ ಶ್ರಮ ಜೀವನ ಇದೆ, ಆ ಶ್ರಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಹೇಗೆ ಎದುರಿಸ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ.
4: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮದೊಂದು ಕಿರುಪರಿಚಯವನ್ನ ಮಾಡಿಕೊಡಿ. ಎಲ್ಲಿ ಅವರು, ಯಾವ ಊರಿಂದ ಬಂದಿದ್ದೀರಾ?
5: ನನ್ನ ಹೆಸರು ಚಂದ್ರಮ್ಮ, ತಟಕೆರೆಯಿಂದ ಬಂದೀವಿ.
4: ತುಂಬಾ ಖುಷಿ ಆಯ್ತು ಅಮ್ಮ ನಿಮ್ಮ ಪರಿಚಯವನ್ನ ಮಾಡಿಕೊಂಡು. ಎಷ್ಟು ವಯಸ್ಸಾಗಿದೆ ಅಮ್ಮ ನಿಮಗೆ?
5: ಹಂಗೆ 61 ವಯಸ್ಸು.
4: ಮುಂಚೆ ಎಲ್ಲರೂ ಶಾಲಾ ಶಿಕ್ಷಣ ಪಡ್ಕೊಂಡಿದ್ರ, ಏನಾರು ಸ್ಕೂಲ್ಗೆ ಹೋಗಿದ್ರ ನೀವು?
5: ಅಯ್ಯೋ, ಸ್ಕೂಲ್ ಬಾಕಲ್ನೇ ಎತ್ತಿಲ್ಲ ಕಣವ, ನಾನು ಸ್ಕೂಲೇ ನೋಡಿಲ್ಲ ಯಂಗದಿಂದ.
4: ಶಿಕ್ಷಣ ವ್ಯವಸ್ಥೆ ಇತ್ತ ನಿಮ್ಮ ಕಾಲದಲ್ಲಿ?
5: ಇತ್ತು ಏನೋ ಇವೆಲ್ಲ ಗೊತ್ತಿಲ್ಲ ನನ್ಗೆ. ಅವತ್ತು ಸ್ಕೂಲ್ ಇತ್ತು, ಇದ್ರೂ ನಾವು ಸ್ಕೂಲ್ ಬಾಕ್ಲ ಅಂತಾನೆ ಹೋಗಿ ನೋಡಿಲ್ಲವ ನಾವು. ಯಾಕೆಂದ್ರೆ ಅಪ್ಪ ಅಮ್ಮ ಕಳಿಸಿಲ್ಲ ಅವತ್ತು. ಬಡ್ತಾನೆ ಬಡ್ತಾನೆ ಏನು ಗೊತ್ತಿಲ್ಲ, ಅವತ್ತು ಕಳಿಸ್ಬೇಕು ಅಂತ ಗೊತ್ತಿಲ್ಲ. ಬಡ್ತಾನ ಪ್ರಶ್ನೆ ಒಕ್ಕಡಿಕೆ ಕಳಿಸ್ಬೇಕು ಅನ್ನೋದು ಅವ್ರಿಗೂ ಓಡಿಲ್ಲ. ನಮ್ಗೆ ಹೋಗ್ಬೇಕು ಅನ್ನೋದು ನಮ್ ಹೊಲ ಕಳ್ಸರು, ದನ ಮೇಷ ಕಳ್ಸರು, ಇನ್ನೇನ್ ಮಾಡದವ ಹೊಲ ಕಾಯ್ಕೊಂಡು ಸಂದು ದನ ಕಾಯ್ಕೊಂಡು ಮನೆಗೆ ಬರು.
4: ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೆಲಸ ಮಾಡ್ಕೊಂಡ್ ಬಂದಿದ್ರಿ?
5: ವಯಸ್ಸಿಂದ ಕೆಲಸ ಮಾಡಿರೋದೇ ಮಾಡಿರೋದು ಕೆಲಸ.
4: ಮನೇಲಿ ಯಾರ್ಯಾರಿದ್ದೀರಿ ಅಮ್ಮ ನೀವು?
5: ನಮ್ಮ ಮನೇಲಿ ಈಗ ನಾವಿರೋದು ಇಬ್ಬರೇ, ನಮ್ಮ ಯಜಮಾನರು ನಾವಿಬ್ರೇ ಇರೋದು.
4: ಮಕ್ಳು
5: ಇಬ್ರು ಇದ್ರು, ಒಬ್ಬ ಮಗ ತೀರೋಗ್ಬಿಟ್ಟ, ಒಬ್ಬ ಮಗಳವಳೆ ಮದುವೆ ಮಾಡಿದೀವಿ, ಅವಳಿಗೆ 2 ಮಕ್ಕಳದೆ. ನಾವೀಗ ಇಬ್ರೇ ಇರೋದು, ಗಂಡ ಹೇಳ್ತೀರಿ ಇಬ್ರೇ.
4: ಮುಂಚೆ ಎಲ್ಲ ಏನ್ ಕೆಲಸ ಮಾಡ್ತಿದ್ರಿ?
5: ಮುಂಚೆ ಎಲ್ಲ ಹೊಲ ಮನೆ ಕೆಲಸ ಮಾಡ್ತಿದ್ದೋ, ಆರಂಭ ಮಾಡ್ತಿದ್ದೋ, ಕೂಲಿ ಮಾಡ್ತಿದ್ದೋ, ಮಣ್ಣು ಗಿಣ್ಣೆ ಎಲ್ಲ ಓದ್ತೀವಿ, ಬಾವಿ ಮಣ್ಣು ಕವಲೆ ಮಣ್ಣು ಎಲ್ಲ ಓದ್ತಿ, ಜೀವನ ಮಾಡಿ ಕಷ್ಟಪಟ್ಟು ಮಕ್ಕಳು ಸಾಕಿ ಇವತ್ತು ಬೆಳೆಸಿ ಮಕ್ಕಳನ್ನ ಓದಿಸಿ ಅವನು ನಾವು ಓದಿಸಿ ಎಲ್ಲ ಕೆಲಸ ಎಲ್ಲಾನು ಮಾಡಿವ. ನಾವು ಜೀವನ ಮಾಡ್ಬೇಕಾದ್ರೆ ಕಷ್ಟ ಆಗಿತ್ತು. ಇವತ್ತು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೇನು ತೊಂದರೆ ಇಲ್ಲ, ಆರೋಗ್ಯ ನೆಮ್ಮದಿ ಇಲ್ಲ, ಜೀವನಕ್ಕೆ ನೆಮ್ಮದಿ ಇಲ್ಲವ,
4: ಬರುವ ಕಷ್ಟ ಇವತ್ತು. ಆರೋಗ್ಯ ಅನ್ನೋದು ಆ ಕಾಲದಲ್ಲಿ ತುಂಬಾ ಯಥೇಚ್ಛವಾಗಿ ಸಮೃದ್ಧಿಯಾಗಿ ಇರ್ತಿತ್ತು. ಇಚ್ಚಿನ ದಿನಗಳಲ್ಲಿ ಏನೇ ಇದ್ರು ಕೂಡ ಆರೋಗ್ಯ ಅನ್ನೋದು ಲಭಿಸ್ತಾ ಇಲ್ಲ. ಈ ನಿಟ್ಟಲ್ಲಿ ಈಗ ನೀವು ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಏನ್ ತರ ಕೆಲಸ ಮಾಡ್ತಿದ್ರಿ?
5: ಏನ್ ತರ ಹೊಲದ ಕೆಲಸ ಮಾಡ್ತಿದ್ದು, ಯಾವತರ ಹೊಗೆ ಸೊಪ್ಪು ನಿಮ್ಗೇನ್ ಗೊತ್ತಾಗೋದಿಲ್ಲ, ಹೊಗೆ ಸೊಪ್ಪು ಅಂದ್ರೆ ಅದೆಲ್ಲ ಗಿಡ ಎಲ್ಲ ನೆಡೋದು, ಗೊಬ್ಬರ ಹಾಕೋದು, ಅದಕ್ಕೆ ಮಣ್ಣೇರ್ ಹಾಕೋದು, ಈ ಹೊಲದಲ್ಲಿ ಕಳೆ ಕೀಳೋದು, ನಾಟಿ ಮಾಡೋದು, ಕೊಯ್ಲು ಕುಯ್ಯೋದು, ಹರಿ ಕಟ್ಟೋದು, ಹೊರೆ ಹೊರೋದು, ಗದ್ದೆ ನಾಟಿ ಮಾಡೋದು, ಗದ್ದೆ ಕಳೆ ಕೀಳೋದು, ಅವೆಲ್ಲ ನಮ್ಮ ಕೆಲಸನೇ ಆಗಿತ್ತು. ನಾವೇ ಮಾಡ್ತಿದ್ದೆ ಅವೆಲ್ಲ ಕೆಲಸ.
4: ಎಷ್ಟು ಕೊಡ್ತಿದ್ರು ಅವಾಗ ಕೂಲಿ?
5: ಅವಾಗ ಏನು ಕೊಡ್ತಿದ್ರು ನಮ್ಗೆ? 5 ಒಂದೂವರೆ ರೂಪಾಯಿನಿಂದಾನು ಕೂಲಿ ಮಾಡಿರೋದು ನಾವು. 1.5 ಒಂದು ದಿವಸಕ್ಕೆ 1.5 ಕೂಲಿ ತಾವಿಂದಾನು ಕೂಲಿ ಮಾಡಿದ್ವಿ ನಾವು. ಅಷ್ಟಿಂದ ಹಿಡಿದು 30 ರೂಪಾಯಿ ಗಂಟು ಮಾಡಿದು. ಕೊನೆಯಲ್ಲಿ ದಿಢೀರ್ ಅಂತ ಅದೇನು ಗೊತ್ತ, 100 ರೂಪಾಯಿ ಎರಗ್ತು, 100 ರೂಪಾಯಿನೇ ಲಾಸ್ಟ್ ನಾವು ಕೂಲಿ ಮಾಡ್ಬೇಕಾದ್ರೆ. ಇವತ್ತು 500 ರೂಪಾಯಿ

0: ಕೂಲಿ ನಮ್ ಕೈಗೆ ಹೋಗಿ ಒಂದಿವ್ಸನ ಕೆಲಸ ಮಾಡಕ್ ಆಯ್ತಾ ಇಲ್ಲ. ಇವತ್ ನಾವೇ ಕೊಡ್ತಿದ್ದ 500 ರೂಪಾಯಿ ಕೂಲಿ ನಾವೇ ಕೊಡ್ತಾ ಇವಿ ಇವತ್.
1: ಅಂದ್ರೆ 1.5 ರೂಪಾಯಿಂದ ಇಲ್ಲಿ ತನಕ ಕೂಲಿಯನ್ನ ಮಾಡ್ಕೊ ಬಂದಿದ್ದು ಒಂಥರ ಅಚ್ಚರಿ ಸಂಗತಿ. ಆ ನಿಟ್ಟಿನಲ್ಲಿ ಆ 1.5 ರೂಪಾಯಿನೇ ಅವಾಗ ಜಾಸ್ತಿ ಕೂಲಿ. ಈಗ ನೀವು 1.5 ರೂಪಾಯಿ ಅಂತ ಹೇಳಿದ್ರಲ್ಲ, ಆ 1.5 ರೂಪಾಯಿ ಹೇಗ್ ಸಾಕ್ತಿತ್ತು ಜೀವನ?
0: ಎಲ್ಲ ಸಾಕ್ತಿತ್ತು, ಪ್ರತಿಯೊಂದು ಅವತ್ತು ತೊಂದ್ರೆ ಏನಿಲ್ವಲ್ಲ, ಅವತ್ತು ಯಾರು ಇಲ್ವಲ್ಲ, ನಮಗ್ ನಾವೇ ತಾನೇ. ಅವತ್ತು ಯಾರು ಇಲ್ಲ, ಅದಕ್ಕೇನು ಲೈಟ್ ಬಿಲ್ ಕಟ್ಟಬೇಕು ಅನ್ನಂಗಿಲ್ಲ, ನಲ್ಲಿ ಬಿಲ್ ಕಟ್ಟಬೇಕು ಅನ್ನಂಗಿಲ್ಲ, ಎಂಥದೂ ಇಲ್ಲ, ಏನೂ ಇಲ್ಲ. ಅದೊಂದು 1 ರೂಪಾಯಿ ಕೂಲಿ ತಂದು ನಾವು ಗಂಡೆಂಟಿ ಜೀವನ ಸಾಕದೇ ದೊಡ್ಡ ಕಷ್ಟ. ಅದರಲ್ಲೇ ಇದಕ್ಕೆ ಎಲ್ಲ ಬರೋದು ಮನೆಗೆ, ಸಕ್ಕರೆ ಕಾಫಿ ಪುಡಿ, ಬಟ್ಟೆ ಸೋಪು, ಸೀಮೆಣ್ಣೆ ತಂದು ಕೊಂಡೆ ಜೀವನ ಮಾಡ್ಬೇಕು. ಅವತ್ತು 1 ರೂಪಾಯಿಗೆ ಅದೆಲ್ಲ ಸಿಕ್ಕದು. ಇವತ್ತು ಸಿಕ್ಕದವ ಸ್ಟಪ್ ಬೆಲ್ದಚ್ಚು 10 ಪೈಸೆಗೆ ಒಂದು ಹಚ್ಚು ಸಿಕ್ಕದ. ಅವತ್ತು ಇವತ್ತು ಸಿಕ್ಕದ ಅದು 1 ರೂಪಾಯಿಲಿ ಎಷ್ಟು ಓದ್ತದೆ ಎಲ್ಲಿ ಹಾಕಾಕು ನೀನು ಯೋಚನೆ ಮಾಡು. ಒಂದು ಸೇರಕ್ಕಿಗೆ 1 ರೂಪಾಯಿ ಅವತ್ತು ದುಡ್ಡಿದ್ದು. ಒಂದು ಸೇರಕ್ಕಿ ತಂದ್ರೆ 4 ದಿವಸ ಜೀವನ ಮಾಡ್ಬೋದಿತ್ತು ನಮ್ಮ 2 ಮಕ್ಕಳು ನಾವೆಲ್ಲ. ಇವತ್ತಷ್ಟಿದ್ದದ 70 ರೂಪಾಯಿ 80 ರೂಪಾಯಿ ಒಂದು ಸೇರಕ್ಕಿ ಇವತ್ತು ಅಲ್ವಾ. 1 ರೂಪಾಯಿಗೆ 4 ಸೇರು 3 ಸೇರು ರಾಗಿ ಅವತ್ತು. ಅವಾಗ ಇವತ್ತು 50 ರೂಪಾಯಿ ಒಂದು ಸೇರು ರಾಗಿ, 50 ರೂಪಾಯಿ ಆಗದ ಇವತ್ತು ಒಂದು ಸೇರು ರಾಗಿ.
1: ಅಂದ್ರೆ 1.5 ರೂಪಾಯಿಲಿ ಸಾಮಾನುಗಳ ಬೆಲೆ ಅಗ್ಗವಾಗಿರ್ತಿತ್ತು, ಎಲ್ಲವನ್ನೂ ಕೊಂಡು ಬಂದಿರ್ತಿತ್ತು.
0: 10 ರೂಪಾಯಿ ತಕೊಂಡೋದ್ರೆ ನಮ್ಮ ಅಪ್ಪ ನಮ್ಮ ಮನೆ 10 ರೂಪಾಯಿ ತಕೊಂಡೋದ್ರೆ ನಾವು 5 ಜನ ಮಕ್ಕಳಿದ್ದು 5 ಜನ 5 ಜನಕ್ಕೂ ಮನೆ ಜನಕ್ಕೆ ಮನೆ ಮಕ್ಕಳಿಗೆಲ್ಲ ಫುಲ್ ಹೊಸ ಬಟ್ಟೆ ತಕೊಂಡು ಮನೆಗೆ ತಂದು ಹಬ್ಬ ಮಾಡಿ ಹುಣ್ಣಿಮೆ ಮಾಡಿ ಅವತ್ತೆಲ್ಲ ಆ ತರ ಮಾಡಿ.
1: ಈಗ 1 ರೂಪಾಯಿ ಜೀವನ ಅಂತ ಹೇಳ್ತಿದ್ರೆ ಆ 1 ರೂಪಾಯಿಲಿ ಎಲ್ಲವೂ ಸಾಕ್ತಾ ಇತ್ತು, ಎಲ್ಲವೂ ಬರ್ತಾ ಇತ್ತು ಅಂತ ನಿಟ್ಟು.
0: ಇವತ್ತು 500 ರೂಪಾಯಿ ತಂದ್ರು ಜೀವನ ನಡೀತಾ ಇಲ್ಲ. ಯಾಕೆ? 1 ಲೀಟರ್ ಎಣ್ಣೆ 200 ರೂಪಾಯಿ ಆಗದೆ, 1 ಕೆಜಿ ಸಕ್ಕರೆ 50 ರೂಪಾಯಿ ಆಗದೆ, 1 TA 10 ರೂಪಾಯಿ ಆಗದೆ, 15 ರೂಪಾಯಿ ಇಲ್ಲಿ ನಿಮ್ಮಲ್ಲಿ ನಮ್ಮ ಹಳ್ಳಿಲಿ 10 ರೂಪಾಯಿ 5 ರೂಪಾಯಿ, ಒಂದು ಬಟ್ಟೆ ಸೊಪ್ಪು 30 ರೂಪಾಯಿ ಆಗದೆ ಜೀವನ ನಡಿ ಅಂದ್ರೆ ಹೆಂಗ್ ನಡ್ದದ 500 ರೂಪಾಯಿಲಿ ಹೇಳವ ನೀನೆ. ಈಗ ಮಧ್ಯದಲ್ಲಿ ನಾವು ಬೇರೆ ಪೇಷೆಂಟ್ಗಳು ಒಂದ್ ಮಾತ್ರೆ ತಗತೀನಿ ಅಂದ್ರೆ ಹೋಗಿ 300-400 ರೂಪಾಯಿ ಮಾತ್ರೆಗೆ 10 ಮಾತ್ರೆ ತಗಬೇಕ್ರೆ 300 ರೂಪಾಯಿ ದುಡ್ಡು ಬೇಕು. ನಿನ್ ಜೀವನ ಹೆಂಗವ ನಡ್ದದ 500 ರೂಪಾಯಿಲಿ? ಟೀ ಕುಡಿಯಕ 10 ರೂಪಾಯಿ ಬೇಕು, ಹೆಂಗ್ ನಡ್ದದ ಜೀವನ? 500 ರೂಪಾಯಿಲಿ ಎಷ್ಟು ನಡ್ಸ್ಬೋದವ? ನಡ್ಸಕ್ ಆಯ್ತದ? ಆಗದಿಲ್ಲ. ಮತ್ತೆ ಒಂದ ನಾನ್ ಹೇಳ್ತಾ ಇದ್ರು 10 ಪೈಸೆ ಒಂದ್ ಹಚ್ಚ ಬೆಲ್ಲ ಅಂತ. ಅವತ್ತು 5 ಪೈಸೆ ಒಂದು ಟೀ ಪಟ್ನ 10 ಪೈಸೆ ಬೆಲ್ಲ ಅವತ್ತು. ಲೆಕ್ಕ ಎಷ್ಟು ಗೊತ್ತಿತ್ತು ಅವತ್ತು? ನಾನ್ ಕಣ್ಮಟ್ಕೆ ನಾನು ಚಿಕ್ಕೊಳಗಿದ್ದಂಗ್ಲೇ ಅಷ್ಟು ಅಷ್ಟಿತ್ತು. ಇವತ್ತು ಇವತ್ತು ಎಷ್ಟಿದ್ದದು ರೇಟು? 10 ಪೈಸಕ್ಕೆ ಒಂದಷ್ಟು ಉದ್ದಲ್ಲಿ ಸೀತಲ್ ಸೀಮೆಣ್ಣೆ ಕೊಡೋರ್ ಕಣ 10 ಪೈಸಕ್ಕೆ ಇವತ್ತು ಕೊಟ್ಟಾರ ಇವತ್ತು. ಅವು ಸಕ್ಕರೆ ಅನ್ನೋದೇ ಇಲ್ಲ, ಅದು ಗೊತ್ತೇ ಇಲ್ಲ ಜನಕ್ಕೆ ಅವ ಸಕ್ಕರೆ ಅಂತ. ನಾವು ಚಿಕ್ಕೋರಾಗಿದ್ದಾಗ ಸಕ್ಕರೆ ಅನ್ನೋದು ನಮ್ಗೆ ಗೊತ್ತಿರ್ತಿತ್ತಿಲ್ಲ. ಆಮೇಲೆ ಆಮೇಲೆ ಆಮೇಲೆ ಸಕ್ಕರೆ ಬಂದಿದ್ರದ್ದು. ಫಸ್ಟ್ ಎಲ್ಲ ಸ್ಟಾರ್ಟಿಂಗ್ ಬೆಲ್ಲನೇ ಕಾಫಿ ಹುಡಿನೆ ಟೀ ಪಡ್ನೇ ಅದೇ ಯಾವತ್ತು. ಸೀಮೆಣ್ಣೆ ದೀಪನೇ ಯಾವ ಸೌದೆ ಒಲೆನೇ ಮಣ್ಣು ಮಡ್ಕೆನೇ
1: ಬಳಕೆ ಮಾಡ್ಕೋತಿದ್ರ
0: ಬಳಕೆ ಮಾಡ್ಕೋತಿದ್ದು ಅವೆಲ್ಲ ನಿಮೇ ಅವೆಲ್ಲ ನಡೀತಿದ್ದು ಅವತ್ತು. ಇವತ್ತು ಸ್ಟೀಲ್ ಪಾತ್ರೆನ ನಾನು ಕಂಡಾಗ್ಲೇ ಗೊತ್ತಿತ್ತಿರ್ತಿಲ್ಲ ನಾನು ಎಷ್ಟೋ ದೊಡ್ಡದಾದ್ಮೇಲೆ ಸ್ಟೀಲ್ ಪಾತ್ರೆ ಬಂದಿರೋದು ಪ್ರಪಂಚಕ್ಕೆ. ಅವತ್ತಂತ ಜೀವನ ಎಲ್ಲ ನಡೆದದೆ ಚೆನ್ನಾಗಿ. ಇವತ್ತು ಇಂಥ ಜೀವನ ಬಂದು ನಮ್ಗೆ ಆರೋಗ್ಯನೇ ಸರಿಯಿಲ್ಲ.
1: ಈಗ ನೀವು ಹೇಳ್ತಾ ಇದ್ರಲ್ಲ ಹೆಂಗ್ ನಮ್ಮ ಕಾಲದಲ್ಲಿ ಎಲ್ಲ ಜಮೀನೆಲ್ಲ ಮಾಡ್ತಿದ್ವು, ಕುಯಿಲು ಎಲ್ಲ ಮಾಡ್ತಿದ್ವು, ಏನು ಬೆಳೆಗಳನ್ನ ಬೆಳ್ಕೋತಿದ್ರಿ ನೀವು?
0: ರಾಗಿ, ಭತ್ತ, ಕಾಳುಸ, ಮನೆಗೆ ಹತ್ತಿ ಅಷ್ಟು ಮಾಡ್ಕೋತಿದ್ವು ಅವತ್ತು. ನಾವು ನೆಗೆ ಅವೇನಿಲ್ಲ, ರಾಗಿ ಬೆಳಿತಿದ್ವು, ಹುಳಿ ಕಾಳು ಬೆಳಿತಿದ್ವು, ಸಡ್ಡಿ ಕಾಳು, ಎಳ್ಳು, ಹತ್ತಿ
1: ಅಷ್ಟು ಬೆಳಿತಿದ್ದಾಗ ಮನೆಗೆ ಸೌಲಭ್ಯಕ್ಕೆ ಇಟ್ಕೋತಿದ್ರ ಅಥವಾ ಮಾರುಕಟ್ಟೆಗೆ
0: ಮಾರತಿದ್ದು ಮನೆಗೂ ಆಗಷ್ಟು ಇಟ್ಕೋತಿದ್ದು.
1: ಆಗೆಲ್ಲ ಬೆಲೆ ಸಿಕ್ತಿತ್ತ?
0: ಕಡಿಮೆ ಬೆಲೆ ಕಣಮ್ಮ, ಖರ್ಚು ಕಡಿಮೆ ಅಲ್ವಾಗ, ಬೆಲೆನೂ ಕಡಿಮೆ.
1: ಅಂದ್ರೆ 1 ವರ್ಷಕ್ಕೆ ಒಂದೇ ಬೆಳೆ?
0: ಒಂದೇ ಬೆಳೆ, ಅವೆಲ್ಲ ಒಂದೊಂದೇ ಬೆಳೆ ವರ್ಷಕ್ಕೆ. ನೆನೆ 2 ಬೆಳೆ ಹಾಕದ, ರಾಗಿ 2 ಬೆಳೆ ಹಾಕದ, ಹತ್ತಿ 2 ಬೆಳೆ ಹಾಕದ, ಎಳ್ಳು 2 ಬೆಳೆ ಹಾಕದ, ಏನು 2 ಬೆಳೆ ಹಾಕಲ್ಲ. ಈಗಲೇ ಬೆಳಿತಾರ 2-3.
1: ಮಳೆ ವ್ಯವಸ್ಥೆ ಆತರ ಇತ್ತ ಅಥವಾ
0: ಇತ್ತು? ಮಳೆ ವ್ಯವಸ್ಥೆ ಆಗ ಮಳೆದೇನ್ ತೊಂದ್ರೆ ಇಲ್ಲ, ಆಗ ಮಳೆ ವ್ಯವಸ್ಥೆ ಚೆನ್ನಾಗಿತ್ತು. ಯಾರು ಪಂಪ್ ಸೆಟ್ಟೆ ಇಲ್ಲ ಆಗ, ಇತ್ತೀಚೆಗೆ ಮನೆಗೊಂದು ಪಂಪ್ ಸೆಟ್ ಆಗದೀರಿ. ಆಗಿರ್ತೇನಿಲ್ಲ.
1: ಈ ನಿಟ್ಟಿನಲ್ಲಿ ಇಂದಿನ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ರೆ ನೀವು ಏನೇನ್ ತಿಂತಿದ್ರಿ ಅವಾಗ? ನೀವು
0: ತಿನ್ನದೇನ್ ತಿನ್ನವು, ರಾಗಿ ಮುದ್ದೆ ತಿನ್ನವು, ಅನ್ನ ಊಟ ಮಾಡವು, ಸೊಪ್ಪನ್ ಸಾರು ತಿನ್ನವು. ಇನ್ನೇನು ಈ ತರಕಾರಿ ಎಲ್ಲಿ ಬತ್ತಿದ್ದ? ಬೀಟ್ರೂಟು, ಕ್ಯಾರೆಟು, ಕೋಸು, ಮೂಲಂಗಿ ಅನ್ಕೊಂಡು ಎಲ್ಲಿರ್ತಿದ್ದ ಅವತ್ತು? ಏನು ತರಕಾರಿನೇ ಇಲ್ಲ ಅವತ್ತು. ಕುಂಬಳಕಾಯಿ ಅದಿತ್ತು, ಬದನೆಕಾಯಿ ಅದಿತ್ತು, ಟಮಾಟ ಇತ್ತು, ಬೆಳೆ ಬೆಳೆ ಅಷ್ಟೇ. ಇತ್ತೀಚೆಗೆ ಬಂದಿರೋ ತರಕಾರಿ ಇವೆಲ್ಲವ. ಆಗ್ಲಕಾಯಿ ಪಡ್ಲಕಾಯಿ ಅಂತ ಇತ್ತೀಚೆಗೆ ಬಂದಿರೋವೆ ಅವೆಲ್ಲ ನಮ್ಮ ಕಾಲದಲ್ಲೆಲ್ಲ ನಾವು ಬೆಳೆಯೋಗಿಲ್ಲ ಕೈಲವು.
1: ಅಂದ್ರೆ ನೀವ್ ಹೇಳ್ತಿದ್ರಿ ಆಗಿನ ಕಾಲದಲ್ಲಿ ಆರೋಗ್ಯನ ಚೆನ್ನಾಗಿರ್ತಿತ್ತು, ಬರೀ ಟೊಮೊಟೊ ರಾಗಿ ಮುದ್ದೆ ತಿಂದ್ರೆ ಬರ್ತಿತ್ತ,
0: ಅಷ್ಟೇ ಪೌಷ್ಟಿಕರ ಇರ್ತಿತ್ತು ಕಣ ಅದ್ರಲ್ಲಿ.

0: ಹ್ಮ್ ಮಜ್ಜಿಗೆ ಮೊಸರು ಮನೇಲಿ ಬೆಣ್ಣೆ ತುಪ್ಪ ದನಗಳದು ಅಷ್ಟೇ ನೀಟಾಗ ಅಷ್ಟೇ ಚೆನ್ನಾಗಿ ಆರೋಗ್ಯ ಚೆನ್ನಾಗಿರ್ತಿತ್ತು. ಅವತ್ತು ಮಡಕೆಲಿ ಅಡ್ಗೆ ಮಾಡೋದು, ಸೌದೆ ಒಲೆಯಲ್ಲಿ ಅಡ್ಗೆ ಮಾಡೋದು, ಗ್ಯಾಸ್ ಅನ್ನೋದು ಇರ್ತಿತ್ತಿಲ್ಲ, ಮಡಕೆದ ಅಷ್ಟೇ ರುಚಿ ಬರ್ತಿತ್ತು. ಮಡಕೆಲಿ ಬಿಸಿನೀರು ಕಾಯಿಸೋದು ಎಂಥದ್ದು ಇಲ್ಲ, ಹಾಲು ತಂದು ಮಡಕೆಲೆ ಕಾಯಿಸ್ತಿದ್ದ ಅವತ್ತು. ಹ್ಮ್ ಹಾಲು ಗಡಿಗೆನು ಮಡಕೆದೇ ಹಾಕೋಣ ಅವತ್ತು, ಅನ್ನ ಮಾಡಕ್ಕೂ ಮಡಕೆ, ಸಾರು ಮುದ್ದೆ ತಂದು ಮಡ್ಕೆನೆ. ಹ್ಮ್ ಮೊಳಕಲ್ಲು, ಹ್ಮ್ ಮಿರ್ಚಿ ಇಲ್ಲ ಕರಡ್ಸಕ್ಕೆ, ಒಳಕಲ್ಲು, ಲೈಟ್ ಇಲ್ಲ ಮನೆಗೆ, ಸೀಮೆಣ್ಣೆ ದೀಪ. ಹ್ಮ್
1: ಈಗ ನೀವ್ ಹೇಳ್ತಿದ್ರಲ್ಲ ಭತ್ತ ಬೆಳೀತಿದ್ದೋ ಅನ್ನೆಲ್ಲ ಕುಟ್ಕೋತಿದ್ದೋ ಅಂತ, ಕುಟ್ಟಕ್ಕೂ ಮಿಷಿನ್ಗಳು ಇರ್ಲಿಲ್ವ ಅವಾಗ?
0: ಒಳಕಲ್ಲಲ್ಲೇ ಕುಡ್ತಿದ್ದು, ಎಲ್ಲೋ ಹುಣಸೂರಲ್ಲಿ ದೊಡ್ಡ ಮಿಷಿನ್ ಇರ್ತಿದ್ದೋ, ಅವಕ್ಕೆ ಎಲ್ಲೋ ಒಬ್ಬೊಬ್ರು ಹಾಕೊಂಡು ಹೋಗೋರು ಜಾಸ್ತಿ ಬೆಳೆಯೋರು. ಇನ್ ಸಿಕ್ಕ ಬಟ್ಟೆ ಬೆಳೆಯೋರೆಲ್ಲ ಕುಟ್ಕೊಳ್ಳೋದು ಮಾಡೋದು. ಹ್ಮ್
1: ಎಲ್ಲವೂ ಕೂಡ ಮನೆ ಒಂದು ಆಧಾರಿತವಾಗಿ ಮನೇಲೆ ಬೆಳ್ಕೊಂಡು ಮನೇಲೆ ಅದನ್ನ ಒಂದು ಸಂಸ್ಕರಣೆ ಮಾಡ್ಕೊಂಡು ಬೇರ್ಪಡಿಸ್ಕೊಂಡು ಮನೇಲೆ ಆರೋಗ್ಯನ ಜಾಸ್ತಿ ಇರ್ತಿತ್ತು.
0: ಮಾರ್ಕೆಟ್ ಹಾಕಿ ಮಾರೋರು ಹೆಚ್ಚಾಗಿ ಬೆಳೆದ ಏನ್ ಮಾಡೋದು, ಹೊಸಿ ಬೆಳೆಯರ್ ನಾವು ಮಾರ್ಕೆಟ್ ಕಾಯ್ತಿತ್ತಿಲ್ಲ, ನಮ್ಮ ಜೀವನಕ್ಕಾಗಷ್ಟು ನಾವು ಮಾಡ್ಕೊಳ್ಳೋದು ಅಷ್ಟೇ. ನಮ್ ಜೀವನಕ್ಕಾಗಷ್ಟು ಬೆಳ್ಕೊಂಡು ಬೆಳ್ಕೊಂಡು ವರ್ಷ ಇವತ್ತ ಬೆಳೆದಿದ್ದು ಇನ್ನೊಂದು ವರ್ಷಕ್ಕಂಟ ಜೀವನಕ್ಕೆ ಇರ್ಬೇಕು ಮನೇಲಿ, ಆ ತರ ಬೆಳ್ಕೊಂಡು ಮಾಡಿಕೊಂಡು ಅದನ್ನ ಬಳಸ್ಕೊಂಡು ಊಟ ಮಾಡ್ಕೊಂಡು ಹಂಗ ಜೀವನ ಮಾಡ್ಕೊಂಡು ಬಂದು ಅವತ್ತಿಂದ.

0: ಈಗ ನೀವ್ ಹೇಳಿದ್ರಲ್ಲ ಒಲೆಲ್ ಮಾಡೋದು ಮಡಿಕೆ ಎಲ್ಲಾ ಮಾಡೋದು ಅಂತಂದ್ರ, ಆ ಕಾಲದಲ್ಲಿ
1: ಬಾವಿಲಿ ನಲ್ಲಿ ನೀರಿಲ್ಲ, ಆಗ ಬಾವಿಲಿ ಸೇರ್ತಿದ್ದು ಕಣವ, ಬಾವಿಲಿ ನೀರ್ ಸೇರ್ತಿದ್ದು ಹಗ್ಗ ಹಾಕೊಂಡು ಚೌರ್ಗಿ ಹಾಕೊಂಡು ಬಾವಿಲಿ ಸೇರ್ಕೊತಿದ್ರು.
0: ಈಗ ನಿಮ್ಮ ಕಾಲದಲ್ಲಿ ಆಸ್ಪತ್ರೆಗಳಿರ್ಲಿಲ್ಲ,
1: ತಟಗೆರೆಲ್ಲ ಆಸ್ಪತ್ರೆ ಬಂದಾಗ ಎಲ್ಲೋ ಇದ್ದೋ ಹುಣಸೂರು ಗವರ್ಮೆಂಟ್ ಆಸ್ಪತ್ರೆ, ಇನ್ ಹಿಂಗೆ ಪ್ರೈವೇಟು ಗಿವಿಟು ಅದೇನು ಇತ್ತಿಲ್ಲ. ನಾಗ ಮೈಸೂರಲ್ಲಿ ಇದ್ವೋ ಏನೋ ನನಗ್ ಗೊತ್ತಿಲ್ಲ, ಅದು ಈ ಹುಣಸೂರಲ್ಲಿ ಮಾತ್ರ ಗವರ್ಮೆಂಟ್ ಆಸ್ಪತ್ರೆ ಅಂತಿತ್ತು, ಅದು ಗೊತ್ತು. ಒಟ್ಟಿನಲ್ಲಿ ನಮ್ಮೂರಲ್ಲಿ ಆಸ್ಪತ್ರೆ ಬರೋಸ್ಟ್ರಲ್ಲಿ ನಾನು ಸುಮಾರಾಗಿ ಅಂತ ಇದಾಗಿತ್ತಿಲ್ಲ, ಆಗ ಬಂದಿರೋದು ಆಸ್ಪತ್ರೆ ನಮ್ಮೂರ್ಗೆ.
0: ಅಂದ್ರೆ ಹುಷಾರಿರಲಿಲ್ಲ ಅಂತಂದ್ರೆ ಹೋಗ್ತಿದ್ರ ನೀವು ಅದಕ್ಕೆ
1: ಆಸ್ಪತ್ರೆಗೆ? ಆಮೇಲೆ ಹೋಗಿರೋದು ನಾನು ಇತ್ತೀಚೆಗೆ, ಆಗ ಆಸ್ಪತ್ರೆಗೆ ಹೋಗಂತ ನನಗೆ ಆಸ್ಪತ್ರೆಗೆ ಬರೋಂತ ಕಾಯಿಲೆನೇ ಇಲ್ಲ. ನಾನು ಹುಟ್ಟಿ ಬೆಳೆದಿದ್ದವಿಂದ ನನ್ನ ಮಗಳು ಹುಟ್ಟ ಗಂಟನು ನಾನು ಆಸ್ಪತ್ರೆ ಅಂತ ನೋಡಿಲ್ಲವ.
0: ಮಾಮೂಲಿ ಜ್ವರ ಕೆಮ್ಲು ಹೊಟ್ಟೆ ನೋವು ಬಂದಾಗ ಏನ್ ಮನೆ ಮದ್ದು ಮಾಡ್ಕೋತಿದ್ಯಾ?
1: ಎಂತ ಮದ್ದು ಮಾಡಿಲ್ಲ ನನ್ಗೆ, ಎಂತದ್ದು ಬಂದಿತ್ತಿಲ್ಲ ಕಾಯಿಲೆ. ನಾನು ಯಾವಾಗ್ಲೂ ಒಂದ್ ಮಾತ್ರೆನು ನಿಮ್ಗೆ ತೊಗೊಳ್ಳಲ್ಲ. ನನ್ ಮಗಳು ಹುಟ್ಟದಾಗ ಮಾತ್ರ ನಮ್ಮೂರ್ ಡಾಕ್ಟರ್ ಬಂದು ಒಂದು ಇಂಜೆಕ್ಷನ್ ಮಾಡಿದ್ರು ನನಗೆ. ಅಷ್ಟು ಬಿಟ್ರೆ ನಾನು ಹುಟ್ಟಿ ಬೆಳೆದಿ ನಾನು ಮದ್ವೆ ಆಗತ್ತೆ ಅನ್ಕೋವೆ. ನನ್ ಮಗಳು ಪ್ರೆಗ್ನೆಂಟ್ ಆಗಿ ಅವಳು ಡಿಲಿವರಿ ದಿವಸ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಿರೋದು ನಾನು.
0: ಅಲ್ಲಿ ತನಕ ಯಾವ್ದೇ ಚಿಕಿತ್ಸೆ ತಗೋತಿರ್ಲಿಲ್ಲ?
1: ಎಂತದ್ದು ಇಲ್ಲ ಕಣವ, ಒಂದ್ ಮಾತ್ರನು ಇಲ್ಲ, ನಾನು ಒಂದ್ ಮಾತ್ರನು ತಕೊಂಡಿಲ್ಲ.
0: ಮಕ್ಕಳು ಸಾಕೋದು ಆ ಕಾಲದಲ್ಲಿ ಎಷ್ಟು ಕಷ್ಟ ಅನಿಸ್ತಿತ್ತು ನಿಮಗೆ?
1: ಕಷ್ಟ ಅನ್ನಿಸ್ತಿತ್ತು, ಇನ್ನೇನ್ ಮಾಡಿ ಕಷ್ಟ ಅಂದ್ರು ಮಕ್ಳು ಬಿಟ್ಟು ಬಿಡಕ್ಕಾಗದ. ಅವತ್ತು ನಮ್ಮ ಮಕ್ಳು ರಾಗಿ ತಿನ್ಸಿದ್ರು ತಿನ್ಬಿಟ್ಟು ಬೆಳಿತಿದ್ದು, ಬರೀ ಹಾಲು ಕೊಟ್ರು ಕುಡಿದ್ಬಿಟ್ಟು ಸುಮ್ಮನೆ ಆಯ್ತಿದ್ದೆ. ಇವತ್ತಿನ ಮಕ್ಳು ಏನ್ ಮಾಡ್ತಾ ಗೊತ್ತಾ, ನಂಗೆ ಬೂಸ್ಟ್ ಹಾಕು ಯಾರ್ಲಿಕ್ ಸಾಕು, ಮುಟ್ಟಕ್ಕೆಲ್ಲ ಹಾಲಲ್ಲಿ ಓಡ್ತಲ್ ಮಕ್ಳು. ರೊಟ್ಟಿ ಹಾಕರು ರಾಗಿ ರೊಟ್ಟಿ, ಅವತ್ತು ರಾಗಿ ರೊಟ್ಟಿ ಹಾಕೊಡೋರು ಮಕ್ಳಿಗೆ, ಅನ್ನ ಕಡಿಮೆ ಅಲ್ವಾ ಮಕ್ಳಿಗೆ, ರಾಗಿ ರೊಟ್ಟಿ ಹಾಕಿ ಹಾಕಿ ಮಕ್ಳಿಗೆ ಕೊಡೋರು. ಇವತ್ತೇನ್ ಮಾಡ್ತಾರೆ, ಎದ್ದೊಟ್ಟಿಗೆ ಮಕ್ಳಿಗೆ ಪುಳಿಯೋಗ್ರೆ, ಬಾತು, ಚಿತ್ರಾನ್ನ, ಚಪಾತಿ, ದೋಸೆ, ಉಪ್ಪಿಟ್ಟು, ಇಡ್ಲಿ, ಅವ್ರಿಗೆ ಏನ್ ಬೇಕಾದ ಮಾಡಿ ಮಾಡಿ ಮಕ್ಕಳಿಗೆ ಊಟ ಮಾಡಿಸ್ತಾರೆ, ಸಾಕ್ತಾರೆ ಮಕ್ಕಳನ್ನ. ಇವತ್ತು ಇವತ್ತು ಇತ್ತಿತ್ತಿಲ್ಲ, ಅವೆಲ್ಲ ನಮ್ ಕಾಲದಲ್ಲಿ
0: ಕಣಿಲ್ಲ. ನಿಮ್ ಮಕ್ಕಳನ್ನು ಶಿಕ್ಷಣ ವ್ಯವಸ್ಥೆ ಕಳಿಸ್ತಿಲ್ವಾ?
1: ಕಳಿಸ್ತದ. ನನ್ ಮಗ BA BCom ಕಂಪ್ಲೀಟ್ ಮಾಡಿದೆ, ನನ್ ಮಗಳು ಎಂಟನೇ ಕ್ಲಾಸ್ ಪಾಸ್ ಆಗಿ ಒಂಬತ್ತು ಕೋರ್ಸ್ ಅಷ್ಟರಲ್ಲಿ ಸ್ನಾನಕ ಆಗ್ಬಿಟ್ಟು ಏನ್ ಕಳಿಸ್ತಿಲ್ಲ, ಹೋಗ್ನೇ ಇಲ್ಲ ಅವಳು.
0: ಈ ನಿಟ್ಟಲ್ಲಿ ನಿಮ್ಗೆ ಈಗ ಇತ್ತೀಚಿನ ದಿನಗಳಲ್ಲಿ ನೀವೇ ಹೇಳಿದ್ರಿ, ಆಗೆಲ್ಲ ಸಮೃದ್ಧಿಯಾಗಿರ್ತಿತ್ತು ಆರೋಗ್ಯ ಅನ್ನೋದು, ಯಾವುದೇ ಕಷ್ಟ ಕಾಯಿಲೆಗಳು ಇರಲಿಲ್ಲ. ಇತ್ತೀಚೆಗೆ ಆರೋಗ್ಯ ಅನ್ನೋದು ಕಡಿಮೆ ಆಗ್ತಾ ಬರ್ತಿದೆ, ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಈ ನಿಟ್ಟಿನಲ್ಲಿ ನಿಮ್ಗೆ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇಲ್ಲಿದ್ಯಾ?
1: ಇತ್ತಿಲ್ಲ ನನ್ಗೆ, ಈ ಶುಗರ್ ಒಂದೊಂದೇ ನನ್ ಸಮಸ್ಯೆ, ಏನು ಸಮಸ್ಯೆ ಇಲ್ಲ. ಮಗ ಇದ್ದವ ಸತ್ತೋಗುತ್ತ, ಮಗ 24 ವರ್ಷದ ಮಗ, ಯೋಚನೆ ಮಾಡದ್ನಲ್ಲವ ಬಂದ್ಬಿಡ್ತು ಶುಗರ್. ಡಾಕ್ಟರ್ಗಳು ಯಾರ ತಕ್ಕ ಪರೀಕ್ಷೆ ಮಾಡಿಸೋ ಹಂಗೆ ಅಂದಿದ್ದು, ಶಿಶುದ್ ಗಟ್ಟಿ ಕಣಮ್ಮ ನೀನು, ಆದ್ರೆ ಶುಗರಿಂದ ಯೋಚನೆಯಿಂದ ಶುಗರ್ ಬಂದ್ಬಿಟ್ಟದೆ ನಿನ್ಗೆ ಹಂಗಂತ ಡಾಕ್ಟರ್ 13 ಜನ ಡಾಕ್ಟರ್ ಹೇಳಿದ್ರು. ಅದನ್ನ ನಾವು ಹುಣಸೂರಲ್ಲಿ ತೋರಿಸ್ಕತ್ತಿದ್ದೋ, ಅಲ್ಲಿಂದ ಜಾಸ್ತಿ ಹುಷಾರ ತಪ್ಬಿಟ್ರೆ ನಮ್ಮ ಮಗಳು ಕರ್ಕೊಂಡು ಹೊಂಟಗಳು ಒಳ್ಳೆ ನರಸೀಪುರ ಹಾಸನ ಮಗಳು ಕರ್ಕೊಂಡು.
0: ಈಗ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಏನಕ್ಕೆ ಬಂದಿರೋದು?
1: ಕಣ್ಣು ಆಪರೇಷನ್.
0: ಕಣ್ಣು ಕಾಣಿಸ್ತಿಲ್ಲ ಅಂತ ಹೇಳಿದ್ರಲ್ಲ, ಯಾವಾಗ್ಲಿಂದ?
1: ಅಯ್ಯೋ 2-3 ವರ್ಷ ಆಯ್ತು ಕಣವ, ಕಣ್ಣು ಕಾಣಿಸಕ್ಕೆ ಜಾಸ್ತಿ ಕಾಣಿಸ್ತಿತ್ತಿಲ್ಲ.

0: ಹತ್ರದಲ್ಲಿ ಕಾಣಿಸೋದು ದೂರ ಕಾಣಿಸ್ತಿಲ್ಲ. ಈಗಂತೂ ಫುಲ್ ಕವರ್ ಆದಂಗೆ ಒಂದ್ ಸ್ವಲ್ಪ ಕಾಣಕ್ಕಿಲ್ಲ, ನಿನ್ ಮಕ್ಕನೇ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರು ನನ್ ಮಗಳು ಕ್ಯಾಂಪಲ್ಲಿ ಎಲ್ಲ ಮಾಡಕ್ಕಿಲ್ಲ ಮಾಡಕ್ಕಿಲ್ಲ ಅಂತಾರಲ್ಲ ಅನ್ಬಿಟ್ಟು ಪ್ರೈವೇಟ್ಗೆ ಹೋಗಿ ಮಾಡ್ಸ್ಕೊಳ್ಳದೆ ಸುಮ್ನಿರವ ಅಂತ ಹೇಳಿದ್ಲು. ಈಗ ಅವತ್ತೆ ಆಸ್ಪತ್ರೆಗೆ ಬಂದೆ, ಆಸ್ಪತ್ರೆಲಿ ಹೆಂಗಂತ ಹೇಳಿದ್ರು.
1: ನಿಮ್ಗೆ ಯಾವಾಗ ಗೊತ್ತಾಯ್ತು?
0: ಅವತ್ತೇನು ಬುಧವಾರನೋ ಕಣಿ, ಬುಧವಾರ ಬುಧವಾರ ಗೊತ್ತಾಯ್ತು. ಹೋದ್ ಬುಧವಾರ ನಾಲ್ಕೆ ಪಿಸ್ತಲ್ಲಿ ಆಸ್ಪತ್ರೆಗೆ ಹೋಗಿದ್ನಲ್ಲ, ಅವತ್ತು ಚೆಕಪ್ ಮಾಡ್ಸೋದ ಶುಗರ್ ಅಂತ ಹೋಗಿದೆ. ನಮ್ಮೂರ್ ಡಾಕ್ಟ್ರು ಅಲ್ಲಿದ್ರಲ್ಲ ಅವ್ರು ಕೊಟ್ರು ಸೋಮವಾರ ಕ್ಯಾಂಪ್ ಅದೇ ಬಂದು ತೋರ್ಸಿ ಅಜ್ಜಿ ನೋಡದ ಅಂತ ಹೇಳಿದ್ರು. ಅದಕ್ಕೆ ನೆನ್ನೆ ಬಂದೆ ತೋರ್ಸದ ಅನ್ಬಿಟ್ಟು ಮಾಡ್ತೀವಿ ಅಂದ್ರಲ್ಲ. ಇಲ್ಲ ಇಲ್ಲ ಇದು ಹೋಗೇ ಇಲ್ಲ, ನಾನು ಇದೇ ಫಸ್ಟ್.
1: ಈ ಕುರಿತಾಗಿ ಏನೋ ಭಯ ಇಲ್ಲ ಅಜ್ಜಿ ನಿಮ್ಗೆ?
0: ಇಲ್ಲ ಭಯ ಇಲ್ಲ. ಯಾಕೆ ಭಯ?
1: ಯಾಕಂತಂದ್ರೆ ನೀವೆಲ್ಲ ಆಗ್ಲಿಲ್ಲ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂತ.
0: ನಂಗೆ ಹೋಗಿಲ್ಲ, ಇನ್ನೇನ್ ಮಾಡಿ, ನಂಗೆ ಈಗ ಇಂಜೆಕ್ಷನ್ ಅಂದ್ರೆ ಸಿಕ್ಕಾಬಿಟ್ಟೆ ಭಯ. ಇಂಜೆಕ್ಷನ್ ಅಂದ್ರೆ ಭಯ ಇಲ್ರಿ. ಯಾರ್ಗಾರ ಪಕ್ಕದಲ್ಲಿ ಇಂಜೆಕ್ಷನ್ ಮಾಡ್ಬಿಟ್ರೆ ನಂಗೆ ಅಲ್ಲಿ ಜೀವನ ಹಿಡ್ತದ ಕಣ. ದೇವ್ರ ಏನ್ ಮಾಡೋಣ ಏನಾದದ ಒಟ್ಟಲ್ಲಿ. ಅದೇ ನಾನು
1: ಅವಾಗ ತಾನೇ ಹೇಳಿದ್ರಿ, ಹಿಂದಿನ ಕಾಲದಲ್ಲಿ ಆರೋಗ್ಯ ಚೆನ್ನಾಗಿರ್ತಿತ್ತು, ಇತ್ತೀಚಿನ ಕಾಲದಲ್ಲಿ ಕಷ್ಟ ಆಗ್ಬಿಡುತ್ತೆ. ಹಿಂದಿನ ಕಾಲದ ಆರೋಗ್ಯನ ನಾವು ಮತ್ತೆ ಪಡ್ಕೋಬೇಕು ಅಂದ್ರೆ ನಿಮ್ ಪ್ರಕಾರ ಏನ್ ಮಾಡ್ಬೇಕು? ನಾವು
0: ಏನು ಮಾಡಕ್ ಸಾಧ್ಯ ಇಲ್ಲ, ಏನು ಮಾಡಕ್ ಸಾಧ್ಯ ಇಲ್ಲ, ಆಗದಿಲ್ಲ. ಹಿಂದ್ಲ ಕತೆನೆ ಬೇರೆ, ಇವತ್ತಿನ ಕತೆನೆ ಬೇರೆ. ಯಾಕೆ ಏನ್ ಗೊತ್ತದೆ ಇವತ್ತು ಹಿಂದ್ಲದ್ದು ಏನ್ ಗೊತ್ತದೆ ಹೇಳವ ನೀನೆ. ನೀನೇ ಮಾಡು ಹೇಗಲ್ಲ, ನಮ್ ಜೀವನ ನೆಲಕ್ಕೆ ಇಟ್ಟರೆ ಹಿಂದ್ಲದ ಆರೋಗ್ಯ ಬರೋದಿಲ್ಲ. ಏನು ಮುಂದಕ್ಕೆ ಏನಾರು ತೊಂದ್ರೆ ತಕೊಂಡು ಹೋದದೆ ಹೊರತದು ಹಿಂದಿನ ಸುಖ ಎಂದಕ್ಕೂ ಬರೋದಿಲ್ಲ. ಮಾತ್ರ ನಾವೇನೇ ಮಾಡಿದ್ರು ಯಾವ್ದಾರ ತಕತೀವಿ ಅಂದ್ರೆ ನಮ್ಮನ್ನೇ ತಕೊಂಡು ಹೋದೋ ಇನ್ನೊಂದೇನಾರ ಆದದ್ದು ಅದು ಗೊತ್ತಿಲ್ಲ. ಒಟ್ಟಲ್ಲಿ ಅದ್ರ ಹಠ ಹಿಡ್ದು ನಾವೇನೇ ಮಾಡಿದ್ರು ಮಾಡ್ತೀನಿ ಅಂದ್ರೂ ಮಾಡಕ್ಕಾಗದಿಲ್ಲ.
1: ಇತ್ತೀಚಿನ ದಿನಗಳಲ್ಲಿ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಕಡಿಮೆ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಅವ್ರಿಗೇನ್ ಹೇಳ್ತೀರಾ ನೀವು?
0: ಅದ್ರ ಕತೆ ಯಾಕೆ ಹೇಳಿಯವ? ಅಪ್ಪ ಅಮ್ಮನ್ ನೋಡ್ಕೊಳ್ಳೋರ್ ಕತೆಯ? ಅಪ್ಪ ಮುಂದೂ ಲೆಕ್ಕೂ ಇಲ್ಲ. ಇವತ್ತು ಹಿಂದ ಕಾಲದಲ್ಲಿ ನೋಡ್ತಾನೆ ಇದ್ರ ಅಪ್ಪ ಅಮ್ಮ ವರ್ಷ ಗಟ್ಲೆ ಬಿತ್ಕೊಂಡ್ರು ಸೇವೆ ಮಾಡ್ತಿದ್ರು ಗಂಡ್ ಮಕ್ಳು ಸಸರು ಇಲ್ಲವ. ಇವತ್ ಮಾಡಾರ ಮಾಡೋದಿಲ್ಲ ಕಣವ. ಅಪ್ಪ ಅವನ್ಗೆ ಬೆಲೆ ಇಲ್ಲ ಇವತ್ತು ಕಣವ. ನೀನ್ ಯಾಕೆ ಸಾಕದಿ? ಹತ್ತು ವರ್ಷಕ್ಕೆ ಕಂಟನೆ ಇವಳು ನಮ್ಮ ಅಪ್ಪ ನಮ್ಮಅಮ್ಮ ಅನ್ನೋದು ಅವ್ರು ಹತ್ತು ವರ್ಷ ಕಂಟೇನೆ ನಾವು ನಮ್ಮ ಮಕ್ಳಿಗೆ ಏನ್ ಬುದ್ಧಿ ಹೇಳ್ಬೇಕು ಅದ್ ಹೇಳಕ್ಕಾಗದು. ಹತ್ತು ವರ್ಷ ಮೀರ್ತು ಅಂದ್ರೆ ನಮ್ಮ ಮಕ್ಳು ನಮ್ಮ ಮಾತು ಕೇಳಕ್ಲೆ ಯಾರು ಕೇಳೋದಿಲ್ಲ ಕಣ. ನನ್ನ ಮಗನೇ ಇಲ್ಲ ನನ್ನ ಮಗಳೇ ಇಲ್ಲ ಇನ್ನೊಬ್ರು ಮಕ್ಳೇ ಆದ್ರೂ ಪ್ರಪಂಚನೇ ಹಂಗ ಆಗ್ಬಿಟ್ಟದೆ. ಅವ್ರು ಏನ್ ಮಾಡೋದು? ಅವತ್ ನಮ್ಮ ಅಪ್ಪ ಅಮ್ಮ ಓದಿಸ್ನಿಲ್ಲ ಬರಸ್ನಿಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದು. ಇವತ್ ನಮ್ಮ ಮಕ್ಳ ಓದು ಬರಕ್ ಹಾಕ್ಬಿಟ್ಟು ಅವ್ರ ಹತ್ತು ವರ್ಷಕ್ಕೆ ಅಲ್ಲಿ ಅವ್ರ ಜೋವಲ್ 100 ರೂಪಾಯಿ ದುಡ್ಡು ಇರ್ತದೆ. ಇವತ್ತು ಹತ್ತು ವರ್ಷದ ಮಕ್ಳಿಗೆ ಅವ್ರ ಜೋವಲ್ 100 ರೂಪಾಯಿ ದುಡ್ಡು ಇರ್ತದೆ. ಅವ್ರು ನಮ್ಮ ಮಾತು ಕೇಳಾರ ಕೇಳಾರವ ನಮ್ಮ ಮಾತ. ಆ ದುಡ್ಡು ದುಡ್ಡು ನೋಡಿಸ್ತಾ ಇರ್ತದ ಅವ್ರನ್ನ ಜೋವಲಿ ನಮ್ಮನ್ ನೋಡ್ಸಕ್ಕಿಲ್ಲ.
1: ಬೆಳಗ್ಗೆಯಿಂದ ಸಂಜೆ ಗಂಟು ಮನೇಲೇ ಇರ್ತೀರ, ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ. ಈಗ ನೀವು ಎಲ್ಲೂ ಹೋಗಲ್ಲ, ಹೇಗ್ ನೋಡ್ಕೋತೀರ ನಿಮ್ ಜೀವನ?
0: ಜೀವನ ನಾವು ಜೀವನಕ್ಕಾಗಷ್ಟು ದಾರಿ ಮಾಡ್ಕೋತೀವಲ್ಲ. ಬೆಳ್ಕೋತೀವಿ, ರಾಗಿ ಬೆಳ್ಕೋತೀವಿ, ಭತ್ತ ಬೆಳ್ಕೋತೀವಿ, ಕಾಳುಗಳು ಬೆಳ್ಕೋತೀವಿ. ಇನ್ನೇನು ಯಾಕೆ ಕಷ್ಟ ಪಡ್ಬೇಕು? ಒಂದು ಎರಡು ದನ ಕರುಗಳು ಕಟ್ಕೊಂಡಿರ್ತೀವಿ, ಅದು ಅಂದ ಹಾಲು ಕೊಡ್ತದೆ, ಅದನ್ನ ಡೈರಿಗೆ ಹಾಕತೀವಿ, ಅದ್ರ ದುಡ್ಡು ಬರ್ತದಲ್ಲ ತಕೊಂಡು ಹಾಕೋ ಜೀವನ ಮಾಡೋದು. ಇನ್ನೇನ್ ಮಾಡಿದ್ರೆ ಎಷ್ಟು ಗಂಟೆ ಹೇಳದ್ ನಾನು? ಆಗ 4 ಗಂಟೆಗೆ ಎದ್ಕೊತಿದ್ದೆ ಕಣ, ಬೇಕಾದಷ್ಟು ಕೆಲ್ಸ ಇರ್ತಿತ್ತು. 4 ಗಂಟೆಗೆ ಹೇಳ್ತಿದ್ದೆ, ಆಮೇಲೆ 5 ಗಂಟೆಗೆ ಬಂದಿದ್ದೆ. ಈಗ ಹುಷಾರು ತಪ್ಪಿದ್ಮೇಲೆ 7 ಗಂಟೆ ಹೇಳಕ್ಕಿಲ್ಲ, 7 ಗಂಟೆಗೆ ಹೇಳದ್ ನಾನು. ಕೆಲ್ಸ ಆಗೋದಿಲ್ಲ ನನ್ನ ಕೈಲಿ, ಶುಗರ್ ಅಲ್ವಾ, ಹೇಳಕ್ ಹಾಕಿಲ್ಲ, ಎದ್ದ ತಕ್ಷಣ ನಡಿಯಕ್ ಹಾಕಿಲ್ಲ, ಜೀವ ಎಲ್ಲ ನಡ್ಗಲ್ ಬಂದ್ಬಿಡ್ತದೆ. ನಮ್ಮ ಮನೆಯವ್ರೆ ಎದ್ದು ಹಾಲು ಗಿಲ್ ಕರೆದಾಕೊಂಡು ಡೈರಿಗೆ ಹೋಯ್ಕೋತಾರೆ, ಪಾತ್ರೆ ಬೆಳಿಗ್ಗೆ ಕೊಡ್ತಾರೆ. ಹಾಗೆ ದಿನ ನಂಜರ ಅವ್ರೆ ಕಾಫಿನೂ ಕಳ್ಸಿಕೊಡ್ತಾರೆ, ಕಾಫಿನೂ ಕುಡಿದ್ಬಿಟ್ಟು ಆಮೇಲೆ ಇದ್ದಿಕ್ಕ ನಾವು ಏನೋ ಮುಖ ತೊಳ್ಕೊಂಡು ಒಂಚೂರ ಏನಾರು ಮಳೆ ಮುಂದ್ಗಡೆ ಕುತ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಜೀವನ ಮಾಡ್ತೀವಿ. ಇನ್ನೇನ್ ಮಾಡ್ಯವ, ಅಷ್ಟೇ ನಮ್ ಕತೆ.
1: ಈ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಿರ್ಲಿಲ್ಲ, ನೀವು ಹೇಳ್ತಿದ್ರಲ್ಲ ತರಕಾರಿಗಳನ್ನೆಲ್ಲ ಬೆಳ್ಕೋತಿದ್ರಲ್ಲ, ಆಗೇಗ್ ಬೆಳ್ಕೋತಿದ್ರಿ?
0: ಮಾಮೂಲಿ ಭೂಮಿಗೆ ಹಾಕವು ಬೆಳ್ಕೊಳ್ಳವು, ದನಿಂಗ್ ಗೊಬ್ಬರ ಇರ್ತಲ್ಲ ಅದನ್ನ ಸುತ್ತ ಕವರ್ ಮಾಡವು ಅದಕ್ಕೆ ಬೆಳ್ಕೊಳ್ಳವು. ಈ ಗೊಬ್ಬರ ಏನು ಅನ್ನೋದೇ ಗೊತ್ತಿಲ್ಲ. ಅವತ್ತು ಅವತ್ತಷ್ಟೇ ಚೆನ್ನಾಗಿ ಆರಂಭ ಬೆಳೆಯೋದು ಎಲ್ಲ ಆಯ್ತಿತ್ತು ಅವತ್ತು, ಇವತ್ತಾದದ ಆಯ್ತಾ ಇಲ್ಲ ಇವತ್ತು.
1: ಈ ನಿಟ್ಟಿನಲ್ಲಿ ಎಲ್ಲಾ ಮಕ್ಳಿಗೂ ಆಗಿರ್ಬೋದು ವಯಸ್ಸಾದವ್ರಿಗೆ ಈಗ ಜೀವನ ಕಷ್ಟ, ಈ ನಿಟ್ಟಿನಲ್ಲಿ ಚೆನ್ನಾಗಿ ನೋಡ್ಕೋತಾರ?
0: ಅಯ್ಯೋ ಚೆನ್ನಾಗಿ ನೋಡ್ಕೊತಿದ್ದಿಲ್ಲ, ಈಗ ಚೆನ್ನಾಗಿ ನೋಡ್ಕೋತಾರೆ, ಹುಷಾರಿಲ್ವಲ್ಲ ಚೆನ್ನಾಗಿ ನೋಡ್ಕೋತಾರೆ. ಇನ್ನೇನ್ ಮಾಡಿಯವ, ಹೆಂಗೋ ಅವತ್ತಿನ ಜೀವನ ಮಾಡ್ಕೊಬಂದು ಇವತ್ತು ಇಷ್ಟ ಆಗಿ ನಿಂತದೆ ನಮ್ಮ ಪರಿಸ್ಥಿತಿ. ಏನ್ ಮಾಡ,

0: ಈಗ ನೋಡ್ಕೋತಿದ್ದಾರೆ ಹಾಸ್ಪಿಟಲ್ ಅವರೆಲ್ಲ
1: ಚೆನ್ನಾಗಿ ನೋಡ್ಕೋತಾರ. ನಮ್ಮೂರ್ಗೂ ಒಂದ್ಸಲ ಫೋನ್ ಮಾಡ್ಬಿಟ್ಟಿದ್ರು ನನ್ಗೆ, ಕೇಳಿದ್ರು ಏನು ಹೆಂಗ್ ನೋಡ್ಕೋತಾ ಇದಾರೆ, ಹೆಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಹೆಂಗ್ ಮಾಡ್ತಾ ಇದಾರೆ ಪೇಷಂಟ್ಗಳಂತೆ. ನಾನು ಅವ್ರಿಗೂ ನಾನು ಚೆನ್ನಾಗಿ ನೋಡ್ಕೋತಾ ಇರೋ ಅಂತ ಅವ್ರಿಗೂ ಹೇಳಿ.

0: ಸಂತೋಷವಾಗಿ ನೋಡ್ಕತಾವ್ರಿ ನೆಮ್ಮದಿಯಲ್ಲಿ ಅವ್ರ ಪಪ್ಪ ಸುಮ್ಮನೆ ಇಲ್ದೇ ಇರೋದು ಯಾಕವ ಹೇಳೋದು, ಖುಷಿ ಆಯ್ತು ನನ್ಗೆ ನೋಡಿ ಎಲ್ಲ ಚೆನ್ನಾಗಿ ನೋಡ್ಕತಾವ್ರಿ ಇದೆಲ್ಲ ನೋಡುವೆ ಖುಷಿ ಆಯ್ತು, ಸಮಾಧಾನ ಆಯ್ತು ನನ್ಗು. ಗಲೀಜೇನು ಇಲ್ವಲ್ಲ, ಕ್ಲೀನ್ ಆಗದೆ ಆಸ್ಪತ್ರೆ, ನೀಟ್ ಆಗದೆ, ಚೆನ್ನಾಗಿ ಇಟ್ಕೊಂಡವ್ರಿ. ನಮ್ಮನ್ನೂ ಚೆನ್ನಾಗಿ ನೋಡ್ಕೊತಾರ ಕಣವ.
1: ಥ್ಯಾಂಕ್ ಯು ಅಜ್ಜಿ.
0: ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು.
1: ತುಂಬ ಖುಷಿ ಆಯ್ತು ಅಜ್ಜಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಜೀವನದ ಬಗ್ಗೆ, ಆ ಶ್ರಮ ಜೀವನದಲ್ಲಿ ವೃದ್ಧಾಪ್ಯ ಜೀವನ ಹೇಗೆ ನಡ್ಸ್ಕೊ ಬರ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ಆಯ್ತು, ಥ್ಯಾಂಕ್ಸ್.
1: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ನಮ್ ಜೊತೆ ತಮ್ಮ ಶ್ರಮ ಜೀವನ ಹಂಚಿಕೊಂಡವರು ಹುಣಸೂರು ತಾಲೂಕಿನ ತಟ್ಟೆಕೆರೆ ಗ್ರಾಮದ ಶ್ರೀಮತಿ ಚಂದ್ರಮ್ಮರವರು. ಇಲ್ಲಿಗೆ ಈ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಕೇಳುಗರೆ, ಇದುವರೆಗೂ ವೃದ್ಧಾಪ್ಯ ಹಾಗೂ ಆರೋಗ್ಯ ಸಮಸ್ಯೆ ಕುರಿತು ಹುಣಸೂರು ತಾಲೂಕು ತಟ್ಟೆಕೆರೆ ಗ್ರಾಮದ ಶ್ರೀಮತಿ ಚಂದ್ರಮ್ಮ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳಿದ್ರಿ.

ಸಮಯ ಆನಂದಮಯ. ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನ ತಿಳಿಸುವಂತಹ ಸಮಯ. ಈ ದಿನ SVYM ಸಿಬ್ಬಂದಿ ವರ್ಗದವರಾದ ಸಿದ್ದರಾಜು ಎಂ ರವರು ಹುಟ್ಟು ಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭ ಕೋರುವವರು SVYM ಸಿಬ್ಬಂದಿ ವರ್ಗದವರು. ಇವರಿಗೆ ದೇವರು ಆಯುಸ್ಸು, ಆರೋಗ್ಯ, ಸುಖ ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739713111. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713111.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷವನ್ನ ನೋಡುವುದಾದರೆ ಮಾರ್ಗರೆಟ್ ಮುರ್ರೇರವರ ಜನ್ಮದಿನಾಚರಣೆ. ಯಾರಿ ಮಾರ್ಗರೆಟ್ ಮುರ್ರೆ ಎಂದರೆ, ಮಾರ್ಗರೆಟ್ ಅಲಿಸ್ ಮುರ್ರೆ ಜುಲೈ 13, 1863 ಜನಿಸಿದರು. ಒಬ್ಬ ಆಂಗ್ಲೋ ಇಂಡಿಯನ್ಸ್, ಈಜಿಪ್ಸ್ಟಾಲಜಿ, ಪುರಾತತ್ವ ಶಾಸ್ತ್ರಜ್ಞ, ಮಾನವ ಶಾಸ್ತ್ರಜ್ಞ, ಇತಿಹಾಸಕಾರ ಮತ್ತು ಜಾನಪದ ಶಾಸ್ತ್ರಜ್ಞ. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಪುರಾತತ್ವ ಶಾಸ್ತ್ರದಲ್ಲಿ ಉಪನ್ಯಾಸಕಿಯಾಗಿ ನೇಮಕಗೊಂಡ ಮೊದಲ ಮಹಿಳೆ. ಇವರು 1898 to 1932 ಯೂನಿವರ್ಸಿಟಿ ಕಾಲೇಜ್ ಲಂಡನ್ನಲ್ಲಿ ಕೆಲಸ ಮಾಡಿದರು. ಇವರು 1953 to 1955 ಪ್ಲೋಕ್ರಾಸ್ ಸೊಸೈಟಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು ಮತ್ತು ಈ ಅವಧಿಯಲ್ಲಿ ವ್ಯಾಪಕವಾಗಿ ಪ್ರಕಟಿಸಿದರು. ಬ್ರಿಟಿಷ್ ಇಂಡಿಯಾದ ಕೋಲ್ಕತ್ತಾದಲ್ಲಿ ಶ್ರೀಮಂತ ಮಧ್ಯಮ ವರ್ಗದ ಇಂಗ್ಲಿಷ್ ಕುಟುಂಬದಲ್ಲಿ ಜನಿಸಿದ ಮುರ್ರೆ ತನ್ನ ಯೌವನವನ್ನ ಭಾರತ, ಬ್ರಿಟನ್ ಮತ್ತು ಜರ್ಮನಿಗಳ ನಡುವೆ ಹಂಚಿಕೊಂಡಿದ್ದರು. ನರ್ಸ್ ಮತ್ತು ಸಮಾಜ ಸೇವಕರಾಗಿ ತರಬೇತಿ ನೀಡಿದರು. ಲಂಡನ್ಗೆ ತೆರಳಿ 1894 ಅವರು UCLನಲ್ಲಿ ಈಜಿಪ್ಟಾಲಜಿಯನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ವಿಭಾಗದ ಮುಖ್ಯಸ್ಥರಾದರು. ಅವರು ಇತರರೊಂದಿಗೆ ಸ್ನೇಹವನ್ನ ಬೆಳೆಸಿದರು. ಅವರು ತಮ್ಮ ಆರಂಭಿಕ ಶೈಕ್ಷಣಿಕ ಪ್ರಕಟಣೆಗಳನ್ನು ಪ್ರೋತ್ಸಾಹಿಸಿದರು ಮತ್ತು 1898 ತನ್ನ ಜೂನಿಯರ್ ಉಪನ್ಯಾಸಕರನ್ನ ನೇಮಿಸಿದರು. 1902 to 1903 ಅವರು ಅಬಿಡೋಸ್ನಲ್ಲಿ ಪೆಟ್ರಿ ಉತ್ಖನದಲ್ಲಿ ಭಾಗವಹಿಸಿದರು. ಈಜಿಪ್ಟ್ನಲ್ಲಿ ಓರಿಯೇಷನ್ ದೇವಾಲಯವನ್ನು ಕಂಡುಹಿಡಿದರು ಮತ್ತು ನಂತರದ ಋತುವಿನಲ್ಲಿ ಸಕ್ಕರ ಸ್ಮಶಾನವನ್ನು ತನಿಖೆ ಮಾಡಿದರು. ಇವೆರಡು ಈಜಿಪ್ಟಾಲಜಿಯಲ್ಲಿ ಅವಳ ಖ್ಯಾತಿಯನ್ನು ಸ್ಥಾಪಿಸಿದವು. ಬ್ರಿಟಿಷ್ ಮ್ಯೂಸಿಯಂ ಮತ್ತು ಮ್ಯಾಂಚೆಸ್ಟರ್ ಮ್ಯೂಸಿಯಂನಲ್ಲಿ

ಸಾರ್ವತ್ರಿಕ ತರಗತಿಗಳು ಮತ್ತು ಉಪನ್ಯಾಸಗಳನ್ನು ನೀಡುವ ಮೂಲಕ ಯುಸಿಎಲ್ ವೇತನವನ್ನು ಪೂರಕವಾಗಿ 1908 ನಂತರದಲ್ಲಿ ಅವರು ಇಬ್ಬರು ಸಹೋದರರು ಸಮಾಧಿಯಿಂದ ಚೇತರಿಸಿಕೊಂಡ ಮಮ್ಮಿಗಳ ಒಂದಾದ ಕೂಮ್ ನತ್ಕಾ ಮತ್ತು ಬಿಚ್ಚಿಡಲು ಮುಂದಾದರು. ಮೊದಲ ಬಾರಿಗೆ ಮಹಿಳೆಯೊಬ್ಬಳು ಸಾರ್ವಜನಿಕವಾಗಿ ಮಮ್ಮಿಯನ್ನು ಬಿಚ್ಚಿಟ್ಟಿದ್ದರು. ಬ್ರಿಟಿಷ್ ಈಜಿಪ್ಟ್ ಮೇನಿಯಾ ಪ್ರಾಚೀನ ಈಜಿಪ್ಟ್ನಲ್ಲಿ ವ್ಯಾಪಕವಾದ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅಸ್ತಿತ್ವವನ್ನು ಪ್ರತಿಬಿಂಬಿಸುತ್ತಿದೆ ಎಂದು ಗುರುತಿಸಿ ಮೊದಲು ಸಾಮಾನ್ಯ ಪ್ರೇಕ್ಷಕರನ್ನು ಗುರಿಯಾಗಿಟ್ಟಿಸಿಕೊಂಡು ಈಜಿಪ್ಟಾಲಜಿ ಕುರಿತು ಹಲವಾರು ಪುಸ್ತಕಗಳನ್ನು ಬರೆದರು. ಮುರ್ರೆ ಮೊದಲ ತರಂಗ ಸ್ತ್ರೀವಾದಿ ಚಳವಳಿಯಲ್ಲಿ ನಿಕಟವಾಗಿ ತೊಡಗಿಸಿಕೊಂಡರು. ಮಹಿಳೆಯರ ಸಾಮಾಜಿಕ ಮತ್ತು ರಾಜಕೀಯ ಒಕ್ಕೂಟಕ್ಕೆ ಸೇರಿದರು ಮತ್ತು ಯುಸಿಎಲ್ನಲ್ಲಿ ಮಹಿಳೆಯರ ಸ್ಥಿತಿಯನ್ನು ಸುಧಾರಿಸಲು ಹೆಚ್ಚಿನ ಸಮಯವನ್ನು ವಿನಿಯೋಗಿಸಿದರು. ಮೊದಲನೆಯ ಮಹಾಯುದ್ಧದ ಕಾರಣದಿಂದ ಈಜಿಪ್ಟ್ಗೆ ಹಿಂತಿರುಗಲು ಸಾಧ್ಯವಾಗಲಿಲ್ಲ. ಅವರು ಮಾಟಗಾತಿ ಆರಾಧನೆಯ ಕಲ್ಪನೆಯ ಮೇಲೆ ತನ್ನ ಸಂಶೋಧನೆಯನ್ನು ಕೇಂದ್ರೀಕರಿಸಿದರು. ಆರಂಭಿಕ ಆಧುನಿಕ ಕ್ರೈಸ್ತ ಪ್ರಪಂಚದ ಮಾಟಗಾತಿ ಪ್ರಯೋಗಗಳು ಕೊಂಬಿಗೆ ಮೀಸಲಾದ ಉಳಿದಿರುವ ಕ್ರಿಶ್ಚಿಯನ್ ಪೂರ್ವ ಪೇಗನ್ ಧರ್ಮವನ್ನು ನಂದಿಸುವ ಪ್ರಯತ್ನವಾಗಿದೆ ಎಂಬ ಸಿದ್ಧಾಂತವಾಗಿದೆ. ದೇವರು ನಂತರ ಶೈಕ್ಷಣಿಕವಾಗಿ ಅಪಖ್ಯಾತಿ ಹೊಂದಿದರು. ಸಿದ್ಧಾಂತವು ವ್ಯಾಪಕವಾಗಿ ಗಮನವನ್ನು ಗಳಿಸಿತು ಮತ್ತು ವಿಖ್ಯಾತ ಉದ್ಯೋನ್ಮುಖ ಹೊಸ ಧಾರ್ಮಿಕ ಚಳವಳಿಯ ಮೇಲೆ ಗಮನಾರ್ಹ ಪ್ರಭಾವವನ್ನು ಸಾಬೀತುಪಡಿಸಿತು. 1921 ರಿಂದ 1931 ವರೆಗೆ ಅವರು ಆಮ್ಟಾ ಮತ್ತು ಮನೋರ್ಕಾದಲ್ಲಿ ಇತಿಹಾಸ ಪೂರ್ವ ಸ್ಥಳಗಳ ಉತ್ಖನನವನ್ನು ಕೈಗೊಂಡರು ಮತ್ತು ಜಾನಪದ ಶಾಸ್ತ್ರದಲ್ಲಿ ತನ್ನ ಆಸಕ್ತಿಯನ್ನು ಬೆಳೆಸಿಕೊಂಡರು. 1927 ಗೌರವ ಡಾಕ್ಟರೇಟ್ ನೀಡಲಾಯಿತು ಇವರಿಗೆ. 1928 ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು ಮತ್ತು 1935 ಯುಸಿಎಲ್ನಿಂದ ನಿವೃತ್ತರಾದರು. ಆ ವರ್ಷ ಅವರು ಪೆಟ್ರಿಯ ಟಾಲ್ ಅಲ್ ಅಜುಲ್ನ ಉತ್ಖನನಕ್ಕೆ ಸಹಾಯ ಮಾಡಲು ಪ್ಯಾಲೆಸ್ಟೈನ್ಗೆ ಭೇಟಿ ನೀಡಿದರು ಮತ್ತು 1937 ಅವರು ಜೋರ್ಡನ್ನ ಪೆಟ್ರಾದಲ್ಲಿ ಸಣ್ಣ ಉತ್ಖನನವನ್ನು ನಡೆಸಿದರು. ನಂತರದ ಜೀವನದಲ್ಲಿ ಫ್ಲೋಕಾರ್ ಸೊಸೈಟಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡರು. ಅವರು ಕ್ರೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಮತ್ತು ಸಿಟಿ ಲಿಟರರಿ ಇನ್ಸ್ಟಿಟ್ಯೂಷನ್ನಂತಹ ಸಂಸ್ಥೆಗಳಲ್ಲಿ ಉಪನ್ಯಾಸವನ್ನು ನೀಡಿದರು ಮತ್ತು ಅವರ ಮರಣದವರೆಗೂ ಸ್ವತಂತ್ರ ಸಾಮರ್ಥ್ಯದಲ್ಲಿ ಪ್ರಕಟಿಸುವುದನ್ನು ಮುಂದುವರೆಸಿದರು. ಈಜಿಪ್ಟಾಲಜಿ ಮತ್ತು ಪುರಾತತ್ವ ಶಾಸ್ತ್ರದಲ್ಲಿ ಮೊರ್ರೆಯ ಕೆಲಸವು ವ್ಯಾಪಕವಾಗಿ ಪ್ರಶಂಸಿಸಲ್ಪಟ್ಟಿತು ಮತ್ತು ಅವರಿಗೆ ದಿ ಗ್ರ್ಯಾಂಡ್ ವರ್ಲ್ಡ್ ವುಮೆನ್ ಆಫ್ ಈಜಿಪ್ಟಾಲಜಿ ಎಂಬ ಅಡ್ಡ ಹೆಸರನ್ನು ತಂದುಕೊಟ್ಟಿತು. ಆದರೂ ಅವಳ ಮರಣದ ನಂತರ ಈ ಕ್ಷೇತ್ರಕ್ಕೆ ಅವಳ ಅನೇಕ ಕೊಡುಗೆಗಳು ಪೆಟ್ರಿಯ ಕೊಡುಗೆಗಳಿಂದ ಮುಚ್ಚಿ ಹೋಗಿವೆ. ಇದಕ್ಕೆ ವ್ಯತಿರಿಕ್ತವಾಗಿ ಜಾನಪದ ಶಾಸ್ತ್ರದಲ್ಲಿ ಮೊರ್ರೆಯ ಕೆಲಸ ಮತ್ತು ವಾಮಾಚಾರದ ಇತಿಹಾಸವು ಶೈಕ್ಷಣಿಕವಾಗಿ ಅಪಖ್ಯಾತಿಗೊಳಗಾಗಿದೆ ಮತ್ತು ಆ ಪ್ರದೇಶಗಳಲ್ಲಿನ ಆಕೆಯ ವಿಧಾನಗಳನ್ನು ಹೆಚ್ಚು ಟೀಕಿಸಲಾಗಿದೆ. ಧರ್ಮ ಮತ್ತು ಸಾಹಿತ್ಯ ಎರಡರಲ್ಲೂ ಆರಾಧನೆಯ ಸಿದ್ಧಾಂತ ಪ್ರಭಾವವನ್ನು ವಿವಿಧ ವಿದ್ವಾಂಸರು ಪರಿಶೀಲಿಸಿದ್ದಾರೆ ಮತ್ತು ಅವಳನ್ನು ವಿಖ್ಯಾತ ಅಜ್ಜಿ ಎಂದು ಕರೆಯಲಾಗಿದೆ. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮಾರ್ಗರೇಟ್ ಮೊರ್ರೆರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ

0: ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013311.
0: ಇಮೇಲ್ ವಿಳಾಸ COORD.GENNEXT@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/7/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜಕೀಯ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 45 ರೂಪಾಯಿ, ಪೆನ್ಸಿಲ್ ಬೀನಿಸ್ 65 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 70 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 16 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/7/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686668. ಧನ್ಯವಾದಗಳು.

ಅಲ್ಲಿಯ ಜನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರ್ವ. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷವನ್ನ ನೋಡುವುದಾದರೆ ಮಾರ್ಗರೆಟ್ ಮುರ್ರೇರವರ ಜನ್ಮದಿನಾಚರಣೆ. ಯಾರೇ ಮಾರ್ಗರೆಟ್ ಮುರ್ರೆ ಎಂದರೆ, ಮಾರ್ಗರೆಟ್ ಅಲಿಸ್ ಮುರ್ರೆ ಜುಲೈ 13, 1863 ಜನಿಸಿದರು. ಒಬ್ಬ ಆಂಗ್ಲೋ ಇಂಡಿಯನ್ಸ್ ಈಜಿಪ್ಟಾಲಜಿ ಪುರಾತತ್ವ ಶಾಸ್ತ್ರಜ್ಞ, ಮಾನವ ಶಾಸ್ತ್ರಜ್ಞ, ಇತಿಹಾಸಕಾರ ಮತ್ತು ಜಾನಪದ ಶಾಸ್ತ್ರಜ್ಞ. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಪುರಾತತ್ವ ಶಾಸ್ತ್ರದಲ್ಲಿ ಉಪನ್ಯಾಸಕಿಯಾಗಿ ನೇಮಕಗೊಂಡ ಮೊದಲ ಮಹಿಳೆ. ಇವರು 1898-1932 ಯೂನಿವರ್ಸಿಟಿ ಕಾಲೇಜ್ ಲಂಡನ್ನಲ್ಲಿ ಕೆಲಸ ಮಾಡಿದರು. ಇವರು 1953-1955 ಪ್ಲೋಕ್ರಾ ಸೊಸೈಟಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು ಮತ್ತು ಈ ಅವಧಿಯಲ್ಲಿ ವ್ಯಾಪಕವಾಗಿ ಪ್ರಕಟಿಸಿದರು. ಬ್ರಿಟಿಷ್ ಇಂಡಿಯಾದ ಕೋಲ್ಕತ್ತಾದಲ್ಲಿ ಶ್ರೀಮಂತ ಮಧ್ಯಮ ವರ್ಗದ ಇಂಗ್ಲಿಷ್ ಕುಟುಂಬದಲ್ಲಿ ಜನಿಸಿದ ಮುರ್ರೆ ತನ್ನ ಯೌವನವನ್ನು ಭಾರತ, ಬ್ರಿಟನ್ ಮತ್ತು ಜರ್ಮನಿಗಳ ನಡುವೆ ಹಂಚಿಕೊಂಡಿದ್ದರು. ನರ್ಸ್ ಮತ್ತು ಸಮಾಜ ಸೇವಕರಾಗಿ ತರಬೇತಿ ನೀಡಿದರು. ಲಂಡನ್ಗೆ ತೆರಳಿ 1894 ಅವರು UCLನಲ್ಲಿ ಈಜಿಪ್ಟಾಲಜಿಯನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ವಿಭಾಗದ ಮುಖ್ಯಸ್ಥರಾದರು. ಅವರು ಇತರರೊಂದಿಗೆ ಸ್ನೇಹವನ್ನು ಬೆಳೆಸಿದರು. ಅವರು ತಮ್ಮ ಆರಂಭಿಕ ಶೈಕ್ಷಣಿಕ ಪ್ರಕಟಣೆಗಳನ್ನು ಪ್ರೋತ್ಸಾಹಿಸಿದರು ಮತ್ತು 1898 ತನ್ನ ಜೂನಿಯರ್ ಉಪನ್ಯಾಸಕರನ್ನು ನೇಮಿಸಿದರು. 1902-3 ಅವರು ಅಬಿಡೋಸ್ನಲ್ಲಿ ಪೆಟ್ರಿ ಉತ್ಖನದಲ್ಲಿ ಭಾಗವಹಿಸಿದರು. ಈಜಿಪ್ಟ್ನಲ್ಲಿ ಓರಿಯೇಷನ್ ದೇವಾಲಯವನ್ನು ಕಂಡುಹಿಡಿದರು ಮತ್ತು ನಂತರದ ಋತುವಿನಲ್ಲಿ ಸಕ್ಕರ ಸ್ಮಶಾನವನ್ನು ತನಿಖೆ ಮಾಡಿದರು. ಇವೆರಡು ಈಜಿಪ್ಟಾಲಜಿಯಲ್ಲಿ ಅವಳ ಖ್ಯಾತಿಯನ್ನು ಸ್ಥಾಪಿಸಿದವು. ಬ್ರಿಟಿಷ್ ಮ್ಯೂಸಿಯಂ ಮತ್ತು ಮ್ಯಾಂಚೆಸ್ಟರ್ ಮ್ಯೂಸಿಯಂನಲ್ಲಿ ಸಾರ್ವತ್ರಿಕ ತರಗತಿಗಳು ಮತ್ತು ಉಪನ್ಯಾಸಗಳನ್ನು ನೀಡುವ ಮೂಲಕ UCL ವೇತನವನ್ನು ಪೂರಕವಾಗಿ 1908 ನಂತರದಲ್ಲಿ ಅವರು ಇಬ್ಬರು ಸಹೋದರರು ಸಮಾಧಿಯಿಂದ ಚೇತರಿಸಿಕೊಂಡ ಮಮ್ಮಿಗಳ

ಒಂದಾದ ಕೂಮ್ ನತ್ಕ ಮತ್ತು ಬಿಚ್ಚಿಡಲು ಮುಂದಾದರು. ಮೊದಲ ಬಾರಿಗೆ ಮಹಿಳೆಯೊಬ್ಬಳು ಸಾರ್ವಜನಿಕವಾಗಿ ಮಮ್ಮಿಯನ್ನು ಬಿಚ್ಚಿಟ್ಟಿದ್ದರು. ಬ್ರಿಟಿಷ್ ಈಜಿಪ್ಟ್ ಮೇನಿಯಾ ಪ್ರಾಚೀನ ಈಜಿಪ್ಟ್ನಲ್ಲಿ ವ್ಯಾಪಕವಾದ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅಸ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಗುರುತಿಸಿ ಮುರ್ರೆ ಸಾಮಾನ್ಯ ಪ್ರೇಕ್ಷಕರನ್ನು ಗುರಿಯಾಗಿಟ್ಟಿಸಿಕೊಂಡು ಈಜಿಪ್ಟಾಲಜಿ ಕುರಿತು ಹಲವಾರು ಪುಸ್ತಕಗಳನ್ನು ಬರೆದರು. ಮುರ್ರೆ ಮೊದಲ ತರಂಗ ಸ್ತ್ರೀವಾದಿ ಚಳವಳಿಯಲ್ಲಿ ನಿಕಟವಾಗಿ ತೊಡಗಿಸಿಕೊಂಡರು. ಮಹಿಳೆಯರ ಸಾಮಾಜಿಕ ಮತ್ತು ರಾಜಕೀಯ ಒಕ್ಕೂಟಕ್ಕೆ ಸೇರಿದರು ಮತ್ತು UCLನಲ್ಲಿ ಮಹಿಳೆಯರ ಸ್ಥಿತಿಯನ್ನು ಸುಧಾರಿಸಲು ಹೆಚ್ಚಿನ ಸಮಯವನ್ನು ವಿನಿಯೋಗಿಸಿದರು. ಮೊದಲನೆಯ ಮಹಾಯುದ್ಧದ ಕಾರಣದಿಂದ ಈಜಿಪ್ಟ್ಗೆ ಹಿಂತಿರುಗಲು ಸಾಧ್ಯವಾಗಲಿಲ್ಲ. ಅವರು ಮಾಟಗಾತಿ ಆರಾಧನೆಯ ಕಲ್ಪನೆ ಮೇಲೆ ತನ್ನ ಸಂಶೋಧನೆಯನ್ನು ಕೇಂದ್ರೀಕರಿಸಿದರು. ಆರಂಭಿಕ ಆಧುನಿಕ ಕ್ರೈಸ್ತ ಪ್ರಪಂಚದ ಮಾಟಗಾತಿ ಪ್ರಯೋಗಗಳು ಕೊಂಬಿಗೆ ಮೀಸಲಾದ ಉಳಿದಿರುವ ಕ್ರಿಶ್ಚಿಯನ್ ಪೂರ್ವ ಪೇಗನ್ ಧರ್ಮವನ್ನು ನಂದಿಸುವ ಪ್ರಯತ್ನವಾಗಿದೆ ಎಂಬ ಸಿದ್ಧಾಂತವಾಗಿದೆ. ದೇವರು ನಂತರ ಶೈಕ್ಷಣಿಕವಾಗಿ ಅಪಖ್ಯಾತಿ ಹೊಂದಿದರು. ಸಿದ್ಧಾಂತವು ವ್ಯಾಪಕವಾಗಿ ಗಮನವನ್ನು ಗಳಿಸಿತು ಮತ್ತು ವಿಖ್ಯಾತ ಉದ್ಯೋನ್ಮುಖ ಹೊಸ ಧಾರ್ಮಿಕ ಚಳವಳಿಯ ಮೇಲೆ ಗಮನಾರ್ಹ ಪ್ರಭಾವವನ್ನು ಸಾಬೀತುಪಡಿಸಿತು. 1921 ರಿಂದ 1931 ರವರೆಗೆ ಅವರು ಆಮ್ಟಾ ಮತ್ತು ಮನೋರ್ಕಾದಲ್ಲಿ ಇತಿಹಾಸ ಪೂರ್ವ ಸ್ಥಳಗಳ ಉತ್ಖನನವನ್ನು ಕೈಗೊಂಡರು ಮತ್ತು ಜಾನಪದ ಶಾಸ್ತ್ರದಲ್ಲಿ ತನ್ನ ಆಸಕ್ತಿಯನ್ನು ಬೆಳೆಸಿಕೊಂಡರು. 1927 ರಲ್ಲಿ ಗೌರವ ಡಾಕ್ಟರೇಟ್ ನೀಡಲಾಯಿತು ಇವರಿಗೆ. 1928 ರಲ್ಲಿ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು ಮತ್ತು 1935 ರಲ್ಲಿ UCLನಿಂದ ನಿವೃತ್ತರಾದರು. ಆ ವರ್ಷ ಅವರು ಪೆಟ್ರಿಯಾ ಟಾಲ್ ಅಲ್ ಅಜುಲ್ನ ಉತ್ಖನನಕ್ಕೆ ಸಹಾಯ ಮಾಡಲು ಪ್ಯಾಲೆಸ್ಟೈನ್ಗೆ ಭೇಟಿ ನೀಡಿದರು ಮತ್ತು 1937 ರಲ್ಲಿ ಅವರು ಜೋರ್ಡನ್ನ ಪೆಟ್ರಾದಲ್ಲಿ ಸಣ್ಣ ಉತ್ಖನನವನ್ನು ನಡೆಸಿದರು. ನಂತರದ ಜೀವನದಲ್ಲಿ ಫ್ಲೋಕಾರ್ ಸೊಸೈಟಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡರು. ಅವರು ಕ್ರೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಮತ್ತು ಸಿಟಿ ಲಿಟರರಿ ಇನ್ಸ್ಟಿಟ್ಯೂಷನ್ನಂತಹ ಸಂಸ್ಥೆಗಳಲ್ಲಿ ಉಪನ್ಯಾಸವನ್ನು ನೀಡಿದರು ಮತ್ತು ಅವರ ಮರಣದವರೆಗೂ ಸ್ವತಂತ್ರ ಸಾಮರ್ಥ್ಯದಲ್ಲಿ ಪ್ರಕಟಿಸುವುದನ್ನು ಮುಂದುವರೆಸಿದರು. ಈಜಿಪ್ಟಾಲಜಿ ಮತ್ತು ಪುರಾತತ್ವ ಶಾಸ್ತ್ರದಲ್ಲಿ ಮುರ್ರೆಯ ಕೆಲಸವು ವ್ಯಾಪಕವಾಗಿ ಪ್ರಶಂಸಿಸಲ್ಪಟ್ಟಿತು ಮತ್ತು ಅವರಿಗೆ ದಿ ಗ್ರ್ಯಾಂಡ್ ವರ್ಲ್ಡ್ ವುಮೆನ್ ಆಫ್ ಈಜಿಪ್ಟಾಲಜಿ ಎಂಬ ಅಡ್ಡ ಹೆಸರನ್ನು ತಂದುಕೊಟ್ಟಿತು. ಆದರೂ ಅವಳ ಮರಣದ ನಂತರ ಈ ಕ್ಷೇತ್ರಕ್ಕೆ ಅವಳ ಅನೇಕ ಕೊಡುಗೆಗಳು ಪೆಟ್ರಿಯ ಕೊಡುಗೆಗಳಿಂದ ಮುಚ್ಚಿ ಹೋಗಿವೆ. ಇದಕ್ಕೆ ವ್ಯತಿರಿಕ್ತವಾಗಿ ಜಾನಪದ ಶಾಸ್ತ್ರದಲ್ಲಿ ಮುರ್ರೆಯ ಕೆಲಸ ಮತ್ತು ವಾಮಾಚಾರದ ಇತಿಹಾಸವು ಶೈಕ್ಷಣಿಕವಾಗಿ ಅಪಖ್ಯಾತಿಗೊಳಗಾಗಿದೆ ಮತ್ತು ಆ ಪ್ರದೇಶಗಳಲ್ಲಿನ ಆಕೆಯ ವಿಧಾನಗಳನ್ನು ಹೆಚ್ಚು ಟೀಕಿಸಲಾಗಿದೆ. ಧರ್ಮ ಮತ್ತು ಸಾಹಿತ್ಯ ಎರಡರಲ್ಲೂ ಆರಾಧನೆಯ ಸಿದ್ಧಾಂತ ಪ್ರಭಾವವನ್ನು ವಿವಿಧ ವಿದ್ವಾಂಸರು ಪರಿಶೀಲಿಸಿದ್ದಾರೆ ಮತ್ತು ಅವಳನ್ನು ವಿಖ್ಯಾತ ಅಜ್ಜಿ ಎಂದು ಕರೆಯಲಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮಾರ್ಗರೆಟ್ ಮುರ್ರೆರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 73 ಕುರಿತು SPYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿ ವಿ ಜಿ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಬೆಳೆ ಹೊಳಪು ವಿಕಸನ,
1: ಬೆಳೆ ಹೊಳಪು ವಿಕಸನ,
0: ವಿಕಾರ ಸಂಭ್ರಮಗಳಲ್ಲಿ,

0: ಚಲನೆಯಲ್ಲಿ ವಿಶ್ವ
1: ಸಂಮೋಹನಗಳೆಲ್ಲವಾ
0: ವಿಲಸಿತವು ಬೊಮ್ಮನದು ಮಂಕುತಿಮ್ಮ.
2: ಹಿಂದಿನ ಮುಕ್ತಕದಲ್ಲಿ ನಾವು ವಿರಾಟ್ ವ್ಯಕ್ತಿಯ ವಿರಾಟ್ ಪುರುಷನ ಲಕ್ಷಣ ಏನು ಅಂದಷ್ಟು ನೋಡಿದ್ವಿ. ಸೊ ಈಗ ಅದನ್ನೇ ಮುಂದುವರಿಸ್ಕೊಂಡು ಅದರ ಯಾವ ರೀತಿಯಲ್ಲಿ ಅದು ಹೊರಗಡೆ ಪ್ರಕಟ ಆಗ್ತಾ ಇದೆ ಅನ್ನೋದರ ವರ್ಣನೆಯನ್ನು ಮತ್ತೆ ನೋಡೋಣ. ವಿಲಸಿತವು ಬೊಮ್ಮನದು ಅಂತಾರೆ. ವಿಲಾಸ ಅಂದರೆ ಒಂಥರ ಆಟ ಆಡುವಿಕೆ, ಖುಷಿಯಾಗಿ ಏನೋ ಮಾಡ್ತಾ ಇರುವಂಥದ್ದು ಅಂತ. ಸೊ ಆ ವಿಲಾಸ ಲೀಲೆ ಪರಬ್ರಹ್ಮನದು ಯಾವ ರೀತಿಯಲ್ಲಿದೆ ಆ ವಿರಾಟ್ ಪುರುಷನದು ಅಂತಂದರೆ ಸಂಭ್ರಮಗಳು ಸೆಲಿಬ್ರೇಷನ್ಸ್. ಯಾವ ರೀತಿಯ ಯಾವ ರೂಪದಲ್ಲಿ ಸೆಲಿಬ್ರೇಷನ್ಸ್ ಅಂದರೆ ಬೆಳೆ ಹೊಳಪು ವಿಕಸನ ವಿಕಾರಗಳು. ಈ ಬೆಳೆಯುವಂಥದ್ದು ಅದು ನಮಗೆಲ್ಲ ಸುಲಭವಾಗಿ ಅರ್ಥ ಆಗುತ್ತೆ. ಒಂದು ಬೀಜವನ್ನು ನಾವು ನೆಲದಲ್ಲಿ ಹಾಕಿದರೆ ಅದು ಆ ಭೂಮಿಯಲ್ಲಿರೋಂಥ ನೀರಿನಲ್ಲಿರೋಂಥ ಸೂರ್ಯನ ಕಿರಣಗಳಲ್ಲಿರೋಂಥ ಎಲ್ಲ ಶಕ್ತಿಯನ್ನು ರಸಗಳನ್ನು ಹೀರಿಕೊಂಡು ಮೊಳಕೆಯಾಗುತ್ತೆ. ಆ ಮೊಳಕೆ ಸಸಿಯಾಗಿ ಬೆಳೆಯುತ್ತೆ, ಮರವಾಗುತ್ತೆ, ಗಿಡವಾಗುತ್ತೆ. ಅದೆಲ್ಲ ಆದ ನಂತರ ಆ ಗಿಡ ಅಥವಾ ಮರದಲ್ಲಿ ಒಂದು ಬಹಳ ಸ್ವಾರಸ್ಯಕರವಾದಂಥದ್ದು ಏನಪ್ಪ ಸೃಷ್ಟಿಯ ರಹಸ್ಯ ಅಂತಂದರೆ, ಬೀಜದ ರೂಪದಲ್ಲಿ ಯಾವುದು ಮೊದಲು ಪ್ರಾರಂಭ ಆಯಿತೋ ಆ ಗಿಡದ ತಲೆಯಲ್ಲಿ ಕಿರೀಟ ಒಂದು ಬರುತ್ತೆ, ಅದೇನು ತೆನೆ. ಆ ತೆನೆಯ ತುಂಬ ಅದೇ ಥರದ ಬೀಜಗಳು. ಸೊ ಹಾಗೆ ಬೆಳೆಯ ಸಂಭ್ರಮ. ಈಗ ಆ ಪ್ರತಿಯೊಂದು ಬೀಜವೂ ಕೂಡ ತೆನೆಯಿಂದ ಹೊರಬಂದ ನಂತರ ಮತ್ತೆ ಇದೇ ಚಕ್ರಕ್ಕೆ ಆದಿಯನ್ನು ಉಂಟು ಮಾಡ್ತವೆ. ಅದು ಕೂಡ ಬೀಜವಾಗುತ್ತೆ, ಮೊಳಕೆಯಾಗುತ್ತೆ, ಗಿಡವಾಗುತ್ತೆ, ತೆನೆ ಬರುತ್ತೆ. ಸೊ ಹೀಗೆ ಆ ಬೆಳೆಯಲ್ಲಿ ಸಂಭ್ರಮವನ್ನು ನಾವು ನೋಡ್ತೀವಿ. ಹೊಳಪು ಹಾಗೆ ಪ್ರಕಾಶಮಾನವಾದಂಥದ್ದು. ಆ ಪ್ರಕಾಶ ಜಾಸ್ತಿ ಆಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ನಾವು ತಾರೆಗಳ ಇದನ್ನೆಲ್ಲ ನಕ್ಷತ್ರಗಳನ್ನು ನೋಡ್ತೀವಿ. ನಕ್ಷತ್ರಗಳಿಗೂ ಒಂದು ಲೈಫ್ ಸೈಕಲ್ ಅಂತಿದೆ. ಮೊದಲು ಡಿಮ್ ಆಗಿರುತ್ತೆ, ಆಮೇಲೆ ಬೆಳಕು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೀಗೆ ದೇರ್ ಇಸ್ ಎ ಲೈಫ್ ಸೈಕಲ್ ಆಫ್ ಸ್ಟಾರ್ಸ್ ಅಂತ ಹೇಳ್ತೀವಿ. ವಿಕಸನ, ಇದರ ಜೊತೆ ಈ ಬೆಳಕು ಹೆಚ್ಚಾಗ್ತಾ ಹೋಗ್ತಾ, ಪ್ರಕಾಶ ಹೆಚ್ಚಾಗ್ತಾ ಆಗ್ತಾ ವಿಕಸನವು, ಅದರ ಗಾತ್ರವು ಕೂಡ ವಸ್ತುಗಳದ್ದು ಜಾಸ್ತಿ ಆಗ್ತಾ ಹೋಗೋದನ್ನು ನೋಡ್ತೀವಿ. ಇನ್ನು ವಿಕಾರ, ವಿಕಾರ ಅಂತಂದರೆ ಸಂಸ್ಕೃತದಲ್ಲಿ ಬದಲಾವಣೆ ಅಂತ. ಬದಲಾವಣೆ, ನಮ್ಮ ಉಪನಿಷತ್ತುಗಳ ಪರಿಕಲ್ಪನೆಯಲ್ಲಿ 6 ರೀತಿಯ ಬದಲಾವಣೆಗಳನ್ನು ಹೇಳಿದ್ದಾರೆ, ಷಟ್ ವಿಕಾರಗಳು ಅಂತ. ಷಟ್ ವಿಕಾರಗಳು ನಶ್ವರ ಜಗತ್ತಿನ ಒಂದು ವಿಶೇಷತೆ, ಕ್ಯಾರೆಕ್ಟರಿಸ್ಟಿಕ್ ಆಫ್ ಟ್ರಾನ್ಸಿಯಂಟ್ ಲೈಫ್. ಅಂದರೆ ಯಾವುದು ಶಾಶ್ವತವಲ್ಲವೋ, ಶಾಶ್ವತವಾದಂಥದ್ದನ್ನು ನಾವು ಭಗವಂತನ ಒಂದು ಪರಿಕಲ್ಪನೆಯನ್ನು ಮಾಡ್ತೀವಿ. ಶಾಶ್ವತ ಅಂತಂದರೆ ಅದು ಪರಮಾತ್ಮ. ಜೀವ ರೂಪದಲ್ಲಿರುವಂಥದ್ದೆಲ್ಲದಕ್ಕೂ ಈ ಷಟ್ ವಿಕಾರಗಳು ಬರ್ತವೆ, 6 ರೀತಿಯ ಬದಲಾವಣೆಗಳು ಬರ್ತವೆ. ಯಾವುದು ಅದು 6 ರೀತಿಯ ಬದಲಾವಣೆಗಳು ಅಂತಂದರೆ, ಅಸ್ಥಿ ಅದಿದೆ, ಜಾಯತೆ ಅದು ಹುಟ್ಟುತ್ತೆ, ಹುಟ್ಟಿದ ನಂತರ ವರ್ಧತೆ ಬೆಳೆಯುತ್ತೆ, ಬೆಳೆದ ನಂತರ ವಿಪರಿಣಮತಿ ಅಂದರೆ ಮಾಡಿಫೈ ಆಗುತ್ತೆ, ಅದು ರೂಪಾಂತರಗೊಳ್ಳುತ್ತೆ. ಚಿಕ್ಕದಾಗಿದ್ದಿದ್ದು ಬೆಳೆದ್ರೆ ಬರೀ ದೊಡ್ಡದು ಹಂಗೆ ಇರಲ್ಲ. ಮೊದಲಿದ್ದಿದ್ದ ಮೂಗು ಇವಾಗ ಶೇಪ್ ಸ್ವಲ್ಪ ಚೇಂಜ್ ಆಯಿತು, ಮೊದಲಿದ್ದಿದ್ದ ಒಂದು ಕೊಂಬೆ ಈಗ ಶೇಪ್ ಸ್ವಲ್ಪ ಚೇಂಜ್ ಆಯಿತು. ಸೊ ವಿಪರಿಣಮತೆ, ಅದರ ರೂಪ ಹೊರಗೆ ಒಳಗೆ ಎರಡೂ ಬದಲಾಯಿತು. ಆಮೇಲೆ ಅಪಕ್ಷೀಯತೆ, ಅದು ಕ್ರಮೇಣ ಸೌದು ಹೋಗೋಕ್ಕೆ ಶುರುವಾಗುತ್ತೆ. ಕೂದಲು ಕಪ್ಪಗಿತ್ತು, ವಯಸ್ಸಾಗ್ತಾ ಆಗ್ತಾ ಅದು ಐದರ ಉದುರ್ತು ಅಥವಾ ಬೆಳ್ಳಗಾಯಿತು ಅಲ್ವಾ. ಸೊ ಹಾಗೆ ಅದು ವಿಪರಿಣಮತೆ, ಒಂದು ದಿವಸ ನಶ್ಯತಿ ಅದು ಸಾಯತ್ತೆ. ಸೊ ಹೀಗೆ 6 ವಿಕಾರಗಳು ಜೀವ ಜಗತ್ತಿನಲ್ಲಿ ನಾವು ನೋಡ್ತೀವಿ ಅಂತ ನಮ್ಮ ಉಪನಿಷತ್ತುಗಳು ಹೇಳ್ತವೆ. ಆ ಪ್ರತಿಯೊಂದರಲ್ಲೂ ಕೂಡ ಒಂದು ಸಂಭ್ರಮವನ್ನು ಕಾಣುವಂಥದ್ದು ಭಗವಂತನ ವಿಶೇಷತೆ, ಅದು ಲೀಲೆ ಅಂತ. ಅಯ್ಯೋ ನಮ್ಗೆ ಹೀಗಾಗೋಯ್ತಲ್ಲಪ್ಪ ಅಂತ ಅಂದ್ಕೊಳ್ಳೋದ್ರ ಬದಲು ಅದನ್ನು ಭಗವಂತನ ಲೀಲೆ ಅಂತ ನಾವು ಅಂದ್ಕೊಂಡಾಗ ಆಗ ಅದರಲ್ಲಿರುವಂಥ ಅದ್ಭುತ ನಮಗೆ ಕಾಣಿಸೋಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಗೆ ಇಲ್ಲಿ ಡಿ ವಿ ಜಿ ಅವರು ಈ ರೀತಿಯ ಅನೇಕ ಪ್ರಸ್ತಾಪಗಳನ್ನು ಮಂಕುತಿಮ್ಮನ ಕಗ್ಗದ ಇದರಲ್ಲಿ ಮಾಡಿದ್ದಾರೆ. ಬೇರೆ ಪುಸ್ತಕಗಳಲ್ಲೂ ಕೂಡ ಅದು ಇದೆ. ನಾನು ಫಿಸಿಕ್ಸ್ ಬಗ್ಗೆ, ಫಿಸಿಕ್ಸಿನ ಇತ್ತೀಚಿನ ಸಿದ್ಧಾಂತಗಳ ಬಗ್ಗೆ ಹೇಗೆ ಇದು ಸಮೀಕರಣ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದೆ. ಡಿ ವಿ ಜಿ ಫಿಸಿಸಿಸ್ಟ್ ಅಲ್ಲ, ಅವರೇನು ಎಲ್ಲವನ್ನು ಓದ್ಕೊಂಡಿದ್ದವರಲ್ಲ, ಆದರೂ ಕೂಡ ಕಾಕತಾಳೀಯ ಅನ್ನೋ ರೀತಿಯಲ್ಲಿ ಅನೇಕ ಸಿದ್ಧಾಂತಗಳು ಈ ರೀತಿಯ ಕಾವ್ಯ ಅಥವಾ ಗದ್ಯದಲ್ಲಿ ಅವ್ರ ಬರವಣಿಗೆನಲ್ಲಿ ವ್ಯಕ್ತವಾಗಿದೆ. ಸೊ ಈಗಿಲ್ಲಿ ಹೇಳ್ತಾರೆ, ಬೆಳಕು ವೇಗಗಳೇನಿ

0: ಕಾಲ ದಿಕ್ಕುಗಳ ಚಲನೆಯಲ್ಲಿ ಅಂತ. ಸೊ ಇದು ಕೂಡ ಇವತ್ತಿನ ದಿನದಲ್ಲಿ ಸಂಶೋಧನೆಗೆ ಒಂದು ಬಹಳ ಸ್ವಾರಸ್ಯಕರ ಅಂತ ಅನ್ನಿಸ್ಕೊಳ್ಳೋಂಥ ಫಿಸಿಕ್ಸಿನ ಒಂದು ಭಾಗ. ಐನ್ಸ್ಟೈನ್ ಯಾರು ರಿಲೇಟಿವಿಟಿಯನ್ನು ಕಂಡುಹಿಡಿದ್ರೋ, ರಿಲೇಟಿವಿಟಿ ಬಗ್ಗೆ ಮೊದಲು ಪ್ರತಿಪಾದನೆಯನ್ನು ಮಾಡಿದರೋ, ಅವರು ಕೂಡ ಇದ್ರ ಬಗ್ಗೆ ಬಹಳಷ್ಟು ಬರೆದು ಅದಾದ ನಂತರದ ಕಾಲದಲ್ಲಿ ಇದ್ರ ಬಗ್ಗೆ ಅನೇಕ ವಿಚಾರಗಳು ಮತ್ತೆ ಮತ್ತೆ ಪರಿಷ್ಕೃತಗೊಳ್ತಾ ಇವೆ. ಸೊ ನಮ್ಮಲ್ಲಿ ಯಾವುದೇ ವಸ್ತುವನ್ನು ನಾವು ವರ್ಣನೆ ಮಾಡಬೇಕಾದ್ರೆ ಎರಡು ಹೇಳಲೇಬೇಕು, ದೇಶ ಮತ್ತು ಕಾಲ. ಇವಾಗ ನಮ್ಮ ಮನೆ ಇದೆ ಅಂತಂದರೆ ಅದು ಎಲ್ಲಿದೆ ಅಂತ ಬರುತ್ತೆ ಫಸ್ಟ್. ಎಲ್ಲಿದೆ? ಓಕೆ, ಈ ಊರಿನ ಈ ರಸ್ತೆಯಲ್ಲಿ ಇದೆ, ಅದು ದೇಶ, ದೇಶದ ಇದು. ಸೊ ಆ ಮನೆಗೆ ನಾನು ಹೋಗಿ ಬಂದೆ ಅಂದರೆ ಯಾವಾಗ ಬಂದೆ ಅಂತ ಬರುತ್ತೆ. ಸೊ ಅದು ಕಾಲ. ಸೊ ದೇಶ ಕಾಲಗಳ ಗಣನೆಯಲ್ಲಿಯೇ ನಾವು ಪ್ರಪಂಚವನ್ನು ವರ್ಣಿಸ್ಬೇಕು. ಭಗವಂತ ಈ ದೇಶ ಕಾಲಗಳಿಗೆ ಅತೀತನಾದವನು ಅಂತ ನಮ್ಮ ಉಪನಿಷತ್ತುಗಳು, ಇದೆಲ್ಲ ನಮ್ಮ ಪರಿಕಲ್ಪನೆಯಲ್ಲಿ ಆಗಿರುವಂಥದ್ದು. ಅವನಿಗೆ ದೇಶ ಕಾಲದ ಒಂದು ಯಾವ ಬಾಧೆಗಳೂ ಇಲ್ಲ, ದೇಶ ಕಾಲ ಅತೀತನಾದಂಥವನು ಅಂತ. ಸೊ ಹಾಗೆ ಸ್ವಾರಸ್ಯಕರ ಅಂತಂದರೆ ಸೈನ್ಸಲ್ಲೂ ಕೂಡ ಆ ಕಾನ್ಸೆಪ್ಟ್ ಇದೆ, ಅದನ್ನು ಟೈಮ್ ಸ್ಪೇಸ್ ಕಂಟಿನ್ಯೂಮ್ ಅಂತ ಕರೀತಾರೆ, ಟೈಮ್ ಸ್ಪೇಸ್ ಕರ್ವ್. ಈ ಜಾಗದಲ್ಲಿ ನಿರ್ದಿಷ್ಟವಾಗಿ ಇಂತಿಷ್ಟು ಸಮಯಕ್ಕೆ ಈ ಘಟನೆ ನಡೆಯಿತು ಅಂತ ಸಾಮಾನ್ಯವಾಗಿ ನಾವು ಹೇಳಬಹುದು. ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ, ಕೆಲವು ವಿಶೇಷ ಪರಿಸ್ಥಿತಿಗಳಲ್ಲಿ ಇವೆರಡನ್ನೂ ಕೂಡ ಏಕಕಾಲಕ್ಕೆ ನಾವು ನೋಡಬಹುದು, ಅಥವಾ ಎರಡು ಮರ್ಜ್ ಆಗಿಬಿಡುತ್ತೆ, ಅದನ್ನು ಬೇರೆಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ರಿಲೇಟಿವಿಟಿಯ ಒಂದು ಭಾಗ. ಸೊ ಹಾಗೆ ಆ ಪರಿಕಲ್ಪನೆಯಲ್ಲಿ ನಾವು ಇದನ್ನು ಭಗವಂತನನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಕೂಡ ಸ್ವಾರಸ್ಯಕರ. ಆದರೆ ನಮ್ಮ ಮಟ್ಟಕ್ಕೆ ನಾವು ನೋಡಿದಾಗ ಈ ಎಲ್ಲ ದೇಶ ಕಾಲಗಳ ವರ್ಣನೆ ಏನಿದೆಯೋ, ದೇಶ ಕಾಲಗಳ ವಿಂಗಡಣೆ ಏನಿದೆಯೋ, ಅದರ ಆಧಾರದ ಮೇಲೇ ಎಲ್ಲ ನಮ್ಮ ಜೀವನ ನಡೀತಾ ಇರುವಂಥದ್ದು. ಈಗ ಚಲನೆ ಆಗ್ತಾ ಇದೆ, ಮೂವ್ಮೆಂಟ್, ಲೈಫ್ ಇಸ್ ಮೂವ್ಮೆಂಟ್, ಚಲನೆಯಿಂದಲೇ ಜಗತ್ತು. ಜಗತ್ತಂತಂದ್ರೇ ಅದು ಚಲನೆ ಆಗ್ತಾ ಇರುವಂಥದ್ದೇ ಜಗತ್ತು. ಭೂಮಿ ಸುತ್ತಾ ಇದೆ, ಅದಕ್ಕೆ ದಿನ ರಾತ್ರಿ ಆಗೋದು, ತನ್ನ ಸುತ್ತೂರು ಸುತ್ತಾ ಇದೆ, ಸೂರ್ಯನ ಸುತ್ತೂರು ಸುತ್ತಾ ಇದೆ, ಅದಕ್ಕೆ ಮಳೆಗಾಲ ಬೇಸಿಗೆ ಕಾಲ ಆಗ್ತಾ ಇದೆ. ಸೊ ಹಾಗೆ ಇಡೀ ವಿಶ್ವದಲ್ಲಿ ಚಲನೆ ಅನ್ನುವಂಥದ್ದು ಬಹಳ ಅತ್ಯವಶ್ಯಕವಾದಂಥ ಒಂದು ಭಾಗ. ಅದೇ ರೀತಿಯ ಬೆಳಕು, ಬೆಳಕು ಅನ್ನೋದು ಎನರ್ಜಿ, ಅದು ಊರ್ಜಾ, ಅದು ಶಕ್ತಿ. ಸೊ ಆ ಶಕ್ತಿ ಇರೋದ್ರಿಂದಲೇ ಜೀವಗಳು ತನ್ನ ಚೈತನ್ಯವನ್ನು ಪಡ್ಕೊಳ್ತಾ ಇರೋದು. ಸೊ ಹಾಗೆ ಈ ವಿಶ್ವದಲ್ಲಿ ನಡೀತಾ ಇರುವಂಥ ಎಲ್ಲ ಚಟುವಟಿಕೆಗಳಿಗೆ ದೇಶ ಕಾಲಗಳ ಪರಿಗಣನೆಯಲ್ಲಿ ಶಕ್ತಿಯನ್ನು ನೀಡ್ತಾ ಇರುವಂಥದ್ದು ಬ್ರಹ್ಮನ ಲೀಲೆ. ಇವೆಲ್ಲದರಲ್ಲೂ ಕೂಡ ಬ್ರಹ್ಮ ಸಂಭ್ರಮಿಸ್ತಾ ಇದ್ದಾನೆ, ತನ್ನ ಶಕ್ತಿಯನ್ನು ಪ್ರಕಟಗೊಳಿಸ್ತಾ ಇದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 73ರ ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
3: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
4: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
3: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ನಲವತ್ತೈದು ರೂಪಾಯಿ, ಪೆನ್ಸಿಲ್ ಬೇನಿಸ್ 65 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 5 ರೂಪಾಯಿ, ಕೆಳವನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 70 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 16 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/7/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜಕೀಯಸ್ ಅವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ದಿನ ಈ ಸಮಯ ಆನಂದಮಯ. ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ತಿಳಿಸುವಂತಹ ಸಮಯ. ಈ ದಿನ SVYM ಸಿಬ್ಬಂದಿ ವರ್ಗದವರಾದ ಸಿದ್ದರಾಜು ಎಂ ರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭ ಕೋರುವವರು SVYM ಸಿಬ್ಬಂದಿ ವರ್ಗದವರು. ಇವರಿಗೆ ದೇವರ ಆಯಸ್ಸು, ಆರೋಗ್ಯ, ಸುಖ ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನ ವೈಭವ, ವಚನಗಳ ನುಡಿಗುಚ್ಚ ಭಾಗ 31 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜ ಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೋತಾ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿ

0: ಹಂಚಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಸಾಹಿತ್ಯಕ್ಕೆ ಸಾಹಿತ್ಯ, ಶಾಸ್ತ್ರಕ್ಕೆ ಶಾಸ್ತ್ರವಾಗಿರುವಂತಹ ವಾಚಾರವಾಗ್ಮಯ ನಮ್ಮ ಪರಂಪರೆಯ ಅಪೂರ್ವ ಸೃಷ್ಟಿಯಾಗಿದೆ, ಕನ್ನಡ ಸಾಹಿತ್ಯದ ಆಸ್ತಿಯಾಗಿದೆ. ಪಂಡಿತರು ಮಾತ್ರ ಬರೆಯುತ್ತಿದ್ದಂತಹ ಸಾಹಿತ್ಯವನ್ನು ಸಾಮಾನ್ಯರು ಬರೆಯಬಹುದೆಂದು 12ನೇ ಶತಮಾನದಲ್ಲಿ ತೋರಿಸಿದಂತಹ ಅನುಭಾವ ಸಾಹಿತ್ಯ ವಚನ ಸಾಹಿತ್ಯ. ದೇಶಿ ಸಾಹಿತ್ಯ ಅದೊಂದು ವಚನ ಸಾಹಿತ್ಯ. ಶರಣರು ಆತ್ಮ ಪರಮಾತ್ಮರ ಕೇಂದ್ರವಾಗಿದ್ದ ಆಧ್ಯಾತ್ಮ ಸಿದ್ಧಾಂತವನ್ನು ಸಮಾಜ ಕೇಂದ್ರಿತ ಅನುಭಾವ ಸಿದ್ಧಾಂತವಾಗಿಸಿದರು. ವ್ಯಕ್ತಿ ಕಲ್ಯಾಣದ ಜೊತೆಗೆ ಸಮಾಜದ ಕಲ್ಯಾಣದೆಡೆಗೆ ಶರಣರು ತಮ್ಮ ದೃಷ್ಟಿಕೋನವನ್ನು ಅರಿಸಿದರು. ವಚನ ಸಾಹಿತ್ಯ ಸೃಷ್ಟಿಯಾದದ್ದು ಕೇವಲ ಸಾಹಿತ್ಯದ ದೃಷ್ಟಿಯಿಂದಲ್ಲ, ವ್ಯಕ್ತಿ ಮತ್ತು ಸಮಾಜದ ಪರಿವರ್ತನೆಯ ದೃಷ್ಟಿಯಿಂದ. ಹಾಗಾಗಿ ಇಂದಿಗೂ ಕೂಡ ವಚನ ಸಾಹಿತ್ಯ ಜೀವಂತ ಸಾಹಿತ್ಯವಾಗಿದೆ, ಅಚ್ಚ ಹಸಿರಿನ ಸಾಹಿತ್ಯವಾಗಿದೆ. ಪ್ರತಿಯೊಬ್ಬರನ್ನು ಉನ್ನತದ ಚಿಂತನೆಯಡಿಗೆ ಸಾಗಿಸುವ ಶಕ್ತಿ ವಚನಗಳಿಗಿದೆ. ವ್ಯಕ್ತಿಯ ಜೀವನವನ್ನು ಸುಂದರ ಜೀವನವನ್ನಾಗಿಸುವ ಅಮೃತತ್ವ ಅದರಲ್ಲಿ ಅಡಗಿದೆ. ಇಂತಹ ವಚನಗಳನ್ನು ಜನಮಾನಸಕ್ಕೆ ತರುವಂತಹ ದೃಷ್ಟಿಯಿಂದ ಜನ ಧ್ವನಿಯವರು ವಚನ ವೈಭವ ಎನ್ನುವ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಶರಣರ ವಚನಗಳಿಗೆ ಕಂಠ ನೀಡುವ ಸೌಭಾಗ್ಯವನ್ನು ನನಗೆ ಕರುಣಿಸಿರುವುದು ನನ್ನ ಭಾಗ್ಯ ಎಂದು ಭಾವಿಸಿದ್ದೇನೆ. ವಚನ ವೈಭವವನ್ನು ಆಲಿಸುವ ಮೂಲಕ ಪ್ರೋತ್ಸಾಹ ನೀಡುತ್ತಿರುವಂತಹ ಎಲ್ಲ ಶ್ರೋತೃವರ್ಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಳೆದ 30ನೇ ನುಡಿ ಸಂಚಿಕೆಯಲ್ಲಿ ಕರ್ಮಯೋಗಿ ಎಂದೇ ಹೆಸರಾದಂತಹ ಶರಣ ಸಿದ್ಧರಾಮರ ವಚನ ವಿಚಾರಗಳ ಬಗ್ಗೆ ತಿಳಿಯಲು ನಾವು ಪ್ರಯತ್ನಿಸಿದೆವು. ಇಂದಿನ 31ನೇ ನುಡಿ ಸಂಚಿಕೆಯಲ್ಲಿ ಜೇಡರ ದಾಸಿಮಯ್ಯನವರ ವಚನ ಸಾಹಿತ್ಯದ ವೈಭವವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಕರ್ನಾಟಕ ಸರ್ಕಾರವು ಕನ್ನಡ ಪುಸ್ತಕ ಪ್ರಾಧಿಕಾರದ ಮೂಲಕ 20,000 ವಚನಗಳ 10,000 ಪುಟಗಳನ್ನೊಳಗೊಂಡಂತಹ 15 ಸಂಪುಟಗಳ ಸಮಗ್ರ ವಚನ ಸಂಪುಟವನ್ನು 1993ರಲ್ಲಿ ಪ್ರಕಟಿಸಿ ವಚನಗಳು ಎಲ್ಲರ ಮನೆ ಮನಗಳಿಗೆ ಮುಟ್ಟಿಸುವ ಶ್ರೇಷ್ಠ ಕಾರ್ಯವನ್ನು ಹಮ್ಮಿಕೊಂಡಿರುವ ವಿಷಯ ತಮಗೆಲ್ಲ ತಿಳಿದಿರುವಂತಹ ಅದೇ ಆಗಿದೆ. ಇದರಲ್ಲಿ 7ನೇ ಸಂಪುಟ ಸಂಕೀರ್ಣ ವಚನ ಸಂಪುಟವಾಗಿದ್ದು ಇದರಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರವರು ಜೇಡರ ದಾಸಿಮಾರರ 176 ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ನೀಡಿದ್ದಾರೆ. ಜೇಡರ ದಾಸಿಮಯ್ಯನವರನ್ನು ಕೆಲವೆಡೆ ದೇವರ ದಾಸಿಮಯ್ಯ ಎಂದು ಕೂಡ ಹೆಸರಿಸಲಾಗಿದೆ. ಇವರು ಭಕ್ತಿ ಭಂಡಾರಿ ಬಸವಣ್ಣನವರಿಗಂತಲೂ ಹಿಂದಿನವರು. ಇವರು ಶಿವನಿಂದ ತವನಿಧಿಯನ್ನು ಅಂದರೆ ಬಯಸಿದ್ದನ್ನು ನೀಡುವ ನಿಧಿಯನ್ನು ಪಡೆದು ದಾಸೋಹ ಮಾಡುತ್ತಿದ್ದರು ಎನ್ನುವ ವಿಚಾರವನ್ನು ಅವರ ವಚನಗಳಲ್ಲಿ ಹಾಗೂ ಅನೇಕ ವಿಚಾರಗಳಲ್ಲಿ ನಾವು ಕಾಣಬಹುದಾಗಿದೆ. ಇವರು ವೃತ್ತಿಯಲ್ಲಿ ನೈಗೆ ಕೆಲಸವನ್ನು ಮಾಡುತ್ತಿದ್ದರೆ ಇವರ ಪತ್ನಿ ದುಗ್ಗಳಿಯು ಕೂಡ ವಚನವನ್ನು ಬರೆದಿರುವುದನ್ನು ನಾವು ಕಾಣಬಹುದಾಗಿದೆ. ದಾಸಿಮಯ್ಯನವರ ವಚನಗಳು ಮೌಲ್ಯಯುತವಾಗಿದ್ದು ಬಸವಪೂರ್ವದ ಶ್ರೇಷ್ಠ ವಚನಕಾರರೆನಿಸಿದ್ದಾರೆ. ಬಸವಣ್ಣನ ಕಾಲಘಟ್ಟದ ಶರಣರಿಗೆ ದಾಸಿಮಾರ್ಯರ ವಚನಗಳು ಮಾರ್ಗದರ್ಶಕವಾಗಿವೆ. ಅವರು ಕೂಡ ವಚನಗಳನ್ನು ಬರೆಯಲು ಪ್ರೇರಣೆ ನೀಡಿದ್ದನ್ನು ನಾವು ಕಾಣಬಹುದಾಗಿದೆ. ಇವರ ವಚನಗಳಲ್ಲಿ ವೀರಶೈವ ಲಿಂಗಾಯತ ಧರ್ಮದ ತಾತ್ವಿಕ ಸಿದ್ಧಾಂತಗಳನ್ನು ಕಾಣಲು ಅಷ್ಟಾಗಿ ಬರುವುದಿಲ್ಲ. ಆದರೆ ಅಂದಿನ ಸಾಮಾಜಿಕ ಜೀವನದ

ಚಿತ್ರಣವನ್ನು ನೋಡಬಹುದಾಗಿದೆ. ದಾಸಿಮಾರರ ಕೆಲವು ವಚನಗಳ ವಿಚಾರಗಳನ್ನು ತಿಳಿಯಲು ನಾವು ಪ್ರಯತ್ನ ಮಾಡೋಣ. ಪ್ರತಿಯೊಬ್ಬ ಶರಣರಂತೆ ದಾಸಿಮಯ್ಯನವರು ಕೂಡ ಗುರುವಿನ ಬಗ್ಗೆ ಅಪಾರವಾದ ಭಕ್ತಿ ನಿಷ್ಠೆಯನ್ನು ಒಳಗೊಂಡಿರುವುದನ್ನು ನಾವು ಅವರ ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಗುರುವಿನ ಬಗೆಗೆ ಅನೇಕ ವಚನಗಳನ್ನು ಇವರು ಬರೆದಿದ್ದಾರೆ. ಒಂದೆರಡು ವಚನಗಳನ್ನು ಗಮನಿಸೋಣ. ಒಂದು ವಚನ: ಉರಿವ ಕೆಂಡದ ಮೇಲೆ ತೃಣವ ತಂದೆರಿಸಿದಡೆ ಆ ತೃಣವನ ಕೆಂಡ ನುಂಗುವಂತೆ, ಗುರು ಚರಣದ ಮೇಲೆ ತನುವೆಂಬ ತೃಣವ ತಂದೆರಿಸಿದಡೆ ಆ ತನುವೆಲ್ಲ ಲಿಂಗಕಾಣ ಲಿಂಗಕಾಣ ರಾಮನಾಥ ಎನ್ನುತ್ತಾರೆ. ಹೇಗೆ ಹುಲ್ಲನ್ನು ಕೆಂಡದ ಮೇಲೆ ಇರಿಸಿದರೆ ಆ ಕೆಂಡ ಆ ಹುಲ್ಲನ್ನು ತನ್ನಲ್ಲೇ ಲೀನ ಮಾಡಿಕೊಳ್ಳುತ್ತದೋ, ತನ್ನಲ್ಲೇ ಸೇರಿಸಿಕೊಳ್ಳು ಬಿಡುತ್ತದೋ, ಹಾಗೆಯೇ ಗುರುವಿನ ಶ್ರೀಪಾದದ ಮೇಲೆ ಈ ದೇಹವನ್ನು ತಂದಿರಿಸಿದರೆ ಈ ದೇಹವು ಲಿಂಗಮಯವಾಗುತ್ತದೆ ಎನ್ನುತ್ತಾರೆ ದಾಸಿಮಯ್ಯನವರು. ಹೀಗೆ ಗುರುವಿನ ಪಾದಸ್ಪರ್ಶ ಅದೊಂದು ಪರುಷ ಎನ್ನುತ್ತಾರೆ ದಾಸಿಮಯ್ಯನವರು. ಮತ್ತೊಂದು ವಚನದಲ್ಲಿ ಗುರು ಮಹಿಮೆಯನ್ನು ಹೀಗೆ ಹೇಳುತ್ತಾರೆ: ಹಸಿವೆಂಬ ಎಬ್ಬಾವು ಬಸುರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಅಪಾದ ಮಸ್ತಕಕ್ಕೆ, ಹಸಿವಿಗನ್ನವ ನಿಕ್ಕಿ ವಿಷವನ್ ಇಳುಹಬಲ್ಲೊಡೆ ವಸುದೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ ಗಾರುಡಿಗ ಕಾಣ ರಾಮನಾಥ ಎನ್ನುತ್ತಾರೆ. ಹಸಿವು ಎನ್ನುವಂತಹ ಎಬ್ಬಾವು ಬಸುರ ಅಂದರೆ ಹೊಟ್ಟೆಯನ್ನು ಹಿಡಿದಡೆ ವಿಷವೇರಿತ್ತು ಎನ್ನುತ್ತಾರೆ. ಮನುಷ್ಯನಿಗೆ ಬರೀ ಹೊಟ್ಟೆಯ ಹಸಿವೆ ಇರುವುದಿಲ್ಲ, ಅವನಿಗೆ ಆಸೆ ಬಯಕೆಗಳ ಹಸಿವು, ದ್ರವ್ಯದ ಹಸಿವು, ಅಧಿಕಾರದ ಹಸಿವು, ಹೀಗೆ ಅನೇಕ ಹಸಿವುಗಳು ಅವನನ್ನು ಕಾಡಿಸುತ್ತವೆ. ಈ ಕಾಡಿಸುವುದನ್ನೇ ಇಲ್ಲಿ ವಿಷ ಎನ್ನುತ್ತಾರೆ. ಇಂತಹ ಹಸುವಿನಿಂದ ಉಂಟಾಗುವಂತಹ ವ್ಯಥೆ ನೋವು ಕೋಪ ಇವು ತಲೆಗೆ ಏರುತ್ತದೆ ಎನ್ನುತ್ತಾರೆ ಸಿದ್ಧರಾಮರು. ಗುರು ಮಾತ್ರ ಇಂತಹ ಹಸಿವಿಗೆ ಅನ್ನವನ್ನಿಕ್ಕಿ ಅಂದರೆ ಏನನ್ನು ನೀಡಬೇಕೋ ಅದನ್ನು ನೀಡುವಂತಹ ಶಕ್ತಿ ಆ ಗುರು ಎನ್ನುವಂತಹ ವ್ಯಕ್ತಿಯಲ್ಲಿರುತ್ತದೆ ಎನ್ನುತ್ತಾರೆ. ಇದನ್ನೇ ಇಲ್ಲಿ ಗಾರುಡಿಗ ಎನ್ನುತ್ತಾರೆ. ಗಾರುಡಿಗ ಎಂದರೆ ಹಾವನ್ನು ಆಡಿಸುವಂತಹ ವ್ಯಕ್ತಿ. ಹೇಗೆ ವಿಷವನ್ನು ಏರಿದಂತಹ ಹಾವನ್ನು ಕೂಡ ತನ್ನ ನಿಯಂತ್ರಣಕ್ಕೆ ಹೇಗೆ ತಳ್ಳಿಕೊಳ್ಳುತ್ತಾನೋ ಹಾಗೆ ಗುರುಗಳು ಕೂಡ ಮನುಷ್ಯನ ಹಸಿವನ್ನು ನೀಗಿಸಿ ಅವನಿಗೆ ಏರಿರುವಂತಹ ಕೋಪ ತಾಪಗಳೆಂಬ ವಿಷವನ್ನು ನೀಗಿಸಬಲ್ಲಂತಹ ಶಕ್ತಿ ಗುರುವಿಗೆ ಮಾತ್ರ ಇದೆ ಎನ್ನುವುದನ್ನು ದಾಸಿಮಯ್ಯನವರು ತಮ್ಮ ವಚನ ಸಾಹಿತ್ಯದ ಮೂಲಕ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದು ವಚನದಲ್ಲಿ ಗುರು ಮಾತ್ರ ನಮ್ಮೊಳಗಿನ ಚೈತನ್ಯ ಶಕ್ತಿಯನ್ನು ಪ್ರಕಟಿಸಬಲ್ಲ ಎನ್ನುತ್ತಾರೆ. ವಚನ ಹೀಗಿದೆ: ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿವನ ಚೈತನ್ಯ ವಿಪ್ಯದು ಇದ್ದರೇನು, ಅದು ಕೂಡುವರೆ ಗುರುವಿನಂದಲ್ಲ ದಾಗದು ಕಾಣ ರಾಮನಾಥ ಗುರುವಿನಂದಲ್ಲ ದಾಗದು ಕಾಣ ರಾಮನಾಥ. ಹೀಗೆ ದಾಸಿಮಾರರು ಬ್ರಹ್ಮಾಂಡದೊಳಗೆ ಸೂರ್ಯನ ಬೆಳಕು ಹೇಗಿರುತ್ತದೋ ಹಾಗೆಯೇ ಶಿವನ ಚೈತನ್ಯ ಶಕ್ತಿ ಸರ್ವರಲ್ಲಿಯೂ ಇರುತ್ತದೆ ಎನ್ನುತ್ತಾರೆ. ಆದರೆ ಆ ಇರುವಿಕೆಯನ್ನು ತೋರಿಸುವಂತಹ ಶಕ್ತಿ ಗುರುವಿಗೆ ಮಾತ್ರ ಇದೆ ಎನ್ನುತ್ತಾರೆ. ಹೀಗೆ ಗುರುವಿನ ಶಕ್ತಿಯನ್ನು ದಾಸಿಮಾರರು ತಮ್ಮ ಸರ್ವಶ್ರೇಷ್ಠ ವಚನಗಳ ಮೂಲಕ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗೆಯೇ ದೇವರ ದಾಸಿಮಯ್ಯನವರು ಶರಣರ ಮಾತುಗಳು ಅತ್ಯಂತ ಶ್ರೇಷ್ಠ ಎನ್ನುವುದನ್ನು ತಮ್ಮ ವಚನಗಳ ಮೂಲಕ ಸಾರಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದೆರಡು ವಚನಗಳನ್ನು ಗಮನಿಸೋಣ. ಒಂದು ಪ್ರಸಿದ್ಧವಾದ ವಚನ: ಕರಿಯ ನಿತ್ತಡವಲ್ಲೆ ಸಿರಿಯ ನಿತ್ತಡವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡವಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದ ಅರೆಗಳಿಗೆ ಇತ್ತಡೆ ನಿಮ್ಮನ್ ಇತ್ತೆ ಕಾಣ ರಾಮನಾಥ ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ. ಹೀಗೆ ದಾಸಿಮಯ್ಯನವರು ಶರಣರ ನುಡಿಗಳು ಅದೆಷ್ಟು ಮೌಲ್ಯಯುತವಾದುದು ಎನ್ನುವುದನ್ನು ವಚನದ ಮೂಲಕ ತಿಳಿಸಲು ಪ್ರಯತ್ನಿಸಿದ್ದಾರೆ. ಅವರು ಹೇಳುತ್ತಾರೆ, ಆನೆ ಕೊಟ್ಟರೂ ಬೇಡ. ಇಲ್ಲಿ ಆನೆ ಎಂದರೆ ಅಧಿಕಾರ ಎನ್ನಬಹುದು. ಅಧಿಕಾರ ಕೊಟ್ಟರೂ ಬೇಡ, ಶ್ರೀಮಂತತನವನ್ನು ಕೊಟ್ಟರೂ ಬೇಡ, ರಾಜ್ಯ ಕೋಶಾದಿಗಳನ್ನು ಕೊಟ್ಟರೂ ಬೇಡ, ಶರಣರ ನುಡಿ ಕುಸುಮಗಳನ್ನು ಒಂದು ಸ್ವಲ್ಪ ಕಾಲ ಕೊಟ್ಟರೆ ಸಾಕು, ಭಗವಂತ
ನಿಮ್ಮನ್ನೇ ಕೊಟ್ಟ

ಏನು ಎಂದು ಬಿಡುತ್ತಾರೆ. ಹೀಗೆ ಹೇಳುವ ಮೂಲಕ ಶರಣರ ನುಡಿಗಳ ಮೌಲ್ಯ ಎಷ್ಟೊಂದು ಅದ್ಭುತವಾದದ್ದು ಎನ್ನುವುದನ್ನು ಅವರು ವಚನದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದೆಡೆ ಇನ್ನೊಂದು ವಚನ ಗಮನಿಸೋಣ. ಅವರು ಹೇಳುತ್ತಾರೆ, ಕಡೆಗೀಲಿಲ್ಲದ ಬಂಡಿ ಹೊಡಗೆಡುವುದೇ ಮಾಂಬುದೇ, ಕಡೆಗೀಲು ಬಂಡಿಗೆ ಆಧಾರ, ಕಡುದರ್ಪವೇರಿದ ಈ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ, ಕಡೆಗೀಲು ಕಾಣ ರಾಮನಾಥ, ಕಡೆಗೀಲು ಕಾಣ ರಾಮನಾಥ. ದಾಸಿಮಯ್ಯನವರು ಹೇಳುತ್ತಾರೆ, ಬಂಡಿಗೆ ಕಡೆಗೀಲು ಅಂದರೆ ಚಕ್ರ ಹೊರಗೆ ಬಾರದಿರಲಿ ಎಂದು ಹಾಕುವಂತಹದ್ದು, ಇದನ್ನು ಹಾಕದಿದ್ದರೆ ಚಕ್ರ ಹೊರಗೆ ಬಂದು ಬಂಡಿ ಕೆಳಗೆ ಬೀಳುತ್ತದೆ, ಅದುವೇ ಬಂಡಿಗೆ ಆಧಾರ. ಅದೇ ರೀತಿ ಕಡುದರ್ಪವನ್ನೊಳಗೊಂಡಂತಹ ಮನುಷ್ಯನಿಗೆ ಶರಣರ ನುಡಿಗಡಣ ಅಂದರೆ ನುಡಿ ಭಂಡಾರ ಕಡೆಗೀಲು ಇದ್ದ ಹಾಗೆ ಎನ್ನುತ್ತಾರೆ. ಯಾರು ಇದನ್ನು ಗಮನಿಸಿ ಶರಣರ ಮಾತುಗಳನ್ನು ಆಲಿಸಿ ಆಚರಿಸಿದರೆ ಆಗ ಬದುಕು ಹಸನಾಗುತ್ತದೆ ಎನ್ನುತ್ತಾರೆ ದಾಸಿಮಯ್ಯನವರು. ಹಾಗಾಗಿ ಗುರುವಿನ ಶರಣರ ನುಡಿಯನ್ನು ಅನುಸರಿಸುವುದು ಬಹಳ ಮುಖ್ಯವಾದದ್ದು. ಅದಕ್ಕೆ ದಾಸಿಮಯ್ಯನವರು ಕ್ರಿಯಾ ಜ್ಞಾನದ ಭೇದವನ್ನರಿತು ನಡೆಯಬೇಕು ಎನ್ನುವುದನ್ನು ತಮ್ಮ ವಚನದಲ್ಲಿ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ವಚನ ಹೀಗಿದೆ, ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು, ವಾಯು ಸುಳಿಯುವುದಲ್ಲದೆ ಸುಡಲರಿಯದು, ಆ ಅಗ್ನಿ ವಾಯುವ ಕುಡಿದಲ್ಲದೆ ಅಡಿ ಇಡಲೆರಿಯದು, ಈ ಪರಿಯಂತೆ ನರರ್ ಇರುವರೆ ಕ್ರಿಯಾ ಜ್ಞಾನ ಭೇದವ ರಾಮನಾಥ ರಾಮನಾಥ. ಇಲ್ಲಿ ದಾಸಿಮಯ್ಯನವರು ಅಗ್ನಿ ಸುಡುತ್ತದೆ ಆದರೆ ಗಾಳಿಯಂತೆ ಅಡ್ಡಾಡಲಾರದು ಚಲಿಸಲಾರದು, ಅದೇ ರೀತಿ ಗಾಳಿ ಅತ್ಯಂತ ನಿರಾಳವಾಗಿ ಸುಳಿದಾಡಬಹುದೇ ಹೊರತು ಅಗ್ನಿಯಂತೆ ಸುಡಲು ಬರುವುದಿಲ್ಲ. ಮುಂದೆ ಹೋಗಿ ಹೇಳುತ್ತಾರೆ, ಅಗ್ನಿಗೆ ಗಾಳಿ ಕೂಡಿದರೆ ಮಾತ್ರ ಅದು ಅಗ್ನಿಯಾಗಿ ಪ್ರಜ್ವಲಿಸಲು ಸಾಧ್ಯ ಎನ್ನುತ್ತಾರೆ. ಹಾಗೆಯೇ ಕ್ರಿಯೆ ಎನ್ನುವುದು ಅಗ್ನಿಯಾದರೆ ಜ್ಞಾನ ಅದು ವಾಯುವಿನಂತೆ, ಬರೀ ಜ್ಞಾನದಿಂದ ಫಲ ದೊರೆಯದು, ಜ್ಞಾನದಂತೆ ಕ್ರಿಯೆ ಬೆರೆತರೆ ಆಗ ಫಲ ದೊರೆಯುತ್ತದೆ ಎನ್ನುತ್ತಾರೆ. ಹೀಗೆ ಜ್ಞಾನ ಮತ್ತು ಕ್ರಿಯೆ ಬಹಳ ಮುಖ್ಯ ಎನ್ನುತ್ತಾರೆ. ಇಂತಹ ಭೇದವನ್ನು ನಾವು ಅರಿಯಬೇಕು ಎನ್ನುತ್ತಾರೆ ದಾಸಿಮಾರರು. ಒಂದೆಡೆ ದಾಸಿಮಾರರು ಭಕ್ತ ತಾನು ಭಕ್ತನೆಂಬ ಅಹಮ್ಮಿಕೆಯಲ್ಲಿ ಇದ್ದರೂ ಕೂಡ ದೇವರನ್ನು ಕಾಣಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ವಚನ ಹೀಗಿದೆ, ತಾಯಿ ಗರ್ಭದ ಶಿಶು ತಾಯ ಕುರುಹನರಿಯದು, ಆ ತಾಯಿ ಶಿಶುವಿನ ಕುರುಹನೆಂದೂ ಕೂಡ ಅರಿಯಳು, ಮಾಯಾ ಮೋಹದಲ್ಲಿಪ್ಪ ಭಕ್ತರು ದೇವರನ್ನು ಅರಿಯರು, ಆ ದೇವನು ಆ ಭಕ್ತರನ್ನು ಯಾರೆಂದೂ ಅರಿಯನು ಕಾಣ ರಾಮನಾಥ. ಎಷ್ಟು ಸುಂದರವಾದ ವಚನ. ತಾಯಿ ತನ್ನ ಶಿಶು ತನ್ನದೇ ಗರ್ಭದಲ್ಲಿದ್ದರೂ ಕೂಡ ಆ ಶಿಶು ಗಂಡೋ ಹೆಣ್ಣೋ ಎಂದು ಅರಿಯಲಾರಳು, ಅದೇ ರೀತಿ ಆ ಶಿಶುವಿಗೂ ಕೂಡ ತನ್ನ ತಾಯಿ ಯಾರು ಹೇಗಿದ್ದಾಳೆ ಎಂದು ತಿಳಿಯುವುದಿಲ್ಲ. ಅದೇ ರೀತಿ ಮಾಯಾ ಮೋಹದಲ್ಲಿ ಮುಳುಗಿ ದೇವರನ್ನು ಪೂಜಿಸುತ್ತಿದ್ದರೂ ಕೂಡ ಭಕ್ತ ದೇವರನ್ನರಿಯ, ದೇವರು ಭಕ್ತನಡೆಗೆ ಕರುಣೆ ತೋರ ಎನ್ನುತ್ತಾರೆ ದಾಸಿಮಯ್ಯನವರು. ಹೌದು, ಹಾಗಾಗಿ ನಮ್ಮ ಭಕ್ತಿ ಶ್ರದ್ಧೆ ನಿಷ್ಠೆ ಹೀಗೆ ಇದ್ದಾಗ ಮಾತ್ರ ಅದು ಭಕ್ತಿಯಾಗಲು ಸಾಧ್ಯ, ಅದು ದೇವರೆಡೆಗೆ ಸಾಗಲು ಸಾಧ್ಯ ಎನ್ನುತ್ತಾರೆ. ಹಾಗಾಗಿ ಅವರು ತಮ್ಮ ಒಂದು ವಚನದಲ್ಲಿ ಎಲ್ಲರೂ ಭಕ್ತರಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ವಚನ ಹೀಗಿದೆ, ತೀವಿ ಕುಳ್ಳಿದ್ದ ಸಭೆ ಈಯ ಬಲ್ಲುದೆ ದಾನವ, ಸಾವರೆ ಸಂಗ್ರಾಮಕ್ಕೆ ಹೋದವರೆಲ್ಲ ಹಿರಿಯ ಬಲ್ಲರೆ ನೂರಕ್ಕೊಬ್ಬ ಸಹಸ್ರಕ್ಕೊಬ್ಬ, ಹುಣಿಸಿಯ ಹೂವೆಲ್ಲ ಕಾಯಾಗಬಲ್ಲುದೆ, ಅಂತೆಯೇ ಹುಟ್ಟಿದ ಮನುಜರೆಲ್ಲ ನಿಜ ಭಕ್ತರಪ್ಪರೇ ರಾಮನಾಥ, ನಿಜ ಭಕ್ತರಪ್ಪರೇ ಎಂದು ಪ್ರಶ್ನೆ ಮಾಡುತ್ತಾರೆ. ಅವರು ಹೇಳುತ್ತಾರೆ, ಬಹಳ ಕಷ್ಟಪಟ್ಟು ಒತ್ತಡ ಹೇರಿ ಕುಳ್ಳಿರಿಸಿ ದಾನ

ಧರ್ಮದ ಸಭೆ ಮಾಡಿದರೆ ಅವರಿಂದ ದಾನವ ಬಯಸಲು ಸಾಧ್ಯವೇ? ಅವರು ದಾನವ ನೀಡುವರೇ, ಧರ್ಮ ಹಂಚುವರೇ ಎಂದು ಪ್ರಶ್ನೆ ಮಾಡುತ್ತಾರೆ. ಹೌದಲ್ಲವೇ? ಯುದ್ಧಕ್ಕೆ ಹೋಗುವವರೆಲ್ಲ ನನಗೆ ಸಾವು ಬಂದಡೋ ಸರಿ ಎಂದು ನಿರ್ಧರಿಸಿ ಹೋಗುತ್ತಾರೆಯೇ ಎಂದು ಪ್ರಶ್ನೆ ಮಾಡುತ್ತಾರೆ. ಸಾಧ್ಯವಿಲ್ಲ. ಹುಣಸೆಯ ಮರದಲ್ಲಿ ಬಿಡುವಂತಹ ಹೂವೆಲ್ಲ ಕಾಯಾಗುತ್ತದೆಯೇ, ಹಣ್ಣಾಗುತ್ತದೆಯೇ? ಅದೇ ರೀತಿ ಈ ಜಗದಲ್ಲಿ ಹುಟ್ಟುವ ಎಲ್ಲ ಮನುಜರು ನಿಜ ಭಕ್ತರಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ದಾಸಿಮಯ್ಯನವರ ಚಿಂತನೆ ಎಷ್ಟು ಸ್ಪಷ್ಟವಾಗಿದೆ. ಭಕ್ತರಲ್ಲಿಯೇ ಡಂಬಾಚಾರಿಗಳು, ವೇಷಧಾರಿಗಳು, ಇವರುಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ನಿಜ ಭಕ್ತರು ಸಿಗುವುದು ದುರ್ಲಭವಾಗುತ್ತಿದೆ. ನಿಜ ಭಕ್ತನ ಮಾನಸಿಕ ಸ್ಥಿತಿ ಹೇಗಿರುತ್ತದೆ ಎನ್ನುವುದನ್ನು ಕೂಡ ಅವರು ವಚನದಲ್ಲಿ ಹಿಡಿದಿಟ್ಟಿದ್ದಾರೆ. ಹೇಳುತ್ತಾರೆ, ಅಚ್ಚ ಶಿವೈಕ್ಯಂಗೆ ಹೊತ್ತಾರೆ ಅಮಾವಾಸ್ಯೆ, ಮಠ ಮಧ್ಯಾಹ್ನ ಸಂಕ್ರಾಂತಿ, ಮತ್ತೆ ಅಸ್ತಮಾನ ಪೌರ್ಣಿಮೆ ಹುಣ್ಣಿಮೆ, ಭಕ್ತನ ಮನೆ ಅವನ ಅಂಗಳವೇ ವಾರಣಾಸಿ ಕಾಣ ರಾಮನಾಥ ಎನ್ನುತ್ತಾರೆ. ಇಲ್ಲಿ ದಾಸಿಮಯ್ಯನವರು ನಿಜ ಭಕ್ತ ಹೇಗಿರುತ್ತಾನೆ, ಅವನ ಮನಸ್ಥಿತಿ ಹೇಗಿರುತ್ತದೆ ಅನ್ನೋದನ್ನು ಬರೆದಿದ್ದಾರೆ. ಅವರು ಹೇಳುತ್ತಾರೆ, ನಿಜ ಭಕ್ತನ ಮನುಷ್ಯರಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ, ಶಿವರಾತ್ರಿ, ಸಂಕ್ರಾಂತಿ, ಹೀಗೆ ಹಬ್ಬ ಹರಿದಿನ, ತಿಥಿ, ವಾರ, ಕಾಶಿ, ಕೇದಾರ, ಹೀಗೆಲ್ಲ ಪರಿಗಣಿಸಿ ಪೂಜಿಸುವುದನ್ನು ಖಂಡಿಸಿ ನಿಜ ಭಕ್ತನಿಗೆ ಬೆಳಿಗ್ಗೆ ಅಮಾವಾಸ್ಯೆ ಎನ್ನುತ್ತಾರೆ, ಮಧ್ಯಾಹ್ನವೇ ಸಂಕ್ರಾಂತಿ ಎನ್ನುತ್ತಾರೆ, ಸಾಯಂಕಾಲವೇ ಹುಣ್ಣಿಮೆ ಎನ್ನುತ್ತಾರೆ, ಅವನ ಮನೆಯ ಆವರಣವೇ ಅಂಗಳವೇ ಕಾಶಿ ಎನ್ನುತ್ತಾರೆ. ಹೀಗೆ ನಿಜ ಭಕ್ತ ಎಲ್ಲ ಕಾಲದಲ್ಲೂ ಲಿಂಗದ ಪೂಜೆ, ಲಿಂಗದ ನೆನಹಿನಲ್ಲೇ ಇರುತ್ತಾನೆ. ಅದಕ್ಕೆ ವಾರ, ತಿಥಿ, ಹಬ್ಬ ಎಂದು ಎಣಿಸುವುದಿಲ್ಲ ಎನ್ನುತ್ತಾರೆ. ಹಾಗಾಗಿ ಯಾರು ಈ ರೀತಿ ಹುಣ್ಣಿಮೆ, ಅಮಾವಾಸ್ಯೆ, ಹಬ್ಬ ಎಂದು ಪೂಜಿಸುತ್ತಾರೋ ಅವರು ನಿಜ ಭಕ್ತರಲ್ಲ ಎಂದು ಬಿಡುತ್ತಾರೆ. ಹಾಗಾಗಿ ನಿಜ ಭಕ್ತರು ಶ್ರೇಷ್ಠರು ಎನ್ನುತ್ತಾರೆ. ಒಂದೆಡೆ ವಚನದಲ್ಲಿ ಹೀಗೆ ಹೇಳುತ್ತಾರೆ, ಗಿರಿಗಳೆಲ್ಲ ಕೂಡಿ ಮೇರುಗಿರಿಗೆ ಸರಿಯಾಗಬಲ್ಲದೆ, ತರುಗಳೆಲ್ಲ ಕೂಡಿ ಕಲ್ಪತರುವಿಗೆ ಸರಿಯಾಗಬಲ್ಲದೆ. ಸರಿಯಿಲ್ಲ ನೋಡ, ನಮ್ಮ ಭಕ್ತರಿಗೆ ನರರು ಸುರರು ಸರಿಯಿಲ್ಲ ನೋಡ. ಪರುಷಕ್ಕೆ ಪಾಷಾಣ ಸರಿಯೇ, ಮೊರೆ ಜೀವನಿಗೆ ಔಷಧ ಸರಿಯೇ. ಇದು ಕಾರಣ ಶಿವಭಕ್ತರಿಗೆ ಲೋಕದವರು ಸರಿ ಎಂದರೆ ನರಕ ತಪ್ಪದಯ್ಯ ರಾಮನಾಥ, ನರಕ ತಪ್ಪದಯ್ಯ ರಾಮನಾಥ. ಹೀಗೆ ಹೇಳುವ ಮೂಲಕ ದಾಸಿಮಯ್ಯನವರು ಶಿವಭಕ್ತರನ್ನು ಕುರಿತು ಹೇಳುತ್ತಾರೆ, ಮೇರುಗಿರಿಗೆ ಗಿರಿಗಳು ಸಮಾನವೇ, ಕಲ್ಪ ತರುವಿಗೆ ತರುಗಳು ಸಮಾನವೇ, ಮರು ಜೀವನಿಗೆ ಔಷಧಗಳು ಸಮಾನವೇ, ಪರುಷಕ್ಕೆ ಪಾಷಾಣ ಸಮಾನವೇ. ಅದೇ ರೀತಿ ನಮ್ಮ ನಿಜ ಭಕ್ತರಿಗೆ ಲೋಕದ ನರರು ಸುರರು ಇವರುಗಳು ಸಮಾನರೇ ಎಂದು ಕೇಳುತ್ತಾರೆ. ಹೀಗೆ ಕೇಳುವ ಮೂಲಕ ನಿಜ ಭಕ್ತರ ಉನ್ನತವಾದಂತಹ ನಿಲುವನ್ನು ತೋರ್ಪಡಿಸಿದ್ದಾರೆ. ಹಾಗೆಯೇ ನಿಜ ಭಕ್ತರ ಭಕ್ತಿಯನ್ನು ಎಲ್ಲರೂ ಕೂಡ ಅರಿಯಲು ಸಾಧ್ಯವಿಲ್ಲ ಎನ್ನುತ್ತಾರೆ. ವಚನ ಹೀಗಿದೆ, ಕತ್ತೆ ಬಲ್ಲುದೆ ಕಸ್ತೂರಿಯ ವಾಸನೀಯ, ತೊತ್ತು ಬಲ್ಲಳೆ ಗುರು ಹಿರಿಯರು ಉತ್ತಮರೆಂಬುದ, ಭಕ್ತಿಯನ್ನರಿಯದ ವ್ಯರ್ಥ ಜೀವಿಗಳು ನಿಮ್ಮವರನ್ನು ಎತ್ತಬಲ್ಲರೇ ರಾಮನಾಥ, ನಿಮ್ಮವರನ್ನು ಎತ್ತಬಲ್ಲರೇ ರಾಮನಾಥ. ಹೀಗೆ ಸಿದ್ಧರಾಮರು ಕತ್ತೆಗೆ ಹೇಗೆ ಕಸ್ತೂರಿಯ ವಾಸನೆ ತಿಳಿದು ಬರುವುದಿಲ್ಲವೋ, ಎಲ್ಲರಿಗೂ ಕೂಡ ಗುಲಾಮಳಂತೆ ಇರುವ ದಾಸಿಗೆ ಗುರು ಹಿರಿಯರು ಉತ್ತಮರು ಎನ್ನುವುದು ಹೇಗೆ ತಿಳಿಯುವುದಲ್ಲವೋ, ಅದೇ ರೀತಿ ಭಕ್ತಿ ಎಂದರೆ ಏನು ಎಂದು ಅರಿಯದ ಮನುಜರಿಗೆ ನಿಜ ಭಕ್ತರ ನಿಲುವು ಹೇಗೆ ತಿಳಿದೀತು ಎಂದು ಪ್ರಶ್ನೆ ಮಾಡುತ್ತಾರೆ. ಹಾಗೆ ಇನ್ನೊಂದು ವಚನದಲ್ಲಿ ಭಕ್ತಿಯ ಬಗ್ಗೆ ಅರಿತವರಿಗೆ ಭಕ್ತಿಯನ್ನು ಹೇಳಬಹುದೇ ಹೊರತು ಬೇರೆಯವರಿಗೆ ಹೇಳಲು ಬಾರದು ಎನ್ನುತ್ತಾರೆ. ವಚನ ಹೀಗಿದೆ, ಭಕ್ತಿಯ ಬಲ್ಲವರಿಗೆ ಸತ್ಯ ಸದಾಚಾರವ ಹೇಳಿದರೆ ನಂಬುವರು, ನಚ್ಚುವರು, ಮಚ್ಚುವರು. ಭಕ್ತಿಯ ಒಲಬನರಿಯದ ವ್ಯರ್ಥರಿಗೆ ಸತ್ಯ ಸದಾಚಾರವ ಹೇಳಿದಡೆ ಕಚ್ಚುವರಯ್ಯ ಬಗಳುವರಯ್ಯ ಕಾಣ ರಾಮನಾಥ. ಎಷ್ಟು ಸುಂದರವಾದ ವಚನ. ಹೀಗೆ ಹೇಳುವ ಮೂಲಕ ಭಕ್ತಿಯನ್ನು ಅರಿತವರಿಗೆ ಸತ್ಯ ಸದಾಚಾರವ ಹೇಳಿದಡೆ ನಂಬುತ್ತಾರೆ,
ನಂಬಿ ಅದನ್ನು ಇಷ್ಟಪಟ್ಟು

ಪಾಲಿಸುತ್ತಾರೆ. ಭಕ್ತಿಯೇ ಇಲ್ಲದವರಿಗೆ ಅದರ ಒಳಿತಿನ ಬಗ್ಗೆ, ಅದರ ಸದಾಚಾರದ ಬಗ್ಗೆ ತಿಳಿಸಿದರೆ, ಮಾತನಾಡಿದರೆ ನಮ್ಮ ಮೇಲೆ ಜಗಳಕ್ಕೆ ತೆಗೆಯುವರು, ಕೂಗಾಡುವರು ಎನ್ನುತ್ತಾರೆ. ಇದಕ್ಕೆ ಕಾರಣ ಅನುಭಾವ ಎನ್ನುತ್ತಾರೆ ದಾಸಿಮಯ್ಯನವರು. ಅನುಭವವಿಲ್ಲದವನಲ್ಲಿ ನಾವು ಏನನ್ನು ಹೇಳಲು ಸಾಧ್ಯವಿಲ್ಲ ಎನ್ನುತ್ತಾರೆ. ವಚನ ಹೀಗಿದೆ: ಅನುಭಾವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ. ಹೌದು, ಅನುಭಾವ ಭಕ್ತಿಗೆ ಆಧಾರ, ಅನುಭಾವ ಭಕ್ತಿಗೆ ನೆಲವನೆ. ಅನುಭಾವ ಉಳ್ಳವರ ಕಂಡು ತೂರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದರೆ ನರಕದಲ್ಲಿ ಇಕ್ಕಯ್ಯ ರಾಮನಾಥ, ನರಕದಲ್ಲಿಕ್ಕಯ್ಯ. ಹೀಗೆ ದಾಸಿಮಯ್ಯನವರು ಭಕ್ತಿಗೆ ಅನುಭಾವ ಬಹಳ ಮುಖ್ಯ ಎನ್ನುತ್ತಾರೆ. ಅನುಭಾವವೇ ಭಕ್ತಿಗೆ ಆಧಾರ ಎನ್ನುತ್ತಾರೆ, ಅದುವೇ ಭಕ್ತಿಗೆ ಮೂಲ ನೆಲೆ ಎನ್ನುತ್ತಾರೆ. ಅನುಭಾವವಿಲ್ಲದ ಭಕ್ತಿ ಅದು ತಲೆ ಕೆಳಗು ಎಂದು ಬಿಡುತ್ತಾರೆ, ಅದು ವೇಷಧಾರಿತ್ವ ಎನ್ನುತ್ತಾರೆ. ಅನುಭಾವಿಗಳ ಕೂಡಿ ಸಂಭಾಷಿಸುವುದು ಭಕ್ತಿಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎನ್ನುತ್ತಾರೆ. ದಾಸಿಮಯ್ಯನವರು ಅನೇಕ ವಿಚಾರಗಳ ಬಗ್ಗೆ ತಮ್ಮ ವಿಚಾರಧಾರೆಯನ್ನು ಹರಿಸಿದ್ದಾರೆ. ಕೆಲವು ವಿಚಾರಗಳನ್ನು ಗಮನಿಸೋಣ. ಅವರು ತೀರ್ಥದ ಬಗ್ಗೆ ಏನು ಹೇಳುತ್ತಾರೆ? ಒಂದೆಡೆ ಹೇಳುತ್ತಾರೆ, ಸತ್ಯದ ನುಡಿ ತೀರ್ಥ, ಭಕ್ತಿಯ ನಡೆ ತೀರ್ಥ, ಮುಕ್ತಿಯ ಪ್ರಸಂಗ ಉಳ್ಳಡೆ ಅದು ತೀರ್ಥ. ಹರಿವ ನದಿ ಅದೆತ್ತಣ ತೀರ್ಥ ರಾಮನಾಥ, ಹರಿವ ನದಿ ಅದೆತ್ತಣ ತೀರ್ಥ ಎನ್ನುತ್ತಾರೆ. ತೀರ್ಥ ಎಂದರೆ ನಾವು ದೇವರನ್ನು ತೊಳೆದ ನೀರು ಎಂದು ತಿಳಿದಿದ್ದೇವೆ. ಆದರೆ ದಾಸಿಮಯ್ಯನವರು ತೀರ್ಥ ಎಂದರೆ ಸತ್ಯದ ನುಡಿ ಎನ್ನುತ್ತಾರೆ, ಭಕ್ತಿಯ ನಡೆ ಎನ್ನುತ್ತಾರೆ, ಅದುವೇ ತೀರ್ಥ. ಅದು ಬಿಟ್ಟು ಹರಿವ ನದಿ ಅದು ಹೇಗೆ ತೀರ್ಥವಾಗಲು ಸಾಧ್ಯ ಎಂದು ಬಿಡುತ್ತಾರೆ. ಮುಕ್ತಿಯ ಪ್ರಸಂಗ ಉಳ್ಳಡೆ ಅಂದರೆ ಯಾರು ಮುಕ್ತಿಯಡೆಗೆ ಹೋಗುವಂತಹ ಮಾತುಗಳನ್ನಾಡುತ್ತಾರೋ ಅಂತಹ ಪ್ರಸಂಗಗಳು, ಅಂತಹ ಸಂಭಾಷಣೆಗಳು ಅದು ಮಾತ್ರ ತೀರ್ಥ ಎನ್ನುತ್ತಾರೆ. ಹಾಗಾಗಿ ಅವರು ಹೇಳುತ್ತಾರೆ, ನಡೆ ನುಡಿ ಭಕ್ತಿ ಶುದ್ಧತ್ವವಿಲ್ಲದ ತೀರ್ಥ ಸೇವಿಸಿದರೆ ಅದು ಏನು ಫಲ? ಅದು ಫಲ ನೀಡುವುದಿಲ್ಲ ಎನ್ನುತ್ತಾರೆ. ಹಾಗಾಗಿ ಬಹಳ ಮುಖ್ಯ, ನಡೆ ನುಡಿ ಶುದ್ಧವಾಗಿರಬೇಕು ಎನ್ನುತ್ತಾರೆ, ಅದುವೇ ತೀರ್ಥದ ಫಲ ಎಂದು ಬಿಡುತ್ತಾರೆ. ಹಾಗೆ ಸತಿಪತಿಗಳು ಸಮರಸವಾಗಿರುವುದೇ ನಿಜ ಭಕ್ತಿಯ ಪೂಜೆ ಎನ್ನುತ್ತಾರೆ. ವಚನ ಹೀಗಿದೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ ಕಾಣ ರಾಮನಾಥ, ವಿಷ ಬೆರೆದಂತೆ ಕಾಣ ರಾಮನಾಥ. ಹೀಗೆ ಹೇಳುವ ಮೂಲಕ ಸತಿ ಪತಿಗಳು ಸಾಮರಸ್ಯದಿಂದ ಇರುವುದೇ ನಿಜ ಭಕ್ತಿ. ಇಲ್ಲವಾದಲ್ಲಿ ಎಷ್ಟೇ ಭಕ್ತಿಯಿಂದ ಪೂಜೆಗೈದರೂ ಅದು ದೇವರಿಗೆ ಸಲ್ಲುವುದಿಲ್ಲ ಎಂದು ಬಿಡುತ್ತಾರೆ. ಕಪಟಿ ಭಕ್ತ ಮತ್ತು ವೇಷಧಾರಿ ಜಂಗಮರ ಬಗ್ಗೆ ಹೀಗೆ ಹೇಳುತ್ತಾರೆ, ದಾಸಿ ವೇಷೆ ಮದ್ದು ಮಾಂಸ ಸುರೆ ಭಂಗಿ ಹೊಗೆ ಅನ್ಯ ದೈವ ಭವಿಸಂಗ. ಇಷ್ಟುಳ್ಳನ್ನಕ್ಕ ಅವ ಭಕ್ತನಲ್ಲ, ಅವ ಜಂಗಮನಲ್ಲ, ಅವರಿಬ್ಬರ ಮೇಳಾಟವೆಂತೆಂದೆಡೆ ಹಂದಿ ಅಡಿಕೆಯ ತಿಂದು ಅವು ಒಂದರ ಮೋರೆಯನ್ನು ಒಂದು ಮೂಸಿದಂತೆ ಕಾಣ ರಾಮನಾಥ. ಈ ವಚನವನ್ನ ಮತ್ತೊಮ್ಮೆ ಹೇಳೋಣ, ದಾಸಿ ವೇಷಿ ಮದ್ದು ಮಾಂಸ ಸುರೆ ಭಂಗಿ ಹೊಗೆ ಅನ್ಯ ದೈವ ಭವಿಸಂಗ. ಇಷ್ಟುಳ್ಳನ್ನಕ್ಕ ಅವ ಭಕ್ತನಲ್ಲ, ಅವ ಜಂಗಮನಲ್ಲ, ಅವರಿಬ್ಬರ ಮೇಳಾಟವೆಂತೆಂದೆಡೆ ಹಂದಿ ಹಡಿಕೆಯ ತಿಂದು ಅವು ಒಂದರ ಮೋರೆಯನ್ನು ಒಂದು ಮೂಸಿದಂತೆ ಕಾಣ ಎನ್ನುತ್ತಾರೆ. ಹೀಗೆ ದಾಸಿಮಯ್ಯನವರು ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ನಾನು ಭಕ್ತ ಎಂದರೆ, ನಾನು ಜಂಗಮ ಎಂದರೆ ಅವ ಭಕ್ತನಾಗಲು ಜಂಗಮನಾಗಲು ಸಾಧ್ಯವಿಲ್ಲ, ಅದು ಭಕ್ತ ಮತ್ತು ಜಂಗಮರ ಆಟವಷ್ಟೇ, ವೇಷಧಾರಿತ್ವ ಅಷ್ಟೇ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಅದು ಹೇಗಿದೆ ಎಂದರೆ ಹೇಸಿಗೆಯನ್ನು ತಿಂದು ಒಬ್ಬರನ್ನೊಬ್ಬರು ಮೂಸಿ ಓ ಸರಿ ಎಂದು ಎನ್ನುವಂತೆ ಇರುತ್ತದೆ ಎನ್ನುತ್ತಾರೆ. ಹೀಗೆ ದಾಸಿಮಯ್ಯನು

0: ಅವರು ವೇಷಧಾರಿ ಭಕ್ತರನ್ನು ಜಂಗಮರನ್ನು ಅತ್ಯಂತ ತೀಕ್ಷ್ಣವಾಗಿ ತಿರಸ್ಕರಿಸುವುದನ್ನು ನಾವು ಕಾಣಬಹುದಾಗಿದೆ. ಹೀಗೆ ಜಗತ್ತಿನಲ್ಲಿರುವುದೆಲ್ಲ ಭಗವಂತನ ಕೃಪೆಯಿಂದ ದೊರೆತದ್ದು, ಆದರೆ ಅದನ್ನು ನನ್ನದೆನ್ನುವುದು ಎಷ್ಟು ಸರಿ ಎಂದುತ್ತಾರೆ ದಾಸಿಮಯ್ಯನವರು. ವಚನ ಹೀಗಿದೆ: ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳಿಗೆ ನಿಂಬೆ ರಾಮನಾಥ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಈ ಭೂಮಿ, ಗಾಳಿ, ನೀರು, ಮಳೆ, ಬೆಳೆ, ಬೆಳಕು ಇವೆಲ್ಲವೂ ಭಗವಂತ ನೀಡಿದ್ದು. ಇದನ್ನು ಪಡೆದು ತಿಂದುಂಡು ಬೆಳೆದು ಬದುಕಿ ಬಾಳಿಯೂ ಕೂಡ ನನ್ನದು ತನ್ನದು ಎಂದು ಅಧಿಕಾರ ಅಹಮ್ಮಿಕೆಯಿಂದ ಮೆರೆಯುವವರು ಆ ಪರಮಾತ್ಮನು ಹೇಗೆ ಮೆಚ್ಚುತ್ತಾನೆ ಎಂದು ಕೇಳುತ್ತಾರೆ. ದಾಸಿಮಯ್ಯನವರು ಯೋಗದ ಬಗ್ಗೆಯೂ ಮಾತನಾಡಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಅವರು ಹೀಗೆ ಹೇಳುತ್ತಾರೆ ಯೋಗದ ಬಗ್ಗೆ: ಸ್ವಸ್ತಿಕಾಸನದಲ್ಲಿ ಇದ್ದು ಅತ್ತಿತ್ತ ಚಲಿಸದೆ ನೆಟ್ಟೆಲ್ಲುವ ನೆಟ್ಟೆನೆ ಮಾಡಿ ಅದೋ ವಾಯುವನ್ನು ಊರ್ಧ್ವಮುಖಕ್ಕೆ ತಂದು ಕಂಠ ಸಂಕೋಚದಿಂದ ಊರ್ಧ್ವ ವಾಯುವ ನಿಲ್ಲೆಂದು ನಿಲ್ಲಿಸಿ ಮನವ ತೊಡರಿಸಿ ಉನ್ಮನೆಯ ಸ್ಥಾನದಲ್ಲಿ ಬಂಧನವಂ ಮಾಡಿ ಅಂತರ್ಬಾಹ್ಯ ವ್ಯಾಪಾರ ಒಳಿದುದೆ ನಿಂದುದೆ ಯೋಗ ಕಾಣ ರಾಮನಾಥ, ಯೋಗ ಕಾಣ ರಾಮನಾಥ. ಹೀಗೆ ದಾಸಿಮಯ್ಯನವರು ಯೋಗದ ಬಗ್ಗೆ ತಿಳಿಸಿರುವುದನ್ನು ನೋಡಿದರೆ ದಾಸಿಮಯ್ಯ ಬರೀ ಭಕ್ತರಲ್ಲ, ಯೋಗಿಗಳು ಎನ್ನುವುದು ಕೂಡ ಕಂಡುಬರುತ್ತದೆ. ಅವರು ಹೇಳುತ್ತಾರೆ: ಸ್ವಸ್ತಿಕಾಸನದಲ್ಲಿ ಬೆನ್ನು ನೇರ ಮಾಡಿ ಅತ್ಯತ್ತ ಚಲಿಸದೆ ಸ್ಥಿರವಾಗಿ ಕುಳಿತು ಅಪಾನ ವಾಯುವನ್ನು ಪ್ರಾಣವಾಯುವಿನ ಜೊತೆ ಮಿಲನ ಮಾಡಿಸಿ ಅದನ್ನು ಊರ್ಧ್ವಮುಖ ಮಾಡಿ, ಅಂದರೆ ಮೇಲೆ ಸ್ಥಿರಭಾಗದ ಕಡೆಗೆ ಹೋಗುವ ಹಾಗೆ ಮಾಡಿ ಕಂಠ ಬಂಧಿಸಿ, ಇದಕ್ಕೆ ಉಡ್ಡಯಾನ ಬಂದ ಅಂತ ಕರೀತಾರೆ, ಹೃದಯದಲ್ಲಿ ನಿಲ್ಲಿಸಬೇಕು. ಅಂತರಂಗ ಮತ್ತು ಬಹಿರಂಗದ ಆಲೋಚನೆಗಳನ್ನು ನಿಲ್ಲಿಸಿ ಶೂನ್ಯದಲ್ಲಿ ಮನವನಿರಿಸುವುದೇ ಯೋಗ ಎನ್ನುತ್ತಾರೆ. ದಾಸಿಮಯ್ಯನವರು ಬಳಸಿರುವ ಪದಗಳು ಯೋಗದ ಉನ್ನತ ಮಟ್ಟದ ಪದಗಳಾಗಿವೆ. ಅವರು ಯೋಗದ ಸಾಧಕರಾಗಿರುವುದನ್ನು ಈ ಪದಗಳು ತೋರಿಸುತ್ತವೆ. ಹಾಗಾಗಿಯೇ ಅವರ ವಚನಗಳು ಸಿಕ್ಕಿರುವುದು ಕಡಿಮೆಯಾದರೂ ಪ್ರತಿಯೊಂದು ಕೂಡ ಶ್ರೇಷ್ಠ ವಿಚಾರಗಳನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಒಂದೆಡೆ ಭಗವಂತನಿಗೆ ಪ್ರಶ್ನಿಸಿರುವುದನ್ನು ಕಾಣುತ್ತೇವೆ. ವಚನ ಹೀಗಿದೆ: ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನೀ ಎನ್ನ ಜಡಿದೊಮ್ಮೆ ನುಡಿಯದಿರಾ, ನೀ ಎನ್ನಂತೆ ಒಮ್ಮೆ ಒಡಲುಗೊಂಡ ನೋಡ ರಾಮನಾಥ, ಒಡಲುಗೊಂಡ ನೋಡ ಎನ್ನುತ್ತಾರೆ. ದಾಸಿಮಯ್ಯನವರು ಹೇಳುತ್ತಾರೆ: ಈ ದೇಹವನ್ನು ಹೊಂದಿದವ ಹಸಿವಿಗೊಳಗಾಗುತ್ತಾನೆ, ಈ ಹಸಿವನ್ನು ಪೂರೈಸಲು ಸುಳ್ಳು ಕಪಟದ ನಡೆ ನಡೆಯಬೇಕಾಗಬಹುದು, ಹೀಗೆ ನೀನು ಮಾಡುತ್ತಿದ್ದೀಯಾ ಎಂದು ನನ್ನನ್ನು ದೋಷಿಸಬೇಡ, ನೀನು ನನ್ನಂತೆ ದೇಹ ಧರಿಸಿ ಬಾ, ಈ ಜಗಕ್ಕೆ ಬಂದು ಸಾಧಿಸಿ ತೋರಿಸು ಎಂದು ಹೇಳುವ ಮೂಲಕ ಮನುಷ್ಯ ಅನೇಕ ಕಷ್ಟ ಕೂಟಲೆಗಳ ನಡುವೆಯೂ ಕೂಡ ಸಾಧನೆಯ ಹಾದಿಗೆ ಸಾಗುವುದು ಬಹಳ ಕಷ್ಟ, ಆದರೂ ಕೂಡ ಸಾಗುತ್ತಾನೆ, ನೀನೊಂದು ಬಾರಿ ಈ ರೀತಿ ಬಂದು ಸಾಗು ಎಂದು ಅವರನ್ನೇ ಪ್ರಶ್ನೆ ಮಾಡಿಬಿಡುತ್ತಾರೆ. ಹಾಗೆಯೇ ಅವರು ಒಂದೆಡೆ ಹೇಳುತ್ತಾರೆ: ಇಂದಿಗೆಂತೂ ನಾಳಿಗೆಂತೆಂದು ಚಿಂತಿಸಲೇಕೆ, ತಂದಿಕ್ಕುವ ಶಿವಂಗೆ ಬಡತನವೇ ರಾಮನಾಥ, ಹೀಗೂ ಹೇಳಿದ್ದಾರೆ. ಇಂದಿಗೆಂತೂ ನಾಳಿಗೆಂತೆಂತೆಂದು ಚಿಂತಿಸಲೇಕೆ, ತಂದಿಕ್ಕುವ ಶಿವಂಗೆ ಬಡತನವೇ, ಹೀಗೆ ಹೇಳುವ ಮೂಲಕ ಪರಮಾತ್ಮ ಎಲ್ಲವನ್ನು ನೀಡೇ ನೀಡುತ್ತಾನೆ ಎನ್ನುವಂತಹ ಧೈರ್ಯ ಹೇಳುತ್ತಾರೆ. ಧೈರ್ಯ ಹೇಳುವ ಕೆಲಸವನ್ನು ಕೂಡ ದಾಸಿಮಯ್ಯನವರು ಮಾಡಿದ್ದಾರೆ. ಹೀಗೆ ದಾಸಿಮಯ್ಯನವರ ವಿಚಾರ ಲಹರಿ ಬಹುಮುಖವಾಗಿ ಸಾಗಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಇಂತಹ ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡು ಇಂದಿನ ಸಂಚಿಕೆಯನ್ನು ವಿರಾಮ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ

0: ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮದಲ್ಲಿ ವಚನಗಳ ನುಡಿಗುಚ್ಚ ಭಾಗ 31 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜ ಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು ತಿಳಿದು ಬರೋಣ. ಬೇನೀಸ್ 45 ರೂಪಾಯಿ, ಪೆನ್ಸಿಲ್ ಬೇನೀಸ್ 65 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಪತನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 70 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 16 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 13 ರೂಪಾಯಿ.
2: ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಗುರು ಶಿಷ್ಯರ ಪರಂಪರೆಯ ಬೆಳಕಿನಲ್ಲಿ ಭಾರತ ಕುರಿತು ಹೊಮ್ಮರಗಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯ ಪೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕೆಂಪಯ್ಯ ಪಿ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹೊಮರಗಳ್ಳಿ. ಹಿಂದಿನ ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವಂಥ ವಿಷಯ ಗುರು ಶಿಷ್ಯರ ಪರಂಪರೆಯ ಬೆಳಕಿನಲ್ಲಿ ಭಾರತ ಎಂಬ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಗುರು ಮತ್ತು ಶಿಷ್ಯ ಪರಂಪರೆ ಹೇಗೆ ಆಧುನಿಕ ಭಾರತದ ಮೌಲ್ಯಗಳನ್ನು ಬೆಳಗಿಸಲು ಪೂರ್ವದ ಗುರು ಶಿಷ್ಯ ಪರಂಪರೆಯ ಚಿತ್ರಣವನ್ನು ಸಂಕ್ಷಿಪ್ತವಾಗಿ ನೋಡಲು ಬಯಸುತ್ತೇನೆ. ಆತ್ಮೀಯರೇ, ಭಾರತ ದೇಶ ವಿಶ್ವದ ಅತ್ಯಂತ ಪ್ರಕೃತಿದತ್ತವಾದ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದು. ಸುಂದರವಾದ ಪ್ರಕೃತಿ, ಬೆಟ್ಟಗುಡ್ಡಗಳು, ನದಿ ನದಿಗಳನ್ನು ತುಂಬಿಕೊಂಡು ಸೊಬಗಿನ

ಚೆಲುವಿನಿಂದ ಕೂಡಿರುವಂಥ ಈ ಸುಂದರ ಭಾರತದಲ್ಲಿ ಅದೆಷ್ಟೋ ತಲೆಮಾರುಗಳು ಕಳೆದು ಹೋಗುವೆ. ಅನಾದಿ ಕಾಲದಿಂದಲೂ ಒಂದಲ್ಲ ಒಂದು ರೀತಿಯ ವಿಸ್ಮಯ ಕೌತುಕಗಳು ನಡೆದಿರುವುದು ನಮ್ಮ ಸಾಹಿತ್ಯ ಪುರಾಣ ವಿಜ್ಞಾನಗಳಲ್ಲಿ ನಾವು ಗಮನಿಸುತ್ತಾ ಅರಿತ ವಿಷಯಗಳಾಗಿ

ನೀಡಿ. ಇಲ್ಲಿ ಏಕತೆ, ಭಾವೈಕ್ಯತೆ, ಮಾನವತೆ ಇವುಗಳಿಂದ ದೂರ ಸರಿದು ನಿಲ್ಲುವಂಥ ಪರಿಸ್ಥಿತಿಗೆ ಕಾರಣವಾಗಿಬಿಟ್ಟಿದೆ. ಇಂಥ ಒಂದು ಅಮಾನವೀಯ ಮೌಲ್ಯಗಳನ್ನು, ಅಜ್ಞಾನದ ಕಂದಾಚಾರಗಳನ್ನು, ಮೌಢ್ಯಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಈ ಅನಿಷ್ಟಗಳನ್ನು ತೊಡೆದಾಕಲು ಗುರು ಶಿಷ್ಯ ಪರಂಪರೆ ಹುಟ್ಟಿಕೊಂಡು ಜನ್ಮ ತಾಳಿ ಭಾರತದ ನೆಲವನ್ನು ಶುಚಿಗೊಳಿಸುವಂಥ ಕಾಯಕವನ್ನು ಮಾಡುತ್ತಾ ಬಂದಿದೆ. ಬಹುಶಃ ಭಾರತದ ಚರಿತ್ರೆ, ಪುರಾಣಗಳು, ರಾಮಾಯಣ, ಮಹಾಭಾರತದಂಥ ಕಾವ್ಯಗಳು, ವೇದ ಉಪನಿಷತ್ತುಗಳು ಇವೆಲ್ಲವನ್ನು ಒಮ್ಮೆ ಅವಲೋಕಿಸಿದಂತೆಲ್ಲ ಭಾರತದ ಸದೃಢ ಮಾನವೀಯ ಮೌಲ್ಯಗಳು, ಮಾನವತೆ ದಾನವತೆಯ ನಡುವಿನ ಸಂಘರ್ಷಗಳು, ಮೇಲು ಕೀಳು ಬಡವ ಬಲ್ಲಿದ ಎಂಬ ಸಂಘರ್ಷದ ತಲ್ಲಣಗಳು, ತಾಕಲಾಟಗಳು ಹೇಗೆಲ್ಲ ಮಾನವನಲ್ಲಿ ಬಿರುಕನ್ನು ನೋವನ್ನು ಉಂಟು ಮಾಡಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಇದಕ್ಕೆ ಕಾರಣ ಮನುಷ್ಯನಲ್ಲಿ ಬೆಳೆದುಕೊಂಡ ಅಧಿಕಾರ ದಾಹ, ಜಾತಿ ಮತಗಳೆಂಬ ಕಟ್ಟುಪಾಡುಗಳು, ನಾನು ನನ್ನದು ಎಂಬ ಅಹಂಕಾರ, ನನ್ನ ವರ್ಗ, ನನ್ನ ಮತ, ನನ್ನ ಧರ್ಮ ಎಂಬ ಅಂಧತ್ವ ಇವೆಲ್ಲವೂ ಕೂಡ ಇವನಲ್ಲಿ, ಅಂದರೆ ಭಾರತೀಯನಲ್ಲಿ ಏಕತೆ, ಭಾವೈಕ್ಯತೆ ಅನ್ನುವಂಥ ಈ ದೊಡ್ಡ ಮೌಲ್ಯ ದೂರಾಗಿ ಸ್ವಾರ್ಥ ಮೈಗೂಡುವಂತೆ ನೆಲೆ ನಿಲ್ಲುವಂತೆ ಆದದ್ದು ಒಂದು ದುರಂತವೇ ಸರಿ. ಹಾಗಾಗಿ ಇಂಥ ಕಂದಾಚಾರಗಳನ್ನು, ಮೌಢ್ಯಗಳನ್ನು, ಸ್ವಾರ್ಥ ಬದುಕನ್ನು ನಿರ್ಮೂಲನೆ ಮಾಡಿ ಭಾರತದಲ್ಲಿ ಭಾವೈಕ್ಯತೆಯ ಬೆಳಕನ್ನು ಚೆಲ್ಲಲು ನಮಗೆ ವೇದ ಅಧ್ಯಯನಗಳು, ಉಪನಿಷತ್ತುಗಳು, ಮಹಾಕಾವ್ಯಗಳು, ಸಾಹಿತ್ಯ, ಚರಿತ್ರೆ ಸಹಾಯಕವಾಗುತ್ತಾ ಬಂದಿದೆ. ನಮ್ಮ ಮಹಾಭಾರತ ಮತ್ತು ರಾಮಾಯಣಗಳನ್ನು ನೋಡಿದಂತೆಲ್ಲ ಗುರು ಶಿಷ್ಯ ಪರಂಪರೆಯ ಅಮೋಘವಾದ ಚರಿತ್ರೆ ಅಲ್ಲಿ ನಾವು ಕಾಣ್ತಾ ಬರ್ತೀವಿ. ಗುರು ದ್ರೋಣರು ಕೌರವ ಪಾಂಡವರಿಗೆ ಸಕಲ ಶಸ್ತ್ರಾಸ್ತ್ರ ವಿದ್ಯಾಭ್ಯಾಸಗಳನ್ನು ಮಾಡಿದರೂ ಅವರು ತನ್ನ ಶಿಷ್ಯವರ್ಗ ಈ ಲೋಕ ಕಲ್ಯಾಣಕ್ಕಾಗಿ, ಧರ್ಮ ಕಲ್ಯಾಣಕ್ಕಾಗಿ ಇರುವಂಥ ಸಕಲ ಶಾಸ್ತ್ರಗಳ ಅಭ್ಯಾಸವನ್ನು ಮಾಡಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಆದರೆ ಮಾನವನಲ್ಲಿ ಇದ್ದಂಥ ಅಹಂಕಾರ ಮತ್ತು ಅಧಿಕಾರದ ಆ ಧರ್ಮ ಕಲ್ಯಾಣದ ಬದಲು ಸ್ವಾರ್ಥದೆಡೆಗೆ ಸಾಗುವುದನ್ನು ನೋಡುತ್ತಾ ಅಲ್ಲಲ್ಲಿ ನಿಸ್ವಾರ್ಥಿಯಾದಿ ಉಳಿಯುವ ಕರ್ಣನ ಬೆಳಕು ಅಥವಾ ದ್ರೋಣರ ಪ್ರಭಾವವನ್ನೇ ಅರಿತು ಅವರ ಪ್ರೇಮದಿಂದ ಸಕಲ ವಿದ್ಯೆಯ ಪಾರಂಗತನಾದ ಏಕಲವ್ಯನಂಥ ನಿಷ್ಕರ್ಮಸ ಶಿಷ್ಯನು ತನ್ನ ಬಡವರ್ಗಕ್ಕೆ, ನಿಷಾದ ವರ್ಗಕ್ಕೆ, ಬೇಡ ಕುಲಕ್ಕೆ ಹೇಗೆಲ್ಲ ಸಹಾಯಕವಾಗಿ ಬದುಕಬೇಕೋ, ಇಲ್ಲದವರ ಬದುಕಿನಲ್ಲಿ ಧ್ವನಿಯಾಗಿ ಬೆಳಕಾಗಿ ಉಳಿಯಬೇಕೆಂಬ ಸತ್ಯ ಸಂಗತಿಯನ್ನು ಏಕಲವ್ಯನಂಥ ವೀರನಲ್ಲಿ ಕಾಣುತ್ತಾ ಗುರು ಪರಂಪರೆಗೆ ತನ್ನ ಬೆರಳನ್ನೇ ಕತ್ತರಿಸಿಕೊಡುವಂಥ ನಿಸ್ವಾರ್ಥ ಮನೋಭಾವನೆಯ ಏಕಲವ್ಯನು ಪರಶುರಾಮನಿಂದ ವಿದ್ಯೆ ಕಲಿತು ಪರಶುರಾಮರಿಗೆ ನೋವಾಗದಂತೆ ನಡೆದುಕೊಳ್ಳುವಂಥ, ನೋವಿನಲ್ಲೂ ಗುರುವನ್ನು ಕಾಯ್ದುಕೊಳ್ಳುವ ಕರ್ಣನಂಥ ನಿಸ್ವಾರ್ಥ ಮನೋಭಾವವುಳ್ಳ ಶಿಷ್ಯನನ್ನು ನಾವು ಮಹಾಭಾರತದಂಥ ಕಾವ್ಯಗಳಲ್ಲಿ ಕಾಣುತ್ತೇವೆ. ಇಲ್ಲಿ ಗುರುವಿನ ಮೌಲ್ಯ, ಶಿಷ್ಯನ ಹೇಳಿಗೆ ಈ ಎರಡರ ಮೂಲಕ ನವಭಾರತದ ಕಲ್ಪನೆಗಳನ್ನು ಊಹಿಸಿಕೊಳ್ಳಲು ಅತ್ಯಂತ ಅರ್ಥಪೂರ್ಣ ಎಂದು ಭಾವಿಸುತ್ತೇನೆ. ಅಷ್ಟೇ ಅಲ್ಲ, ರಾಮಾಯಣದಂಥ ದೊಡ್ಡ ಮಹಾಕಾವ್ಯದಲ್ಲೂ ಕೂಡ
ಗುರು.

ವಿಶ್ವಾಮಿತ್ರರ ಸೂಚನೆಯ ಮೇರೆಗೆ ರಾಮ ಲಕ್ಷ್ಮಣರ ವೀರತ್ವ ಶೌರ್ಯ ಪರಾಕ್ರಮ ಬೆಳಗುವುದನ್ನು ನಾವು ಕಾಣುತ್ತಾ ಬಂದಿದ್ದೇವೆ. ಮಹರ್ಷಿ ವಾಲ್ಮೀಕಿಯಂಥ ಶ್ರೇಷ್ಠ ಗುರು ಪರಂಪರೆ ರಾಮನ ಮಕ್ಕಳಾದ ವೀರ ಲವ ಮತ್ತು ಕುಶನಿಗೆ, ಲವಕುಶರ ಶಸ್ತ್ರಾಸ್ತ್ರ ವಿದ್ಯೆಗಳಿಗೆ, ಸಕಲ ಶಾಸ್ತ್ರ ವಿದ್ಯೆಗಳಿಗೆ ಕಾರಣರಾಗಿ ತಂದೆಯನ್ನೇ ಮೀರಿಸುವಂಥ ಕಲ್ಯಾಣದ ವಿದ್ಯೆಯನ್ನು ಕಲಿತಂಥ ಲವಕುಶರ ಬದುಕನ್ನು ನಾವು ಕಾಣಬಹುದು. ಹಾಗಾಗಿ ಭಾರತವು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಬೆಳಗಲು ಮಹಾಗುರುವಿನ ಸಾನ್ನಿಧ್ಯ ಅವಶ್ಯವಾಗಿದೆ. ಜಾನಪದ ಕಥೆಗಳಿಗೆ ಬಂದಾಗ ಗುರು ಮಂಟೇಸ್ವಾಮಿಯವರು ಅನೇಕ ಶಿಷ್ಯವರ್ಗವನ್ನು ಪಡೆದು ಉತ್ತರ ದಿಕ್ಕಿನಿಂದ ದಕ್ಷಿಣ ರಾಜ್ಯಕ್ಕೆ ಬಂದು ಕತ್ತಲಾದ ದಕ್ಷಿಣ ರಾಜ್ಯವನ್ನು ಬೆಳಕು ಮಾಡಲು ಪ್ರಯತ್ನಿಸುವಂಥ ಒಂದು ಬಗೆ. ಮಂಟೇಸ್ವಾಮಿಯವರ ಶಿಷ್ಯಂದಿರಲ್ಲಿ ಗುರು ಕಿಡಗಣ್ಣ ರಾಜಪ್ಪಾಜಿ, ತಾಯಿ ದೊಡ್ಡಮ್ಮ, ಚೆನ್ನಾಜಮ್ಮ, ವೀರಭದ್ರ ಮತ್ತು ರಾಜಪ್ರಭುಗಳು, ಅಷ್ಟೇ ಅಲ್ಲ ಮಡಿವಾಳೆ ಮಾಚಿದೇವ, ತಮ್ಮ ಅತ್ಯಂತ ಪ್ರಿಯ ಶಿಷ್ಯನಾಗಿ ಸಿದ್ದಪ್ಪಾಜಿಯನ್ನು ಮಾಡಿಕೊಂಡು ಲೋಕ ಕಲ್ಯಾಣಕ್ಕಾಗಿ ದೈವತ್ವವನ್ನು ನೀಡುವಂಥ ಜಾನಪದೀಯ ಸಂಸ್ಕೃತಿಯನ್ನು ನಾವು ಕಾಣುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ. ತಮ್ಮೆಲ್ಲರಿಗೂ ವಂದನೆಗಳು.

ಕೇಳುಗರ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಗುರು ಶಿಷ್ಯರ ಪರಂಪರೆಯ ಬೆಳಕಿನಲ್ಲಿ ಭಾರತ ಕುರಿತು ಹೊಮ್ಮರಗಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯ ಪೀರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ, ನಮ್ಮ ವೇದ ಪುರಾಣಗಳ ದಿವ್ಯ ದರ್ಶನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ನಮ್ಮ ವೇದ ಪುರಾಣಗಳ ದಿವ್ಯ ದರ್ಶನ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ದಟ್ಟವಾದ ಕಾಡಿನ ಮಧ್ಯೆ ಹರಿಯುವ ನದಿಯ ದಂಡೆಯ ಮೇಲೆ ಮಹರ್ಷಿ ಕೃಷ್ಣ ದ್ವೈಪಾಯನವರ ಆಶ್ರಮವಿತ್ತು. ಅಂದು ಆಶ್ರಮಕ್ಕೆ ಒಬ್ಬ ತರುಣ ಜಿಜ್ಞಾಸು ಬಂದಿದ್ದ. ಅತ್ಯಂತ ಭಕ್ತಿಯಿಂದ ಮಹರ್ಷಿಗಳ ಪಾದಕ್ಕೆ ನಮಸ್ಕರಿಸಿ ತರುಣ ಕುತೂಹಲದಿಂದ ಕೇಳಿದ, ಗುರುಗಳೇ, ವೇದಗಳು ಮೊದಲಿನಿಂದಲೂ ಹೀಗೆ ನಾಲ್ಕಕ್ಕಿದ್ದಾವೆ? ಮಹರ್ಷಿಗಳು ಗಂಭೀರವಾಗಿ ಉತ್ತರಿಸಿದರು, ಇಲ್ಲ, ಸೃಷ್ಟಿಯ ಆದಿಯಲ್ಲಿ ಋಷಿಮುನಿಗಳ ತಪಸ್ಸಿನ ದಿವ್ಯ ಜ್ಞಾನದಿಂದ ಸ್ಫುರಿಸಿದ ಬ್ರಹ್ಮಜ್ಞಾನದ ಧ್ವನಿಗಳೇ ವೇದಗಳು. ಅವುಗಳನ್ನು ಯಾವುದೇ ಮನುಷ್ಯ ಸೃಷ್ಟಿಸಿದಲ್ಲ, ಅವು ಅಪೌರುಷೇಯ. ಮೂಲತಃ ವೇದವು ಒಂದು ವಿಶಾಲವಾದ ಮಹಾಸಾಗರದ ಜ್ಞಾನವಾಗಿತ್ತು. ಆದರೆ ಕಾಲ ಉರುಳಿದಂತೆ ಕಲಿಯುಗದ ಮನುಷ್ಯರ ಆಯುಷ್ಯ ಮತ್ತು ಬುದ್ಧಿಶಕ್ತಿ ಕಡಿಮೆಯಾಗುವುದನ್ನು ಕಂಡು ಆ ವಿಶಾಲ ಜ್ಞಾನವನ್ನು ಅಧ್ಯಯನ ಮಾಡುವುದು ಅಸಾಧ್ಯ ಎಂದು ನನಗನಿಸಿತು. ಅದಕ್ಕಾಗಿಯೇ ಆ ಒಂದೇ ವೇದದ ಮಹಾಪ್ರವಾಹವನ್ನು ಮನುಕುಲದ ಕಲ್ಯಾಣಕ್ಕಾಗಿ 4 ಭಾಗಗಳಾಗಿ ವಿಂಗಡಿಸಿದೆ. ಹಾಗೆ ವೇದಗಳನ್ನು ವಿಭಾಗಿಸಿದ ಕಾರಣಕ್ಕಾಗಿಯೇ ಲೋಕ ನನ್ನನ್ನು ವೇದವ್ಯಾಸ ಎಂದು ಕರೆಯಿತು ಎಂದರು ಮುಗುಳ್ನಗುತ್ತ. ಇಲ್ಲಿ 4 ವೇದಗಳು ಕಂಡುಬರುತ್ತವೆ. ಮೊದಲನೆಯದು

ಋಗ್ವೇದ ಪ್ರಕೃತಿಯ ಶಕ್ತಿಗಳನ್ನು ದೇವತೆಗಳನ್ನು ಸ್ತುತಿಸುವ ಮಂತ್ರಗಳ ಭಂಡಾರ. ಸೃಷ್ಟಿಯ ಆದಿಧ್ವನಿ ಇದು. ಎರಡನೆಯದು ಸಾಮವೇದ. ಋಗ್ವೇದದ ಮಂತ್ರಗಳಿಗೆ ಮಧುರವಾದ ಗಾಯನದ ರೂಪ ಕೊಟ್ಟು ಸಂಗೀತದ ಮೂಲಕ ದೈವತ್ವವನ್ನು ತಲುಪುವ ಮಾರ್ಗ. ಮೂರನೆಯದು ಯಜುರ್ವೇದ. ಜ್ಞಾನವನ್ನು ಕ್ರಿಯೆಯನ್ನಾಗಿ ಬದಲಾಯಿಸುವುದು ಹೇಗೆ, ಯಾಗಯಜ್ಞಗಳನ್ನು ಯಾವ ನಿಯಮದಂತೆ ಮಾಡಬೇಕು ಎಂದು ತಿಳಿಸುವ ವಿಧಿವಿಧಾನಗಳು. ನಾಲ್ಕನೆಯದು ಅಥರ್ವಣವೇದ. ನಿನ್ನ ದೈನಂದಿನ ಜೀವನಕ್ಕೆ ಹತ್ತಿರವಾದದ್ದು. ಆರೋಗ್ಯ, ಆಯುರ್ವೇದ, ಸಮಾಜದಲ್ಲಿ ಬದುಕುವ ಕಲೆ ಮತ್ತು ರಕ್ಷಣೆಯ ಮಂತ್ರಗಳು ಇದರಲ್ಲಿವೆ ಎಂದರು. ಆ ಜಿಜ್ಞಾಸು ವಿನಯದಿಂದಲೇ, ಗುರುದೇವ, ನೀವು ವೇದಗಳನ್ನು ಸುಲಭವಾಗಿ ವಿಂಗಡಿಸಿಕೊಟ್ಟರಿ, ಆದರೂ ನನ್ನಂತಹ ಸಾಮಾನ್ಯ ಮನುಷ್ಯನಿಗೆ ಈ ಗೂಢವಾದ ಮಂತ್ರಗಳ ತತ್ವಗಳು ನೇರವಾಗಿ ಅರ್ಥವಾಗುವುದು ಕಷ್ಟವಲ್ಲವೇ ಎಂದು ಕೈಮುಗಿದ. ಆಗ ವೇದವ್ಯಾಸರು, ನಿನ್ನ ಆತಂಕ ನಿಜವಾದದ್ದು, ಅದಕ್ಕಾಗಿಯೇ ವೇದಗಳನ್ನು ಕೇವಲ ವಿಂಗಡಿಸದೆ ಅವುಗಳ ಕಠಿಣ ತತ್ವಗಳನ್ನು ಸಾಮಾನ್ಯ ಜನರಿಗೂ ತಲುಪಿಸಲು ಕಥೆಗಳ ರೂಪದಲ್ಲಿ ಒಂದು ಹೊಸ ಸಾಹಿತ್ಯವನ್ನೇ ಸ್ವತಃ ರಚಿಸಿದ್ದೇನೆ. ಅವುಗಳೇ 18 ಮಹಾಪುರಾಣಗಳು. ವೇದಗಳು ಕಣ್ಣಿಗೆ ಕಾಣದ ಪರಮ ಸತ್ಯವನ್ನು ನಿಯಮಗಳ ರೂಪದಲ್ಲಿ ಹೇಳಿದರೆ, ನಾನು ರಚಿಸಿದ ಪುರಾಣಗಳು ಆ ಸತ್ಯಕ್ಕೆ ರೂಪಕೊಟ್ಟು ಕಥೆಗಳ ಮೂಲಕ ಬದುಕನ್ನು ಕಲಿಸುತ್ತವೆ ಎಂದು ಮಹರ್ಷಿಗಳು ತಾವು ರಚಿಸಿದ 18 ಪುರಾಣಗಳನ್ನು ಪರಿಚಯಿಸಿದರು. ಸೃಷ್ಟಿ ಮತ್ತು ಶಕ್ತಿಯ ಪಾಠ ಅಂದರೆ ಬ್ರಹ್ಮ ಪುರಾಣಗಳು. ಲೋಕ ಸೃಷ್ಟಿ ಮತ್ತು ಬ್ರಹ್ಮಾಂಡದ ರಹಸ್ಯ ತಿಳಿಸುವುದೇ ಬ್ರಹ್ಮ ಪುರಾಣ ಮತ್ತು ಬ್ರಹ್ಮಾಂಡದ ಪುರಾಣ. ಹೆಣ್ಣಿನ ಒಳಗಿರುವ ದೈವಿ ಶಕ್ತಿಯನ್ನು ಕೊಂಡಾಡುವ ಮಾರ್ಕಂಡೇಯ ಪುರಾಣ. ಭವಿಷ್ಯದ ದಿಕ್ಸೂಚಿಯಾಗಿ ಭವಿಷ್ಯ ಪುರಾಣ. ಕೃಷ್ಣನ ಲೀಲೆಗಳನ್ನೊಳಗೊಂಡ ಬ್ರಹ್ಮ ವೈವರ್ತ ಪುರಾಣ ಮತ್ತು ವಾಮನನ ಕಥೆ ಹೇಳುವ ವಾಮನ ಪುರಾಣ. ಸ್ಥಿತಿ ಮತ್ತು ಭಕ್ತಿಯ ಮಾರ್ಗ ಅಂದರೆ ವಿಷ್ಣು ಪುರಾಣಗಳು. ಲೋಕವನ್ನು ರಕ್ಷಿಸುವ ಕರುಣಾಮಯ ಶಕ್ತಿಯನ್ನು ತಿಳಿಯಲು ವಿಷ್ಣು ಪುರಾಣ ಹಾಗೂ ಭಕ್ತಿರಸದ ಶಿಖರವಾದ ಭಾಗವತ ಪುರಾಣ. ಧರ್ಮದ ಸೂಕ್ಷ್ಮಗಳನ್ನು ವಿವರಿಸುವ ನಾರದ ಪುರಾಣ. ಭೂಮಿಯನ್ನು ರಕ್ಷಿಸಿದ ವರಾಹನ ಕಥೆ ಇರುವ ವರಾಹ ಪುರಾಣ. ವಿಶಾಲವಾದ ಜ್ಞಾನವಿರುವ ಪದ್ಮ ಪುರಾಣ ಮತ್ತು ಸಾವಿನ ನಂತರದ ಜೀವನ ಹಾಗೂ ಕರ್ಮಫಲದ ಬಗ್ಗೆ ಎಚ್ಚರಿಸುವ ಗರುಡ ಪುರಾಣ. ಲಯ ಮತ್ತು ವೈರಾಗ್ಯದ ದರ್ಶನ ಅಂದರೆ ಶಿವ ಪುರಾಣಗಳು. ತ್ಯಾಗ ಮತ್ತು ಲಯದ ಸಂಕೇತವಾದ ಪರಶಿವನ ಮಹಿಮೆಯನ್ನು ತಿಳಿಸಲು ಶಿವ ಪುರಾಣ ಹಾಗೂ ನಿರಾಕಾರ ಸತ್ಯವನ್ನು ಆರಾಧಿಸುವ ಲಿಂಗ ಪುರಾಣ. 18 ಪುರಾಣಗಳಲ್ಲೇ ಅತಿ ದೊಡ್ಡದಾದ ಕಾರ್ತಿಕೇಯನ ಶೌರ್ಯ ಸಾರುವ ಸ್ಕಂದ ಪುರಾಣ. ಇದರೊಂದಿಗೆ ಸರ್ವ ಕಲೆಗಳ ವಿಶ್ವಕೋಶದಂತಿರುವ ಅಗ್ನಿ ಪುರಾಣ. ಪ್ರಳಯದ ಕಾಲದಲ್ಲಿ ದಾರಿ ತೋರಿಸಿದ ಮತ್ಸ್ಯ ಹಾಗೂ ಕೂರ್ಮ ಅವತಾರಗಳ ಕಥೆ ಹೇಳುವ ಮತ್ಸ್ಯ ಪುರಾಣ ಮತ್ತು ಕೂರ್ಮ ಪುರಾಣಗಳನ್ನು ಸೃಷ್ಟಿಸಲಾಗಿದೆ ಎಂದರು. ಇದನ್ನೆಲ್ಲ ಕೇಳುತ್ತಿದ್ದ ತರುಣ ಜಿಜ್ಞಾಸುವಿಗೆ ಕಣ್ತುಂಬಿ ಬಂದಿತು. ಬದುಕಿಗೆ ಒಂದು ಸಂಸ್ಕಾರವನ್ನು, ಜ್ಞಾನದ ಮೋಕ್ಷವನ್ನು ನೀಡಲು ನಮ್ಮ ಸನಾತನ ಧರ್ಮ ಅದೆಷ್ಟೊಂದು ಕಾಣಿಕೆಗಳನ್ನು ನಿಮಗೆ ನೀಡಿದೆ. ಇವುಗಳನ್ನು ಹರಿತು ಬದುಕುವ ಪುಣ್ಯ ಒದಗಿ ಬರಲಿ ಎಂದು ಆಶೀರ್ವದಿಸಿ ಎಂದನು ನಮಸ್ಕರಿಸುತ್ತ. ಇಂತಹ ವೇದ ಪುರಾಣಗಳು ನಮ್ಮ ಹೋದಿಗೆ ಹರಿವಿಗೆ ಸಿಗುವಂತಹ ಪುಣ್ಯ ಭೂಮಿಯಲ್ಲಿ ನಾವು ಜನಿಸಿದ್ದೇವೆ. ಇವುಗಳ ಮಹತ್ವ ಹರಿತು ಅಳವಡಿಸಿಕೊಂಡು ಬದುಕುವುದನ್ನ ಬಂಗಾರವಾಗಿಸಿಕೊಳ್ಳೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಮ್ಮ ವೇದ ಪುರಾಣಗಳ ದಿವ್ಯ ದರ್ಶನ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ನಮ್ಮ ವೇದ ಪುರಾಣಗಳ ದಿವ್ಯ ದರ್ಶನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜುಲೈ ತಿಂಗಳ 13ನೇ ತಾರೀಕಿನ ಸೋಮವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು. ಹೋಮ್ ರೂಲ್ ಜಲಸಂಧಿ ಮತ್ತೆ ಬಂದ್. ಕಣಿಯನ ಹುಂಡಿ ಮಣ್ಣಿನಲ್ಲಿದ್ದು ಜಾನಕಮ್ಮನ ಋಣ. ರಷ್ಯಾ ಕಚ್ಚಾ ತೈಲ ಆಮದು 34% ಹೆಚ್ಚಳ. 4 ತಿಂಗಳ ಬಳಿಕ 15,000 ಕೋಟಿ ನಿವ್ವಳ ಹೂಡಿಕೆ. ಮಳೆ, 44 ಮಂದಿ ಸಾವು. ಭಾರತ ಕೆನಡಾ ಮಾತುಕತೆ ಮುಕ್ತಾಯ. ಜುಲೈ 6ರಿಂದ 10ರವರೆಗೆ ಒಟ್ಟಾವದಲ್ಲಿ ನಡೆದ 3ನೇ ಸುತ್ತಿನ ಚರ್ಚೆ. ಲಾರ್ಡ್ಸ್ನಲ್ಲಿ ಯಾಸ್ತಿಕ ಶತಕ ಸಂಭ್ರಮ. ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಸೋಲಿನ ಆತಂಕ. ಭಾರತ ಮೇಲುಗೈ. ಟಿ20 ಕ್ರಿಕೆಟ್ ಮಹಾರಾಜ ಟ್ರೋಫಿ ಫೈನಲ್. ಬೆಂಗಳೂರು ಹೋರಾಟದ ಮೊತ್ತ. ಏಷ್ಯನ್ 23 ವರ್ಷದೊಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಜಾವೆಲಿನ್ನಲ್ಲಿ ಆನಂದ್ ಸಿಂಗ್ಗೆ ಚಿನ್ನ. 4ರ ಘಟ್ಟಕ್ಕೆ ಕಾಲಿಟ್ಟ ಅರ್ಜೆಂಟೀನಾ. ಸೆಮಿಗೆ ಲಗ್ಗೆ ಇಟ್ಟ ಹ್ಯಾರಿಕೇನ್ ಪಡೆ. ಮಿಂಚಿದ ಬಿಲ್ಲಿಗಂ. ಇಂಗ್ಲೆಂಡ್ ಎದುರು ನಡೆದ ಹಾಲೆಂಡ್ ಆಟ. ಪ್ರಮುಖ ಅಂಶಗಳ ವಿವರಣೆ. ಹೋಮ್ ರೂಲ್ ಜಲಸಂಧಿ ಮತ್ತೆ ಬಂದ್. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಸ್ಥಿತಿ. ಅಮೆರಿಕ ದಾಳಿಗೆ ಇರಾನ್ ಪ್ರತಿದಾಳಿ. ದುಬೈ ಹೋಮ್ ರೂಲ್ ಜಲಸಂಧಿ ದಾಟುತ್ತಿದ್ದ ಹಡಗಿನ ಮೇಲೆ ಇರಾನ್ ನಡೆಸಿದ್ದ ದಾಳಿಗೆ ಪ್ರತಿಯಾಗಿ ಅಮೆರಿಕ ಸೇನೆಯು ಭಾನುವಾರ ಬೆಳಿಗ್ಗೆ ಇರಾನ್ನ ಹಲವು ಸ್ಥಳಗಳ ಮೇಲೆ ಭಾರಿ ವಾಯುದಾಳಿ ನಡೆಸಿದೆ. ಈ ದಾಳಿಗೆ ಇರಾನ್ ಸೇನೆ ತಿರುಗೇಟು ನೀಡಿದ್ದು ಬಹ್ರೇನ್, ಕುಮೈತ್, ಕತಾರ್ ಮತ್ತು ಬಾಮನ್ನಲ್ಲಿರುವ ಅಮೆರಿಕ ಸೇನಾ ನೆಲೆಗಳತ್ತ ಕ್ಷಿಪಣಿಗಳನ್ನು ಹಾಕಿಸಿದೆ. ಹೋಮ್ ರೂಲ್ ಜಲಸಂಧಿಯನ್ನು ಸಂಪೂರ್ಣ ಬಂದ್ ಮಾಡಿರುವುದಾಗಿ ಘೋಷಿಸಿದೆ. ಈ ಘಟನೆಯ ನಂತರ ಮುಂದಿನ ಸೂಚನೆ ಬರುವವರೆಗೂ ಮತ್ತು ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ಕೊನೆಗೊಳ್ಳುವವರೆಗೆ ಹೋಮ್ ರೂಲ್ ಜಲಸಂಧಿಯನ್ನು ಮುಚ್ಚಲಾಗುತ್ತದೆ ಎಂದು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ತಿಳಿಸಿದೆ. ಕಣಿಯನ ಹುಂಡಿ ಮಣ್ಣಿನಲ್ಲಿತ್ತು ಜಾನಕಮ್ಮನ ಋಣ. ಈ ತೋಟದ ಮನೆ ಈಗ 48,000 ಹಾಡಿನ ಒಡತಿಯ ತಾಣ. ಮೈಸೂರು ಗಾನಕೋಗಿಲೆ ಗಾಯನ ಶುರು ಮಾಡಿದ್ದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪ್ಪಲ್ಲೆ ತಾಲೂಕಿನ ಪಲ್ಲಪಟ್ಟ. ಕೊನೆಯ ಬಾರಿ ಸಂಗೀತ ಕಾರ್ಯಕ್ರಮ ಕೊಟ್ಟು ಗಾಯನಕ್ಕೆ ವಿದಾಯ ಹೇಳಿದ್ದು ಮೈಸೂರು. ಚಿರನಿದ್ರೆಗೆ ಜಾರಿದ್ದು ಎಚ್ಡಿಕೋಟೆ ತಾಲೂಕಿನ ಕಣಿಯನ ಹುಂಡಿ. ಎಲ್ಲಿಂದ ಎಲ್ಲಿಗೆ ಕರುಳು ಬಳ್ಳಿಯ ಸಂಬಂಧ. ತೆಲುಗು ಮನೆ ಮಾತಾದರೂ ಜಾನಕಮ್ಮ ಅಪ್ಪಟ ಕನ್ನಡದ ಮನೆಯ ಮಕ್ಕಳಾಗಿದ್ದರು. ಕೊನೆಯ ದಿನಗಳನ್ನು ಅರಮನೆ ನಗರಿಯಲ್ಲಿ ಕಳೆದಿದ್ದರು. ಕಣಿಯನ ಹುಂಡಿಯ ತೋಟದ ಮನೆಯಲ್ಲಿ ವಿರಮಿಸಿದರು. ಸಂಗೀತದ ಮೂಲಕ ಇಡೀ ದೇಶ ತಿರುಗಿದ್ದ ಜಾನಕಮ್ಮ. ನಮ್ಮೂರಲ್ಲಿ ಮಣ್ಣಲ್ಲಿ ಮಣ್ಣಾದರು, ಇದು ನಮ್ಮೂರಿನ ಪುಣ್ಯ, ಯಾವ ಜನ್ಮದ ಋಣಾನು ಬಂದವೋ ಗೊತ್ತಿಲ್ಲ ಎಂದು ಹಿರಿಯರೊಬ್ಬರು ಭಾವುಕರಾದರು. 4 ತಿಂಗಳ ಬಳಿಕ 15,000 ಕೋಟಿ ನಿವ್ವಳ ಹೂಡಿಕೆ ನವದೆಹಲಿ. ಸತತ 4 ತಿಂಗಳಿಂದ ಭಾರತದಲ್ಲಿ ಷೇರು ಮಾರಾಟದತ್ತ ಗಮನ ನೀಡಿದ್ದ ವಿದೇಶಿ ಹೂಡಿಕೆದಾರರು ಜುಲೈನಲ್ಲಿ ಇದುವರೆಗೂ ನಿವ್ವಳ 15,157 ಕೋಟಿ ಮೊತ್ತದ ಷೇರುಗಳನ್ನು ಖರೀದಿಸಿದ್ದಾರೆ. ರೂಪಾಯಿ ಮೌಲ್ಯದಲ್ಲಿ ಸ್ಥಿರತೆ ಉಂಟಾಗುತ್ತಿರುವುದು, ದೇಶದ ಅರ್ಥವ್ಯವಸ್ಥೆಯ ಆರೋಗ್ಯದ ಸೂಚಕಗಳು ಸುಧಾರಿಸುತ್ತಿರುವುದು ಇದಕ್ಕೆ ಕಾರಣ ಎಂದು ಮಾರುಕಟ್ಟೆ ತಜ್ಞರು ಅಂದಾಜಿಸಿದ್ದಾರೆ. ರಷ್ಯಾ ಕಚ್ಚಾ ತೈಲ ಆಮದು 34% ಹೆಚ್ಚಳ. ನವದೆಹಲಿ. ಭಾರತವು ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುವುದು ಮೇ ತಿಂಗಳಿಗೆ ಹೋಲಿಸಿದರೆ ಜೂನ್ನಲ್ಲಿ 34% ಏರಿಕೆಯಾಗಿದೆ ಎಂದು ಯುರೋಪ್ನ ಇಂಧನ ಮತ್ತು ಶುದ್ಧ ಗಾಳಿ ಕುರಿತ ಸಂಶೋಧನಾ ಕೇಂದ್ರ ಹೇಳಿದೆ. ಭಾರತವು ರಷ್ಯಾದಿಂದ ಜೂನ್ ತಿಂಗಳಿನಲ್ಲಿ ಒಟ್ಟು 59,861 ಕೋಟಿ ಮೌಲ್ಯದ ಪಳೆಯುಳಿಕೆ ಇಂಧನವನ್ನು ಖರೀದಿಸಿದೆ. ಈ ಪೈಕಿ 48,927 ಕೋಟಿ ಮೌಲ್ಯದ ಕಚ್ಚಾ ತೈಲವನ್ನು ಖರೀದಿಸಿದ್ದು ಒಟ್ಟು ಖರೀದಿಗೆ ಇದು 83% ಎಂದು ಸಿಆರ್ಇಎ ತಿಳಿಸಿದೆ. ಮಳೆ, 44 ಮಂದಿ ಸಾವು. ಢಾಕಾ. ಬಾಂಗ್ಲಾದೇಶದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಉಂಟಾದ ಪ್ರವಾಹ ಮತ್ತು ಭೂಕುಸಿತ ಘಟನೆಗಳಲ್ಲಿ ಒಂದು ವಾರದಲ್ಲಿ 44 ಮಂದಿ ಮೃತಪಟ್ಟಿದ್ದಾರೆ. ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿದ್ದು 2.5 ಲಕ್ಷ ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾತ್ರಿ 12 ಗಂಟೆಯಿಂದ ಭಾನುವಾರ ಮುಂಜಾನೆ 6 ಗಂಟೆಯವರೆಗೂ 76 ಮಿಲಿಮೀಟರ್ ಮಳೆ ಸುರಿದಿದೆ. ಇದರಿಂದಾಗಿ ಹಲವು ಪ್ರದೇಶಗಳು ಜಲಾವೃತಗೊಂಡಿವೆ. ರಾಜಧಾನಿ ಢಾಕಾದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ತೀವ್ರ ಹಾನಿಗೊಳಗಾದ 7 ಜಿಲ್ಲೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಾಗಿ ಸೇನೆಯ 3 ಪಡೆಗಳ ಸಿಬ್ಬಂದಿಯನ್ನು ಸರ್ಕಾರವು ನಿಯೋಜಿಸಿದೆ. ಇದರೊಂದಿಗೆ ಸ್ಥಳೀಯ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಭಾರತ ಕೆನಡಾ ಮಾತುಕತೆ ಮುಕ್ತಾಯ. ಜುಲೈ 6ರಿಂದ 10ರವರೆಗೆ ಒಟ್ಟಾವದಲ್ಲಿ ನಡೆದ 3ನೇ ಸುತ್ತಿನ ಚರ್ಚೆ. ನವದೆಹಲಿ. ಭಾರತ ಮತ್ತು ಕೆನಡಾ ನಡುವಿನ ಪ್ರಾಸ್ತಾವಿಕ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ 3ನೇ ಸುತ್ತಿನ ಮಾತುಕತೆ ಮುಕ್ತಾಯಗೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಇಲಾಖೆ ತಿಳಿಸಿದೆ. ಉಭಯ ದೇಶಗಳ ನಡುವೆ ಜುಲೈ 6ರಿಂದ 10ರವರೆಗೆ ಕೆನಡಾದ ಒಟ್ಟಾವದಲ್ಲಿ ಮಾತುಕತೆ ನಡೆದಿದೆ. ಈ ವೇಳೆ ಸರಕು ಸೇವೆಗಳ

ಬೌದ್ಧಿಕ ಆಸ್ತಿ ವ್ಯವಹಾರಕ್ಕೆ ಇವರ ತಾಂತ್ರಿಕ ಅಡಚಣೆಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾತುಕತೆ ನಡೆದಿದೆ. ಮಾತುಕತೆಯ ಸಕಾರಾತ್ಮಕವಾಗಿದ್ದು, ಅಲ್ಲದೆ ಪ್ರಸಕ್ತ ವರ್ಷದಲ್ಲಿಯೇ ಮಾತುಕತೆಯನ್ನು ಸಂಪೂರ್ಣಗೊಳಿಸಲು ಎರಡು ದೇಶಗಳು ಉದ್ದೇಶಿಸಿವೆ ಎಂದು ಇಲಾಖೆ ತಿಳಿಸಿದೆ. ಲಾರ್ಡ್ಸ್ನಲ್ಲಿ ಯಾಸ್ತಿಕ ಶತಕ ಸಂಭ್ರಮ, ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಸೋಲಿನ ಆತಂಕ, ಭಾರತ ಮೇಲ್ಕೈ. ಲಂಡನ್ ಕ್ರಿಕೆಟ್ ಕಾಶಿ ಲಾರ್ಡ್ಸ್ನಲ್ಲಿ ನಡೆಯುತ್ತಿರುವ ಮಹಿಳೆಯರ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ಎದುರು ಭಾರತದ ವನಿತೆಯರು ಗೆಲುವಿನ ಸನಿಹ ಸಾಗಿದ್ದಾರೆ. ಭಾನುವಾರ ನಡೆದ ಪಂದ್ಯದ ಮೂರನೇ ದಿನದಾಟದಲ್ಲಿ ಭಾರತದ ಯಾಸ್ತಿಕ ಬಟಿಯ ಅಮೋಘ ಶತಕ ಬಾರಿಸಿದರು. ಇದರೊಂದಿಗೆ ಲಾರ್ಡ್ಸ್ ಟೆಸ್ಟ್ನಲ್ಲಿ ಶತಕ ದಾಖಲಿಸಿದ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆ ಅವರದ್ದಾಗಿತ್ತು. ಆತಿಥೇಯ ತಂಡಕ್ಕೆ 457 ರನ್ಗಳ ಗೆಲುವಿನ ಗುರಿಯನ್ನು ಒಡ್ಡಿದ್ದು, ಕಠಿಣ ಗುರಿಯನ್ನು ಬೆನ್ನಟ್ಟಿದ್ದ ಇಂಗ್ಲೆಂಡ್ 20 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 60 ರನ್ ಗಳಿಸಿತು. ಭಾರತ ತಂಡದ ಮಧ್ಯವೇಗಿ ಗೌಟ್ ಅವರು 5 ವಿಕೆಟ್ ಗೊಂಚಲು ಗಳಿಸಿ ಪ್ರತಿಷ್ಠಿತ ಲಾರ್ಡ್ಸ್ ಮೈದಾನದ ನಾಮಫಲಕದಲ್ಲಿ ತಮ್ಮ ಹೆಸರು ಹಾಕಿಕೊಂಡಿದ್ದರು. ಅಲ್ಲದೆ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ 115 ರನ್ ಮುನ್ನಡೆ ಗಳಿಸಿತ್ತು. ಟಿ20 ಕ್ರಿಕೆಟ್ ಮಹಾರಾಜ ಟೂರ್ನಿ ಫೈನಲ್, ಬೆಂಗಳೂರು ಹೋರಾಟದ ಮೊತ್ತ. ಬೆಂಗಳೂರು ಸಮೀರ್ ದ್ರಾವಿಡ್ ಮತ್ತು ಶುಭಾಂಕ್ ಹೆಗ್ಡೆ ಜವಾಬ್ದಾರಿಯುತ ಬ್ಯಾಟಿಂಗ್ ಬಲದಿಂದ ಮಹಾರಾಜ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಫೈನಲ್ನಲ್ಲಿ ಶಿವಮೊಗ್ಗ ಯಾತಸ್ ಎದುರು ಸ್ಪರ್ಧಾತ್ಮಕ ಮೊತ್ತ ಗಳಿಸಿತು. ಭಾನುವಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಬೆಂಗಳೂರು ತಂಡವು 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 185 ರನ್ ಗಳಿಸಿತು. ಏಷ್ಯನ್ 23 ವರ್ಷದೊಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಜಾವೆಲಿನ್ನಲ್ಲಿ ಆನಂದ್ ಸಿಂಗ್ಗೆ ಚಿನ್ನ. ಜಾವೆಲಿನ್ ಥ್ರೂಪಟು ಆನಂದ್ ಸಿಂಗ್ ಅವರು ಭಾನುವಾರ ಏಷ್ಯನ್ 23 ವರ್ಷದೊಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಪುರುಷರ ವಿಭಾಗದಲ್ಲಿ 80.57 ಮೀಟರ್ ಸಾಧನೆಯೊಂದಿಗೆ ಚಿನ್ನದ ಪದಕ ಗೆದ್ದರು. 22 ವರ್ಷದ ಆನಂದ್ ರವರು ತಮ್ಮ ಕೊನೆಯ ಪ್ರಯತ್ನದಲ್ಲಿ ವೈಯಕ್ತಿಕ ಅತ್ಯುತ್ತಮ ಸಾಧನೆಯೊಂದಿಗೆ 80 ಮೀಟರ್ ಕ್ಲಬ್ ಸೇರಿದರು. ಮತ್ತೊಬ್ಬ ಭಾರತೀಯ ಶಿವಂ ಲೋಹಗಾರಿ ಕಂಚಿನ ಪದಕ ಗೆದ್ದರು. ಈ ದಿನದ ಶುಭಾಷಿತ, ಎಷ್ಟು ತಿಳಿದಿದೆಯೋ ಅದಕ್ಕಿಂತ ಕಡಿಮೆ ಮಾತನಾಡುವುದು ಕ್ಷೇಮ. ಶೇಕ್ಸ್ಪಿಯರ್.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
2: ಸಮಾನತೆ ತರಲು ಶ್ರಮಿಸಲಿದೆ. ಆಸಕ್ತರು ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಇದೇ 27ರೊಳಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರಲು
2: ವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಎರಡು ಹೊಸ ಅಪರಾಧ ವಿರೋಧಿ ಕಾಯ್ದೆಗಳು ಇಂದಿನಿಂದ ಅಧಿಕೃತವಾಗಿ ಜಾರಿಗೆ ಬಂದಿವೆ. ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುರಕ್ಷತೆ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣ ಮಸೂದೆ 2026 ಹಾಗೂ ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುವ್ಯವಸ್ಥೆ ನಿರ್ವಹಣೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಜ್ಯಪಾಲ ಆರ್ಎನ್ ರವಿ ಅಂಕಿತ ಹಾಕಿದ್ದಾರೆ. ರಾಜ್ಯದಲ್ಲಿ ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ ಈ ಮಸೂದೆಗಳಿಗೆ ರಾಜ್ಯ ವಿಧಾನಸಭೆ ಅಂಗೀಕಾರ ನೀಡಿತು. ಈ ಹೊಸ ಕಾಯ್ದೆಯಡಿ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಅಥವಾ ಭವಿಷ್ಯದಲ್ಲಿ ಇಂತಹ ಕೃತ್ಯಗಳಲ್ಲಿ ತೊಡಗುವ ಸಾಧ್ಯತೆ ಇರುವ ಯಾವುದೇ ವ್ಯಕ್ತಿಯನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಗರಿಷ್ಠ 1 ವರ್ಷದ ಅವಧಿಗೆ ವಶಕ್ಕೆ ಪಡೆಯಬಹುದಾಗಿದೆ. ಗಲಭೆಗಳು, ಪೊಲೀಸ್ ಸಿಬ್ಬಂದಿಯ ಮೇಲಿನ ದಾಳಿಗಳು ಮತ್ತು ಸಂಘಟಿತ ಅಪರಾಧಗಳ ವಿರುದ್ಧ ತ್ವರಿತ ಕಠಿಣ ಕ್ರಮ ಕೈಗೊಳ್ಳಲು ಈ ಕಾನೂನು ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡುತ್ತದೆ. ತಮಿಳುನಾಡಿನಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಜಾರ್ಖಂಡ್ ಮೂಲದ ಕಾರ್ಮಿಕರು ತೊಂದರೆಗೊಳಗಾಗಿರುವ ಪ್ರಕರಣವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜಾರ್ಖಂಡ್ನ ರಾಮ್ಗಢ ಜಿಲ್ಲೆಯ ಸರ್ಕಾರಿ ಅಭಿಯೋಜಕ ಸಂಜೀವ್ ಕುಮಾರ್ ಅಂಬಷ್ಟ ಸಲ್ಲಿಸಿದ ಅರ್ಜಿಯನ್ನಾಧರಿಸಿ ಬಾಧಿತ ಕಾರ್ಮಿಕರನ್ನು ಸುರಕ್ಷಿತವಾಗಿ ಜಾರ್ಖಂಡ್ಗೆ ವಾಪಸ್ ಕರೆತರುವುದು, ಆರ್ಥಿಕ ನೆರವು, ಸೂಕ್ತ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ತಕ್ಷಣವೇ ಅಗತ್ಯ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ರಾಷ್ಟ್ರಪತಿ ಸಚಿವಾಲಯವು ಉದ್ಯೋಗ ಮತ್ತು ಕಾರ್ಮಿಕ ಸಚಿವಾಲಯದ ಕಾರ್ಯದರ್ಶಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ವಿಯೆಟ್ನಾಂನ ಫೂಕ್ವೋಕ್ ದ್ವೀಪದ ಬಳಿ ಸಂಭವಿಸಿದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳನ್ನು ಹೋಚಿಮಿನ್ ಸಿಟಿಯಿಂದ ವಿಯೆಟ್ನಾಂನ ಏರ್ಲೈನ್ಸ್ನ VN-979 ವಿಮಾನದ ಮೂಲಕ ಇಂದು ಭಾರತಕ್ಕೆ ತರಲಾಗುತ್ತಿದೆ. ಈ ವಿಮಾನ ಭಾರತೀಯ ಕಾಲಮಾನ ರಾತ್ರಿ 9:35ಕ್ಕೆ ಮುಂಬೈನ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತಲುಪುವ ನಿರೀಕ್ಷೆ ಇದೆ ಎಂದು ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮುಂಬೈಗೆ ತರಲಾಗುವ ಪಾರ್ಥಿವ ಶರೀರಗಳನ್ನು ಆಯಾ ರಾಜ್ಯಗಳಿಗೆ ಮತ್ತು

0: ಮೃತರ ಅಂತಿಮ ವಿಧಿವಿಧಾನಗಳು ನಡೆಯುವ ಸ್ಥಳಕ್ಕೆ ತಲುಪಿಸುವ ಮುಂದಿನ ಪ್ರಕ್ರಿಯೆಗಳನ್ನು ಸಂಯೋಜಿಸಲು ಆಯಾ ರಾಜ್ಯ ಸರ್ಕಾರಗಳಿಗೆ ವಿನಂತಿಸಲಾಗಿದೆ ಎಂದು ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ವಿಕಸಿತ ಭಾರತಕ್ಕಾಗಿ ನಶಾ ಮುಕ್ತ ಯುವಕರು ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭವಾಗಿದೆ. ನೃತ್ಯ, ಸಂಗೀತ, ರೀಲ್ಸ್ ಅಥವಾ ಕಿರುಚಿತ್ರ, ಬೀದಿ ನಾಟಕ ಮತ್ತು ಕವನ ವಾಚನ ಸೇರಿದಂತೆ 5 ವಿಭಾಗಗಳಲ್ಲಿ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ಇದೇ 24-27ರವರೆಗೆ ನಡೆಯಲಿದ್ದರೆ ಅಂತಿಮ ಸುತ್ತು ಮುಂದಿನ ತಿಂಗಳು 12 ಮತ್ತು 13ರಂದು ನವದೆಹಲಿಯ ರಾಷ್ಟೀಯ ಯುವ ಶೃಂಗಸಭೆಯಲ್ಲಿ ಜರುಗಲಿದೆ. 15-29 ವರ್ಷದೊಳಗಿನ ಯುವಕರು ಕನ್ನಡ ಸೇರಿದಂತೆ ಯಾವುದೇ ಪ್ರಾದೇಶಿಕ ಭಾಷೆ, ಹಿಂದಿ ಅಥವಾ ಆಂಗ್ಲ ಭಾಷೆಯಲ್ಲಿ ತಮ್ಮ ರಚನೆಗಳನ್ನು ಸಲ್ಲಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ಜೋರ್ಡಾನ್, ಬಹ್ರೇನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ಪ್ರಮುಖ ಮಿಲಿಟರಿ ನೆಲೆಗಳ ಮೇಲೆ ಬೃಹತ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿರುವುದಾಗಿ ಘೋಷಿಸಿದೆ. ತನ್ನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಇತ್ತೀಚೆಗೆ ನಡೆಸಿದ್ದ ವಾಯುದಾಳಿಗೆ ಪ್ರತಿಯಾಗಿ ಈ ದಾಳಿ ನಡೆಸಿರುವುದಾಗಿ ಇರಾನ್ ಸ್ಪಷ್ಟಪಡಿಸಿದೆ. ಇದರ ಜೊತೆಗೆ ಹೊರ್ಮೋಜ್ ಜಲಸಂಧಿಯಲ್ಲಿ ಅಮೆರಿಕ ತನ್ನ ಯಾವುದೇ ಮಿಲಿಟರಿ ಚಟುವಟಿಕೆಗಳನ್ನು ಮುಂದುವರಿಸದಂತೆ ಇರಾನ್ ಎಚ್ಚರಿಕೆ ನೀಡಿದೆ. ಅಂತಾರಾಷ್ಟೀಯ ಕಡಲ ವ್ಯಾಪಾರಕ್ಕೆ ಅಡ್ಡಿಪಡಿಸುವ ಇರಾನ್ನ ಸಾಮರ್ಥ್ಯವನ್ನು ಕುಂಠಿಸುವ ಉದ್ದೇಶದಿಂದ ಅಮೆರಿಕದ ಕೇಂದ್ರೀಯ ಕಮಾಂಡ್ ನಿನ್ನೆ ಇರಾನ್ನ ಹಲವು ಮಿಲಿಟರಿ ನೆಲೆಗಳು ಮತ್ತು ವಾಯುರಕ್ಷಣಾ ವ್ಯವಸ್ಥೆಗಳ ಮೇಲೆ ಭಾರೀ ಪ್ರಮಾಣದ ವೈಮಾನಿಕ ದಾಳಿ ನಡೆಸಿತ್ತು. ಉಜ್ಬೇಕಿಸ್ತಾನದಲ್ಲಿ ಕೇರಳ ಮೂಲದ 21 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಿದೆ ಎನ್ನಲಾದ ದೈಹಿಕ ದೌರ್ಜನ್ಯ ಹಾಗೂ ಕೊಲೆ ಪ್ರಕರಣವನ್ನು ರಾಷ್ಟೀಯ ಮಹಿಳಾ ಆಯೋಗವು ಗಂಭೀರವಾಗಿ ಪರಿಗಣಿಸಿದ್ದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ಆಕೆಯ ಸಾವಿಗೂ ಮುನ್ನ ತೀವ್ರ ದೈಹಿಕ ಹಲ್ಲೆ, ಕಿರುಕುಳ ಹಾಗೂ ಬಲವಂತದ ಧರ್ಮ ಮತಾಂತರದ ಯತ್ನಗಳು ನಡೆದಿದ್ದವು ಎಂಬ ಆರೋಪಗಳ ಕುರಿತು ಆಯೋಗವು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇರಳದ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿರುವ ಆಯೋಗವು ಪ್ರಕರಣದ ತ್ವರಿತ ತನಿಖೆ ನಡೆಸುವಂತೆ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ತಾಷ್ಕೆಂಟ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸೂಕ್ತ ಸಮನ್ವಯ ಸಾಧಿಸುವಂತೆ ಸೂಚಿಸಿದೆ. ಸಾಕ್ಷಿಗಳ ಸಂರಕ್ಷಣೆ ಹಾಗೂ ನೊಂದ ಕುಟುಂಬಕ್ಕೆ ಬೆಂಬಲ ನೀಡಲು ಕೋರಿದ್ದು ಮುಂದಿನ 7 ದಿನಗಳ ಒಳಗಾಗಿ ಕೈಗೊಂಡ ಕ್ರಮಗಳ ವರದಿ ಸಲ್ಲಿಸುವಂತೆ ಡಿಜಿಪಿ ಅವರಿಗೆ ಗಡುವು ನೀಡಿದೆ. ಜಲ ನಿರ್ವಹಣೆಯಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಎಲ್ಲರೂ ಒಗ್ಗೂಡಿ ಸಾಮೂಹಿಕವಾಗಿ ಶ್ರಮಿಸಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಗ್ರಾಮೀಣ ಪಂಚಾಯಿತಿಗಳಿಗಾಗಿ ಆಯೋಜಿಸಲಾಗಿದ್ದ ಜಲ ಬಜೆಟ್ ಮತ್ತು ಜಲ ಭದ್ರತಾ ಯೋಜನೆ ಕುರಿತಾದ ಉನ್ನತ ತರಬೇತುದಾರರ ರಾಷ್ಟಮಟ್ಟದ ತರಬೇತಿ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಒಂದೇ ಸಾಮಾನ್ಯ ಗುರಿಯತ್ತ ಒಟ್ಟಾಗಿ ಶ್ರಮಿಸಿದಾಗ ಸಮಾಜದಲ್ಲಿ ಸಕಾರಾತ್ಮಕ ಹಾಗೂ ಅರ್ಥಪೂರ್ಣ ಬದಲಾವಣೆ ತರಲು ಸಾಧ್ಯ ಎಂದು ಕಾರ್ಯದರ್ಶಿಗಳು ತಿಳಿಸಿದರು. ವೈದ್ಯರು ಸೇರಿದಂತೆ ವಿವಿಧ ವೃತ್ತಿಪರರಿಗೆ ಕೇಂದ್ರ ಸರ್ಕಾರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಸಹಭಾಗಿತ್ವದೊಂದಿಗೆ ಇಂಟರ್ನ್ಶಿಪ್ ಅವಕಾಶ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಗೂಗಲ್ ಫಾರ್ಮ್ ಸಂಪೂರ್ಣ ನಕಲಿ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಂಬಂಧಪಟ್ಟ ಸಚಿವಾಲಯಗಳು ಇಂತಹ ಯಾವುದೇ ಅಧಿಕೃತ ಅಧಿಸೂಚನೆಗಳನ್ನು ಹೊರಡಿಸಿಲ್ಲ ಎಂದು ತಿಳಿಸಲಾಗಿದ್ದು ಸಾರ್ವಜನಿಕರು ಇಂತಹ ವಂಚನೆಗೆ ಒಳಗಾಗದಂತೆ ಹಾಗೂ ಅನಧಿಕೃತ ಲಿಂಕ್ಗಳಲ್ಲಿ ವೈಯಕ್ತಿಕ ವಿವರ ಹಂಚಿಕೊಳ್ಳದಂತೆ ಪಿಐಬಿ ಸತ್ಯಶೋಧನಾ ಘಟಕ ಮನವಿ ಮಾಡಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ಭಾರತದ ವನಿತೆಯರ ತಂಡಗಳ ನಡುವಿನ ಐತಿಹಾಸಿಕ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ 4ನೇ ದಿನದಾಟ ಇಂದು ಭಾರತೀಯ ಕಾಲಮಾನ ಅಪರಾಹ್ನ 3:30ಕ್ಕೆ ಆರಂಭವಾಗಲಿದ್ದು ಇಂಗ್ಲೆಂಡ್ ತನ್ನ 2ನೇ ಇನ್ನಿಂಗ್ಸ್ ಆಟ ಮುಂದುವರಿಸಲಿದೆ. 3ನೇ ದಿನದಾಟದ ಅಂತ್ಯಕ್ಕೆ ನಿನ್ನೆ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡ 6 ವಿಕೆಟ್ ನಷ್ಟಕ್ಕೆ 130 ರನ್

ಗಳಿಸಿದ್ದು ಗೆಲ್ಲಲು 327 ರನ್ ಗಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತದ ಪರ ಬೌಲರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದು ಸಾಯ್ಲಿ, ಸದ್ಗಾರಿ, ಕ್ರಾಂತಿಗಾರ್ಡ್ ಹಾಗೂ ಸ್ನೇಹ್ ರಾಣಾ ತಲಾ 2 ವಿಕೆಟ್ ಪಡೆದಿದ್ದಾರೆ. ಭಾರತಕ್ಕೆ ಗೆಲ್ಲಲು 4 ವಿಕೆಟ್ ಕಬಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ 341 ರನ್ ಗಳಿಸಿದ್ದ ವೇಳೆ ಡಿಕ್ಲೇರ್ ಘೋಷಿಸಿತು. ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ 2 ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ, ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ 4ನೇ ದಿನದಾಟದಲ್ಲಿಂದು 2ನೇ ಇನ್ನಿಂಗ್ಸ್ ಮುಂದುವರಿಸಲಿರುವ ಇಂಗ್ಲೆಂಡ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹೊಸೆ ಸರಗೂರಿನ ಶ್ರೀಮತಿ ಸವಿತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಎತ್ತ ತಾಯಿಯ ನೆನಪಾಗಿ ನೊಂದು ಹೋತಲ್ಲ ಮನ ಕರಗಿ, ಬರುದಿಲ್ಲ

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಅವ್ವ ಅವ್ವ ನನ್ನವ್ವ ನೀನೇ ನನ್ನ ಜೀವ, ದೈವ ಕೊಟ್ಟ ವರ ನೀನೇ ನನ್ನವ್ವ. ಜೀವ ಹೀ ಜೀವ ಇರುತನ ಮಾಡುತ್ತೇನೆ ಸೇವಾ, ನಾಲ್ಕು ಹೆಣ್ಣು ಮಕ್ಕಳ ತಾಯಿ ನೀನಾದೆ ನನ್ನ ಅವ್ವ. ತರತಮ್ಯ ನೀ ಮಾಡಲಿ

ತಂದೆ ಇಲ್ಲ ಅಂತ ನಮ್ಮನ್ನ ಕೈ ಬಿಡಲಿಲ್ಲ ನೀನು, ಯಾರೇನು ಅಂದರ ನಿನಗ ಬಿಡಲಿಲ್ಲ ನೀನಿನ ಗುರಿನ. ಮೂರು ಹೊತ್ತು ಕೆಲಸ ಮಾಡಿ ಬೆಳೆಸಿದಿ ನಮ್ಮನ್ನ, ಮೂರು ಹೊತ್ತು ಕೆಲಸ ಮಾಡಿ ಬೆಳೆಸಿದಿ ನಮ್ಮನ್ನ, ನಾಲ್ಕು ಜನ ಒಗ್ಗಟ್ಟಾಗಿ ಬೆಳೆತೇವ ನೋಡವ್ವ, ಬೆಳೆದ ನಿನ್ನ ಹೆಸರ ನಾವು ಮೆರೆಸತೇವ ಊರ ತುಂಬ. ನಿನ್ನ ಹಾಡಿಕೊಂಡ ಮಂದಿ ಬಾಯಿ ಮುಚ್ಚಬೇಕಾ, ನಿನ್ನ ಹಾಡಿಕೊಂಡ ಮಂದಿ ಬಾಯಿ ಮುಚ್ಚಬೇಕಾ. ಕೋಟಿ ಕೋಟಿ ನಮನ ನಿನಗ ಕೈ ಮುಗಿದ ನಾ ಹೇಳ್ತೇನ, ಕೋಟಿ ಕೋಟಿ ನಮನ ನಿನಗ ಕೈ ಮುಗಿದ ನಾ ಹೇಳ್ತೇನ. ಅವ್ವ ಅವ್ವ ನನ್ನವ್ವ ನೀನೇ ನನ್ನ ಜೀವ.

0: ಚಿರುತನ ಮಾಡುತ್ತೇನೆ ಸೇವಾ.
1: ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಸವಿತಾರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.

ಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ SVYM ಸಿಬ್ಬಂದಿ ವರ್ಗದವರಾದ ಸಿದ್ದರಾಜು ಎಂ ರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭ ಕೋರುವವರು SVYM ಸಿಬ್ಬಂದಿ ವರ್ಗದವರು. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ನಮಸ್ಕಾರ, ಇದು ಜ್ಞಾನ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
2: ಕೇಳು ಕೇಳು ಜಾಣ

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 20 ಜುಲೈ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನೀರೊಳಗಿದ್ದು ಸಾಯದ ಯಂತ್ರ ಜಿರಳೆ, ಎದೆ ಬಡಿತ ಅಳೆಯುವ ಅಂಗಿ, ಹಾಗೂ ಆಟದಲ್ಲೆಷ್ಟು ವಿರಾಮ ಬೇಕು. ನೀರೊಳಗಿದ್ದು ಸಾಯದ ಯಂತ್ರ ಜಿರಳೆ. ಜಿರಳೆ ಈಗ ಸುದ್ದಿಯಲ್ಲಿರುವ ಕೀಟ, ಅಸಹ್ಯ ಅನ್ಸಿದ್ರೂ ಕಿರಿಕಿರಿಯ ಕೀಟ ಅಂತಲೇ ಹೆಸರುವಾಸಿ. ಜೊತೆಗೆ ಏನೇ ಮಾಡಿದರೂ ಬದುಕುಳಿಯುವ ಸಾಮರ್ಥ್ಯ ಇರುವ ಪೀಡೆ ಅನ್ನುವ ಖ್ಯಾತಿಯೂ ಇದಕ್ಕುಂಟು. ಎಲ್ಲೆಂದರಲ್ಲಿ ನುಸುಳುವ, ಸಿಕ್ಕಿದ್ದನ್ನೆಲ್ಲವನ್ನು ತಿಂದು ಬದುಕುವ, ಕಷ್ಟಕರ ವಾತಾವರಣದಲ್ಲಿಯೂ ಬದುಕಿ ಉಳಿಯುವ ಸಾಮರ್ಥ್ಯ ಇರುವ ಜಿರಳೆ ಒಂದು ಅದ್ಭುತ ಕೀಟ. ಇದೇ ಕಾರಣಕ್ಕೆ ಜಿರಳೆಯ ಬಗ್ಗೆ ವಿಜ್ಞಾನಿಗಳಿಗೆ ಬಹಳ ಕುತೂಹಲವೂ ಇದೆ, ಅದರ ಸಾಮರ್ಥ್ಯವನ್ನು ಬಳಸಿಕೊಳ್ಳಬೇಕೆನ್ನುವ ಹಂಬಲವೂ ಇದೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಸಿಂಗಾಪುರ್ನ ನಾನ್ಯಾಂಗ್ ವಿಶ್ವವಿದ್ಯಾನಿಲಯದ ಮೆಕ್ಯಾನಿಕಲ್ ಮತ್ತು ಏರೋಸ್ಪೇಸ್ ಇಂಜಿನಿಯರು ಹಿರೋಟಾಕಾ ಸಾಟಾರ್ ಅವರ ತಂಡದ ಸಾಧನೆ ವಿಶಿಷ್ಟವಾದದ್ದು. ಈ ತಂಡ ನೀರಿನಡಿಯಲ್ಲಿ ಬದುಕಬಲ್ಲ ಸೈಬೋರ್ಗ್ ಜಿರಳೆಯನ್ನು ತಯಾರಿಸಿದೆಯಂತೆ. ಜೀವಂತ ಜಿರಳೆಗಳಿಗೆ ರೋಬೋಟ್ ಯಂತ್ರಗಳನ್ನು ಜೋಡಿಸಿ ಅತ್ತ ಯಂತ್ರದಂತೆ ಹೇಳಿದಂತೆ ಕೇಳುವ ಹಾಗೂ ಇತ್ತ ಜಿರಳೆಯ ಸಾಮರ್ಥ್ಯವನ್ನು ತೋರುವ ಈ ಸೈಬೋರ್ಗ್ಗಳು ಸಾಮಾನ್ಯವಾಗಿ ಜಿರಳೆಗಳು ಬದುಕಲಾಗದ ನೀರಿನಡಿಯಲ್ಲಿಯೂ ಸಮರ್ಥವಾಗಿ ಬದುಕುವಂತೆ ಈ ತಂಡ ಮಾಡಿದೆ. ಸೈಬೋರ್ಗ್ ಎನ್ನುವುದು ಸೈಬರ್ನೆಟಿಕ್ ಆರ್ಗ್ಯಾನಿಸಂ ಎನ್ನುವುದರ ಸಂಕ್ಷಿಪ್ತ ರೂಪ. ಹಾಗೆಂದರೆ ಯಂತ್ರಾಂಗ ಜೀವಿ ಎನ್ನಬಹುದು. ಅರ್ಥಾತ್ ಅಂಗಗಳೆಲ್ಲವೂ ಯಂತ್ರಗಳಾಗಿ ಉಸಿರು ಮನಸ್ಸು ಜೀವಿಯದಾಗಿರುವಂತಹ ಅರೆಯಂತ್ರ ಅರೆಜೀವಿಯ ಮಿಶ್ರ ರೂಪ. ಸೈಬೋರ್ಗ್ಗಳು ಮೊದಲಿಗೆ ವೈಜ್ಞಾನಿಕ ಕಥೆಗಳಲ್ಲಿ ಮೂಡಿಬಂದಂಥವು. ಆಂಗ್ಲ ಲೇಖಕ ಎಡ್ಗರ್ ಅಲೆನ್ ಪೋ 200 ವರ್ಷಗಳ ಹಿಂದೆ ಬರೆದ ಕಥೆಯೊಂದರಲ್ಲಿ ಗುಟ್ಟಾಗಿ ಯಂತ್ರ ಭಾಗಗಳನ್ನೇ ತನ್ನ ಕೈ ಕಾಲುಗಳನ್ನಾಗಿಸಿಕೊಂಡಿದ್ದ ಸೇನಾಧಿಕಾರಿಯನ್ನು ಸೃಷ್ಟಿಸಿದ್ದ. ಆತನ ಕಾಲುಗಳು ಕಣ್ಣು ಮತ್ತು ನಾಲಗೆ ಕೃತಕವಾಗಿದ್ದುವು. ಅಲ್ಲಿಂದ ಆರಂಭವಾದ ಸೈಬೋರ್ಗ್ ಕಥೆ ಈಗ ಸಾಕಷ್ಟು ಮುಂದುವರೆದಿದೆ. ಅನಂತರ 20ನೇ ಶತಮಾನದ ಆದಿಯಲ್ಲಿ ಫ್ರೆಂಚ್ ಕಥೆಯೊಂದರ ಹೀರೋಗೆ ಯಾಂತ್ರಿಕ ಹೃದಯ ಹಾಗೂ ಕಣ್ಣುಗಳು ಇದ್ದಂತೆ ಚಿತ್ರಿಸಲಾಗಿತ್ತು. ತದನಂತರದ ಕಥೆಗಳಲ್ಲೋ ಹೀಗೆ ಅರ್ಧಯಂತ್ರ ಅರ್ಧ ಜೀವಿಯಂತೆ ಇರುವ ಸೈಬೋರ್ಗ್ಗಳು ಸಾಮಾನ್ಯ

0: ಪಾತ್ರಗಳಾಗಿ ಬಿಟ್ಟವು. ಸೈಬೋರ್ಗ್ ಈಗ ಕೇವಲ ಕಥೆಯಾಗಿ ಉಳಿದಿಲ್ಲ, ಹಾಗೆಯೇ ಕೃತಕ ಅಂಗಗಳು ಕಲ್ಪನೆಯಾಗಿಲ್ಲ. ಮನುಷ್ಯರಲ್ಲಿಯೇ ಎಷ್ಟೋ ಮಂದಿಗೆ ಕೃತಕವಾದ ಮೂಳೆ, ಕಣ್ಣಿನ ಭಾಗಗಳು, ಹೃದಯದ ಕವಾಟ, ಮೂತ್ರಪಿಂಡ ಮೊದಲಾದವನ್ನು ಅಳವಡಿಸಲಾಗುತ್ತಿದೆ. ಇಂದು ಸೈಬೋರ್ಗ್ ಎನ್ನುವುದು ಬರೇ ಸುಂದರ ಕಲ್ಪನೆ ಎಂದು ಯಾವ ವಿಜ್ಞಾನಿಯೂ ಹೇಳುವುದಿಲ್ಲ. ಸೈಬೋರ್ಗ್ನ ಕಲ್ಪನೆಯನ್ನು ಸಾಕಾರಗೊಳಿಸುವುದರತ್ತ ಈಗ ವಿಜ್ಞಾನಿಗಳು ಇನ್ನಷ್ಟು ಗಮನ ಹರಿಸಿದ್ದಾರೆ. ಇದರಲ್ಲಿ ಮೊದಲಿಗೆ ಸೈಬೋರ್ಗ್ ಮನುಷ್ಯರ ಬದಲಿಗೆ ಸೈಬೋರ್ಗ್ ಕೀಟಗಳನ್ನು ಸಿದ್ಧಪಡಿಸಬಹುದೇ ಎನ್ನುವುದು ಅವರ ವಿಚಾರ. ಕೀಟಗಳೇ ಏಕೆ ಎನ್ನುವುದಕ್ಕೂ ಕಾರಣವಿದೆ. ಸ್ವಯಂಚಾಲಿತ ರೋಬೋಟ್ಗಳನ್ನು ತಯಾರಿಸುವುದು ವಿಜ್ಞಾನಿಗಳ ಬಹುದಿನಗಳ ಕನಸು. ಮನುಷ್ಯರು ಹಾಗೂ ಇತರೆ ಜೀವಿಗಳು ಮಾಡಲಾಗದ ಅಥವಾ ಬದುಕಲಾಗದ ಪರಿಸ್ಥಿತಿಗಳಲ್ಲಿ ಇಂತಹ ಯಂತ್ರಜೀವಿಗಳು ಸರಾಗವಾಗಿ ಕೆಲಸ ಮಾಡುವಂತೆ ಮಾಡಬಹುದು ಎನ್ನುವುದು ಈ ಕನಸಿಗೆ ಮೂಲ. ಅದರಲ್ಲಿಯೂ ಕೀಟಗಳು ಬಹಳ ಆಸಕ್ತಿಯ ವಿಷಯಗಳು. ನೊಣ, ಸೊಳ್ಳೆ, ಚಿಟ್ಟೆ, ಜಿರಲೆ ಮೊದಲಾದ ಕೀಟಗಳಂತಹ ರೋಬೋಟ್ಗಳು ಹಲವು ಸಂದರ್ಭಗಳಲ್ಲಿ ಬಲು ಉಪಯುಕ್ತವಾಗಬಲ್ಲವು. ಇನ್ನೊಂದೆಡೆ ಇಂತಹ ಪುಟ್ಟ ಯಂತ್ರಗಳನ್ನು ಸೃಷ್ಟಿಸುವ ಸವಾಲು ಕೂಡ ವಿಜ್ಞಾನಿಗಳಿಗೆ ಬಲು ಇಷ್ಟ. ಈ ನಿಟ್ಟಿನಲ್ಲಿ ಪುಟ್ಟ ಪುಟ್ಟ ಸೊಳ್ಳೆ, ನೊಣ, ಚಿಟ್ಟೆಗಳನ್ನು ಈಗಾಗಲೇ ಸೃಷ್ಟಿಸಲಾಗಿದೆ. ಇತ್ತೀಚೆಗೆ ಎಲ್ಲೆಡೆ ಸಾಮಾನ್ಯವಾಗಿರುವ ಡ್ರೋನ್ಗಳು ಈ ಕಲ್ಪನೆಯಿಂದಲೇ ಹುಟ್ಟಿದಂಥವು. ಆದರೆ ನೊಣ, ಸೊಳ್ಳೆ, ಜಿರಳೆಗಳಂತಹ ಪುಟ್ಟ ಡ್ರೋನ್ಗಳು ಇದ್ದರೆ ಎಷ್ಟು ಚೆನ್ನ ಅಲ್ಲವೇ? ಉದಾಹರಣೆಗೆ, ಸೊಳ್ಳೆ ನೊಣಗಳು ಯಾರ ಕೈಗೂ ಸಿಗದಂತೆ ಸರಾಗವಾಗಿ ಹಾರುತ್ತವೆ. ಜಿರಳೆಗಳು ಎಂತಹ ಪುಟ್ಟ ಸಂದಿಯೊಳಗೂ ನುಸುಳಬಲ್ಲವು. ಜೇಡ ಹಾಗೂ ಮಿಡತೆಗಳು ಬಲು ದೂರ ಚಿಮ್ಮಬಲ್ಲವು. ಇವೆಲ್ಲ ಸಾಮರ್ಥ್ಯಗಳು ಗುಪ್ತಚಾರಿಕೆಗೆ ಅನುಕೂಲವಾಗುವಂತಹ ವಿಷಯಗಳು. ಉದಾಹರಣೆಗೆ, ಸೊಳ್ಳೆಯಂತಹ ಡ್ರೋನಿನಲ್ಲಿ ಪುಟ್ಟ ಕ್ಯಾಮೆರಾವನ್ನು ಇರಿಸಿ ಹಾರಬಿಟ್ಟರೆ ಎಂತಹ ಗುಪ್ತ ನೆಲೆಯನ್ನು ಹುಡುಕಿ ಅದರೊಳಗಿನ ದೃಶ್ಯಗಳನ್ನು ನೇರವಾಗಿ ನೋಡಬಹುದು. ಇದು ಆಸೆ. ಇಂತಹ ಯೋಚನೆಗಳು ಒಂದೆಡೆ ಡ್ರೋನುಗಳ ತಯಾರಿಕೆಗೆ ಎಡೆ ಮಾಡಿಕೊಟ್ಟಂತೆಯೇ ಇನ್ನೊಂದೆಡೆ ಸೈಬೋರ್ಗ್ ಕೀಟಗಳ ಕಲ್ಪನೆಗೂ ಹಾದಿಯಾಗಿವೆ. ಡ್ರೋನುಗಳ ತಯಾರಿಕೆಗೆ ದೊಡ್ಡ ಅಡ್ಡಿ ಎಂದರೆ ಬ್ಯಾಟರಿ. ಪುಟ್ಟ ಸೊಳ್ಳೆಗೆ ತಕ್ಕುದಾದ, ಪುಟ್ಟದಾದ, ಹಗುರವಾದ ಹಾಗೂ ಸಕ್ಷಮವಾದ ಬ್ಯಾಟರಿಯನ್ನು ತಯಾರಿಸುವುದು ಕಷ್ಟ. ಇರುವ ಬ್ಯಾಟರಿಗಳು ಸೊಳ್ಳೆಗಿಂತಲೂ ಭಾರವಾಗಿ ಮೂಗಿಗಿಂತಲೂ ಮೂಗುತಿಯೇ ಭಾರವಾದಂತಹ ಡ್ರೋನುಗಳು ತಯಾರಾಗುತ್ತವೆ. ಬದಲಿಗೆ ಬ್ಯಾಟರಿಯೇ ಇಲ್ಲದ ಜೀವಂತ ಕೀಟವನ್ನೇ ಬಳಸಿಕೊಂಡು ಅದರ ಅಂಗಾಂಗಗಳನ್ನೇ ಬೇಕೆಂದ ರೀತಿಯಲ್ಲಿ ನಿಯಂತ್ರಿಸುವುದು ಸಾಧ್ಯವಾದರೆ ಒಳಿತಲ್ಲವೇ? ಈ ಯೋಚನೆಯೇ ಸೈಬೋರ್ಗ್ ಕೀಟಗಳ ಕಲ್ಪನೆಯನ್ನು ಹುಟ್ಟುಹಾಕಿವೆ. 2 ವರ್ಷಗಳ ಹಿಂದೆ ಹೀಗೊಂದು ಜೇಡ ತಯಾರಾಗಿತ್ತು. ಜೇಡನ ಶವಕ್ಕೆ ಎಲೆಕ್ಟ್ರಾನಿಕ್ ಚಿಪ್ ಕೂಡಿಸಿ ಅದರ ನರಮಂಡಲದ ಜೊತೆಗೆ ಸೇರಿಸಿದ್ದರು. ಜೇಡನನ್ನು ಹೀಗೆ ದೂರದಿಂದಲೇ ನಿಯಂತ್ರಿಸುವುದು ಸಾಧ್ಯವಾಗಿತ್ತು. ಅದಕ್ಕೂ ಹಿಂದೆ ಜಿರಲೆಯಂತೆಯೇ ಅತಿ ಸಣ್ಣ ಸಂದಿಯೊಳಗೂ ನುಸುಳಬಲ್ಲ ಪುಟ್ಟ ರೋಬೋಟ್ ಕೂಡ ಸುದ್ದಿ ಮಾಡಿತ್ತು. ಇದೀಗ ಈ ಕಲ್ಪನೆಯನ್ನೇ ಸಾಟೋ ಇನ್ನಷ್ಟು ಮುಂದೆ ತಳ್ಳಿದ್ದಾರೆ. ಸಾಮಾನ್ಯವಾಗಿ ನೀರಿನಿಂದ ದೂರವೇ ಇರುವ ಜಿರಲೆಯನ್ನು ನೀರಿನ ಅಡಿಯಲ್ಲಿ ಈಜುವ ಸೈಬೋರ್ಗನ್ನಾಗಿ ಬದಲಾಯಿಸಿದ್ದಾರೆ. ಈ ಜಿರಲೆ ಸೈಬೋರ್ಗ್ ನೀರಿನಡಿಯಲ್ಲಿ ಮುಳುಗುವುದಕ್ಕೆಂದು ಅದಕ್ಕೆಂದೇ ವಿಶೇಷವಾದ ದಿರಿಸನ್ನು ಸಾಟೋ ತಂಡ ರೂಪಿಸಿದೆ. ಮಡಗಾಸ್ಕರ್ ದ್ವೀಪಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಬುಸುಗುಡುವ ಜಿರಲೆ ಇವರ ಪ್ರಯೋಗ ಪಶು. ಗ್ರೋಫೋ ಡೊರ್ಹಿನ ಪೋರ್ಟೆಂಟೋಸಾ ಎನ್ನುವ ಈ ಜಿರಲೆ ಜಿರಲೆ ಕುಲದಲ್ಲಿಯೇ ದೊಡ್ಡದಾದ ಜೀವಿ. ಪೂರ್ಣವಾಗಿ ಬೆಳೆದ ಈ ಜಿರಲೆಗಳು ಸುಮಾರು 5-10 ಸೆಂಟಿಮೀಟರ್ ದೊಡ್ಡದಾಗಿರುತ್ತವಂತೆ. ಸುಮಾರು 5 ವರ್ಷಗಳ ಕಾಲ ಇವು ಬದುಕಬಲ್ಲವು. ಗಂಡುಗಳು ಹೆಣ್ಣುಗಳ ಜೊತೆಗೆ ಕೂಡುವಾಗ ಹಾಡುವ ಪ್ರಣಯಗೀತೆ ಬುಸುಗುಡುವಂತೆ ಇರುತ್ತದೆ. ಆದ್ದರಿಂದ ಇವಕ್ಕೆ ಬುಸುಗುಡುವ ಜಿರಲೆಗಳು ಎಂದೇ ಹೆಸರು. ಈ ಜಿರಲೆಗಳು ಸಾಮಾನ್ಯವಾಗಿ ಒಣ ಪ್ರದೇಶದಲ್ಲಿಯಷ್ಟೇ ವಾಸಿಸುತ್ತವೆ. ಇಂತಹ ಕೀಟಗಳನ್ನು ನೀರಿನಲ್ಲಿ ಮುಳುಗುವಂತೆ ಸಾಟೋ ಮಾಡಿದ್ದಾರೆ. ನೀರಿನಲ್ಲಿ ಮುಳುಗಿದಾಗ ಉಸಿರುಗಟ್ಟದಂತೆ ಆಕ್ಸಿಜನ್ ಒದಗಿಸುವುದಕ್ಕೆ ಒಂದು ವಿಶೇಷ ದಿರಿಸನ್ನು ಹೊಂದಿಸಿದ್ದಾರೆ. ಬಣುಕುವ ಪಾಲಿಮರ್ ವಸ್ತುವಿನಿಂದ ಮಾಡಿದ ಈ ದಿರಿಸು ಸಮುದ್ರದೊಳಗೆ ಮುಳುಗುವ ಡೈವರುಗಳ ರಬ್ಬರ್ ಸೂಟಿನಂತೆಯೇ ಜಿರಲೆಯ ದೇಹಕ್ಕೆ ಭದ್ರವಾಗಿ ಅಂಟಿಕೊಂಡಿರುತ್ತದೆ. ದಿರಿಸಿನ ಹಿಂಭಾಗದಲ್ಲಿ ಆಕ್ಸಿಜನ್ ತಯಾರಿಸುವ ವಿಶೇಷ ಕೋಣೆಯೊಂದನ್ನು ರೂಪಿಸಿದ್ದಾರೆ. ಈ ಕೋಣೆಯೊಳಗೆ ಇರುವ ಸ್ಪಂಜಿನಲ್ಲಿ ಮೆಗ್ನೀಸಿಯಂ ಡೈಆಕ್ಸೈಡ್ ಕಣಗಳನ್ನು ಅಂಟಿಸಲಾಗಿದೆ. ಹಾಗೆಯೇ ಸ್ಪಂಜಿನ ಮೇಲೆ ಒಂದೊಂದೇ ಹನಿ ಹೈಡ್ರೋಜನ್ ಪರಾಕ್ಸೈಡ್ ಬೀಳುವಂತೆ ರಚಿಸಲಾಗಿದೆ. ಮ್ಯಾಂಗನೀಸ್ ಡೈಆಕ್ಸೈಡು ಹೈಡ್ರೋಜನ್ ಪರಾಕ್ಸೈಡ್ ಅನ್ನು ಒಡೆದು ನೀರು ಮತ್ತು ಆಕ್ಸಿಜನ್ ಹುಟ್ಟುವಂತೆ ಮಾಡುತ್ತದೆ. ಇದುವೇ ಈ ಸೈಬೋರ್ಗಿನ ಜೀವಾಳ. ಈ ರಾಸಾಯನಿಕ ಕ್ರಿಯೆಯಿಂದ ಹುಟ್ಟಿದ ಆಕ್ಸಿಜನ್ ಮಾತ್ರವೇ ಸ್ಪಂಜಿನಿಂದ ಹೊರಬರುವಂತೆ ಮಾಡುವ ಪೊರೆಯ ಬಾಗಿಲೊಂದನ್ನು ಕೂಡ ರಚಿಸಿದ್ದಾರೆ. ಇದರಿಂದಾಗಿ ಜಿರಲೆಗೆ ಕೇವಲ ಆಕ್ಸಿಜನ್ ಮಾತ್ರ ಪೂರೈಕೆಯಾಗಿ ಕ್ರಿಯೆಯಲ್ಲಿ ಹುಟ್ಟಿದ ನೀರು ಹಾಗೂ ಇತರೆ ರಾಸಾಯನಿಕಗಳು ಅದನ್ನು ಮುಟ್ಟುವುದಿಲ್ಲ.
1: ಹೀಗೆ ಹುಟ್ಟಿದ ಆಕ್ಸಿಜನ್ ವಿಶೇಷವಾಗಿ ಜೋಡಿಸಿದ ಕೊಳವೆಗಳ ಮೂಲಕ ಜಿರಲೆಯ ದೇಹದ ಎರಡೂ ಬದಿಯಲ್ಲಿ ಇರುವ ಸ್ಪೈರಕಲ್ ಎನ್ನುವ ರಂಧ್ರಗಳತ್ತ ಸರ

0: ವಿಪರಾಜಾಗುತ್ತದೆ. ಸ್ಪೈರಕಲ್ಗಳು ನೆಲಜೀವಿ ಕೀಟಗಳ ಉಸಿರಾಟದ ಅಂಗಗಳು. ಶ್ವಾಸಕೋಶಗಳೇ ಇಲ್ಲದ ಕೀಟಗಳು ಈ ಸ್ಪೈರಕಲ್ ಅಥವಾ ಉಸಿರು ರಂಧ್ರಗಳ ಮೂಲಕ ಗಾಳಿಯನ್ನು ನೇರವಾಗಿ ಸೆಳೆದುಕೊಂಡು ಉಸಿರಾಡುತ್ತವೆ. ಸಾಟೋರ ಸೈಬೋರ್ಗಿಗೆ ಕೊಳವೆಗಳ ಮೂಲಕ ಆಕ್ಸಿಜನ್ ನೇರವಾಗಿ ಸರಬರಾಜಾಗುತ್ತದೆ. ಈ ರೀತಿ ಆಕ್ಸಿಜನ್ ಹುಟ್ಟಿಸುವ ಸ್ಪೈರಕಲ್ಲುಗಳಿಗೆ ನೀರು ನುಗ್ಗದಂತೆ ತಡೆಯುವ ಹಾಗೂ ನೇರವಾಗಿ ಸ್ಪೈರಕಲ್ಲುಗಳಿಗೆ ಆಕ್ಸಿಜನ್ ಸರಬರಾಜಾಗುವ ರೀತಿಯಲ್ಲಿ ಜಿರಳೆಗಳಿಗೊಂದು ವಿಶೇಷ ದಿರಿಸನ್ನು ನಾಟೋ ತಂಡ ಸೃಷ್ಟಿಸಿದೆ. ಜಿರಳೆಗಳ ಮೀಸೆಯನ್ನು ತುಂಡರಿಸಿ ಅದರ ಮೂಲಕ ವಿದ್ಯುತ್ ತಂತಿಯನ್ನು ಮಿದುಳಿಗೆ ಜೋಡಿಸಿದ್ದಾರೆ. ಈ ತಂತಿಗಳಿಗೆ ಜಿರಳೆಗಳ ಬೆನ್ನ ಮೇಲೆ ಹೊರಿಸಿದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅನ್ನು ಜೋಡಿಸಿದ್ದಾರೆ. ಹೀಗೆ ಇವುಗಳನ್ನು ವಿದ್ಯುತ್ ಸಂಕೇತಗಳಿಗೆ ಸ್ಪಂದಿಸುವ ರೋಬೋಟ್ಗಳನ್ನಾಗಿಯೂ ಮಾಡಿದ್ದಾರೆ. ಅನಂತರ ವಿಶೇಷ ದಿರಿಸನ್ನು ಸೇರಿಸಿ ಜಿರಳೆಗಳನ್ನು ನೀರಿನೊಳಗೆ ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಜಿರಳೆಗಳು ನೀರಿನೊಳಗೆ ಇಳಿಯುವುದೇ ಇಲ್ಲವಾದ್ದರಿಂದ ಈ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಗತ್ಯ. ನೀರಿನೊಳಗೆ ಬಿಟ್ಟ ಜಿರಳೆಗಳು ನೆಲದ ಮೇಲೆ ನಡೆಯುವುದಕ್ಕಿಂತಲೂ ತುಸು ನಿಧಾನವಾಗಿ ನಡೆದುವಾದರೂ 3 ಗಂಟೆಗಳ ಕಾಲ ಬದುಕಿದ್ದುವಂತೆ. ದಿರಿಸನ್ನು ತೊಡಿಸಿದ ಆದರೆ ಆಕ್ಸಿಜನ್ ಪೂರೈಕೆ ಇಲ್ಲದ ಜಿರಳೆಗಳು ಕೇವಲ 2 ನಿಮಿಷದಲ್ಲಿ ಸತ್ತು ನಿಶ್ಚಲವಾಗಿದ್ದುವು. ಹೀಗೆ ಜಾಣತನದಿಂದ ರಾಸಾಯನಿಕ ಕ್ರಿಯೆ, ನೀರಿನಿಂದ ರಕ್ಷಿಸುವ ದಿರಿಸು ಹಾಗೂ ಎಲೆಕ್ಟ್ರಾನಿಕ್ ನಿಯಂತ್ರಣಗಳಿರುವ ಸೈಪೋರ್ಗ್ ಜಿರಳೆಯನ್ನು ನೀರಿನಡಿಯಲ್ಲಿಯೂ ಮುಳುಗಿಸಿ ಕೆಲಸ ಮಾಡಿಸಬಹುದು ಎಂದು ಸಾಟೋ ತಂಡ ನಿರೂಪಿಸಿದೆ. ಸೈಬೋರ್ಗ್ ಕೀಟಗಳ ನಿರ್ಮಾಣಕ್ಕೆ ಹೀಗೆ ಹೊಸದೊಂದು ಆಯಾಮವನ್ನು ಈ ತಂಡ ಒದಗಿಸಿದೆ.
1: ಎದೆ ಬಡಿತ ಅಳೆಯುವ ಅಂಗಿ. ಇತ್ತೀಚೆಗೆ ದೇಹವನ್ನು ಸದೃಢವಾಗಿಸಬೇಕೆಂಬ ಉದ್ದೇಶದಿಂದ ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಿ ಕಟ್ಟಾಳುಗಳಾದ ಯುವಕರು ಹಲವರು ಇದ್ದಕ್ಕಿದ್ದ ಹಾಗೆ ಹೃದಯಾಘಾತಕ್ಕೆ ಈಡಾದ ಸುದ್ದಿಗಳನ್ನು ಕೇಳಿದ್ದೇವಷ್ಟೆ. ಇವರಿಗೆ ತಮ್ಮ ಹೃದಯಕ್ಕೆ ತೊಂದರೆಯಾಗುತ್ತಿದೆ ಎನ್ನುವುದೇ ಗೊತ್ತಾಗದಿದ್ದರಿಂದ ಈ ಸಾವು ಉಂಟಾಯಿತೆನ್ನುವುದು ವೈದ್ಯರುಗಳ ಡಯಾಗ್ನೋಸಿಸ್. ಹಾಗಿದ್ದರೆ ಹೃದಯಕ್ಕೆ ತೊಂದರೆ ಆಗುತ್ತಿದ್ದಂತೆ ಎಚ್ಚರಿಸುವ ಸಾಧನಗಳಿದ್ದರೆ ಎಷ್ಟು ಒಳ್ಳೆಯದಲ್ಲವೇ. ನಿಜ, ಅಂತಹ ಟೀಶರ್ಟ್ಗಳು ಬರಲಿವೆ. ಜಪಾನಿನ ಟೋಕಿಯೋ ವಿಶ್ವವಿದ್ಯಾನಿಲಯದ ಎಂಜಿನಿಯರ್ಗಳು ಜಪಾನಿನ ಅತಿದೊಡ್ಡ ಟೆಲಿಕಮ್ಯುನಿಕೇಷನ್ಸ್ ಕಂಪನಿ ನಿಪ್ಪಾನ್ ಟೆಲಿಗ್ರಾಫ್ ಮತ್ತು ಟೆಲಿಕಮ್ಯುನಿಕೇಷನ್ಸ್ ಡೊಕೊಮೊ ಕಂಪನಿಯ ತಜ್ಞರ ಜೊತೆಗೂಡಿ ಹೀಗೊಂದು ಟೀಶರ್ಟ್ ಸಿದ್ಧಪಡಿಸಿದ್ದಾರೆ. ಇದನ್ನು ಧರಿಸಿದರೆ ಸಾಕು, ನಿಮ್ಮ ಹೃದಯದ ಮೇಲೆ ಸದಾ ಕಣ್ಗಾವಲಿಟ್ಟ ಹಾಗೆಯೇ ಸರಿ. ಹೃದಯದ ಬಡಿತದ ವೇಗ, ಹೃದಯದ ECG ಚಿತ್ರಗಳನ್ನು ಸ್ಮಾರ್ಟ್ಫೋನಿನಲ್ಲಿಯೇ ನೋಡಬಹುದಂತೆ. ದೇಹದ ಆರೋಗ್ಯವನ್ನು ಗಮನಿಸಲು ಹಲವು ಸಾಧನಗಳಿವೆ. ಮೊದಲಿನಂತೆ ಈಗ ವೈದ್ಯರ ಕ್ಲಿನಿಕ್ಕಿಗೆ ಹೋಗಿ ತಪಾಸಣೆ ಮಾಡಿಸಬೇಕಿಲ್ಲ. ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಎಷ್ಟಿದೆ ಎನ್ನುವುದನ್ನು ಪತ್ತೆ ಮಾಡಲು ಪುಟ್ಟ ಕಾಗದದ ಮೇಲೆ ಹನಿ ರಕ್ತ ಹಾಕಿ ಗಡಿಯಾರದಂತಹ ಸಾಧನದೊಳಗೆ ಹಾಕಿದರೆ ಸಾಕು. ಕ್ಷಣದಲ್ಲಿಯೇ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣ ಎಷ್ಟು ಎಂದು ತಿಳಿಯುತ್ತದೆ. ಮುಂಗೈಗೋ ತೋಳಿಗೋ ಒಂದು ಪಟ್ಟಿ ಕಟ್ಟಿಕೊಂಡು ಬಟನ್ ಒತ್ತಿದರೆ ರಕ್ತದ ಒತ್ತಡ ಎಷ್ಟು ಎಂದು ತಿಳಿಸುವ ಬ್ಲಡ್ ಪ್ರೆಷರ್ ಮಾನಿಟರ್ಗಳು ಇವೆ. ಕೈಗೆ ಕಟ್ಟಿಕೊಂಡು ಓಡಾಡುತ್ತಿದ್ದರೆ ನಾವು ಎಷ್ಟು ದೂರ ನಡೆದೆವು, ಎಷ್ಟು ಹೆಜ್ಜೆ ಹಾಕಿದೆವು, ನಮ್ಮ ಹೃದಯದ ಬಡಿತ ಎಷ್ಟು ವೇಗವಾಯಿತು, ಎಷ್ಟು ಶಕ್ತಿ ವ್ಯಯ ಮಾಡಿದೆವು ಎನ್ನುವುದನ್ನು ತಿಳಿಸುವ ಸ್ಮಾರ್ಟ್ ವಾಚ್ಗಳು ಬಂದಿವೆ. ಆದರೆ ಇವು ಯಾವುವನ್ನೂ ನಾವು ವ್ಯಾಯಾಮ ಮಾಡುವಾಗ ಧರಿಸುವುದಿಲ್ಲ. ವಾಕಿಂಗ್ ಹೋಗುವಾಗ ವಾಚನ್ನು ಧರಿಸಬಹುದು. ಉಳಿದೆಲ್ಲವನ್ನೂ ಪ್ರತ್ಯೇಕವಾಗಿ ಮನೆಯಲ್ಲಿಯೋ ಕಚೇರಿಯಲ್ಲಿಯೋ ಬಿಡುವಾಗಿರುವಾಗ ಬಳಸಬೇಕಾಗುತ್ತದೆ. ವ್ಯಾಯಾಮ ಮಾಡುವಾಗಲೇ ಧರಿಸಿಕೊಂಡು ಹೃದಯದ ನಡವಳಿಕೆಗಳ ಮೇಲೆ ಕಣ್ಣಿಡುವಂತಹ ಸಾಧನ ಬೇಕಿತ್ತು. ಜಪಾನಿನ ಟೋಕಿಯೋ ವಿಶ್ವವಿದ್ಯಾನಿಲಯದ ಎರಿಕೋ ಹಸುಮಿ ಮತ್ತು ಸಂಗಡಿಗರ ಯೋಜನೆ ಇದು. ಇದಕ್ಕಾಗಿ ಇವರು ಟೀಶರ್ಟ್ ಒಂದನ್ನು ಸಿದ್ಧಪಡಿಸಲು ಉದ್ಯುಕ್ತರಾದರು. ಈ ಟೀಶರ್ಟ್ಗೆಂದು ಹೊಸದಾದ ನಾರನ್ನು ವಿನ್ಯಾಸ ಮಾಡಿದರು. ಈ ನಾರು ಹೃದಯದ ವಿದ್ಯುತ್ತಿನಲ್ಲಾಗುವ ಬದಲಾವಣೆಗಳನ್ನು ಗುರುತಿಸುವಷ್ಟು ಸೂಕ್ಷ್ಮವಾಗಿರಬೇಕಿತ್ತು. ಅಷ್ಟೇ ಅಲ್ಲ, ಹಾಗೆ ಗುರುತಿಸಿದ ನಂತರ ಆ ಬದಲಾವಣೆಗಳನ್ನು ಅಳೆಯಲು ಅನುಕೂಲವಾಗುವಂತೆ ಬೇರೊಂದು ಸಾಧನಕ್ಕೆ ಬಿತ್ತರಿಸಬೇಕಿತ್ತು. ಹಾಗೆ ಬಿತ್ತರಿಸಿದ ಸಂಕೇತಗಳು ನಿಜವಾಗಿಯೂ ಹೃದಯದ ಬಡಿತವನ್ನು ಸರಿಯಾಗಿ ಅಳೆದಿವೆಯೇ, ECG ಚಿತ್ರವನ್ನು ಕರಾರುವಾಕ್ಕಾಗಿ ಕೊಟ್ಟಿವೆಯೇ ಎಂದು ಪರೀಕ್ಷಿಸಬೇಕಿತ್ತು. ಇವೆಲ್ಲವನ್ನೂ ಮಾಡಿದ ನಂತರ ಈ

0: ಹಾಗೂ ಎದುರಾಳಿ ತಂಡದವರು ಗೋಲಿನ ಕಡೆಗೆ ಚೆಂಡನ್ನು ಧೂಡಿಕೊಂಡು ಸಾಗಿದಾಗ ಇನ್ನಷ್ಟು ಹೆಚ್ಚಾಗುತ್ತದೆ. ಒಟ್ಟಾರೆ ಶ್ರಮಿಸುತ್ತಿರುವ ದೇಹಕ್ಕೆ ಶಕ್ತಿಯನ್ನು ಒದಗಿಸಲು ಹೃದಯ ಸ್ನಾಯುಗಳು ಕಷ್ಟಪಡುತ್ತವೆ. ದೇಹದ ಒಟ್ಟಾರೆ ಉಷ್ಣತೆ ಹೆಚ್ಚಾಗುತ್ತದೆ. ಇದು ಹಾಗೇ ಮುಂದುವರೆದಲ್ಲಿ ಮರಳುಗಾಡಿನಲ್ಲಿ ನಡುಮಧ್ಯಾಹ್ನ ಬಿಸಿಲಿನಲ್ಲಿ ನಗ್ನವಾಗಿ ಬಿದ್ದಂತೆಯೇ ತಾಪದಿಂದ ದೇಹದ ನೀರು ಬೆವರಿನ ಮೂಲಕ ಆವಿಯಾಗಿ ಹೀಟ್ ಸ್ಟ್ರೋಕ್ ಅಥವಾ ಸನ್ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ಆಟಗಾರರ ದೇಹದ ಉಷ್ಣತೆ ಹೆಚ್ಚಾಗದಂತೆ ಕಾಪಾಡುವುದು ಮುಖ್ಯವಾಗುತ್ತದೆ. ಆದ್ದರಿಂದಲೇ ಈ ಬಿಡುವು ಕಡ್ಡಾಯ ಎನ್ನುವುದು ಫೀಫಾದ ಅನಿಸಿಕೆ. ಆದರೆ ಇದಬಗ್ಗೆ ಕೆಲವು ವೈದ್ಯರಿಗೂ ವಿಜ್ಞಾನಿಗಳಿಗೂ ಆತಂಕವಿದೆ. ಹೀಗಾಗಿಯೇ ಕಳೆದ ವರ್ಷ ಇಂಗ್ಲೆಂಡಿನ ಕ್ವೀನ್ಸ್ ವಿಶ್ವವಿದ್ಯಾನಿಲಯದ ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ಪರಿಸರ ವಿಜ್ಞಾನ ವಿಭಾಗದ ಡೊನಾಲ್ಡ್ ಮುಲ್ಲನ್ ಮತ್ತು ಸಂಗಡಿಗಳು ಅಮೆರಿಕದಲ್ಲಿ ಈ ವರ್ಷ ವಿಶ್ವಕಪ್ ಪಂದ್ಯಗಳು ಆಯೋಜನೆಯಾಗುತ್ತಿರುವ ವಿವಿಧ ನಗರಗಳಲ್ಲಿ ಪಂದ್ಯಗಳು ನಡೆಯುವ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸರಾಸರಿ ಎಷ್ಟು ತಾಪಮಾನ ಇರುತ್ತದೆ ಎಂದು ವಿಶ್ಲೇಷಿಸಿದರು. ಆ ಪ್ರಕಾರ ಪಂದ್ಯಗಳು ನಡೆಯುವ 14 ಪಟ್ಟಣಗಳಲ್ಲಿ 14ರಲ್ಲಿ ಹಗಲಿನ ತಾಪಮಾನ 28 ಡಿಗ್ರಿಗಿಂತಲೂ ಹೆಚ್ಚು. ಇವುಗಳಲ್ಲಿ ಮಿಯಾಮಿ, ಫಿಲಡೆಲ್ಫಿಯಾ, ಕ್ಯಾನ್ಸಸ್, ಬೋಸ್ಟನ್ ಮತ್ತು ನ್ಯೂಯಾರ್ಕ್ ಪಟ್ಟಣಗಳಲ್ಲಿ ಪಂದ್ಯಗಳು ನಡೆಯುವ ಜಾಗ ಪೂರ್ಣವಾಗಿ ತೆರೆದುಕೊಂಡಿರುವುದರಿಂದ ಆಟಗಾರರ ಸ್ವಾಸ್ಥ್ಯದ ದೃಷ್ಟಿಯಿಂದ ಪಂದ್ಯಗಳನ್ನು ಸಂಜೆ ಅಥವಾ ಮುಂಜಾನೆಯ ಹೊತ್ತು ನಡೆಸಬೇಕು ಎಂದು ಸೂಚಿಸಿದರು. ಈ ಹಿನ್ನೆಲೆಯಲ್ಲಿ ಪ್ರತಿ ಪಂದ್ಯದಲ್ಲಿಯೂ 2 ಬಾರಿ 3 ನಿಮಿಷದ ಬಿಡುವು ನೀಡುವ ಫೀಫಾದ ತೀರ್ಮಾನ ಸ್ವಾಗತಾರ್ಹ ಎನಿಸುತ್ತದೆ. ಆದರೆ ಇದೂ ಕೂಡ ಸರಿಯೇ ಎಂದು ಪ್ರಶ್ನಿಸುವವರಿದ್ದಾರೆ. ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾನಿಲಯದ ಶಾಪ ಮತ್ತು ಆರೋಗ್ಯ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಹ್ಯಾರಿ ಬ್ರೌನ್ ಪ್ರಕಾರ ಈ ಪಂದ್ಯಗಳಲ್ಲಿ ಹೀಗೆ ಸಾರಾಸಗಟು 3 ನಿಮಿಷ ವಿರಾಮ ಕೊಡುವುದು ವೈಜ್ಞಾನಿಕವಲ್ಲ. ಕಳೆದ 2 ವರ್ಷಗಳಲ್ಲಿ ಹೆನ್ರಿ ಬ್ರೌನ್ ಫುಟ್ಬಾಲ್ ಆಟಗಾರರ ದೇಹದ ಉಷ್ಣತೆಯನ್ನು ಕಾಪಾಡುವ ವಿಧಾನಗಳ ಬಗ್ಗೆ ಪುರುಷ ಮತ್ತು ಮಹಿಳಾ ಸ್ಪರ್ಧಾಳುಗಳಲ್ಲಿ ಅಧ್ಯಯನ ಮಾಡಿದ್ದರು. 90 ನಿಮಿಷಗಳ ಕಾಲ ಎಡೆಬಿಡದೆ ಓಡಿದ ವ್ಯಕ್ತಿಗಳ ದೇಹದ ಉಷ್ಣತೆಯನ್ನು ತಗ್ಗಿಸಲು ಹಲವು ಉಪಾಯಗಳನ್ನು ಹೂಡಿದ್ದರು. 40 ಡಿಗ್ರಿ ಉಷ್ಣತೆಯಲ್ಲಿಯೂ ಈ ವ್ಯಾಯಾಮ ನಡೆಸಿ ಪರೀಕ್ಷೆ ಮಾಡಿದ್ದರು. ವ್ಯಾಯಾಮದಲ್ಲಿ ತೊಡಗಿದವರಿಗೆ ಕೆಲವೊಮ್ಮೆ 1.5 ನಿಮಿಷ, ಕೆಲವೊಮ್ಮೆ ಫುಟ್ಬಾಲ್ ಪಂದ್ಯಗಳಲ್ಲಿ ನಡುವೆ ನೀಡುವ ಅರ್ಧವಿರಾಮದಷ್ಟು ಸಮಯ ಹಾಗೂ ಅದಕ್ಕಿಂತಲೂ ದೀರ್ಘವಾದ ಬಿಡುವನ್ನು ನೀಡಿ ನಂತರ ಅವರ ದೇಹ ಎಷ್ಟು ತಣ್ಣಗಾಗುತ್ತದೆ ಎಂದು ಪರಿಶೀಲಿಸಿದ್ದರು. ಈ ಎಲ್ಲಾ ಸಂದರ್ಭಗಳಲ್ಲಿಯೂ ತಣ್ಣನೆಯ ನೀರಿನಿಂದ ಮೈ ಒರೆಸುವಕ್ಕೆ ಹಾಗೂ ನೀರು ಕುಡಿಯಲು ಅವಕಾಶ ಒದಗಿಸಲಾಗಿತ್ತು. ಇವುಗಳಲ್ಲಿ ಹೊರಗಿನ ವಾತಾವರಣ ಬಹಳ ಬಿಸಿಯಾಗಿರುವಂತಹ ಸಂದರ್ಭದಲ್ಲಿಯೂ 1.5 ನಿಮಿಷದಷ್ಟು ಬಿಡುವನ್ನು ನೀಡಿ ಮೈ ಒರೆಸಿ ನೀರು ಕುಡಿದರೆ ದೇಹದಿಂದ ಹೊರಬಿದ್ದ ನೀರಿನ ಅಂಶವನ್ನು ಮರುಗೂಡಿಸಬಹುದು ಎಂದು ಪತ್ತೆ ಮಾಡಿದ್ದರು. ಅತಿ ಉಷ್ಣತೆಯಿಂದ ಸುಸ್ತಾಗುವುದು ಸಹಜವೇ, ಆದರೆ ಅದನ್ನು ತಡೆಯಬಹುದು. ಆದರೆ ಅದಕ್ಕೆ ಮೈಯನ್ನು ಒರೆಸುವುದು ಹಾಗೂ ನೀರು ಕುಡಿಯಲು ಬಿಡಬೇಕು. ಹಾಗಿಲ್ಲದೆ 3 ಅಲ್ಲ 5 ನಿಮಿಷ ವಿರಾಮ ಕೊಟ್ಟರೂ ಕೂಡ ದೇಹದ ಉಷ್ಣತೆ ತಹಬಂದಿಗೆ ಬರುವುದಿಲ್ಲ, ಹೃದಯದ ಮೇಲಿನ ಒತ್ತಡವೂ ಕಡಿಮೆಯಾಗುವುದಿಲ್ಲ ಎನ್ನುತ್ತಾರೆ ಬ್ರೌನ್. ಈಗಿನ ಪಂದ್ಯಗಳಲ್ಲಿ ಹೊರಗಿನ ಉಷ್ಣತೆ ಹೇಗೆ ಇದ್ದರೂ 3 ನಿಮಿಷದ ಬಿಡುವನ್ನು ನೀಡಲಾಗುತ್ತಿದೆ. ಈ ಬಿಡುವಿನ ವೇಳೆಯಲ್ಲಿಯೂ ಆಟಗಾರರು ಮೈ ಒರೆಸಿಕೊಂಡು ನೀರು ಕುಡಿಯಲು ಅವಕಾಶ ಒದಗಿಸದೆ ಮುಂದೆ ಆಟ ಹೇಗೆ ಆಡಬೇಕು ಎಂದು ಚರ್ಚಿಸಲು ಸ್ಟ್ರಾಟಜಿ ಸಮಯವನ್ನಾಗಿ ಬಳಸಲಾಗುತ್ತಿದೆ. ಇದು ಆಟಗಾರರ ಆರೋಗ್ಯಕ್ಕೆ ಹಾನಿಕರ ಎಂದು ಸಲಹೆ ನೀಡಿದ್ದಾರೆ. ಅಮೆರಿಕದಲ್ಲಿ ಪಂದ್ಯ ನಡೆಯುತ್ತಿರುವ 16 ತಾಣಗಳಲ್ಲಿ ಕೇವಲ 4 ಜಾಗಗಳಲ್ಲಿ ಮಾತ್ರ ಬಿಸಿಲು ಬೀಳದಂತೆ ಸೂರು ಒದಗಿಸಿ ಹವಾನಾಯತ್ರವನ್ನು ಒದಗಿಸಲಾಗಿದೆ. ಉಳಿದ 12 ತಾಣಗಳಲ್ಲಿ 10ಕ್ಕೂ ಹೆಚ್ಚು ತಾಣಗಳು ಮಧ್ಯಾಹ್ನ 28 ಡಿಗ್ರಿಗಿಂತಲೂ ಹೆಚ್ಚು ಬಿಸಿಯಾಗಿರುತ್ತವೆ. ಇಂದಹಲ್ಲಿ ಫುಟ್ಬಾಲ್ ಆಡುವುದು ದಣಿವುಂಟು ಮಾಡುವ ಸಂಗತಿ. ಆದ್ದರಿಂದ ಸಾರಾಸಗಟು ಎಲ್ಲಾ ಜಾಗದಲ್ಲಿಯೂ ಎಲ್ಲರಿಗೂ ಏಕಕಾಲದಲ್ಲಿ 3 ನಿಮಿಷದ ಬಿಡುವು ನೀಡುವುದು ಸರಿಯಲ್ಲ. ಈ ಬಿಡುವು ಆಟಗಾರರ ಆರೋಗ್ಯದ ದೃಷ್ಟಿಯಿಂದ ಆಟಕ್ಕುಂಟೆ ಲೆಕ್ಕಕ್ಕಿಲ್ಲ. ಇದು ಜಾಹೀರಾತು ಪಡೆಯಲು ಅನುಕೂಲವಾಗಬಹುದೇ ಹೊರತು ಅತಿ ಬಿಸಿ ಇರುವ ತಾಣಗಳಲ್ಲಿ ಆಟಗಾರರಿಗೆ ಅನುಕೂಲಿಯಾಗಿರುವುದಿಲ್ಲ ಎಂದು ಬ್ರೌನ್ ಹೇಳಿದ್ದಾರೆ. ಅವರ ವಿಚಾರಗಳನ್ನು ನೇಚರ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆ ಪ್ರಕಟಿಸಿದೆ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಭಾರತಿ ಕೊಳ್ಳೇಗಾಲ ಶರ್ಮ ಹಾಗೂ ಜೆಮಿನಿ ಎಐ ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
2: ಕೇಳುಗರೆ, ಇದುವರೆಗೂ ಜನಧ್ವನಿ ಕಾರ್ಯಕ್ರಮದಲ್ಲಿ ವಿಜ್ಞಾನ ಜಾಣಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಜುಲೈ ತಿಂಗಳ 13 ತಾರೀಕಿನ ಸೋಮವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು. ಹೋಮ್ರಿಜ್ ಜಲಸಂಧಿ ಮತ್ತೆ ಬಂದ್. ಕಣಿಯನ ಹುಂಡಿ ಮಣ್ಣಿನಲ್ಲಿದ್ದು ಜಾನಕಮ್ಮನ ಋಣ. ರಷ್ಯಾ ಕಚ್ಚಾ ತೈಲ ಆಮದು 34% ಹೆಚ್ಚಳ. 4 ತಿಂಗಳ ಬಳಿಕ 15,000 ಕೋಟಿ ನಿವ್ವಳ ಹೂಡಿಕೆ. ಮಳೆ, 44 ಮಂದಿ ಸಾವು. ಭಾರತ ಕೆನಡಾ ಮಾತುಕತೆ ಮುಕ್ತಾಯ. ಜುಲೈ 6-10 ಒಟ್ಟಾವದಲ್ಲಿ ನಡೆದ 3 ಸುತ್ತಿನ ಚರ್ಚೆ. ಲಾರ್ಡ್ಸ್ನಲ್ಲಿ ಯಾಸ್ತಿಕ ಶತಕ ಸಂಭ್ರಮ. ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಸೋಲಿನ ಆತಂಕ. ಭಾರತ ಮೇಲುಗೈ. ಟಿ20 ಕ್ರಿಕೆಟ್ ಮಹಾರಾಜ ಟ್ರೋಫಿ ಫೈನಲ್. ಬೆಂಗಳೂರು ಹೋರಾಟದ ಮೊತ್ತ. ಏಷ್ಯನ್ 23 ವರ್ಷದೊಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಜಾವೆಲಿನ್ನಲ್ಲಿ ಆನಂದ್ ಸಿಂಗ್ಗೆ ಚಿನ್ನ. 4 ಘಟ್ಟಕ್ಕೆ ಕಾಲಿಟ್ಟ ಅರ್ಜೆಂಟೀನಾ. ಸೆಮಿಗೆ ಲಗ್ಗೆ ಇಟ್ಟ ಹ್ಯಾರಿಕೇನ್ ಪಡೆ. ಮಿಂಚಿದ ಬಿಲ್ಲಿಗಂ. ಇಂಗ್ಲೆಂಡ್ ಎದುರು ನಡೆದ ಹಾಲೆಂಡ್ ಆಟ. ಪ್ರಮುಖ ಅಂಶಗಳ ವಿವರಣೆ. ಹೋಮ್ರಿಜ್ ಜಲಸಂಧಿ ಮತ್ತೆ ಬಂದ್. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಸ್ಥಿತಿ. ಅಮೆರಿಕ ದಾಳಿಗೆ ಇರಾನ್ ಪ್ರತಿದಾಳಿ. ದುಬೈ ಹೋಮ್ರಿಜ್ ಜಲಸಂಧಿ ದಾಟುತ್ತಿದ್ದ ಹಡಗಿನ ಮೇಲೆ ಇರಾನ್ ನಡೆಸಿದ್ದ ದಾಳಿಗೆ ಪ್ರತಿಯಾಗಿ ಅಮೆರಿಕ ಸೇನೆಯು ಭಾನುವಾರ ಬೆಳಿಗ್ಗೆ ಇರಾನ್ನ ಹಲವು ಸ್ಥಳಗಳ ಮೇಲೆ ಭಾರೀ ವಾಯುದಾಳಿ ನಡೆಸಿದೆ. ಈ ದಾಳಿಗೆ ಇರಾನ್ ಸೇನೆ ತಿರುಗೇಟು ನೀಡಿದ್ದು ಬಹ್ರೇನ್, ಕುಮೈತ್, ಕತಾರ್ ಮತ್ತು ಬಾಮನ್ನಲ್ಲಿರುವ ಅಮೆರಿಕ ಸೇನಾ ನೆಲೆಗಳತ್ತ ಕ್ಷಿಪಣಿಗಳನ್ನು ಹಾಕಿಸಿದೆ. ಹೋಮ್ರಿಜ್ ಜಲಸಂಧಿಯನ್ನು ಸಂಪೂರ್ಣ ಬಂದ್ ಮಾಡಿರುವುದಾಗಿ ಘೋಷಿಸಿದೆ. ಈ ಘಟನೆಯ ನಂತರ ಮುಂದಿನ ಸೂಚನೆ ಬರುವವರೆಗೂ ಮತ್ತು ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ಕೊನೆಗೊಳ್ಳುವವರೆಗೆ ಹೋಮ್ರಿಜ್ ಜಲಸಂಧಿಯನ್ನು ಮುಚ್ಚಲಾಗುತ್ತದೆ ಎಂದು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ತಿಳಿಸಿದೆ. ಕಣಿಯನ ಹುಂಡಿ ಮಣ್ಣಿನಲ್ಲಿತ್ತು ಜಾನಕಮ್ಮನ ಋಣ. ಈ ತೋಟದ ಮನೆ ಈಗ 48,000 ಹಾಡಿನ ಒಡತಿಯ ತಾಣ. ಮೈಸೂರು ಗಾನಕೋಗಿಲೆ ಗಾಯನ ಶುರು ಮಾಡಿದ್ದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪ್ಪಲ್ಲೆ ತಾಲೂಕಿನ ಪಲ್ಲಪಟ್ಟ. ಕೊನೆಯ ಬಾರಿ ಸಂಗೀತ ಕಾರ್ಯಕ್ರಮ ಕೊಟ್ಟು ಗಾಯನಕ್ಕೆ ವಿದಾಯ ಹೇಳಿದ್ದು ಮೈಸೂರು. ಚಿರನಿದ್ರೆಗೆ ಜಾರಿದ್ದು ಎಚ್ಡಿಕೋಟೆ ತಾಲೂಕಿನ ಕಣಿಯನ ಹುಂಡಿ. ಎಲ್ಲಿಂದ ಎಲ್ಲಿಗೆ ಕರುಳು ಬಳ್ಳಿಯ ಸಂಬಂಧ. ತೆಲುಗು ಮನೆ ಮಾತಾದರೂ ಜಾನಕಮ್ಮ ಅಪ್ಪಟ ಕನ್ನಡದ ಮನೆಯ ಮಕ್ಕಳಾಗಿದ್ದರು. ಕೊನೆಯ ದಿನಗಳನ್ನು ಅರಮನೆ ನಗರಿಯಲ್ಲಿ ಕಳೆದಿದ್ದರು. ಕಣಿಯನ ಹುಂಡಿಯ ತೋಟದ ಮನೆಯಲ್ಲಿ ವಿರಮಿಸಿದರು. ಸಂಗೀತದ ಮೂಲಕ ಇಡೀ ದೇಶ ತಿರುಗಿದ್ದ ಜಾನಕಮ್ಮ ನಮ್ಮೂರಲ್ಲಿ ಮಣ್ಣಲ್ಲಿ ಮಣ್ಣಾದರು. ಇದು ನಮ್ಮೂರಿನ ಪುಣ್ಯ. ಯಾವ ಜನ್ಮದ ಋಣಾನು ಬಂದವೋ ಗೊತ್ತಿಲ್ಲ ಎಂದು ಹಿರಿಯರೊಬ್ಬರು ಭಾವುಕರಾದರು. 4 ಬಳಿಕ 15,000 ಕೋಟಿ ನಿವ್ವಳ ಹೂಡಿಕೆ ನವದೆಹಲಿ. ಸತತ 4 ಭಾರತದಲ್ಲಿ ಷೇರು ಮಾರಾಟದತ್ತ ಗಮನ ನೀಡಿದ್ದ ವಿದೇಶಿ ಹೂಡಿಕೆದಾರರು ಜುಲೈನಲ್ಲಿ ಇದುವರೆಗೂ ನಿವ್ವಳ 15,157 ಕೋಟಿ ಮೊತ್ತದ ಷೇರುಗಳನ್ನು ಖರೀದಿಸಿದ್ದಾರೆ. ರೂಪಾಯಿ ಮೌಲ್ಯದಲ್ಲಿ ಸ್ಥಿರತೆ ಉಂಟಾಗುತ್ತಿರುವುದು, ದೇಶದ ಅರ್ಥವ್ಯವಸ್ಥೆಯ ಆರೋಗ್ಯದ ಸೂಚಕಗಳು ಸುಧಾರಿಸುತ್ತಿರುವುದು ಇದಕ್ಕೆ ಕಾರಣ ಎಂದು ಮಾರುಕಟ್ಟೆ ತಜ್ಞರು ಅಂದಾಜಿಸಿದ್ದಾರೆ. ರಷ್ಯಾ ಕಚ್ಚಾ ತೈಲ ಆಮದು 34% ಹೆಚ್ಚಳ. ನವದೆಹಲಿ. ಭಾರತವು ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುವುದು ಮೇ ತಿಂಗಳಿಗೆ ಹೋಲಿಸಿದರೆ ಜೂನ್ನಲ್ಲಿ 34% ಏರಿಕೆಯಾಗಿದೆ ಎಂದು ಯುರೋಪ್ನ ಇಂಧನ ಮತ್ತು ಶುದ್ಧ ಗಾಳಿ ಕುರಿತ ಸಂಶೋಧನಾ ಕೇಂದ್ರ ಹೇಳಿದೆ. ಭಾರತವು ರಷ್ಯಾದಿಂದ ಜೂನ್ ತಿಂಗಳಿನಲ್ಲಿ ಒಟ್ಟು 59,861 ಕೋಟಿ ಮೌಲ್ಯದ ಪಳೆಯುಳಿಕೆ ಇಂಧನವನ್ನು ಖರೀದಿಸಿದೆ. ಈ ಪೈಕಿ 48,927 ಕೋಟಿ ಮೌಲ್ಯದ ಕಚ್ಚಾ ತೈಲವನ್ನು ಖರೀದಿಸಿದ್ದು ಒಟ್ಟು ಖರೀದಿಗೆ ಇದು 83% ಎಂದು ಸಿಆರ್ಇಎ ತಿಳಿಸಿದೆ. ಮಳೆ, 44 ಮಂದಿ ಸಾವು. ಢಾಕಾ. ಬಾಂಗ್ಲಾದೇಶದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಉಂಟಾದ ಪ್ರವಾಹ ಮತ್ತು ಭೂಕುಸಿತ ಘಟನೆಗಳಲ್ಲಿ ಒಂದು ವಾರದಲ್ಲಿ 44 ಮೃತಪಟ್ಟಿದ್ದಾರೆ. ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿದ್ದು 2.5 ಲಕ್ಷ ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾತ್ರಿ 12 ಭಾನುವಾರ ಮುಂಜಾನೆ 6 76 mm ಮಳೆ ಸುರಿದಿದೆ. ಇದರಿಂದಾಗಿ ಹಲವು ಪ್ರದೇಶಗಳು ಜಲಾವೃತಗೊಂಡಿವೆ. ರಾಜಧಾನಿ ಢಾಕಾದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ತೀವ್ರ ಹಾನಿಗೊಳಗಾದ 7 ರಕ್ಷಣಾ ಕಾರ್ಯಾಚರಣೆಗಾಗಿ ಸೇನೆಯ 3 ಸಿಬ್ಬಂದಿಯನ್ನು ಸರ್ಕಾರವು ನಿಯೋಜಿಸಿದೆ. ಇದರೊಂದಿಗೆ ಸ್ಥಳೀಯ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಭಾರತ ಕೆನಡಾ ಮಾತುಕತೆ ಮುಕ್ತಾಯ. ಜುಲೈ 6-10 ಒಟ್ಟಾವದಲ್ಲಿ ನಡೆದ 3 ಸುತ್ತಿನ ಚರ್ಚೆ. ನವದೆಹಲಿ. ಭಾರತ ಮತ್ತು ಕೆನಡಾ ನಡುವಿನ ಪ್ರಾಸ್ತಾವಿಕ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ 3 ಸುತ್ತಿನ ಮಾತುಕತೆ ಮುಕ್ತಾಯಗೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಇಲಾಖೆ ತಿಳಿಸಿದೆ. ಉಭಯ ದೇಶಗಳ ನಡುವೆ ಜುಲೈ 6-10 ಕೆನಡಾದ ಒಟ್ಟಾವದಲ್ಲಿ ಮಾತುಕತೆ ನಡೆದಿದೆ. ಈ ವೇಳೆ ಸರಕು ಸೇವೆಗಳ ಬೌದ್ಧಿಕ ಆಸ್ತಿ ವ್ಯವಹಾರಕ್ಕೆ ಇವರ ತಾಂತ್ರಿಕ ಅಡಚಣೆಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾತುಕತೆ ನಡೆದಿದೆ. ಮಾತುಕತೆಯ ಸಕಾರಾತ್ಮಕವಾಗಿದ್ದು ಅಲ್ಲದೆ ಪ್ರಸಕ್ತ ವರ್ಷದಲ್ಲಿಯೇ ಮಾತುಕತೆಯನ್ನು

ಸಂಪೂರ್ಣಗೊಳಿಸಲು ಎರಡು ದೇಶಗಳು ಉದ್ದೇಶಿಸಿವೆ ಎಂದು ಇಲಾಖೆ ತಿಳಿಸಿದೆ. ಲಾರ್ಡ್ಸ್ನಲ್ಲಿ ಯಾಸ್ತಿಕ ಶತಕ ಸಂಭ್ರಮ, ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಸೋಲಿನ ಆತಂಕ, ಭಾರತ ಮೇಲ್ಕೈ. ಲಂಡನ್ ಕ್ರಿಕೆಟ್ ಕಾಶಿ ಲಾರ್ಡ್ಸ್ನಲ್ಲಿ ನಡೆಯುತ್ತಿರುವ ಮಹಿಳೆಯರ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ಎದುರು ಭಾರತದ ವನಿತೆಯರು ಗೆಲುವಿನ ಸನಿಹ ಸಾಗಿದ್ದಾರೆ. ಭಾನುವಾರ ನಡೆದ ಪಂದ್ಯದ ಮೂರನೇ ದಿನದಾಟದಲ್ಲಿ ಭಾರತದ ಯಾಸ್ತಿಕ ಬಟಿಯ ಅಮೋಘ ಶತಕ ಬಾರಿಸಿದರು. ಇದರೊಂದಿಗೆ ಲಾರ್ಡ್ಸ್ ಟೆಸ್ಟ್ನಲ್ಲಿ ಶತಕ ದಾಖಲಿಸಿದ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆ ಅವರದ್ದಾಗಿತ್ತು. ಆತಿಥೇಯ ತಂಡಕ್ಕೆ 457 ರನ್ಗಳ ಗೆಲುವಿನ ಗುರಿಯನ್ನು ಒಡ್ಡಿದ್ದು ಕಠಿಣ ಗುರಿಯನ್ನು ಬೆನ್ನಟ್ಟಿದ್ದ ಇಂಗ್ಲೆಂಡ್ 20 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 60 ರನ್ ಗಳಿಸಿತು. ಭಾರತ ತಂಡದ ಮಧ್ಯವೇಗಿ ಗೌಟ್ ಅವರು 5 ವಿಕೆಟ್ ಗೊಂಚಲು ಗಳಿಸಿ ಪ್ರತಿಷ್ಠಿತ ಲಾರ್ಡ್ಸ್ ಮೈದಾನದ ನಾಮಫಲಕದಲ್ಲಿ ತಮ್ಮ ಹೆಸರು ಹಾಕಿಕೊಂಡಿದ್ದರು. ಅಲ್ಲದೆ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ 115 ರನ್ ಮುನ್ನಡೆ ಗಳಿಸಿತ್ತು. ಟಿ20 ಕ್ರಿಕೆಟ್ ಮಹಾರಾಜ ಟೂರ್ನಿ ಫೈನಲ್, ಬೆಂಗಳೂರು ಹೋರಾಟದ ಮೊತ್ತ. ಬೆಂಗಳೂರು ಸಮೀರ್ ದ್ರಾವಿಡ್ ಮತ್ತು ಶುಭಾಂಕ್ ಹೆಗ್ಡೆ ಜವಾಬ್ದಾರಿಯುತ ಬ್ಯಾಟಿಂಗ್ ಬಲದಿಂದ ಮಹಾರಾಜ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಫೈನಲ್ನಲ್ಲಿ ಶಿವಮೊಗ್ಗ ಯಾತಸ್ ಎದುರು ಸ್ಪರ್ಧಾತ್ಮಕ ಮೊತ್ತ ಗಳಿಸಿತು. ಭಾನುವಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಬೆಂಗಳೂರು ತಂಡವು 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 185 ರನ್ ಗಳಿಸಿತು. ಏಷ್ಯನ್ 23 ವರ್ಷದೊಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಜಾವೆಲಿನ್ನಲ್ಲಿ ಆನಂದ್ ಸಿಂಗ್ಗೆ ಚಿನ್ನ. ಜಾವೆಲಿನ್ ಥ್ರೂಪಟು ಆನಂದ್ ಸಿಂಗ್ ಅವರು ಭಾನುವಾರ ಏಷ್ಯನ್ 23 ವರ್ಷದೊಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಪುರುಷರ ವಿಭಾಗದಲ್ಲಿ 80.57 ಮೀಟರ್ ಸಾಧನೆಯೊಂದಿಗೆ ಚಿನ್ನದ ಪದಕ ಗೆದ್ದರು. 22 ವರ್ಷದ ಆನಂದ್ ರವರು ತಮ್ಮ ಕೊನೆಯ ಪ್ರಯತ್ನದಲ್ಲಿ ವೈಯಕ್ತಿಕ ಅತ್ಯುತ್ತಮ ಸಾಧನೆಯೊಂದಿಗೆ 80 ಮೀಟರ್ ಕ್ಲಬ್ ಸೇರಿದರು. ಮತ್ತೊಬ್ಬ ಭಾರತೀಯ ಶಿವಂ ಲೋಹಗಾರಿ ಕಂಚಿನ ಪದಕ ಗೆದ್ದರು. ಈ ದಿನದ ಶುಭಾಷಿತ, ಎಷ್ಟು ತಿಳಿದಿದೆಯೋ ಅದಕ್ಕಿಂತ ಕಡಿಮೆ ಮಾತನಾಡುವುದು ಕ್ಷೇಮ. ಶೇಕ್ಸ್ಪಿಯರ್.

0: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
1: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನ

0: ತಮ್ಮ ಕುಟುಂಬದ ವಾರ್ಷಿಕ ಆದಾಯವನ್ನು 40,000 ರೂಪಾಯಿ ಎಂದು ಘೋಷಿಸುವ ಮೂಲಕ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಯುವಕರ ಭವಿಷ್ಯದ ದೃಷ್ಟಿಯಿಂದ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಗೆ ಸುಧಾರಣೆ ತರುವ ಅಗತ್ಯವಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಅಧಿಕಾರಿ ಇಲ್ಲವೇ ಸಂಸ್ಥೆ ಮೇಲೆ ಅನುಮಾನ ಬಂದಾಗ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡಿ ತನಿಖೆಗೆ ಅವಕಾಶ ನೀಡಬೇಕು ಎಂದು ಹೇಳಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿರುವ ಆದೇಶವನ್ನು ಪ್ರಿಯಾಂಕ್ ಖರ್ಗೆ ಸ್ವಾಗತಿಸಿದ್ದಾರೆ.
1: ಯುವಕರ ಭವಿಷ್ಯವನ್ನ ಸದೃಢಗೊಳಿಸಲಿಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಕೂಡ ನಾವು ಮಾಡಬೇಕಾಗ್ತದೆ. ಯುವಕರ ಭವಿಷ್ಯ ಜೊತೆ ಚೆಲ್ಲಾಡ್ತಾ ಆಡುವಂತ ಯಾವುದೇ ಸಂಸ್ಥೆ ಇದ್ರೂ ಕೂಡ ಅದನ್ನ ನಾವು ಸಹಿಸಬಾರ್ದು. ಯಾಕಂದ್ರೆ ಬಹಳ ಕಷ್ಟಪಟ್ಟು ಇವತ್ತು ನಮ್ಮ ಯುವಕರು ಹುಬ್ಳಿ ಧಾರವಾಡ, ಬೆಂಗಳೂರು, ಡೆಲ್ಲಿ, ಹೈದರಾಬಾದ್ ಇಲ್ಲೆಲ್ಲ ಹೋಗಿ ಅವರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾರೆ, ಹಣ ಖರ್ಚು ಮಾಡ್ತಾ ಇದ್ದಾರೆ. ಸೊ ಇವತ್ತು ಏನಾಗಿದೆ ನಿಜವಾಗ್ಲೂ ಬಹಳ ವಿಷಾದ. ಇಟ್ಸ್ ನಾಟ್ ಎ ಹೆಲ್ದಿ ಸೈನ್. ಬಟ್ ಇದನ್ನ ಸ್ಟ್ರೆಂಥನ್ ಮಾಡಬೇಕಾಗ್ತದೆ ಮತ್ತೆ ನಮ್ಮ ಯುವಕರ ಭವಿಷ್ಯವನ್ನ ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ನಾವು ಸಂಸ್ಥೆಗಳನ್ನ ಬಲವರ್ಧನೆ ಮಾಡಬೇಕು.
0: ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಹುಂಡಿ, ನಗದು, ಚಿನ್ನ, ಬೆಳ್ಳಿ ಭದ್ರತೆಗೆ ಸಂಬಂಧಿಸಿದಂತೆ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ, ಸಿಸಿಟಿವಿ ಅಳವಡಿಕೆ, ಭಕ್ತರಿಗೆ ತಂಗಲು ಉತ್ತಮ ಕೊಠಡಿಗಳ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ದಾರೆ. ಹುಂಡಿ ಇರುವ ಕಡೆ ಕ್ಯೂಆರ್ ಕೋಡ್ ಅಳವಡಿಸುವಂತೆ ಸಲಹೆ ನೀಡಿದ್ದಾರೆ. ಹುಂಡಿ ಎಣಿಕೆಯನ್ನು ಸಂಬಂಧಪಟ್ಟ ತಹಶೀಲ್ದಾರ್ ಮೇಲ್ವಿಚಾರಣೆಗೆ ನಡೆಸುವಂತೆ ತಿಳಿಸಿದ್ದಾರೆ. ಹುಂಡಿ ತೆರೆಯುವುದರಿಂದ ಹಿಡಿದು ಹುಂಡಿ ಎಣಿಕೆ ಮಾಡಿ ಬ್ಯಾಂಕ್ಗೆ ಹಸ್ತಾಂತರಿಸುವವರೆಗೆ ಕಡ್ಡಾಯವಾಗಿ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶದಲ್ಲಿ ತಿಳಿಸಿದ್ದಾರೆ. ಉತ್ತರ ಹಾಗೂ ಕಲ್ಯಾಣ ಕರ್ನಾಟಕದ ಬೀದರ್, ರಾಯಚೂರು, ಚಿತ್ರದುರ್ಗ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಬರಗಾಲ ಆವರಿಸಿದೆ. ಬರಪೀಡಿತ ಪ್ರದೇಶಗಳಲ್ಲಿ ತೀವ್ರ ಸಂಕಷ್ಟದಲ್ಲಿರುವ ರೈತರಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಒದಗಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,

0: ಮಳೆ ಬಾರದೆ ಈ ಭಾಗದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗದೆ ರೈತರು ಪರದಾಡುತ್ತಿದ್ದಾರೆ. ತೊಗರಿ, ಸೂರ್ಯಕಾಂತಿ ಮತ್ತು ಹತ್ತಿಯಂತಹ ಪ್ರಮುಖ ಬೆಳೆಗಳನ್ನು ಬಿತ್ತನೆ ಮಾಡಲು ಸಾಧ್ಯವಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ 16,000ಕ್ಕೂ ಹೆಚ್ಚು ಭ್ರೂಣಗಳು ನಾಪತ್ತೆಯಾಗಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ತಾಯಂದಿರ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಈ ಸರ್ಕಾರಕ್ಕೆ ಸ್ವಲ್ಪವೂ ಕನಿಕರವಿಲ್ಲ ಎಂದು ದೂರಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 5 ವರ್ಷದಲ್ಲಿ 16,116 ಭ್ರೂಣಗಳ ಹತ್ಯೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಕ್ಷಣವೇ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನಲ್ಲಿ ಬಕ್ರೀದ್ ಹಬ್ಬ ಸೇರಿದಂತೆ ಯಾವುದೇ ದಿನಗಳಲ್ಲಿ ಗೋಹತ್ಯೆ ಮಾಡದಂತೆ ಸಂಪೂರ್ಣ ನಿಷೇಧ ಹೇರಿ ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಮದ್ರಾಸ್ ಹೈಕೋರ್ಟ್ನ ನಿರ್ದೇಶನವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಿಕ್ರಮನಾಥ್ ಮತ್ತು ಜಸ್ಟಿಸ್ ಸಂದೀಪ್ ಮೆಹ್ತಾ ಅವರುಗಳನ್ನೊಳಗೊಂಡ ದ್ವಿಸದಸ್ಯ ಪೀಠವು ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದ್ದು, ರಾಜ್ಯದಲ್ಲಿನ ಹಳೆಯ ನಿಯಂತ್ರಿತ ಗೋಹತ್ಯೆ ನಿಯಮವೇ ಸದ್ಯಕ್ಕೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದೆ. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪಿಎಂ ಉಷಾ ಯೋಜನೆಯಡಿ ಶೈಕ್ಷಣಿಕ ಭವನ ನಿರ್ಮಾಣಕ್ಕೆ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಇಂದು ಚಾಲನೆ ನೀಡಿದರು. ಬೆದರಕಟ್ಟೆ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಉತ್ತೇಜನ ನೀಡಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟದ ಶಿಕ್ಷಣ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲು ಪಿಎಂ ಉಷಾ ಯೋಜನೆ ಜಾರಿಗೆ ತಂದಿದೆ. ತುಮಕೂರು ವಿಶ್ವವಿದ್ಯಾಲಯಕ್ಕೆ 20 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು, ಹೆಚ್ಚುವರಿಯಾಗಿ 40 ಕೋಟಿ ರೂಪಾಯಿ ಅನುದಾನ ನೀಡಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 4 ವಿಶ್ವವಿದ್ಯಾಲಯಗಳಿಗೆ ಪಿಎಂ ಉಷಾ ಯೋಜನೆಯಡಿ ಅನುದಾನ ನೀಡಲಾಗಿದ್ದು, ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕುಲಪತಿ ಪ್ರೊಫೆಸರ್ ಜಿ ವೆಂಕಟೇಶ್ವರಲು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ರಾಜ್ಯಸಭಾ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರು ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಹನುಮಂತಪ್ಪ ಅವರು 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ, 2 ಬಾರಿ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಜಯನಗರ ಜಿಲ್ಲೆಯಾದ್ಯಂತ ಈವರೆಗೆ 99%ರಷ್ಟು ಗಣತಿ ನಮೂನೆ ನೀಡಲಾಗಿದ್ದು, ಡಿಜಿಟಲೀಕರಣ ಮಾಡುವ ಪ್ರಕ್ರಿಯೆಯೂ ಸಹ ವೇಗವಾಗಿ ನಡೆಯುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೋಂಗಜಾಯ್ ಮೊಹಮ್ಮದ್ ಅಲಿ ಅಕ್ರಮ್ ಶಾ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯು ತೀವ್ರಗತಿಯಲ್ಲಿ ಸಾಗುತ್ತಿದ್ದು, ಎಲ್ಲಾ 253 ಮತಗಟ್ಟೆ ಕೇಂದ್ರಗಳಲ್ಲಿ ಒಟ್ಟು 212,696 ಗಣತಿ ನಮೂನೆಗಳನ್ನು ವಿತರಣೆ ಮಾಡಲಾಗಿದ್ದು, 100%ರಷ್ಟು ಪ್ರಗತಿ ಸಾಧಿಸಲಾಗಿದೆ ಎಂದು ಆಹಾರ ಇಲಾಖೆಯ ಉಪನಿರ್ದೇಶಕ ಹಾಗೂ ತಾಲೂಕು ಮತದಾರ ನೋಂದಣಾಧಿಕಾರಿ ಎಂ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು 28 ಮಂದಿ ಗಾಯಗೊಂಡಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ಕೋನಾಪುರ ಗ್ರಾಮದ ಬಳಿಯ ರಾಷ್ಟೀಯ ಹೆದ್ದಾರಿ 150A ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಚಲಿಸುತ್ತಿದ್ದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ ಸಂಪೂರ್ಣ ಜಖಂಗೊಂಡಿದೆ. ವಿಷಯ ತಿಳಿಯುತ್ತಿದ್ದಂತೆ ರಾಂಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸುಧಾರಣೆ ತರುವ ಅಗತ್ಯವಿದೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮತ. ಮುಜರಾಯಿ ದೇಗುಲಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಕಲರವ ಸರಗೂರಿನ ವಿಪಿಯುಸಿ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಎಂದಿನಂತೆ ತಮ್ಮೆಲ್ಲರಿಗೂ ಕಲರವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಕಲರವ ಕಾರ್ಯಕ್ರಮದಲ್ಲಿ ಸರಗೋರು ಪಟ್ಟಣದ ವಿವೇಕ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ನಾನು ನಾಗಮ್ಮ, ಸೆಕೆಂಡ್ ಪಿ ಯು ಸಿ ವಿವೇಕ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಸರಗೂರು.
2: ಗಜವದನ ಹೇರಂಬ ವಿಜಯ ಧ್ವಜ ಶತರವಿ ಪ್ರತಿಭಾ, ಗಜವದನ ಹೇರಂಬ ವಿಜಯ ಧ್ವಜ ಶತರವಿ ಪ್ರತಿಭಾ.

ಸ್ವೀಕರಿಸ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಗಜವದನ ಹೇ ರಂಭಾ ವಿಜಯ ಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಭಾ ವಿಜಯ ಧ್ವಜ ಶತರವಿ ಪ್ರತಿಭಾ

ಅಕ್ಷರ ಕಲಿಸಿದ ಗುರುಗಳೇ ನಿಮಗೆ ಕೋಟಿ ಕೋಟಿ ನಮನ. ವಿದ್ಯಾ ಬುದ್ಧಿಯ ಕಲಿಸಿದ ನಿಮಗೆ ಕೋಟಿ ಕೋಟಿ ನಮನ, ಕೋಟಿ ಕೋಟಿ ನಮನ. ಅಕ್ಷರ ಕಲಿಸಿದ ಗುರುಗಳೇ ನಿಮಗೆ ಕೋಟಿ ಕೋಟಿ ನಮನ. ವಿದ್ಯಾ ಬುದ್ಧಿಯ ಕಲಿಸಿದ ನಿಮಗೆ

ಏ ಕೋಟಿ ಕೋಟಿ ನಮನ, ಕೋಟಿ ಕೋಟಿ ನಮನ. ಹುಟ್ಟಿದ ಕೂಡಲೇ ಕಾಣುವೆವು ತಾಯಿಯ ಮುಖವನ್ನು, ಅಮ್ಮ ಎಂಬ ಎರಡಕ್ಷರದಲ್ಲಿ ತಿಳಿವೆವು ಜಗವನ್ನು. ಹುಟ್ಟಿದ ಕೂಡಲೇ ಕಾಣುವೆವು ತಾಯಿಯ ಮುಖವನ್ನು, ಅಮ್ಮ ಎಂಬ ಎರಡಕ್ಷರದಲ್ಲಿ ತಿಳಿವೆವು ಜಗವನ್ನು. ತಾಯಿಯ ನಂತರ ಕಾಣುವ ದೈವ ನೀವೇ ಎಂದೆಂದು, ಬಾಲ್ಯದಿಂದಲೇ ಇರುವೆವು ನಾವು ನಿಮ್ಮಲ್ಲಿ ಎಂದೆಂದು, ನಿಮ್ಮಲ್ಲಿ ಎಂದೆಂದು. ಅಕ್ಷರ ಕಲಿಸಿದ ಗುರುಗಳೇ ನಿಮಗೆ ಕೋಟಿ ಕೋಟಿ ನಮನ. ವಿದ್ಯಾ ಬುದ್ಧಿಯ ಕಲಿಸಿದ ನಿಮಗೆ ಕೋಟಿ ಕೋಟಿ ನಮನ, ಕೋಟಿ ಕೋಟಿ ನಮನ. ದೇಶಕ್ಕೆ ಹಿತವು ನಿಮ್ಮ ನೆರವು ಸಿಗಲಿ ಎಂದೆಂದು, ದೇಶಕ್ಕೆ ಹಿತವು ನಿಮ್ಮ ನೆರವು ಸಿಗಲಿ ಎಂದೆಂದು. ಭರವಸೆ ನೀಡುವೆ ಹಿಂದೆ ನಾವು ಸತ್ಪ್ರಜೆಯಾಗುವೆವೆಂದು, ಸತ್ಪ್ರಜೆಯಾಗುವೆವೆಂದು. ಅಕ್ಷರ ಕಲಿಸಿದ ಗುರುಗಳೇ ನಿಮಗೆ ಕೋಟಿ ಕೋಟಿ ನಮನ. ವಿದ್ಯಾ ಬುದ್ಧಿಯ ಕಲಿಸಿದ ನಿಮಗೆ ಕೋಟಿ ಕೋಟಿ ನಮನ, ಕೋಟಿ

ಜೀವ ದೈವ ಕೊಟ್ಟ ವರ ನೀನೇ ನನ್ನವ್ವ, ಜೀವ ಹೀ ಜೀವ ಇರುತನ ಮಾಡುತ್ತೇನೆ ಸೇವಾ, ನಾಲ್ಕು ಹೆಣ್ಣು ಮಕ್ಕಳ ತಾಯಿ ನೀನಾದೆ ನನ್ನ ಅವ್ವ, ತಾರತಮ್ಯ ನೀ ಮಾಡಲಿ.

ಇದ ನಿನ್ನ ಹೆಸರ ನಾವು ಮೆರೆಸದೇವ ಊರ ತುಂಬ, ನಿನ್ನ ಹಾಡಿಕೊಂಡ ಮಂದಿ ಬಾಯಿ ಮುಚ್ಚಬೇಕಾ, ನಿನ್ನ ಹಾಡಿಕೊಂಡ ಮಂದಿ ಬಾಯಿ ಮುಚ್ಚಬೇಕಾ, ಕೋಟಿ ಕೋಟಿ ನಮನ ನಿನಗ ಕೈ ಮುಗಿದ ನಾ ಹೇಳ್ತೇನ, ಕೋಟಿ ಕೋಟಿ ನಮನ ನಿನಗ ಕೈ ಮುಗಿದ ನಾ ಹೇಳ್ತೇನ, ಅವ್ವ ಅವ್ವ ನನ್ನವ್ವ ನೀನೇ ನನ್ನ ಜೀವ, ದೈವ ಕೊಟ್ಟ ವರ ನೀನೇ ನನ್ನವ್ವ, ಜೀವ ಹೀ ಜೀವ ಇರುತನ ಮಾಡುತ್ತೇನೆ ಸೇವಾ.

ಯಾರೇನೋ ಅಂದರ ನಿನಗ ಬಿಡಲಿಲ್ಲ ನೀನಿನ ಗುರಿನ. ಮೂರು ಹೊತ್ತು ಕೆಲಸ ಮಾಡಿ ಬೆಳೆಸಿದಿ ನಮ್ಮನ್ನ, ಮೂರು ಹೊತ್ತು ಕೆಲಸ ಮಾಡಿ ಬೆಳೆಸಿದಿ ನಮ್ಮನ್ನ. ನಾಲ್ಕು ಜನ ಒಗ್ಗಟ್ಟಾಗಿ ಬೆಳೆತೇವ ನೋಡವ,

ಕೇಳಿದರೆ ಇದುವರೆಗೂ ಕೇಳಿದ್ರಲ್ಲ ಇಷ್ಟು ನಮ್ಮ ಕಲಿಯುಗ ಕಾರ್ಯಕ್ರಮದಲ್ಲಿ ಸರಕೂರಿನ ವಿವೇಕ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಮನರಂಜನಾತ್ಮಕ ಕಲರವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ಕಲರವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಲರವ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಜುಲೈ ತಿಂಗಳ 13 ತಾರೀಕಿನ ಸೋಮವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು. ಹೋಮ್ ರೂಲ್ ಜಲಸಂಧಿ ಮತ್ತೆ ಬಂದ್. ಕಣಿಯನ ಹುಂಡಿ ಮಣ್ಣಿನಲ್ಲಿದ್ದು ಜಾನಕಮ್ಮನ ಋಣ. ರಷ್ಯಾ ಕಚ್ಚಾ ತೈಲ ಆಮದು 34% ಹೆಚ್ಚಳ. 4 ತಿಂಗಳ ಬಳಿಕ 15,000 ಕೋಟಿ ನಿವ್ವಳ ಹೂಡಿಕೆ. ಮಳೆ, 44 ಮಂದಿ ಸಾವು. ಭಾರತ ಕೆನಡಾ ಮಾತುಕತೆ ಮುಕ್ತಾಯ. ಜುಲೈ 6-10 ಒಟ್ಟಾವದಲ್ಲಿ ನಡೆದ 3ನೇ ಸುತ್ತಿನ ಚರ್ಚೆ. ಲಾರ್ಡ್ಸ್ನಲ್ಲಿ ಯಾಸ್ತಿಕ ಶತಕ ಸಂಭ್ರಮ. ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಸೋಲಿನ ಆತಂಕ. ಭಾರತ ಮೇಲುಗೈ. ಟಿ20 ಕ್ರಿಕೆಟ್ ಮಹಾರಾಜ ಟ್ರೋಫಿ ಫೈನಲ್. ಬೆಂಗಳೂರು ಹೋರಾಟದ ಮೊತ್ತ. ಏಷ್ಯನ್ 23 ವರ್ಷದೊಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಜಾವೆಲಿನ್ನಲ್ಲಿ ಆನಂದ್ ಸಿಂಗ್ಗೆ ಚಿನ್ನ. 4ರ ಘಟ್ಟಕ್ಕೆ ಕಾಲಿಟ್ಟ ಅರ್ಜೆಂಟೀನಾ. ಸೆಮಿಗೆ ಲಗ್ಗೆ ಇಟ್ಟ ಹ್ಯಾರಿಕೇನ್ ಪಡೆ. ಮಿಂಚಿದ ಬಿಲ್ಲಿಗಂ. ಇಂಗ್ಲೆಂಡ್ ಎದುರು ನಡೆದ ಹಾಲೆಂಡ್ ಆಟ. ಪ್ರಮುಖ ಅಂಶಗಳ ವಿವರಣೆ. ಹೋಮ್ ರೂಲ್ ಜಲಸಂಧಿ ಮತ್ತೆ ಬಂದ್. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಸ್ಥಿತಿ. ಅಮೆರಿಕ ದಾಳಿಗೆ ಇರಾನ್ ಪ್ರತಿದಾಳಿ. ದುಬೈ ಹೋಮ್ ರೂಲ್ ಜಲಸಂಧಿ ದಾಟುತ್ತಿದ್ದ ಹಡಗಿನ ಮೇಲೆ ಇರಾನ್ ನಡೆಸಿದ್ದ ದಾಳಿಗೆ ಪ್ರತಿಯಾಗಿ ಅಮೆರಿಕ ಸೇನೆಯು ಭಾನುವಾರ ಬೆಳಿಗ್ಗೆ ಇರಾನ್ನ ಹಲವು ಸ್ಥಳಗಳ ಮೇಲೆ ಭಾರಿ ವಾಯುದಾಳಿ ನಡೆಸಿದೆ. ಈ ದಾಳಿಗೆ ಇರಾನ್ ಸೇನೆ ತಿರುಗೇಟು ನೀಡಿದ್ದು ಬಹ್ರೇನ್, ಕುಮೈತ್, ಕತಾರ್ ಮತ್ತು ಬಾಮನ್ನಲ್ಲಿರುವ ಅಮೆರಿಕ ಸೇನಾ ನೆಲೆಗಳತ್ತ ಕ್ಷಿಪಣಿಗಳನ್ನು ಹಾಕಿಸಿದೆ. ಹೋಮ್ ರೂಲ್ ಜಲಸಂಧಿಯನ್ನು ಸಂಪೂರ್ಣ ಬಂದ್ ಮಾಡಿರುವುದಾಗಿ ಘೋಷಿಸಿದೆ. ಈ ಘಟನೆಯ ನಂತರ ಮುಂದಿನ ಸೂಚನೆ ಬರುವವರೆಗೂ ಮತ್ತು ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ಕೊನೆಗೊಳ್ಳುವವರೆಗೆ ಹೋಮ್ ರೂಲ್ ಜಲಸಂಧಿಯನ್ನು ಮುಚ್ಚಲಾಗುತ್ತದೆ ಎಂದು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ತಿಳಿಸಿದೆ. ಕಣಿಯನ ಹುಂಡಿ ಮಣ್ಣಿನಲ್ಲಿಟ್ಟು ಜಾನಕಮ್ಮನ ಋಣ. ಈ ತೋಟದ ಮನೆ ಈಗ 48,000 ಹಾಡಿನ ಒಡತಿಯ ತಾಣ. ಮೈಸೂರು ಗಾನಕೋಗಿಲೆ ಗಾಯನ ಶುರು ಮಾಡಿದ್ದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪ್ಪಲ್ಲೆ ತಾಲೂಕಿನ ಪಲ್ಲಪಟ್ಟ. ಕೊನೆಯ ಬಾರಿ ಸಂಗೀತ ಕಾರ್ಯಕ್ರಮ ಕೊಟ್ಟು ಗಾಯನಕ್ಕೆ ವಿದಾಯ ಹೇಳಿದ್ದು ಮೈಸೂರು. ಚಿರನಿದ್ರೆಗೆ ಜಾರಿದ್ದು ಎಚ್ಡಿಕೋಟೆ ತಾಲೂಕಿನ ಕಣಿಯನ ಹುಂಡಿ. ಎಲ್ಲಿಂದ ಎಲ್ಲಿಗೆ ಕರುಳು ಬಳ್ಳಿಯ ಸಂಬಂಧ. ತೆಲುಗು ಮನೆ ಮಾತಾದರೂ ಜಾನಕಮ್ಮ ಅಪ್ಪಟ ಕನ್ನಡದ ಮನೆಯ ಮಕ್ಕಳಾಗಿದ್ದರು. ಕೊನೆಯ ದಿನಗಳನ್ನು ಅರಮನೆ ನಗರಿಯಲ್ಲಿ ಕಳೆದಿದ್ದರು. ಕಣಿಯನ ಹುಂಡಿಯ ತೋಟದ ಮನೆಯಲ್ಲಿ ವಿರಮಿಸಿದರು. ಸಂಗೀತದ ಮೂಲಕ ಇಡೀ ದೇಶ ತಿರುಗಿದ್ದ ಜಾನಕಮ್ಮ ನಮ್ಮೂರಲ್ಲಿ ಮಣ್ಣಲ್ಲಿ ಮಣ್ಣಾದರು. ಇದು ನಮ್ಮೂರಿನ ಪುಣ್ಯ. ಯಾವ ಜನ್ಮದ ಋಣಾನು ಬಂದವೋ ಗೊತ್ತಿಲ್ಲ ಎಂದು ಹಿರಿಯರೊಬ್ಬರು ಭಾವುಕರಾದರು. 4 ತಿಂಗಳ ಬಳಿಕ 15,000 ಕೋಟಿ ನಿವ್ವಳ ಹೂಡಿಕೆ ನವದೆಹಲಿ. ಸತತ 4 ತಿಂಗಳಿಂದ ಭಾರತದಲ್ಲಿ ಷೇರು ಮಾರಾಟದತ್ತ ಗಮನ ನೀಡಿದ್ದ ವಿದೇಶಿ ಹೂಡಿಕೆದಾರರು ಜುಲೈನಲ್ಲಿ ಇದುವರೆಗೂ ನಿವ್ವಳ 15,157 ಕೋಟಿ ಮೊತ್ತದ ಷೇರುಗಳನ್ನು ಖರೀದಿಸಿದ್ದಾರೆ. ರೂಪಾಯಿ ಮೌಲ್ಯದಲ್ಲಿ ಸ್ಥಿರತೆ ಉಂಟಾಗುತ್ತಿರುವುದು, ದೇಶದ ಅರ್ಥವ್ಯವಸ್ಥೆಯ ಆರೋಗ್ಯದ ಸೂಚಕಗಳು ಸುಧಾರಿಸುತ್ತಿರುವುದು ಇದಕ್ಕೆ ಕಾರಣ ಎಂದು ಮಾರುಕಟ್ಟೆ ತಜ್ಞರು ಅಂದಾಜಿಸಿದ್ದಾರೆ. ರಷ್ಯಾ ಕಚ್ಚಾ ತೈಲ ಆಮದು 34% ಹೆಚ್ಚಳ. ನವದೆಹಲಿ. ಭಾರತವು ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುವುದು ಮೇ ತಿಂಗಳಿಗೆ ಹೋಲಿಸಿದರೆ ಜೂನ್ನಲ್ಲಿ 34% ಏರಿಕೆಯಾಗಿದೆ ಎಂದು ಯುರೋಪ್ನ ಇಂಧನ ಮತ್ತು ಶುದ್ಧ ಗಾಳಿ ಕುರಿತ ಸಂಶೋಧನಾ ಕೇಂದ್ರ ಹೇಳಿದೆ. ಭಾರತವು ರಷ್ಯಾದಿಂದ ಜೂನ್ ತಿಂಗಳಿನಲ್ಲಿ ಒಟ್ಟು 59,861 ಕೋಟಿ ಮೌಲ್ಯದ ಪಳೆಯುಳಿಕೆ ಇಂಧನವನ್ನು ಖರೀದಿಸಿದೆ. ಈ ಪೈಕಿ 48,977 ಕೋಟಿ ಮೌಲ್ಯದ ಕಚ್ಚಾ ತೈಲವನ್ನು ಖರೀದಿಸಿದ್ದು ಒಟ್ಟು ಖರೀದಿಗೆ ಇದು 83% ಎಂದು ಸಿಆರ್ಇಎ ತಿಳಿಸಿದೆ. ಮಳೆ, 44 ಮಂದಿ ಸಾವು. ಢಾಕಾ. ಬಾಂಗ್ಲಾದೇಶದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಉಂಟಾದ ಪ್ರವಾಹ ಮತ್ತು ಭೂಕುಸಿತ ಘಟನೆಗಳಲ್ಲಿ ಒಂದು ವಾರದಲ್ಲಿ 44 ಮಂದಿ ಮೃತಪಟ್ಟಿದ್ದಾರೆ. ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿದ್ದು 2.5 ಲಕ್ಷ ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾತ್ರಿ 12 ಗಂಟೆಯಿಂದ ಭಾನುವಾರ ಮುಂಜಾನೆ 6 ಗಂಟೆಯವರೆಗೂ 76 ಮಿಲಿಮೀಟರ್ ಮಳೆ ಸುರಿದಿದೆ. ಇದರಿಂದಾಗಿ ಹಲವು ಪ್ರದೇಶಗಳು ಜಲಾವೃತಗೊಂಡಿವೆ. ರಾಜಧಾನಿ ಢಾಕಾದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ತೀವ್ರ ಹಾನಿಗೊಳಗಾದ 7 ಜಿಲ್ಲೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಾಗಿ ಸೇನೆಯ 3 ಪಡೆಗಳ ಸಿಬ್ಬಂದಿಯನ್ನು ಸರ್ಕಾರವು ನಿಯೋಜಿಸಿದೆ. ಇದರೊಂದಿಗೆ ಸ್ಥಳೀಯ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಭಾರತ ಕೆನಡಾ ಮಾತುಕತೆ ಮುಕ್ತಾಯ. ಜುಲೈ 6-10 ಒಟ್ಟಾವದಲ್ಲಿ ನಡೆದ 3ನೇ ಸುತ್ತಿನ ಚರ್ಚೆ. ನವದೆಹಲಿ. ಭಾರತ ಮತ್ತು ಕೆನಡಾ ನಡುವಿನ ಪ್ರಾಸ್ತಾವಿಕ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ 3ನೇ ಸುತ್ತಿನ ಮಾತುಕತೆ ಮುಕ್ತಾಯಗೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಇಲಾಖೆ ತಿಳಿಸಿದೆ. ಉಭಯ ದೇಶಗಳ ನಡುವೆ ಜುಲೈ 6-10 ಕೆನಡಾದ ಒಟ್ಟಾವದಲ್ಲಿ ಮಾತುಕತೆ ನಡೆದಿದೆ. ಈ ವೇಳೆ ಸರಕು ಸೇವೆಗಳ ಬೌದ್ಧಿಕ ಆಸ್ತಿ ವ್ಯವಹಾರಕ್ಕೆ ಇವರ ತಾಂತ್ರಿಕ

ಅಡಚಣೆಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾತುಕತೆ ನಡೆದಿದೆ. ಮಾತುಕತೆಯ ಸಕಾರಾತ್ಮಕವಾಗಿದ್ದು ಅಲ್ಲದೆ ಪ್ರಸಕ್ತ ವರ್ಷದಲ್ಲಿಯೇ ಮಾತುಕತೆಯನ್ನು ಸಂಪೂರ್ಣಗೊಳಿಸಲು ಎರಡು ದೇಶಗಳು ಉದ್ದೇಶಿಸಿವೆ ಎಂದು ಇಲಾಖೆ ತಿಳಿಸಿದೆ. ಲಾರ್ಡ್ಸ್ನಲ್ಲಿ ಯಾಸ್ತಿಕ ಶತಕ ಸಂಭ್ರಮ, ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಸೋಲಿನ ಆತಂಕ, ಭಾರತ ಮೇಲುಗೈ. ಲಂಡನ್ ಕ್ರಿಕೆಟ್ ಕಾಶಿ ಲಾರ್ಡ್ಸ್ನಲ್ಲಿ ನಡೆಯುತ್ತಿರುವ ಮಹಿಳೆಯರ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ಎದುರು ಭಾರತದ ವನಿತೆಯರು ಗೆಲುವಿನ ಸನಿಹ ಸಾಗಿದ್ದಾರೆ. ಭಾನುವಾರ ನಡೆದ ಪಂದ್ಯದ ಮೂರನೇ ದಿನದಾಟದಲ್ಲಿ ಭಾರತದ ಯಾಸ್ತಿಕ ಬಟಿಯ ಅಮೋಘ ಶತಕ ಬಾರಿಸಿದರು. ಇದರೊಂದಿಗೆ ಲಾರ್ಡ್ಸ್ ಟೆಸ್ಟ್ನಲ್ಲಿ ಶತಕ ದಾಖಲಿಸಿದ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆ ಅವರದ್ದಾಗಿತ್ತು. ಆತಿಥೇಯ ತಂಡಕ್ಕೆ 457 ರನ್ಗಳ ಗೆಲುವಿನ ಗುರಿಯನ್ನು ಒಡ್ಡಿದ್ದು ಕಠಿಣ ಗುರಿಯನ್ನು ಬೆನ್ನಟ್ಟಿದ್ದ ಇಂಗ್ಲೆಂಡ್ 20 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 60 ರನ್ ಗಳಿಸಿತು. ಭಾರತ ತಂಡದ ಮಧ್ಯವೇಗಿ ಗೌಟ್ ಅವರು 5 ವಿಕೆಟ್ ಗುಂಚಲು ಗಳಿಸಿ ಪ್ರತಿಷ್ಠಿತ ಲಾರ್ಡ್ಸ್ ಮೈದಾನದ ನಾಮಫಲಕದಲ್ಲಿ ತಮ್ಮ ಹೆಸರು ಹಾಕಿಕೊಂಡಿದ್ದರು. ಅಲ್ಲದೆ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ 115 ರನ್ ಮುನ್ನಡೆ ಗಳಿಸಿತ್ತು. ಟಿ20 ಕ್ರಿಕೆಟ್ ಮಹಾರಾಜ ಟೂರ್ನಿ ಫೈನಲ್, ಬೆಂಗಳೂರು ಹೋರಾಟದ ಮೊತ್ತ. ಬೆಂಗಳೂರು ಸಮೀರ್ ದ್ರಾವಿಡ್ ಮತ್ತು ಶುಭಾಂಕ್ ಹೆಗ್ಡೆ ಜವಾಬ್ದಾರಿಯುತ ಬ್ಯಾಟಿಂಗ್ ಬಲದಿಂದ ಮಹಾರಾಜ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಫೈನಲ್ನಲ್ಲಿ ಶಿವಮೊಗ್ಗ ಯಾತಸ್ ಎದುರು ಸ್ಪರ್ಧಾತ್ಮಕ ಮೊತ್ತ ಗಳಿಸಿತು. ಭಾನುವಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಬೆಂಗಳೂರು ತಂಡವು 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 185 ರನ್ ಗಳಿಸಿತು. ಏಷ್ಯನ್ 23 ವರ್ಷದೊಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಜಾವೆಲಿನ್ನಲ್ಲಿ ಆನಂದ್ ಸಿಂಗ್ಗೆ ಚಿನ್ನ. ಜಾವೆಲಿನ್ ಥ್ರೂಪಟು ಆನಂದ್ ಸಿಂಗ್ ಅವರು ಭಾನುವಾರ ಏಷ್ಯನ್ 23 ವರ್ಷದೊಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಪುರುಷರ ವಿಭಾಗದಲ್ಲಿ 80.57 ಮೀಟರ್ ಸಾಧನೆಯೊಂದಿಗೆ ಚಿನ್ನದ ಪದಕ ಗೆದ್ದರು. 22 ವರ್ಷದ ಆನಂದ್ ರವರು ತಮ್ಮ ಕೊನೆಯ ಪ್ರಯತ್ನದಲ್ಲಿ ವೈಯಕ್ತಿಕ ಅತ್ಯುತ್ತಮ ಸಾಧನೆಯೊಂದಿಗೆ 80 ಮೀಟರ್ ಕ್ಲಬ್ ಸೇರಿದರು. ಮತ್ತೊಬ್ಬ ಭಾರತೀಯ ಶಿವಂ ಲೋಹಗಾರಿ ಕಂಚಿನ ಪದಕ ಗೆದ್ದರು. ಈ ದಿನದ ಶುಭಾಷಿತ, ಎಷ್ಟು ತಿಳಿದಿದೆಯೋ ಅದಕ್ಕಿಂತ ಕಡಿಮೆ ಮಾತನಾಡುವುದು ಕ್ಷೇಮ. ಶೇಕ್ಸ್ಪಿಯರ್.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ

0: ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ. ಭಾರತ ಸಂವಿಧಾನದಲ್ಲಿ 6ನೇ ತರಗತಿಯಿಂದ 12ನೇ ತರಗತಿಯವರೆಗಿನ ಸರ್ಕಾರಿ ಪ್ರಾಥಮಿಕ ಪುಸ್ತಕಗಳ ತಯಾರಿ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಸಾಮಾನ್ಯ ಜ್ಞಾನ,
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ನಮಸ್ಕಾರ, ಜನಧ್ವನಿ ವಾಹಿನಿಯ ಸಾಮಾನ್ಯ ಜ್ಞಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್ ಎಸ್ಬಿ, ಇತಿಹಾಸ ಸಹ ಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ ಜೊತೆ ಹಂಚಿಕೋಬೇಕು ಅಂತಿರೋ ವಿಷಯ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಭಾರತ ಸಂವಿಧಾನ ಮತ್ತು ಸರ್ಕಾರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯಗಳನ್ನ ನೋಡ್ಕೊಳ್ಬೇಕು ಮತ್ತು ಒಂದು ಮಾದರಿ ವೇಳಾಪಟ್ಟಿ ಅಥವಾ ಎಲ್ಲಾ ವಿಷಯಗಳು ಕವರ್ ಆಗೋ ತರ ಯಾವ ತರ ಒಂದು ಶೆಡ್ಯೂಲ್ ಅನ್ನ ಹಾಕೊಳ್ಳೋದು ಮತ್ತೆ ಅದನ್ನ ಯಾವ ತರ ಕವರ್ ಮಾಡ್ತಾ ಹೋಗೋದು, ಇದ್ರ ಬಗ್ಗೆ ನಾನು ಮಾತಾಡ್ತೇನೆ. ಯಾಕಂದ್ರೆ ಯಾವ್ದೇ ಒಂದು ವಿಷಯನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಲ್ಲೂ ಇರೋ ಒಂದು ಸಾಮಾನ್ಯ ಜನರ ಡೌಟ್ ಏನಪ್ಪ ಅಂದ್ರೆ ಎಲ್ಲಿಂದ ಶುರು ಮಾಡ್ಬೇಕು ಮತ್ತೆ ಏನೇನು ಓದ್ಕೋಬೇಕು, ಎಷ್ಟು ಮಟ್ಟಿಗೆ ಓದ್ಕೋಬೇಕು, ಯಾವ ತರ ಓದ್ಕೋಬೇಕು ಅನ್ನೋದು. ಹಾಗಾಗಿ ನನ್ನ ಕೆಲವು ಎಕ್ಸ್ಪೀರಿಯನ್ಸ್ ಮತ್ತೆ ಸಜೆಷನ್ಸ್ ಅನ್ನ ನಾನು ನಿಮ್ ಜೊತೆ ಹಂಚಿಕೊಳ್ತೇನೆ. ಈಗ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ನಾವು ಈಗಾಗಲೇ ನೋಡಿರೋ ಪ್ರಕಾರ ಭಾರತ ಸಂವಿಧಾನ, ಭಾರತ ಸರ್ಕಾರ ಮತ್ತು ಭಾರತದ ಆಡಳಿತ ಇವಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದಾವೆ. ಹೀಗಾಗಿ ಅವುಗಳಿಗೆ ಸಂಬಂಧಪಟ್ಟಂತೆ ಏನೇನು ವಿಷಯಗಳಿದಾವೆ ಮತ್ತೆ ಯಾವ ರೀತಿ ಒಂದು ಮಾದರಿ ವೇಳಾಪಟ್ಟಿ ಹಾಕಬಹುದು ಅಂತ ನೋಡೋಣ. ನಾನು ಈಗ ನಿಮ್ ಮುಂದೆ ಕೊಡೋ ಒಂದು ಮಾಡೆಲ್ ಏನಿದೆ, ಇದು ಸುಮಾರು 45 ದಿನಗಳಲ್ಲಿ 45 ಡೇಸ್, ಪ್ರತಿದಿನ 2-3 ಗಂಟೆಗಳಂತೆ 45 ದಿನಗಳಲ್ಲಿ ಯಾವ ರೀತಿ ಇದನ್ನ ಮುಗಿಸ್ಕೋಬಹುದು. 45 ದಿನ ಅನ್ನೋದಕ್ಕಿಂತಲೂ ಸುಮಾರು 15 ವಾರಗಳಲ್ಲಿ ಅಂತಾದ್ರೂ ಅನ್ಕೊಳ್ರಿ, 45 ದಿನ ಅನ್ನೋದೇ ಸಾಕಾಗತ್ತೆ. 45 ಡೇಸ್ ಇದು ಸಾಕಾಗತ್ತೆ ನಮ್ಗೆ, 1.5 ತಿಂಗಳಲ್ಲಿ ಸಾಕಾಗತ್ತಲ್ವಾ? ಯಾಕಂದ್ರೆ ಇನ್ನು ಬೇರೆ ಬೇರೆ ವಿಷಯಗಳು ಓದ್ಕೊಳ್ಳೋದಿರುತ್ತಲ್ವಾ. ಸಾಮಾನ್ಯ ಜ್ಞಾನ ಪತ್ರಿಕೆ ಅಂತಂದ್ರೆ ಇತಿಹಾಸ ಇರುತ್ತೆ, ಭಾರತದ ಆರ್ಥಿಕತೆ ಇರುತ್ತೆ. ಹಾಗಾಗಿ ಅದರಲ್ಲಿ ನಮ್ಮ ಸಿದ್ಧತೆಯಲ್ಲಿ ದಿನಕ್ಕೆ 2-3 ಗಂಟೆ ಪ್ರಕಾರ ಭಾರತ ಸಂವಿಧಾನಕ್ಕೋಸ್ಕರ ಟೈಮ್ ಅನ್ನ ಎತ್ತಿಟ್ರೆ ಯಾವ ತರ ಶುರು ಮಾಡ್ಕೊಳ್ಬೇಕು ಮತ್ತೆ ಯಾವ್ಯಾವ ವಿಷಯಗಳನ್ನ ಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಭಾರತ ಸಂವಿಧಾನವನ್ನ ನಾವು ಆರಂಭಿಸೋದಕ್ಕಿಂತ ಮುಂಚೆ ನಾವು ಯಾವ ಪರೀಕ್ಷೆಗೆ ಹಾಜರಾಗ್ತಾ ಇದೀವಿ ಅದರ ಸಿಲೆಬಸ್ ಅನ್ನ, ಪಠ್ಯಕ್ರಮವನ್ನ ಒಂದ್ಸರಿ ನೋಡ್ಬೇಕಾಗುತ್ತೆ. ಅದರಲ್ಲಿ ಕೆಲವು ಸಾರಿ ಸ್ಪೆಸಿಫಿಕ್ ಆಗಿ ಕೊಟ್ಟಿರ್ತಾರೆ. ಈಗ PDO ಪರೀಕ್ಷೆ ಆದ್ರೆ ಇನ್ನು ಡೀಟೇಲ್ ಆಗಿ ಡೆಪ್ತ್ ಆಗಿ ನೋಡ್ಕೋಬೇಕಾಗುತ್ತೆ. ಬೇರೆ ಬೇರೆ ಎಕ್ಸಾಮ್ಸ್ ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಂಡು ಸಾಕಾಗತ್ತೆ. ಹಾಗಾಗಿ ನಾವು ಪಠ್ಯಕ್ರಮ ಅಥವಾ ಸಿಲೆಬಸ್ ಅನ್ನ ಮೊದಲು ನೋಡ್ಕೋಬೇಕು. ಆಮೇಲೆ ಆರಂಭ ಮಾಡಬೇಕಾಗಿರೋದು ಎಲ್ಲಿಂದ ಅಂತಂದ್ರೆ ನಮ್ಮ 6ನೇ ತರಗತಿ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ 6ನೇ ತರಗತಿ ಪಠ್ಯ ಪುಸ್ತಕಗಳಿಂದ. 6, 7, 8, 9, 10, 11 ಮತ್ತೆ 12 PUC ಇಷ್ಟು ಪಠ್ಯಪುಸ್ತಕಗಳನ್ನ, ಟೆಕ್ಸ್ಟ್ ಬುಕ್ಗಳು ಇವು ಎಲ್ಲವೂ ಕೂಡ ನಮಗೆ ಆನ್ಲೈನ್ ಅಲ್ಲಿ ಸಿಗ್ತವೆ. KTBS ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಏನಿದೆ ಮತ್ತೆ PUE ಬೋರ್ಡ್, ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಬೋರ್ಡ್ ಏನಿದೆ, ಈ ಎರಡು ವೆಬ್ಸೈಟ್ ಗಳಲ್ಲಿ ನಿಮಗೆ 6ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ವರೆಗನ್ನ 6ರಿಂದ 10ರವರೆಗೆ ಸೋಷಿಯಲ್ ಸೈನ್ಸ್ ಪುಸ್ತಕದಲ್ಲಿ ಸಿವಿಕ್ಸ್ ಅಂತ ಒಂದು ಪಾರ್ಟ್ ಇರುತ್ತೆ. ಅದೇ ತರ PUC ನಲ್ಲಿ ಪೊಲಿಟಿಕಲ್ ಸೈನ್ಸ್ ಅಂತೇಳಿ ಸಪರೇಟ್ ಪಾರ್ಟ್ ಇರುತ್ತೆ. ಈ ಪುಸ್ತಕಗಳನ್ನ ನೀವು PDF ರೂಪದಲ್ಲಿ ಪೂರ್ತಿ ಪುಸ್ತಕವನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆರಂಭಿಸಬೇಕಾಗಿರೋದು ಅಲ್ಲಿಂದನೆ. 6, 7, 8 ಈ ತರಗತಿ ಪುಸ್ತಕಗಳನ್ನ ಮೊದಲು ಆರಂಭ ಮಾಡಿ. ಅದರಲ್ಲಿರ್ತಕ್ಕಂಥ ಸಿವಿಕ್ಸ್ ಅನ್ನೋ ಭಾಗ ಇದೆ, ಎಲ್ಲವೂ ಸರಿ. ಪ್ರತಿ ವರ್ಷ ಸುಮಾರು 30-40 ಪೇಜ್ ಇರುತ್ತೆ ಅಷ್ಟೇ. ಪ್ರತಿ ವರ್ಷದ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ 30-40 ಪೇಜ್ನಷ್ಟು ಈ ಸಿವಿಕ್ಸ್ ಅಥವಾ ಪೌರನೀತಿ ಅನ್ನೋ ಒಂದು ಭಾಗ ಇರುತ್ತೆ. ಅದರಲ್ಲಿ ನಮಗೆ ಭಾರತ ಸಂವಿಧಾನ, ಭಾರತ ಸರ್ಕಾರ, ಭಾರತದ ಸರ್ಕಾರಿ ಸಂಸ್ಥೆಗಳು,
4: ಸಂವಿಧಾನಾತ್ಮಕ ಸಂಸ್ಥೆಗಳು, ರಾಷ್ಟ್ರಪತಿ, ಇತರ ಎಲ್ಲ

ಬಗ್ಗೆ ಸಣ್ಣದಾಗಿ ಮಾಹಿತಿ ಇರುತ್ತೆ. ಅಂದ್ರೆ ನಾವು ಇದನ್ನ ಪೀಠಿಕೆ ಅಥವಾ ಆರಂಭ ಅಂತ ಕರಿಬಹುದು. ಹಾಗಾಗಿ ಮೊದಲು ನಾವು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕಗಳಿಂದ ಆರಂಭ ಮಾಡಿಕೊಡೋದು ಸೂಕ್ತ. ಒಂದು ವೇಳೆ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪ್ರಿಪೇರ್ ಆಗೋದಾದ್ರೆ ಇದೇ ಪುಸ್ತಕಗಳನ್ನ ಎನ್ಸಿಇಆರ್ಟಿ ನಲ್ಲಿ 6ನೇ ತರಗತಿಯಿಂದ 12ನೇ ತರಗತಿ ವರ್ಗನ ಎನ್ಸಿಇಆರ್ಟಿ ಪಠ್ಯ ಪುಸ್ತಕಗಳು ಅವು ಕೂಡ ಆನ್ಲೈನ್ ಅಲ್ಲಿ ನಿಮಗೆ ಸಂಪೂರ್ಣ PDF ಉಚಿತವಾಗಿ ಸಿಗುತ್ತೆ. ನೀವು ಅವನ್ನ ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನ ಫಾಲೋ ಮಾಡ್ಕೋಬಹುದು. ಸೊ ಮೊದಲ ಆರಂಭ, ಮೊದಲ ಒಂದು ವಾರದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ 6ರಿಂದ 10ನೇ ತರಗತಿವರೆಗಿನ ಪುಸ್ತಕಗಳನ್ನ, ಅಂದ್ರೆ ಸಮಾಜ ವಿಜ್ಞಾನದ ಪುಸ್ತಕಗಳನ್ನ ಪೂರ್ತಿಯಾಗಿ ನೋಡ್ಕೊಳ್ಳೋದು. ಇದು ಮೊದಲ ಒಂದು ವಾರದಲ್ಲಿ. ಎರಡನೇ ವಾರದಲ್ಲಿ ಇದನ್ನ ನಾವು ಸ್ವಲ್ಪ ಡೆಪ್ತ್ ಅಲ್ಲಿ ಹೋಗ್ಬೇಕಾಗತ್ತೆ. ಅಂದ್ರೆ ಇಲ್ಲಿವರೆಗೆ ನಾವು ಸಮಾಜ ವಿಜ್ಞಾನದಲ್ಲಿ ಇದ್ದಂತಹ ಸಿವಿಕ್ಸ್ ಅನ್ನ ಮಾತ್ರ ನೋಡ್ತಾ ಇದ್ವಿ. ಎರಡನೇ ವಾರದಲ್ಲಿ ನಾವು ಒಂದ್ ಹಂತ ಮುಂದೆ ಹೋಗಿ ಮೊದಲನೇ PUC ಮತ್ತೆ ಎರಡನೇ PUC ನಲ್ಲಿ ಇರ್ತಕ್ಕಂಥ ರಾಜ್ಯಶಾಸ್ತ್ರ, ಅಲ್ಲಿ ನಮಗೆ ರಾಜ್ಯಶಾಸ್ತ್ರ, ರಾಜ್ಯಶಾಸ್ತ್ರದ ಚಿಂತನೆಗಳು ಇಂಥವೇನಿರುತ್ತೆ, ಅದರ ಜೊತೆ ಜೊತೆಗೇನೆ ಭಾರತ ಸಂವಿಧಾನ, ಭಾರತ ಸರ್ಕಾರ, ಸಾರ್ವಜನಿಕ ಆಡಳಿತ, ಇಂತಹ ವಿಷಯಗಳೇನಿದಾವೆ ಇವುಗಳನ್ನ ನಾವಲ್ಲಿ ನೋಡ್ಕೋಬೇಕಾಗತ್ತೆ. ರಾಜ್ಯಶಾಸ್ತ್ರವನ್ನು ಹೊರತುಪಡಿಸಿದಂತಹ ಭಾರತ ಸಂವಿಧಾನದ ವಿಚಾರಗಳನ್ನ. ಅದಾದ ನಂತರದಲ್ಲಿ ನಾವು ನೇರವಾಗಿ ವಿಷಯದ ಆಳವಾದ ಜ್ಞಾನಕ್ಕೆ ಒಂದು ಒಳ್ಳೆ ಪುಸ್ತಕವನ್ನ ನೋಡ್ಕೋಬೇಕಾಗುತ್ತೆ. ನಾನು ಗಮನಿಸಿರೋ ಮಟ್ಟಿಗೆ ಇವತ್ತಿನವರೆಗೆ ಕನ್ನಡ ಮಾಧ್ಯಮದಲ್ಲಿನೇ ಭಾರತ ಸಂವಿಧಾನ ಓದ್ಕೊಳ್ತೀನಿ ಅನ್ನೋ ವಿದ್ಯಾರ್ಥಿಗಳಿಗೆ ದಿ ಬೆಸ್ಟ್ ಬುಕ್ ಅಂದ್ರೆ PS ಗಂಗಾಧರ್ ಅವರು ಬರೆದಿರ್ತಕ್ಕಂಥ ಭಾರತ ಸಂವಿಧಾನ ಮತ್ತು ಸರ್ಕಾರ, ಭಾರತ ಸಂವಿಧಾನ ಮತ್ತು ಸರ್ಕಾರ ಪುಸ್ತಕ ಏನಿದೆ ಅದು ಒನ್ ಆಫ್ ದ ಬೆಸ್ಟ್ ಬುಕ್ಸ್. ಲ್ಯಾಂಗ್ವೇಜ್ ತುಂಬಾ ಸಿಂಪಲ್ ಆಗಿದೆ. ಬಹುತೇಕ ಎಲ್ಲಾ ಪ್ರಶ್ನೆಗಳು ಕೂಡ ನಾವು ನೀವು ಜನರಲ್ ಪೇಪರ್ ಅಂತ ನೀವು ಯಾವುದೇ ಎಕ್ಸಾಮ್ ತಗೊಂಡು ನೋಡಿದ್ರು ಕೂಡ ಮೋರ್ ದಾನ್ 60-70% ಕ್ವಶನ್ ಗಳಿಗೆ ಅದರಲ್ಲಿ ಆನ್ಸರ್ ನಮಗೆ ಇರುತ್ತೆ. ಅಂದ್ರೆ ಪ್ರಶ್ನೆಗಳನ್ನ ಸಿದ್ಧ ಮಾಡೋರು ಕೂಡ ಬಹುಶಃ ಆ ಪುಸ್ತಕವನ್ನ ರೆಫರ್ ಮಾಡ್ತಾರೆ ಅನ್ನೋ ತರದಲ್ಲಿ ಅದು ಇಂಪ್ರೆಸಿವ್ ಆಗಿದೆ. PS ಗಂಗಾಧರ್ ಅವರ ಭಾರತ ಸಂವಿಧಾನ ಮತ್ತು ಸರ್ಕಾರ ಈ ಒಂದು ಪುಸ್ತಕವನ್ನ ನೀವು ಖರೀದಿಸಿ ಅದನ್ನ ನೀವು ಓದಿದ್ರು ಕೂಡ ಸೂಕ್ತ ಅನ್ನಿಸ್ತದೆ. ಅದರಲ್ಲಿ ಈಗ 3ನೇ ವಾರದಿಂದ ಒಂದೊಂದಾಗಿ ಸಂವಿಧಾನದ ಅಂಶಗಳನ್ನ ಇನ್ ಡೆಪ್ತ್ ನೋಡೋದಕ್ಕೆ ಸ್ಟಾರ್ಟ್ ಮಾಡೋಣಂತೆ. ಸಂವಿಧಾನದಲ್ಲಿ ಯಾವ್ಯಾವ ಅಂಶಗಳನ್ನ ಯಾವ ರೀತಿ ನೋಡ್ಕೊಳ್ತಾ ಹೋಗ್ಬೇಕು, ಯಾವ ವಿಷಯಗಳನ್ನ ಕವರ್ ಮಾಡ್ತಾ ಹೋಗ್ಬೇಕು, ಯಾವ್ಯಾವದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು, ಅದನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. 3ನೇ ಮತ್ತು 4ನೇ ವಾರದಲ್ಲಿ ಅಥವಾ 3ನೇ ವಾರದಲ್ಲಿ ನಾವು ನೋಡ್ಕೋಬೇಕಾದ ಭಾರತದ ಸಂವಿಧಾನ, ಅದರ ರಚನೆ ಯಾವ ರೀತಿ ಆಯ್ತು, ರಚನೆಯ ಹಿನ್ನೆಲೆ ಯಾವ ರೀತಿ ಇತ್ತು ಅನ್ನೋದು, ಅದಾದ್ಮೇಲೆ ಸರ್ಕಾರಗಳ ವಿಧಾನಗಳು ಯಾವ ರೀತಿ ಇದಾವೆ, ಅಂದ್ರೆ ಪಾರ್ಲಿಮೆಂಟರಿ ವ್ಯವಸ್ಥೆ ಮತ್ತು ಒಕ್ಕೂಟ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು, ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್, ಕೇಂದ್ರದ ನ್ಯಾಯಾಂಗ, ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ, ಸ್ಥಳೀಯ ಸರ್ಕಾರಗಳು, ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲ್ಟಿಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಸಂವಿಧಾನಾತ್ಮಕ ಅಂಗಸಂಸ್ಥೆಗಳು, ಇಷ್ಟು. ಮತ್ತೊಂದ್ಸರಿ ಹೇಳ್ತೀನಿ ನೋಡ್ರಿ, ಭಾರತ ಸಂವಿಧಾನ, ಅದರಲ್ಲಿ ಸರ್ಕಾರದ ವಿಧಾನ, ಪಾರ್ಲಿಮೆಂಟರಿ ವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಅವುಗಳ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಸ್ಥಳೀಯ ಸರ್ಕಾರಗಳು, ಅದರಲ್ಲಿ ಮುನ್ಸಿಪಾಲ್ಟಿಗಳು ಮತ್ತು ಗ್ರಾಮ ಪಂಚಾಯತಿಗಳು ಏನಿದಾವೆ ಅವು, ಅಥವಾ ಪಂಚಾಯತ್ ರಾಜ್ ಮತ್ತು ಗ್ರಾಮ ಪಂಚಾಯತಿಗಳು. ಅದೇ ರೀತಿ ಇದು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಆಯಿತು. ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ವಿಶೇಷ ಪ್ರದೇಶಗಳು ಅಂತ ಏನ್ ಕರಿತೀವಲ್ಲ ನಮ್ಮ ಕರ್ನಾಟಕದಲ್ಲಿ, ಹೈದರಾಬಾದ್ ಕರ್ನಾಟಕ, ಈ ತರದ ವಿಶೇಷ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಅಂಶಗಳು ಏನಿದಾವೆ ಅನ್ನೋದು, ಮತ್ತೆ ಸಂವಿಧಾನಾತ್ಮಕವಾಗಿ ರಚನೆ ಆಗಿರ್ತಕ್ಕಂತಹ ಸಂಸ್ಥೆಗಳು, ಉದಾಹರಣೆಗೆ ಚುನಾವಣಾ ಆಯೋಗ, ಈ ತರದಲ್ಲಿ ಸಂವಿಧಾನಾತ್ಮಕವಾಗಿ ರಚನೆ ಆಗಿರುವ ಸಂಸ್ಥೆಗಳು, SSC ST ಮತ್ತು OBC ವರ್ಗದವರಿಗೆ ಸಂವಿಧಾನಾತ್ಮಕವಾಗಿ ಇರ್ತಕ್ಕಂತಹ ವಿಶೇಷ ಅವಕಾಶಗಳು. ಮತ್ತು ಇದು 3ನೇ ವಾರದಲ್ಲಿ ಸಂವಿಧಾನದ ವಿಚಾರಕ್ಕೆ ನಾವು ನೇರವಾಗಿ ಬಂದಂತಾಯ್ತು. ನಾಲ್ಕನೇ ವಾರದಲ್ಲಿ ನಾವು ಇನ್ನೂ ಒಂದು ಹಂತ ಮುಂದುವರೆದು ಹೋಗಬೇಕಾಗತ್ತೆ. ಯಾವುದು? ಸಂವಿಧಾನೇತರ ಸಂಸ್ಥೆಗಳು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಅದನ್ನ ಹೊರತುಪಡಿಸಿ ಸಂವಿಧಾನದಲ್ಲಿ ಇರ್ತಕ್ಕಂತಹ ಇತರೆ ಬೇರೆ ಬೇರೆ ಆಶಯಗಳು ಮತ್ತು ಭಾರತದ ರಾಜಕೀಯದ ವಿವಿಧ ಆಯಾಮಗಳು, ಇದರ ಜೊತೆಗೆ ದ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಸಂವಿಧಾನ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕೆಲವು ಬಿಕ್ಕಟ್ಟುಗಳು ಯಾವ ರೀತಿ ಉದ್ಭವ ಆಗ್ತಾ ಇದೆ. ನೀವು ದಿನ ನ್ಯೂಸ್ ಪೇಪರ್ಗಳನ್ನ ಅಥವಾ ಸುದ್ದಿಗಳನ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಬಿಕ್ಕಟ್ಟು, ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳಿಗೆ ಬಿಕ್ಕಟ್ಟು, ಈ ತರದ ನಾವು ನೋಡ್ತಾನೆ ಇರ್ತೇವೆ. ಎಲ್ಲವೂ ಕೂಡ ಸಂವಿಧಾನದ ಚೌಕಟ್ಟಿನಲ್ಲೇ ಆಗ್ತಾ ಇರ್ತವೆ. ಆದ್ರೆ ಈ ತರದ ಬಿಕ್ಕಟ್ಟುಗಳು, ಅಂದ್ರೆ ಸಂವಿಧಾನ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ಕೆಲವು ವಿಚಾರಗಳನ್ನು ನೀವು ನೋಡ್ಬೇಕಾಗತ್ತೆ. ಇದು 3 ವಾರಗಳ ಮಟ್ಟಿಗೆ ಆಯ್ತು. ನೀವು ಪ್ರತಿ ವಾರನೂ ನಿಮ್ಮ ಅಧ್ಯಯನ ಮುಗಿದ ನಂತರದಲ್ಲಿ, ಪ್ರತಿ ವಾರ ನಿಮ್ಮ ಅಧ್ಯಯನ ಅಂದ್ರೆ ಈಗ ಮೊದಲನೇ ವಾರ 6-10 ಪೇಪರ್ಸ್ ಮುಗೀತು, 6-10 ಬುಕ್ಸ್ ಮುಗೀತು, ಎರಡನೇ ವಾರ PUC ಬುಕ್ಸ್ ಮುಗೀತು, 3ನೇ ವಾರ ಒಂದಷ್ಟು ಟಾಪಿಕ್ಸ್ ಮುಗೀತು, 4ನೇ ವಾರ ಒಂದಷ್ಟು ಟಾಪಿಕ್ಸ್ ಮುಗೀತು, ಹೀಗೆ
ಈ ತರ ಪ್ರತಿ ವಾರ ನಿಮ್ಮ ಅಧ್ಯಯನ

ನಂತರ ಕೊನೆಯ ಒಂದು ದಿನ ಅಥವಾ ಕೊನೆಯ ಎರಡು ದಿನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಬೇಕು ನೀವು. ಅಂದ್ರೆ ವಾರದಲ್ಲಿ ಐದು ದಿನ ಅಧ್ಯಯನ, ಆರನೇ ದಿನ ನಮ್ಮ ಅಧ್ಯಯನದ ಸ್ವಯಂ ಮೌಲ್ಯಮಾಪನ. ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಅವುಗಳಿಗೆ ಸ್ವಂತಕ್ಕೆ ಉತ್ತರಿಸುವ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ಉದಾಹರಣೆಗೆ ನೀವಿಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಅಂತಂದೇಳಿ ನೀವು ಓದಿದಿರಾ ಅಂತಂದ್ರೆ, ನಿಮ್ಮ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಅದನ್ನು ನೀವು ನೋಡಿ ಅದನ್ನ ಉತ್ತರಿಸುವ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಂಡ್ರೆ ಅಲ್ಲಿವರೆಗೂ ಓದಿರೋದು ಅದು ಸಾಕಾಗುತ್ತೆ ಅಥವಾ ಸಮರ್ಪಕವಾಗಿರುತ್ತೆ ಅನ್ನೋ ಅರ್ಥವನ್ನ ನಾವಿಲ್ಲಿ ತಗೋಬಹುದು. ಸೊ ಇದು ಮೂರನೇ ವಾರದವರೆಗೆ. ನಾಲ್ಕನೇ ವಾರದ ನಂತರದಲ್ಲಿ ನಾವು ಯಾವ ರೀತಿ ನೋಡ್ಕೋಬೇಕು, ಭಾರತದ ಸಂವಿಧಾನ ಈಗ ಮತ್ತೆ ಪೂರ್ತಿ ಡೆಪ್ತ್ ಅಲ್ಲಿ. ನಾವು ಇಲ್ಲಿವರೆಗೂ ನೋಡಿದ್ದು ಕೇವಲ ಮೇಲ್ನೋಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಅಂದ್ರೆ ಭಾರತ ಸಂವಿಧಾನ ಅಂದ್ರೆ ನನಗೆ ಗೊತ್ತಿದೆ, ಭಾರತ ಸರ್ಕಾರ ಅಂದ್ರೆ ನನಗೆ ಗೊತ್ತಿದೆ, ಭಾರತ ಸಂವಿಧಾನದ ಅಂಶಗಳು ನನಗೆ ಗೊತ್ತಿದ್ದಾವೆ, ಭಾರತ ಸರ್ಕಾರದ ಅಂಶಗಳು ನನಗೆ ಗೊತ್ತಿದ್ದಾವೆ ಅನ್ನೋದ್ರ ಮಟ್ಟಿಗೆ ಮಾತ್ರ ನಾವು ಕಣ್ಣಾಡ್ಕೊಂತ ಹೋಗಿ. ನಮ್ಮ ನಿಜವಾದ ಅಧ್ಯಯನ ನಾಲ್ಕನೇ ವಾರದಿಂದ ಆರಂಭ ಆಗುತ್ತೆ. ನಾವೇನು ಒಟ್ಟು ಆರರಿಂದ ಏಳು ವಾರಗಳ ಒಂದು ಪ್ರೋಗ್ರಾಂ ಶುರು ಮಾಡ್ಕೊಂಡ್ವಲ್ವಾ, ಈ ಮೂರನೇ ವಾರದ ಕೊನೆಗೆ ನಾವೇನು ಶುರು ಮಾಡ್ಕೊಳ್ತಾ ಇದೀವಿ, ಇಲ್ಲಿಂದ ನಿಜವಾದಂತಹ ಅಧ್ಯಯನ ಡೆಪ್ತ್ ಆಗಿ ಅಥವಾ ಆಳವಾದ ಅಧ್ಯಯನ ಆರಂಭ ಆಗುತ್ತೆ. ಇಲ್ಲಿ ಕೆಲವು ಟಾಪಿಕ್ಗಳನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ, ಯಾಕಂದ್ರೆ ರಿಪೀಟ್ ಮಾಡ್ತಾ ಹೋದ್ರೆ ಟೈಮ್ ಸಾಕಾಗಲ್ಲ. ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ. ಭಾರತದ ಸಂವಿಧಾನ, ಅದರ ಇತಿಹಾಸ, ಅದರ ಬೆಳವಣಿಗೆ ಮತ್ತು ಅದರ ಸಾಮಾನ್ಯ ಲಕ್ಷಣಗಳು. ಭಾರತದ ಸಂವಿಧಾನದ ಪ್ರಸ್ತಾವನೆ, ಕೇಂದ್ರ ಮತ್ತು ಅದರ ಪ್ರದೇಶಗಳು, ಸಿಟಿಜನ್ಶಿಪ್ ಅಥವಾ ಪೌರತ್ವ, ಭಾರತ ಸಂವಿಧಾನದ ಮೂಲಭೂತ ರಚನೆ, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಭಾರತ ಸಂವಿಧಾನಕ್ಕೆ ತಿದ್ದುಪಡಿಯ ವಿಧಾನಗಳು, ನಂತರದಲ್ಲಿ ಸರ್ಕಾರದ ವ್ಯವಸ್ಥೆಗಳು. ಸರ್ಕಾರದ ವ್ಯವಸ್ಥೆಗಳಲ್ಲಿ ನಾವು ಗಮನಿಸಬೇಕಾಗಿರೋದು ಪಾರ್ಲಿಮೆಂಟರಿ ವ್ಯವಸ್ಥೆ ಮತ್ತು ಒಕ್ಕೂಟ ವ್ಯವಸ್ಥೆ. ಅಂದ್ರೆ ಪಾರ್ಲಿಮೆಂಟರಿ ವ್ಯವಸ್ಥೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿರ್ತಕ್ಕಂಥದ್ದು. ಒಕ್ಕೂಟ ವ್ಯವಸ್ಥೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಹೊಂದಾಣಿಕೆಯನ್ನ ನಾವು ಒಕ್ಕೂಟ ವ್ಯವಸ್ಥೆ ಅಂತ ನಾವಿಲ್ಲಿ ಕರಿತೀವಿ. ಸೊ ಈ ಅಂಶಗಳನ್ನ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಕೇಂದ್ರದ ಒಕ್ಕೂಟ ವ್ಯವಸ್ಥೆ, ಸಂವಿಧಾನಾತ್ಮಕ ಯಾವುದು ಪಾರ್ಲಿಮೆಂಟರಿ ವ್ಯವಸ್ಥೆ ಅಥವಾ ಸಂಸದೀಯ ವ್ಯವಸ್ಥೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಬಂಧಗಳು, ರಾಜ್ಯ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು, ತುರ್ತು ಪರಿಸ್ಥಿತಿಯ ಅಂಶಗಳು, ಸ್ಥಳೀಯ ಸರ್ಕಾರಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಪರಿಶಿಷ್ಟ ಪ್ರದೇಶಗಳು, ಶೆಡ್ಯೂಲ್ಡ್ ಅಂಡ್ ಟ್ರೈಬಲ್ ಏರಿಯಾಸ್, ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳು, ಇದರ ಜೊತೆಗೆ ಸಂವಿಧಾನೇತರ ಸಂಸ್ಥೆಗಳು. ಈಗ ನಾವು UGC ಬೇರೆ ಬೇರೆವೆಲ್ಲ ಹೇಳ್ತೀವಲ್ವಾ, ಇವು ಸಂವಿಧಾನ ಬದ್ಧವಾಗಿ ರಚನೆ ಆಗಿಲ್ಲ, ಅದು ಸಂವಿಧಾನದ ನಿರ್ದೇಶನಗಳ ಅನ್ವಯ ರಚನೆ ಆಗಿರ್ತಕ್ಕಂಥವು. ಅದೇ ತರ ಸಂವಿಧಾನ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು, ಮತ್ತೆ ಸಂವಿಧಾನದ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟಂತೆ ರಚನೆ ಆಗಿರ್ತಕ್ಕಂತಹ ಸಮಿತಿಗಳು, ಇಷ್ಟು ನಮಗೆ ನಾಲ್ಕನೇ ವಾರದಷ್ಟೊತ್ತಿಗೆ ನಾವು ನೋಡ್ಬೇಕಾಗತ್ತೆ. ಇನ್ನು ಐದನೇ ವಾರದಲ್ಲಿ ಒಂದೊಂದೇ ಕಚೇರಿಗಳನ್ನ, ಅಂದ್ರೆ ಸಂವಿಧಾನ ದತ್ತ ಕಚೇರಿಗಳನ್ನ, ಅವುಗಳ ಕಾರ್ಯನಿರ್ವಹಣೆಯನ್ನ, ಅವುಗಳಿಗೆ ಸಂಬಂಧಪಟ್ಟಂತ ಅಂಶಗಳನ್ನ ನೋಡ್ಬೇಕಾಗತ್ತೆ. ಒಂದು ಕಡೆಯಿಂದ ಬರೋಣಂತೆ, ಮೊದಲು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು, ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲದ ಅಧಿಕಾರಗಳು ಜವಾಬ್ದಾರಿಗಳು, ರಾಜ್ಯ ಶಾಸಕಾಂಗ, ಹೈಕೋರ್ಟ್ಗಳು, ನ್ಯಾಯಾಧೀಕರಣಗಳು ಮತ್ತು ಕೆಲವು ರಾಜ್ಯಗಳಲ್ಲಿರ್ತಕ್ಕಂತಹ ಕೆಲವು ವಿಶೇಷ ಅವಕಾಶಗಳು, ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಕಾರ್ಯಾಂಗ ಅಂದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಮಂಡಲ, ಶಾಸಕಾಂಗ ಅಂದ್ರೆ ಪಾರ್ಲಿಮೆಂಟ್, ಇವುಗಳಿಗೆ ಸಂಬಂಧಪಟ್ಟಂತ ಅಂಶಗಳನ್ನ ನಾವು ಒಂದೊಂದ ನೋಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿಗೆ ಸುಮಾರು ನಾವು ಅದು ಸಂವಿಧಾನದ ಪ್ರಮುಖ ಕಾರ್ಯನಿರ್ವಹಣೆ ವಿಧಾನಗಳನ್ನು ನೋಡಿದಂತಾಗತ್ತೆ. ಅದರ ನಂತರದಲ್ಲಿ, ಅದರ ಐದನೇ ವಾರದಲ್ಲಿ ನಾವು ಗಮನಿಸಬೇಕಾಗಿರೋದು ಕೇಂದ್ರ ಸರ್ಕಾರ ಅದನ್ನ ಮುಂದುವರಿಸಿಕೊಂಡು ಮಂತ್ರಿಮಂಡಲದ ಮಂತ್ರಿಗಳ ಅಧಿಕಾರ, ಸುಪ್ರೀಂ ಕೋರ್ಟ್ನ ಅಧಿಕಾರಗಳು, ಸಂಸದೀಯ ಸಮಿತಿಗಳು ಮತ್ತು ಅವುಗಳ ಕಾರ್ಯನಿರ್ವಹಣೆ, ನ್ಯಾಯಾಂಗ ವಿಮರ್ಶೆ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಅಥವಾ ಸಾರ್ವಜನಿಕ ಹಿತಾಸಕ್ತಿ ಅಪೀಲುಗಳು, ಸಂವಿಧಾನಾತ್ಮಕ ಅಂಗ ಸಂಸ್ಥೆಗಳು ಅಥವಾ ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ನಾವು ಗಮನಿಸಬೇಕಾಗಿದ್ದು ವಿಶೇಷವಾಗಿ SSC ಮತ್ತು ST ಹಾಗೂ OBCಗಳಿಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳು. ಕೆಲವು ಉದಾಹರಣೆ ಹೇಳ್ತೀನಿ. ಸಂವಿಧಾನ ಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಸಂಸ್ಥೆಗಳು ಅಂದ್ರೆ ಎಲೆಕ್ಷನ್ ಕಮಿಷನ್, UPSC ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳು, ಆರ್ಥಿಕ ಆಯೋಗ ಅಥವಾ ಫೈನಾನ್ಸ್ ಕಮಿಷನ್, GST ಕಮಿಷನ್, ನ್ಯಾಷನಲ್ ಕಮಿಷನ್ ಫಾರ್ SC ST ಅಂಡ್ OBC, ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಥವಾ ಭಾಷಾ ಅಲ್ಪಸಂಖ್ಯಾತರ ಸಮಿತಿ, CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಸಮಿತಿ, ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್, ಇವೆಲ್ಲವೂ ಕೂಡ ಸಂವಿಧಾನ ದತ್ತವಾಗಿ ಅಥವಾ ಸಂವಿಧಾನದಲ್ಲಿ ನಮೂದಿಸಲಾಗಿರ್ತಕ್ಕಂತಹ ಸಂಸ್ಥೆಗಳು. ಇವುಗಳ ಕಾರ್ಯನಿರ್ವಹಣೆ, ಅವುಗಳ ಜವಾಬ್ದಾರಿ, ಅರ್ಹತೆ, ಕಾಲಾವಧಿ ಇಂತ ಎಲ್ಲ ವಿಷಯಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಇಷ್ಟು ಸಂವಿಧಾನಕ್ಕೆ ಸಂಬಂಧಿಸಿದಂತೆ. ಈಗ

ಆಡಳಿತ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬರೋಣಂತೆ. ಅದು ಆರನೇ ವಾರದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬರೋಣಂತೆ. ಇಲ್ಲಿ ನಾವು ಗಮನಿಸಬೇಕಾದೇನು ಅಂತಂದ್ರೆ, ಸರ್ಕಾರ ಅಂತಂದಾಗ ನಮಗೆ ಫಸ್ಟ್ ಬರೋದು ರಾಜಕೀಯ ಪಕ್ಷಗಳು. ಸೊ ಅಲ್ಲಿಂದ ಶುರು ಮಾಡ್ಕೊಳ್ಳೋಂತೆ. ರಾಜಕೀಯ ಪಕ್ಷಗಳು, ರಾಜಕೀಯ ಪಕ್ಷಗಳಿಗಿರ್ತಕ್ಕಂಥ ಅವಕಾಶಗಳು, ಅವುಗಳ ಮೇಲೆ ಇರ್ತಕ್ಕಂಥ ನಿರ್ಬಂಧಗಳು, ಜವಾಬ್ದಾರಿಗಳು, ಪ್ರಾದೇಶಿಕ ಪಕ್ಷಗಳು, ಮತದಾರರ ವರ್ತನೆಗಳು, ಚುನಾವಣೆ, ಚುನಾವಣೆಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳು, ಚುನಾವಣಾ ಸುಧಾರಣೆಗಳು, ಸಮ್ಮಿಶ್ರ ಸರ್ಕಾರಗಳು, ಪಕ್ಷಾಂತರ ನಿಷೇಧ ಕಾಯ್ದೆ, ಒತ್ತಡ ಗುಂಪುಗಳು, ರಾಷ್ಟ್ರೀಯ ಐಕ್ಯತೆ, ವಿದೇಶಾಂಗ ನೀತಿ, ಇವು ಸರ್ಕಾರಗಳಿಗೆ ಸಂಬಂಧಪಟ್ಟಂತ ಒಂದು ಸರ್ಕಾರ ರಚನೆ ಆಗೋದಕ್ಕೆ ಸಂಬಂಧಪಟ್ಟಂತ ಅಂಶಗಳು. ಇನ್ನು ಆರನೇ ವಾರದಲ್ಲಿ ನಾವು ಗಮನಿಸಬೇಕಾಗಿರೋದು, ಇಲ್ಲಿಂದ ನಮ್ಮ ಅಧ್ಯಯನದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ, ರಿವಿಷನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅಧ್ಯಯನದ ಪ್ರಮಾಣ ಕಡಿಮೆ ಆಗುತ್ತೆ, ರಿವಿಷನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವೀಗ ಒಂದೂವರೆ ತಿಂಗಳಲ್ಲಿ ಮುಗಿಸೋದು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡಿದ್ವಿ. ಇದು ನಮ್ಮ ಅಧ್ಯಯನದ ಕೊನೆ ವಾರ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು, ಬೇರೆ ಬೇರೆ ಸಂಸ್ಥೆಗಳ ವಿಶೇಷ ಯೋಜನೆಗಳು ಮತ್ತು ವಿಶೇಷ ಕಾರ್ಯಕ್ರಮಗಳು. ಎಕ್ಸಾಂಪಲ್, ಚುನಾವಣಾ ಆಯೋಗ ಅಂತ ಬಂತು ಅಂದ್ರೆ ಮತದಾರ ಪಟ್ಟಿಯ ತೀವ್ರ ಪರಿಷ್ಕರಣೆ, ಇದು ಕೂಡ ಭಾರತ ಸರ್ಕಾರ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಒಂದು ಅಂಶನೇ ಆಗಿರುತ್ತೆ. ಅದೇ ರೀತಿ ಕೇಂದ್ರ ಸರ್ಕಾರ ಯಾವುದೋ ಒಂದು ಹೊಸ ಯೋಜನೆಯನ್ನು ಜಾರಿಗೊಳಿಸಿದ್ರೆ ಅದು ಸರ್ಕಾರದ ನೀತಿ ಆಗಿರುತ್ತೆ. ರಾಜ್ಯ ಸರ್ಕಾರ ಒಂದು ಯೋಜನೆ ಜಾರಿಗೊಳಿಸಿದ್ರೆ ಆ ಸರ್ಕಾರದ ನೀತಿ ಆಗಿರುತ್ತೆ. ಸೊ ಸರ್ಕಾರದ ಯೋಜನೆಗಳು ಮತ್ತು ಇತರೆ ಎಲ್ಲಾ ಅಂಶಗಳು. ಅಂಡ್ ಕೊನೆಯ ವಾರದಲ್ಲಿ ಕನಿಷ್ಠ ಮೂರಿಂದ ನಾಲ್ಕು ದಿನ ಇಡೀ ಸಿಲೆಬಸ್ ಗೆ ಸಂಬಂಧಪಟ್ಟಂತೆ, ಅಂದ್ರೆ ಭಾರತ ಸರ್ಕಾರ ಅಂತ ನೀವೇನು ನೋಡಿದ್ರೆ ಅಲ್ವಾ, ಭಾರತ ಸರ್ಕಾರ ಮತ್ತು ಸಂವಿಧಾನ ಏನ್ ನೋಡಿದ್ರೆ ಅಲ್ವಾ, ಭಾರತ ಸರ್ಕಾರ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಅಂಶಗಳ ರಿವಿಷನ್ಗೆ ನೀವಿಲ್ಲಿ ಅವಕಾಶ ಮಾಡ್ಕೊಳ್ಳಿ. ಎಲ್ಲಾ ಅಂಶಗಳು ಅಂದ್ರೆ ಎಲ್ಲಾ ಅಂಶಗಳು ಅಂತಂದ್ರೆ ನೀವೇನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕಗಳಿಂದ ಶುರು ಮಾಡಿಕೊಂಡು ಆರರಿಂದ ಎಂಟನೇ ಕ್ಲಾಸ್ ವರ್ಗನ್ನ ಫಸ್ಟ್ ವೀಕ್ ಅಲ್ಲಿ, ಮತ್ತೆ ಅದರ ಕೊನೆ ದಿನಗಳಲ್ಲಿ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಪುಸ್ತಕಗಳನ್ನ ಏನ್ ಓದ್ಕೊಂಡ್ರಿ ಅಲ್ವಾ. ಸೊ ಫಸ್ಟ್ ವೀಕ್ ಅಲ್ಲಿ ಆರರಿಂದ ಹತ್ತನೇ ಕ್ಲಾಸ್ ವರ್ಗೂ ರಾಜ್ಯಶಾಸ್ತ್ರ ಅಥವಾ ಸಮಾಜ ವಿಜ್ಞಾನದಲ್ಲಿ ಪೌರನೀತಿ ಭಾಗವನ್ನ ನೋಡಿದ್ವಿ. ಅದೇ ರೀತಿ ಎರಡನೇ ವಾರದಲ್ಲಿ ಫಸ್ಟ್ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಪುಸ್ತಕಗಳು, ಅದಾದ್ಮೇಲೆ ಭಾರತ ಸಂವಿಧಾನ ಮತ್ತು ಸರ್ಕಾರ. ನಾನೇನೇ ಹೇಳಿದ ಪಿ ಎಸ್ ಗಂಗಾಧರ್ ಪುಸ್ತಕ ತುಂಬಾ ಸರಳವಾಗಿದೆ ಅಂತೇಳಿ, ನೀವು ಒಂದ್ ವೇಳೆ ಅದನ್ನ ಫಾಲೋ ಮಾಡ್ತಿರೋದಾದ್ರೆ ಅದರ ಮೊದಲ ಭಾಗ ಏನಿದೆ ಅಂದ್ರೆ ಸಂವಿಧಾನದ ಪೀಠಿಕೆ, ಸಂವಿಧಾನದ ಹಿನ್ನೆಲೆ, ಅದು ಎರಡನೇ ವಾರದಲ್ಲಿ. ಮೂರನೇ ವಾರದಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನ ವಿವರಣಾತ್ಮಕವಾಗಿ, ಅಂದ್ರೆ ಸಂವಿಧಾನದ ಹಿನ್ನೆಲೆ, ಸಂವಿಧಾನದ ಇತಿಹಾಸ, ಸಂವಿಧಾನದ ಬೆಳವಣಿಗೆ ಮತ್ತು ಭಾರತ ಸಂವಿಧಾನದ ಸಾಮಾನ್ಯ ಲಕ್ಷಣಗಳು, ಅಲ್ಲಿಂದ ಆರಂಭಿಸಿಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮೂರನೇ ವಾರದಲ್ಲಿ. ನಾಲ್ಕನೇ ವಾರದಲ್ಲಿ ನಮ್ಮ ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ರಚನೆ, ಅವುಗಳ ಕಾರ್ಯನಿರ್ವಹಣೆ ಮತ್ತು ಪರಸ್ಪರ ಸಂಬಂಧಗಳು ಯಾವ ರೀತಿ ಇದಾವೆ, ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತಹ ಪ್ರಮುಖ ಕಚೇರಿಗಳು ಅಂದ್ರೆ ಆಫೀಸರ್ಸ್, ಗವರ್ನರ್, ಪ್ರೆಸಿಡೆಂಟ್, ರಾಜ್ಯಪಾಲರು, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಈ ತರ ಪ್ರಮುಖ ಕಚೇರಿಗಳು ಯಾವಿದಾವೆ ಅವುಗಳನ್ನ ಗಮನಿಸಿಕೊಂಡು ಆ ಮುಖಾಂತರ ಅದು ನಾಲ್ಕನೇ ವಾರದಲ್ಲಿ ನೋಡ್ಕೊಳ್ತೀವಿ. ಐದನೇ ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸರ್ಕಾರಿ ಅಂಗ ಸಂಸ್ಥೆಗಳು ಅಂದ್ರೆ ಯಾವ್ಯಾವು, ಕ್ಯಾಬಿನೆಟ್ ಅಂದ್ರೆ ಮಂತ್ರಿಮಂಡಲ, ಸುಪ್ರೀಂ ಕೋರ್ಟ್, ಪಾರ್ಲಿಮೆಂಟರಿ ಸಮಿತಿಗಳು, ನ್ಯಾಯಾಂಗ ವಿಮರ್ಶೆ, ಪಿಎಲ್ಐ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು, ಮತ್ತು ಸಂವಿಧಾನ ದತ್ತವಾದಂತಹ ಮತ್ತು ಸಂವಿಧಾನದಲ್ಲಿ ನಮೂದಿಸಲಾಗಿರ್ತಕ್ಕಂತಹ ಸಂವಿಧಾನಾತ್ಮಕ ಸಂಸ್ಥೆಗಳು, ಅವುಗಳ ಬಗ್ಗೆ ನಾವು ನೋಡ್ತೇವೆ. ಇನ್ನ ಐದನೇ ವಾರದಲ್ಲಿ ಭಾರತ ಸರ್ಕಾರದ ರಚನೆ, ಭಾರತ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂದ್ರೆ ಇಲ್ಲಿಯ ರಾಜಕೀಯ ವ್ಯವಸ್ಥೆ ಅಂದ್ರೆ ಪಾಲಿಟಿ ಅಂತ ಏನ್ ಕರಿತೀವಿ, ಇಲ್ಲಿಯ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ, ವಿವಿಧ ರಾಜಕೀಯ ಸಿದ್ಧಾಂತಗಳು ಯಾವುವು, ವಿವಿಧ ರಾಜಕೀಯ ಪಕ್ಷಗಳು ಯಾವುವು, ಯಾವಾಗ ಸ್ಥಾಪನೆಯಾದವು, ಅದಾದ್ಮೇಲೆ ಅವುಗಳ ಎಲ್ಲಿ ಅವು ಕಾರ್ಯನಿರ್ವಹಿಸ್ತಾ ಇದಾವೆ, ಯಾವ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದಾವೆ, ರಾಷ್ಟ್ರೀಯ ಪಕ್ಷಗಳು ಎಷ್ಟಿದಾವೆ, ಪ್ರಾದೇಶಿಕ ಪಕ್ಷಗಳು ಯಾವ್ಯಾವ ಇದಾವೆ, ಅದೇ ತರ ಪ್ರಾದೇಶಿಕ ಪಕ್ಷಗಳ ಪಾತ್ರ ಏನಿದೆ, ಈ ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ರಾಜಕೀಯದ ಅಂಶಗಳನ್ನ ಅಂದ್ರೆ ನಾವು ನಾಲ್ಕು ವಾರಗಳವರೆಗೆ ಗಮನಿಸಿದ್ದು ಸಂವಿಧಾನದ ಅಂಶಗಳನ್ನ, ಐದು ಮತ್ತು ಆರನೇ ವಾರದಲ್ಲಿ ಗಮನಿಸೋದು ರಾಜಕೀಯದ ಅಂಶಗಳನ್ನ, ಇವುಗಳನ್ನ ನಾವು ನೋಡ್ತೇವೆ. ಅಂಡ್ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿವಿಧ ಕಾನೂನುಗಳು, ವಿವಿಧ ನಿಯಮಗಳು ಏನಿದಾವೆ, ಉದಾಹರಣೆಗೆ ಪಕ್ಷಾಂತರ ನಿಷೇಧ ಕಾಯ್ದೆ, ಅದೇನ್ ಹೇಳುತ್ತೆ, ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಎಷ್ಟು ಜನ ಪಕ್ಷಾಂತರ ಆದ್ರೆ ಅದರ ಅವರು ಮೂಲ ಸದಸ್ಯತ್ವವನ್ನು ಉಳಿಸಿಕೊಳ್ತಾರೆ, ರೀತಿ ಬೇರೆ ಬೇರೆ ಅಂಶಗಳು ಇರುತ್ತೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ತಿದ್ದುಪಡಿಗಳು ಯಾವಿದಾವೆ. ಅಂಡ್ ಕೊನೆಯದಾಗಿ ಭಾರತ ಸಂವಿಧಾನಕ್ಕೆ ತಂದಿರತಕ್ಕಂತಹ ಪ್ರಮುಖ ತಿದ್ದುಪಡಿಗಳು ಯಾವ್ಯಾವು, ಪ್ರಮುಖ ತಿದ್ದುಪಡಿಗಳು ಯಾವ ವರ್ಷ ತರಲಾಯಿತು, ಯಾವ ಉದ್ದೇಶಕ್ಕೆ ತರಲಾಯಿತು, ಸಂವಿಧಾನದ ಯಾವ ಭಾಗಕ್ಕೆ ಅದು ಅನ್ವಯ ಆಗೋ ರೀತಿಯಲ್ಲಿ ಆ ತಿದ್ದುಪಡಿಯನ್ನ ತರಲಾಗಿದೆ, ಈ ರೀತಿ ನಾವು ನೋಡ್ಕೋಬೇಕಾಗತ್ತೆ. ಕೊನೆಯ ಒಂದು ವಾರದಲ್ಲಿ ನಾವು ಇಲ್ಲಿವರೆಗೂ ಓದಿರ್ತಕ್ಕಂತಹ ಅಂಶಗಳನ್ನ ಪ್ರತಿ ವಾರದಲ್ಲಿ ಒಂದು ದಿನ ಅದರ ರಿವಿಷನ್ಗೆ ಅಂತ

0: ಇಟ್ಕೋಬೇಕು ಅಂಡ್ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಬೇಕು. ಅಂಡ್ ಇಡೀ ನಮ್ಮ ಒಂದು ಶೆಡ್ಯೂಲ್ ಏನಿದೆ ಈ 6 ವಾರಗಳು ಅಂತ ನಾವೇನ್ ಅನ್ಕೊಂಡು ಪ್ರತಿದಿನ 2-3 ಗಂಟೆ ಆ ರೀತಿಯಲ್ಲಿ 6 ವಾರಗಳ ನಮ್ಮ ಶೆಡ್ಯೂಲ್ ಏನಿದೆ ಅದರಲ್ಲಿ ಕೊನೆಯ ವಾರ ಕನಿಷ್ಠ 3-5 ದಿನ ಪೂರ್ತಿಯಾಗಿ ನಾವು ಓದಿರೋದ್ರ ಒಂದು ರಿವಿಷನ್ಗೆ ಅಥವಾ ಅದೊಂದು ಸ್ವಯಂ ಮೌಲ್ಯಮಾಪನಕ್ಕೆ ನಾವನ್ನ ತೆಗೆದಿರಿಸಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದಾಗಿ ನಮಗೆ ಭಾರತ ಸಂವಿಧಾನ, ಭಾರತದ ಸರ್ಕಾರ ಮತ್ತು ಭಾರತದ ಆಡಳಿತ ವ್ಯವಸ್ಥೆಗಳು ಏನಿದಾವೆ ಇವುಗಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಅಂಶಗಳನ್ನ ಮೇಲ್ನೋಟಕ್ಕೆ ತಿಳ್ಕೊಬೇಕಾಗುತ್ತೆ. ನಾನು ಇಲ್ಲಿವರೆಗೂ ಹೇಳಿದ್ದು ಬೇರೆ ಬೇರೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ, ಬೇರೆ ಬೇರೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಬರಬಹುದಾದಂತಹ ಭಾರತ ಸಂವಿಧಾನ ಮತ್ತು ಸರ್ಕಾರದ ವಿಷಯಗಳಿಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನನ್ನ ಸಲಹೆಗಳು. ಒಂದು ವೇಳೆ ನೀವು KAS ಅಥವಾ IAS ಪರೀಕ್ಷೆಗಳಿಗೆ ಇದನ್ನ ಒಂದು ವಿಶೇಷ ವಿಷಯವಾಗಿ ತಗೊಂಡು ಹೋಗ್ತಾ ಇದ್ದೀನಿ ಅಥವಾ ಆ ಹಂತದ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ ನಾವ್ ಇಲ್ಲೇನ್ ಹೇಳಿದಿವಲ್ವಾ ಈಗ 45 ದಿನ ಅಥವಾ 6 ವಾರ ಅಂತ ಹೇಳಿದೆ ನಾನು, ನೀವು ಇದನ್ನ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿದಿನ 2-3 ಗಂಟೆ ಅಂತ ಹೇಳಿದೆ, ಅದನ್ನ ನೀವು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ನಿಮ್ಮ ಪರೀಕ್ಷೆಯ ಅವಶ್ಯಕತೆಗೆ ತಕ್ಕಂತೆ, ಹಾಗಾಗಿನೇ ನೀವು ಫಸ್ಟ್ ಯಾವ ಪರೀಕ್ಷೆ ಅಟೆಂಡ್ ಮಾಡ್ತಾ ಇದ್ದೀರಾ ಅದರ ಸಿಲೆಬಸ್ ನೋಡಿ, ಆ ಸಿಲೆಬಸ್ ಅಲ್ಲಿ ಮತ್ತೆ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಡೆಪ್ತ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ ಅಂತ ನಿಮ್ಗೆ ಅನ್ಸುತ್ತೋ ಅದಕ್ಕೆ ತಕ್ಕಂತೆ ನಿಮ್ಮ ಈ ಶೆಡ್ಯೂಲ್ ಅನ್ನ ಎಕ್ಸ್ಪ್ಯಾಂಡ್ ಅಥವಾ ಶಿಂಕ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಕನಿಷ್ಠ ದಿನಕ್ಕೆ 2 ಗಂಟೆ ಅಂತೆ 6 ವಾರಗಳ ಅಧ್ಯಯನ ಅತ್ಯಂತ ಅವಶ್ಯಕ ಅನ್ನೋದು ನನ್ನ ಒಂದು ಅನುಭವ ಮತ್ತು ಸಲಹೆ. ಈ ಎಲ್ಲಾ ಅಂಶಗಳನ್ನ ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜನಧ್ವನಿ ವಾಹಿನಿ ಅವರಿಗೆ ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದಲ್ಲಿ 6ನೇ ತರಗತಿಯಿಂದ 12ನೇ ತರಗತಿಯವರೆಗಿನ ಸರ್ಕಾರಿ ಪ್ರಾಥಮಿಕ ಪುಸ್ತಕಗಳ ತಯಾರಿ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
4: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
5: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
4: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
5: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
4: ಈ ತರಬೇತಿಯು 1 ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು
5: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, AI ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
4: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0713-11 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-0713-11
4: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.

0: ಮೀರಿ ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠ ಶಾಲೆ ಮಕ್ಕಳಿಗೆ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ವಿಷಯದ ಕುರಿತು ಮಂಡ್ಯ ಶಂಕರಗೌಡ ಕಾಲೇಜ್ ಆಫ್ ಎಜುಕೇಷನ್ನ ಪ್ರಾಂಶುಪಾಲರಾದ ಡಾಕ್ಟರ್ ವಿಡಿ ಸುವರ್ಣ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಮನೆಯೇ ಮೊದಲ ಪಾಠಶಾಲೆ, ಜನನೇ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸುವಲ್ಲಿ ನೈತಿಕ ಶಿಕ್ಷಣದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಸತ್ಯ, ಪ್ರಾಮಾಣಿಕತೆ, ಗೌರವ, ಸಹಾನುಭೂತಿ ಮತ್ತು ಶಿಸ್ತು ಮುಂತಾದ ಮೌಲ್ಯಗಳು ಮಕ್ಕಳ ವ್ಯಕ್ತಿತ್ವವನ್ನು ಬೆಳೆಸುತ್ತವೆ. ಇಂತಹ ಉತ್ತಮ ಗುಣಗಳು ಮನೆ ಮತ್ತು ಶಾಲೆಯಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಶಂಕರಗೌಡ ಕಾಲೇಜ್ ಆಫ್ ಎಜುಕೇಷನ್ ಮಂಡ್ಯದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುವರ್ಣ ವಿಡಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಮೇಡಮ್, ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
4: ಧನ್ಯವಾದ.
3: ಇದುವರೆಗೂ ಅಂದ್ರೆ ಹಿರಿಯರನ್ನ ಗೌರವಿಸುವ ಗುಣವನ್ನ ಹೇಗೆ ಮಕ್ಕಳಲ್ಲಿ ಬೆಳೆಸಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಮೇಡಮ್. ಈಗ ಮನೆ ಅಂತ ಬಂದ್ರೆ ಅಜ್ಜ ಅಜ್ಜಿ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ದೊಡ್ಡಪ್ಪ ದೊಡ್ಡಮ್ಮ ಆಗಿರ್ಬೋದು, ಅವ್ರಗಳ ನಡವಳಿಕೆ ಮನೋಭಾವ ಕೂಡ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದ್ವಿ. ಹಾಗೆ ನೋಡಕ್ ಹೋದ್ರೆ ಮನೆ ವಾತಾವರಣ ಮಕ್ಕಳ ನೈತಿಕ ಬೆಳವಣಿಗೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ?
4: ಖಂಡಿತ, ಖಂಡಿತಕ್ಕೂ ಹೌದು. ಯಾವ ಮನೆಯಲ್ಲಿ ಪೋಷಕರೇ ಮಾದರಿಗಳಾಗ್ತಾರೋ ಅದು ತುಂಬಾ ಚೆನ್ನಾಗಿ ಮಕ್ಕಳ ಮೇಲೆ ಪ್ರಭಾವವನ್ನ ಬೀರ್ತಾ
3: ಹೋಗುತ್ತೆ.
4: ಅಂದ್ರೆ ಈಗ ಮನೆಯಲ್ಲಿ ಭಾವನಾತ್ಮಕ ಸನ್ನಿವೇಶ ಇರುತ್ತೆ. ಮನೆಯಲ್ಲಿ ಯಾರಿಗೂ ಹುಷಾರಿರಲ್ಲ ಅಂತ ಇಟ್ಕೊಳ್ಳಿ, ಅದ್ ನನಗೆ ತೊಂದರೆ ಆದಷ್ಟು ಅದನ್ನ ನೋಡ್ಕೊಳ್ಳುವಂಥದ್ದು, ಕಾಳಜಿ ತೋರಿಸುವಂಥದ್ದು, ಮತ್ತೆ ನಮ್ಮ ತಪ್ಪುಗಳನ್ನ ಒಪ್ಕೊಳ್ಳುವಂಥದ್ದು, ಮತ್ತೆ ಸುರಕ್ಷಿತ ಭಾವ ಅನುಭವಿಸುವ ಹಾಗೆ ನಾವು ಮಕ್ಕಳನ್ನ ನೋಡ್ಕೊಳ್ಳುವಂಥದ್ದು, ಮತ್ತೆ ನಮ್ಮ ಭಾವನೆಗಳನ್ನ ಸಣ್ಣ ಮಕ್ಕಳಾದ್ರೂ ಕೂಡ ಪುಟ ಇವತ್ತಿಂಗ ಆಗೋಯ್ತು ಕಣ ಅಂತ ಹೇಳಿ ಹೇಳುವಂಥದ್ದು. ನಮಗೂ ಏನನ್ಸುತ್ತೆ ಗೊತ್ತಾ, ಏನೋ ಸಮಥಿಂಗ್ ಗ್ರೇಟ್, ನನ್ಗೆ ಏನೋ ದೊಡ್ಡದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಮಗು ಫೀಲ್ ಮಾಡುತ್ತೆ. ಅದೇ ಒರಟಾದ ನಡವಳಿಕೆ ಇದ್ರೆ, ಕೋಪತಾಪ ಇರುವಂತ ಮಕ್ಳು ಏನ್ ಮಾಡ್ತಾರೆ, ತಮ್ಮನ್ನ ತಾವು ಎಂತಹದೇ ಸನ್ನಿವೇಶದಲ್ಲಿ ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಮೈಟ್ ಈಸ್ ರೈಟ್ ಅಂತ ಹೇಳಿ ಹೇಳ್ತಾರೆ. ಮೈಟ್ ಈಸ್ ರೈಟ್ ಅಂತ ಅಂದ್ರೆ ಬಲಶಾಲಿ ಯಾವಾಗಲೂ ಸರಿ ಅನ್ನುವಂತಹ ನಂಬಿಕೆನ ಮಗು ಬೆಳೆಸ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ದುರ್ಯೋಧನನ ಛಲವಾದಿ ಅಂತ ಕರೆದ್ರು ಕೂಡ ದಪ್ಪನ್ನ ನಾವು ಮಗು ಆರಂಭದಿಂದಲೇನೆ ಸಣ್ಣ ಮಗುವಾಗಿದ್ದಂತಲೇ ಆತ ಹೇಗೆ ತನ್ನ ತನ್ನದಾಗಿಸ್ಕೊಳ್ತಾನೆ ಅನ್ನೋವಂಥದ್ದನ್ನ ನಾವು ನೋಡ್ತಾ ಹೋಗ್ಬೇಕು. ಅಂದ್ರೆ ಮನೋವಿಜ್ಞಾನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮನೆ ಮೊದಲ ಪ್ರಯೋಗ ಶಾಲೆ ಅಂತೆ. ಹೆಂಗ್ ಅಂತ ಹೇಳಿದ್ರೆ, ಈ ವೀಕ್ಷಣಾ ಕಲಿಕೆಗೆ ನಾಂದಿ ಆಡುತ್ತೆ ಅಂತ ಹೇಳಿ ಹೇಳಿದ್ರೆ, ಬಂಡೂರ ಅಂತ ಹೇಳಿ ಮನೋವಿಜ್ಞಾನಿ ತುಂಬಾ ಚೆನ್ನಾಗಿ ಹೇಗೆ ಮಕ್ಕಳು ಅನುಕರಣೆ ಮಾಡ್ತಾರೆ ಅನ್ನೋವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಒಬ್ರು ಎಜುಕೇಷನಿಸ್ಟ್ ಹೇಳ್ತಾರೆ, ಶಿಕ್ಷಣ ತಜ್ಞರು ಹೇಳ್ತಾರೆ, ಪೋಷಕರು ಮಕ್ಕಳ ಬದುಕಿಗೆ ನೀಲನಕ್ಷೆ ಇದ್ದಂಗೆ, ಬ್ಲೂ ಪ್ರಿಂಟ್. ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ನಿರ್ವಹಣೆ ಮಾಡೋದು ಸರಿಯಾಗಿರ್ಬೇಕು ಅಂತ ಹೇಳಿದ್ರು. ಶ್ರಮಿಸೋದಕ್ಕೆ ತಿದ್ದುವುದಕ್ಕೆ ತುಂಬಾ ಸಹಜವಾಗಬೇಕಂತೆ. ಅಂದ್ರೆ

0: ನಾನು ಹೇಳಿದ್ದು ಸರಿ ಅಂತ ಮಾಡಬಾರ್ದು. ಯಾಕೆ ಅದು ತಪ್ಪು ಅನ್ನುವಂಥದ್ದನ್ನ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು. ಈ ಪೋಷಕತ್ವ ಅಂತ ಹೇಳಿದಾಗ ಒಟ್ಟು ಮೂರು ನಾಲ್ಕು ಶೈಲಿಗಳನ್ನ ನಾವು ಹೇಳ್ತೇವೆ. ಹೆಂಗೆ ಅಂತ ಹೇಳಿದ್ರೆ, ಅಥಾರಿಟೇಟಿವ್ ಅಂದ್ರೆ ತುಂಬಾ ಹೆಚ್ಚು ನಿಯಂತ್ರಣವನ್ನ ಮಾಡುವಂಥದ್ದು, ಮಗುವಿಗೆ ಒಳ್ಳೆಯ ಮತ್ತೆ ಸುರಕ್ಷಿತ ಭಾವ ಕಡಿಮೆ ಇರುವಂತದ್ದು. ಆವಾಗ ಏನ್ ಮಾಡ್ತಾರೆ ಮಕ್ಕಳು, ಭಯದಿಂದ ಎಲ್ಲಾನು ಒಪ್ಕೊಂಡ್ಬಿಡ್ತಾರೆ. ಆದ್ರೆ ಆಂತರಿಕವಾಗಿ ಅದರ ವಿರುದ್ಧವಾಗಿ ಇರ್ತಾರೆ, ಮುಂದೆ ಅದು ಅವಿಧೇಯತೆಯಾಗಿ ಕಾಣಿಸ್ಕೊಳ್ತದಂತೆ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪರ್ಮಿಸಿವ್ ಅಂತ ಹೇಳಿ ಕರಿತೀವಿ, ಅಂದ್ರೆ ಒಂದು ಆಟೋಕ್ರೆಟಿಕ್ ಅಂತ ಹೇಳಿ, ಇನ್ನೊಂದು ಡೆಮಾಕ್ರೆಟಿಕ್ ಅಂತ ಹೇಳಿ. ಇದು ಡೆಮಾಕ್ರೆಟಿಕ್ ಇಲ್ಲೇನು ಅಂತ ಹೇಳಿದ್ರೆ, ಹೆಚ್ಚಿನ ಒಂಥರ ಸುರಕ್ಷಿತ ಭಾವ ಇರ್ತದೆ, ಆದ್ರೆ ಕಡಿಮೆ ನಿಯಮಗಳಿರ್ತವಂತೆ. ಅವಾಗ ಸ್ವಯಂ ನಿಯಂತ್ರಣ ಕಡಿಮೆ ಆಗತ್ತಂತೆ, ಅಂಡ್ ದೆನ್ ಅವಲಂಬಿಸುವಿಕೆ ಹೆಚ್ಚಾಗತ್ತಂತೆ. ನಿಯಮದ ಬಗ್ಗೆ ಆಲೋಚನೆ ಮಾಡ್ತಾರೆ ಆದ್ರೆ ಅಳವಡಿಸ್ಕೊಳ್ಳೋದಿಲ್ವಂತೆ. ಇನ್ನೊಂದಿದೆ ನೆಗ್ಲೆಕ್ಟ್ಫುಲ್ ಅಂತ, ಹಿಂಗೋ ಬೆಳ್ಕೋತವೆ, ನಿಯಮಗಳೇ ಇರೋದಿಲ್ಲ. ಇಲ್ಲೇನಾಗತ್ತಂದ್ರೆ ಅವರು ಬೇರೆಯವ್ರನ್ನ ಅರ್ಥನೇ ಮಾಡ್ಕೊಳ್ಳಲ್ಲಂತೆ, ಕಡಿಮೆ ನಿಯಂತ್ರಣ ಮತ್ತೆ ಸರಿಯಾದ ಕ್ರಮ ಇರಲ್ವಂತೆ. ಇನ್ನೊಂದು ಇದೆ, ಅದು ಪ್ರಜಾಪ್ರಭುತ್ವ ಮಾದರಿ ಅಂತ ಅಂತೀವಿ. ಇಲ್ಲೇನಾಗತ್ತೆ ಅಂದ್ರೆ ಸರಿ ತಪ್ಪುಗಳ ವಿವೇಚನೆ ಆಗುತ್ತೆ, ತಪ್ಪುಗಳನ್ನ ಪೋಷಕರು ಕೂಡ ಒಪ್ಕೊಳ್ತಾ ಇರ್ತಾರೆ, ಅಲ್ಲಿ ಒಂದು ಸಂವೇಗಾತ್ಮಕ ಸಂಬಂಧನ ರೂಢಿಸ್ಕೊಳ್ತಾ ಹೋಗ್ತಾರೆ, ಮಕ್ಕಳೊಂದಿಗೆ ಭಾವನಾತ್ಮಕ ಸಂಬಂಧ ಶಿಸ್ತನ್ನ ಅವರು ಕೂಡ ಪಾಲನೆ ಮಾಡ್ತಾ ಇರ್ತಾರೆ. ಮತ್ತೆ ಅಧಿಕಾರಯುತವಾದ ಶಿಸ್ತು ಅಲ್ಲ ಅಲ್ಲಿ, ವಿವೇಚನೆಯುತವಾದ ಶಿಸ್ತು ಅಲ್ಲಿ ಇರ್ತದೆ. ಅಂದ್ರೆ ಕೂಗಾಡೋದು, ಸರಿ ಅಂತ ವಾದ ಮಾಡೋದು ಮಾಡಲ್ಲ, ಆದ್ರೆ ಮೃದುವಾಗಿ ಯಾಕೆ ಅದು ಸರಿ ಅನ್ನೋವಂಥದ್ದನ್ನ ಮಕ್ಕಳ ಸ್ಥಿತಿಗತಿಗಳನ್ನ ಗುರುತಿಸಿ ಅವರು ಹೇಳ್ತಾ ಹೋಗ್ತಾರಂತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಅಂದ್ರೆ ಯಾವಾಗ್ಲೂ ಅಷ್ಟೇ, ಒಂದ್ ತಿಳ್ಕೊಳ್ಳಿ, ಪ್ರತಿಯೊಂದು ಕುಟುಂಬದಲ್ಲಿಯೂ ಕೂಡ ಒಂದು ಸಂವಿಧಾನ ಇರುತ್ತೆ. ಆ ಸಂವಿಧಾನ ನಮ್ಮ ಮೌಲ್ಯಗಳನ್ನ ಅವಲಂಬಿಸಿರುತ್ತೆ, ನಮ್ಮ ನಂಬಿಕೆಗಳನ್ನ ಅವಲಂಬಿಸಿರುತ್ತೆ. ಯಾವ ಮನೆಯಲ್ಲಿ ಉದಾಹರಣೆ ಸಹಿತ ಶಿಸ್ತನ್ನ ವಿವೇಚನೆಯಿಂದ ಅಳವಡಿಸ್ಕೊಳ್ತಾರೋ ಆ ಮನೆಯಲ್ಲಿ ಮಕ್ಕಳು ಭವಿಷ್ಯ, ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನ ಹಾಕ್ತಾ ಹೋಗ್ತಾರೆ. ನೈತಿಕ ಗೊಂದಲಗಳು ಸೃಷ್ಟಿಯಾಗೋದಿಲ್ಲ ಅಲ್ಲಿ. ಈಗ ಕೆಲವ್ರು ಹೇಳ್ತಾರೆ, ಈಗ ಪ್ರಪಂಚ ಇರೋದೇ ಹೀಗಪ್ಪ, ಅದೇನ್ ದೊಡ್ಡದು ತಪ್ಪಲ್ಲ ಅಂತ ಪೋಷಕರೇ ಮಕ್ಕಳನ್ನ ಸಪೋರ್ಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವಕ್ಕೆ ಇದೇನು ತಪ್ಪಲ್ಲ ಅಂತ ಅನ್ಸ್ಬಿಡುತ್ತೆ. ಮತ್ತೆ ತಪ್ಪು ಮಾಡ್ಲಿಕ್ಕೆ ಸಾಕಷ್ಟು ಒತ್ತಡಗಳು ಬರ್ತವೆ, ಆದ್ರೆ ಆ ಒತ್ತಡಗಳನ್ನ ವಿವೇಚನೆಯಿಂದ ಯಾವ ಮಗು ನಿರ್ವಹಣೆ ಮಾಡೋದನ್ನ ಕಲ್ತ್ಕೊಳ್ಳುತ್ತೋ ಅದು ಬಹಳ ಚೆನ್ನಾಗಿ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ತಾ ಹೋಗ್ತದೆ.
1: ಮೇಡಮ್, ಇದುವರೆಗೂ ಹೇಳಿದ್ರಿ ಅಂದ್ರೆ ಪೋಷಕರಲ್ಲಿ ಒಂದು ಕ್ಷಮಿಸುವಂತಹ ಗುಣ ಆಗಿರ್ಬೋದು ಅಥವಾ ತಿದ್ದುವಿಕೆ ಗುಣ ಆಗಿರ್ಬೋದು, ಈ ತರ ಇರ್ಬೇಕು ಅಂತಾನು ಹೇಳಿದ್ರಿ. ಹಾಗೆ ಮಕ್ಕಳನ್ನ ಬೆಳೆಸುವ ರೀತಿಯಲ್ಲಿ ನಾಲ್ಕು ನಿಯಮಗಳು ಇರ್ತವೆ, ಅದರಲ್ಲಿ ಹೇಗೆ ಮಕ್ಕಳುಗಳು ಬೆಳೀತಾರೆ ಅನ್ನೋದ್ರ ಬಗ್ಗೆನೂ ಮಾತಾಡಿದ್ರಿ ಮೇಡಮ್. ಹಾಗೆ ಮೇಡಮ್, ಈಗ ಹಿರಿಯರು ಹೇಳುವಂತಹ ಕಥೆಗಳಾಗಿರ್ಬೋದು, ಪುರಾಣಗಳಾಗಿರ್ಬಹುದು, ಮಕ್ಕಳಲ್ಲಿ ನೈತಿಕತೆಯನ್ನ ಬೆಳೆಸೋದಕ್ಕೆ ಸಹಾಯ ಮಾಡುತ್ತವ?
0: ಖಂಡಿತ. ಯಾಕೆಂತ ಹೇಳಿದ್ರೆ, ನೈತಿಕತೆ ತರಬೇತಿಯ ಚಕ್ರಗಳು ಅಂತ ಹೇಳಿ ಕರಿತೀವಿ. ಯಾವ್ದ ಈ ಕಥೆಗಳು ಮತ್ತೆ ಪುರಾಣಗಳನ್ನ ನೈತಿಕತೆಯಲ್ಲಿ ತರಬೇತಿಯ ಚಕ್ರಗಳು ಅಂತ ಹೇಳಿ ಕರಿತಾರೆ. ಯಾಕೆ ಅಂತ ಹೇಳಿದ್ರೆ, ಹಲವಾರು ಪಾತ್ರಗಳು ಬರ್ತವೆ, ರಾಮ, ಸೀತಾ, ಅರ್ಜುನ, ಅಶ್ವತ್ಥಾಮ, ಧರ್ಮರಾಜ, ದುರ್ಯೋಧನ, ಕರ್ಣ, ಏಕಲವ್ಯ, ಶ್ರವಣಕುಮಾರ, ಇವೆಲ್ಲವೂ ಕೂಡ ಒಂದೊಂದು ರೀತಿಯ ಅಸ್ತಿತ್ವವನ್ನ ಕಂಡುಕೊಂಡಂತಹ ಪಾತ್ರಗಳಿವೆಲ್ಲವೂ ಕೂಡ. ಅಲ್ಲಿ ಬರೀ ಆ ಪಾತ್ರಗಳು ಅವ್ರು ಹೀಗಿದ್ರು ಅಂತ ಹೇಳೋದ್ರ ಜೊತೆಗೆ ಅವ್ರು ಹಾಗೆ ಇದ್ದ ತರ ಪರಿಣಾಮ ಏನು ಅನ್ನೋದನ್ನ ಕೂಡ ಹೇಳ್ತದೆ. ಹಾಗಾಗಿ ಅವುಗಳನ್ನ, ಪಾತ್ರಗಳನ್ನ ಮತ್ತೆ ಅವು ಕಥೆಗಳನ್ನ ಹೇಳ್ಬೇಕಾದ್ರೆ ಅದ್ರ ಪರಿಣಾಮಗಳನ್ನು ಕೂಡ ನಾವು ಹೇಳೋದ್ರಿಂದ ಕಾರ್ಯಕಾರಣ ಸಂಬಂಧವನ್ನ ಮಗು ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ತದನುಭೂತಿ, ಅಂದ್ರೆ ಅವರಲ್ಲಿ ತನ್ನನ್ನ ಇರಿಸ್ಕೊಂಡು ಸಂವೇದನೆಗಳನ್ನ ಗುರುತಿಸುವಂತದ್ದು, ತಮ್ಮ ನಿರ್ಧಾರ ರೀತಿ ನೀತಿಗಳನ್ನ ರೂಪಿಸ್ಕೊಳ್ಲಿಕ್ಕೆ ಆ ಮಕ್ಕಳಿಗೆ ಕಾರಣ ಆಗ್ತಾ ಹೋಗ್ತದೆ. ಬಹುಶಃ ಮಾಯಿದಾಸ ಇದನ್ನ ಕತೆ ಗೊತ್ತಿರದೆ ಅಂತ ಅನ್ಕೊಳ್ತೀವಿ, ಅತಿ ಆಸೆಯಿಂದ ಮುಟ್ಟದೆಲ್ಲ ಚಿನ್ನ ಆಗ್ಬೇಕು ಅಂತ ಮುಟ್ಬಿಡ್ತಾನೆ ನೋಡಿ.
1: ಹೌದು ಮೇಡಮ್,
0: ಕೊನೆಗೆ ತನ್ನ ಮಗಳನ್ನೇ ಮುಟ್ಬಿಟ್ಟು ತುಂಬಾನೇ ಒತ್ತಡಕ್ಕೆ ಒಳಗಾಗ್ಬಿಡ್ತಾನೆ ಅಲ್ವಾ. ಸೊ ಈ ತರದನ್ನ ಕಥೆಗಳನ್ನ ಹೇಳಿದಾಗ ಮನುಷ್ಯನ ಮೂರ್ಖತನದ ಪರಿಣಾಮ ಏನಾಗುತ್ತೆ ಅನ್ನೋವಂಥದ್ದನ್ನ ನಾವು, ಅತಿ ಆಸೆ ಹೇಗೆ ಇದಾಗತ್ತೆ, ಮತ್ತೆ ಇನ್ನೊಂದು ಮೊಟ್ಟೆಯನ್ನ ಚಿನ್ನದ ಮೊಟ್ಟೆ ಇಡ್ತಾ ಅದು ಕೋಳಿನ
1: ಕತರಿಸ್ಬಿಡ್ತಾನೆ,
0: ಈ ತರದ ಕಥೆಗಳು ಅವಗೆ ನೀತಿ ಪಾಠ ಹೇಳ್ಕೊಡೋದ್ರ ಜೊತೆಗೆ ಪರಿಣಾಮದ ಬಗ್ಗೆ ಹೇಳ್ಕೊಡ್ತವೆ. ಇದು ಮುಖ್ಯ ಆಗ್ಬೇಕು. ಯಾವುದೇ ಕಥೆಯನ್ನ ಮಾತ್ರ ಹೇಳೋದು ಮುಖ್ಯ

0: ಅಲ್ಲ ಪರಿಣಾಮವನ್ನ ಕೂಡ ಗುರುತಿಸಬೇಕು. ದುರ್ಯೋಧನನ ಹಠಮಾದಿತನದ ಪರಿಣಾಮ ಏನಾಯ್ತು? ಕರ್ಣ ತುಂಬಾ ಒಳ್ಳೆಯವನು ನಿಜ, ಆದ್ರೆ ಆ ಬದ್ಧತೆಯ ಪರಿಣಾಮ ಏನಾಯ್ತು? ಭೀಷ್ಮ ಕೂಡ ಅತ್ಯಂತ ಬಲಶಾಲಿ, ಆದ್ರೆ ಆ ಸಿಂಹಾಸನಕ್ಕೆ ಕುಳಿತವರಿಗೆ ನಾನು ಬೆಂಬಲ ಸೂಚಿಸ್ತೀನಿ ಅನ್ನೋ ಒಂದೇ ಒಂದು ಕಠಿಣ ನಿರ್ಧಾರ ಇಡೀ ಮಹಾಭಾರತದ ಇದಕ್ಕೆ ದುರಂತಕ್ಕೆ ಕಾರಣ ಆಗ್ಬಿಡುತ್ತೆ ಅಲ್ವಾ. ಇದನ್ನ ಸರಳ ಭಾಷೆಯಲ್ಲಿ ಹೇಳ್ಕೊಡ್ತಾ ಹೋಗ್ಬೇಕು. ಮತ್ತೆ ಯಾವುದೇ ಒಂದು ಸಾಂಸ್ಕೃತಿಕ ಆಚರಣೆ ಅವುಗಳ ರುವಾರಿ ನಮ್ಮ ಮಕ್ಕಳೇ ಆಗಿರ್ತವೆ. ಅಂದ್ರೆ ತಮ್ಮ ಅಸ್ತಿತ್ವದ ಬಿಂಬಗಳು ಮತ್ತೆ ಅನನ್ಯತೆಯನ್ನು ರೂಪಿಸುವಂತಹ ಮಾರ್ಗಗಳನ್ನ ಈ ಕಥೆಗಳು ಮತ್ತೆ ಏನು ಎಪಿಕ್ಸ್ ಏನ್ ಹೇಳ್ತೀವೋ ಅವುಗಳು ಕೊಡ್ತಾ ಹೋಗ್ತವೆ. ಒಂದ್ ರೀತಿ ನಕಾಶೆಗಳು ಅವು, ಯಾವುದು ಮಹಾಭಾರತ ರಾಮಾಯಣ ಒಂದು ರೀತಿಯ ನಕಾಶೆಗಳು. ಅಂದ್ರೆ ಯಾವುದೇ ಕಥೆಯನ್ನ ಹೇಳಿ ಏನಾದ್ರೂ ಮಾಡಿ ಅದು ಕೊನೆಯಲ್ಲಿ ಅವರನ್ನ ಚರ್ಚೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗತ್ತೆ. ಮತ್ತೆ ಆ ಸನ್ನಿವೇಶಗಳನ್ನ ಅರ್ಥ ಮಾಡಿಸುವಂತೆ ಮಾಡ್ಲಿಕ್ಕೆ ಸಾಧ್ಯ ಆಗೋದೆ ಅವರು ತೊದಲು ಭಾಷೆಯಲ್ಲಿ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಹೇಳಿ ತೊಂದ್ರೆ ಇಲ್ಲ. ಆದ್ರೆ ಅವರಿಗೆ ಅನಿಸಿದ್ದನ್ನ ಹೇಳಿದಾಗ ಅದು ಸರಿ ಇಲ್ಲ ಅಂತ ಹೇಳ್ಬಾರ್ದು. ನಾವು ಅವ್ರ ಅನಿಸಿದ್ರಲ್ಲಿ ಏನು ನಾವು ಗ್ರಹಿಸ್ತೀವೋ ಅದನ್ನ ಸಲಹೆ ರೂಪದಲ್ಲಿ, ಸರಿ ಇಲ್ಲ ಅಂದ್ರೆ ಸಲಹೆ ರೂಪದಲ್ಲಿ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು. ಮತ್ತೆ ಈಗ ಬಹುಶಃ ಒಂದು ಘಟನೆ ನೆನಪಾಗುತ್ತದೆ. ಶ್ರೀಮಂತ ತನ್ನ ಮಗನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಯಥೇಚ್ಛವಾಗಿ ಖರ್ಚು ಮಾಡ್ತಾ ಇರ್ತಾನೆ. ಮತ್ತೆ ಸಣ್ಣ ಮಗು ತನ್ನ ಆಟಿಕೆಗಳನ್ನೆಲ್ಲ ಎಸ್ತು ಬಿಡೋದು ಈ ತರದೆಲ್ಲ ಮಾಡ್ತಾ ಇರ್ತದೆ. ಸರಿ ಇದನ್ನ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಕಷ್ಟ ಪಡ್ಲಿ ಇವನ್ ಅನ್ಬಿಟ್ಟು ಹಳ್ಳಿ ಕರ್ಕೊಂಡು ಹೋಗ್ತಾರಂತೆ. ಹಳ್ಳಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಡ್ತಾರೆ. ಬಿಟ್ಟಾಗ ಅವನು ಏನು ಹೊಳೆನಲ್ಲಿ ಈಜಾಡೋದು ಈಜಾಡ್ತಾನೆ, ಅಂಡ್ ದೆನ್ ಅಲ್ಲೇ ಅಕ್ಕಪಕ್ಕದ ಜಮೀನಲ್ಲೆಲ್ಲ ಓಡಾಡ್ತಾನೆ, ಪ್ರಾಣಿ ಪಕ್ಷಿಗಳೊಂದಿಗೆ ಆಟ ಆಡ್ತಾನೆ, ನಾಯಿಗಳೊಂದಿಗೆ ಬೆರೀತಾನೆ, ಎಲ್ಲವನ್ನು ಮಾಡ್ತಾನೆ. ಅವಾಗ ಅಪ್ಪ ವಾಪಸ್ ಕರ್ಕೊಂಡ್ ಬಂದಾರೆ, ನೋಡ್ದ ಗೊತ್ತಾಯ್ತಾ ಹಳ್ಳಿಗೂ ಸಿಟಿಗೂ ಇರೋ ವ್ಯತ್ಯಾಸ ಅಂತ ಹೇಳಿ ಹೇಳ್ದಾಗ ದೃಷ್ಟಿಕೋನ ಎಷ್ಟು ಚೆನ್ನಾಗಿ ವ್ಯತ್ಯಾಸ ಆಗಿರುತ್ತೆ ಅಂದ್ರೆ ಮಗು ಹೇಳುತ್ತೆ, ಅಲ್ಲಿ ನಾವಿಲ್ಲಿ ನಲ್ಲಿನಲ್ಲಿ ನೀರು ಹಿಡ್ಕೋತೀವಿ, ಅಲ್ಲಿ ದೊಡ್ಡ ಹೊಳೆನೆ ಇದೆ, ಇಲ್ಲಿ ಒಂದಿಷ್ಟು ಸೊಪ್ಪು ಸದೆ ಇಲ್ಲಿ ಕೊಂಡ್ಕೋತೀವಿ, ಆದ್ರೆ ಹಳ್ಳಿನಲ್ಲಿ ಎಷ್ಟು ಬೇಕಾದ್ರೂ ನಾವು ತರಕಾರಿ ಮತ್ತೆ ಇದನ್ನೆಲ್ಲನೂ ತಗೊಂಡ್ಬರ್ಬೋದು, ಎಲ್ಲ ಕಡಿಮೆ ಸಿಕ್ಕತ್ತೆ, ಇಲ್ಲಿ ಪ್ರಾಣಿ ಪಕ್ಷಿಗಳೇ ಇರೋದಿಲ್ಲ, ಅಲ್ಲಿ ನಾವು ಆರಾಮಾಗಿ ಆಟ ಆಡ್ಬೋದು, ಎಷ್ಟೊಂದು ನಾಯಿಗಳಿದಾವೆ, ಎಷ್ಟೊಂದು ಪಕ್ಷಿಗಳಿದಾವೆ ನೋಡಿ. ತಂದೆ ಮೂಲತಃ ಪ್ರಯತ್ನ ಪಟ್ಟಿದ್ದು ಮಗುವಿಗೆ ಕಷ್ಟ ಅರ್ಥ ಮಾಡಿಸ್ಬೇಕು ಅಂತ.
1: ಹೌದು ಮೇಡಮ್.
0: ಆದ್ರೆ ಮಗುವಿನ ದೃಷ್ಟಿಕೋನ ನೋಡಿ, ಸಮೃದ್ಧತೆಯನ್ನ ನೋಡುತ್ತೆ ಮುಕ್ತವಾಗಿ ಅಲ್ವಾ. ಸೊ ಹಾಗಾಗಿ ಇವುಗಳನ್ನ ನಾವು ಮಕ್ಕಳಿಗೆ ನಾವು ಕಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು. ಉಷಾ, ಈ ಕಾಗೆ ಕತೆ ಗೊತ್ತಲ್ವಾ ನಮ್ಗೆ?
1: ಹೌದು ಮೇಡಮ್.
0: ನೀರನ್ನ ಹುಜ್ಜಿನಲ್ಲಿ ಇದ್ದದನ್ನ ಎತ್ಕೊಳ್ಳುವಂತದ್ದು
1: ಕಲ್ಲಕ್ಕಿ
0: ಈಗ ಅದು ಕತೆ ಬದಲಾಗ್ಬಿಟ್ಟಿದೆ. ಕಲ್ಲನ್ನ ತುಂಬಿ ತುಂಬಿ ನೂರನ್ನ ಮೇಲೆ ಕೊಡ್ಸ್ಕೊಂಡ್ಬಿಡುತ್ತೆ.
1: ಹೌದು.
0: ಸೊ ಈ ತರದ್ದು ಇದನ್ನ ಹೇಳುವಂತದ್ದು. ಮತ್ತೆ ಗಣೇಶ ತಂದೆ ತಾಯಿನೇ ಸುತ್ತಬಿಟ್ಟು ಪ್ರಪಂಚ ಪರ್ಯಟನೆ ಮಾಡ್ದ ಅಂತ ಹೇಳಿ ಹೇಳುವಂತದ್ದು, ಯುದ್ಧ ಜೂಜುಗಳಿಗೆ ಹೆಚ್ಚು ಮಹತ್ವ ಕೊಡದಂತಾನೆ, ಕುರುಕ್ಷೇತ್ರದ ಮೂಲಕ ಅಥವಾ ಇವುಗಳನ್ನ ರಾಮನ ಸತ್ಯ ದರ್ಶನ ಮತ್ತೆ ಸಹಿಷ್ಣುತೆ ಕರುಣೆ ಮಾತಿಗೆ ಬದನಾಗುವಿಕೆ ಕೃಷ್ಣನ ಸಾಮಾಜಿಕ ಮತ್ತೆ ರಾಜಕೀಯ ಪ್ರಜ್ಞೆ ಇವುಗಳನ್ನೆಲ್ಲವನ್ನ ನಾವು ಕಲಿಸ್ಕೊಡುವಂತಹ ಪ್ರಯತ್ನವನ್ನ ಈ ಕಥೆಗಳ ಮೂಲಕ ಪರೋಕ್ಷವಾಗಿ ನಾವು ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅವೆಲ್ಲವೂ ಕೂಡ ಪರೋಕ್ಷ ಅನುಭವವನ್ನ ಕೊಡ್ತದೆ. ಮಕ್ಕಳು ಅದರ ಬಗ್ಗೆ ಕಲ್ಪನೆಗಳನ್ನ ಮಾಡ್ಕೊಳ್ಲಿಕ್ಕೆ ಅವಕಾಶವನ್ನ ಕೊಡುತ್ತೆ. ಯಾಕೆಂತ ಹೇಳಿದ್ರೆ ಐನ್ಸ್ಟೀನ್ ಒಂದು ಮಾತು ಹೇಳ್ತಾರೆ, ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಏರ್ಬಹುದು ಅಂತ ಹೇಳಿದ್ರೆ ಎಷ್ಟು ಕಲ್ಪನೆಯನ್ನ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಎತ್ತರಕ್ಕೆ ಏರ್ಬಹುದು ಅಂತ. ಈ ಕಥೆಗಳು ಪುರಾಣಗಳು ನೈಜ ಘಟನೆಗಳನ್ನ ವಿಶ್ಲೇಷಣೆ ಮಾಡಿದಾಗ ಮನಸ್ಸಿಗೆ ಮುಟ್ಟುವಂತೆ ನಾವು ಹೇಳಿದಾಗ ಅದು ಅವರಲ್ಲಿ ಅವರ ಬಗೆಗಿನ ಏನು ಕಲ್ಪನೆಗಳನ್ನ ವಿಸ್ತರಣೆ ಮಾಡ್ಕೊಡ್ಲಿಕ್ಕೆ ಅವಕಾಶ ಆಗತ್ತೆ.
1: ಹೌದು ಮೇಡಮ್. ಹೇಗೆ ಕತೆ ಪುರಾಣಗಳು ಮಕ್ಕಳ ಬೆಳವಣಿಗೆಯಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಮೇಡಮ್. ಮೇಡಮ್, ಈಗಿನ ಯುಗದಲ್ಲಿ ನೋಡೋದಾದ್ರೆ ಈಗ ಅತಿ ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡೋದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತಾನೆ ಹೇಳ್ಬೋದು. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಅಂದ್ರೆ ಮಕ್ಕಳಿಗೆ ಈಗ ಆಲ್ರೆಡಿ ಅದರಲ್ಲೂ ಅಕೌಂಟ್ ಇದೆ ಮೇಡಮ್ ಜಾಲತಾಣಗಳಲ್ಲಿ, ಹಾಗಿದ್ರೆ ಮಕ್ಕಳಲ್ಲಿ ನೈತಿಕತೆಯ ಮೌಲ್ಯಗಳನ್ನ ಈಗಿನ ಕಾಲದಲ್ಲಿ ಉಳಿಸೋದು ಎಷ್ಟು ಸವಾಲಾಗಿದೆ ಅಂತ ಹೇಳ್ತೀರಾ?
0: ಸವಾಲಂತೂ ಖಂಡಿತ ಹೌದು, ಆದ್ರೆ ಅಸಾಧ್ಯ ಏನಲ್ಲ. ಯಾಕೆಂದ್ರೆ ಆಟದ ಮೈದಾನ ಬದಲಾಗಿದೆ ಅಷ್ಟೇ, ಬಳಸುವ ವಿಧಾನ ಮತ್ತೆ ತಂತ್ರಗಳು ನಮಗ್ ಗೊತ್ತಿರ್ಬೇಕು. ಆಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ತಂತ್ರಜ್ಞಾನ ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ, ದೂರದರ್ಶನ ಇರ್ಲಿಲ್ಲ, ಮತ್ತೆ ಇಂಟರ್ನೆಟ್ ಇರ್ಲಿಲ್ಲ. ಆದ್ರೆ ಈಗ ಅವೆಲ್ಲವೂ ಇದೆ.

0: ಆದ್ರೆ ಅವೆಲ್ಲದರ ಮೂಲಕ ಬಹಳ ನೈಜವಾಗಿ ಬಹಳ ಸುಂದರವಾಗಿ ನಾವು ನೈತಿಕ ಮೌಲ್ಯಗಳನ್ನ ಕಟ್ಕೊಡ್ಲಿಕ್ಕೆ ಸಾಧ್ಯ ಇದೆ.
1: ಹೌದು ಮೇಡಮ್,
0: ಸ್ಪರ್ಧೆ ಇದೆ ನಿಜ, ಆದ್ರೆ ಮಾರ್ಗಗಳು ತುಂಬಾನೇ ಜಾಸ್ತಿ ಇದಾವೆ.
1: ಹೌದು,
0: ಅದು ಸರಿಯಾದ ಆಯ್ಕೆ ಆಗ್ಬೇಕು, ಸರಿಯಾದ ಬಳಕೆ ಆಗ್ಬೇಕು, ಎಚ್ಚರಿಕೆಯಿಂದ ಬಳಕೆ ಆಗ್ಬೇಕು ಅಷ್ಟೇ. ಯೂಟ್ಯೂಬ್ ಇದೆ, ಚಾಟ್ ಜಿಪಿಟಿ ಇದೆ, ಟಿಕ್ ಟಾಕ್ಸ್ ಇದೆ, ರೀಲ್ಸ್ ಇದಾವೆ, ಎಫ್

0: ಹೌದು,
1: ಸದಾ ಬಚ್ಚಲ ಮನೆಯಲ್ಲಿ ಇರಕ್ಕಾಗಲ್ಲ ಅಲ್ವಾ?
0: ಹೌದು ಮೇಡಮ್.
1: ಇದನ್ನ ನಾವು ಯೋಚನೆ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ, ಒಂದು ವಸ್ತು ಇದೆ ಅಂತಂದ್ರೆ ಆ ವಸ್ತುವನ್ನ ಯಾಕೆ ಹೇಗೆ ಬಳಸ್ತೀರಿ, ನಮ್ಮ ಉದ್ದೇಶ ಮುಖ್ಯ ಆಗ್ಬೇಕಷ್ಟೇ.
0: ಹೌದು,
1: ಆಯ್ತಾ? ಮತ್ತೆ ಯಾವುದೇ ಒಂದು ದೃಶ್ಯಾವಳಿ ಮಗು ನೋಡ್ತಾ ಇದೆ ಅಂತ ಇಟ್ಕೊಳ್ಳಿ, ನೋಡ್ತಾ ಇದೆ ಅಂತ ಹೇಳಿ ಹೇಳಿದ್ರೆ ಅದನ್ನ ಕಿತ್ತು ಇಟ್ಬಿಡೋದಲ್ಲ. ಅದರಿಂದ ಏನ್ ಆಗತ್ತೆ ಅನ್ನುವಂತದ್ದನ್ನ ಮಗುವಿನೊಂದಿಗೆ ಸೂಕ್ಷ್ಮವಾಗಿ ಮಾತನಾಡ್ಬೇಕು. ಯಾಕಂದ್ರೆ ಮಕ್ಕಳು ಬಹಳ ವೇಗವಾಗಿ, ನಮಗಿಂತ ವೇಗವಾಗಿ ತಂತ್ರಜ್ಞಾನದ ಆಕರ್ಷಣೆಗೆ ಒಳಗಾಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಬಹಳ ವೇಗವಾಗಿ ತಾಂತ್ರಿಕ ಕೌಶಲ್ಯಗಳನ್ನ ಗ್ರಹಿಸ್ಬಿಡ್ತಾರೆ. ಸಣ್ಣ ಸಣ್ಣ ಮಕ್ಕಳುಗಳು ಇವತ್ತು ಆಪ್ ಅನ್ನ ಡೆವಲಪ್ ಮಾಡೋದನ್ನ ನಾವು ನೋಡಿದೀವಿ, ಅದಕ್ಕೆ ಸಾಕ್ಷಿಯಾಗಿದ್ದೀವಿ.
0: ಹೌದು ಮೇಡಮ್, ನಿಜ.
1: ಯಾಕೆ ಇದಾಗ್ತಾ ಇದೆ ಅಂದ್ರೆ, ನಮ್ದೇನ್ ಗೊತ್ತಾ, ರೂಲ್ಸ್ ರೂಲ್ಸ್ ಆರ್ ಫಾರ್ ದಿ ನಾಟ್ ಫಾರ್ ಮೀ, ಅಂದ್ರೆ ನಿಯಮ ನಿಮಗೆ ನನಗಲ್ಲ.
0: ಹೌದು,
1: ನಾನೇ ಬಳಸ್ತಾ ನೀನ್ ಬಳಸ್ಬಾರ್ದು ಅಂತಂದ್ರೆ ಮಗು ಎಲ್ಲಿ ಕೇಳುತ್ತೆ ಅಲ್ವಾ? ಈಗ ನೋಡಿ, ತಂತ್ರಜ್ಞಾನ ಅಂತ ನೀವ್ ಹೇಳಿದ್ರಿ, ತಂತ್ರಜ್ಞಾನ ಎಲ್ಲೂ ತೊಂದರೆ ಆಗಲ್ಲ ನಮ್ಗೆ. ಪಂಚತಂತ್ರ ಕಥೆಗಳನ್ನ ಯೂಟ್ಯೂಬ್ ನಲ್ಲಿ ಬಹಳ ಅದ್ಭುತವಾಗಿ ಕೊಡ್ತಾ ಇದ್ದಾರೆ. ತಂತ್ರಜ್ಞಾನ ನೈತಿಕತೆಯನ್ನ ಬೆಳೆಸೋದ್ರಲ್ಲಿ ತುಂಬಾ ಹೆಚ್ಚಿನ ಕೆಲಸವನ್ನ ಮಾಡುತ್ತೆ, ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು, ತುಂಬಾ ಸಹಕಾರಿಯಾಗಿದೆ. ಆದ್ರೆ ಸತ್ಯ ಏನಂದ್ರೆ, ಅದರ ಬಳಕೆ ತಪ್ಪಾಗಿ ಆಗ್ತಾ ಇದೆ. ಇದು ಇವತ್ತಿನ ಜಾಗತಿಕ ಪ್ರಪಂಚದ ಅತಿ ದೊಡ್ಡ ದುರಂತ ಹಾಗೂ ಸತ್ಯ ಕೂಡ.
0: ಮ್ಯಾಮ್, ಈಗ ನೋಡಕ್ಕೋದ್ರೆ ಅಂದ್ರೆ ಮಕ್ಕಳು ಮನೆಯಲ್ಲಿ ಬಿಟ್ರೆ ಟೈಮ್ ಅಷ್ಟು ಶಾಲೆಯಲ್ಲೇ ಕಳೀತಾರೆ ಮೇಡಮ್. ಹಾಗಿದ್ರೆ ಮನೆ ಮತ್ತೆ ಶಾಲೆ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಹೇಗೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ.
1: ಹೌದು, ಯಾಕೆಂತ ಹೇಳಿದ್ರೆ ಇದು ಮೂಲಭೂತವಾಗಿ ಆಗಲೇಬೇಕಾದಂತದ್ದು. ಎರಡು ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡ್ಬೇಕು. ಬಹುತೇಕ ಏನಾಗುತ್ತೆ, ಕುಟುಂಬಗಳ ಹಿನ್ನೆಲೆ ಬೇರೆ ಇರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ, ಧಾರ್ಮಿಕ ವ್ಯವಸ್ಥೆ ಇದೆ, ಶ್ರೀಮಂತಿಕೆ ಬಡವ ಇದೆಲ್ಲವೂ ಇದೆ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಬಹುತೇಕ ಸನ್ನಿವೇಶಗಳಲ್ಲಿ ಶಾಲೆ ಮತ್ತು ಕುಟುಂಬ ಎರಡು ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡ್ಬಿಡ್ತಾರೆ. ಯಾಕಂದ್ರೆ ಇಲ್ಲಿ ಸಮಾನತೆಯನ್ನ ಹೇಳ್ಕೊಡ್ತೀವಿ, ಅಲ್ಲಿ ನಾನು ಮೇಲು, ನನ್ನದೇ ದೊಡ್ಡದು, ಅಂಡ್ ನನ್ನ ಸಂಸ್ಕೃತಿ ಚಂದ, ನನ್ನ ಧರ್ಮದ ಆಚರಣೆಗಳು ತುಂಬಾ ಮುಖ್ಯವಾದದ್ದು, ಮತ್ತೆ ನಾನು ಮಡಿ ಮೈಲ್ಗೆ ಮತ್ತೆ ಇಂಥವ್ರನ್ನ ಸೇರ್ಬಾರ್ದು, ಹೀಗೆ ಮಾಡ್ಬೋದು. ಒಳಿತು ಕೆಡುಕುಗಳನ್ನ ನಾವು ಯೋಚನೆಯನ್ನು ಮಾಡೋದಿಲ್ಲ. ಕುಟುಂಬ ಏನಾಗುತ್ತೆ ಅಂತ ಹೇಳಿ ಹೇಳಿದ್ರೆ, ಹೇಳ್ಕೊಡುವಂತದ್ದು ಶಾಲೆಗೆ ವಿಭಿನ್ನವಾಗಿದ್ದಾಗ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡಿದ್ರೆ ಬಹುದೊಡ್ಡ ಅಪಾಯ ಆಗುತ್ತೆ. ಮತ್ತೆ ಸ್ವಲ್ಪ ವ್ಯತ್ಯಾಸಗಳಾದ್ರೂ ಕೂಡ ವ್ಯಕ್ತಿತ್ವ ರೂಪುಗೊಳ್ಳುವಿಕೆ ತಪ್ಪಾಗುತ್ತೆ. ಯಾಕೆಂದ್ರೆ ಮಗುಗೆ ಮನೆಯಲ್ಲಿ ಇರುವಂತ ಆಚರಣೆ ಸರಿನಾ, ಶಾಲೆಯಲ್ಲಿ ಹೇಳ್ತಾ ಇರುವಂತದ್ದು ಸರಿನಾ ಎಂಬ ಸಂದಿಗ್ಧತೆ ಏನ್ ಮಾಡ್ಬಿಡುತ್ತೆ ಅಂದ್ರೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿಸ್ಬಿಡುತ್ತೆ. ಈಗ ಮನೆಯಲ್ಲಿ ಎಲ್ಲವನ್ನು ಹಂಚ್ಕೊಂಡು ತಿಂದಂತಹ ಬೆಳೆದಂತಹ ಮಗು ಹೊರಗಡೆ ಬಂದು ಆರಾಮಾಗಿ ಎಲ್ಲರ ಜೊತೆಗೂ ಹೊಂದಾಣಿಕೆ ಮಾಡ್ಕೊಳುತ್ತೆ, ಹಂಚ್ಕೊಂಡು ತಿನ್ನುತ್ತೆ. ಆದ್ರೆ ಶಾಲೆನಲ್ಲಿ ಕೆಲವು ಮಕ್ಕಳೇನಾದ್ರು ಕಿತ್ಕೊಂಡು ಹೋಗುವಂತದ್ದು ಮತ್ತೆ ಕದ್ದು ಬಿಡುವಂತದ್ದು ಈ ತರದ್ದಾದಾಗ ಗಾಬರಿ ಆಗ್ಬಿಡುತ್ತೆ ಮಗು. ಇಲ್ಲಿ ಶಾಲೆ ಮತ್ತು ಕುಟುಂಬ ಎರಡನ್ನು ಕೊಡು, ನಾವು ಶಬ್ದಗಳನ್ನ ಬಳಸ್ತೀವಿ ಆದ್ರೆ ಹಸ್ತಗಳನ್ನಲ್ಲ ಅನ್ನೋ ನಿಯಮ ಇರ್ಬೇಕು. ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಮಾತಿನ ಮೂಲಕ ಮಗುವಿನ ಮನಸ್ಸನ್ನ ಪರಿವರ್ತನೆ ಮಾಡ್ಲಿಕ್ಕೆ ಸರಿಯೇ ಇದೆ. ಒಂದು ದೇಹಕ್ಕೆ ಶಿಕ್ಷೆಯನ್ನ ಕೊಡಬಾರ್ದು. ಮಗು ಏನಾದ್ರೂ ಕೆಲಸ ಮಾಡಲ್ಲ ಅಂತ ಹೇಳಿ ಹೇಳಿದ್ರೆ ಅದು ದೇಹ ಅಲ್ಲ, ಮನಸ್ಸು ಮಾಡ್ತಾ ಇಲ್ಲ, ಮನಸ್ಸನ್ನ ಪರಿವರ್ತನೆ ಮಾಡಬೇಕು. ಅದಕ್ಕೆ ನಾವು ತರಬೇತಿಯನ್ನ ಕೊಡಬೇಕು, ಇಂಥ ಸಮಯದಲ್ಲಿ ಇಂಥ ಕೆಲಸವನ್ನ ಮಾಡ್ಲಿಕ್ಕೆ ನೀನು ಸಿದ್ಧ ಇರ್ಬೇಕು ಅಂತ ಹೇಳಿ ತಪ್ಪದ್ಯಾ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಗು ಹೇಗೆ ನಡ್ಕೊಳ್ಬೇಕು ಅನ್ನೋವಂಥದ್ದನ್ನ ಮನೆಯಲ್ಲಿ ಕಲಿಸೋದ್ರ ಜೊತೆಗೆ ಶಾಲೆನಲ್ಲಿ ಏನಾಗುತ್ತೆ ಗೊತ್ತಾ, ಪೋಷಕರು ನೋಡ್ಲಿಕ್ಕೆ ಆಗದೆ ಇರುವಂತದ್ದನ್ನ ಶಾಲೆ ತೋರಿಸುತ್ತೆ. ಮಗು ಪುಟ್ಟದೊಂದು ಇದರಲ್ಲಿ ಬೆಳೆದಿರುತ್ತೆ, ಪರಿಸರದಲ್ಲಿ ಬೆಳೆದಿರುತ್ತೆ, ಕುಟುಂಬದಲ್ಲಿ, ಶಾಲೆಗೆ ಸಮೂಹಕ್ಕೆ ಬರುತ್ತೆ. ವಿಭಿನ್ನ ಸಂಸ್ಕೃತಿಗಳ ಸಂಗಮ ಅದು. ಅಲ್ಲಿ ಎಲ್ಲರನ್ನು ಸಮಾನವಾಗಿ ನೋಡುವಂತದ್ದು, ಸಮಸ್ಥಿತಿ, ಸಮಾನತೆ ಮತ್ತೆ ಸಮತೆ ಇವುಗಳನ್ನ ಆಧರಿಸಿ ಮಕ್ಕಳನ್ನ ನೋಡ್ಕೊಳ್ತಾ ಹೋಗ್ತಾರೆ. ಲಿಂಗ ತಾರತಮ್ಯ ಇರೋದಿಲ್ಲ, ಲಿಂಗ ಸಮಾನತೆ ಇರುತ್ತೆ, ಇವೆಲ್ಲವೂ ಇರುತ್ತೆ. ಜೊತೆಗೆ ಏನಾಗುತ್ತೆ ಅಂತಂದ್ರೆ, ಶಾಲೆ ಮತ್ತೆ ಮನೆಯಲ್ಲಿ ಎರಡರಲ್ಲೂ ಕೂಡ ಬರೀ ಅಂಕಗಳಿಗೆ ಬೆಲೆಯನ್ನ ಕೊಡ್ತಾ ಹೋದ್ರೆ ಮನಸ್ಸು ತುಂಬಾ ಗೊಂದಲಕ್ಕೀಡಾಗತ್ತೆ. ಹೆಂಗಾದ್ರೂ ಮಾಡಿ ಅಂಕಗಳನ್ನ ಗಳಿಸ್ಬಿಡ್ಬೇಕು ಅಂತ ಮಗು ಯೋಚನೆ ಮಾಡ್ಬಿಡ್ಬೋದು. ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರುವಂತದ್ದು, ಮಗು ಸಹಕಾರ, ಸಹಯೋಗ, ಸಮಾಲೋಚನೆ ಈ ತರದನ್ನ ಅವರು ಕಲ್ತ್ಕೊಳ್ತಾ ಹೋಗ್ಬೇಕು. ಚರ್ಚಿಸುವಿಕೆ, ಒಪ್ಪಿಕೊಳ್ಳುವಿಕೆ, ಸಮರ್ಥಿಸುವಿಕೆ ಮತ್ತೆ

0: ಗೌರವಿಸಬೇಕು, ಇನ್ನಿತರದನ್ನ ಕಲ್ತ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಮತ್ತೆ ಪೋಷಕರು ಮತ್ತೆ ಶಿಕ್ಷಕರ ನಡುವೆ ಮತ್ತೊಂದು ವೈರುಧ್ಯಗಳು ನಡೀತವೆ, ಸಂಘರ್ಷಗಳು
1: ನಡೀತವೆ.
0: ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ ಹಿಂದೊಂದು ಮುಂದೊಂದು ನಡ್ಕೊಂಡ್ಬಿಟ್ರೆ, ಅವರ ನಡುವೆ ಸಂಘರ್ಷಗಳು ಇದ್ಬಿಟ್ರೆ ಮಕ್ಕಳು ನೋಡ್ತಾ ಇರ್ತಾರೆ. ಮತ್ತೆ ಪೋಷಕರು ಮತ್ತೆ ಶಿಕ್ಷಕರ ಸಭೆ ಕೇವಲ ಅಂಕಗಳನ್ನ ಸಾಧನೆಗಳನ್ನ ಲೆಕ್ಕಿಸುವ ವೇದಿಕೆಗಳಾಗಬಾರ್ದು. ಮುಕ್ತವಾಗಿ ಮಗು ಯಾವ ರೀತಿ ನಡ್ಕೊಳ್ತಾ ಇದೆ, ಮತ್ತೆ ಅದರಲ್ಲಿರುವಂತ ಧನಾತ್ಮಕ ಗುಣಗಳೇನೇನು, ಈ ತರದನ್ನ ಕಲಿಸುವಂತಹ ವೇದಿಕೆಗಳಾಗಿ ಅದು ಮಾರ್ಪಟ್ಟಾಗ ಮಾತ್ರ ಶಾಲೆ ಮತ್ತು ಮನೆ ಒಂದೇ ರೀತಿ ಕೆಲಸವನ್ನ ಮಾಡ್ಲಿಕ್ಕೆ ಖಂಡಿತಕ್ಕೂ ಅದು ಸಾಧ್ಯ ಆಗತ್ತೆ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ.
1: ಹೌದು, ನಿಜ,
0: ಎರಡು ಪೂರಕವಾಗಿ ಕೆಲಸ ಮಾಡ್ಬೇಕು.
1: ಹೌದು ಮೇಡಮ್. ಮ್ಯಾಮ್, ಹಾಗೇನೆ ಈಗ ಮಕ್ಕಳಲ್ಲಿ ಸಹಾನುಭೂತಿ ಮತ್ತು ಸಹಾಯ ಮಾಡುವ ಮನೋಭಾವವನ್ನ ಹೇಗೆ ಬೆಳೆಸಬಹುದು?
0: ಖಂಡಿತ ಸಾಧ್ಯ ಇದೆ. ಯಾಕೆಂತ ಹೇಳಿದ್ರೆ, ಇವು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮೌಲ್ಯಗಳನ್ನ ನಾವು ಬೋಧನೆ ಮಾಡಕ್ಕಾಗಲ್ಲ. ಅನುಕರಣಾ ಕಲಿಕೆ ಅಂತೇಳಿ ಬಂಡೂರ ಅವರ ಸೋಷಿಯಲ್ ಲರ್ನಿಂಗ್ ಥಿಯೋರಿ ಇದೆ. ಅದೇನ ಹೇಳುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಅನುಕರಣೆಯ ಮೂಲಕ ಕಲಿತಾರೆ ಅಂತ.
1: ಆಯ್ತಾ,
0: ಯಾವುದೇ ಆದ್ರೂ ಕೂಡ ಮಕ್ಕಳು ಅಥವಾ ಹಿರಿಯರು ಅನುಭವಿಸ್ಬೇಕು. ಸಹಾನುಭೂತಿ ಅಥವಾ ಸಹಾಯ ಮಾಡುವ ಮನೋಭಾವನೆನ ನಾವು ಬೋಧನೆ ಮಾಡಕ್ಕಾಗಲ್ಲ. ನಮ್ಮ ದಿನಚರಿಯ ಭಾಗ ಆಗ್ಬೇಕು, ನಮ್ಮ ನಡವಳಿಕೆಯ ಭಾಗ ಆಗ್ಬೇಕು, ನಮ್ಮ ನಡವಳಿಕೆಯಲ್ಲಿ ಅದಿರ್ಬೇಕು. ಆಯ್ತಾ, ಪೋಷಕರಾಗ್ಲಿ ಶಿಕ್ಷಕರಾಗಿ ನಡೆದುಕೊಳ್ಳುವ ರೀತಿ ಮತ್ತೆ ಇತರರನ್ನು ನಡೆಸ್ಕೊಳ್ಳುವಂತ ರೀತಿ ಬಹಳ ಪ್ರಭಾವವನ್ನ ಬೀರುತ್ತೆ. ಮಕ್ಕಳ ಹಿನ್ನೆಲೆ ಹೇಗೆ ಇದ್ರು ಕೂಡ ನಾವು ಸಮಾನವಾಗಿ ನೋಡ್ಬೇಕು. ಸಾಮಾನ್ಯವಾಗಿ ಶ್ರೀಮಂತ ಹಿನ್ನೆಲೆ ಇಲ್ಲ ಮಕ್ಕಳು ಮೇಲರಿಮೆಯಿಂದ ಬಳಲ್ತಾ ಇರ್ತಾರೆ, ಬಡ ಮಕ್ಕಳು ಕೀಳರಿಮೆಯಿಂದ ಬಳಲ್ತಾ ಇರ್ತಾರೆ, ಅಥವಾ ಆ ಕಾರಣನೇ ಒಳ್ಳೆಯ ಗುಣಗಳನ್ನ ಬೆಳೆಸ್ಲಿಕ್ಕೂ ಕೂಡ ಅವಕಾಶ ಆಗಿರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಆಯ್ತಾ, ಅದು ಹೇಗ್ ಸಾಧ್ಯ ಆಗತ್ತೆ ಅಂತಂದ್ರೆ, ಮಕ್ಕಳಲ್ಲಿ ತಾರ್ಕಿಕ ಮತ್ತೆ ತಾತ್ವಿಕ ಚಿಂತನೆಗಳಿದ್ದಾಗ ಮಾತ್ರ. ಮತ್ತೆ ಅಕ್ಕಪಕ್ಕದವ್ರ ತೊಂದರೆ ಆದಾಗ ಪೋಷಕರು ಸಹಾಯಕ್ಕೆ ಧಾವಿಸಿದ್ರೆ ಮಕ್ಕಳು ಕೂಡ ಆ ಕೆಲಸವನ್ನ ಮಾಡ್ತಾರೆ. ಶಿಕ್ಷಕರು ಶಾಲೆಗಳಲ್ಲಿ ವೈಷಮ್ಯ ಮೆರೆಸಿದ್ರೆ ಮಕ್ಕಳು ಕೂಡ ಅದನ್ನ ಮುಂದುವರಿಸ್ತಾ
1: ಹೋಗ್ತಾರೆ.
0: ಹಾಗಾಗಿ ನಮ್ಮ ನಡುವೆ ಏನೇ ಗೊಂದಲಗಳಿದ್ರು ಕೂಡ ನಮ್ಮ ನಮ್ಮಲ್ಲೇ ಅದನ್ನ ನಾವು ನಿವಾರಿಸ್ಕೊಳ್ಬೇಕೇ ಹೊರತು ಅದನ್ನ ಮಕ್ಕಳ ಮುಂದೆ ತೋರ್ಸ್ಕೊಡ್ಲಿಕ್ಕೆ ಹೋಗ್ಬಾರ್ದು. ಮತ್ತಿನ್ನೊಂದು ಏನಂತ ಹೇಳಿದ್ರೆ, ತೋರ್ಸ್ಕೊಳ್ಲಿಕ್ಕೆ ಹೋಗ್ಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲೇ ಇರಬಾರ್ದು.
1: ನಿಜ.
0: ಬಟ್ ಅದಾಗಲ್ಲ, ರಾಗ ದ್ವೇಷ ಇರುವಂತಹ ಭಾವಗಳೇನ್ ಮಾಡ್ತೀವಿ ಅಂದ್ರೆ ಅದನ್ನ ತೋರ್ಕೊಂಡ್ಬಿಡ್ತೀವಿ. ಸೊ ಇದೇನಾಗತ್ತೆ ಅಂತಂದ್ರೆ, ವೈರುಧ್ಯಮಯವಾದಂತಹ ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾ ಹೋಗ್ತದೆ. ಸಾಧ್ಯ ಆದ್ರೆ ಸಣ್ಣ ಮಕ್ಕಳ ಜೊತೆಗೆ ಸಂಜೆ ಹೊತ್ತು 5-10 ನಿಮಿಷ ಮುಕ್ತವಾಗಿ ನಾವು ಮಾತನಾಡ್ಬೇಕು. ಆ ದಿನದ ನಮ್ಮ ಅನುಭವಗಳನ್ನ ಖುಷಿ ಖುಷಿಯಾಗಿ ಹಂಚ್ಕೊಳ್ಬೇಕು. ಇವತ್ತು ನಾನು ಈ ತಪ್ಪು ಮಾಡ್ಬಿಟ್ಟೆ, ಹಿಂಗ್ ಆಗ್ಬೋದಾಗಿತ್ತು, ಈ ತರದನ್ನ ಹೇಳಿದಾಗ ಮಕ್ಳೇನ್ ಮಾಡ್ತಾರೆ ಅಂದ್ರೆ, ಇಂಡೈರೆಕ್ಟ್ ಆಗಿ ಅಂದ್ರೆ ಪರೋಕ್ಷವಾಗಿ, ಓ ಈ ತರ ತಪ್ಪು ಮಾಡಬಾರ್ದು ಅಂತ ಅರ್ಥ ಮಾಡ್ಕೊಳ್ತಾರೆ. ಮತ್ತೆ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನ ಕೊಟ್ಟಿದ್ರೆ, ಉದಾಹರಣೆಗೆ ನಾಯಕತ್ವ, ಪುಸ್ತಕಗಳನ್ನ ಜೋಡಿಸಿಡುವಂತದ್ದು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುವಂತದ್ದು, ಇವುಗಳನ್ನೆಲ್ಲ ಮಾಡಿಸಿದಾಗ ಏನಾಗ್ತದೆ, ಮಕ್ಕಳು ಜವಾಬ್ದಾರಿಯನ್ನ ಕಲ್ತ್ಕೊಳ್ತಾ ಹೋಗ್ತಾರೆ. ಮತ್ತೆ ಏನಾದ್ರು ತಪ್ಪು ಮಾಡಿದಾಗ ಬಯ್ಯೋದ್ರ ಬದಲು ಆ ತಪ್ಪು ಯಾಕಾಯ್ತು ಅನ್ನುವಂಥದ್ದಕ್ಕೆ ಕಾರಣ ಸಹಿತ ನಾವು ಹೇಳಿದ್ರೆ ಖಂಡಿತ ಮಗು ಅರ್ಥ
1: ಮಾಡ್ಕೊಳ್ಬೇಕು.
0: ಸಣ್ಣ ಪುಟ್ಟದ್ ಏನಾದ್ರು ಒಳ್ಳೇದು ಮಾಡಿದ್ರೆ, ಅವಾಗ ನಾವು ಅದನ್ನ ಹೊಗಳಿದ್ರೆ, ಪ್ರಶಂಸೆ ಮಾಡಿದ್ರೆ ಅದಕ್ಕೆ ಖುಷಿ ಆಗುತ್ತೆ, ಅದ್ರ ಆತ್ಮತೃಪ್ತಿ ಆಗುತ್ತೆ. ಮತ್ತೆ ಈಗ ತನಗ್ ಬೇಕಾದ ವಸ್ತುವನ್ನ, ನಾನು ಆಗ್ಲೇ ಹೇಳಿದೆ, ಬಿಸಿಲಲ್ಲಿದ್ದ ಮಗುಗೆ ತನ್ನ ಚಪ್ಲಿನ ತಕೊಂಡೋಗಿ ಕೊಟ್ಟಾಗ ನಿನ್ ಚಪ್ಲಿ ತಕೊಂಡೋಗಿ ಕೊಟ್ಬಿಟ್ಟಲ್ಲ ಅಂತ ತಾಯಿ ಏನಾದ್ರು ಹೇಳಿದ್ರೆ ಅದು ಋಣಾತ್ಮಕವಾದ ಒಂದು ಪ್ರಭಾವ ಆಗೋಗ್ತಾ ಇದೆ. ಆದ್ರೆ ಮಗುನ ಮುದ್ದು ಮಾಡಿ ನಿಂದನ್ನ ತ್ಯಾಗ, ಅದು ನೀನ್ ದೊಡ್ಡ ತ್ಯಾಗ ಮಾಡಿದ್ಯಾ ಅಂತ ಹೇಳಿ ಮಗುಗೆ ಹೇಳುವಂತದ್ದು. ಆಗ ಆ ತರದನ್ನ ಸ್ನೇಹಿತರಿಗೆ ಹಂಚ್ಕೊಂಡಾಗ ಹೇಳಿದಾಗ ಇಲ್ಲಿ ಒಂದು ನೆನ್ಪಾಗ್ತದೆ. ಒಂದು ಮಗು, ಶ್ರೀಮಂತ ಮಗು, ಶಾಲಾ ಇದ್ರಲ್ಲಿ ಭಿಕ್ಷುಕಿಗೆ, ಅದು ನಾನು ನೋಡಿದಂತಹ ಸನ್ನಿವೇಶ, ಭಿಕ್ಷುಕಿಗೆ ತಾನು ತಕೊಂಬಂದ ಆಹಾರದ ಡಬ್ಬವನ್ನ ಕೊಡ್ತಾ ಇರ್ತದೆ. ಕೊನೆಗೆ ಆ ಬಾಂಧವ್ಯ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತಂದ್ರೆ, ಆ ಭಿಕ್ಷುಕಿ ಮಗುವಿಗೆ ಒಂದು ತಾಯಿಯ ಸ್ಥಾನದಲ್ಲಿ ನಿಲ್ತಾಳೆ. ಆಮೇಲಿಂದ ಯಾಕೆ ಮಗು ಹೊರಗಡೆ ಹೋಗ್ತಾ ಇದೆ, ಗೇಟಿಂದ ಹೊರಗಡೆ ಹೋಗಿತ್ತಂತ ಟೀಚರ್ಸ್ ನೋಡ್ತಾರೆ. ನೋಡ್ಬಿಟ್ಟು ಪೋಷಕರಿಗೆ ಹೇಳ್ತಾರೆ, ಆ ತಂದೆ ಬಂದು ನೋಡಿದಾಗ ಅವನಿಗೆ ನಿಜವಾದ ಸತ್ಯ ದರ್ಶನ ಆಗತ್ತೆ, ಆ ಮಗು ಆ ಭಿಕ್ಷುಕೆಯಲ್ಲಿ ತನ್ನ ತಾಯಿಯನ್ನ ಕಾಣ್ತಾ ಇದೆ ಅಂತೆ. ತಾಯಿ ಇಲ್ಲದ ಮಗು ಅದು. ಆಗ ಅಪ್ಪ ಬೈಯಲ್ಲ ಅದನ್ನ, ಎಷ್ಟು ಖುಷಿ ಪಡ್ತಾನೆ ಅಂತ ಹೇಳಿದ್ರೆ, ಆ ಭಿಕ್ಷುಕಿಗೆ ಒಂದು ಭವಿಷ್ಯವನ್ನ ಕೊಡ್ತಾನೆ, ನಾನ್ ನೋಡಿದಂತ ಒಂದು ಘಟನೆ. ಸೊ ಹಾಗಾಗಿ ಇಲ್ಲೇನು ಅಂತ ಹೇಳಿದ್ರೆ, ಆ ಮಕ್ಕಳಲ್ಲಿ

0: ಅದಕ್ಕೇನೆ ಕುವೆಂಪು ಅವ್ರ ಒಂದ್ ಕಡೆ ಹೇಳ್ತಾರೆ, ಮಗು ಮನುಜನ ತಂದೆ ಅಂತ. ಅಂದ್ರೆ ಮಕ್ಕಳಿಂದ ಕಲೀಲಿಕ್ಕೆ ಬೇಕಾದಷ್ಟಿದೆ. ಸೊ ಹಾಗಾಗಿ ಆ ಮಕ್ಕಳನ್ನ ನಾವು ಆ ಭಿಕ್ಷುಕಿಯೊಂದಿಗೆ ನೀನ್ ಯಾಕೆ ಸೇರಿದೆ ಅಂತ ಕೇಳಿದ್ರೆ ಬಹುಶಃ ಅನರ್ಥ ಆಗೋಗ್ತಾರೆ.
1: ಆ
0: ಭಿಕ್ಷುಕಿಗೆ ಒಂದು ಭವಿಷ್ಯವನ್ನ ರೂಪಿಸ್ಕೊಡ್ತಾರಲ್ಲ, ಆ ಮಗುವಿಗೆ ನೋಡ್ಕೊಳ್ಳಿಕ್ಕೆ ಆಕೆನ ತಗೊಂಬಂದು ಇಟ್ಕೋತಾರಲ್ಲ ಮನೆಯಲ್ಲಿ, ಬಹು ದೊಡ್ಡ ಮನುಷ್ಯರ್ಬೇಕು ಅದಕ್ಕೆ. ಮತ್ತೆ ನಮಗೆ ಏನಾದ್ರೂ ಹಿನ್ನಡೆ ಆದಾಗ ನಾವು ಸಂಯಮ ತೋರಿಸೋದಿದೆಯಲ್ಲ, ನಮ್ಮನ್ನ ನಾವು ನಿಯಂತ್ರಿಸ್ಕೊಂಡು ಸನ್ನಿವೇಶವನ್ನ ಪರಿಶೀಲಿಸಿ ನ್ಯೂನ್ಯತೆಯನ್ನ ಗುರುತಿಸ್ಬಿಟ್ಟು ಹೊಸ ಪ್ರಯತ್ನವನ್ನ ಮಾಡೋದಲ್ಲ, ಅದನ್ನ ನಮ್ಮ ಮಕ್ಕಳು ನೋಡ್ತಾರೆ. ನೋಡ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಇನ್ ಕೇಸ್ ಆಫ್ ಫೇಲ್ಯೂರ್ಸ್ ಅಂದ್ರೆ ವೈಫಲ್ಯತೆ ಆದಾಗ, ಅವರಿಗೆ ತೊಂದರೆ ಆದಾಗ ಖಂಡಿತ ಹೊಸ ಪ್ರಯತ್ನವನ್ನ ಮಾಡುವಂತ ಹುರುಪನ್ನ ನಾವು ಮಕ್ಕಳಿಗೆ ಕೊಡ್ತಾ ಹೋಗ್ಬೋದು. ಈ ಸಹಾನುಭೂತಿ ಸಹಾಯ ಮಾಡುವಿಕೆ ನಮ್ಮಿಂದಲೇ ಬರ್ಬೇಕು.
1: ಹೌದು, ಒಂದು ನಿಜವಾದ ನಿದರ್ಶನದ ಮೂಲಕ ಮಕ್ಕಳ ಮನೋಭಾವನೆ ಹೇಗೆ ಕಾಣಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಮೇಡಮ್. ಹಾಗೇನೆ ಮೇಡಮ್, ಈಗ ಮಕ್ಕಳಲ್ಲಿ ನೋಡೋದಾದ್ರೆ ಅತಿ ಹೆಚ್ಚು ತಪ್ಪುಗಳನ್ನ ಮಕ್ಕಳು ಮಾಡ್ತಾನೆ ಇರ್ತಾರೆ. ಹಾಗೆ ನೋಡೋಕೋದ್ರೆ ಅದು ಕಲಿಯೋ ಮನಸ್ಥಿತಿ ಆಗಿರುತ್ತೆ. ಹಾಗಿದ್ರೆ ಮಕ್ಕಳ ತಪ್ಪುಗಳನ್ನ ತಿದ್ದುವ ಸರಿಯಾದ ವಿಧಾನ ಅಂದ್ರೆ ಯಾವ್ದು ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತ, ಅದಕ್ಕೂ ಕೂಡ ಉತ್ತರ ನಮ್ಮ ನಡವಳಿಕೆಗಳೇನೆ. ವಿಧಾನಗಳು ಬಹಳ ಮೃದುವಾಗಿರ್ಬೇಕು, ಮತ್ತೆ ವಿವೇಚನೆ ಪೂರ್ತವಾದಂತಹ ನಡವಳಿಕೆ ಆಗಿರ್ಬೇಕು, ಮತ್ತೆ ಒರಟಾಗಿ ಯಾವ್ದು ಇರಬಾರ್ದು. ತಪ್ಪುಗಳನ್ನ ಸರಿಪಡಿಸುವ ಮುನ್ನ ಸಂಪರ್ಕ ಸಾಧಿಸಿ ಅಂತ ಹೇಳಿ ಮನೋವಿಜ್ಞಾನ ಹೇಳುತ್ತೆ. ಅಂದ್ರೆ ತಪ್ಪು ಮಾಡಿದ ಮಗುಗೆ ತುಂಬಾನೇ ಹೆದರಿಕೆ ಇರುತ್ತೆ, ಅಂಜಿಕೆ ಇರುತ್ತೆ, ನಾಚಿಕೆ ಇರುತ್ತೆ, ಸಂಕೋಚ ಇರುತ್ತೆ. ಇದನ್ನೆಲ್ಲ ಮೊದಲು ಹೋಗ್ಲಾಡ್ಸ್ಬೇಕು. ಹೇಗೆ? ಆ ಮಗುವಿನ ಪಕ್ಕ ಆರಾಮಾಗಿ ಕೂತ್ಕೋಬೇಕು, ಸಾಧ್ಯ ಆದ್ರೆ ಭುಜ ತಾಗಿಸಿ ಕೂತ್ಕೋಬೇಕು, ಇನ್ನೂ ಸಾಧ್ಯ ಆಗೋದಾದ್ರೆ ಅದರ ಭುಜವನ್ನ ಬಳಸಿ ಕೂತ್ಕೋಬೇಕು, ಅಥವಾ ತಲೆಯನ್ನ ನೇವರಿಸಿ ಆ ಮಗುವನ್ನ ದೃಷ್ಟಿ ಸಂಪರ್ಕಿಸ್ಬೇಕು. ಅದಾದ ನಂತರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದನ್ನ ಯಾಕಂಗ ಆಯ್ತು ಅನ್ನೋವಂಥದ್ದನ್ನ ವಿವರಿಸ್ತಾ ಹೀಗಾಗಿತ್ತಿದ್ರೆ ಚೆನ್ನಾಗಿತ್ತು ಸಲಹೆಗಳನ್ನ ಕೊಡ್ಬೇಕು. ಆಗ ಮಗುಗೇನಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕಾನೂನನ್ನ ನಾವು ತರಬೇಕು, ನಿಯಮವನ್ನ ತರಬೇಕು. ಸಂಬಂಧ ಮೊದಲಾಗಬೇಕಿತ್ತು, ನಿಯಮಕ್ಕಿಂತ ಸಂಬಂಧ ಮೊದಲಾಗಬೇಕು. ಆಗ ಮಗುವನ್ನ ಗ್ರಹಿಸ್ಲಿಕ್ಕೂ ಕೂಡ ಸಾಧ್ಯ ಆಗತ್ತೆ, ತಪ್ಪನ್ನ ನಾವು ಅರ್ಥ ಮಾಡಿಸ್ಲಿಕ್ಕೂ ಕೂಡ ಸಾಧ್ಯ ಆಗತ್ತೆ. ನಾವು ಬೈದ್ಬಿಟ್ರೆ ಏನಾಗ್ಬಿಡುತ್ತೆ, ಮಗು ರೆಬಲ್ ಆಗ್ಬಿಡ್ಬೋದು, ಅಥವಾ ಅಹಂಕಾರವನ್ನ ಬೆಳೆಸ್ಕೊಳ್ಬಿಡ್ಬೋದು, ಅಥವಾ ಹಿಂಜರಿಕೆಯಿಂದ ಮುಂದಕ್ಕೆ ಹೋಗದೆ ಇರುವಂತಹ ಅವಕಾಶಗಳು ಕೂಡ ಇರ್ತದೆ. ಸೊ ಹಾಗಾಗಿ ಮಗುವಿನ ವರ್ತನೆಯ ಮೇಲೆ ಗಮನವಿರಬೇಕೇ ಹೊರತು ಮಗುವಿನ ಮೇಲಲ್ಲ, ಇದು ನಾವು ಗಮನಿಸ್ಬೇಕು. ಏನಾದ್ರೂ ಹೊಡೆದಾಕ್ಬಿಟ್ರೆ, ಏನಾದ್ರು ಚೆಲ್ಬಿಟ್ಟಾಗ, ಅಯ್ಯೋ ಹೊಡೆದಾಯ್ತು ಹೊಡೆದಾಕ್ಬಿಟ್ಟೆ ಈ ತರದೆಲ್ಲ ಮಾತಾಡಿದ್ರ ಬದಲು, ಅಯ್ಯೋ ಚೆಲ್ಲೋಯ್ತಲ್ಲ ಬಾ ಒಂದ್ ಕೆಲಸ ಮಾಡೋಣ, ಇಬ್ರು ಸೇರ್ಕೊಂಡು ಓಡಿಸ್ಬಿಡೋಣ, ಏ ಬಾ ಪುಟ್ಟ ಇದನ್ನೆಲ್ಲ ಎತ್ತಿಟ್ಬಿಡೋಣ. ಬಹಳ ಎಚ್ಚರಿಕೆಯಿಂದ ಎತ್ತಿಟ್ಟಾಗ ಏನಾಗುತ್ತಂದ್ರೆ, ಮಗು ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಹೇಳಿ ಅನ್ಕೊಂಡು ಮುಂದಕ್ಕೆ ಅದು ಮಾಡದಿರುವಂತದ್ದು ಕಲ್ತ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಈಗ ಯಾರ ಜೊತೆನಲ್ಲೂ ಒಡೆದಾಡ್ಬಿಟ್ಟಿರುತ್ತೆ, ಯಾರಿಗಾದ್ರು ಕೈ ಎತ್ತು ಬಿಡುತ್ತೆ ಅಂತ ಇಟ್ಕೊಳ್ಳಿ. ಆಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬೇರೆ ಟೀಚರ್ಸ್ ಹಿಂಗಾಗೋಯ್ತ ಹಂಗ್ ಮಾಡ್ಬಿಟ್ರ, ಅಥವಾ ಪೇರೆಂಟ್ಸ್ ನೀನೋ ನೋಡಿಬೇಕಿತ್ತು ಈ ತರ ಹೇಳಿದ್ರು ಬದ್ಲು, ಕೈ ಇರೋದು ಪುಟ ಒಳ್ಳೆ ಕೆಲಸ ಮಾಡೋದಕ್ಕೆ, ಕೈ ಎತ್ತೋದಕ್ಕಲ್ಲ. ಈ ರೀತಿಯ ತಿಳುವಳಿಕೆಯನ್ನ ಯಾವ ಪೋಷಕರು ಹೇಳ್ತಾರೋ, ಯಾವ ಟೀಚರ್ಸ್ ಹೇಳ್ತಾರೋ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮಗು ತನ್ನನ್ನ ತಾನು ತಿದ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಮತ್ತೆ ಶಾಲೆಯ ಮನೆ ಕೆಲಸವನ್ನ ಮಾಡದೆ ಇದ್ದಾಗ, ಇನ್ನೂ ಮಾಡಿಲ್ಲ, ಯಾಕೆ ಮಾಡಿಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ರು ಬದ್ಲು, ತೊಂದ್ರೆ ಇಲ್ಲ, ಸಮಯ ಆಗಿರ್ಲಿಲ್ಲ, ಇನ್ನೂ ಇದೆ, ಮತ್ತೆ ಅದನ್ನ ಹೇಗ್ ಮಾಡ್ಕೊಳ್ತೀಯ ಯೋಚನೆ ಮಾಡು ಅಂತ ಹೇಳಿ ಹೇಳಿ ತೊಡಗಿಸ್ಬೇಕೇ ಹೊರತು, ಸೋಮಾರಿ ನೀನ್ ಮಾಡಿಲ್ಲ ಈ ತರದನ್ನ ನಾವು ಹೇಳ್ಬಾರ್ದು. ಇನ್ನೂ ಮುಂದುವರೆದು ಮಗುವಿನ ಜೊತೆ ಕೂತ್ಕೊಂಡ್ವಿ, ಅದು ಓದಬೇಕಾದ್ರೆ ಅವರು ಓದೋದು, ಅದೇನಾದ್ರು ಬರೀತಾ ಇದ್ರೆ ಇವರು ಏನಾದ್ರು ಒಂದು ಬರೆಯುವಂತದ್ದು, ಈ ತರದನ್ನ ಮಾಡುವಾಗ ಖಂಡಿತ ಅವರಲ್ಲಿ ನಾವು ತಿದ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಡ್ತಾ ಹೋಗ್ಬೇಕು. ಮತ್ತೆ ಮಗುವಿನಲ್ಲಿ ವರ್ತನೆ ಬದಲಾವಣೆ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಆಟಿಕೆಯನ್ನ ಕಿತ್ಕೊಂಡ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಒಂದೇ ಒಂದಿತ್ತು, ಕಿತ್ಕೊಳ್ಳೋದ್ರ ಬದಲು ನೀನೊಂದ್ 5 ನಿಮಿಷ ಅವ್ರೊಂದ್ 5 ನಿಮಿಷ ಆಡ್ಬೋದಾ ಅಂತ ಹೇಳಿ. ಮತ್ತೆ ಸಾಕಷ್ಟು ಶಾಲೆಗಳಲ್ಲಿ ಸಣ್ಣ ಪುಟ್ಟ ವಸ್ತುಗಳನ್ನ ಮಕ್ಳು ಕದ್ದು ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಈಗ ಪೆನ್ಸಿಲ್ ರಬ್ಬರ್ ಈ ತರದ ಏನ್ ಮಾಡ್ಬೋದು, ಶಾಲೆನಲ್ಲಿ ಒಂದು ಬಾಕ್ಸ್ ನಲ್ಲಿ ಪೆನ್ಸಿಲ್ ಇದು ಯಾರು ಬೇಕಾದ್ರೂ ತಗೊಳ್ಳಿ.
1: ಹೌದು,
0: ಈ ತರದನ್ನ ಇಡ್ಬೇಕಾದ್ರೆ ಏನ್ ಮಾಡ್ತದೆ, ವಸ್ತುಗಳು ತಾನಾಗೆ ಲಭ್ಯ ಆಗತ್ತೆ ಅಂತಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಕದಿಯೋಕ್ ಹೋಗೋದಿಲ್ಲ. ಮತ್ತೆ ಕೆಲವು ಮಕ್ಕಳು ಹಠ ಮಾಡಿ ಒಡೆದಾಕೋದು, ಆಟಿಕೆಗಳನ್ನ ಒಡೆದಾಕ್ಬಿಡುದು, ಎಷ್ಟು ಬಿಡುದು ಹಿಂಗ್ ಮಾಡ್ಬಿಡ್ತಾರೆ. ಅವಾಗ ನಾವೇನ್ ಮಾಡ್ಬೇಕಂತಂದ್ರೆ, ಚೆನ್ನಾಗಿ ನೋಡ್ಕೋಬೇಕಿತ್ತು, ಮೃದುವಾಗಿ ತಿಳಿಸ್ಕೊಳ್ಳಿ, ನೋಡು ಒಡೆದೋಯ್ತಲ್ವಾ ಈಗೇನ್ ಮಾಡೋದು

0: ನೀನು ಚೆನ್ನಾಗಿಟ್ಕೊಳ್ತೀನಿ ಅಂತ ಅನ್ನೋವರೆಗೂ ನಾನು ತಂದು ಕೊಡಲ್ಲ. ಮಗು ಕಾಯ್ಬೇಕು, ನನಗೆ ಬೇಕಾದ್ದು ಸಿಗೋದನ್ನ ಕಾಯ್ಬೇಕು. ಮತ್ತೆ ತಪ್ಪಾದಾಗ ಮಗುವಿನ ರಚನಾತ್ಮಕವಾದ ಚಿಂತನೆಗೆ ತೊಡಗಿಸ್ಬೇಕು ಅಂತ ಹೇಳಿ ಹೇಳ್ತೀವಿ. ಹೇಗಾಯ್ತು, ನಿನಗೆ ಏನ್ ಅನ್ನಿಸ್ತು, ಈ ತಪ್ಪನ್ನ ಹೇಗ್ ಸರಿ ಮಾಡೋದು, ನೀನೆಷ್ಟ್ ತಪ್ಪು ಮಾಡಿದ್ಯಾ, ಈ ತರದ ಪ್ರಶ್ನೆಗಳನ್ನ ಅವರಿಗೆ ನೋವು ಆಗದಂತೆ ಕೇಳ್ತಾ ಹೋಗ್ಬೇಕು. ಆದ್ರೆ ಏನೆಲ್ಲ ನಿಯಂತ್ರಿಸ್ಬೇಕು ಅಂತ ಹೇಳಿದ್ರೆ, ತಪ್ಪಾದಾಗ ನಗೋದಾಗ್ಬೋದು, ನಿಂದನೆ ಮಾಡುವಂತದ್ದಾಗ್ಬೋದು, ಕೋಪ ಮಾಡ್ಕೊಳ್ಳುವಂತದ್ದಾಗ್ಬೋದು, ಅಥವಾ ಅತಿಯಾಗಿ ಪ್ರತಿಕ್ರಿಯಿಸ್ಬಿಡುವಂಥದ್ದು, ಮಾತಾಡ್ಸ್ದೆ ಹೋಗ್ಬಿಡುವಂಥದ್ದು, ಈ ತರದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಏನ್ ಹೇಳುತ್ತೆ ಮನೋವಿಜ್ಞಾನ ಅಂದ್ರೆ, ಮಕ್ಕಳ ಒಳಧ್ವನಿಗೆ ನಾವು ಧ್ವನಿ ಆಗ್ಬೇಕಂತೆ.
1: ಹೌದು ಮೇಡಮ್.
0: ಒಳಿತಿಗಾಗಿ ತುಡಿಯುವಂತಹ ತಳ್ಳನ ಮಗುವಿನಲ್ಲಾಗ್ಬೇಕಿತ್ತು ಅಂದ್ರೆ, ಅಯ್ಯೋ ಹೊಡೆದ್ಬಿಡ್ತಾರೆ ಮಾಡಿಬಿಡ್ತಾರೆ ಈ ತರ ಯೋಚನೆಗಿಂತ, ಅಯ್ಯೋ ನಾನ್ ಹಿಂಗ್ ನಡ್ಕೊಂಡಿದ್ರೆ ನಮ್ಮ ಅಪ್ಪ ಅಮ್ಮ ಹಂಗೆ ಬೇಸರ ಆಗ್ಬಿಡ್ತಾ ಇತ್ತು ಅನ್ಕೋತಾ ಇದ್ದೆ, ಹಿಂಗ್ ಮಾಡಬಾರ್ದು ಇನ್ಮೇಲೆ, ಈ ತರದ ಯೋಚನೆಗಳಿಗೆ ಅವರು ಮುಕ್ತವಾಗಿ ಬರಬೇಕು. ಹಾಗಾಗಿ ಸರಿಪಡಿಸುವಿಕೆ, ಮಗು ಮುಂದೆ ತನ್ನ ತಪ್ಪುಗಳನ್ನ ತಿದ್ದುಕೊಂಡು ವರ್ತನೆಗಳನ್ನ ಉತ್ತಮ ಪಡಿಸಿಕೊಳ್ಳಿಕ್ಕೆ ಅನುಗುಣವಾಗುವಂತ ಸನ್ನಿವೇಶವನ್ನ ಮುಕ್ತವಾಗಿ ಸೃಷ್ಟಿ ಮಾಡ್ತಾರೆ.
1: ಹೌದು ಮೇಡಮ್. ಮ್ಯಾಮ್, ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಮೇಡಮ್, ಇದುವರೆಗೂ ಹೇಳಿದ್ರಿ ಪೋಷಕರು ಹೇಗೆ ಮಕ್ಕಳ ಮುಂದೆ ನಡ್ಕೋಬೇಕು, ಹೇಗೆ ಮಕ್ಕಳಿಗೆ ತಿಳುವಳಿಕೆಯನ್ನ ಹೇಳ್ಬೇಕು ಅಂತ ಹೇಳಿದ್ರಿ. ಹಾಗೆ ಒಂದಿಷ್ಟು ಮನೋವಿಜ್ಞಾನದ ಬಗ್ಗೆ ಕೆಲವು ವಿಷಯಗಳನ್ನ ನಮ್ಮ ಹತ್ರ ಹಂಚ್ಕೊಂಡ್ರಿ ಮೇಡಮ್. ಹಾಗೇನೆ ನೋಡಕ್ ಹೋದ್ರೆ, ಈಗ ನೈತಿಕ ಶಿಕ್ಷಣವು ಮಕ್ಕಳ ಭವಿಷ್ಯವನ್ನ ಹೇಗೆ ರೂಪಿಸುತ್ತೆ ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತ. ಯಾಕೆಂತಂದ್ರೆ, ನೈತಿಕತೆ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ಕಾರ್ಯಾತ್ಮಕ ವ್ಯವಸ್ಥೆ ಅಂತ ನಾವು ಮನೋವಿಜ್ಞಾನದಲ್ಲಿ ಕಲಿತೀವಿ. ಯಾಕಂತ ಹೇಳಿದ್ರೆ, ಜೀವನದ ಪ್ರತಿ ಹಂತವನ್ನ ಇದು ಪ್ರಭಾವಿಸುತ್ತೆ, ಮತ್ತೆ ಅವರ ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಈಗ ಸಂಬಂಧಗಳು ಮತ್ತೆ ನಂಬಿಕೆಗಳು, ಹಿರಿಯರೊಂದಿಗೆ ಹೇಗಿರ್ಬೇಕು, ಸ್ನೇಹಿತರೊಂದಿಗೆ ಹೇಗಿರ್ಬೇಕು, ಪ್ರಾಮಾಣಿಕತೆ ಹೇಗಿರ್ಬೇಕು, ಇವುಗಳನ್ನೆಲ್ಲ ಹೇಳ್ತಾ ಹೋಗ್ತದೆ. ಮತ್ತೆ ನೈತಿಕತೆಗೆ, ಅಭಿವೃದ್ಧಿಗೆ, ಸಮಗ್ರತೆ, ಜವಾಬ್ದಾರಿಯುತ ನಡವಳಿಕೆವಾಗಿ ಇರುವಂತದ್ದು ಭವಿಷ್ಯದಲ್ಲಿ ವೃತ್ತಿ ಸಾಧನೆಗೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನೈತಿಕ ಮೌಲ್ಯಗಳಿದ್ರೆ ಯಾವುದೇ ವ್ಯಕ್ತಿ 85% ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಹಾರ್ವರ್ಡ್ ಸಂಶೋಧನೆ ಹೇಳುತ್ತೆ. ಒತ್ತಡದಲ್ಲಿ ಹೇಗೆ ಸೂಕ್ತ ನಿರ್ಧಾರಗಳನ್ನ ತಕೊಳ್ಬೇಕು ಅನ್ನೋವಂಥದ್ದಕ್ಕೆ ಕೂಡ ಇದು ಕಾರಣ ಆಗುತ್ತೆ. ಮತ್ತೆ ಮಾನಸಿಕ ಆರೋಗ್ಯ ಮತ್ತೆ ಸ್ವಗೌರವ, ಇವುಗಳನ್ನ ರೂಢಿಸ್ಕೊಳ್ಲಿಕ್ಕೂ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಮತ್ತೆ ಸಮಾಜಕ್ಕೆ ಕೊಡುಗೆ ನೀಡೋದ್ರಲ್ಲಿ ಕೂಡ ಆಲೋಚನಾಯುತವಾದ ನಡವಳಿಕೆ, ಅಸಮಾನತೆ ಹೋಗಲಾಡಿಸುವಿಕೆ, ಸ್ವಯಂ ಚಿಂತನೆ ಮತ್ತೆ ನೈತಿಕ ಹೊಣೆಗಾರಿಕೆ ಉಳ್ಳಂತಹ ವ್ಯಕ್ತಿಯನ್ನ ರೂಪಿಸ್ಲಿಕ್ಕೆ ನೈತಿಕ ಮೌಲ್ಯಗಳು ಕೂಡ ಕಾರಣ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ತಪ್ಪುಗಳನ್ನ ಯಾರು ಒಪ್ತಾರೋ, ಅನುಭವಗಳನ್ನ ಯಾರು ಹಂಚ್ಕೊಳ್ತಾರೋ, ಇತರರ ಬಗ್ಗೆ ಚಿಂತಿಸ್ತಾರೋ, ಮೌಲ್ಯಬದ್ಧತೆ ಇರುತ್ತೋ, ಅವರೆಲ್ಲ ಬಹುದೊಡ್ಡ ಎತ್ತರದ ವ್ಯಕ್ತಿಗಳಾಗ್ತಾರೆ ಅಂತ ಹೇಳಿ ಮನೋವಿಜ್ಞಾನ ಹೇಳುತ್ತೆ. ನೈತಿಕ ಮೌಲ್ಯಗಳು ಉತ್ತಮ ಜೀವನದ ಮೂಲ ಆಧಾರ ಸ್ತಂಭಗಳು ಅಥವಾ ವ್ಯಕ್ತಿತ್ವ ನಿರ್ಮಾಣದ ಮೂಲ ಆಕರಗಳು ಅಂತ ನಾವು ಹೇಳ್ಬೋದಪ್ಪ.
1: ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದಕ್ಕೆ ಖಂಡಿತ ಧನ್ಯವಾದ.
1: ಮನೆ ಮತ್ತು ಶಾಲೆ ಎರಡು ಸೇರಿ ಮಕ್ಕಳಲ್ಲಿ ಸತ್ಯ, ನಿಷ್ಠೆ, ಗೌರವ, ಶಿಸ್ತು ಮತ್ತು ಮಾನವೀಯತೆಯನ್ನು ಬೆಳೆಸಿದರೆ ಮಕ್ಕಳು ಉತ್ತಮ ನಾಗರಿಕರಾಗಿ ಬೆಳೆಯುತ್ತಾರೆ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೆ, ಇದುವರೆಗೂ ಮನಿ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ವಿಷಯದ ಕುರಿತು ಮಂಡ್ಯ ಶಂಕರಗೌಡ ಕಾಲೇಜ್ ಆಫ್ ಎಜುಕೇಷನ್ನ ಪ್ರಾಂಶುಪಾಲರಾದ ಡಾಕ್ಟರ್ ವಿ ಡಿ ಸುವರ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಕೇಳಿದಿರಿ. ನಮ್ಮ ಜನಧ್ವನಿಯಿಂದ

0: ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 72 ಕುರಿತು ಎಸ್ವಿಪೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿಜಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ಗಗನ ತಲೆ ನವಿರಾಗೆ,
5: ಗಗನ ತಲೆ ನವಿರಾಗೆ,
4: ಪೆರೆ ತಾರೆ ಹೂವಾಗೆ,
5: ಪೆರೆ ತಾರೆ ಹೂವಾಗೆ,
4: ಜಗವೆಲ್ಲ ವಪುವಾಗೆ,
5: ಜಗವೆಲ್ಲ ವಪುವಾಗೆ,
4: ಮಾಯೆ ಸತಿಯಾಗೆ,
5: ಮಾಯೆ ಸತಿಯಾಗೆ,
4: ನಗು ನಗುವ ಬೊಬ್ಬಿಡುವ,
5: ನಗು ನಗುವ ಬೊಬ್ಬಿಡುವ,
4: ಜೀವ ತಾಂಡವ ರಸಿಕ,
5: ಜೀವ ತಾಂಡವ ರಸಿಕ,
4: ಭಗವಂತ ಶಿವರುದ್ರ ಮಂಕುತಿಮ್ಮ,
5: ಭಗವಂತ ಶಿವರುದ್ರ ಮಂಕುತಿಮ್ಮ.
3: ಹಿಂದಿನ ಮುಕ್ತಕದಲ್ಲಿ ಸೃಷ್ಟಿಯಲ್ಲಿ ನಾವು ಕಾಣುವಂಥ ಜೀವರಾಶಿಗಳ ನಶ್ವರತೆ ಕ್ಷಣಿಕತೆ ಬಗ್ಗೆ ನಾವು ನೋಡಿದ್ವಿ. ಅಂದರೆ ಹಬೆಗುಳ್ಳೆ ಗಾಳಿಬುಡ್ಡೆಯ ರೀತಿ, ಬೆಲೂನಿನ ರೀತಿ ಬರುತ್ತೆ ಹೋಗುತ್ತೆ. ಹಬೆಗುಳ್ಳೆ ಅದು ಅರಳುತ್ತೆ ಮತ್ತೆ ಒಡೆದು ಹೋಗುತ್ತೆ. ಸೊ ಈ ಥರ ಅದು ನಶ್ವರ ಕ್ಷಣಿಕ ಅನ್ನೋ ರೀತಿಯಲ್ಲಿ ಜೀವದ ವೈವಿಧ್ಯದಲ್ಲಿ ಕಂಡು ಬರುವಂಥದ್ದನ್ನು ತೋರಿಸಿದ್ವಿ. ಅದು ಯಾವುದರಿಂದ ಬರುತ್ತೆ ಅನ್ನೋದನ್ನು ನಾವು ಆಲೋಚನೆ ಮಾಡಿದ್ವಿ. ಅದಕ್ಕೂ ಕೂಡ ಹೇಳಿದರು ನಭದ ಬಯಲೊಳ್ ಅನಂತ, ಅನಂತದಿಂದ ಬಂದದ್ದು ಅಂತ. ಸೊ ಈ ಅನಂತದ ಒಂದು ಪರಿಕಲ್ಪನೆಯನ್ನು ಮುಂದಿನ 3 ಮುಕ್ತಕಗಳಲ್ಲಿ ಡಿ ವಿ ಜಿಯವರು ನಮಗೆ ಕೊಡ್ತಾರೆ. ಅದರಲ್ಲಿ ಮೊದಲನೆಯ ಮುಕ್ತಕ ಇದು ಅಂತ ನಾವು ತಗೊಳ್ಬಹುದು. ಸೊ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಆಲೋಚನೆ ಮಾಡಿದರೆ ಆ ವ್ಯಕ್ತಿಗೆ ಪರಿಕಲ್ಪನೆ ಹೇಗಿರುತ್ತೆ? ಒಬ್ಬ ಮನುಷ್ಯ ಇರ್ತಾನೆ ಅಂದರೆ ಅವನಿಗೊಂದು ತಲೆ ಇರುತ್ತೆ, ತಲೆಯಲ್ಲಿ ಕೂದಲಿರುತ್ತೆ, ಬಾಡಿ. ಸೊ ಈ ಥರ ಒಂದು ಇರುತ್ತೆ ಅಂತ. ಸೊ ನಮ್ಮ ಪರಂಪರೆಯಲ್ಲಿ ಮತ್ತು ಬಹುತೇಕ ಎಲ್ಲ ಪರಂಪರೆಗಳಲ್ಲೂ ಕೂಡ ನಾವು ಯಾವ ಶಕ್ತಿಯನ್ನು ಸೃಷ್ಟಿಕರ್ತ ಅಂತ ಕರೆದಿದ್ದೀವೋ ಆ ಸೃಷ್ಟಿಕರ್ತನಿಗೂ ಮನುಷ್ಯನ ರೂಪವನ್ನೇ ಕೊಟ್ಟಿದ್ದಾರೆ, ಮನುಷ್ಯನ ರೂಪ. ಸೊ ಹಾಗೆ ವಿರಾಟ್ ಪುರುಷ, ವಿಶ್ವ ಪುರುಷ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅವನ ಒಂದು ಆಕಾರ ಹೇಗಿರಬಹುದು ಅನ್ನುವಂಥ ಕಲ್ಪನೆಯಲ್ಲಿ ಗಗನ ಅಂದರೆ ಆಕಾಶ, ಅದೇನಪ್ಪ ಅಂತಂದರೆ ಅದೇ ತಲೆಯ ಕೂದಲಂತೆ. ಆಕಾಶವೇ ತಲೆ, ಅಲ್ಲಿ ಕೂದಲೆಲ್ಲ ಇದೆ. ನಮ್ಮಲ್ಲಿ ತಲೆ ಕೂದಲು ನಾವು ನೀಟಾಗಿ ಬಾಚಿಕೊಳ್ತಾರೆ, ಹೆಣ್ಮಕ್ಕಳು ಹೂಗು ಇವೆಲ್ಲ ಮುಡ್ಕೋತಾರೆ. ಹಾಗೆ ಆ ಕೂದಲಿಗೆ ಮುಡಿಸಿದಂತಹ ಕೆಲವು ಹೂವುಗಳು ಕೂಡ ಇದೆಯಂತೆ. ಅದೇನು? ಪೆರೆ ಮತ್ತು ತಾರೆ. ಪೆರೆ ಅಂದರೆ ಚಂದ್ರ, ತಾರೆ ಅಂದರೆ ನಕ್ಷತ್ರಗಳು. ಸೊ ಹೀಗೆ ಒಬ್ಬ ವಿರಾಟ್ ಪುರುಷನನ್ನು ನಾವು ಪರಿಕಲ್ಪನೆ ಮಾಡಿಕೊಳ್ಳೋಣ. ಅದು ಹೇಗಪ್ಪ ಅಂದರೆ ಆ ವ್ಯಕ್ತಿ ನಿಂತಿದ್ದಾನೆ, ಅಲ್ಲಿ ಮೇಲೆ ಅವನ ತಲೆ ಇದೆ, ಆ ತಲೆಯಲ್ಲೆಲ್ಲ ಕೂದಲು ಇದೆಲ್ಲ ಇದೆ. ಸೊ ಅದು ಆಕಾಶ. ಆ ಆಕಾಶದಲ್ಲಿ ಅಲಂಕಾರಕ್ಕಾಗಿ ಮುಡಿಸಿರೋಂಥ ಕೆಲವು ಹೂವುಗಳು ಕೂಡ ಕಾಣಿಸ್ತಾ ಇವೆ. ಅವು ಏನು? ಅವು ನಕ್ಷತ್ರ ಚಂದ್ರಗಳು. ಸೊ ಇವೆಲ್ಲ ಅಲ್ಲಿ ಮೇಲೆ ಕಾಣ್ತಾ ಇದೆ. ಜಗವೆಲ್ಲ ವಪುವಾಗೆ, ವಪು ಅಂದರೆ ದೇಹ, ಇಡೀ ಜಗತ್ತೇ ಆ ವಿರಾಟ್ ಪುರುಷನ ದೇಹ. ಸೊ ಈಗ ನಮಗೆ ಒಬ್ಬ ವ್ಯಕ್ತಿ ಸಿಕ್ಕಿದ, ಹೇಗಿದೆ ಅವನು, ಅವನ ದೇಹ ಇಡೀ ಜಗತ್ತು, ಅವನ ತಲೆಯಲ್ಲಿ ಆಕಾಶ, ಅವನ ನೀಟಾಗಿ ಕೂದಲು ಬಾಚಿಕೊಂಡು ಎಲ್ಲ ಅಲಂಕಾರಕ್ಕೆ ಏನೇನೋ ಮುಡ್ಕೊಂಡಿದ್ದಾನೆ. ಸೊ ಇಂಥ ಒಬ್ಬ ಒಳ್ಳೆಯ ಸ್ಫುರದ್ರೂಪಿ ತರುಣ ಇದ್ದಾನೆ ಅಂತಂದರೆ ನಾವು ಸಾಧಾರಣವಾಗಿ ಮನುಷ್ಯ ಏನು ಯೋಚನೆ ಮಾಡ್ತೀವಿ? ಒಂದು ಮದುವೆ ಆಗಬೇಕು ಅವನಿಗೆ ಅಂತ. ಸೊ ಹಾಗೆ ಈ ವಿರಾಟ್ ಪುರುಷನಿಗೆ ಒಬ್ಬ ಸತಿ ಇದ್ದಾಳಂತೆ, ಒಬ್ಬಳು ಹೆಂಡತಿ. ಆ ಹೆಂಡತಿ ಯಾರು ಅಂದರೆ ಅದೇ ಮಾಯೆ, ಆಕೆನೆ ಮಾಯೆ. ಸೊ ಈ ಜೀವದಲ್ಲಿ, ಜೀವ ರೂಪದಲ್ಲಿ ಚೈತನ್ಯವಾಗಿ ಕ್ಷಣಿಕತೆ ನಶ್ವರತೆ ಇದನ್ನೆಲ್ಲ ಪ್ರಕಟ ಮಾಡ್ತಾ ಇರುವಂತಹ ಶಕ್ತಿ ಏನಿದೆ

0: ಮಾಡ್ತೀಯೋ ಅದು ಮಾಯೆ. ಸೊ ಹಾಗೆ ವಿರಾಟ್ ಪುರುಷ ಮತ್ತು ಅವನ ಸತಿ ಮಾಯೆ, ಪ್ರಕೃತಿ ಮತ್ತು ಪುರುಷ, ಇವೆರಡರ ಒಂದು ಪ್ರಕಟಣೆ ನಮಗೆ ಇಲ್ಲಿ ಹೊರಗಡೆ ಎಲ್ಲ ಕಾಣ್ತಾ ಇದೆ. ಈ ಒಂದು ಕಾಣಿಕೆ ಕಾಣಿಸ್ತಾ ಇರೋದು ಒಂದು ಕಡೆ, ಆದರೆ ಅಲ್ಲಿ ಅನುಭವವೂ ಕೂಡ ಇದೆ ಅಂತ ನಮ್ಮ ವೈಯಕ್ತಿಕ ಅನುಭವಗಳನ್ನು ಭಗವಂತನ ಮೇಲೂ ಕೂಡ ಆರೋಪಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ ಯಾವಾಗಲೂ ಅಷ್ಟೆ. ಈಗ ಶಿವನಿಗೆ ಗಿರಿಜೆಯ ಜೊತೆ ಮದುವೆ ಮಾಡ್ತೀವಿ, ರಾಮನಿಗೆ ಸೀತೆಯ ಜೊತೆ ಮದುವೆ ಮಾಡ್ತೀವಿ. ಸೊ ಹೀಗೆ ಅದನ್ನು ನಮ್ಮ ಸಂಸಾರದ ಎಲ್ಲ ತಾಪತ್ರಯಗಳನ್ನು ಅವರಿಗೂ ಕೂಡ ನಾವು ಕೊಡ್ತೀವಿ. ಅದೂ ಕೂಡ ಭಗವಂತನ ಲೀಲೆ, ಅದೂ ಕೂಡ ಭಗವಂತನ ಒಂದು ಪ್ರತಿರೂಪ ಅಥವಾ ಪ್ರಕಟಣೆ ಅಂತ. ಸೊ ಅದು ಹೇಗೆ, ಈ ವಿರಾಟ್ ಪುರುಷ ಮತ್ತು ಅವನ ಸತಿ ಮಾಯೆ ಹೇಗೆ ಪ್ರಕಟವಾಗ್ತಾರೆ ಅಂದರೆ, ನಗು ನಗುವ ಬೊಬ್ಬಿಡುವ. ಕೆಲವು ಸರ್ತಿ ಬಹಳ ಸಂತೋಷದಲ್ಲಿ ಖುಷಿಯಲ್ಲಿ ನಾವು ನಗ್ತಾ ಇರ್ತೀವಿ, ಕೆಲವು ಸರ್ತಿ ಏನೋ ತೊಂದರೆ, ಆರ್ತನಾದ ಕಷ್ಟಗಳು ಇವೆಲ್ಲ ನಮಗೆ ಬರ್ತಾ ಇರುತ್ತೆ. ಸೊ ಹಾಗೆ ಭಗವಂತನ ಒಂದು ಅಸ್ತಿತ್ವದಲ್ಲೂ ಕೂಡ ಆ ರೀತಿಯ ಏರು ಪೇರುಗಳು ಕಾಣಿಸ್ತಾ ಇರ್ತವೆ. ನಾವು ಯಾಕೆ ನಗ್ತೀವಿ, ನಮಗೆ ಸಂತೋಷವಾದಾಗ ನಾವು ನಗ್ತೀವಿ. ನಾವು ನಗ್ತಾ ಇದ್ದೀವಿ ಅಂತಂದರೆ ನಮಗೆ ಸಂತೋಷ ಆಗಿದೆ ಅಂತ ಅರ್ಥ. ನಾವು ಯಾವಾಗ ಅಳ್ತೀವಿ, ನಮಗೆ ಯಾವುದೋ ಬೇಜಾರಾಗಿ ಏನೋ ನಮಗೆ ಇಷ್ಟವಿಲ್ಲದ್ದು ನಮಗಾದಾಗ ನಾವು ಅಳ್ತೀವಿ. ಸೊ ಹಾಗೆ ನಮಗೆ ಯಾವಾಗ ಸಂತೋಷವಾಗುತ್ತೋ ಆಗ ನಾವು ಅಂದ್ಕೊಳ್ತೀವಿ ದೇವರು ಕೂಡ ನಗ್ತಾ ಇದ್ದಾನೆ. ಯಾವಾಗಿರ್ಬೋದು, ಈಗ ಉದಾಹರಣೆಗೆ ವಸಂತ ಕಾಲ, ವಸಂತ ಋತುವಿನ ಆರಂಭದಲ್ಲಿ ಒಣಗೋಗಿದ್ದಂಥ ಎಲ್ಲ ಗಿಡ ಮರಗಳು ಚಿಗುರುತ್ತವೆ, ಅದನ್ನು ನೋಡೋದೇ ಒಂದು ಸೌಂದರ್ಯ. ಅದಾಗಿ ಒಂದು ಸ್ವಲ್ಪ ದಿನಕ್ಕೆ ಆ ಹೂವುಗಳು ಅರಳುತ್ತೆ, ಬಣ್ಣ ಬಣ್ಣದ ಹೂವುಗಳು ಎಲ್ಲ ಕಡೆ ರಾರಾಜಿಸ್ತಾ ಇರುತ್ತೆ, ನೋಡಿದ್ರೆ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ನಮಗೆ ಖುಷಿಯಾಗುತ್ತೆ. ಆಗ ನಾವು ಅಂದ್ಕೊಳ್ತೀವಂತೆ ಭಗವಂತ ನಗ್ತಾ ಇದ್ದಾನೆ, ದೇವ್ರು ನಗ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನಾವು ಯಾವಾಗ ಅಳ್ತೀವಿ, ಯಾವಾಗ ನಮಗೆ ಬೇಜಾರಾಗುತ್ತೆ, ನಮಗೇನೋ ಕಷ್ಟ ಬಂದಾಗ. ಸೊ ಹಾಗೆ ಈಗ ಸಪೋಸ್ ವಿಪರೀತ ಬಿಸಿಲಿನ ಝಳ ಅಥವಾ ಬಹಳ ಮಳೆ ಬಂದ್ಬಿಡ್ತಪ್ಪ, ಧಾರಾಕಾರವಾಗಿ ಮಳೆ ಸುಡಿತಿದೆ, ಗುಡುಗು ಮಿಂಚು ಎಲ್ಲ ಹೊಡಿತಾ ಇದೆ ಅಂದಾಗ ನಮಗೆ ಭಯ ಆಗುತ್ತಲ್ಲ, ನಮಗೆ ಬೇಜಾರಾಗುತ್ತಲ್ಲ, ಆಗ ನಾವು ಅಂದ್ಕೊಳ್ತೀವಿ ಭಗವಂತ ಬೊಬ್ಬಿಡ್ತಾ ಇದ್ದಾನೆ. ಸೊ ಹಾಗೆ ನಗುವ ಬೊಬ್ಬಿಡುವ, ಇದರಲ್ಲಿ ನಾವು ದ್ವಂದ್ವವನ್ನು ನೋಡ್ತೀವಿ. ಸೊ ಅದು ಒಂದು ಸ್ಪೆಕ್ಟ್ರಮ್ ಅಂತ ನೋಡಿದ್ರೆ ಅದು ಎಡಗಡೆ ತುದಿ ಒಂದಾದರೆ ಬಲ್ಗಡೆಯ ತುದಿ ಇನ್ನೊಂದು. ಸೊ ಹಾಗೆ ಆ ಜೀವದಲ್ಲಿ ಒಂದು ರೀತಿಯ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಟ ಇದೆ. ಆ ಓಡಾಟ ಹೇಗಿದೆಯಪ್ಪ ಅಂದರೆ ಅದೊಂದು ಡ್ಯಾನ್ಸ್ ಇದ್ದಂಗೆ. ನಾವು ತಾಂಡವ ನೃತ್ಯ ಅಂತ ಕೇಳಿದ್ದೀವಿ, ಪ್ರಳಯ ಆದಾಗ ಈಶ್ವರ ಶಿವ ತಾಂಡವ ನೃತ್ಯ ಮಾಡಿ ಎಲ್ಲವನ್ನು ಸೃಷ್ಟಿಯ ಲಯ ಮಾಡ್ತಾನೆ ಅಂತ ನಮ್ಮ ಕಲ್ಪನೆ. ಸೊ ಹಾಗೆ ಜೀವದ ಸ್ಫುರಣೆಯೂ ಅಲ್ಲಿದೆ, ತಾಂಡವವೂ ಅಲ್ಲಿದೆ. ಇವೆರಡನ್ನು ನೋಡಿ ಬೇಜಾರು ಮಾಡ್ಕೊಳ್ಳಲ್ವಂತೆ ಭಗವಂತ, ಅವನು ರಸಿಕ, ಅದರಲ್ಲಿರುವಂಥ ರಸವನ್ನು ನೋಡಿ ಆನಂದ ಪಡ್ತಾನೆ. ಯಾವುದರಲ್ಲಿ, ನಗೋದರಲ್ಲೂ ರಸ ಇದೆ, ಬೊಬ್ಬಿಡೋದರಲ್ಲೂ ರಸ ಇದೆ, ಅವೆರಡರ ಒಂದು ಸಮತ್ವ ಇದೆ ಅನ್ನುವಂಥದ್ದು ಇಲ್ಲಿ ನಮಗೆ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋದು. ಸೊ ಇದು ಕಾಸ್ಮಿಕ್ ಡ್ಯಾನ್ಸ್ ಅಂದರೆ ಒಂದು ತಾಂಡವ ನೃತ್ಯ. ಯಾವುದ್ರದ್ದು, ಜೀವದ ತಾಂಡವ ನೃತ್ಯ, ಜೀವದ ತಾಂಡವ ನೃತ್ಯ, ಅದು ನಿರಂತರವಾಗಿ ನಡೀತಾ ಇರುತ್ತೆ. ಸೊ ಸೃಷ್ಟಿ ಲಯ ಎರಡೂ ಇದೆ, ಸಂತೋಷ ದುಃಖ ಎರಡೂ ಇದೆ. ಹಾಗಾಗಿ ಆ ಭಗವಂತ ಏನಪ್ಪ ಅಂದರೆ ಶಿವ ಮತ್ತು ರುದ್ರ ಏಕಕಾಲಕ್ಕೆ. ಶಿವ ಅಂದರೆ ಒಳ್ಳೆಯದು ಅಂತ, ಶಿವಂ ಭೂಯಾತ್ ಅಂದರೆ ಒಳ್ಳೆಯದಾಗಲಿ ಅಂತ, ರೌದ್ರ ಅಂತಂದರೆ ಕೋಪ ಬರುವಂಥದ್ದು, ಅದು ನಮ್ಗೆ ಗೊತ್ತು. ಸೊ ಶಿವನೂ ಹೌದು, ರುದ್ರನೂ ಹೌದು, ಪ್ರಪಂಚದಲ್ಲಿ ನಮಗೆ ಎರಡೂ ಕೂಡ ಏಕಕಾಲಕ್ಕೆ ಕಾಣಿಸ್ತಾ ಇರುತ್ತೆ. ಏಕಕಾಲಕ್ಕೆ ಒಳ್ಳೆಯದು, ಏಕಕಾಲಕ್ಕೆ ಕೆಟ್ಟದ್ದು ಕೂಡ ಎರಡೂ ಕಾಣಿಸ್ತಾ ಇರುತ್ತೆ. ಸೊ ಆ ಯೂನಿವರ್ಸ್ಯಾಲಿಟಿ, ಆ ಸಾರ್ವತ್ರಿಕತೆ, ಅದು ಭಗವಂತನ ವಿಶೇಷತೆ. ಮತ್ತು ಆ ಸಾರ್ವತ್ರಿಕೆಯೇ ಅವನಾಗಿರೋದ್ರಿಂದ ಅದರಲ್ಲಿ ಆ ಸಾರ್ವತ್ರಿಕತೆಯಲ್ಲಿಯೇ ಏಕತೆ ಇದೆ. ಸೊ ಈ ಜಗತ್ ಐಕ್ಯ ಯಾವುದ್ರಲ್ಲಿ ನಾವು ಕಾಣಬೇಕು ಅಂದರೆ ಸುಖ ದುಃಖಗಳ ಸಮೀಕರಣದಲ್ಲಿ, ಸಮನ್ವಯದಲ್ಲಿ. ಅದರ ಮೂಲಕ ನಾವು ಜಗತ್ತಿನಲ್ಲಿ ಸಮತ್ವ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಇದರ ತಾತ್ಪರ್ಯ ಅಂತ ಅನ್ಕೋಬೋದು. ಸೊ ಹಾಗೆ ಭಗವಂತ ಈ ಎರಡು ದ್ವಂದ್ವಗಳ ಏಕರೂಪವಾಗಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾನೆ, ಅದನ್ನು ಈ ಮುಕ್ತಕದಲ್ಲಿ ಹೇಳಿದ್ದಾರೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇಹ ಮನಸ್ಸಿನ ಕಾರ್ಯನಿರ್ವಹಣೆ ಪರಿಶೋಧನೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನಿಮಗೆ ಇಷ್ಟವಿಲ್ಲದನ್ನು ನೀವು ನಿಲ್ಲಿಸಲು ಯತ್ನಿಸಿದರೆ ಅದೇ ನಡೆಯುತ್ತದೆ. ಇದು ನಿಮ್ಮ ಮನಸ್ಸಿನ ಸ್ವರೂಪ ಮತ್ತು ಮಾನವ ಮನಸ್ಸಿನ ಸ್ವರೂಪವಾಗಿದೆ. ಯೋಗದ ಇಡೀ ವಿಜ್ಞಾನವಿರುವುದು ನಿಮ್ಮ ದೇಹ ಮತ್ತು ಮನಸ್ಸಿನ ಸ್ವರೂಪವನ್ನು ಅನುಭವಾತ್ಮಕವಾಗಿ ಪರಿಶೋಧಿಸುವ ಬಗ್ಗೆ. ನೀವು ಬೆಳಗ್ಗೆ ಎದ್ದಾಗ ನಿಮ್ಮ ಆಸನಗಳನ್ನು ಮಾಡುವುದು ಪ್ರಪಂಚದಲ್ಲಿ ಹಲವಾರು ಮೂರ್ಖರು ವರ್ಣಿಸುವ ಹಾಗೆ ಮೈ ಬಗ್ಗಿಸುವ ಅಭ್ಯಾಸವೆಂಬ ಕಾರಣಕ್ಕಲ್ಲ. ಹೌದು, ಅದನ್ನು ಮಾಡಲು ನಿಮ್ಮ ಮೈಯನ್ನು ಬಗ್ಗಿಸಬೇಕು. ಆದರೆ ಮೂಲತಃ ಅದು ನಿಮ್ಮ ದೇಹ ಮತ್ತು ಮನಸ್ಸಿನ ಪರಿಶೋಧನೆ. ನಿಮ್ಮ ಜೀವನದಲ್ಲಿನ ಅತಿದೊಡ್ಡ ಸಮಸ್ಯೆ ಇದು. ಭೌತಿಕ ದೇಹ ಮತ್ತು ಮನಸ್ಸು ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಈ ಎರಡು ಆಧಾರ ಪ್ರಾಯವಾದ ಸಾಧನಗಳ ಬಗ್ಗೆ ಯಾವುದೇ ಗ್ರಹಿಕೆ ಇಲ್ಲದೆ ನೀವು ಜೀವಿಸಲು ಪ್ರಯತ್ನಿಸುತ್ತಿರುವುದು. ನಿಮ್ಮ ಜೀವನದಲ್ಲಿ ನೀವೆಷ್ಟು ಸರಾಗವಾಗಿ ಸಾಗುವಿರಿ ಎನ್ನುವುದು ನೀವು ನಿಮ್ಮ ದೇಹ ಮತ್ತು ಮನಸ್ಸನ್ನು ಎಷ್ಟು ಆಳವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಆರಾಮದಾಯಕವಾದ ಪ್ರಯಾಣಕ್ಕಾಗಿ ವಾಹನವು ಉತ್ತಮವಾಗಿರಬೇಕು ಮತ್ತು ಅದು ಹೇಗೆ ವರ್ತಿಸುತ್ತದೆ, ಅದೇನು ಮಾಡುತ್ತದೆ, ಯಾಕದನ್ನು ಮಾಡುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಿರಬೇಕು. ಇದು ಜ್ಞಾನೋದಯವಲ್ಲ. ನೀವು ಅಜ್ಞಾನದ ಜೀವನವನ್ನು ನಡೆಸಬೇಕಿದ್ದರೂ ಇದು ಅವಶ್ಯಕ. ಅಜ್ಞಾನವೇ ಆನಂದ ಎಂದು ಹಿಂದೆ ಹೇಳುತ್ತಿದ್ದರು. ಇದು ನಿಜವಾಗಿದ್ದಲ್ಲಿ ಪ್ರಪಂಚ ಈಗಾಗಲೇ ಆನಂದದಲ್ಲಿ ತೇಲಾಡುತ್ತಿರಬೇಕಿತ್ತು. ಅಜ್ಞಾನವೇ ಆನಂದ ಎಂದುಕೊಂಡಿರುವ ಕಾರಣಕ್ಕೆ ನೀವು ಅಜ್ಞಾನದಿಂದಿರಲು ಆಯ್ಕೆ ಮಾಡಿಕೊಂಡಿದ್ದರು. ಜೀವನವನ್ನು ಸಾಗಿಸಲು ನೀವು ಈ ದೇಹ ಮತ್ತು ಮನಸ್ಸನ್ನು ಅರ್ಥ ಮಾಡಿಕೊಂಡಿರಬೇಕು. ಇಲ್ಲದಿದ್ದರೆ ಏನು ಮಾಡುವುದು ಸಮಸ್ಯೆಯೇ. ಭೌತಿಕವಾಗಿ ನಾನಿರದ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ. ಹಾಗೆ ಮಾಡಿದರೆ ನಿಮಗೆ ಕಿರುಕುಳವಾಗುತ್ತದೆ. ಅದಕ್ಕಾಗಿಯೇ ಯೋಗದ ವ್ಯವಸ್ಥೆಯು ಅನುಭವಾತ್ಮಕ ಪರಿಶೋಧನೆಯಾಗಿದೆ. ಇದು ಬೌದ್ಧಿಕವಾಗಿ ಅದರೊಳಗೆ ಹೋಗಲು ಪ್ರಯತ್ನಿಸುವುದಿಲ್ಲ. ನೀವು ಆಸನಗಳನ್ನು ಮಾಡಿದಾಗ ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸಿನ ಸ್ವರೂಪವನ್ನು ಪರಿಶೋಧಿಸುತ್ತೀರಿ. ನಿಮ್ಮ ಬೆರಳುಗಳನ್ನು ನಿರ್ದಿಷ್ಟ ರೀತಿಯಲ್ಲಿ ನೀವು ಚಲಿಸಿದರೆ ನಿಮ್ಮ ಮನಸ್ಸು ಅದಕ್ಕನುಗುಣವಾಗಿ ಕಾರ್ಯನಿರ್ವಹಿಸುತ್ತದೆ. ನೀವು ನಿಮ್ಮ ದೇಹದೊಂದಿಗೆ ಏನನ್ನು ಮಾಡಿದರೂ ಅದು ನಿಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ಮಾಡುತ್ತದೆ. ನಿಮ್ಮ ಈ ತಿಳುವಳಿಕೆ ಪುಸ್ತಕವನ್ನು ಓದಿ ಬರುವುದಿಲ್ಲ. ಇದು ಪರಿಶೋಧನೆಯಿಂದ ಮಾತ್ರ ನಿಮಗೆ ಅರ್ಥವಾಗುತ್ತದೆ. ನಿಮ್ಮ ಕಣ್ಣನ್ನು ಮುಚ್ಚಿ ನಿಮ್ಮ ಮನಸ್ಸಿನಿಂದ ಬಲವಂತವಾಗಿ ಏನನ್ನಾದರೂ ತೆಗೆಯಲು ಪ್ರಯತ್ನಿಸಿದರೆ ನೀವು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಮೂಲಭೂತ ಅಂಶಗಳ ತಿಳುವಳಿಕೆ ನಿಮ್ಮ ಮನಸ್ಸಿನ ಕಾರ್ಯವೈಖರಿ ಭೌತಿಕ ವಿಶ್ಲೇಷಣೆಯಿಂದ ಬರುವುದಿಲ್ಲ. ಅದೊಂದು ಪರಿಶೋಧನೆ. ನೀವು ಮಾಡಬೇಕಿರುವುದು ಇದು: ದೇಹವನ್ನು ಇನ್ನೊಂದು ಭಂಗಿಯಲ್ಲಿರಿಸಿ ನಿಮ್ಮ ಮನಸ್ಸು ಬೇರೆ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ಗಮನಿಸಿ. ನೀವು ಆಸನಗಳನ್ನು ಮಾಡಿದಾಗ ನಿಮ್ಮ ದೇಹ ಮತ್ತು ಮನಸ್ಸಿನ ಸ್ವರೂಪವನ್ನು ಪರಿಶೋಧಿಸುತ್ತೀರಿ. ನೀವು ಒಂದು ಆಸನದ ಭಂಗಿಯಲ್ಲಿದ್ದು ಸರಿಯಾಗಿ ಉಸಿರಾಡುತ್ತಿದ್ದರೆ ಮನಸ್ಸು ವಿವಿಧ ಹಂತಗಳ ಮೂಲಕ ಸಾಗುತ್ತದೆ. ಈ ಪರಿಶೋಧನೆಯು ಯೋಗದ ಅತ್ಯಂತ ಮೂಲಭೂತ ಅಂಶ. ಹಠಯೋಗವು ಉತ್ತುಂಗವಲ್ಲ, ಅದೊಂದು ಪೂರ್ವಸಿದ್ಧತೆ. ಪೂರ್ವಸಿದ್ಧತೆ ಇಲ್ಲದೆಯೇ ನೀವು ಉತ್ತುಂಗಕ್ಕೇರಲು ಪ್ರಯತ್ನಿಸಿದರೆ ನೀವು ಕುಸಿದು ಬೀಳಬಹುದು. 80% ವ್ಯಕ್ತಿಗಳಿಗೆ ಅವರು ಯಾವುದಾದರೊಂದು ರೀತಿಯ ದೈಹಿಕ ಪೂರ್ವಸಿದ್ಧತೆ ಮಾಡಿಕೊಳ್ಳದ ಹೊರತು ಯಾವುದೇ ರೀತಿಯ ಧ್ಯಾನವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅವರು ಕೂರುವ ರೀತಿ

ಮತ್ತು ಅವರ ದೇಹವು ಚಲಿಸುವ ರೀತಿಯನ್ನು ನೋಡಿದರೆ ಅವರಷ್ಟೇ ಪ್ರಯತ್ನಿಸಲಿ ಅವರು ಧ್ಯಾನಸಕ್ತರಾಗಲು ಸಾಧ್ಯವಿಲ್ಲವೆಂದು ಸ್ಪಷ್ಟವಾಗಿ ಕಾಣುತ್ತದೆ. ನಿಮ್ಮ ಕಿರುಬೆರಳಿಗೆ ಏನಾಗುತ್ತದೆಯೋ ಅದು ನಿಮ್ಮ ಮೆದುಳಿಗೂ ಆಗುತ್ತದೆ. ನಿಮ್ಮ ಮೆದುಳಿಗೆ ಏನಾಗುತ್ತದೆಯೋ ಅದು ನಿಮ್ಮ ಕಿರುಬೆರಳಿಗೂ ಆಗುತ್ತದೆ. ಅದು ಎರಡು ರೀತಿಯಲ್ಲೂ ಕೆಲಸ ಮಾಡುತ್ತದೆ. ಮೆದುಳು ಸ್ವತಃ ತಾನೇ ಒಂದು ಘಟಕವಲ್ಲ. ಮೃತದೇಹವನ್ನು ಕತ್ತರಿಸುವ ಮೂಲಕ ವೈದ್ಯರು ದೇಹದ ಬಗ್ಗೆ ತಿಳಿದುಕೊಂಡಿದ್ದಾರೆ. ನೀವು ಮೃತದೇಹವನ್ನು ಕತ್ತರಿಸಿ ಬೇರೆ ಬೇರೆ ಅಂಗಗಳನ್ನು ಬೇರೆ ಬೇರೆ ಜಾಗದಲ್ಲಿಟ್ಟರೆ ಅದು ಪ್ರತ್ಯೇಕವಾಗಿರುತ್ತದೆ. ಆದರೆ ನಿಮ್ಮ ದೇಹವಿರುವುದು ಹಾಗಲ್ಲ, ಅದೆಲ್ಲವೂ ಒಟ್ಟಿಗಿರುತ್ತವೆ. ತಾರತಮ್ಯ ಮಾಡುವ ಒಂದು ಚಿಕ್ಕ ಚಾಕುವಿಗಷ್ಟೇ ಅದು ಪ್ರತ್ಯೇಕ. ಆದರೆ ಒಂದು ಜೀವಂತ ಮಾನವನಲ್ಲಿ ಅದೆಲ್ಲವೂ ಒಟ್ಟಿಗಿರುತ್ತದೆ. ಅದಕ್ಕಾಗಿಯೇ ಯೋಗ ವ್ಯವಸ್ಥೆಯನ್ನು ಅದಿರುವ ರೀತಿಯಲ್ಲಿ ವಿನ್ಯಾಸ ಮಾಡಲಾಗಿರುವುದು. ಒಂದು ಪ್ರಯೋಗ ಮಾಡಿ ನೋಡಿ. ನಿಮಗೆ ಇಷ್ಟವಿರುವ ವಿಷಯಗಳನ್ನು ವಿರೋಧಿಸಲು ಪ್ರಯತ್ನಿಸಿ. ಅವುಗಳನ್ನು ನಿಮ್ಮೊಳಗೆ ಪ್ರಬಲವಾಗಿ ಅಭಿವ್ಯಕ್ತವಾಗುವುದನ್ನು ನೀವು ನೋಡುವಿರಿ. ನಿಮಗೆ ಏನಾದರೂ ಆಗಬೇಕಿದ್ದರೆ ಅದಾಗದಂತೆ ಪ್ರಯತ್ನಿಸಿ. ಅದು ಖಂಡಿತವಾಗಿಯೂ ಆಗುತ್ತದೆ. ಏಕೆಂದರೆ ನೀವೆಂತಹ ಸ್ಥಿತಿಯಲ್ಲಿರುತ್ತೀರಿ ಎಂದರೆ ನಿಮಗೆ ಫಸ್ಟ್ ಗೇರ್ ಹಾಕಬೇಕಿದ್ದರೂ ಅದು ರಿವರ್ಸ್ ಗೇರ್ಗೆ ಹೋಗುತ್ತದೆ. ಕೆಲಸಗಳನ್ನು ಮಾಡಲು ಅದು ಉತ್ತಮವಾದ ದಾರಿಯಲ್ಲ. ಆದರೆ ನೀವಿದ್ದನ್ನು ಅರ್ಥ ಮಾಡಿಕೊಳ್ಳಲು ಈ ತರಹದ ಒಂದು ಪ್ರಯೋಗವನ್ನು ಮಾಡಿ ನೋಡಬಹುದು. ನೀವು ಏನನ್ನಾದರೂ ವಿರೋಧಿಸಿದರೆ ಅದೇ ಸಂಭವಿಸುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ದೇಹ ಮನಸ್ಸಿನ ಕಾರ್ಯನಿರ್ವಹಣೆ ಪರಿಶೋಧನೆ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ದೇಹ ಮನಸ್ಸಿನ ಕಾರ್ಯನಿರ್ವಹಣೆ ಪರಿಶೋಧನೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
1: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ ಇದರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಬರ್ತಾ ಬರ್ತಾ ಅವರಲ್ಲಿ ಸ್ತ್ರೀ ಭಾವ ಅನ್ನುವಂಥದ್ದು ಬಹಳ ಗಟ್ಟಿ ಆಗ್ತಾ ಬಂತು. ಅವ್ರಿಗೆ ಅನಿಸ್ಬಿಡೋದು ಕೃಷ್ಣನ್ ನೆನೆಸ್ಕೊಂಡಾಗ ತನ್ನ ರಾಧೆ ಆಗಿದ್ದೀನಿ ಅಂತ, ತನ್ನ ರಾಧಾಭಾವ ಅಂತ ಬರಬೇಕು ಅನ್ಕೋತಿದ್ರಂತೆ. ಎಷ್ಟೋ ಸಲ ನಾನು ಗಂಡ್ಸು ಆಗಬಾರ್ದಾಗಿತ್ತು, ಹೆಂಗಸಾಗಿದ್ರೆ ಕೃಷ್ಣನ್ ಪೂಜೆ ಮಾಡೋದು ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅದು ಅನ್ಕೋತಿದ್ರು. ಇನ್ನೊಂದು ವರ್ಷ ಅಥವಾ 14 ವರ್ಷ ಗದಾಧರಗೀಗ, ಆವಾಗ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ ಗದಾಧರ, ನಾನು ಶಾಲೆಗೆ ಹೋಗೋದೇ ಇಲ್ಲ, ಏನ ಓದ್ರ ಪ್ರಯೋಜನ ಇಲ್ಲ ನನಗೆ ಅಂಥೇಳಿ ಶಾಲೆಗೆ ಹೋಗೋದು ನಿಲ್ಲಿಸಬಿಟ್ಟು. ಈಗ ರಾಮ್ಕುಮಾರ್ ಏನು ಮಾಡಿದ, ಕಲ್ಕತ್ತೆಗೆ ಬಂದಿದ್ದಾನೆ, ಸಂಸ್ಕೃತ ಪಾಠಶಾಲೆ ಶುರು ಮಾಡಿದ, ಅದ್ರ ಜೊತೆ ಪುರೋಹಿತ ವೃತ್ತಿ. ಹಾಗೂ ಬದುಕಬೇಕಲ್ಲ, ಬರೋದೇ ಒಂದು ಕೆಲಸ ಆತನಿಗೆ, ಪೂಜೆ ಮಾಡೋದು, ಪುರೋಹಿತ ವೃತ್ತಿ ಬರ್ತದೆ, ಸಂಸ್ಕೃತ ಬರ್ತದೆ, ಪಾಠಶಾಲೆ ಮಾಡಿದ್ದಾರೆ. ಆ ಪಾಠಶಾಲೆ ಅಂತ ಹೆಸರಿಗೆ ಅಷ್ಟೇ ಅದು, ಅದರಿಂದ ಆದಾಯ ಉತ್ಪನ್ನ ಏನಿರಲಿಲ್ಲ. ಆ ಬರೋ ಹುಡುಗರು ಅಂಥವ್ರೆ, ಅವ್ರು ಸಂಸ್ಕೃತ ಕಲಿಸ್ಬೇಕು. ಉದ್ದೇಶ ಎರಡಿತ್ತು, ಒಂದು ಸಂಸ್ಕೃತ ಪರಿಚಯ, ಮತ್ತೊಂದು ಸಂಸ್ಕೃತಿ ಪ್ರಸಾರ. ಅದ್ರ ಮೂಲಕ ನಮ್ಮ ಸಂಸ್ಕೃತಿ ಪ್ರಸಾರ ಆಗಬೇಕು, ಸಂಸ್ಕೃತ ಪರಿಚಯ ಆಗಬೇಕು ಹುಡುಗರಿಗೆ ಅಂತ ಪಾಠಶಾಲೆ ಮಾಡ್ತಿದ್ರು. ಅದರಿಂದ ಆದಾಯ, ಆ ಪಾಠಶಾಲೆ ನಡೆದ್ರೆ ಸಾಕಾಗಿತ್ತು. ಬದುಕಿಗೆ ಏನು ಮಾಡಬೇಕು ಅಂತ ಹೇಳಿ ಕೆಲವು ಶ್ರೀಮಂತರ ಮನೆಯಲ್ಲೆಲ್ಲ ದೇವರ ಮನೆ ಪೂಜೆ ಒಪ್ಕೊಂಡಿದ್ರಂತೆ. ತಾವು ಗಮನಿಸಿರಬೇಕು, ಈಗೂ ಇದೇನು ಗೊತ್ತಿಲ್ಲ, ನಮ್ಮೂರಲ್ಲಿ ಇತ್ತದು. ಒಬ್ಬ ಆಚಾರ್ಯರು ಒಂದು 5-6 ಮನೆಗೆ ಹೋಗಿ ಎಲ್ಲ ಕಡೆ ಪೂಜೆ ಮಾಡ್ಕೊಂಡು ಬರಬೇಕು, ಅವ್ರಿಗೆಷ್ಟು ದಕ್ಷಿಣೆ ತಿಂಗಳಿಗೆ ಅಂತ ಕೊಟ್ಬಿಡೋದು. ಹಳ್ಳಿ ಕಡೆ ಅಂತೂ ದಕ್ಷಿಣೆನೇ ಕೊಡ್ತಿರಲಿಲ್ಲ, ಕೆಲವು ಕಡೆ ಇಷ್ಟು ಜೋಳ, ಇಷ್ಟು ಗೋಧಿ, ಇಷ್ಟು ಅಕ್ಕಿ ಕೊಡಬೇಕು ಅಂತ ಕೊಟ್ಬಿಡೋರು. ಆಗಲ್ಲ ಬಾರ್ಟರ್ ಸಿಸ್ಟಮ್ ಆವಾಗೆಲ್ಲ. ಆ ರೀತಿ ಪಾಪ ಜೀವನ ಮಾಡ್ತಾ ಇದ್ದ. ವರ್ಷಕ್ಕೊಂದ್ಸಲ ಹೋಗೋಕ್ಕೂ ಕಷ್ಟ ಪಾಠಶಾಲೆ ಬಿಟ್ಟು, ವರ್ಷಕ್ಕೊಂದ್ಸಲ ಹೋಗಿ 2 ವಾರ ಹೋಗಿ ಮನೆ ಅಮ್ಮನ್ನ ನೋಡಿಕೊಂಡು, ತಮ್ಮನ್ನ ನೋಡಿಕೊಂಡು, ಮಗ ಇದ್ನೆಲ್ಲ ನೋಡ್ಕೊಂಡು ಬರಬೇಕು. ಒಂದ್ಸಲ ಹೋದಾಗ ಬಹಳ ವಿಚಾರ ಮಾಡಿದ ಅಣ್ಣ ರಾಮ್ಕುಮಾರ್, ಉಳಿದವರೆಲ್ಲ ಚೆನ್ನಾಗಿದ್ದಾರೆ, ಮಗ ಚೆನ್ನಾಗಿ ಬೆಳೀತಿದ್ದಾನೆ, ಅಜ್ಜಿ ಕಾಳಜಿಯಲ್ಲಿ ಬೆಳೀತಿದ್ದಾನೆ. ಆತನ ಚಿಂತೆ ಆದದ್ದು ಗದಾಧರ ಬಗ್ಗೆ ಚಿಂತೆ, ಯಾಕಂದ್ರೆ ಇವನು ಶಾಲೆಗೂ ಹೋಗಲ್ಲ, ಏನೂ ಕಲಿಯಲು ಇಲ್ಲ, ಮಂತ್ರ ಕಲಿಸೋಕೆ ಯಾರು ಕಲಿಸ್ಬೇಕು, ರಾಮ್ಕುಮಾರ್ ಕಲಿಸ್ಬೇಕಾಯ್ತು, ಅದನ್ನು ಕೂತಿದ್ದಾನೆ, ಏನು ಮಾಡಲು, ಬರೀ ಹರಟೆ ಹೊಡ್ಕೊಂಡು ಕೂತ್ಕೋತಾನೆ, ಹಾಡು ಹೇಳ್ತಾನೆ, ಕಳ್ಕೊ, ಜೀವನ ಮುಂದೆ ನಡೆಯೋದು ಹೇಗೆ, ಮುಂದೆ ದೊಡ್ಡವನಂದ್ರೆ ಬದುಕು ನಡೆಸ್ತಾನೆ ಹೇಗೆ, ಇವನೇನಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕು, ಕಲ್ಕತ್ತೆ ಕರ್ಕೊಂಡು ಹೋಗ್ಬಿಡ್ಬೇಕು. ಇದೊಂದು ಬಹುದೊಡ್ಡ ತಿರುವು ಜೀವನದಲ್ಲಿ ಬರುವಂಥದ್ದು. ಕಲ್ಕತ್ತೆಗೆ ಯಾಕೆ ಹೋಗ್ಬೇಕು ಅಂದರೆ ದೊಡ್ಡ ಊರಿಗೆ ಬರಲಿ ಸರ್, ಮನಸ್ಸು ವಿಸ್ತಾರ ಆಗ್ತದೆ. ಇದು ದಯವಿಟ್ಟು ಗಮನಿಸಬೇಕಾದದ್ದು. ಒಂದು ಪಾತ್ರೆಯಿಂದ ದೊಡ್ಡ ಪಾತ್ರೆಗೆ ಹೋದಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಚಟುವಟಿಕೆಗಳು ವಿಸ್ತಾರ ಆಗ್ತವೆ, ಬೆಳೀತವೆ. ನನಗೆ ಗೊತ್ತಿರೋ ಒಬ್ಬ ಹುಡುಗಿ ಕತೆ ಹೇಳಬೇಕು. ಧಾರವಾಡದ ಹತ್ರ ಒಂದು ಹಳ್ಳಿ, ಆ ಹುಡುಗಿಗೆ ಮದುವೆ ಮಾಡಿದರು. ಆ ಹುಡುಗಿ ಬಿ ಎಡ್ ಮಾಡಿದ್ದಾಳೆ, ಟೀಚರ್ ಆಗಬೇಕು ಅಂತ. ಆ ಊರಲ್ಲಿ ಸಣ್ಣ ಊರಲ್ಲಿ ಒಂದು ಕೆಲಸ ಮಾಡಿದ್ರು, ಟೀಚರ್ ವೃತ್ತಿ ಮಾಡ್ತಾ ಇದ್ಲು. ದುರ್ದೈವ, ಮದುವೆಯಾಗಿ 1 ವರ್ಷನೋ 2 ವರ್ಷನೋ ಮಗು ಹೆತ್ತಿದ್ದಾಳೆ, ಗಂಡ ಸತ್ತೋಗ್ಬಿಟ್ಟ. ಅಲ್ಲಿ ಅತ್ಯಂತ ಸಂಪ್ರದಾಯದ ಒಂದನದು, ಆಕೆ ತಲೆ ಬೊಳಿಸಿ ಮತ್ತು ಕೆಂಪು ಸೀರೆ ಉಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರು. ಆಕೆ ಬೇಡ ಅನಿಸ್ತು, ಅಪ್ಪ ಸ್ವಲ್ಪ ಮಾಡ್ರನ್ ಬೇಡ ಅಂತ ಹೇಳ್ಕೊಂಡ. ಹಾಗಾದ್ರೆ ಆ ಊರಲ್ಲಿ ಇರೋದು ಬೇಡ, ಊರಲ್ಲಿದ್ದರೆ ತುಂಬ ಕಿರಿಕಿರಿ ಆಗುತ್ತೆ ಅಂತ ಬೆಂಗಳೂರಿಗೆ ಬಂದರು. ಬೆಂಗಳೂರು ಬಂದಾಗ ಒಂದು ಯಾವುದೋ ಶಾಲೆಗೆ ನಾನು ಕೆಲಸ ಹಚ್ಚಿಕೊಟ್ಟೆ ಒಂದು ಸ್ವಲ್ಪ ಹೋಗು ಅಂತ, ಅದು ಒಳ್ಳೆಯ ಶಾಲೆ. ಆ ಸಣ್ಣ ಊರಿಂದ ಈ ಶಾಲೆಗೆ ಬಂದವಳಿಗೆ ಒಂದೇ ಸಲ ಆಕೆಗೆ ಸಣ್ಣ ಊರಿಂದ ಬೆಂಗಳೂರಿಗೆ ಬಂದಂಗೆ ಅನಿಸ್ಬಿಡ್ತು. ಬೆಂಗಳೂರಿಗೆ ಬಂದಿದ್ದಾಳೆ, ಆ ಶಾಲೆ ದೊಡ್ಡದು ಅನಿಸ್ಬಿಡ್ತು. ಸಣ್ಣ ಊರಿತ್ತಲ್ಲ, ಸಣ್ಣ ಊರೇ ಇತ್ತು, ಅಲ್ಲಿ ತುಂಬ ಚೆನ್ನಾಗಿರೋ ಪಾಠ ಮಾಡ್ತಾಳೆ ಅಂತ ಹೆಸರಿತ್ತು. ಆದರೆ ಇಲ್ಲಿ ಬಂದ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗುತ್ತಲ್ಲ, ಇದು ಬೆಂಗಳೂರಿನ ಅತ್ಯಂತ ಒಳ್ಳೆಯ ಶಾಲೆ ಅಂತ ಇದ್ದದ್ದು. ಆಕೆ ಗಾಬರಿ ಆಗಿಬಿಡ್ತು, ದಿನ ನನ್ನ ಕಡೆ ಬರೋಳು, ಹೆಂಗೆ ಮಾಡೋದು ಸರ್ ಪಾಠ ಇಲ್ಲೆಲ್ಲ, ನನಗೆ ಗಾಬರಿ ಆಗುತ್ತೆ, ಇವರೆಲ್ಲ ಮಾಡೋ ರೀತಿ ನೋಡಿದಾಗ ನನಗೆ ಆಗೋಲ್ಲ ಅನಿಸುತ್ತೆ ಅಂತ ಕಷ್ಟಪಟ್ಟು ಓದು. ಕಷ್ಟಪಟ್ಟು ಓದಿದ್ದು ಹುಡುಗಿ, ರಾತ್ರಿ ಎಲ್ಲ ಕೂತ್ಕೋಬೇಕು, ಓದಬೇಕು, ತಯಾರಿ ಮಾಡ್ಕೋಬೇಕು, ಪಾಠ ಮಾಡಬೇಕು. ಒಂದು 2-3 ವರ್ಷ ಮಾಡೋದ್ರೊಳಗೆ ಆಕೆಗೆ ಚೆನ್ನಾಗಿ ಪಾಠ ಮಾಡ್ತಾಳೆ ಅಂತ ಧೈರ್ಯ ಬಂತು. ಅಂದರೆ ಬೆಂಗಳೂರಿನ ಒಳ್ಳೆ ಶಾಲೆಯಲ್ಲಿ ಒಳ್ಳೆ ಮೇಷ್ಟ್ರು ಅಂತ ಹೆಸರು ತಗೊಂಡ್ಲು. ಆನಂತರ ನಾನು ಒಂದು ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಆಕೆ ಕರ್ಕೊಂಡೋದೆ, ನೀನಿಲ್ಲಿ ಬಾ ಅಂತ ತಿಳ್ಕೊಂಡು. ಆಕೆಗೆ ಇನ್ನೂ ಎದೆ ಹೊಡೆದಾಯ್ತು. ಇಲ್ಲಿ 15-16 ದೇಶದ ಮಕ್ಕಳಿದ್ದಾರೆ, ಅವ್ರ ಇಂಗ್ಲೀಷ್ ಅದ್ಭುತ, ಅರ್ಥ ಆಗ್ಬೇಕಾದ್ರೆ 3 ತಿಂಗಳು

ಅವರು ಅಮೆರಿಕನ್ಸ್ ಆಸ್ಟ್ರೇಲಿಯನ್ಸ್ ಮಾತಾಡ್ತಾ ಇದ್ರೆ ಅವ್ರ ಭಾಷೆ ಅರ್ಥ ಆಗ್ಬೇಕು, ಅವ್ರಿಗೆ ಅರ್ಥ ಆಗೋಂಗಿಕೆ ಮಾತಾಡ್ಬೇಕು. ಮತ್ತೆ ಅಲ್ಲೆಲ್ಲ ಟೆಕ್ನಾಲಜಿ ಬಹಳ ಯೂಸ್ ಮಾಡುವಂತದ್ದು. ಈ ಶಾಲೆ ಹೋಗಿ ಕೆಲಸ ಮಾಡ್ತಿ, ಇಲ್ಲಿ ಬಂದ್ಲಲ್ಲ, ಒಂದು 3 ವರ್ಷದಲ್ಲಿ ತುಂಬಾ ಚೆನ್ನಾಗಿ ಅಲ್ಲೂ ಹೆಸರು ಮಾಡಿದ್ಲು. ಒಂದ್ಸಲ ಈ ಶಾಲೆ ಬೆಂಗಳೂರು ಶಾಲೆ ಶ್ರೇಷ್ಠ ಶಾಲೆ ಅಂತ ಏನಿತ್ತು ಅಲ್ಲಿಗೆ ಒಂದ್ಸಲ ಕರೆದ್ರೆ ಹಾಕೇನಿ, ಯಾವುದೋ ಒಂದು ಕಾಂಪಿಟೇಷನ್ ಜಡ್ಜ್ ಆಗಿ ಬಾ ಅಂತ ಬರೆದ್ರು. ಆಕೆ ಅಲ್ಲಿ ಹೋಗಿ ಬಂದು ನನಗೆ ಹೇಳ್ತಾಳೆ, ಸರ್ ಎಷ್ಟು ಹಿಂದಿದ್ದಾರೆ ಸರ್ ಅವರು, ಗೊತ್ತಾಯ್ತಲ್ಲ ಎಷ್ಟು ಹಿಂದಿದ್ದಾರೆ ಸರ್, ಏನು ಯೂಸೇ ಮಾಡಲ್ಲ ಟೆಕ್ನಾಲಜಿ ಅವರು ಅಂತ. ನಾನು ಹೇಳಿದೆ, ಆದ್ರೆ 3 ವರ್ಷ ಹಿಂದೆ ನೆನಪು ಮಾಡ್ಕೊ ನೀನು, ಅಲ್ಲಿದ್ದಾಗ ಈ ಶಾಲೆ ಬಂದಾಗ ಜ್ವರ ಬಂದ್ಬಿಟ್ಟಿದ್ದೆ ನಿನಗೆ, ಈ ಹುಡುಗರಿಗೆ ಪಾಠ ಹೆಂಗೆ ಮಾಡೋದು, ಭಾಳ ಬುದ್ಧಿವಂತರಿದ್ದಾರೆ ಇವರು ಅಂತಿದ್ದೆ ನೀನು. ಆದರೆ ಇಲ್ಲಿಗೆ ಬಂದಾಗ ಅದು ಸಣ್ಣದನ್ಸುತ್ತೆ, ಇಲ್ಲಿದ್ದಾಗ ಅದು ಸಣ್ಣದನ್ಸುತ್ತೆ. ಈಗ ಕ್ಷೇತ್ರ ಬದಲಾದಾಗ ನಮ್ಗೆ ಗೊತ್ತಿಲ್ಲದಂಗೆ ಬೇರೆ ಬೇರೆ ಆಯಾಮಗಳು ಬರ್ತವೆ, ಜೀವನಕ್ಕೆ ಬೆಳ್ಕೊಂಡು ಹೋಗುತ್ತೆ ಜೀವ. ರಾಮ್ಕುಮಾರ್ ಮನಸ್ಸಲ್ಲಿ ಇದ್ದದ್ದು, ಇಲ್ಲೇ ಕೂತ್ಕೊಂಡ್ರೆ ಕಮಾರ್ ಕುಕ್ಕರಲ್ಲಿ ಹಿಂಗೇ ಇರ್ತಾನೆ, ಏನು ಬದಲಾಯಿಸಲ್ಲ. ಮತ್ತೆ ಹಾಡ್ಕೊಂಡಿರೋದು ಮನಸ್ಸಿಗೆ ಇದಾದಾಗ ಒಂದು ಭಾವಾವಿಷ್ಟ ಆಗೋದು ಇದಾಗ್ತಾನೆ, ಅಲ್ಲಿ ಹಚ್ಚೋಣ ಕೆಲ್ಸಕ್ಕೆ ಹಚ್ಚಬೇಕು. ಮತ್ತೆ ಇನ್ನೊಂದು ನನಗೂ ಅನುಕೂಲ ಆಗತ್ತೆ, ನಾನು ಮಾಡ್ತಾ ಇದ್ದೇನಲ್ಲ ಸಂಸ್ಕೃತ ಪಾಠಶಾಲೆ, ಅದು ನೀವು ನಡೆಸೋಕ್ಕಾಗಲ್ಲ, ಪಾಠಶಾಲೆ ನಾನು ನಡೆಸ್ತೀನಿ. ಇವನು ಪೂಜೆ ವಿಧಾನ ಎಲ್ಲ ಹೇಳ್ಕೊಟ್ರೆ, ಇವನ ದೊಡ್ಡ ದೊಡ್ಡವ್ರ ಮನೇಲಿ ಪೂಜೆ ಮಾಡ್ತಾನೆ, ಅವ್ರು ಕೊಡೋ ದುಡ್ಡಿಂದ ನನಗೂ ಸ್ವಲ್ಪ ಆದಾಯ ಆಯಿತು, ಮನೆ ಕಳಿಸ್ಬೋದು ಅಂತ ಹೇಳ್ದ. ಅಮ್ಮನಿಗೆ ಹೇಳ್ದ, ಚಂದ್ರಮಣಿಗೆ ಕರ್ಕೊಂಡು ಹೋಗ್ಬಿಡ್ಲ ಇವನ್ನ ಅಂತ. ಅವನು ಬರಲ್ವೋ, ವಿಚಿತ್ರ ಹುಡುಗ ಅವನು, ಇಲ್ಲಿ ಹೊಂದ್ಕೊಂಡಿದ್ದಾನೆ ಎಲ್ಲರಿಗೂ ಬರ್ತಾನೋ ಅಂದ್ಬಿಟ್ಟು ಬರಲ್ಲ, ರಾಮೇಶ್ವರ ಅಂತ ಬರಲ್ಲ ಅಂತ, ಕೇಳಿ ನೋಡ್ತೀನಿ ಅಂತ. ಇದು ವಿಚಿತ್ರ ಹೆಂಗಿದೆ ನೋಡಿ, ನೀವು ಕೇಳೋದಕ್ಕಿಂತ ಮೊದಲೇ ಖಾತ್ರಿ ಇದೆ ರಾಮ್ಕುಮಾರ್ಗೆ ಕಲ್ಕತ್ತೆಗೆ ಬರಲ್ಲ ಇವನು ಅಂತ. ಹೋಗಿ ಮಾತಾಡಿದ್ದಂತೆ, ನೋಡು ನನ್ನ ಜೊತೆ ಕಲ್ಕತ್ತೆಗೆ ಬಂದ್ಬಿಡೋ ನೀನು, ಚೆನ್ನಾಗಿರ್ತದೆ ಅಂತ. ಓ ಬರ್ತೀನಿ, ನಾಳೆ ಹೋಗೋಣ ನಡಿ ಅಂದ. ಅಂದರೆ ವಿಚಿತ್ರ ಅದು, ಇವರೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೇನು ಅಂತ, ಬರಲಿಕ್ಕಿಲ್ಲ ಕಲ್ಕತ್ತೆಗೆ ಬರೋಕೆ ಒಪ್ಪಲಿಕ್ಕಿಲ್ಲ, ಆ ಊರಲ್ಲಿ ಚೆನ್ನಾಗಿ ಹೊಂದ್ಕೊಂಡಿದ್ದೀನಿ ಅಂತ. ಆದ್ರೆ ಎಷ್ಟೋ ಕಡೆ ಹಿಂಗೆ ಆದದ್ದು ರಾಮಕೃಷ್ಣ ಜೀವನದಲ್ಲಿ, ಅಂದರೆ ನಾನು ಬರ್ತೀನಿ ಹೋಗೋ ನಡಿ ಅಂದ್ಬಿಟ್ರು, ತಕರಾರೇ ಇಲ್ಲ, ಖುಷಿಯಿಂದ ಒಪ್ಕೊಂಡಿದ್ದು. ಅಣ್ಣನ ಜೊತೆ ಹೊರಟೇ ಬಿಟ್ರು, ಕಲ್ಕತ್ತೆಗೆ ಬಂದರು. ಬಂದಲ್ಲ ಅಣ್ಣ ಕೂಡಿಸ್ಕೊಂಡು ಆ ಗದಾಧರನಿಗೆ ಎಲ್ಲ ಮಂತ್ರಗಳನ್ನು, ಪೂಜಾ ವಿಧಿಗಳನ್ನು ಎಲ್ಲಗಳನ್ನು ಹೇಗೆ ಮಾಡಬೇಕು ಅಂತ ಕಲಿಸಿದ್ರು. ಅದನ್ನು ಬೇಗ ಕಲ್ಕೊಂಬಿಟ್ರು, ಈಗ ಮನಸ್ಸಿದೆಯಲ್ಲ ಪೂಜೆ ಮಾಡೋ ಮನಸ್ಸಿದೆಯಲ್ಲ, ಅದನ್ನೆಲ್ಲ ಹಿಡ್ಕೊಂಬಿಟ್ರು. ಅದಕ್ಕೇನು ಮಾಡಿದ್ರು, ಒಂದು 5-6 ಜನ ಶ್ರೀಮಂತರ ಮನೆ ಇತ್ತಲ್ಲ ಅಲ್ಲಿ ಹೋದರು. ಪೂಜೆ ಖುಷಿಯಲ್ಲ ಹೇಗಿದ್ರು ಇವರಿಗೆ, ಈಗ ಪ್ರತಿಯೊಂದು ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡಬೇಕು, ಚಂದ ಮಾಡಬೇಕು, ಮನೆ ಯಜಮಾನರಿಗೂ ಖುಷಿ, ಅಲ್ಲಿ ಹೆಣ್ಮಕ್ಳಿಗೆ ಭಾಳ ಖುಷಿ, ಮನೆಯಲ್ಲಿ ಹೆಣ್ಮಕ್ಳಿಗೆ, ಅವ್ರಲ್ಲ ಭಾರಿ ಶ್ರೀಮಂತರ ಮನೆ ಹೆಣ್ಮಕ್ಳು, ಹೊರಗಡೆ ಬಂದು ಮಾತಾಡೋರಲ್ಲ. ಆದರೆ ಗದಾಧರನೆ ಸಚ್ಕೊಂಡ್ಬಿಟ್ರು ಅಂದರೆ ಪೂಜೆ ಆದಮೇಲೆ ಕೂತ್ಕೊಳ್ಳಿ ಆಚಾರ್ಯ, ಭಟ್ಟಾಚಾರ್ಯ ಅಂತಾರಲ್ಲ ಪೂಜಾರಿಗೆಲ್ಲ, ಭಟ್ಟಾಚಾರ್ಯ ಅಂತ, ಭಟ್ಟಾಚಾರ್ಯ ಒಂದು ಹಾಡು ಹೇಳಿ ಹೋಗಿ ಅನ್ಬೇಕು, ಇವರೆಲ್ಲ ಹಾಡು ಹೇಳೋರು. ಹೀಗಾಗಿ ಆ ಎಲ್ಲ ಹೆಣ್ಮಕ್ಳು ಸಂಕೋಚ ಬಿಟ್ಟು ಇವನ ಹತ್ರ ಮಾತಾಡ್ತಾ ಇದ್ರಂತೆ. ಇವ್ರಿಗೊಂದು ಫ್ಯಾನ್ಸ್ ಕ್ಲಬ್ ಆಯ್ತಲ್ಲಿ, ಎಷ್ಟು ಜನ ಮನೆಗೆ ಹೋಗ್ತಿದ್ರೋ ಅಷ್ಟು ಎಲ್ಲರ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಇವನು ಪರಿಚಯ. ಇವು ಒಂದು ದಿವಸ ಪೂಜೆಗೆ ಹೋಗ್ದಿದ್ರೆ ಕೇಳೋದಂತೆ, ಯಾಕೆ ಭಟ್ಟಾಚಾರ್ಯ ಬರಲಿಲ್ಲಲ್ಲ ನಿನ್ನೆ, ಕಳಿಸ್ಕೊಡಿ. ಒಂದೊಂದ್ಸಲ ಆಭಾಸ ಆಗ್ತಿತ್ತಂತೆ, ರಾಮ್ಕುಮಾರೇ ಹೋಗ್ತಿದ್ರೆ ಯಾವುದೋ ಮನೆಗೆ, ಹೋದಾಗ ಹೇಳ್ತಿದ್ರಂತೆ ಭಟ್ಟಾಚಾರ್ಯ, ಆ ಕಿರಿ ಭಟ್ಟಾಚಾರ್ಯನೇ ಕಳಿಸ್ಬಿಡಿ ನಮ್ಗೆ ಅದು ಹೊಂದುತ್ತೆ ಅಂತ. ಅಂದ್ರೆ ಇದಕ್ಕೆ ಮೋರ್ ಪಾಪ್ಯುಲರ್ ದನ್ ಬ್ರದರ್. ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇದ್ರು. ಅನಂತರ ಮಾಡ್ತಾ ಇರ್ಬೇಕಾದ್ರೆ ಆದಾಯ ಬರೋದು ಸಂಸ್ಕೃತ ಪಾಠಶಾಲೆಯಿಂದ ಏನು ಬರ್ತಿಲ್ಲ. ಈ ನಮ್ಮ ಕೊರೋನಾ ಇದ್ದಂಗೆ ಇರ್ಬೇಕದು, ಶಾಲೆಗಳಿಗೆ ಯಾರು ಫೀಸೇ ಕಟ್ಟಲ್ಲ, ಹಂಗ ಅಲ್ಲಿ ಯಾರು ಸಂಸ್ಕೃತ ಪಾಠಶಾಲೆಗೆ ಯಾರು ಕಟ್ಟಲಿಲ್ಲ, ಸಂಬಳ ನಡೆಸೋದು ಕಷ್ಟ ಆಯ್ತು. ಆದ್ರೆ ಬಿಡೋಕ್ಕಾಗಲ್ಲ, ಈ ಪೂಜೆ ಮನೆಯಿಂದ ಬಂದಿದ್ದು ಎಷ್ಟು ಬರುತ್ತೆ, ಹೇಗೋ ಮಾಡಬೇಕು. ರಾಮ್ಕುಮಾರ್ ತಮ್ಮನ ಹತ್ರ ಮಾತಾಡಿ ಹೇಳಿದ್ನಂತೆ, ನೋಡಪ್ಪ ನನ್ನ ಪರಿಸ್ಥಿತಿ ಹೀಗಿದೆ, ನನಗೆ ಉಳಿದಿರೋದು ಒಂದೇ ಮಾರ್ಗ, ಈಗ ಭಿಕ್ಷೆ ಬಿಡೋದೊಂದೇ, ಈಗ ನನಗಿರೋದು ಎರಡೇ ಕೆಲಸ, ಪೂಜೆ ಮಾಡೋದು ಸಂಸ್ಕೃತ ಕಲಿಸೋದು, ಆ ಎರಡರಲ್ಲೂ ನಾನು ಬದುಕೋಕ್ಕಾಗಲ್ಲ ಅನಿಸುತ್ತೆ. ನನ್ನ ಜೀವನ ಹೇಗೆ ಆಯಿತು, ಇಷ್ಟು ವರ್ಷ ಇದ್ದೀನಿ ನಾನು, ಈ ಮುಂದೆ ಹೇಗೆ ಜೀವನ ನಾನು ತಿಳಿತಾ ಇಲ್ಲ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಅವನೇನಾದರೂ ದಾರಿ ತೋರಿಸ್ತಾನೆ ಬಿಡು ಅಂತ ಗದಾಧರ ಹೇಳಿದ. ಇದು ನನಗೆ ಯಾವಾಗಲೂ ಮುಖ್ಯ ಅನಿಸೋದು, ನಂಬಿಕೆ ಗಟ್ಟಿಯಾಗಿದ್ದರೆ ಪರಿಹಾರಗಳು ದೊರೀತಾರೆ, ನಂಬಿಕೆ ಅಳಕಾಗಿದ್ದರೆ ಯಾರೂ ಸಹಾಯ ಮಾಡಲ್ಲ. ಆಗತ್ತೋ ಇಲ್ಲೋ ನೋಡೋಣ, ದೇವರು ಬರ್ತಾನೋ ಇಲ್ಲೋ ನೋಡೋಣ ಅಂತ ಖಂಡಿತ ಬರಲ್ಲ ಅವನು. ಆ ನಂಬಿಕೆ ಗಟ್ಟಿಯಾಗಿರಬೇಕು. ಗದಾಧರ ನಂಬಿಕೆ ಮತ್ತು ರಾಮಕುಮಾರ್ ನಂಬಿಕೆ ಗಟ್ಟಿಯಾಗಿತ್ತು ಅಂದರೆ ನಮ್ಮ ಜೀವನದಲ್ಲಿ ಏನೋ ಒಂದು ಆಗತ್ತೆ, ನಾವು ಭಕ್ತಿಯಿಂದ ಬದುಕಿದ್ದೀವಿ, ಯಾರಿಗೂ ಅನ್ಯಾಯ ಮಾಡಿದವರಲ್ಲ. ಅದಕ್ಕೆ ನಾನು ಯಾವಾಗಲೂ ಈ ಮಾತನ್ನು ಹೇಳ್ತಾ ಇರ್ತೀನಿ, ವೆನ್ ಯುವರ್ ಬಿಲೀಫ್ಸ್ ಆರ್ ಇಂಟೆನ್ಸ್ ಆ್ಯಂಡ್ ಆನೆಸ್ಟ್, ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಯು ಅಂತ. ನಮ್ಮ ನಂಬಿಕೆಗಳು ಗಟ್ಟಿಯಾಗಿರಬೇಕು ಮತ್ತು ಒಳ್ಳೇದಿರಬೇಕು, ಒಳ್ಳೆ ವಿಚಾರಗಳಿರಬೇಕು ಅಂದರೆ ಭಗವಂತ ಇರ್ತಾನೆ ಅಂತ. ಹಾಗೆ ಆಯಿತು, ರಾಮಕುಮಾರ ನಂಬಿಕೊಂಡು ಇನ್ನೇನಾದರೂ ದಾರಿ ಸಿಕ್ಕೀತ ಅಂತ ವಿಚಾರ ಮಾಡುವಾಗ ಭಗವಂತನ ಯೋಜನೆನೇ ಬೇರೆ ಆಗಿತ್ತು. ಕಲ್ಕತ್ತೆ ದೊಡ್ಡ ನಗರ, ಅಲ್ಲೊಂದು ಜಾನ್ ಬಜಾರ್ ಅಂತ ಒಂದಿದೆ. ಜಾನ್ ಬಜಾರ್ ಅಂದರೆ ಶ್ರೀಮಂತರಿರುವಂಥ

ನಮ್ಮಲ್ಲಿ ಕೆಲವು ಇದಾವಲ್ಲ, ಸದಾಶಿವನಗರ ಎಂತಲ್ಲೆಲ್ಲ ಅಂದರೆ ಅಲ್ಲೆಲ್ಲ ಬರೀ ಶ್ರೀಮಂತರೆ, ಅದಕ್ಕೆಲ್ಲ ನಾವು ಹೌಸ್ ಆಫ್ ಲಾರ್ಡ್ಸ್ ಅಂತ ಕರಿತೀವಿ. ಹಾಗೆ ಜಾನ್ ಬಜಾರ್ ಅಂದರೆ ಅತ್ಯಂತ ಶ್ರೀಮಂತರು ಮಾತ್ರ ಇರುವಂಥ ಏರಿಯಾ. ಅಲ್ಲಿ ಒಬ್ಬಳು ರಾಸಮಣಿ ಅಂತ ಒಬ್ಬ ಹೆಣ್ಮಕ್ಳಿದ್ಲು. ರಾಸಮಣಿ ಬೇಸಿಕಲಿ ಅಂಬಿಗರ ಹೆಣ್ಮಗಳು, ಭಾರಿ ಆಸ್ತಿ ಆಕೆದು, ಬಹು ದೊಡ್ಡ ಆಸ್ತಿ, ದೊಡ್ಡ ಜಮೀನ್ದಾರು. ಆಕೆ ಕಾಶಿಗೆ ಹೋಗಬೇಕು ಅಂತ ವಿಚಾರ ಆಯಿತು ರಾಸಮಣಿಗೆ. ಗಂಡ ವ್ಯಾಪಾರ ನೋಡ್ಕೋತಾ ಇದ್ದ, ತುಂಬ ದೊಡ್ಡ ಸಾಮ್ರಾಜ್ಯ ಕಟ್ಟದಂಗೆ ಕಟ್ಟಿಬಿಟ್ಟಿದ್ದಾನೆ, ದುಡ್ಡು ಬೇಕಾದಷ್ಟಿದೆ. ಈಗ ಕಾಶಿಗೆ ಹೋಗಬೇಕು ಅಂತ ತಯಾರು ಮಾಡಿಕೊಂಡು ಎಲ್ಲ ಸಿದ್ಧ ಮಾಡುವಾಗ ಅಕಸ್ಮಾತ್ತಾಗಿ ಏನೋ ಕಾರಣ ಬಂದು ಗಂಡ ತೀರ್ಕೊಂಡ್ಬಿಟ್ಟ, ಕಾಶಿಗೆ ಹೋಗೋದು ಬಿಟ್ಬಿಟ್ಲು. ಅದಕ್ಕೆ ಚಿಂತೆ ಅಂದರೆ ಆಸ್ತಿ ನೋಡ್ಕೊಳ್ಳೋದು ಯಾರು? ಒಂದೊಂದ್ಸಲ ನಮ್ಮನ್ನು ನುಗ್ಗಿಬಿಡ್ತದೆ ಪರಿಸ್ಥಿತಿ, ನಮ್ಮನ್ನು ನುಗ್ಗಿಬಿಡ್ತದೆ ಆ ಸಿಚುವೇಶನ್ನಲ್ಲಿ. ಹಾಗೆ ರಾಸಮಣಿ ಏನು ಮಾಡಿ ತಾನೇ ನಿಭಾಯಿಸೋಕೆ ಶುರು ಮಾಡಿದ್ವಿ. ಎಷ್ಟು ಚೆನ್ನಾಗಿ ಚಾಕಚಕ್ಯತೆಯಿಂದ ತನ್ನ ವ್ಯಾಪಾರ ನಡೆಸಿದ್ಲು ಅಂದರೆ ಮೊದಲಿನಕ್ಕಿಂತ ಊರ್ಜಿತ ಹಾಕೋಕೆ ಶುರು ಆಯಿತು. ಗಂಡ ಇದ್ದಾಗ ಏನು ಬಿಸಿನೆಸ್ ಆಗ್ತಾ ಇದ್ದು ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಬಿಸಿನೆಸ್ ಬೆಳೆಯೋಕೆ ಶುರು ಆಯಿತು. ಇನ್ನೊಂದು ವಿಶೇಷ ಆಯಿತು, ಆಕೆ ನಾಲ್ಕು ಜನ ಹೆಣ್ಮಕ್ಳು, ನಾಲ್ಕು ಜನ ಹೆಣ್ಮಕ್ಳು ಕರೆಕ್ಟ್, ಅದರಲ್ಲಿ ಮೂರು ಜನದ ಮದುವೆ ಆಗಿಬಿಟ್ಟಿವೆ, ಮೂರು ಜನ ಮದುವೆ ಆಗಿದೆ. ಮೂರನೇದವಳ ಹೆಸರು ಕರುಣಾಮಯಿ ಅಂತ, ಭಾಳ ಚೆನ್ನಾಗಿರೋ ಹೆಸರು ಕರುಣಾಮಯಿ ಅಂತ. ಆಕೆಯನ್ನ ಮಥುರನಾಥ್ ವಿಶ್ವಾಸ್ ಅನ್ನೋವನಿಗೆ ಮದುವೆ ಮಾಡಿಕೊಟ್ಟಿದ್ರು. ಈ ಮಥುರಾ ಅನ್ನುವಂಥ ದೊಡ್ಡ ಪಾತ್ರ ಏನು ಕೃಷ್ಣ ರಾಮಕೃಷ್ಣ ಜೀವನದಲ್ಲಿ ಬರುವಂಥದ್ದು. ಮಥುರಾನಾಥ ಅಂತ ಅಡ್ಡ ಹೆಸರು ವಿಶ್ವಾಸ್ ಅಂತ, ಮಥುರಾನಾಥ್ ವಿಶ್ವಾಸ್ ಅವನು ಮದುವೆ ಮಾಡಿಕೊಟ್ಟಿದ್ರು. ಒಂದು ಮಗು ಹುಟ್ಟಿದ ಮೇಲೆ ಕರುಣಾಮಯಿ ತೀರ್ಕೊಂಡ್ರು. ತೀರ್ಕೊಂಡ್ಮೇಲೆ ಏನು ಮಾಡಬೇಕು, ಇಂಥ ಒಳ್ಳೆ ಹುಡುಗ ಮಥುರಾನಾಥ್, ಒಳ್ಳೆ ಅಳಿಯ, ಚೆನ್ನಾಗಿ ಕೆಲಸ ಮಾಡ್ತಾನೆ, ನನ್ನ ಆಸ್ತಿ ನನಗೆ ಸಹಾಯ ಮಾಡ್ತಾನೆ, ಆಸ್ತಿ ನಿಭಾಯಿಸೋದ್ರಲ್ಲಿ ಸಹಾಯ ಮಾಡ್ತಾನೆ ಅಂದ್ಕೊಂಡು ಆಕೆ ಏನು ಮಾಡಿದ್ಲು, ಈತನ ದೂರ ಮಾಡೋದು ಬೇಡ ಅಂತ ತನ್ನ ನಾಲ್ಕನೇ ಮಗಳು ಜಗದಾಂಬೆ ಅಂತಿದ್ಲು, ಆಕೆನ ಅವನಿಗೆ ಮದುವೆ ಮಾಡಿಕೊಟ್ರು. ಅವಾಗೆಲ್ಲ ಆಗ್ತಿತ್ತು, ತನ್ನ ನಾಲ್ಕನೇ ಮಗಳನ್ನು ಒಂದು ಅಳಿಯನ್ನು ಮದುವೆ ಮಾಡಿಕೊಟ್ಲು, ಇಬ್ಬರು ಜೊತೆಗೆ ಇರ್ತಾ ಇದ್ರು. ಇನ್ಮೇಲೆ ಬರ್ತಾ ಬರ್ತಾ ಮಥುರಾನಾಥ ರಾಸಮಣಿ ಬಲಗೈ ಬಂಟ ಆಗ್ಬಿಟ್ಟ, ಆಸ್ತಿ ನಿಭಾಯಿಸೋದಲ್ಲ ಅವನ ಕೆಲಸ. ಒಳ್ಳೆ ಮನುಷ್ಯ, ಶಕ್ತಿ ಇದೆ, ನೀವು ಕಾಯಿ ನೋಡ್ಕೊಳ್ಳೋಂಥದ್ದು ಆ ನೋಡ್ಕೋತಾ ಇದ್ದ. ಹೀಗೆ ಶ್ರೀಮಂತೆ ಆದರೂ ಕೂಡ ರಾಸಮಣಿದು ಒಳ್ಳೆ ಗುಣ ಇತ್ತು, ಜಿಬುಣ ಅಲ್ಲ ಆಕೆ. ಬಂದವ್ರಿಗೆಲ್ಲ ಕೈ ಎತ್ತಿ ದಾನ ಮಾಡಬೇಕು, ಅನ್ನದಾನ ಮಾಡಬೇಕು, ವಸ್ತ್ರದಾನ ಮಾಡಬೇಕು, ಬಂದವ್ರಿಗೆಲ್ಲ ಕೊಡಬೇಕು. ದೈವ ಭಕ್ತಿ ವಿಪರೀತ ಆಕೆ, ದೇವಿ ಕಾಳಿದೇವಿ ಭಕ್ತಿ ಆಕೆ, ಅದಲ್ಲದೆ ಕಾಶಿ ವಿಶ್ವನಾಥನ ಭಕ್ತಿ. ದೇವರಲ್ಲಿ ನಂಬಿಕೆ ಇದೆ, ಬಡವ್ರ ಬಗ್ಗೆ ಕರುಣೆ ಇದೆ, ಮತ್ತು ಸಾಹಸ ಗುಣ ಇದೆ ಸಾಧಿಸಬೇಕು ಅಂತ ಹೇಳಿ ಒಂದು ಊರಲ್ಲಿ ಆ ಜಾನ್ ಬಜಾರಲ್ಲಿ ಒಂದು ದಂತಕಥೆ ಆಗಿಬಿಟ್ಟಿದ್ಲು. ಏನು ಸಮಸ್ಯೆ ಬಂದರೂ ರಾಸಮಣಿ ಕಡೆ ಹೋದರೆ ಸಾಲ್ವ್ ಆಗ್ತದೆ ಅಂತ. ಆದ್ದರಿಂದ ಎಲ್ಲರೂ ಆಕೆನ ರಾಣಿ ರಾಸಮಣಿ ಅಂತ ಕರೀತಾ ಇದ್ರು. ಆಕೆ ರಾಸಮಣಿ ಅಂಬಿಗರ ಹೆಣ್ಮಗಳು ಶ್ರೀಮಂತೆ, ಆದರೆ ಆಕೆ ನಡುಗೆ ನಡವಳಿಕೆ ನೋಡ್ಬಿಟ್ಟು ಎಲ್ಲ ಜನ ರಾಣಿ ರಾಸಮಣಿ ಅಂತ ಕರೀತಾ ಇದ್ರು. ಅಲ್ಲಿ ಒಂದು ಪ್ರಸಂಗ ಹೇಗೆ ಬಂತು ನೋಡಿ, ನನಗೆ ಯಾವಾಗಲೂ ಇದು ಅನಿಸುತ್ತೆ, ಸಂದರ್ಭಗಳು ಬೇರೆ ಬೇರೆ ಬೇರೆ ಬರ್ತವೆ, ಎಲ್ಲ ಒಂದು ಕಡೆ ಒಟ್ಟುಗೂಡ್ತವೆ. ನಾನು ತಮಾಷೆ ಮಾಡಿದ್ದೆ, ಎಲ್ಲ ಆರ್ಥರ್ ಹ್ಯಾಲಿ ನಾವೆಲ್ ಇದ್ದಂಗಿದು ಅಂತ. ಇಲ್ಲೊಂದು ಘಟನೆ ಆಗುತ್ತೆ, ಇಲ್ಲೊಂದು ಘಟನೆ, ಇಲ್ಲೊಂದು ಘಟನೆ ಆಗುತ್ತೆ, ಅವೆಲ್ಲೂ ಒಂದೇ ಕಡೆ ಬಂದು ಸೇರ್ಕೊಳ್ತವೆ. ಈ ಜೀವನ ಇರೋದೇ ಹಾಗೆ. ಇಲ್ಲೋಡಿ ಏನಾಯಿತು ಅಂದರೆ, ಈ ಕಂಪನಿ ಸರ್ಕಾರ ಇತ್ತಲ್ಲ ಬ್ರಿಟಿಷ್ ಸರ್ಕಾರ, ಅವ್ರು ಏನು ತಲೆಗೆ ಬಂತೋ ಗೊತ್ತಿಲ್ಲ, ಈ ಬಡ ಬೇಸ್ತರಿದ್ದಾರಲ್ಲ ಸಣ್ಣ ಸಣ್ಣ ಬೇಸ್ತರು, ಅವ್ರ ಮೇಲೆಲ್ಲ ಕಂಡಾಪಟ್ಟಿ ತೆರಿಗೆ ಹಾಕ್ಬಿಟ್ರು, ಮೀನು ಹಿಡಿಬೇಕಾದ್ರೆ ತೆರಿಗೆ ಕೊಡಬೇಕು ಅಂತ. ಪಾಪ ಬಡ ಬೇಸ್ತರು, ಸಿಕ್ಕೋದೊಂದು ನಾಲ್ಕು ಮೀನು, ಅದನ್ನು ಮಾರಿ ಜೀವನ ಮಾಡೋದು. ಇವರೆಲ್ಲರೂ ಹಿಂಗೆ ಹಾಕಿದ್ಮೇಲೆ ಅವ್ರು ಗಾಬರಿಯಾಗಿ ಹೋಗಿ ರಾಸಮಣಿಗೆ ಬೇಡ್ಕೊಂಡ್ರಂತೆ, ಅಮ್ಮ ನೋಡಿ ನಮ್ಮ ಹೊಟ್ಟೆ ಮೇಲೆ ಸಂಚಕಾರ ಬಂದ್ಬಿಡ್ತು, ಊಟಕ್ಕೆ ದಿಕ್ಕಿಲ್ದಂಗೆ ಆಯ್ತು ನಮ್ಮ ಪರಿಸ್ಥಿತಿ, ಅದಕ್ಕೆ ಏನಾದರೂ ಮಾಡ್ತೀರಾ ಅಂತ. ರಾಸಮಣಿ ಅಂತ ಐಡಿಯಾ ಮಾಡ್ತು, ಆಕೆ ಬಿಸ್ನೆಸ್ ವುಮನ್ ನೋಡಿ, ಗೊತ್ತಿದೆ ಆಕೆ ಹೆಂಗೆ ಮಾಡಬೇಕು ಅಂತ. ಐಡಿಯಾ ಏನು ಮಾಡಿದ್ಲು ಅಂದರೆ, ಕಂಪನಿ ಸರ್ಕಾರ ಹತ್ರ ಮಾತಾಡಿದ್ಲು, ನೋಡಿ ಇಷ್ಟು ಪ್ರದೇಶ, ಇಷ್ಟೊಂದು ದೂರ ನದಿ, ಆ ನದಿ ಪ್ರದೇಶಕ್ಕೆ ಮೀನು ನಾನೇ ಹಿಡಿತೇನೆ, ಸರ್ಕಾರದಿಂದ ನನಗೆ ಕಾಂಟ್ರಾಕ್ಟ್ ಕೊಟ್ಬಿಡಿ ಪೂರ್ತಿ ಅದನ್ನು. ಸರ್ಕಾರ ವಿಚಾರ ಮಾಡಿದ್ರು, ರಾಣಿ ರಾಸಮಣಿ ಅಂತ ಶ್ರೀಮಂತ ಹೆಣ್ಮಗಳೇ ಮೀನುಗಾರಿಕೆ ಮಾಡೋಕೆ ಬಂದ್ಬಿಟ್ಟ ಮೇಲೆ ಆಕೆ ಸಕ್ಸ್ ಬೇಕಾದಷ್ಟು ಮೀನು ಹಿಡಿತಾಳೆ, ಸರ್ಕಾರಕ್ಕೂ ಆದಾಯ ಬರುತ್ತೆ, ದೊಡ್ಡದಾಗ್ತದೆ ಅಂಥೇಳಿ ಭಾರಿ ಹಣ ಕಟ್ಟಿದ್ಲಕ್ಕೆ, ದೊಡ್ಡ ಪ್ರಮಾಣದ ಹಣ ಕಟ್ಟಿ ಆ ಪೂರ್ತಿ ನದಿ ಇಲ್ಲಿಂದ ಅಲ್ಲಿವರೆಗೂ ಆ ಕಾಂಟ್ರಾಕ್ಟ್ ತೊಗೊಂಡ್ಬಿಟ್ಲು, ಫುಲ್ ಕಾಂಟ್ರಾಕ್ಟ್ ಆಕೆಗೆ. ಜನ ಅಂದ್ಕೊಂಡ್ರೆ ಪಾಪ ಬಡ ಬೆಸ್ತರು ಸತ್ತು ಹೋದ್ರಿನ ಎಲ್ಲ ಪೂರ್ತಿ ಆಕೆ ತೊಗೊಂಡ್ರೆ ಸಣ್ಣವ್ರು ಏನು ಮಾಡ್ತಾರೆ ಅಂತ ಆಕೆ ಒಂದು ಐಡಿಯಾ ಮಾಡಿದ್ಲು. ಅದು ಬುದ್ಧಿವಂತಿಕೆ ಐಡಿಯಾ ಹೆಂಗಿದೆ ನೋಡಿ, ಎಷ್ಟು ನನಗೆ ಹೆಂಗೆ ಬಂದಿರಬೇಕು ಆಕೆಗೆ ಅಂತ. ನದಿ ಹಿಂಗೆ ಹರಿತಾ ಇದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಆಕೆ ನದಿ, ಆಕೆ ಏನು ಮಾಡಿದೆ, ಇಲ್ಲಿ ಈ ದಂಡೆಯಿಂದ ಆ ದಂಡೆವರೆಗೂ ಕಂಬ ನಡೆಸಿ ಕಬ್ಬಿಣ ಸರಪಳಿ ಕಟ್ಸಿಬಿಟ್ರು ಅಡ್ಡ ನದಿಗೆ ಅಡ್ಡಾಗಿ. ಯಾಕೆ ಹೆಂಗೆ ಕಟ್ಸಿದ್ಲು ಅಂದರೆ, ಸಣ್ಣ ಸಣ್ಣ ದೋಣಿಗಳು ಕೆಳಗೆ ಹೋಗ್ಬೋದು, ದೋಣಿಗಳು ಕೆಳಗೆ ಹೋಗ್ತವೆ. ಈ ಸರ್ಕಾರದ ವರ್ತಿತ್ತಲ್ಲ ದೊಡ್ಡ ದೊಡ್ಡ ದೋಣಿಗಳು ಜಹಾಜುಗಳು, ಅವ್ಯಾವೂ ಹೋಗೋಕೆ ಸಾಧ್ಯ ಇಲ್ಲ, ಕಟ್ಬಿಟ್ಲು. ಅವ್ರು ತಕರಾರು ಮಾಡೋಕೆ ಶುರು ಮಾಡಿದರು, ನೋಟಿಸ್ ಕೊಟ್ರಾಕೆಗೆ, ನೀನು ಕಟ್ಟಿದ್ರೆ ನಮ್ಮ ಹಡಗುಗಳು ಹೋಗೋಕೆ ಸಾಧ್ಯ ಇಲ್ಲ, ಅದ್ಯಾಕೆ ನಿಲ್ಲಿಸ್ತೀಯ ಅಂತ.
ಆಕೆ

ಹಿಡಿದು ನಾನು ನಿಮ್ ದುಡ್ಡು ಕಟ್ಟಿ ಆ ನದಿ ಕೊಂಡ್ಕೊಂಡಿದ್ದೀನಿ ಅಷ್ಟು ಭಾಗ ಮೀನು ಹಿಡಿಬೇಕು ಅಂತ. ನಿಮ್ಮ ಹಡಗ್ ಬಂದ್ರೆ ನಮ್ಮ ಮೀನು ಚೆಲ್ಲಾ ಪಿಲ್ಲಿಯಾಗಿ ಹೋಗ್ತವೆ ನೋಡಿ ಹೆಂಗಿದೆ, ನಮ್ಮ ಮೀನುಗಳು ಚೆಲ್ಲಾ ಪಿಲ್ಲಿಯಾಗಿ ಹೋಗ್ತವೆ, ನಾನೇನು ಹಿಡಿಯೋದು ಅವಾಗ ನನಗೆ ಲಾಸ್ ಆಗ್ತದೆ ನೀವು ಮಾಡೋದ್ರಿಂದ. ಆದ್ರಿಂದ ನಿಮ್ಮ ಹಡಗುಗಳನ್ನ ಸರ್ಕಾರಿ ವಾಹನಗಳನ್ನ ಅಲ್ಲಿ ಬಿಡಲ್ಲ. ಮತ್ತೇನು ಮಾಡಬೇಕು, ಒಪ್ಪಂದ ಮಾಡ್ಕೊಳ್ಳಿ ನಮ್ಮ ಜೊತೆಗೆ, ನಾನು ನಿಮ್ಮೇನು ದುಡ್ಡೇನು ಕೇಳಲ್ಲ. ಯಾರು ಅಂಬಿಗರ ಮೇಲೆ ನೀವು ತೆರಿಗೆ ಹಾಕೋಲ್ಲ ಅಂದ್ರೆ ಮಾತ್ರ ಸರಪಳಿ ತೆಗೆಯಲ್ಲ ಅಂತ ನೋಡಿ ಹೇಗಿದೆ. ಮೂಗು ಹಿಡಿದ್ರೆ ಬಾಯಿ ತೆಗಿತು, ಆಕೆ ಕರೆಕ್ಟಾಗಿ ಮಾಡಿತ್ತು. ಸರಪಳಿ ಕಟ್ಸ್ಬಿಟ್ಟು ದೊಡ್ಡ ಹಡಗುಗಳು ಬರೋಂಗಿಲ್ಲ, ಸಣ್ಣವ್ರಿಗೇನು ತೊಂದರೆ ಇಲ್ಲ, ಆರಾಮ ಮೀನು ಹಿಡ್ಕೊಂಡು ಹೋಗ್ಲಿ ಅವ್ರು ಬೇಕಾದಷ್ಟು. ಒಂದು ತಿಂಗಳು ಸಾಕಷ್ಟು ಚೌಕಾಶಿ ಆಯಿತು. ಆಕೆ ಹೇಳಿದ್ಲು, ಇನ್ನೇನಾದರೂ ಹಡಗು ಗಿಡಕ್ಕೆ ಬಂದರೆ ನಿಮ್ಮದು ನನ್ನ ಮೀನುಗಳಿಗೆ ತೊಂದರೆ ಆಗ್ತದೆ, ನನಗೆ ವ್ಯಾಪಾರಕ್ಕೆ ನಷ್ಟ ಆಗ್ತದೆ ಅಂತ ಹೇಳಿ ನಿಮ್ಮ ಮೇಲೆ ಕಟ್ಲೆ ಹಾಕ್ತೀನಿ ಅಂತ ಹೇಳಿದ್ಲು. ಅವ್ರೇನು ಮಾಡಲಿಕ್ಕಾಗಲಿಲ್ಲ, ಅದು ವಿಡ್ರಾ ಮಾಡಿಕೊಂಡ್ರು, ಬೆಸ್ತರ ಮೇಲೆ ತೆರಿಗೆ ಎಲ್ಲ ತೆಗೆದು ಹಾಕಿದ್ರು. ಆದರೆ ಸಣ್ಣ ಪುಟ್ಟ ಬೆಸ್ತರಿದ್ದರಲ್ಲ ಅವರಿಗೆಲ್ಲ ಆಕೆ ದೇವತೆಯೇ ಆಗಿಬಿಟ್ರು, ಅಷ್ಟು ಪ್ರೀತಿಯಿಂದ ಅಷ್ಟು ಬುದ್ಧಿ. ನೋಡಿ, ಬರೀ ಶಕ್ತಿ ಹಣ ಇದ್ರೆ ಒಂದೇ ಸಾಲದು, ಯುಕ್ತಿನೂ ಬೇಕಾಗತ್ತೆ. ಅದ್ರ ಪ್ರಕಾರ ಮಾಡಿಕೊಂಡ್ರು. ಹಾಗಾಗಿ ಯಾವ ಜಾತಿ ಮತದ ಭೇದ ಇರಲಿಲ್ಲ, ಎಲ್ಲರೂ ಸಮಾನವಾಗಿ ನೋಡೋಣ. ಬಡವ್ರ ಬಗ್ಗೆ ತುಂಬ ಪ್ರೀತಿ, ಯಾವ ಜಾತಿಯವರಿದ್ರೆ ಮಾಡ್ತಿದ್ರು. ಆಕೆ ಒಂದ್ಸಲ ಆಸೆ ಇತ್ತಲ್ಲ ಕಾಶಿಗೆ ಹೋಗಬೇಕು ಅಂತ, ಗಂಡ ತೀರ್ಕೊಂಡಿದ್ದರಿಂದ ಆಗಿರಲಿಲ್ಲ. ಈಗ ಅಂದ್ಲು, ಎಲ್ಲ ಗಟ್ಟಿಯಾಗಿದೆ, ಮಥುರಾನಾಥ ದೊಡ್ಡ ನೋಡ್ಕೋತಾನೆ, ಆಸ್ತಿ ಅವನೇ ನೋಡ್ಕೋತಾನೆ, ಹೇಗಿದ್ರು ನನಗೇನು ಆಸೆಯಲ್ಲಿ ಹೋಗ್ತೀನಿ ಕಾಶಿಗೆ ಹೋಗಬೇಕು ಅಂತ. ನೀವು ಕಲ್ಪನೆ ಮಾಡ್ಕೊಳ್ಳಿ ಕಾಶಿಗೆ ಹೋಗೋದು ಹೆಂಗಿತ್ತು ಅಂತ. ಆಕೆ ನದಿ ಮೂಲಕ ಕಾಶಿಗೆ ಹೋಗಬೇಕು, ಇರೋದೇ ಗಂಗೆ ದಂಡೆ ಮೇಲೆ, ಅದೇ ಗಂಗೆ ತೋರಿದ್ರೆ ಬರೋಬ್ಬರಿ ಕಾಶಿಗೆ ಹೋಗ್ಬೇಕಲ್ಲ. ಅದು ವರ್ಣನೆ ನೋಡಿದ್ರೆ ಅನ್ನೋ ಗಾಬರಿ ಆಗುತ್ತೆ. ಒಂದು ಮೂರ್ನಾಲ್ಕು ಕಡೆ ರೆಫರೆನ್ಸ್ ನೋಡಿದೆ ನಾನು, ನಿಜವಾಗ್ಲೂ ಏನಿದ್ದಿರಬೇಕು ಅಂತ. ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹುಡುಕಾಡಿ ನೋಡಿದರೆ ಸುಮಾರು 100 ದೋಣಿಗಳು ರೆಡಿಯಾಗಿತ್ತಂತೆ, ಸಣ್ಣದು ದೊಡ್ಡದು ದೋಣಿಗಳು 100. ರಾಣಿ ರಾಸಮಣಿ ಕಾಶಿ ಹೋಗೋದಕ್ಕೆ ನನಗೇನು ಅನ್ನಿಸ್ತು, ಜೋಡಿಸ್ಬಿಟ್ಟಿದ್ರೆ ನಾವೆಗಳನ್ನು ನಡ್ಕೊಂಡು ಹೋಗೋದಾಗಿತ್ತು ಅದ್ರ ಮೇಲೆ ಕಾಶಿ ತನಕ ಅಂತ. ಅಂದ್ರೆ ಆಕೆ ಹೋಗೋದಕ್ಕೆ ಪ್ಲ್ಯಾನ್ ಅದು, ಆಕೆಗೆ ಏನು ಅನಾನುಕೂಲ ಆಗಿರಬಾರ್ದು, ಎಲ್ಲವೂ ಇರಬೇಕು ಅಂತ ಹೇಳಿ ಸಣ್ಣ ಪುಟ್ಟ ದೊಡ್ಡ ದೋಣಿಗಳು ಸುಮಾರು 100 ದೋಣಿಗಳಲ್ಲಿ ಸಾಮಾನು ತುಂಬಿಕೊಂಡಿದ್ರಂತೆ. ನಾಳೆ ದಿವಸ ಹೊರಡ್ಬೇಕು ಯಾತ್ರೆಗೆ. ಅವತ್ತಿನ ದಿವಸ ರಾತ್ರಿ ಕನಸಲ್ಲಿ ಕಾಳಿ ಬಂದಂಗ, ಈ ಇಡೀ ನಮ್ಮ ರಾಮಕೃಷ್ಣ ವಿವೇಕಾನಂದರಾಗಲಿ ಅಥವಾ ಶಾರದಾ ಮಾತೆ ನೋಡ್ತಾ ಇದ್ರೆ ಕನಸು ಒಂದು ಬಹುದೊಡ್ಡ ಪಾತ್ರ ವಹಿಸ್ತದೆ. ಎಲ್ಲೋ ಬರೀಬೇಕು ಅನ್ಸ್ಬಿಟ್ಟಿದೆ ನನಗೆ, ದ ರೋಲ್ ಆಫ್ ಡ್ರೀಮ್ಸ್ ಇನ್ ಹಿಸ್ಟಾರಿಕ್ ಕ್ಯಾರೆಕ್ಟರ್ಸ್ ಅಂತ. ಎಲ್ಲದರಲ್ಲೂ ಬರುತ್ತೆ ಅದು ಕನಸು, ಅದನ್ನ ಚೌಕಾಸಿ ಮಾಡ್ಬೋದು ನೀವು. ಕನಸು ಅಂದ್ರೆ ಏನ್ರಿ, ಏನ್ ವಿಚಾರ ಮಾಡ್ತೀರ ಅದೇ ಬರುತ್ತೆ ಕನಸಲ್ಲಿ ಅಂತ ಕೆಲವ್ರು ಹೇಳ್ತಾರೆ. ಇನ್ ಕೆಲವ್ ಹೇಳ್ತಾರೆ ಫ್ರಾಯ್ಡ್ ನಂತವರು, ಯುವರ್ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಫೈಂಡ್ ಮ್ಯಾನಿಫೆಸ್ಟೇಷನ್ ಇನ್ ಯುವರ್ ಡ್ರೀಮ್ಸ್. ಏನೇನು ಆಗ್ಬೇಕಂದಿದ್ರೆ ಆಗಿಲ್ಲ, ಆ ಕನಸುಗಳಲ್ಲಿ ಬರ್ತವೆ. ಒಂದೊಂದ್ಸಲ ನಂಬಕ್ಕೆ ಆಗಲ್ಲ ಆ ತರ ಕನಸು, ನಿಮಗೂ ಕನಸು ಬಿದ್ದಿರ್ತವೆ, ಏನು ಭೋ ಅಂತ ಬಿದ್ದಂಗೆ ಅನ್ಸುತ್ತೆ, ಎಲ್ಲ ಪ್ರಪಾತಕ್ಕೆ ಓ ಅಂತ ಕೂಕೋತೀವಿ, ಏನೋ ಇರಲ್ಲ ಅದು, ಯಾರನ್ನೋ ನೋಡಿರ್ತೀರಿ, ಯಾರದೋ ನೆನಪಾಗ್ಬಿಡುತ್ತೆ, ಅವ್ರ ಮುಂದೆ ಕಣ್ಮು ನಿಂತಂಗೆ ಅನಿಸ್ಬಿಡುತ್ತೆ. ಯಾಕಾಗತ್ತೆ ಅಂತ ಕೆಲವರು ಹೇಳ್ತಾರೆ, ವೆನ್ ಯುವರ್ ಥಿಂಕಿಂಗ್ ಈಸ್ ಇಂಟೆನ್ಸ್, ಯಾವುದ್ರ ಬಗ್ಗೆ ತುಂಬ ಗಾಢವಾಗಿ ಚಿಂತೆ ಮಾಡ್ತಾ ಮಾಡ್ತಾ ಇದ್ರೆ ಆ ನೆನಪು ಘನೀಭೂತ ಆಗಿ ಕನಸು ಬಿದ್ದಂಗೆ ಬಿಡ್ತದೆ ಅಂತ ಹೇಳ್ತಾರೆ. ಅದು ವೈಜ್ಞಾನಿಕವಾಗಿರಲಿ, ಆದರೆ ನಮ್ಮಲ್ಲಿ ಸ್ವಪ್ನ ಅಂತ ಒಂದು ಮಾತಿದೆ, ಅದು ಕನಸು ಅನ್ನಲ್ಲ. ಅದಕ್ಕೆ ಸ್ವಪ್ನ ಅಂದರೆ ಮುಂದಾಗುವ ಸೂಚನೆ ಅಂತ, ಮುಂದಾಗುವಂಥದ್ದು ಸೂಚನೆ ಅದು. ಈಕೆಗೆ ರಾಣಿ ರಾಸಮಣಿಗೆ ಕನಸಲ್ಲಿ ಬಂದಂಗಾಯ್ತು, ಸ್ವಪ್ನ ಆದಂಗಾಯ್ತು. ಕಾಳಿ ಮಾತೆ ಬಂದಂತೆ, ನೋಡು ನೀನು ಕಾಶಿಗೆ ಹೋಗೋ ಕಾರಣ ಇಲ್ಲ, ಕಾಶಿಗೆ ಹೋಗಲೇಬೇಕಾಗಿಲ್ಲ ನೀನು, ಅದ್ರ ಬದಲು ಈ ಗಂಗಾ ನದಿ ಇದೆ ಭಾಗೀರಥಿ ಇದೆಯಲ್ಲ ಅದರ ದಂಡೆ ಮೇಲೆ ಒಂದು ಸುಂದರವಾದ ಜಾಗ ನೋಡು, ಅಲ್ಲೊಂದು ನನ್ನೊಂದು ಶಿಲಾ ವಿಗ್ರಹ ಮಾಡು, ನನ್ನದೇ ಶಿಲಾ ವಿಗ್ರಹ ಸ್ಥಾಪನೆ ಮಾಡು, ನಾನು ಅಲ್ಲೇ ನೆಲೆಯಾಗಿ ಕೂತ್ಕೋತೀನಿ. ನೆಲೆಯಾಗಿ ಕೂತ್ಕೊಳ್ಳೋದು ಅಷ್ಟೇ ಅಲ್ಲ, ಅಲ್ಲಿ ನಿತ್ಯ ಪೂಜೆ ಆಗಬೇಕು, ದಯವಿಟ್ಟು ಗಮನಿಸ್ಬೇಕಾದಕ್ಕೆ ಹೇಳಿ ಕನಸಲ್ಲಿ ಕಂಡಿದ್ದು, ಅನ್ನ ನೈವೇದ್ಯ ಆಗಬೇಕು, ಅನ್ನ ನೈವೇದ್ಯ ದಿನ ಆಗುವಾಗ ಮಾಡು, ನಾನು ಅಲ್ಲಿ ಇದ್ಕೋತೀನಿ, ಪ್ರಸಾದ ಸ್ವೀಕಾರ ಮಾಡ್ತೀನಿ, ಅಲ್ಲಿ ಎಲ್ಲ ಪೂಜೆ ಸ್ವೀಕಾರದಲ್ಲದೇನೆ ಜಾಗೃತಳಾಗಿರ್ತೇನೆ ಅಂತ ಹೇಳಿದಂಗಾಯ್ತು. ಈ ಕಾಳಿ ಮೇಲೆ ತುಂಬ ನಂಬಿಕೆ ಅಲ್ವಾ, ಕನಸಲ್ಲಿ ಬಂದ್ಮೇಲೆ ಹಾಗಾದ್ರೆ ಕಾಶಿಗೆ ಹೋಗೋದು ಕ್ಯಾನ್ಸಲ್. ಅವೆಲ್ಲ 100 ಬೋಟ್ಗಳು ತಮ್ಮ ತಮ್ಮ ಜಾಗಕ್ಕೆ ಹೋದವು, ಸಾಮಾನುಗಳು ವಾಪಸ್ ಹಚ್ಚಿ.

ಪ್ರಿಯ ಕೇಳುಗರೇ, ಇದುವರೆಗೂ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ ಐದರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಿಗೆರವರು ನಡೆಸಿಕೊಟ್ಟ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಯಿತು.

ಈ ಸಮಯ ಆನಂದಮಯ, ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನ ತಿಳಿಸುವಂತಹ ಸಮಯ. ಈ ದಿನ SVYM ಸಿಬ್ಬಂದಿ ವರ್ಗದವರಾದ ಸಿದ್ದರಾಜು ಎಂ ರವರು ಹುಟ್ಟು ಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭ ಕೋರುವವರು SVYM ಸಿಬ್ಬಂದಿ ವರ್ಗದವರು. ಇವರಿಗೆ ದೇವರ ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲ

0: ಇಷ್ಟೊಂದು ಕೆಂಪ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
1: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಂಪ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಂಪ್ ಬಂದಿರೋದು.
1: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
1: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಊಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರವಣ ದೋಷಕ್ಕೆ ನಡಿಗೆಯ ಬಲಿ ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ

ಕಾರ್ಯಕ್ರಮದಲ್ಲಿ ಶ್ರವಣ ದೋಷಕ್ಕೆ ನಡಿಗೆಯ ಬಲಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಲು ನವದೆಹಲಿಯ ರಾಷ್ಟ್ರಪತಿ ಭವನಕ್ಕೆ ಆಗಮಿಸಿದ ಹೆಸರಾಂತ ಗಾಯಕಿ ಅಲ್ಕಾ ಯಾಕಿಗ್ನೆ ಗಾಲಿ ಕುರ್ಚಿಯಲ್ಲಿ ಬಂದದನ್ನು ನೋಡಿ ಆಕೆಯ ಅಭಿಮಾನಿಗಳು ದಂಗಾದರು. ನಂತರ ಸಂದರ್ಶಕರಲ್ಲಿ ಆಕೆ ತಾನು ಕೇಳುತನದ ಸಮಸ್ಯೆಯಿಂದ ಬಳಲುತ್ತಿರುವುದಾಗಿ ತಿಳಿದಾಗ ಜನ ಮತ್ತಷ್ಟು ಗೊಂದಲಕ್ಕೆ ಒಳಗಾದರು. ಶ್ರವಣ ದೋಷವಿದ್ದರೂ ನಡೆದಾಡಲು ತೊಂದರೆ ಏಕೆ ಎನ್ನುವುದೇ ಅಭಿಮಾನಿಗಳ ಪ್ರಶ್ನೆ. ಹೌದು, ನಮ್ಮ ಪಂಚೇಂದ್ರಿಯಗಳಲ್ಲಿ ಒಂದಾದ ಕಿವಿ ಕೇವಲ ಶ್ರವಣೇಂದ್ರಿಯ ಮಾತ್ರವಲ್ಲ, ಜೊತೆಯಲ್ಲಿನ ಶರೀರದ ಸಮತೋಲನವನ್ನು ನಿರ್ವಹಿಸುವಂತಹ ಮಹತ್ವದ ಕೆಲಸವನ್ನು ಮಾಡುತ್ತದೆ. ಅದು ಹೇಗೆ ಎಂಬುದನ್ನು ತಿಳಿಯಲು ಕಿವಿಗಳ ಅಂಗರಚನೆಯ ಬಗ್ಗೆ ಸ್ವಲ್ಪ ಅರಿವು ಅತ್ಯಗತ್ಯ. ಕಿವಿ ಮೂರು ಭಾಗಗಳನ್ನು ಹೊಂದಿದೆ, ಹೊರಕಿವಿ, ಮಧ್ಯಕಿವಿ ಮತ್ತು ಹೊಳಕಿವಿ. ಧ್ವನಿಯ ಅಂದರೆ ಶಬ್ದದ ತರಂಗಗಳು ಕಿವಿಯೊಳಗೆ ಪ್ರವೇಶಿಸಿದಾಗ ಹೊರಕಿವಿ ಮತ್ತು ಮಧ್ಯಕಿವಿಯನ್ನು ಪ್ರತ್ಯೇಕಿಸುವ ಕಿವಿಯ ಪರದೆ ಕಂಪಿಸುತ್ತದೆ. ಈ ಕಂಪನಗಳು ಮಧ್ಯಕಿವಿಯಲ್ಲಿರುವ ಮೂರು ಸಣ್ಣ ಎಲುಬುಗಳ ಮೂಲಕ ಕಿವಿಯಲ್ಲಿರುವ ಕೋಕ್ಲಿಯಾ ಎಂಬ ದ್ರವಭರಿತ ಚಲನೆಯನ್ನು ತಲುಪುತ್ತವೆ. ಕೋಕ್ಲಿಯಾದೊಳಗೆ ಸಾವಿರಾರು ಸೂಕ್ಷ್ಮ ಕೂದಲಿನಂತಹ ಸಂವೇದಕ ಜೀವಕೋಶಗಳು ಇರುತ್ತವೆ. ಇವು ಧ್ವನಿ ತರಂಗಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಶ್ರವಣ ನರದ ಮೂಲಕ ಮಿದುಳಿಗೆ ರವಾನಿಸುತ್ತದೆ. ಮಿದುಳು ಈ ಸಂಕೇತಗಳನ್ನು ಅರ್ಥೈಸಿದಾಗ ನಾವು ಧ್ವನಿಯನ್ನು ಗುರುತಿಸಿ ಪ್ರತಿಕ್ರಿಯಿಸುತ್ತೇವೆ. ಒಳಕಿವಿಯಲ್ಲಿರುವ ವೆಸ್ಟಿಬ್ಯೂಲ್ ಎಂಬ ಅಂಗಾಂಶವು ವ್ಯಕ್ತಿಯ ತಲೆಭಾಗದ ಚಲನೆಗಳನ್ನು ಗುರುತಿಸಿ ದಾಖಲೆ ಮಾಡಿಕೊಂಡು ಮಿದುಳಿಗೆ ತಲುಪಿಸುತ್ತದೆ. ಮಿದುಳು ಕಣ್ಣು, ಶ್ರವಣ ನರ, ಮೂಳೆ, ಕೀಲುಗಳು, ಚರ್ಮ ಮೊದಲಾದ ಅಂಗಗಳಿಂದ ಬಂದ ಸಂದೇಶಗಳೊಂದಿಗೆ ಈ ಸಂದೇಶವನ್ನು ಹೊಂದಿಸಿ ಶರೀರದ ಸಮತೋಲನವನ್ನು ನಿರ್ಮಿಸುತ್ತದೆ. ಮೆದುಳಿನ ಸೆಲೆಬ್ರಲ್ ಎಂಬ ಭಾಗವು ವೆಸ್ಟಿಬ್ಯೂಲ್ ಜೊತೆ ಪೂರಕವಾಗಿ ಕೆಲಸ ಮಾಡಿ ಒಟ್ಟಾರೆ ದೇಹವನ್ನು ಸಮತೋಲನದಲ್ಲಿ ಇಡುತ್ತದೆ. ಕಿವಿಯ ಯಾವುದೇ ಭಾಗದಲ್ಲಿ ದೋಷವನ್ನು ಕಂಡುಬಂದರೆ ಅಥವಾ ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಯ ಉಂಟಾದರೆ ಶ್ರವಣ ಶಕ್ತಿ ಕಡಿಮೆಯಾಗಬಹುದು. ಮುಖ್ಯವಾಗಿ ಎರಡು ಬಗೆಯ ಕಿವಿಡುತನವನ್ನು ಗುರುತಿಸಬಹುದು. ಮೊದಲನೆಯದು ಶಬ್ದ ತರಂಗಗಳು ಕಿವಿಯ ಮೂಲಕ ಹಾದು ಹೋಗುವ ಪ್ರಕ್ರಿಯೆಯಲ್ಲಿನ ದೋಷವಿದ್ದಾಗ, ಎರಡನೆಯದು ಒಳಕಿವಿಗಳಲ್ಲಿನ ನರಜೀವ ಕೋಶಗಳಲ್ಲಿ ದೋಷ ಉಂಟಾದಾಗ, ಹೊರಕಿವಿಯಲ್ಲಿ ಸ್ರವಿಸಿದ ಸ್ರಾವ ಅಥವಾ ಇತರೆ ಅಂಶಗಳು ಸೇರಿ ಉಂಟಾಗುವ ಮೇಣದಂತಹ ವಸ್ತು ಸೇರಿಕೊಂಡಾಗ ಸೋಂಕು, ಕಿವಿಯ ಪರದೆಯಲ್ಲಿ ರಂಧ್ರಗಳು ಆದಾಗ, ಮಧ್ಯಕಿವಿಯಲ್ಲಿನ ಮೂಳೆಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ, ಶಬ್ದ ತರಂಗಗಳು ಸರಿಯಾಗಿ ಒಳಕಿವಿಯನ್ನು ತಲುಪದೆ ವ್ಯಕ್ತಿಯ ಶ್ರವಣ ಶಕ್ತಿ ಕಡಿಮೆಯಾಗುತ್ತದೆ. ತಜ್ಞರು ಪರೀಕ್ಷಿಸಿ ಸಮಸ್ಯೆ ಎಲ್ಲಿದೆ ಎಂದು ಗುರುತಿಸಿ ಸೂಕ್ತ ಚಿಕಿತ್ಸೆಯನ್ನು ಸೂಚಿಸುತ್ತಾರೆ. ಒಳಕಿವಿಯಲ್ಲಿನ ನರಗಳಲ್ಲಿ ದೋಷ ಉಂಟಾದಾಗ ಕಿವುಡುತನದ ಜೊತೆ ವ್ಯಕ್ತಿ ಶರೀರದ ಸಮತೋಲನವನ್ನು ನಿರ್ವಹಿಸಲು ಕಷ್ಟಪಡುತ್ತಾನೆ. ಈ ರೀತಿಯ ಕಿವುಡುತನವನ್ನು ವೈದ್ಯಕೀಯ ಪರಿಭಾಷೆಯಲ್ಲಿ ಸೆನ್ಸರಿ ನ್ಯೂರಲ್ ಶ್ರವಣ ದೋಷ ಎಂದು ಗುರುತಿಸುತ್ತಾರೆ. ಇದಕ್ಕೆ ಕಾರಣಗಳು ಮುಖ್ಯವಾಗಿ ಒಳಕಿವಿಯಲ್ಲಿ ಸೂಕ್ಷ್ಮ ಸಂವೇದಕ ಕೋಶಗಳು ಅಥವಾ ಶ್ರವಣನರ ಹಾನಿಗೆ ಒಳಗಾಗುವುದು, ಸೋಂಕು ಅಥವಾ ವೈರಾಣು, ಬ್ಯಾಕ್ಟೀರಿಯಾ ಅಥವಾ ಸ್ಪೈರೋಟಿಕ್ ಪೆಟ್ಟು, ಜನ್ಮಜಾತ ಸಮಸ್ಯೆಗಳು, ಅನುವಂಶತೆ, ಆಟೋಇಮ್ಯೂನ್ ಕಾಯಿಲೆಗಳು, ಔಷಧಿಗಳ ಅಡ್ಡ ಪರಿಣಾಮಗಳು, ಶ್ರವಣ ನರಗಳಲ್ಲಿ ಗಡ್ಡೆಗಳು, ಜೋರಾದ ಶಬ್ದಕ್ಕೆ ತೆರೆದುಕೊಳ್ಳುವುದು ಮೊದಲಾದವು ಮುಖ್ಯ ಕಾರಣಗಳಾಗಿವೆ. ಕೆಲವೊಮ್ಮೆ ಯಾವುದೇ ನಿರ್ದಿಷ್ಟ ಕಾರಣಗಳು ಇಲ್ಲದಿದ್ದರೂ ವ್ಯಕ್ತಿಗೆ ಹಠಾತ್ ಶ್ರವಣ ಶಕ್ತಿ ಕಡಿಮೆಯಾಗುವುದು. ಆದರೆ ತತ್ಕ್ಷಣವೇ ತಜ್ಞರನ್ನು ಭೇಟಿ ಮಾಡಿದರೆ ಪರೀಕ್ಷಿಸಿ ಸೂಕ್ತ ಔಷಧೋಪಚಾರಗಳನ್ನು ಪ್ರಯತ್ನಿಸಬಹುದು. ಹೊರಕಿವಿ ಅಥವಾ ಮಧ್ಯಕಿವಿಯ ಸಮಸ್ಯೆಗಳಿಗೆ ಚಿಕಿತ್ಸೆಯಿಂದ ಪರಿಹಾರ ದೊರೆಯಬಹುದಾದರೂ ಒಳಕಿವಿಯಲ್ಲಿರುವ ವಿಶೇಷ ಕೋಶಗಳಿಗೆ ಅಥವಾ ನರಜೀವ ಕೋಶಗಳಿಗೆ ಪುನರುತ್ಪತ್ತಿಯಾಗುವ ಸಾಮರ್ಥ್ಯ ಅತ್ಯಂತ ಕಡಿಮೆ. ಆದ್ದರಿಂದ ಅವು ಹಾನಿಗೆ ಒಳಗಾದರೆ ಸಂಪೂರ್ಣವಾಗಿ ಗುಣಪಡಿಸುವುದು ಕಷ್ಟಕರ. ಈ ಕಾರಣದಿಂದ ಕೇಳುವ ಸಾಮರ್ಥ್ಯದ ಜೊತೆಗೆ ದೇಹದ ಸಮತೋಲನಕ್ಕೂ ತೊಂದರೆಯಾಗಬಹುದು. ಆದ್ದರಿಂದ ಕೇಳುವ ಸಾಮರ್ಥ್ಯದಲ್ಲಿ ಸ್ವಲ್ಪ ಬದಲಾವಣೆ ಕಂಡುಬಂದರೂ ಅದನ್ನು ನಿರ್ಲಕ್ಷಿಸಬಾರದು. ವಯಸ್ಸಾಗುವಿಕೆ, ನೆಗಡಿ ಅಥವಾ ಶೀತದ ಕಾರಣದಿಂದಾಗಿರಬಹುದು ಎಂದು ತಾವೇ ನಿರ್ಧರಿಸಿ ವೈದ್ಯರ ಭೇಟಿಯನ್ನು ಮುಂದೂಡಬಾರದು. ಸಮಯಕ್ಕೆ ಸರಿಯಾಗಿ ಕಿವಿ, ಮೂಗು ಮತ್ತು ಗಂಟಲು ಅಥವಾ ಇಎನ್ಟಿ ತಜ್ಞರನ್ನು
ಸಂಪರ್ಕಿಸಿ ಶ್ರವಣ ಪರೀಕ್ಷೆಯನ್ನ ಮಾಡಿಸಿಕೊಳ್ಳುವುದು ಅತ್ಯಗತ್ಯ.

0: ತಪಾಸಣೆಗಳನ್ನ ಮಾಡಿ ಉರಿಯೂತ ಎಂಬ ಅಂಶ ಗಮನಕ್ಕೆ ಬಂದರೆ ತಕ್ಷಣ ತಜ್ಞರನ್ನ ಕಿವಿಯ ಪರದೆಯ ಮೂಲಕ ಅಥವಾ ನೇರವಾಗಿ ನರಗಳಿಗೆ ಸ್ಟೆರಾಯ್ಡ್ ಚುಚ್ಚುಮದ್ದನ್ನ ಕೊಡುವುದರಿಂದ ತಕ್ಷಣ ಉರಿಯೂತ ಕಡಿಮೆಯಾಗಿ ವ್ಯಕ್ತಿ ಸಹಜ ಸ್ಥಿತಿಗೆ ಬರುವ ಸಂಭವ ಹೆಚ್ಚಿರುತ್ತದೆ. ಅಗತ್ಯವಿದ್ದರೆ ಸೂಕ್ತ ಆಂಟಿಬಯೋಟಿಕ್ ಮಾತ್ರೆಗಳನ್ನ ವೈದ್ಯರು ಸೂಚಿಸಬಹುದು. 22 ಗಂಟೆಗಳ ನಂತರವಾದರೆ ಚಿಕಿತ್ಸೆ ಪರಿಣಾಮಕಾರಿಯಾಗದೇ ಇರಬಹುದು. ಹೀಗಾಗಿ ಶ್ರವಣ ದೋಷವನ್ನ ಆರಂಭದಲ್ಲಿ ಗುರುತಿಸಿ ಸೂಕ್ತ ಚಿಕಿತ್ಸೆಯನ್ನ ಪಡೆಯುವುದು ಮುಖ್ಯ. ಹಾಗಾದರೆ ಇಷ್ಟೆಲ್ಲ ಮಾಡಿದರೆ ನಾವು ನೆನಪಿಡಬೇಕಾದ ಅಂಶ ಎಂದರೆ ಶ್ರವಣ ದೋಷದಿಂದ ವ್ಯಕ್ತಿ ಇತರರೊಂದಿಗೆ ಸರಿಯಾಗಿ ಮಾತನಾಡಲು ಹಾಗೂ ಸಂವಹನ ನಡೆಸಲು ಕಷ್ಟವಾಗುತ್ತದೆ. ಕ್ರಮೇಣ ವ್ಯಕ್ತಿ ಸಾಮಾಜಿಕ ಚಟುವಟಿಕೆಗಳಿಂದ ದೂರ ಉಳಿಯಬಹುದು. ಇದರಿಂದ ಆತ್ಮವಿಶ್ವಾಸ ಕುಂಗಿ ಏಕಾಂಗಿ ಭಾವನೆ ಖಿನ್ನತೆ ಹಾಗೂ ನೆನಪಿನ ಶಕ್ತಿಯ ಮೇಲೂ ಪರಿಣಾಮ ಉಂಟಾಗಬಹುದು. ಸೆನ್ಸರಿ ನ್ಯೂರಲ್ ಶ್ರವಣ ದೋಷವಿದ್ದಾಗ ದೇಹದ ಸಮತೋಲನಕ್ಕೂ ಧಕ್ಕೆ ಉಂಟಾಗುವುದರಿಂದ ಬೀಳುವ ಅಪಾಯವು ಹೆಚ್ಚಾಗುತ್ತದೆ. ಒಟ್ಟಾರೆ ಶ್ರವಣ ದೋಷವು ವ್ಯಕ್ತಿಯ ಸಾಮಾಜಿಕ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದರಿಂದ ಈ ಬಗ್ಗೆ ನಿರ್ಲಕ್ಷ್ಯತನ ಒಳ್ಳೆಯದಲ್ಲ. ಕೇಳುಗರೆ, ಕೇಳುಗರಲ್ಲ, ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಶ್ರವಣ ದೋಷಕ್ಕೆ ನಡಿಗೆಯ ಬಲಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳಿದ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಇದುವರೆಗೂ ಶ್ರವಣ ದೋಷಕ್ಕೆ ನಡಿಗೆಯ ಬಲಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
1: ಧನ್ಯವಾದಗಳು.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಳು ಬಾ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇಬ್ರಾಹಿಂ ಅಧಮ್ ಅನ್ನುವಂಥವನು 8ನೇ ಶತಮಾನದ ಬಹುದೊಡ್ಡ ಸೂಫೀಸ್ ಅಂತ, ಮತ್ತು ದೊಡ್ಡ ಸುಲ್ತಾನ್ ಆಗಿದ್ದಂತೆ ಅವನು. ಅತ್ಯಂತ ಶ್ರೀಮಂತಿಕೆಯಲ್ಲಿ ಬದುಕಿದಂಥವನು. ಯಾವುದೋ ಒಂದು ದೈವಿ ಕ್ಷಣ, ಅಮೃತ ಕ್ಷಣ ಅಂತ ಕರಿಬೇಕು, ಅವನು ಜ್ಞಾನೋದಯ ಆಗಿ ಸಂತ ಆಗ್ಬಿಟ್ಟ. ಆದ್ರೆ ಅವನ ತಂದೆ ಇಬ್ರಾಹಿಮನನ್ನ ಮೊದಲಿನಂತೆ ಶ್ರೀಮಂತಿಕೆಯಲ್ಲೇ ಇಟ್ಟಿದ್ದಂತೆ. ಇಬ್ರಾಹಿಂ ಎಲ್ಲಿ ಹೋಗ್ತಾನೋ 106 ಜನ ಸೇವಕರು ಹೋಗ್ಬೇಕು, ಅವನು ವಿಶೇಷವಾದ ಚಪ್ರ ಕಟ್ಟಬೇಕು. ಚಪ್ರ ನಿರ್ಮಿಸುವಾಗ ಕೆಲವು ಕಾವ್ಯಗಳಲ್ಲಿ ಬರ್ತದೆ ಹೇಗಿದ್ದ ಇಬ್ರಾಹಿಂ ಅಂದ್ರೆ, ಚಪ್ರ ಕಟ್ಟಬೇಕಲ್ಲ ಇರೋದಕ್ಕೆ, ಅವನಿಗೆ ಟೆಂಟ್ ಹಾಕ್ಬೇಕಲ್ಲ, ಹಗ್ಗ ಕಟ್ಟಬೇಕಲ್ಲ, ನೆಲಕ್ಕೆ ಗೂಟ ಹೊಡೆದು, ನೆಲಕ್ಕೆ ಹೊಡೆದ ಗೂಟ ಕೂಡ ಬಂಗಾರದಾಗಿರ್ತಿತ್ತಂತೆ. ಇಬ್ರಾಹಿಂ ಯಾವುದಾದ್ರೂ ವಸ್ತುವನ್ನ ಅಪೇಕ್ಷೆ ಮಾಡೋ ಮೊದಲೇ ಸಿದ್ಧ ಆಗ ಮುಂದೆ ಬಂದ್ಬಿಡ್ಬೇಕು, ಅಷ್ಟು ಶ್ರೀಮಂತಿಕೆ ಅವರ ಅಪ್ಪಂದು. ಇಬ್ರಾಹಿಮನ್ ಹಾಗೆ ನಡೆಸ್ಕೊಂಡ. ಒಂದು ಬಾರಿ ಇಬ್ರಾಹಿಂ ತನ್ನ ಅತ್ಯಂತ ದೊಡ್ಡ ಸೈನ್ಯದೊಂದಿಗೆ, ಪರಿವಾರದೊಂದಿಗೆ ಪ್ರವಾಸ ಮಾಡಿಕೊಂಡು ಒಂದೆಡೆ ಬಂದ, ವಾಸ್ತವ್ಯ ಹೂಡಿದ್ದ. ಅವನ ಪರಿವಾರದವ್ರದ ವಾಹನದ್ದು, ಜೊತೆಗೆ ಬಂದ ಒಂಟೆ, ಕುದುರೆ, ಇತರ ಪ್ರಾಣಿಗಳ ಸದ್ದು ಎಲ್ಲ ಪೂರ್ತಿ ವಾತಾವರಣ ತುಂಬಿಬಿಟ್ಟಿತ್ತು. ಅವ ಭಿಕ್ಷುಕ ಬಂದ, ಯಾರೋ ಮಹಾರಾಜ ಬಂದಿದ್ದಾನೆ, ತನಗೇನಾದರೂ ದಾನ ಸಿಕ್ಕಿತ್ತು, ಹೆಚ್ಚಿನ ಭಿಕ್ಷೆ ದೊರಕಿತ್ತು ಅಂತ ಆಸೆಯಿಂದ ಇಬ್ರಾಹಿಂ ಇದ್ದ ಡೇರಿ ಒಳಗೆ ಬಂದ. ಅಲ್ಲಿದ್ದವ್ರ ಕಾವಲುಗಾರ ಹೇಳಿದ್ರು, ಬಂದವನು ರಾಜ ಅಲ್ಲಪ್ಪ, ಅವನು ಸೂಫಿ ಸಂತ ಅಂತ ಹೇಳಿದ್ರು. ಇವ್ರಿಗೆ ಆಶ್ಚರ್ಯವಾಯಿತು, ದುಃಖನೂ ಆಯ್ತು. ಏನ್ರಿ ಸಂತ ಹಿಂಗಿರೋಕೆ ಸಾಧ್ಯ ಇದೆಯಾ? ಈ ಪರಿವೈಭವದಲ್ಲಿ ಇರೋ ಸಾಧ್ಯನಾ? ಸರಿನಾ ಅದು? ಸಂತ ಅಂದ್ರೆ ಹಿಂಗಿರ್ಬೇಕಾ? ಇಷ್ಟು ಶ್ರೀಮಂತಿಕೆನಾ? ದ್ವಾರಪಾಲಕರ ಅಪ್ಪಣೆ ತಗೊಂಡು ಇಬ್ರಾಹಿಮಿನ ಡೇರೆ ಒಳಗೆ ಭಿಕ್ಷುಕ ಬಂದ. ಇದನ್ನು ಡೇರೆ ಅಂತ ಯಾರು ಹೇಳ್ಬೇಕ್ರಿ? ಒಂದು ಅರಮನೆ ಇದ್ದಂಗಿದೆ. ಏನು ಪರದೆ, ಏನು ಮೆತ್ತನೆ ಹಾಸುಗಳು ಹಾಕಿದ್ದಾರೆ, ವಜ್ರ ಖಚಿತವಾದ ಸಿಂಹಾಸನಗಳು, ಹೂವಿನ ಕರಂಡಕಗಳು, ಒಂದು ಹಂಸತೂಲಿಕ ತಲುಪದ ಮೇಲೆ ಅರ್ಧ ಆಣಿಸ್ಕೊಂಡು ಇಬ್ರಾಹಿಂ ಕೂತಿದ್ದಾನೆ. ಅವನು ಬಟ್ಟೆಗಳೇನ ಸಾಧ್ಯ ಅದು? ಮೈ ಮೇಲೆ ವಜ್ರದ ಆಭರಣಗಳ ಮಿಂಚು ಚಕಚಕಚಕ ಹೊಳಿತಾ ಇದೆ, ಆದ್ರ ಮುಖದ ಮೇಲೆ ಏನು ಕಾಂತಿ ಅಂತ ಪ್ರಖರ ಆಗಿದೆಯಲ್ಲ. ಭಿಕ್ಷುಕ ಇಬ್ರಾಹಿಮನ್ ಕೇಳೇಬಿಟ್ಟ, ಸ್ವಾಮಿ ನೀವೇನು ಸಂತರೋ ರಾಜರೋ? ಸಂತರಾಗಿದ್ರೆ ಈ ವೈಭವ ಎಲ್ಲ ಯಾಕೆ ಬೇಕು ನಿಮಗೆ? ಇಬ್ರಾಹಿಂ ಅತ್ಯಂತ ಶಾಂತವಾಗಿ ಹೇಳ್ದ, ಹೌದು ಇದೆಲ್ಲ ಬೇಕಿಲ್ಲ, ಇದ್ರೆ ತೊಂದರೆನೂ ಇಲ್ಲ ಅಂದ. ಹೌದೇ ತೊಂದರೆ ಇಲ್ವಾ? ಹಾಗಾದ್ರೆ ಇದನ್ನೆಲ್ಲ ಬಿಟ್ಟು ನನ್ನ ಜೊತೆ ಬರ್ತೀರಾ, ಮಕ್ಕಕ್ಕೆ ಹೋಗೋಣ ಅಂದ. ನಡಿ ಹೋಗೋಣ ಅಂದ ಇವನು. ಇಬ್ರಾಹಿಂ ತನ್ನ ಆಭರಣಗಳನ್ನು, ವಸ್ತುಗಳನ್ನು ತೆಗೆದಿರಿಸಿ ಯಾರಿಗೂ ಹೇಳ್ದೇನೆ ಹಿಂದಿನ ಬಾಗಿಲಿಂದ ಭಿಕ್ಷುಕರನ್ನು ಕರ್ಕೊಂಡು ಹೊರಟೇ ಬಿಟ್ಟ. ಇಬ್ಬರು ಮರುಭೂಮಿ ನಡೀತಾ ಸ್ವಲ್ಪ ದೂರ ಹೋದರು, ಕತ್ಲೆ ಆಗ್ತಾ ಇತ್ತು. ತಕ್ಷಣ ಭಿಕ್ಷುಕನ ನೆನಪಾಯಿತು, ಅಯ್ಯೋ ನನ್ನ ಭಿಕ್ಷಾ ಪಾತ್ರೆಯನ್ನು ನಾನು ಡೇರೆಯಲ್ಲೇ ಬಿಟ್ಟು ಬಂದಿದ್ದಾನೆ. ಇಬ್ರಾಹಿಂ ನನ್ನ ಭಿಕ್ಷಾ ಪಾತ್ರೆಯಲ್ಲಿ ಬಿಟ್ಟು ಬಂದಿದ್ದೇನೆ, ತೊಗೊಂಬರೋಣ ಬಾ, ಇಲ್ಲದ ನಾಳೆ ನನ್ನ ಊಟಕ್ಕೆ ಕಷ್ಟ ಆಗುತ್ತೆ, ಅಥವಾ ನೀನು ಇಲ್ಲೇ ಕೂತಿರು, ನಾನು ಹೋಗಿ ಬೇಗ ತಂದುಬಿಡ್ತೇನೆ ಅಂತ ಭಿಕ್ಷಕ ಓಡ್ ಹೊರಟ. ಅವನನ್ನು ತಡೆದು ನಕ್ಕ ಹೇಳಿದಂತೆ ಇಬ್ರಾಹಿಮು, ವ್ಯತ್ಯಾಸ ಗೊತ್ತಾಯ್ತೇನಪ್ಪ ಗೆಳೆಯ, ನಿನ್ನಲ್ಲಿದ್ದದ್ದು ಒಂದು ಭಿಕ್ಷಾ ಪಾತ್ರೆ ಮಾತ್ರ, ನೀನು ಅದಕ್ಕೆ ಅಂಟುಕೊಂಡಿದ್ಯಾ, ಭಿಕ್ಷಾ ಪಾತ್ರೆ ಇಲ್ಲ ಅದಿಲ್ಲದೆ ಬದುಕೋದು ಕಷ್ಟ ಆಗತ್ತೆ ಅಂತ. ನಾನು ನನ್ನ ಸುತ್ತಮುತ್ತ ಇದ್ದು ಏನೆಲ್ಲ ಇದ್ರೂ ನನಗೆ ಬೇಕಿಲ್ಲ, ಅವಳನ್ನು ಹಾಗೆ ಬಿಟ್ಟು ಬಂದ್ಬಿಟ್ಟೆ ನಾನು ಅಂತ ಹೇಳಿದಂತೆ. ಆಗ ಭಿಕ್ಷುಕ ಇಬ್ರಾಹಿಮನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಂತೆ, ಸ್ವಾಮಿ ನಿಜವಾಗ್ಲೂ ತಾವು ಸಂತರೆ, ಸಂತತ್ವ ಅಂದರೆ ಯಾವುದಕ್ಕೂ ಅಂಟ್ಕೊಳ್ಳದೇ ಇರುವಂಥದ್ದು, ನೀರಿನಲ್ಲಿದ್ದು ಕೂಡ ಅಂಟಿಸಿಕೊಳ್ಳದೇ ಇರುವಂಥ ಕಮಲದ ಎಲೆ ಥರ ಬದುಕಬೇಕು. ನಿಮ್ಮ ಸುತ್ತಲ ಶ್ರೀಮಂತಿಕೆ ಇದೆಯೋ ಬಡತನ ಇದೆಯೋ ಅದು ಯಾವುದೂ ನನ್ನದಲ್ಲ, ಅಂಟದೆ ಬದುಕುವಂಥ ಗುಣ ಸಂತತ್ವ. ಇಬ್ರಾಹಿಂ ಆ ಸಂತತ್ವಕ್ಕೆ ಮಾದರಿಯಾದಂಥವನು.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುನಾಡು ಬಾಬೆಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
4: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
5: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
6: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
5: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
6: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
5: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
6: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
4: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
5: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
4: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
5: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
4: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
6: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
4: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
5: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
6: ಇದು ಕಲಾಕುಮಾರ ಮಾತು ಅಂದ್ರೆ,
7: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ, ಮೈಸೂರಿನ ಬುದ್ಧ ಗಾಯನ ಮಹಿಳಾ ತಂಡ ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಮೈಸೂರಿನ ಬುದ್ಧಗಾಯನ ಮಹಿಳಾ ತಂಡ ಹಾಡಿರುವ ಹಾಡುಗಳು ಹಾಡುವಸ್ತೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ

0: ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಇಚ್ಚಿಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯ ಅನುಭವ ಹಂಚಿಕೆಯ ಕುರಿತು ಶ್ರೀಮತಿ ಅಶ್ವಿನಿ, ಶ್ರೀಮತಿ ಪ್ರೀತಿ, ಕುಮಾರಿ ಅಪೂರ್ವ, ಕುಮಾರಿ ನೇತ್ರ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮೀ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಎಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನೂ ಹಲವು ರೀತಿಯ ತರಬೇತಿಗಳನ್ನು ಪಡೆದು ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಂಡಿರುವ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು.

0: ಮೇಡಮ್ ನಮಸ್ತೆ.
1: ನಮಸ್ತೆ ಮ್ಯಾಮ್.
0: ನಿಮ್ದೊಂದು ಪರಿಚಯ ಮಾಡಿಕೊಡಿ ಮ್ಯಾಮ್.
1: ನನ್ನ ಹೆಸರು ಬಂದು ಅಶ್ವಿನಿ ಅಂತ. ಇಲ್ಲೇ ಚಿಕ್ಕಮಗಳೂರಿಂದ ಬರ್ತಿರೋದು. ಬ್ಯೂಟಿಷಿಯನ್ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಮನೇಲಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಹಂಗಾಗಿ ನಾನು ಅದನ್ನು ಹೋಗೋದು ಕಲಿಯೋಕ್ಕಾಗಲ್ಲ ಅಂತ ವಾಪಸ್ ಬರೋದು ಮನೆ ಸ್ವಲ್ಪ ರಿಸ್ಕೋ ಅವ್ರ ಜೊತೆ ಜಗಳ ಆಡ್ಕೊಂಡು ಬರೋ ಅವಶ್ಯಕತೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ. ನಾನು ಇಲ್ಲಿಗೆ ನನ್ನ ಫ್ರೆಂಡು ತ್ರಿವೇಣಿ ಅಂತ ಇದ್ದಾಳೆ. ತ್ರಿವೇಣಿ ಅವಳು ಬಂದಮೇಲೆ ಅವಳೆಲ್ಲ ಕಲ್ತ ಮೇಲೆ ಅವಳು ಇವಾಗ ಆರ್ಡ್ರ್ಸ್ ಎಲ್ಲ ತೊಗೊಂಡು ಆರ್ಡ್ರ್ಸ್ ಎಲ್ಲ ಮಾಡ್ತಿದ್ದಾಳೆ. ಹಂಗಾಗಿ ಅವಳ ಕಡೆಯಿಂದ ನನಗೆ ಅವ್ಳು ಚೆನ್ನಾಗಿ ಮಾಡ್ತಿದ್ದಾಳಲ್ಲ ಕಲಿಬೋದಲ್ಲ ನಾನು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ ಅಂದಾಗ ನೀನು ಹೋಗಿ ಕಲಿ ಆ ಥರ ಸ್ಕಿಪ್ ಮಾಡೋಕೆ ಹೋಗ್ಬೇಡ ಅದೇನಾದರೂ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯದಿಂದ ಹೋಗು ಅಂತ ಅಂದಳು. ಹಂಗಾಗಿ ನಾನು ಮಾಡಲೇಬೇಕು ಅನ್ನೋ ಇಲ್ಲಿಗೆ ಬಂದಾಗ ಅವರು ಮ್ಯಾಮು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ಯಾಕೆ ಬರ್ತಿಲ್ಲ ಅಶು ಅಂತ. ಇಲ್ಲ ಮ್ಯಾಮ್ ನಾನು ಸ್ವಲ್ಪ ಹೊರಗಡೆ ಇದ್ದೀನಿ ನೆಕ್ಸ್ಟ್ ಕ್ಲಾಸ್ಗೆ ಬೇಕಾದ್ರೆ ಸೇರ್ಕೋತೀನಿ ಬಿಡಿ ಅಂತ ಅಂದೆ. ಇಲ್ಲ ನೀವು ಬನ್ನಿ ಈ ಬ್ಯಾಚ್ಗೆ ಸೇರ್ಕೊಳ್ಳಿ ನೀವು ಅಂದರು. ಹಂಗೂ ಒಂದು ವಾರ ನನಗೆ ಕ್ಲಾಸ್ ಮಿಸ್ ಆಗೋಯಿತು ಆಚೆ ಇದ್ದೆ ಅಂತ. ಹಂಗಾಗಿ ಸೇರ್ಕೊಂಡ್ಮೇಲೆ ನನಗೆ ಇವಾಗ ಒಪ್ಪಿದೆ. ಈಗ ಯಾರೇ ಫೋನ್ ಮಾಡಿ ಕೇಳಿದ್ರು ಮಾಡ್ತೀನಿ ಅಂತಲೇ ಧೈರ್ಯದಿಂದ ಹೇಳ್ತೀನಿ. ಫಸ್ಟ್ ಆದರೆ ಅಷ್ಟು ಓಪಿನ ನಾನು ಹೇಳ್ತಾ ಇರಲಿಲ್ಲ, ಮಾಡ್ತೀನಿ ಬನ್ನಿ ಅಂತ ನಾನು ಹೇಳ್ತಾ ಇರಲ್ಲ, ಫ್ರೆಂಡ್ಸ್ ಕೇಳ್ಬಿಡ್ತಾ ಇದ್ದೆ ಸರಿ ಬನ್ನಿ ಆಯಿತು ನನ್ನ ಫ್ರೆಂಡ್ಸ್ ಮಾಡಿಕೊಡ್ತಾರೆ ಅಂತ. ಈಗ ನನಗೆ ಓಪ್ ಬಂದಿದೆ, ನನಗೆ ಮಾಡೇ ಮಾಡ್ತೀನಿ, ಏನಾದರೂ ಕಲಿತೆ ಕಲಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಂಗಾಗಿ ಮೊನ್ನೆ ಒಂದು ಹೇರ್ ಸ್ಟೈಲ್ ಮಾಡಿ 1000 ರುಪೀಸ್ ಅರ್ನ್ ಮಾಡಿದ್ದೀನಿ. ತುಂಬ ಖುಷಿಯಿದೆ, ತುಂಬ ಹೆಮ್ಮೆ ಇದೆ. ಇನ್ನು ನಾನು ಬಿಡಲೇಬಾರದು, ಕಲಿಯಲೇಬೇಕು ಅನ್ನೋ ಒಂದು ಇದ್ದೀನಿ. ಹಂಗಾಗಿ ತುಂಬ ಖುಷಿಯಿದೆ ನನಗೆ ಇದರಲ್ಲಿ ಕಲಿತೀನಿ.
0: ಓಕೆ, ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮ್ಯಾಮ್?
1: 9th ಸ್ಟ್ಯಾಂಡರ್ಡ್ ಅಷ್ಟೇ ಓದಿರೋದು ನಾನು. ಅದನಂತರದಲ್ಲಿ ಸ್ಕಿಪ್ ಮಾಡಿದೆ ಮಾಮೂಲಿ. ಮನೇಲಿ ಏನೋ ಪ್ರಾಬ್ಲಮ್ಸ್ ಅಂತ ಅಂದ್ಕೊಂಡು ಓದ್ಸೋಕ್ಕಾಗಿಲ್ಲ, ಫೀಸ್ ಕಟ್ಟೋಕ್ಕಾಗಿಲ್ಲ ಅಂದ್ಕೊಂಡು ಹಂಗಾಗಿ ಆ ಟೈಮಲ್ಲಿ ನಾವು ಸ್ಕಿಪ್ ಮಾಡಿದ್ವಿ. ಮನೇಲಿ ಮಾಮೂಲಿ ಮನೇಲಿದ್ದೆ ಸ್ವಲ್ಪ ದಿನ, ಆಮೇಲೆ ಮ್ಯಾರೇಜ್, ಆಮೇಲೆ ಮನೆ. ಹಂಗಾಗಿ ನಾನು ಎಲ್ಲೂ ಆಚೆ ಸರಿಗೆ ಹೋಗ್ತಾ ಇರಲಿಲ್ಲ, ಮನೇಲಿ ಅಷ್ಟು ಸಪೋರ್ಟ್ ಮಾಡಿ ನಂಗೆ ಆಚೆ ಕಳಿಸ್ತಾ ಇರಲಿಲ್ಲ. ಈಗೀಗ ನಾನು ಏನಾದರೂ ಮಾಡಲೇಬೇಕು ಅನ್ನೋ ಇದರಿಂದ ನಾನು ಆಚೆ ಬಂದು ಇದನ್ನು ಕಲ್ತ್ಕೊಳ್ಬೇಕು ಅಂತ ಬಂದಿದ್ದೀನಿ.
0: ಇಲ್ಲಿ ಒಂದು ಬ್ಯೂಟಿಷಿಯನ್ ತರಬೇತಿ ಸಿಗ್ತಾ ಇದೆ VRLC ಕಡೆಯಿಂದ ಹುಣಸೂರಿನಲ್ಲಿ ಅಂತ. ಹೇಗೆ ಗೊತ್ತಾಯಿತು ಮೇಡಮ್?
1: ನನಗೆ

0: ಫ್ರೆಂಡ್ ನನ್ನ ತ್ರಿವೇಣಿ ಅಂತ ಇದ್ದಾಳೆ, ಅವಳು ನೆಕ್ಸ್ಟ್ ಲಾಸ್ಟ್ ಬ್ಯಾಚಲ್ಗೆ ಸೇರ್ಕೊಂಡಿದ್ಲು ಅವಳು. ಆ ಬ್ಯಾಚ್ಗೆ ಬರಬೇಕಿತ್ತು ನಾನು ಆ್ಯಕ್ಚುಲಿ. ನಾನು ಮತ್ತೆ ಏಜ್ ಎಲ್ಲ ಕೇಳ್ತಾರೆ, ಯಶು ನನಗಿಂತ ಸ್ವಲ್ಪ ನಿಂಗೆ ಏಜಾಗೈತೆ, ಅವ್ರು ತೊಗೊಳೋ ಡೌಟು ಅಂತಂದು. ಹೌದಾ ಸರಿ ಬಿಡು ಬೇಡ, ಮತ್ತು ಅವ್ರಿಗೆ ಹೋಗಿ ಫೋರ್ಸಬಲಿ ನಾನು ಕೇಳೋಕ್ಕಾಗಲ್ಲ ಬಿಡು ಅನ್ನೋ ಸುಮ್ಮನೆ ಆಗಿಬಿಟ್ಟಿದೆ, ಅದು ನಾನು ತೊಗೊಂಡಿರಲಿಲ್ಲ. ಮತ್ತೆ ಹೋಗಿ ಒಂದು ಚಾನ್ಸ್ ಬಿಟ್ಟು ನೋಡಿ ನೋಡೋಣ, ಕೇಳಿ ನೋಡು ಕೊಟ್ಟರು ಕೊಡ್ಬೋದೇನೋ ಅಂತ ಅಂದಮೇಲೆ ಈ ಬ್ಯಾಚ್ಗೆ ಬಂದು ಸೇರಿಕೊಂಡೆ. ಹಂಗಾಗಿ ನನಗೆ ಅವಳಿಂದನೇ ವಿಷಯ ಗೊತ್ತಾಗಿದ್ದು, ಅವಳಿಂದ ನಾನು ಇಲ್ಲಿಗೆ ಬಂದಿದ್ದು.
1: ಅಂದರೆ ಎಷ್ಟು ತಿಂಗಳ ತರಬೇತಿ ಆಗಿರುತ್ತೆ ಮೇಡಮ್ ನಿಮಗೆ?
0: 3 months ಆಗುತ್ತೆ. ನಾವು
1: 3 months. ಇವಾಗ ಎಷ್ಟು ದಿನ ಆಗಿದೆ ನೀವು ಬಂದು ಇಲ್ಲಿ ಜಾಯ್ನ್ ಆಗಿ?
0: ಇಲ್ಲ, ಆಯ್ತು 2 and a half ಆಯ್ತು ನನಗೆ.
1: 2.5 ತಿಂಗಳು. 2.5 ತಿಂಗಳಲ್ಲಿ ಏನೇನೆಲ್ಲ ಕಲ್ತಿದ್ದೀರಿ?
0: ನಮಗೆ ಐಬ್ರೋಸ್ ಕ್ಲೀನಪ್ಪು, ಫೇಶಿಯಲು, ಹೇರ್ ಸ್ಟೈಲು. ಹಂಗಾಗಿ ಈಗ ನಾನು ಮಾಡ್ತೀನಿ, ಅದು ತಪ್ಪೋ ಸರಿನೋ ಮಾಡ್ತೀನಿ. ಮೊದಲು ಹೆದರ್ಕೋತಾ ಇದ್ದೆ, ಅಯ್ಯೋ ಏನಾಗ್ಬಿಡ್ತೋ, ಏನು ಬೈದ್ಬಿಡ್ತಾರೋ ಕಸ್ಟಮರ್ಸ್ ಅಂತ. ಈಗೆಲ್ಲ ತಪ್ಪೋ ಸರಿನೋ ಒಟ್ಟು ನಾನು ಮಾಡಲೇಬೇಕು, ಮಾಡ್ತೀನಿ ಅಂದ್ಕೊಂಡು ಕ್ಲಾಸ್ ಅಷ್ಟಂತು ಅಟೆಂಡ್ ಅಂತೂ ಮಾಡ್ತೀನಿ ಮ್ಯಾಮ್.
1: ಓಕೆ, 2.5 ತಿಂಗಳು ತರಬೇತಿ ಈಗ ಅಂದರೆ ನಿಮಗೆ ಮೊದಲಿಂದ ಇಂಟ್ರೆಸ್ಟ್ ಇತ್ತು
0: ನನಗೆ, ಇಂಟ್ರೆಸ್ಟ್ ನ್ಯೂಟ್ರಿಷನ್ ಆಗಬೇಕನ್ನೋ ಇಂಟ್ರೆಸ್ಟ್ ಇತ್ತು. ಹಂಗಾಗಿ 2 ಸರಿನೂ ಹೋಗಿ ನನಗೆ ಅನಿವಾರ್ಯ ಕಾರ್ಯಗಳನ್ನ ಬಿಟ್ಬಿಟ್ಟಿದೆ ಅದು ನನ್ನಲ್ಲಿ. ನಮ್ಮಲ್ಲಿ ಪ್ರಾಬ್ಲಮ್ ಬಿಟ್ಕೊಡೋದಿಲ್ಲ ಅಂತ. ಇಲ್ಲಿಗೂ ನಾನು ಇಲ್ಲ, ನಾನು ಕಲೀಲೇಬೇಕು, ಇದು ಲಾಸ್ಟ್ ಚಾನ್ಸ್ ಅಂದ್ಕೊಂಡು ಧೈರ್ಯ ಮಾಡಿ ಬಂದಿದ್ದೀನಿ, ಕಲಿತೆ ಕಲಿತೀನಿ. ನಾನು ಫಸ್ಟ್ ಬಂದಾಗ ಅವರು ಆಲ್ರೆಡಿ ಮೆಹಂದಿ ಕ್ಲಾಸ್ ಅಷ್ಟು ಆಗಿತ್ತು ಮ್ಯಾಮ್ ಹತ್ರ. ಹಂಗಾಗಿ ಮೆಹಂದಿ ಕ್ಲಾಸನ್ನು ನನಗೆ ಮಧ್ಯೆ ಮಧ್ಯೆ ಹೇಳ್ಕೊಡೋಕ್ಕೆ ಮ್ಯಾಮ್ ಹೇಳಿದ್ರು ಕಲ್ತ್ಕೊಳ್ಳಿ ಅಷ್ಟು ಅಂತ. ಹಂಗಾಗಿ ಮೆಹಂದಿ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೀನಿ. ಐಬ್ರೋಸ್ ಆಗಿದೆ, ಏರ್ ಕಟ್ ಆಗಿದೆ, ಫೇಷಿಯಲ್ ಆಗಿದೆ, ಕ್ಲೀನಪ್ ಆಗಿದೆ, ವ್ಯಾಕ್ಸ್ ಆಗಿದೆ, ಏರ್ ಮಸಾಜ್ ಆಗಿದೆ, ಏರ್ ಕಲರಿಂಗ್ ಆಗಿದೆ, ಐಲೈಟ್ಸ್ ಆಗಿದೆ. ಹಾಗಾಗಿ ಎಲ್ಲ ಕ್ಲಾಸು ಅಟೆಂಡ್ ಮಾಡಿದ್ದೀನಿ. ಸೈಡ್ ಡ್ರಿಪ್ಪಿಂಗ್ ಇದೆ, ಮೇಕಪ್ ಇದೆ.
1: ಕೈಗೆಟಕೋ ದರದಲ್ಲಿ ಒಂದು ತರಬೇತಿ ಸಿಗ್ತಾ?
0: ಹಾಂ, ಸಿಗ್ತಿದೆ. ಅದು ನಂಗೆ ತುಂಬ ಖುಷಿ ಇದೆ, ಕಲಿಬೋದು. ನಮ್ಮಂಥ ಬಡ ಹೆಣ್ಮಕ್ಳುಗಳಿಗೆ ಇದೊಂದು ಸ್ಟೇಜ್ ಅಂತಲೇ ಹೇಳ್ಬೋದು. ಬೇಕಂದ್ರೆ
1: 3 ತಿಂಗಳ ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮುತ್ತೀನಿ ಅಂತ ಅನ್ಸುತ್ತೆ.
0: ಇದರಲ್ಲಿ ಯಾವುದೇ ಡೌಟ್ಸ್ ಇದೆ ನನಗಿಲ್ಲ. ಮೊದಲು ಡೌಟ್ಸ್ ಇತ್ತು, ಈಗ ನಂಗೆ ಯಾವುದೇ ಡೌಟ್ಸ್ ಇಲ್ಲ, ಆಗ್ತೀನಿ ಅಂತ ಕಾನ್ಫಿಡೆಂಟ್ ಇದೆ ನನಗೆ.
1: ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನ ತರಕ್ಕೆ ಬರೀ ಕೆಂಚನಹಳ್ಳಿಗಷ್ಟೇ ಸೀಮಿತ ಆಗಿರ್ದೇನೆ. ಸೊ ಹುಣಸೂರು ತನಕ ಬಂದು ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಬ್ಯೂಟಿಷಿಯನ್ ತರಬೇತಿ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್ ತರಬೇತಿ ಆಗಿರ್ಬೋದು, ಸೊ ಈ ರೀತಿಯ ತರಬೇತಿಗಳನ್ನ ಕೊಟ್ಟು ಅವರನ್ನು ಸ್ವಉದ್ಯೋಗಿಗಳನ್ನಾಗಿ ಮಾಡಿ ಅವರನ್ನು ಸಬಲರಾಗಿ ಅಂದರೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ಈ ರೀತಿ ತರಬೇತಿಯನ್ನು ಕೊಡ್ತಾ ಇದೆ. ಇದೆಲ್ಲ ನಿಮ್ಗೆ ಎಷ್ಟು ಅನುಕೂಲ ಆಗ್ತಿದೆ? ಸ್ಥಳೀಯ ಮಹಿಳೆಯರು ಇದನ್ನು ಯಾವ ರೀತಿ ಉಪಯೋಗ
0: ಮಾಡ್ಕೋಬೋದು ಮ್ಯಾಮ್? ಯಾಕಂದ್ರೆ ಇವಾಗ ಎಷ್ಟೋ ಕನ್ಸು ಕಟ್ಕೊಂಡಿರ್ತಾರೆ, ನಾವು ಬ್ಯೂಟಿಷನ್ ಆಗ್ಬೇಕಂತ ಮನೆ ಪರಿಸ್ಥಿತಿಗೋಸ್ಕರ ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಈಗ ಬೇರೆ ಕಡೆ ಕಲಿಯೋಕ್ಕಾಗೋದಿಲ್ಲ, ಅವ್ರು 1,00,000 ರೂಪಾಯಿ ಕೊಟ್ಟು ಕಲಿಯೋಕೆ ಆಗೋದಿಲ್ಲ ಅವ್ರಿಗೆ. ಹಂಗಾಗಿ ಅವರು ಸೋತ್ಬಿಟ್ಟಿರ್ತಾರೆ ಮನೆ ಪರಿಸ್ಥಿತಿನ ಉಟ್ಕೊಂಡು. ಈ ಥರ ಅದೆಲ್ಲ ಸಿಕ್ಕಾಗ ನನಗೇನು ಸಂಸ್ಥೆ ಕಡೆಯಿಂದ ನನಗೆ ಒಳ್ಳೆ ಉದ್ದೇಶನ ಇಟ್ಕೊಂಡಿದೆ, ಒಳ್ಳೆ ಉದ್ದೇಶನ ಇಟ್ಕೊಂಡು ಮಾಡ್ತಿದ್ದಾರೆ. ನಮ್ಮಂಥ ಬಡ ಹೆಣ್ಮಕ್ಳಿಗೆ, ಬಡ ಕುಟುಂಬಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವರು ಏನೋ ಅಷ್ಟೋ ದುಡಿಬೋದು, ಸಹಾಯ ಮಾಡ್ಬೋದು ಅನ್ನೋದು ಕಾನ್ಫಿಡೆಂಟ್ ತುಂಬ ಇದೆ. ಸಂಸ್ಥೆ ಬಗ್ಗೆ ನನಗೆ ಹೆಮ್ಮೆ ಇದೆ. ಅದೇ ಮ್ಯಾಮ್, ತುಂಬ ಹೆಮ್ಮೆ ಇದೆ ನನಗೆ. ಇದ್ರ ಬಗ್ಗೆ ಗೊತ್ತಿಲ್ಲದಾಗ ಅಲ್ಲಿ ಹೋಗಿ ನಾನೆಲ್ಲ ಪರ್ಟಿಕ್ಯುಲರಾಗಿ ನೋಡಿದಾಗ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳು ಓದಿಸೋದೇ ಕಷ್ಟ ಇರುತ್ತೆ. ಹಂಗಾಗಿ ಮಕ್ಕಳು ಒಂದೊಂದು ಮಕ್ಕಳೆಲ್ಲ SSLC ಬಿಟ್ಬಿಟ್ಟಿರ್ತಾರೆ, 9th ಬಿಟ್ಬಿಟ್ಟಿರ್ತಾರೆ. ಹಾಗಾಗಿ ಈಗ ಅಲ್ಲಿ ಎಜುಕೇಷನಲ್ಲಿ ಆ ಸ್ಟಾಪ್ ಮಾಡಿರೋ ಮಕ್ಕಳುಗಳಿಗೆ ಒಂದು ಯಾವುದೇ ಒಂದು ಇದು ಕೊಡ್ಬೋದು, ಎಲೆಕ್ಟ್ರಿಷಿಯನ್ನು ತರಬೇತಿ ಕೊಡ್ಬೋದು, ಅಣಬೆ ತಯಾರಿ ಕೊಡ್ಬೋದು. ಹಂಗೆ ಎಲೆಕ್ಟ್ರಿಷಿಯನ್ ಕೊಡ್ತಿದ್ದೀನಿ ಅಂತ ಹೇಳಿದ್ರು, ಸ್ಪೋಕನ್ ಇಂಗ್ಲೀಷ್ ಕೊಡ್ತಾ ಇದ್ರು. ಹಂಗಾಗಿ ಇವಾಗ ನರ್ಸಿಂಗ್ ಕೋರ್ಸಿಂಗು ಇದೆ ಅಲ್ಲೇ. ಹಂಗಾಗಿ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ತುಂಬ ಹೆಲ್ಪ್ ಇದೆ, ನಮ್ಮಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸಂಸ್ಥೆ ಬಗ್ಗೆ ಅಂತೂ ಹೇಳಂಗಿಲ್ಲ, ತುಂಬ ಹೆಮ್ಮೆ ಇದೆ ನಮಗಂತೂ.
1: ಓಕೆ, ಇವಾಗ ಈಗ ತರಬೇತಿಯೆಲ್ಲ ನಾನು ಒಂದಷ್ಟು ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇದ್ದೆ, ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಹಣ ಸಂಪಾದನೆ ಮಾಡೋದಕ್ಕೆ ಅಂತ ಹೇಳಿದ್ರೆ. ಸೊ ಅಂದರೆ ಇವಾಗ 1,005 ಮಾಡಿದ್ರೆ ಅದೇ ಫಸ್ಟ್?
0: ಇದೇ ಫಸ್ಟ್. ಹೌದು,
1: ನನಗೆ ಎಕ್ಸ್ಪೀರಿಯನ್ಸ್
0: ಅದೇ ಫಸ್ಟ್ ನನಗೆ. ಅದು ಯಾರಿಗೆ ಏನೋ ಹೇಳಿದ್ರು ನನಗೆ ಭಯ ಆಗ್ತಿತ್ತು, ನಾನು ಮಾಡಲ್ಲ ಅನ್ಬಿಡ್ತಾ ಇದ್ದೆ. ಇಲ್ಲಿಗೆ ಬಂದ್ಮೇಲೆ ಇಲ್ಲಿಗೆ ಕಸ್ಟಮರ್ ಸಿಕ್ಕಿದ್ರು ನನಗೆ ಒಪ್ಪಿರಲಿಲ್ಲ, ನಾನೇ ಮಾಡ್ತೀನಿ, ನಾನು ಧೈರ್ಯವಾಗಿ ನಾನು ಯಾರಿಗೂ ಹೇಳ್ಕೊತಾ ಇರಲಿಲ್ಲ. ಅಯ್ಯೋ ಏನೋ ತಪ್ಪು ಮಾಡಿಬಿಟ್ರೆ, ಏನೋ ತಪ್ಪಾಗ್ಬಿಟ್ರೆ, ಏನೋ ಅನ್ಕೋತಾರ, ಏನೋ ಹೇಳ್ಬಿಡ್ತಾರೆ ಅಂತ ಲೆಕ್ಕಶಾರ ನಾನು ಇಲ್ಲ ಅನ್ಬಿಡ್ತಾ ಇದೆ. ನನಗೆ ಇಲ್ಲಿ ಬಂದಮೇಲೆ ನನಗೆ ಕಾನ್ಫಿಡೆಂಟ್ ಇದೆ, ಇಲ್ಲ ನಾನು ಮಾಡ್ತೀನಿ, ತಪ್ಪು ಸರಿನೋ ಮಾಡ್ತೀನಿ ಅನ್ನೋ ಲೆಕ್ಕಶಾರ ತಪ್ಪು ಮಾಡಿಲ್ಲ, ಚೆನ್ನಾಗೇ ಮಾಡಿದೆ. ಅವ್ರು ನನಗೆ ಫಸ್ಟ್ ಟೈಮ್ ನನಗೆ 1,000 ರೂಪೀಸ್ ಕೊಟ್ಟಿದೆ, ನಂಗೆ ಅದು ಹೆಮ್ಮೆ ಇದೆ. ಅದು 1,00,000ಕ್ಕಿಂತ ನನಗೆ ಅದು 1,000 ರೂಪಾಯಿ ತುಂಬ ಹೆಮ್ಮೆ ಅನಿಸುತ್ತೆ ಫಸ್ಟ್ ಅರ್ನ್ ಮಾಡಿದ.
1: ನೆಕ್ಸ್ಟ್ ಈ 3 ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶ ತಿಳಿಸೋದು?
0: ಗುರಿ ಉದ್ದೇಶ ಮ್ಯಾಮ್, ನಮ್ಗೆ ಅಷ್ಟು ಬಂಡವಾಳ ಹಾಕಿ ಇಟ್ಕೊಳ್ಳೋ ಅಂತ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇಲ್ಲಾಂದ್ರೆ ಫ್ರೆಂಡ್ ಸರ್ಕಲಲ್ಲಿ ನನಗೆ ಆರ್ಡರ್ಸ್ ಬಂದರೆ ಆ ಥರ ಅಂದ್ಕೊಂಡು ಆ ಥಾಟಲ್ಲಿ ಇದ್ದೀನಿ. ನನಗೆ ಸಪೋರ್ಟ್ ಮಾಡಿದ್ರೆ ಸಂಸ್ಥೆಯವರು ಅಂದ್ಕೊಂಡಿದ್ದೀನಿ. ಅವ್ರನ್ನ
1: ಅಂದರೆ ಸಂಸ್ಥೆಗಳಿಂದ ಸಹಾಯಧನ ಏನಾದರೂ ಸಿಕ್ಕಿದ್ರೆ ಬ್ಯೂಟಿ ಪಾರ್ಲರ್ನ ಆರಂಭ ಮಾಡ್ಕೊಂಡು.
0: ಹೌದು.
1: ಈ ಒಂದು ತರಬೇತಿಗೆ ಬರೋದಕ್ಕೆ ಏನೆಲ್ಲ ಸವಾಲುಗಳನ್ನ ಏನಾದ್ರು ಎದುರಿಸ್ತಾ ಇದ್ದೀರಾ? ಹೀಗೆ
0: ಅದೇ ಮ್ಯಾಮ್, ಓಕೆ, ಏನಿಲ್ಲ ಮನೇಲಿ ಅದೇ ಮಕ್ಕಳು ಮನೆ ಸಂಸಾರದಲ್ಲಿ ಸ್ವಲ್ಪ ಅವು ಸ್ವಲ್ಪ ಇಲ್ಲಿ ಹೋಗ್ಬೇಡ ಆಚೆ ಇಲ್ವೋ ಆ ಥರ ಇರೋದ್ರಿಂದ ಅದನ್ನ ಎದುರಿಸ್ಕೊಂಡು ನಾನು ಡೈಲಿ

0: ಅನ್ನುಕ್ತಿದ್ದೀನಿ. ಏನೇ ಆದರೂ ಆಗಲೇಬೇಕು ಅನ್ನೋದೇ ಒಂದು ಇದೆ ಮನಸ್ಸಲ್ಲಿ, ಹಾಗೆ ಆಗಬೇಕು, ಅವ್ರು ತೋರಿಸೇ ತೋರಿಸ್ಬೇಕು ಅನ್ನೋದಿದೆ. ನಾನು ಮಾಡೇ ಮಾಡ್ತೀನಿ.
1: ಅಂದರೆ ಈ ಒಂದು ತರಬೇತಿ ಬರೋದಕ್ಕೆ ನಿಮಗೆ ಕುಟುಂಬದ
0: ಸಹಕಾರ ಇಲ್ಲ.
1: ಸೊ ಸಾಕಷ್ಟು ಸವಾಲುಗಳನ್ನ ಎದುರಿಸಿ ತರಬೇತಿ ಪಡ್ಕೊಳ್ಳೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ. ಅಂದ್ರೆ ಈ ಮುಂಚೆ ಏನ್ ಮಾಡ್ತಾ ಇದ್ರಿ ಮೇಡಮ್? ಈ ತರಬೇತಿ
0: ಏನಿಲ್ಲ ಮ್ಯಾಮ್, ಮುಂಚೆ ಏನಿಲ್ಲ, ಇಂಟ್ರೆಸ್ಟ್ ಇತ್ತು ನನಗೆ ಹೋಗ್ಬೇಕಂತ, ಎಲ್ಲೂ ಹೋಗ್ತಿರ್ಲಿಲ್ಲ, ಎಲ್ಲೂ ಕಳಿಸ್ತಾನೆ ಇರಲಿಲ್ಲ, ಹಂಗಾಗಿ ಮನೇಲೆ ಇದ್ದೆ, ಎಲ್ಲೂ ಹೋಗ್ತಿರ್ಲಿಲ್ಲ.
1: ಇನ್ನಷ್ಟು ಮಹಿಳೆಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್?
0: ಎದುರ್ಕೊಂಡು ಕೂತ್ಕೋಬೇಡಿ. ಇದ್ದಿದ್ದೆ, ಮನೆ ಯಾರು ಸಪೋರ್ಟ್ ಮಾಡಿಲ್ಲ. ಒಬ್ರು ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡೋರು ಇದ್ದಾರೆ, ಇಲ್ಲ ನಾನು ಹೇಳೋದಿಲ್ಲ. ಸಪೋರ್ಟ್ ಮಾಡಿಲ್ಲ ಅಂತಂದ್ರು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿ, ನಾನು ಮಾಡ್ತೀನಿ ಏನಾದರೂ, ನಿಮಗೂ ಏನಾದರೂ ನಾನು ನಮ್ಮ ಕಡೆಯಿಂದ ಹೆಲ್ಪ್ ಮಾಡೋಕ್ಕಾಗುತ್ತೆ, ಮಾಡ್ತೀನಿ ಅಂತ ಕನ್ವಿನ್ಸ್ ಮಾಡಿ. ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ, ಅವ್ರು ಒಪ್ಕೊಂಡೇ ಇಲ್ಲ ಅಂದರೆ ನೋಡಿ, ನಿಮ್ಮ ಪ್ರಯತ್ನ ಅದರಿಂದ ನೀವು ಮಾಡಿದ್ರೂ ಮಾಡ್ಬೋದು, ಬನ್ನಿ. ನಾ ಚೆನ್ನಾಗಿದೆ, ಹೆಣ್ಮಕ್ಳಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಬೇಕಂದರೆ ಹಂಗಾಗಿ ನೀವು ಅರ್ನ್ ಮಾಡಿ, ನೀವು ಸ್ವಾವಲಂಬಿಯಾಗಿ ಉದ್ದೇಶದಿಂದ ಸಂಪಾದನೆ ಮಾಡ್ಬೋದು ಅಂತ ತಿಳಿಸ್ತೀನಿ.
1: ಅಂದ್ರೆ ಈಗ ಮನೆ ನಿರ್ವಹಣೆ ಪಡ್ಕೊಂಡು ಬರ್ತಾ ಇದೀರಿ, ಹಂಗಾಗಿ ಮಹಿಳೆಯರಿಗೆ ಈ ಸಂದೇಶ ತಿಳಿಸ್ತಾ ಇದೀರಿ. ನನ್ನ ಕೈಲಾಗಿದೆ, ನೀವು ಮಾಡಬಹುದು. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನ ತಿಳಿಸೋದಾದ್ರೆ ಮೇಡಮ್?
0: ನನ್ನದೊಂದು ಮನವಿ ಏನಂತಂದರೆ, ಯಾರು ಅಷ್ಟಾಗಿ ಈಚೆ ಆಚೆ ಹೋದರೆ ಏನೋ ಮಾಡಿಬಿಡ್ತಾರೆ, ಏನೋ ಮಾಡ್ಕೊಂಡಿರ್ತಾರೆ. ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಆಚೆ ಹೋಗ್ಬಾರ್ದು, ದುಡಿಬಾರ್ದು ಅನ್ನೋಂಥದ್ದೆಲ್ಲ ಮೊದಲಿತ್ತು. ಈಗ ಆ ಥರ ಯಾವುದೂ ಇಲ್ಲ, ಮಹಿಳೆಯೂ ದುಡಿಬೋದು, ಮಾಡ್ಬೋದು, ಅವ್ರನ್ನ ಅರ್ನ್ ಮಾಡ್ಬೋದು. ಗಂಡ್ರಿಗೆ ಸಪೋರ್ಟ್ ಮಾಡೋರು ಇದ್ದಾರೆ, ಹಂಗಾಗಿ ನೀವು ಎಲ್ಲರಿಗೂ ಸಪೋರ್ಟ್ ಮಾಡಲೇಬೇಕು, ಅದು ನಿಮ್ಮ ಕೈಲಿದೆ ಅಂತ ಹೇಳ್ಕೊತೀನಿ.
1: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬ್ಯೂಟಿಷಿಯನ್ ತರಬೇತಿ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್, ನಿಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು.
1: ಮೇಡಮ್ ನಮಸ್ತೆ.
2: ನಮಸ್ತೆ ಮೇಡಮ್,
1: ನಿಮ್ಮದೊಂದು ಪರಿಚಯ ಮಾಡ್ಕೊಳ್ಳಿ ಮ್ಯಾಮ್.
2: ನನ್ನ ಹೆಸರು ಪ್ರೀತಿ ಅಂತ, ನಾನು 10th ವರೆಗೂ ಓದಿದ್ದೀನಿ. ಹುಣಸೂರು ತಾಲೂಕು ಇಲ್ಲೇ ಮಾರುತಿ ಬಡಾವಣೆಯಲ್ಲಿ ಇರೋದು.
1: ಹುಣಸೂರಿನಲ್ಲಿ ಒಂದು VRLC ಸೆಂಟರ್ ಉಪ ಕೇಂದ್ರವನ್ನು ಆರಂಭ ಮಾಡಿ ಒಂದು ಬ್ಯೂಟಿಷಿಯನ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಗೆ ಗೊತ್ತಾಯಿತು ಮೇಡಮ್?
2: ನಾನು ಇಲ್ಲೇ ಹುಣಸೂರಲ್ಲಿ 31 ವರ್ಷದಿಂದ ವಾಸವಾಗಿದ್ದೀನಿ. ನನಗೆ ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಇಲ್ಲೇ ಇದ್ರೂ ಸಹ ನಂಗೆ ಗೊತ್ತಾಗಿಲ್ಲ. ಬಟ್ ಪಲ್ಲವಿ ಮೇಡಮ್ಮು ಇನ್ಸ್ಟಾಗ್ರಾಮಲ್ಲಿ ಇದು ಮೇಕವರ್ ಮಾಡಿದ್ದು ಈ ವಿಡಿಯೋಗಳೆಲ್ಲ ಹಾಕ್ತಾಯಿದ್ರು, ಅವ್ರ ಪರಿಚಯದಿಂದ ನಾನು ಸಂಸ್ಥೆನ ಹುಡ್ಕೊಂಡು ನಾನು ಮೀಟ್ ಮಾಡಿ ನಾನು ಬಂದೆ ಇಲ್ಲಿಗೆ. ಅದರಿಂದ ನನಗೆ ತುಂಬ ಹೆಮ್ಮೆ ಇದೆ.
1: ಯಾವಾಗ ಗೊತ್ತಾಯ್ತು ಇವಾಗ ತರಬೇತಿ ಕೊಡ್ತಾ ಇದ್ದಾರೆ ಅಂತ, ಅಥವಾ ನೀವು ಯಾವಾಗ ಬಂದು ಜಾಯ್ನ್ ಆದ್ರಿ?
2: ನಾನೀಗ 2.5 ತಿಂಗಳಾಯಿತು ಟ್ರೈನಿಂಗ್ ತಗೋತಾ ಇದ್ದೀನಿ. ಮತ್ತು ಹೇಗೆ ಗೊತ್ತಾಯಿತು ಅಂದರೆ, ಮ್ಯಾಮು ಈ ಸಂಸ್ಥೆ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ, ಅದ್ರ ಮೂಲಕ ನಾನು ಬಂದಿದ್ದು.
1: ಈಗ 2.5 ತಿಂಗಳಿಂದ ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್?
2: ಮೆಹಂದಿ ಆಗಿರ್ಬೋದು, ಐಬ್ರೋ ಆಗಿರ್ಬೋದು, ವ್ಯಾಕ್ಸು, ಫೇಷಿಯಲ್ಲು, ಡಿಟ್ಯಾನು, ಹೇರ್ ಕಟ್ಟು, ಬೇಬಿ ಕಟ್ಟು, ಮತ್ತು ಹೇರ್ ಕಲರಿಂಗು, ಹೇರ್ ಡ್ರೈ, ಪ್ರತಿಯೊಂದು ಸಹ ಕಲಿತಾ ಇದ್ದೀವಿ, ಕಲ್ತಿದ್ದು ಕೂಡ ಇದ್ದೀವಿ. ಮತ್ತು ಇನ್ನು ಬ್ಯಾಲೆನ್ಸು ಇನ್ನು 3 ಕೋರ್ಸ್ ಏನೋ ಇದೆ.
1: ಏನು ನಡೀತಾ ಇದೆ ತರಬೇತಿ ಎಲ್ಲ?
2: ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬ ಚೆನ್ನಾಗಿ ಸಂಸ್ಥೆ ಕಡೆಯಿಂದ ಏನೇನು ಸೌಲಭ್ಯಗಳು ಕೊಡಬೇಕು, ಐಟಮ್ಸ್ ಆಗಿರ್ಬೋದು, ಬೇರೆ ಒಂದು ಆಗಿರ್ಬೋದು, ಎಲ್ಲನೂ ನಮಗೆ ಬಡ ಕುಟುಂಬದಿಂದ ಬಂದಿರೋಕ್ಕೆ ಕಾರಣದಿಂದ ಎಲ್ಲನೂ ಫ್ರೀಯಾಗಿ ನಮಗೆ ಕೊಡ್ತಾ ಇದ್ದಾರೆ. ಇದು ತುಂಬ ಖುಷಿ ಪಡೋಂಥ ವಿಷಯ ಅಂತ ನಾನು ಹೇಳ್ಕೊತೀನಿ.
1: ಅಂದರೆ ಈಗ 2.5 ತಿಂಗಳಿಂದ ನೀವು ಇಲ್ಲಿ ಬರ್ತಾ ಇದ್ದೀರಲ್ವಾ, ಸೊ ಮಹಿಳೆಯರೇ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಆಗಿರ್ಬೋದು, ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೊತಾ ಇದ್ರಿ. ಸೊ ಹೆಣ್ಮಕ್ಳು ಇರೋವಂಥ ಒಂದು ದೃಷ್ಟಿಯಿಂದ ಏನೆಲ್ಲ ಸೇಫ್ಟಿ ನಿಮಗೆ ವ್ಯವಸ್ಥೆಗಳಿದೆ ಮೇಡಮ್?
2: ತುಂಬ ಚೆನ್ನಾಗಿ ಸೇಫ್ಟಿ ಐತೆ. ಬೆಳಿಗ್ಗೆ ನಾವು ಒಳಗಡೆ ಬಂದರೆ ನಾವು ಆಚೆ ಹೋಗಲ್ಲ, ರೂಲ್ಸ್ ಇರುತ್ತೆ, ಸರ್ಗಳಿರ್ತಾರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಮಾಡಿ ನಾವು ರಿಜಿಸ್ಟ್ರಲ್ಲಿ ಸೈನ್ ಆಗಿರ್ಬೋದು, ಟೈಮಿಂಗ್ಸ್ ಆಗಿರ್ಬೋದು, ಎಲ್ಲನೂ ಪ್ರತಿಯೊಂದು ಮೆನ್ಷನ್ ಮಾಡಿ ನಾವು ಹೊರಗಡೆ ಹೋಗಬೇಕು. ಸೇಫ್ಟಿ ಮಾತ್ರ ನಮ್ಮ ಒಳಗಡೆ ನಾವು ರೂಮ್ಸಲ್ಲಿ ನಾವು ಏನು ವರ್ಕ್ ಮಾಡ್ತಾಯಿರ್ತೀವಿ ಅಲ್ಲಿಗೆ ಸರ್ಗಳಾಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಯಾರೇ ಪರ್ಮಿಷನ್ ಇಲ್ಲದೆ ನಮ್ಮ ಕ್ಲಾಸ್ ಒಳಗಡೆ ಬರೋದೇ ಇಲ್ಲ. ಅದು ತುಂಬ ಸೌಲಭ್ಯಗಳು ಮಾತ್ರ ಇದೆ, ಸೇಫ್ಟಿನ ತುಂಬ ಇದೆ.
1: ಓಕೆ, ಅಂದರೆ ನೆಕ್ಸ್ಟ್ ಮುಂದಿನ ಒಂದು ದಿನಗಳಲ್ಲಿ ಮಹಿಳೆಯರು ಬಂದು ಕಲಿಯೋದಕ್ಕೆ ಎಲ್ಲ ಥರ ಅನುಕೂಲಗಳಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ.
2: ಹೌದು ಮೇಡಮ್, ಖಂಡಿತ ಇದೆ.
1: ಓಕೆ, ನಿಮಗೆ ಒಂದು ಕೈಗೆಟುಕುವ ದರದಲ್ಲಿ ಒಂದು ತರಬೇತಿ ಸಿಗ್ತಾ ಇದೆಯಾ ಮೇಡಮ್?
2: ತುಂಬ ಹೇಳ್ಕೊಳಕ್ಕಾಗದಿದ್ದಷ್ಟು ಕಲ್ತಿದ್ದೀವಿ, ತುಂಬ ಒಳ್ಳೆ ತರಬೇತಿ ಸಿಕ್ಕಿದೆ ನಮಗೆ. ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ, ಸ್ವಾಮಿ ವಿವೇಕಾನಂದ ತರಬೇತಿ ನಮಗೆ ಸಿಕ್ಕಿರೋದು, ಇಷ್ಟು ವರ್ಷ ಆದಮೇಲೆ ನನಗೆ ಸಿಕ್ಕಿದೆ ಅಲ್ಲ ಅಂತ ನನಗೆ ತುಂಬ ಗ್ರೇಟ್ ಅನ್ಕೋತ.
1: ಓಕೆ, ಅಂದರೆ ಈಗ ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೋಬೇಕು ಅಥವಾ ಬ್ಯೂಟಿಷಿಯನ್ ಆಗಬೇಕು ಅಂತ ಆಸಕ್ತಿ ಇತ್ತ ಮೇಡಮ್ ನಿಮಗೆ?
2: ಹೌದು, ತುಂಬ ಇತ್ತು. ನಾನು ಎಜುಕೇಷನ್ ಕಮ್ಮಿ ಮಾಡಿದ್ದೀನಿ ಅಂತ ಬೇರೆ ಕಡೆ ನಾನು ಟ್ರೈ ಮಾಡಲಿಲ್ಲ. ಆಮೇಲೆ ಅಮೌಂಟು ತುಂಬ ಜಾಸ್ತಿ ಇತ್ತು, 50-1 ಲಕ್ಷ. ಬೇರೆ ಕಡೆ ಬರೀ ಬ್ರೈಡಲ್ಲಿ 1-2 ತಿಂಗಳು ಕೋರ್ಸ್ ಮಾಡ್ತೀನಿ ಅಂದ್ರೇ 60,000 ಕೇಳ್ತಾಯಿದ್ರು. ಅದರಿಂದ ನಾನು ಅದರಿಂದ ಹೋಗೋಕ್ಕಾಗಲಿಲ್ಲ. ಈ ಸಂಸ್ಥೆ ನನಗೆ ಫ್ರೀಯಾಗಿ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ.

0: ಅಂದ್ರೆ ಈ ಮುಂಚೆ ಏನ್ ಮಾಡ್ತಾ ಇದ್ರಿ ಒಂದು ತರಬೇತಿಗೆ ಬರೋದಕ್ಕೆ ಮುಂಚೆ?
1: ಹೌಸ್ ವೈಫ್ ಆಗಿತ್ತು,
0: ಮನೆಯಲ್ಲೇ ಇದ್ರಿ. ಸೊ ಆಸಕ್ತಿ ಬಂದು ಇದನ್ನ ನೋಡಿ ಇದನ್ನ ತರಬೇತಿ ಮಾಡ್ಕೋಬೇಕು ಅಂತ ಬಂದ್ರಿ. ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಮೇಡಮ್ ಈ ಒಂದು ತರಬೇತಿಗೆ ಬರೋದಕ್ಕೆ?
1: ಇದು ಮಕ್ಕಳಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಬೆಳಗ್ಗೆ 4 ಗಂಟೆ ರಾತ್ರಿಗೆ ಎದ್ದು ಅವ್ರ ಕೆಲಸನ ಮುಗಿಸಿ ಮಕ್ಕಳ ಕೆಲಸನ ಮುಗಿಸಿ ನಾನು ಈ ತರಬೇತಿ ಮಾಡಲೇಬೇಕು, ಈ ಸಂಸ್ಥೆ ನನಗೆ ಒಂದು ಅವಕಾಶ ಕೊಟ್ಟಿದೆ ಅಂತ ನಾನು ಮಾಡ್ತಾ ಇದ್ದೀನಿ.
0: ಸೊ ಸಾಕಷ್ಟು ಸವಾಲುಗಳಿದೆ, ಸೊ ಅದನ್ನೆಲ್ಲ ತಲೆಗೆ ಹಾಕೊಳ್ತೇನೆ.
1: ಹೌದು,
0: ಸೊ ಏನಾದರೂ ಒಂದು ಮಾಡಬೇಕು,
1: ಸಾಧನೆ ಮಾಡಲೇಬೇಕು. ಬಡವ್ರ ಕುಟುಂಬಕ್ಕೆ ಒಂದು ಸಂಸ್ಥೆ ನಮಗೆ ಕೊಟ್ಟಿದೆ ಅಂತ ಅಂದಮೇಲೆ ನಾವು ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು, ಯೂಸ್ ಮಾಡ್ಕೋಬೇಕಂತ ಹೇಳಿ ನಾ ಸವಾಲುಗಳನ್ನೆಲ್ಲ ಹೊರಗಡೆನೆ ಇಟ್ಟು ನನ್ನ ಸಂಸ್ಥೆ ಒಳಗಡೆ ಕಾಲಿಟ್ಟು ಬರ್ತಾ ಇದ್ದೀನಿ.
0: ಓಕೆ, ನೆಕ್ಸ್ಟ್ ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
1: ಗುರಿ ಉದ್ದೇಶ ತಿಳಿಸೋದಾದರೆ ನಾನು ಈ ಸಂಸ್ಥೆಗೆ ಕೃತಜ್ಞತೆ ಹೇಳ್ತೀನಿ. ಫಸ್ಟು ಬಡವ್ರ ಕುಟುಂಬದಿಂದ ಬಂದಿರೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಮತ್ತು ನಾವಿಲ್ಲಿ ಕಲ್ತ ಮೇಲೆ ನಾವೊಂದು ಸಾಧನೆ ಮಾಡಲೇಬೇಕು, ಸಂಸ್ಥೆಗೆ ಒಂದು ಹೆಸರು ಕೊಡಲೇಬೇಕು, ಕಲ್ತಿದ್ದ ನಾವು ವ್ಯರ್ಥ ಮಾಡ್ಕೋಬಾರ್ದು ಅನ್ನೋದು ಒಂದು ಉದ್ದೇಶ ಐತೆ. ನನ್ನಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗಬೇಕು, ನಂತರ ಇಲ್ಲೇ ಇದ್ದು ನಾವು ಗೊತ್ತಾಗದೆ ಇರೋ ಥರ ನಾವು ಮಾಡಬಾರ್ದು, ನಮಗೂ ಬೇರೆ ಜನಕ್ಕೆ ನಾವು ಪಬ್ಲಿಸಿಟಿ ಮಾಡಬೇಕು.
0: ಸೊ ನಿಮ್ಮ ಥರನೇ ಇರೋಂಥ ಮಹಿಳೆಯರು ಯಾವುದಾದ್ರೂ ಒಂದು ತರಬೇತಿಯನ್ನು ಪಡ್ಕೋಬೇಕು ಅಥವಾ ಸ್ವ ಉದ್ಯೋಗನ ಆರಂಭ ಮಾಡಬೇಕು, ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಇರೋಂಥ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತನ್ನು ತಿಳಿಸೋದಾದ್ರೆ ಮೇಡಮ್?
1: ಆ ಥರ ತಿಳಿಸೋದಾದರೆ ಸ್ವಾಮಿ ವಿವೇಕಾನಂದ ಸಂಸ್ಥೆಯಲ್ಲಿ ತುಂಬ ತುಂಬ ತುಂಬ ಸೌಲಭ್ಯಗಳಿದೆ. ಅದನ್ನು ಗೊತ್ತಾದ ಕಾರಣ ಫ್ಯಾಮಿಲಿಲಿ ನಾವು ಒಳಗಡೆ ಇರ್ತೀವಿ ಹೌಸ್ ವೈಫ್ ಆಗಿ, ಅದನ್ನು ಯೂಸ್ ಮಾಡ್ಕೋಬೇಕು. 4 ಜನಕ್ಕೆ ತಿಳ್ಕೊಂಡು ನಾವು ತಿಳಿಸ್ಬೇಕು ಅವ್ರಿಗೆ. ಖಂಡಿತ ಇಲ್ಲಿ ಒಳ್ಳೆಯ ಸಂಸ್ಥೆ, ಇಲ್ಲಿ ಯಾವುದೇ ರೀತಿ ಬೇರೆ ಥರ ಮಾತಾಡೋಂಥ ಜನಗಳು ಥರ ಇಲ್ಲ. ಒಳಗಡೆ ಬಂದು ನೋಡಿದ್ರೆ ಸಂಸ್ಥೆ ಒಳಗಡೆ ನಿಮಗೆ ಗೊತ್ತಾಗುತ್ತೆ. ಹಂಗಾಗಿ ಬನ್ನಿ, ಜನಗಳಿಗೆ ಈ ಸಂಸ್ಥೆನ ಟ್ರೈನಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ.
0: ಅಂದರೆ ವಿ ಆರ್ ಎಲ್ ಸಿ ಸೆಂಟರ್ ಬರೀ ಅಲ್ಲಿಗಷ್ಟೇ ಸೀಮಿತ ಆಗಿರ್ದಾನೆ, ಕೆಂಚನಹಳ್ಳಿಗಷ್ಟೇ ಸೀಮಿತ ಆಗಿರ್ದಾನೆ, ಹುಣಸೂರು ತನಕ ಬಂದು ಸ್ಥಳೀಯ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ಜನತೆಗೆ ಆಗಿರ್ಬೋದು ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನಾ ರೀತಿಯ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್?
1: ಸ್ವಾಮಿ ವಿವೇಕಾನಂದ ಸಂಸ್ಥೆಯಲ್ಲಿ ತುಂಬ ತುಂಬ ಸೌಲಭ್ಯಗಳಿದೆ. ಕಂಪ್ಯೂಟರ್ ತರಬೇತಿ ಆಗಿರ್ಬೋದು, ಮೊಬೈಲ್ ತರಬೇತಿ ಆಗಿರ್ಬೋದು, ಜೇನು ಸಾಗಾಣಿಕೆ ಆಗಿರ್ಬೋದು, ಮತ್ತು ಹಣಬೆ ತರಬೇತಿ ಆಗಿರ್ಬೋದು, ಹಸು ಸಾಗಾಣಿಕೆ ಆಗಿರ್ಬೋದು, ಮತ್ತು ಮೊಬೈಲ್ ರಿಪೇರಿ, ಟೈಲರಿಂಗು, ಬ್ಯೂಟಿಷನು, ಇದೇ ರೀತಿ ನರ್ಸಿಂಗು, ಮತ್ತು ಹೋಮ್ ನರ್ಸಿಂಗು, ಮತ್ತು ಆಯುರ್ವೇದಿಕ್ ನರ್ಸಿಂಗು, ತುಂಬ ತುಂಬ ಸೌಲಭ್ಯಗಳಿದ್ದಾವೆ. ಅದನ್ನೆಲ್ಲ ಖಂಡಿತವಾಗಿ ಎಲ್ಲರೂ ಸಮಾಜದಲ್ಲಿ ಅದನ್ನು ಯೂಸ್ ಮಾಡ್ಕೋಬೇಕು. ನಮ್ಮಂಥ ಬಡವ್ರ ಕುಟುಂಬದವರು ಇದು ಇರೋಂಥವ್ರಿಗೇ ಇದು ಸಂಸ್ಥೆ ನಡೆಸ್ತಾ ಇರೋದು. ಹಂಗಾಗಿ ತಪ್ಪದೇ ನಮ್ಮ ಸಂಸ್ಥೆಗೆ ಬಂದು ಎಲ್ಲರೂ ತರಬೇತಿ ತಗೊಳ್ಳಿ ಅಂತ ನನ್ನ ಕಡೆಯಿಂದ ಒಂದು ಆಶಿಸ್ತೀನಿ.
0: ನನ್ನ ಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಒಳ್ಳೆ ಸಂದೇಶನ ಮತ್ತು ಕಿವಿ ಮಾತನ್ನು ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬರುದೇ ಧನ್ಯವಾದಗಳು. ಸೊ ಇನ್ನಷ್ಟು ನೀವು ಒಂದು ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಆಶಿಸ್ತಾ, ಸೊ ಇದುವರೆಗೂ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನು ತಿಳಿಸ್ಕೊಂಡಿದ್ದಕ್ಕೆ, ನಿಮ್ಮ ತರಬೇತಿಯ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು.
1: ಥ್ಯಾಂಕ್ ಯು ಮ್ಯಾಮ್.

0: ಮೇಡಮ್ ನಮಸ್ತೆ.
1: ನಮಸ್ತೆ.
0: ನಿಮ್ಮ ಹೆಸರು? ಮ್ಯಾಮ್
1: ಅಪೂರ್ವ.
0: ಯಾವ ಊರು? ಮ್ಯಾಮ್
1: ಮುಂಬಡಿ ಕಾವಲ್ ಪಿರಿಯಾಪಟ್ಟಣ ತಾಲೂಕು.
0: ಪಿರಿಯಾಪಟ್ಟಣದಿಂದ ಬರ್ತಾ ಇದ್ರಿ. ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ?
1: ಬಿ ಎ ಡಿಗ್ರಿ ಆಗಿದೆ.
0: ಬಿ ಎ ಮಾಡಿದ್ದೀರಿ. ಸೊ ಬಿ ಎ ಮುಗಿದ ನಂತರದಲ್ಲಿ ನೀವು ಬೇರೆ ಬೇರೆ ಅವಕಾಶಗಳಿತ್ತು. ಸೊ ಬೇರೆ ಕಡೆ ಕೆಲಸ ಮಾಡೋದಿರ್ಬೋದು ಅಥವಾ ವರ್ಕ್ ಮಾಡೋದಿರ್ಬೋದು, ಅದೇ ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೊಂಡ್ಬಿಟ್ಟು ಯಾವ ಥರ ಅನ್ನಿಸ್ತೀನಿ?
1: ಮ್ಯಾಮ್ ಫಸ್ಟಿಂದ ನನಗೆ ಬ್ಯೂಟಿಷಿಯನ್ ಕಲಿಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಅದಕ್ಕೋಸ್ಕರ ಇದೇ ಚೂಸ್ ಮಾಡಿದ್ದು. ಓನ್ ಬಿಸ್ನೆಸ್ ಮಾಡಬೇಕು ಅಂತಲೇ ಇತ್ತು, ಅದರಲ್ಲೂ ಬ್ಯೂಟಿಷಿಯನ್ನೇ ಆಗಬೇಕಂತಿತ್ತು, ಅದಕ್ಕೆ ಇದೇ ಚೂಸ್ ಮಾಡಿದ್ದು.
0: ಓಕೆ. ಇಲ್ಲಿ ವಿ ಆರ್ ಎಲ್ಸ್ ಸೆಂಟರ್ ಮೈಸೂರಿನಲ್ಲಿ ಒಂದು ಕೇಂದ್ರವನ್ನು ಆರಂಭ ಮಾಡಿ ಸೊ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಗೆ ಗೊತ್ತಾಯ್ತು ಮೇಡಮ್?
1: ಮ್ಯಾಮ್ ನಮಗೆ ಇಲ್ಲಿಂದ ಒಬ್ಬರು ಸಂಗೀತಾ ಮ್ಯಾಮ್ ಅಂತ ವರ್ಕ್ ಮಾಡೋರಿದ್ರು, ಅವರು ಮನೆ ಮನೆಗೆ ಬಂದು ಹೇಳ್ತಿದ್ರು, ಅವರಿಂದ ಗೊತ್ತಾಯಿತು.
0: ಇಲ್ಲಿ ಬಂದು ಸೇರ್ಕೊಂಡು ಎಷ್ಟು ದಿನ ಆಯಿತು ಮೇಡಮ್?
1: 2.5 months ಆಗೈತೆ.
0: 2.5 months. ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್?
1: ಮ್ಯಾಮ್ ಇಲ್ಲಿ ಮೆಹಂದಿ, ಐಬ್ರೋಸ್, ಮೆಡಿಕ್ಯೂರ್, ಪೆಡಿಕ್ಯೂರ್, ಹೇರ್ ಕಟ್, ಹೇರ್ ಕಲರಿಂಗು, ಆಲ್ಮೋಸ್ಟ್ ಬೇಸಿಕ್ ಎಲ್ಲ ಕಂಪ್ಲೀಟ್ ಆಗಿದೆ ಮ್ಯಾಮ್. ಇನ್ನು ಬ್ರೈಡಲ್ ಮೇಕಪ್ ಅದನ್ನ ಕಂಪ್ಲೀಟ್ ಆಗಬೇಕು.
0: ನೆಕ್ಸ್ಟು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂದರೆ, ನಿಮ್ಮ ಈ 3 ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
1: ಮ್ಯಾಮ್ ಓನಾಗೆ ಸ್ಟಾರ್ಟ್ ಮಾಡಬೇಕು ಅಂತ, ಪಾರ್ಲರ್ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ.
0: ಅಂದರೆ ಈ ತರಬೇತಿ ಮುಗಿದ ನಂತರ ಪಾರ್ಲರ್ ಶುರು ಮಾಡ್ತೀರಿ?
1: ಅಂದರೆ ಇನ್ನು ಮದುವೆ ಆಗಿಲ್ವಲ್ಲ, ಅದಕ್ಕೆ ಆನ್ಲೈನ್ದು ಸ್ಟಾರ್ಟ್ ಮಾಡೋದು, ಮದುವೆ ಆದಮೇಲೆ ಪರ್ಮನೆಂಟ್ ಆದಮೇಲೆ ಇರೋದ ಅಂತ ಅಂದ್ಕೊಂಡಿದ್ದೀನಿ.
0: ಓಕೆ. ಆನ್ಲೈನ್ ಅಂತಂದರೆ ಈಗ ಎಲ್ಲಿ ಎಲ್ಲಿ ಹೋಗಿ ಅವರು ಹೇಳ್ತಾರೆ ಬುಕ್ ಮಾಡ್ಕೊಳ್ತಾರೆ ಅಲ್ಲಿ ಸರ್ವಿಸ್ ಕೊಡುವಂಥದ್ದು. ಸೊ ನಂತರ ನೀವು ಒಂದು ಮದುವೆ ಆದ ನಂತರ ಗಂಡನ ಮನೆಯಲ್ಲಿ ಪಾರ್ಲರ್ನ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ.

0: ಸೊ ಒಟ್ಟಾರೆ ಬ್ಯೂಟಿಷಿಯನ್ಸ್ ಕ್ಷೇತ್ರದಲ್ಲೇ ನೀವು ಮುಂದುವರಿಬೇಕು. ಈ ಮುಂಚೆ ಓದ್ತಾ ಇದ್ರಾ?
1: ಇಲ್ಲ, ಬಿ ಎ ಕಂಪ್ಲೀಟ್ ಆಗಿದ್ದು. ಒನ್ ಇಯರ್ ವರ್ಕ್ ಮಾಡಿದ್ದೀನಿ ಟಿ ವಿ ಎಸ್ ಕಂಪ್ನಿಯಲ್ಲಿ, ಅದಾದಮೇಲೆ ಇಲ್ಲಿಗೆ ಬಂದಿದ್ದು. ಬೇರೆ ಕಡೆ ಎಲ್ಲ ವಿಚಾರಿಸಿದ್ವಿ, ತುಂಬ ಅಮೌಂಟ್ ಇತ್ತು, ಮತ್ತು ಅದಕ್ಕೋಸ್ಕರನೇ ಪಿ ಎಫ್ ಅಮೌಂಟ್ ತೊಗೊಂಡು ಹೋಗಿ ಕಲಿಬೇಕು ಈ ಕೋರ್ಸ್ನ ಅಂತ ಹೋಗಿದ್ದು. ಅದಾದಮೇಲೆ ಮೈಸೂರಲ್ಲೇ ಕೋರ್ಸ್ ಮಾಡ್ತಿದ್ದೆ ನಾನು, 1 month ಮಾಡಿದ್ದೀನಿ. ಆಮೇಲಿಂದ ಏನಕ್ಕೋ ರಜಕ್ಕೆ ಅಂತ ಮನೆಗೆ ಬಂದಿದ್ದೆ. ಆವಾಗ ಈ ಸಂಸ್ಥೆಯವ್ರು ಬಂದು ಈ ರೀತಿ ಇದೆ ಅಂತ ಹೇಳಿದ್ರು, ಅವಾಗ ಇಲ್ಲಿ ಬಂದು ಜಾಯ್ನ್ ಆಗಿದ್ದೆ.
0: ಅಂದರೆ ಪಿ ಎಫ್ ಅಮೌಂಟ್ ಅಲ್ಲಿ ಕಟ್ಟಿದ್ರೆ?
1: ಕಟ್ಟಿರಲಿಲ್ಲ ಇನ್ನು, ಅಲ್ಲಿ ಬೇಸಿಕ್ ಫೀ ಇತ್ತು, ಅದಕ್ಕೋಸ್ಕರ ಬೇಸಿಕ್ ಮಾಡ್ತಿದ್ದೆ. ಇನ್ನೂ 1 month ಆಗಿತ್ತು ಅಷ್ಟೇ, ಕಟ್ಟಬೇಕು ಅಂತಲೇ ಇದ್ದು. ಆಮೇಲೆ ಇವ್ರು ಹೇಳಿದ್ಮೇಲೆ ಇಲ್ಲಿಗೆ ಬಂದು ಜಾಯ್ನ್ ಆಗಿದ್ದು.
0: ಹೇಗೆ ಅನ್ನಿಸ್ತು ಮೇಡಮ್, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಅಮೌಂಟ್ ಇರ್ಬೋದು ಅಥವಾ ಟ್ರೈನಿಂಗ್ ಇರ್ಬೋದು?
1: ಮ್ಯಾಮ್, ಅಮೌಂಟ್ ಅಂದರೆ ಅಲ್ಲಿ 65,000 ತುಂಬ ಜಾಸ್ತಿ ಇತ್ತು. ಮತ್ತು ಇಲ್ಲಿ ರೀತಿ ಟ್ರೈನಿಂಗ್ ಅವ್ರಿಗೆ ನಮಗೆ ಏನು ನಾಲೆಡ್ಜ್ ಏನು ಕೊಡಲ್ಲ, ಅಲ್ಲಿ ಜಸ್ಟ್ ಅವ್ರು ಮಾಡ್ತಿರ್ತಾರೆ, ಅದನ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಮಾಡಬೇಕಷ್ಟೆ. ಇದೇನು ಅಂತಲೂ ಗೊತ್ತಿರಲ್ಲ ನಮಗೆ, ಇದು ಯಾವ ಕ್ರೀಮ್ ಏನಕ್ಕೆ ಯೂಸ್ ಮಾಡಬೇಕು ಏನು ಗೊತ್ತಿರಲ್ಲ. ಅವರು ಎಷ್ಟು ಹಾಕೊತಾರೆ ಏನು ಮಾಡ್ತಾರೆ ಅದನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಮಾಡಬೇಕಿತ್ತು ಅಷ್ಟೇ. ಈ ರೀತಿ ಏನು ಹೇಳ್ಕೊಡ್ತಿರ್ಲಿಲ್ಲ ಮ್ಯಾಮ್ ಅಲ್ಲಿ.
0: ಇಲ್ಲಿ ಅಂದರೆ ಯಾವ ರೀತಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ
1: ಮ್ಯಾಮ್? ಇಲ್ಲಿ ಅಂದರೆ ಒಬ್ಬೊಬ್ರಿಗೂ ಚೆಕ್ ಮಾಡ್ತಾರೆ, ಕಲ್ತಿದ್ದಾರಾ ಇಲ್ವಾ, ಇದು ಯಾವ ಪ್ರಾಡಕ್ಟು, ಯಾವ ಬ್ರ್ಯಾಂಡು, ಯಾರಿಗೆ ಹೆಂಗೆ ಯೂಸ್ ಮಾಡಬೇಕು, ಪ್ರತಿಯೊಂದು ಹೇಳ್ಕೊಡ್ತಾರೆ ಮ್ಯಾಮ್.
0: ಒಟ್ಟಾರೆ ಅಲ್ಲಿ ಒಂದು ತರಬೇತಿಗಿಂತ ಇಲ್ಲಿ ಒಂದು ತರಬೇತಿ ತುಂಬ ಅನುಕೂಲ ಆಗ್ತದೆ.
1: ತುಂಬ ಡಿಫ್ರೆಂಟ್ ಇದೆ ಮ್ಯಾಮ್, ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆಂಟ್ ಇದೆ.
0: ಅಂದರೆ ಈಗ ಒಂದು ಸ್ವಉದ್ಯೋಗ ಮಾಡಬೇಕು ಅಂತ ಹೊರಟಿರೋರಿಗೆ ಒಂದು ತುಂಬ ಅಂದರೆ 3 ತಿಂಗಳು ಮುಗಿದ ನಂತರನೇ ಒಂದು ಸ್ವಉದ್ಯೋಗ ಆರಂಭ ಮಾಡೋ ಅಷ್ಟು ತರಬೇತಿ ಇಲ್ಲಿ
1: ಕೊಡ್ತಾರೆ ಮ್ಯಾಮ್. ಬೇಕಾದ್ರೆ ನಾವು ಬೇರೆ ಕಡೆ ಕಲ್ತಿರೋರು ಕಾಂಪೀಟ್ ಮಾಡ್ಬೋದು, 3 months ಆದ್ಮೇಲೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮ್.
0: ಒಂದು ಉತ್ತಮ ಟ್ರೈನಿಂಗ್
1: ಸಿಗ್ತಿದೆ.
0: ಸೊ ಅನುಕೂಲದ ಬಗ್ಗೆ ಮಾತಾಡೋದಾದ್ರೆ ಮೇಡಮ್,
1: ಅಂತಂದರೆ ಇವಾಗ ನಾವು ಸ್ಟಾರ್ಟಿಂಗ್ ಕಲಿಯೋದು ಸ್ವಲ್ಪನೂ ನಾಲೆಡ್ಜ್ ಇರಲ್ಲ, ಅದರಲ್ಲಿ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿರುತ್ತೆ ಅಷ್ಟೇ. ಬಟ್ ಇಲ್ಲಿ ಬಂದು ಈ ಥರ ಹೇಳ್ಕೊಡ್ತಿರೋದ್ರಿಂದ ತುಂಬ ಯೂಸ್ ಆಗ್ತಿದೆ ನಮಗೆ. ಕಲಿಬೇಕಂತಂದರೆ ಕಲಿಲೇಬೇಕು ಮ್ಯಾಮ್, ಬೇರೆಯವ್ರಿಗೆ ನಾವು ಇವಾಗ ಏನೋ ನಾಲೆಡ್ಜ್ ಇರುತ್ತೆ ಅವ್ರಿಗೆ ಮಾಡೋದಕ್ಕೂ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ಕಲಿಬೇಕು.
0: ಉತ್ತಮ ರೀತಿಯ ತರಬೇತಿ
1: ಸಿಗ್ತಿದೆ.
0: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್?
1: ನಮ್ಮನೆ ತುಂಬ ಸಪೋರ್ಟ್ ಮಾಡ್ತಾರೆ, ನಾನು ಏನು ಮಾಡ್ತೀನಿ ಅಂತೀನಿ ಅದನ್ನೇ ಮಾಡು ಅಂತ ಹೇಳಿದರೆ, ಇಷ್ಟು ವರ್ಷ ಅವ್ರು ವೆಯ್ಟ್ ಮಾಡಿದ್ದು, ನಾನು ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ, ಈ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಅವರು ಫುಲ್ ಖುಷಿಯಾಗಿದ್ದಾರೆ. ಇಷ್ಟು ಕಮ್ಮಿ ಅಮೌಂಟಲ್ಲಿ ಯಾರು ಹೇಳ್ಕೊಡಲ್ಲ ಮ್ಯಾಮ್, ನಾನು ತುಂಬ ಕಡೆ ವಿಚಾರಿಸಿದ್ದೀನಿ.
0: ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ ಮೇಡಮ್?
1: ನಮ್ಮನೆ ನಮ್ಮ ಪಪ್ಪ ಅಮ್ಮ ನಮ್ಮಜ್ಜಿ ನಂಗೆ ಇಬ್ಬರು ತಂಗಿರಿದ್ದಾರೆ, ನಾನೊಬ್ಳು.
0: ಓಕೆ, ಇದಕ್ಕೆಲ್ಲ ಕುಟುಂಬದ ಸಹಕಾರ ಚೆನ್ನಾಗಿದೆ. ನಿಮ್ಮ ಥರನೇ ಹಲವಾರು ಜನ ಯುವತಿಯರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಯಾವುದಾದ್ರೂ ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು ಅಂತಿರೋಂಥ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತನ್ನು ಹೇಳೋದಾದ್ರೆ ಮ್ಯಾಮ್?
1: ಮ್ಯಾಮ್, ಅವ್ರು ಮನೇಲೇ ಇಟ್ಕೊಂಡು ಅನ್ಕೊತಾರೆ ನಾವೇನು ಓದಿಲ್ಲ, ನಮಗೇನು ನಾಲೆಡ್ಜ್ ಇರಲ್ಲ, ಹೋಗ್ಬಿಟ್ಟು ಕೇಳಿದ್ರೆ ಅವ್ರು ಏನು ಅನ್ಕೋತಾರೋ, ನಮ್ಮನ್ನ ಬೇರೆ ಥರ ನೋಡ್ತಾರೆ, ಓದಿರೋರನ್ನೇ ಬೇರೆ ಥರ ನೋಡ್ತಾರೆ, ಆ ರೀತಿ ಎಲ್ಲ ಯೋಚನೆ ಮಾಡ್ತಾರೆ. ಇನ್ನು ಬೇರೆ ಕಡೆಯೂ ಆ ರೀತಿನೇ ನೋಡ್ಬೋದು ಮ್ಯಾಮ್, ಬಟ್ ಇಲ್ಲಿ ಆ ರೀತಿ ಏನೂ ಇರಲ್ಲ ಮ್ಯಾಮ್, ಎಲ್ಲರೂ ಒಂದೇ ಥರ ನೋಡ್ತಾರೆ, ಓದಿರೋರು ಓದಿಲ್ಲದೆ ಇರೋರು, ತಿಳ್ಕೊಂಡಿರೋರು ತಿಳ್ಕೊಳ್ದೇ ಇರೋರು, ಎಲ್ರಿಗೂ ಒಂದೇ ರೀತಿ ನೋಡ್ತಾರೆ, ಒಂದೇ ರೀತಿ ಶಿಕ್ಷಣ ಕೊಡ್ತಿದ್ದಾರೆ ಅಂತ ಹೇಳ್ತೀನಿ.
0: ಸೊ ಈ ಅನುಕೂಲನ ಬಳಸ್ಕೊಳ್ಳಿ.
1: ಹಾಂ, ಬಳಸ್ಕೊಳ್ಳಿ ಮ್ಯಾಮ್, ಡೆಫಿನೆಟಾಗಿ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಬಳಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
0: ಈಗ ವಿ ಆರ್ ಎಲ್ಸ್ ಸೆಂಟರ್ ಅಲ್ಲಿ ಅಷ್ಟೇ ಸೀಮಿತ ಆಗಿರೋದು, ಇಲ್ಲಿ ತನಕ ಬಂದು ಟ್ರೈನಿಂಗ್ನ ಕೊಡ್ತಾ ಇರೋವಂಥದ್ದು ಸ್ಥಳೀಯ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ಯುವಕ ಯುವತಿಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ?
1: ತುಂಬ ಅನುಕೂಲ ಆಗ್ತಿದೆ ಮ್ಯಾಮ್, ನಾವು ಹೇಳ್ದಂಗೆ ಓನಾಗಿ ಸ್ಟಾರ್ಟ್ ಮಾಡ್ಬೋದು ಅನ್ನಷ್ಟು ನಾಲೆಡ್ಜ್ ಕೊಡ್ತಾರೆ ನಮಗೆ, ಅದನ್ನು ತುಂಬ ಅನುಕೂಲ ಆಗ್ತಿದೆ ಮ್ಯಾಮ್. ಫ್ರೀಯಾಗಿ ಕೋರ್ಸ್ ಮಾಡ್ತಿರೋದು ತುಂಬ ಅನುಕೂಲ ಇದೆ, ನಮ್ಮಂಥ ಬಡ ಕುಟುಂಬದವ್ರಿಗೆ ಬಂದವ್ರಿಗೆ ತುಂಬ ಅನುಕೂಲ ಆಗುತ್ತೆ.
0: ಭಾಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಜನಕ್ಕೆ ಕೇಳುವರಿಗೆ ಆಗಿರ್ಬೋದು ಅಥವಾ ಮಹಿಳೆಯರಿಗೆ ಯುವಕರಿಗೆ ಯುವತಿಯರಿಗೆ ಒಳ್ಳೆ ಕಿವಿ ಮಾತನ್ನು ಹೇಳೋದ್ರ ಜೊತೆಗೆ ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು.
0: ಮೇಡಮ್ ನಮಸ್ತೆ.
2: ನಮಸ್ತೆ
0: ಮೇಡಮ್. ನಿಮ್ಮದೊಂದು ಪರಿಚಯನ ಮಾಡ್ಕೊಳ್ಳಿ ಮ್ಯಾಮ್.
2: ನನ್ನ ಹೆಸರು ನೇತ್ರ ಅಂತ, ನಂದು ಡಿಗ್ರಿ ಕಂಪ್ಲೀಟ್ ಆಗೈತೆ, ನನಗೆ ಬ್ಯೂಟಿಷಿಯನ್ ಕೋರ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಅದರಿಂದ ಬಂದಿದ್ದೀನಿ.
0: ಏನು ಶಿಕ್ಷಣ ಪಡ್ಕೊಂಡಿದ್ದೀನಿ?
2: ನಂದು ಡಿಗ್ರಿ ಕಂಪ್ಲೀಟ್ ಆಗೈತೆ, ಬಿ ಎ ಆಗೈತೆ.
0: ಬಿ ಎ. ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ ಮೇಡಮ್?
2: ಮ್ಯಾಮ್, ನಮ್ಮಪ್ಪ, ನಾನು, ನನ್ನ ತಮ್ಮ, ಅಮ್ಮ.
0: ಅಂದರೆ ಈಗ ನೀವು ಓದಿರೋಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ಬೋದಿತ್ತು, ಆದರೆ ಬ್ಯೂಟಿಷಿಯನ್ ತರಬೇತಿಯನ್ನು?
2: ಮ್ಯಾಮ್, ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಇದರಲ್ಲಿ. ಅಂದರೆ ಡಿಗ್ರಿ ಆದಮೇಲೆ ನಮ್ಮನೆಯಲ್ಲೂ ಕಳಿಸ್ತಿರ್ಲಿಲ್ಲ, ಬೇಡ ಸಾಕು ಮದುವೆ ಮಾಡ್ಬಿಡೋಣ ಅಂತ ಇದ್ರು. ನನಗೆ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ, ಯಾಕಂದರೆ ನಮ್ಮ ತಂದೆ ಸ್ವಲ್ಪ ಮಾತು ಬರಲ್ಲ. ಅದರಿಂದ ನನ್ನ ತಂಗಿನ ಮದುವೆ ಮಾಡಿಬಿಟ್ಟು ಆಮೇಲೆ ನಾನು ಮದುವೆ ಆಗೋಣ ಅಂದ್ಬಿಟ್ಟು ಬ್ಯೂಟಿಷಿಯನ್ ಸೇರಿಕೊಂಡೆ. 2 ವರ್ಷ ಆಯಿತು ಅವ್ಳು ಮದುವೆ ಆಗಿ, ನಾನೇ ಜವಾಬ್ದಾರಿ ತಗೊಂಡು ಸ್ವಲ್ಪ ಮಾಡ್ತಾಯಿದ್ದೀನಿ.
0: ಮುಂಚೆ ಏನು ಮಾಡ್ತಾಯಿದ್ರಿ?
2: ಮನೇಲಿ ಇದ್ದೆ ಸ್ವಲ್ಪ.

0: ಅದೇ ಸ್ಯಾರಿ ಕುಚ್ಚ ಹಾಕೋದು, ಆಮೇಲೆ ಬಟ್ಟೆ ಒಗೆಯೋದು, ಆ ಥರ ಎಲ್ಲ ಮಾಡ್ತಿದ್ದೆ.
1: ಅಂದ್ರೆ ಬ್ಯೂಟಿಷಿಯನ್ ಕಲಿಬೇಕಂತ ಆಸಕ್ತಿ ಹೇಗೆ ಬಂತು ಮೇಡಮ್?
2: ನನ್ಗೆ ಅವಾಗಿಂದು ತುಂಬ ಇಷ್ಟ.
1: ಆದರೆ ಅವಕಾಶಗಳಿರಲಿಲ್ವ? ಈಗ ಬ್ಯೂಟಿಷಿಯನ್ ಇಲ್ಲಿ ಒಂದು ತರಬೇತಿ ಸಿಗ್ತಾ ಇದೆ ಅಂತ ಹೇಗೆ ಗೊತ್ತಾಯ್ತು?
2: ಮ್ಯಾಮ್, ಇಲ್ಲೇ ತಾಲೂಕು ಆಫೀಸ್ಗೆ ಹೋಗ್ತಾ ಇದ್ವಿ, ರೋಡಲ್ಲಿ ಮೇನ್ ರೋಡಲ್ಲಿ ಬರ್ಬೇಕಾದ್ರೆ ಇದನ್ನ ನೋಡಿದೆ. ಅವಾಗ ಬಂದು ಒಂದ್ಸಲ ವಿಚಾರಿಸ್ಕೋದೆ ಪಲ್ಲವಿ ಮ್ಯಾಮ್ನ, ಅವ್ರು ಆಯ್ತು ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು, ಕಾಲ್ ಮಾಡಿದ್ರು ಮ್ಯಾಮ್. ಅದರಿಂದ ಬಂದೆ.
1: ಈಗ ಬಂದು 2.5 ತಿಂಗಳು?
2: ಹಾಂ, 2.5 ತಿಂಗಳಾಯ್ತು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಯಾವುದೇ ಆದರೂ ಒಂದ್ಸಲ ಅಲ್ಲ ಒಂದು 10 ಸಲ ಕೇಳಿದ್ರು ಹೇಳ್ಕೊಡ್ತಾರೆ ಮ್ಯಾಮ್, ತುಂಬ ಚೆನ್ನಾಗೈತೆ.
1: ಈ 3 ತಿಂಗಳ ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮುತ್ತೀನಿ ಅಂತ?
2: ಹೌದು ಮ್ಯಾಮ್, ನಾನು ಪರ್ಫೆಕ್ಟಾಗಿ ಕಲ್ತಿದ್ದೀನಿ, ಹಾಗೆ ಆಗ್ತೀನಿ ಮ್ಯಾಮ್.
1: ಓಕೆ, ಏನೇನೆಲ್ಲ ಕಲ್ತಿದ್ದೀರಾ ಮ್ಯಾಮ್?
2: ಇದು ಮೆಹಂದಿ ಆಗೈತೆ, ಆಮೇಲೆ ಪೆಡಿಕ್ಯೂರ್ ಮೆನಿಕ್ಯೂರು, ಥ್ರೆಡಿಂಗ್ ಐಬ್ರೋ, ಆಮೇಲೆ ಇದು ಡಿಟ್ಯಾನು, ಕ್ಲೀನಪ್ಪು, ಫೇಶಿಯಲ್ಲು, ಹೇರ್ ಕಟ್ಟು ಎಲ್ಲ ಆಗೈತೆ ಮ್ಯಾಮ್. ಬೇಸಿಕ್ ಏನೈತೆ ಅದೆಲ್ಲ ಆಗೈತೆ. ಇನ್ನೇನಿದ್ರು ಮೇಕಪ್ ಕ್ಲಾಸ್ ನಡೀತಾ ಇತ್ತು, ಅದೊಂದು ಆಗಬೇಕು.
1: ಈ 3 ತಿಂಗಳ ತರಬೇತಿ ಮುಗಿದ ನಂತರ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಮೇಡಮ್?
2: ಮ್ಯಾಮ್, ಪಾರ್ಲರ್ ಅಂತೂ ಇವಾಗ ಸದ್ಯಕ್ಕೆ ಹಿಡಿಯೋಕ್ಕಾಗಲ್ಲ, ಇದು ಮೇಕಪ್ಗೆ ಹೋಗ್ತೀನಿ ಮ್ಯಾಮ್.
1: ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀರಿ?
2: ಹಾಂ, ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀವಿ. ಆರ್ಡ್ರ್ ಸಿಕ್ಕಿದ್ರೆ ಹೋಗಿ ನಾವೇ ಓನಾಗಿ ಆನ್ಲೈನಿಂದ ಬುಕ್ ಮಾಡ್ಕೊಂಡು ಹೋಗ್ತೀವಿ ಮ್ಯಾಮ್.
1: ಇವಾಗ ಏನಾದರೂ ನಿಮಗೆ ಬರ್ತಾ ಇದೆಯಾ ಆರ್ಡರ್ಸ್?
2: ಸದ್ಯಕ್ಕೆ ಯಾವುದು ಬಂದಿಲ್ಲ ಮ್ಯಾಮ್. ಅದೇ ಐಬ್ರೋಗೆಲ್ಲ ಬರ್ತಾರೆ, ನಮಗೆ ಅಭ್ಯಾಸ ಆಗಬೇಕಲ್ಲ, ನಾವು ಫ್ರೀನೇ ಮಾಡ್ಕೊಡ್ತೇವೆ. ಮನೆ ಹತ್ರ ಬರ್ತಾರೆ, ಹೇರ್ ಕಟ್ಟು, ಐಬ್ರೋ ಎಲ್ಲ ಬರ್ತಾರೆ,
1: ಪ್ರಾಕ್ಟೀಸ್
2: ಆಗಲಿ. ಅಮೌಂಟ್ ಏನು ಇಸ್ಕಂತಲ್ಲ ಮ್ಯಾಮ್, ಅಕ್ಕಪಕ್ಕದ ಮನೆಯವರಲ್ವಾ, ಫಸ್ಟೇ ಇಸ್ಕೊಂಬಾರ್ದು ಹಂಗೆಲ್ಲ ಅಂತ ಕಾನ್ಫಿಡೆಂಟ್ ಐತೆ ಮ್ಯಾಮ್. ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಮ್ಯಾಮ್ ಹೇಳ್ತಿರ್ತಾರೆ, ನೀನ್ ಪರ್ಫೆಕ್ಟಾಗಿ ಮಾಡ್ತಾ ಇದೀಯಾ, ಚೆನ್ನಾಗಿ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್?
2: ಫಸ್ಟು ನಮ್ಮ ಅಮ್ಮಂಗೆ ಇಷ್ಟ ಇರಲಿಲ್ಲ, ಯಾಕೆ ಹೋಗ್ತೀಯಾ ಮನೇಲೇ ಇರೋ ಅಂತಿದ್ರು. ನನಗೆ ಇಷ್ಟ ಇದು ಬ್ಯೂಟಿಷಿಯನ್ ಅಂದರೆ, ನನಗೆ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಇಷ್ಟ ಇಲ್ಲ, ನಾನು ಓನಾಗೆ ನನ್ನ ಮೇಲೆ ನಾನೇ ಡಿಪೆಂಡ್ ಆಗಬೇಕು ಅಂತ ಇದ್ದೀನಿ.
1: ಏನೇನೆಲ್ಲ ಮಾಡ್ತೀರಿ ಮೇಡಮ್ ಇದ್ರ ಜೊತೆಗೆ? ಈ ಒಂದು ತರಬೇತಿ ಬರ್ತಾ ಇದ್ದೀರಾ, ಇದ್ರ ಜೊತೆಗೆ ಬೇರೆ ಏನೆಲ್ಲ ಕೆಲಸನ ನಿರ್ವಹಿಸ್ತಾ ಇದ್ದೀರಿ
2: ಮ್ಯಾಮ್? ಅದೇ ಸ್ಯಾರಿ ಕುಚ್ಚಿ ಹಾಕೋದು, ಸ್ಟಿಚಿಂಗ್ ಮಾಡ್ತೀನಿ, ಮನೆಗೆ ಮಾಡ್ಕೊತೀನಿ, ಎಷ್ಟು ಬೇಕು ಅಷ್ಟು ಮಾಡ್ಕೊತೀನಿ, ಮನೆ ಕೆಲಸ ಮಾಡ್ಕೊಂಡು ಅದು ಅದು ಎಲ್ಲ ಮ್ಯಾನೇಜ್ ಮಾಡಬೇಕಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ.
1: ನೆಕ್ಸ್ಟ್ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಬೇಕು
2: ಅಂತ ಅಂದ್ಕೊಂಡಿದ್ದೀನಿ, ಆಗಬೇಕು ಅಂದ್ಕೊಂಡಿದ್ದೀನಿ, ಹಾಗೆ ಆಗ್ತೀನಿ ಮ್ಯಾಮ್. ನನಗೆ ಇಷ್ಟ ಇದೆ ಒಟ್ಟಲ್ಲಿ, ಈ ಸಂಸ್ಥೆಯಿಂದ ತುಂಬ ಅನುಕೂಲ ಆಗೈತೆ ಮ್ಯಾಮ್, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನಿಲ್ಲ ಮ್ಯಾಮ್, ಬೇರೆ ಕಡೆನೂ ನಾನು ವಿಚಾರಿಸಿದ್ದೀನಿ, ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ದುಡ್ಡು ಹೇಳಿದ್ದಾರೆ, 50,000 1,00,000 ಎಲ್ಲ ಆಗೈತೆ ಮ್ಯಾಮ್. ಬಟ್ ಇಲ್ಲಿ ಕಮ್ಮಿ ಐತೆ ಅಂತ ಗೊತ್ತಾದ್ಮೇಲೆ ಈ ಆಪರ್ಚುನಿಟಿನ ನಾವು ಮಿಸ್ ಮಾಡ್ಕೊಬಾರ್ದು ಅಂತ ಬಂದಿದ್ದೆ. ಅದೇ ಮ್ಯಾಮ್, ಅದೇ ಈ ಸಂಸ್ಥೆಯಲ್ಲಿ ಬೇರೆ ಬೇರೆ ನಾನಾ ರೀತಿದು ಹೇಳ್ಕೊಡ್ತಾ ಇದ್ದಾರೆ, ಯಾವುದೇ ಬೇಸಿಕ್ ಅಂದರೆ ಕಂಪ್ಯೂಟರ್ ಇರ್ಬೋದು, ಸ್ಪೋಕನ್ ಇಂಗ್ಲೀಷ್ ಇರ್ಬೋದು, ಟೈಲರಿಂಗು, ಮತ್ತು ಬ್ಯೂಟಿಷಿಯನು, ಎಲ್ಲ ರೀತಿದು ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ಮಿಸ್ ಮಾಡ್ಕೊಬೇಡಿ, ಯೂಸ್ ಮಾಡ್ಕೊಳ್ಳಿ, ಯಾರ ಮೇಲೂ ಡಿಪೆಂಡ್ ಆಗಬೇಡಿ, ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿಂದ ಬಹಳ ಸಂತೋಷ ಅನಿಸುತ್ತೆ ನಮ್ಮ ಜೊತೆ ಇದ್ದು. ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಬ್ಯೂಟಿಷಿಯನ್ ತರಬೇತಿಯ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಮ್ಯಾಮ್.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ ಸಂಜೆ 6:30.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನಯೋಗದ 24ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅವ್ಯಯವೂ ಅನುಪಮವೂ ಆದ ನನ್ನ ಪರಭಾವವನ್ನು ಅರಿಯದ ಅವಿವೇಕಿಗಳು ಅವ್ಯಕ್ತವಾಗಿದ್ದೂ ಕೂಡ ವ್ಯಕ್ತಗೊಂಡವನೆಂದು ನನ್ನನ್ನು ಭಾವಿಸುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣನಿಗೆ ಎರಡು ವ್ಯಕ್ತಿತ್ವವಿದೆ. ಒಂದು ಹೊರಗಿನದು, ಸಾಧಾರಣ ಮನುಷ್ಯನಂತೆ ಅವನು ದೇವಕಿ ವಸುದೇವರಿಗೆ ಪುತ್ರನಾಗಿ, ದ್ವಾರಕೆಗೆ ರಾಜನಾಗಿ, ಪಾಂಡವರಿಗೆ ಸ್ನೇಹಿತನಾಗಿದ್ದಾನೆ. ಇದು ಹೊರಗಿನ ಭಾವ. ಆದರೆ ಆಂತರಿಕವಾಗಿ ಅವನೊಬ್ಬ ದೊಡ್ಡ ತತ್ವಜ್ಞಾನಿ, ಮಹಾಕರ್ಮಯೋಗಿ. ಅವನು ಚಾರಿತ್ರಿಕ ವ್ಯಕ್ತಿ. ಕೆಲವು ವರುಷಗಳ ಹಿಂದೆ ಹುಟ್ಟಿ ಕೆಲವು ಕಾಲವಾದ ಮೇಲೆ ಪ್ರಪಂಚವನ್ನ ಇಲ್ಲಿರುವಂಥವರು ಬಿಟ್ಟು ಹೋಗ್ತಾರೆ. ಅಂಥವರು ಅವಿವೇಕಿಗಳು ನೋಡುವಂಥದ್ದು ಇಷ್ಟನ್ನೇ. ಅವರು ತಮ್ಮಂತೆಯೇ ಶ್ರೀಕೃಷ್ಣ ಇದ್ದಾನೆ, ಆದರೆ ತಮಗಿಂತ ಸ್ವಲ್ಪ ಮೇಲಿರಬಹುದು ಅಷ್ಟೇ ಅಂಥೇಳಿ ಭಾವಿಸ್ತಾರೆ. ಹೇಗೆ ಅಂದರೆ, ಎಲ್ಲರೂ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥವರು, ಒಬ್ಬನಿಗೆ ಸ್ವಲ್ಪ ಜಾಸ್ತಿ ನಂಬರ್ ಬಂದಿದೆ, ಇನ್ನೊಬ್ಬನಿಗೆ ಸ್ವಲ್ಪ ಕಡಿಮೆ ನಂಬರ್ ಬಂದಿದೆ ಅಷ್ಟೇ ಅಂತ. ಆದರೆ ಅವನು ನಮ್ಮಂತೆ ಹುಟ್ಟುವುದಕ್ಕೆ ಮುಂಚೆ ಅವ್ಯಕ್ತನಾಗಿದ್ದ, ಈಗ ವ್ಯಕ್ತನಾಗಿದ್ದಾನೆ, ಅನಂತರ ಪುನಃ ಅವ್ಯಕ್ತನಾಗುತ್ತಾನೆ ಎಂದು ತಮ್ಮಂತೆಯೇ ಅವನನ್ನ ನೋಡ್ತಾರೆ. ಆದರೆ ಶ್ರೀಕೃಷ್ಣನಿಗೆ ಆ ಚಾರಿತ್ರಿಕ ವ್ಯಕ್ತಿತ್ವದ ಹಿಂದೆ ಇನ್ನೊಂದು ವ್ಯಕ್ತಿತ್ವವಿದೆ. ಅದೇ ಭೌಮ ವ್ಯಕ್ತಿತ್ವ. ಅದು ಅವ್ಯಯವಾದುದು, ಯಾವ ಬದಲಾವಣೆಗೂ ಕೂಡ ಸಿಲುಕದಂಥದ್ದು. ಅವನು ಸಾಕ್ಷಾತ್ ಭಗವಂತ. ಇವನಿಗೆ ಸಮನಾದವರು, ಇವನನ್ನ ಮೀರಿದವರು ಜಗದಲ್ಲಿ ಯಾರೂ ಕೂಡ ಇಲ್ಲ. ಇವನೊಂದು ಆಕಾರವನ್ನು ಧರಿಸಿ ಅವತಾರವನ್ನು ಮಾಡಿದ್ದರೂ ಕೂಡ ತನ್ನ ಹಿಂದಿನದನ್ನ ಮರ್ತಿಲ್ಲ. ಅವನು ಪ್ರಪಂಚಕ್ಕೆ ನಮ್ಮಂತೆ ಕರ್ಮ ಸವೆಸಲು ಬಂದವನಲ್ಲ. ನಾವಾದರೂ ನಮ್ಮ ಹಿಂದಿನ ಕರ್ಮ, ಪೂರ್ವಜನ್ಮದ ಕರ್ಮ, ಸುಕೃತ ಕರ್ಮ ಅನ್ನೋದನ್ನೆಲ್ಲ ತೀರಿಸ್ಲಿಕ್ಕಾಗಿ ಪ್ರತಿ ಬಾರಿ ಇಲ್ಲಿ ಜನ್ಮ ತಾಳ್ತೇವೆ. ಆದರೆ ಕೃಷ್ಣ ಆ ರೀತಿ ತನ್ನ ಹಿಂದಿನ ಕರ್ಮಗಳನ್ನು ಸವೆಸ್ಲಿಕ್ಕೆ ಬಂದವನಲ್ಲ. ನಾವು ಬರಲೇಬೇಕು, ಬರದೇ ಇರ್ತೀನಿ ಅಂತೇಳಂದ್ರೆ ಸಾಧ್ಯವೇ ಇಲ್ಲ. ನಮ್ಮ ವಾಸನೆಗಳೇ ಅಂದರೆ ನಮ್ಮ ಆಕಾಂಕ್ಷೆಗಳು, ನಮ್ಮ ಆಸೆಗಳು ಅನ್ನೋದೆಲ್ಲ ಯಾವುದಿರುತ್ತೆ, ಆ ಆಸೆಗಳೇ ಪ್ರಪಂಚಕ್ಕೆ ನಮ್ಮನ್ನ ಎಳೆದುಕೊಂಡು ಬಂದಿರುವಂಥದ್ದು. ಆದರೆ ಪೂರ್ಣಾತ್ಮನಾಗಿರುವಂತಹ ಭಗವಂತನಿಗೆ ಕಾಮನೆಗಳಾವವೂ ಕೂಡ ಇಲ್ಲ. ಮಾನವ ಕೋಟಿಯ ಮೇಲಿನ ಅನುಕಂಪೆಯಿಂದ ಮಾತ್ರ ಅವನು ಬರುವಂಥದ್ದು. ಅವಾಗ ನಾವು ಯೋಚನೆ ಮಾಡಬೇಕು, ಭಗವಂತನ ದಶಾವತಾರವಿರ್ಬೋದು, ಅದಲ್ಲದೆ ನೂರಾರು ಅವತಾರಗಳು ಏನು ಭಗವಂತ ತಾಳಿಕೊಂಡು ಈ ಭೂಲೋಕಕ್ಕೆ ಬರ್ತಾನೋ ಅವೆಲ್ಲವೂ ಕೂಡ ಈ ಮಾನವ ಕೋಟಿಯ ಅನುಕಂಪದ ಮೇಲೆಯೇ. ಅಂಥ ಕಾರುಣ್ಯಪೂರ್ಣ ಆ ಭಗವಂತ. ಆಮೇಲೆ ಇಲ್ಲಿಗೆ ಬಂದಾದ್ಮೇಲೂ ಕೂಡ, ಮಾನವಾಕಾರವನ್ನು ಧರಿಸಿದ ಮೇಲೆಯೂ ಕೂಡ, ಅವನು ತನ್ನ ದೈವತ್ವವನ್ನು ಮಾತ್ರ ಕ್ಷಣ ಕಾಲವೂ ಕೂಡ ಮರೆತಿಲ್ಲ. ಆದರೆ ಇದನ್ನ ನಮ್ಮಂಥ ಮೂಢರು, ಮೂರ್ಖರು ಮಾತ್ರ ಅರಿಯರು. ಅವ್ರಿಗೆ ಅರಿಯೋದಕ್ಕೆ ಗೊತ್ತಾಗೋದೇ ಇಲ್ಲ ಆತ ಭಗವಂತ ಅಂತ. ಆದರೆ ಅವತಾರದ ಹಿಂದೆ ಇರುವ ದೈವತ್ವವನ್ನು ಅರಿಯುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅದನ್ನು ಅರಿಯಬೇಕಾದರೆ ಭಗವದಂಶ ಎಂಬುವುದು ನಮ್ಮಲ್ಲಿಯೇ ಜಾಗೃತವಾಗಿರಬೇಕು.

ಆಗ ಮಾತ್ರ ಸಾಧ್ಯ. ಇಲ್ಲದೇ ಇದ್ರೆ ನಾವು ಹೇಗೆ ಇರುವೆವೋ ಹಾಗೆಯೇ ಇನ್ನೊಬ್ಬರನ್ನೂ ಕೂಡ ಅಳೆಯುತ್ತೇವೆ. ಅವತಾರವನ್ನೂ ಕೂಡ ನಾವು ಇದೇ ರೀತಿ ಅಳೆದು ಬಿಡುತ್ತೇವೆ, ನಮ್ಮ ಸೇರು ಪಾವು ಚಟಾಕಿನ ಮೂಲಕ. ಶ್ರೀರಾಮ ಹುಟ್ಟಿ ಕೆಲಸ ಮಾಡಿದ ಕಾಲದಲ್ಲಿ ಅವನನ್ನ ಅವತಾರವೆಂದು ತಿಳಿದವರು ಎಲ್ಲೋ ಅಲ್ಪ ಮಂದಿ. ಶ್ರೀಕೃಷ್ಣನೂ ಕೂಡ ಅಷ್ಟೇ, ಜನ್ಮಧಾರಣೆ ಮಾಡಿ ಕರ್ಮದಲ್ಲಿ ನಿರತನಾದಾಗ ನಮ್ಮಂತೆಯೇ ಅವನೂ ಕೂಡ ಟೀಕೆ ನಿಂದನೆಗಳನ್ನ ಕೇಳಬೇಕಾಗಿ ಬಂತು. ಹಾಗೆಯೇ ಇಂದು ಕೂಡ ಹಲವಾರು ಮಂದಿ ನೂರಾರು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಆದರೆ ಅವರೆಲ್ಲರೂ ಕೂಡ ನಾವು ಟೀಕೆ ನಿಂದನೆಗಳನ್ನೇ ಮಾಡ್ತಾ ಹೋಗ್ತೇವೆ. ಆದರೆ ಈಗ ಜನಸಾಧಾರಣರೆಲ್ಲರೂ ಕೂಡ ಅವನನ್ನು ಅವತಾರವೆಂದು ಒಪ್ತಾರೆ. ಶ್ರೀರಾಮನ ಅವತಾರ, ಶ್ರೀಕೃಷ್ಣನ ಅವತಾರ ಅಂತ ಹೇಳಿ ಎಲ್ಲರೂ ಕೂಡ ಅವನ ಅವತಾರ ಪುರುಷನೆಂದು ಒಪ್ಪುತ್ತಾರೆ. ಆದರೆ ಶ್ರೀರಾಮನ ಅಸ್ತಿತ್ವವಿತ್ತಲ್ವ, ತ್ರೇತಾಯುಗ ಅಂತೇಳಿ ನಾವು ಕರೀತಿದ್ವಲ್ವ, ಅಂತಹ ತ್ರೇತಾಯುಗದಲ್ಲಿ ನಿಜವಾಗಿಯೂ ಕೂಡ ಶ್ರೀರಾಮನನ್ನ ಅವತಾರ ಪುರುಷ ಅಂತ ಎಲ್ಲರೂ ಒಪ್ಪಿದ್ರ? ಖಂಡಿತ ಇಲ್ಲ. ಅವನು ಸಾಧಾರಣ ಮನುಷ್ಯನಾಗಿಯೇ ತನ್ನ ದೈವಾಂಶವನ್ನ ನೆನಪಿಟ್ಟುಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದ. ಆದರೂ ಕೂಡ ದುಷ್ಟರು, ದುರಾತ್ಮರು, ಮೂಢರು, ಮೂರ್ಖರು ಅವನನ್ನ ಅವತಾರ ಪುರುಷ ಅಂತ ಒಪ್ಪದೆ ಟೀಕೆ ನಿಂದನೆಗಳಲ್ಲೇ ತನ್ನ ಜನ್ಮವನ್ನ ಕಳೆದು ಬಿಟ್ರು. ಹಾಗೆ ಶ್ರೀಕೃಷ್ಣನ ಅವತಾರದಲ್ಲಿಯೂ ಕೂಡ ಇಡೀ ಕೌರವ ಕುಲವೇ ಶ್ರೀಕೃಷ್ಣನನ್ನ ಶತ್ರು ಅಂತ ಹೇಳಿ ಭಾವಿಸ್ಬಿಡ್ತು. ಆ ಶತ್ರು ಎಂದು ಭಾವಿಸಿದ ನಂತರ ಅದರ ಪರಿಣಾಮವನ್ನ ಅವರು ಅನುಭವಿಸ್ತಾರೆ. ಆದ್ರೆ ನಾನು ಹೇಳ್ತಾ ಇರುವಂಥದ್ದು, ಇಲ್ಲಿ ಭಗವಂತ ತಾನಾಗಿಯೇ ಈ ಭೂಲೋಕಕ್ಕೆ ಬಂದರೂ ಕೂಡ ಮನುಷ್ಯ ಲೋಕ ಅವನನ್ನ ದೈವಾಂಶ ಸಂಭೂತ ಅಂತೇಳಿ ಒಪ್ಪಲೇ ಇಲ್ಲ. ಅದು ಅವತಾರವಲ್ಲ, ತನ್ನಂತೆಯೇ ಇರುವಂತಹ ಒಬ್ಬ ಮನುಷ್ಯ ಅಂತೇಳಿ ತಿಳಿದಂಥವರೇ ಮೂರ್ಖರು. ಯಾಕಂದ್ರೆ ಎಲ್ಲರೂ ಅವರು ಇವರಂತೆಯೇ ಅವರಂತೆಯೇ ಅಂತೇಳಿ ಭಾವಿಸ್ಬಿಡ್ತಾರೆ. ಯಾರಲ್ಲಿ ಭಗವದಂಶ ಅನ್ನುವಂಥದ್ದು ಆಂತರಿಕವಾಗಿ ಇರುತ್ತೋ, ದೈವಾಂಶ ಎನ್ನುವಂಥದ್ದು ಯಾರಿಗೆ ಆಂತರಿಕವಾಗಿ ಇರುತ್ತೋ ಅವರಿಗೆ ಮಾತ್ರ ಅವರೆಲ್ಲರೂ ಕೂಡ ಭಗವತ್ ಪುರುಷರು ಅಂಥೇಳಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಒಂದು ವಸ್ತು ಸ್ಥಾಪಿತವಾಗಿ ಹೋದ ಮೇಲೆ ಅದನ್ನು ನಂಬುವಂಥದ್ದು ಸುಲಭ. ಆದರೆ ಅದಕ್ಕಿಂತ ಮುಂಚೆಯೇ ಅದರಲ್ಲಿರುವಂತಹ ದೈವತ್ವಕ್ಕೆ ನಾವು ಮಣಿಬೇಕು ಅಂತಂದರೆ ಆ ಜೀವಿ ನಿಜವಾಗಿಯೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರೆದಿರಬೇಕು. ಅಂಥ ಮುಂದುವರೆದಾಗ ಮಾತ್ರ ದೈವಾಂಶ ಸಂಭೂತದ ಒಂದು ಜೀವಿ ತಿಳಿಲಿಕ್ಕೆ ಸಾಧ್ಯ. ಅಂಥ ಒಂದು ಮಾತಿಗೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಎಂತು ತಂದಿತೋ ಇಂತ ಜೀವ ಭಾವದ ಬಣ್ಣ,

0: ಇದು ಬಾನುಭವಿ ಸೊಬಗು ಮುದ್ದು ರಾಮ, ಇದು ಬಾನುಭವಿ ಸೊಬಗು ಮುದ್ದು ರಾಮ.
1: ಹಾಗಾಗಿ ಈ ಭುವಿಗೆ ಜೀವಭಾವದ ಬಣ್ಣವನ್ನ ತಂದಿರೋರು ಯಾರು? ಮುಂಜಾವಿನ ಒಂದು
2: ನದಿ ನೀರಿನ ಹೋರಾಟದ ರೂಪರೇಷೆ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಯ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕಾವೇರಿ ವಿಚಾರದಲ್ಲಿ ರೈತರಿಗೂ ನೆರವಾಗಬೇಕು, ಕುಡಿಯುವ ನೀರನ್ನು ಪೂರೈಸಬೇಕು, ಜೊತೆಗೆ ತಮಿಳುನಾಡು ಪಾಲಿನ ನೀರು ಹರಿಸುವ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಆಗಸ್ಟ್ 6ರಿಂದ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಮುಂದೆ ತಿರುಪತಿಯಲ್ಲಿ ನಡೆಯುವ ಮೊದಲ ಆರತಿಯಲ್ಲಿ ರಾಜ್ಯದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗವಹಿಸಬಹುದು. ತಿರುಪತಿ ದೇವಾಲಯದ ಮಾರ್ಗಸೂಚಿಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಇಂದು ರಾಮನಗರ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಕಾವೇರಿ

0: ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ಜೂನ್ನಲ್ಲಿ ತಮಿಳುನಾಡಿಗೆ ನಿರ್ದಿಷ್ಟ ಪ್ರಮಾಣದ ನೀರು ಹರಿಸಬೇಕೆಂಬ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಮತ್ತು ರೈತರ ಬೆಳೆಗಳಿಗೆ ನೀರಿನ ಅಭಾವವಿರುವುದರಿಂದ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಾಗಿಲ್ಲ ಎಂದು ತಿಳಿಸಿದ್ದಾರೆ.
1: ಜುಲೈಯಲ್ಲಿ ಮಳೆಗಳು ಚೆನ್ನಾಗಿ ಬಂದಿದ್ರೆ ಕೆರೆಗಳು ತುಂಬಿರೋದು, ಜುಲೈಯಲ್ಲಿ ಮಳೆಗಳು ಆಗಿಲ್ಲ, ಅದೇ ಕೆರೆಗಳಿಗೂ ಕೂಡ ನೀರು ಬಂದಿಲ್ಲ. ನೋಡೋಣ, ಮುಂದಿನ ತಿಂಗಳು ಜುಲೈ ಆಗಸ್ಟ್ ಅಲ್ಲಿ ಹೆಚ್ಚು ಮಳೆಗಳು ಬಂದು ಕೆರೆಗಳು ತುಂಬಿಕೊಂಡ್ರೆ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಲಾಸ್ಟ್ ಟೈಮು ಕೂಡ ಮೀಟಿಂಗ್ ಮಾಡಿದಾಗ ನಮ್ಮ ಡ್ಯಾಮ್ಸ್ ಅಲ್ಲಿ ಎಷ್ಟು ನೀರಿದೆ ಮತ್ತೆ ಕುಡಿಯೋ ನೀರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅವ್ರೇನು ಮಾಡಿದ್ರು, ಮುಂದಿನ ತಿಂಗಳಿಗೆ ಮೀಟಿಂಗ್ ಮಾಡೋದಕ್ಕೆ ಆಗಲ್ಲ. ನಾಳಿದ್ದು ಮೀಟಿಂಗ್ ಇದೆ, ಅಲ್ಲಿವರೆಗೂ ಇದು ಹೆಚ್ಚು ಮಾತಾಡದೇ ಇರೋದು.
0: ಜುಲೈ ತಿಂಗಳಲ್ಲಿ ರಾಮನಗರ ಜಿಲ್ಲೆಯಲ್ಲಿ ವಾಡಿಕೆ ಪ್ರಮಾಣಕ್ಕಿಂತ ಕಡಿಮೆ ಮಳೆಯಾಗಿದ್ದು ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಹಾಗೂ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನ ಗಳಿಸಿದ್ದು ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಹಾಗೂ ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ ಗುಣಮಟ್ಟದ ಶೈಕ್ಷಣಿಕ ಮೂಲಸೌಕರ್ಯಗಳ ನಿರ್ಮಾಣವು ಜ್ಞಾನ, ಸಂಶೋಧನೆ, ನಾವೀನ್ಯತೆ ಹಾಗೂ ರಾಷ್ಟ್ರ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಜ್ಞಾನಸಿರಿ ಕ್ಯಾಂಪಸ್ನ ಬಿದರಕಟ್ಟೆಯಲ್ಲಿ ನಡೆದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಭಿವೃದ್ಧಿ ಹೊಂದಿದ ಭಾರತ 2047 ಗುರಿ ಸಾಧನೆಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಪ್ಪತ್ತು ವರ್ಷಗಳಿಗೊಮ್ಮೆ ನಡೆಯುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ರಾಜ್ಯದಲ್ಲಿ ಸಮರ್ಪಕವಾಗಿ ನಡೆಯಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆದರೆ ರಾಜ್ಯ ಸರ್ಕಾರವು SIR ಪ್ರಕ್ರಿಯೆಯನ್ನೇ ಹೈಜಾಕ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. SIR ಮೂಲಕ ಅಲ್ಪಸಂಖ್ಯಾತರನ್ನ ಓಲೈಸಲು ಸರ್ಕಾರ ಮುಂದಾಗಿದೆ ಎಂದು ದೂರಿದ್ದಾರೆ. ಜನವರಿಯಿಂದ ಸರ್ಕಾರ ಗೃಹಲಕ್ಷ್ಮಿ ಹಣ ನೀಡಿಲ್ಲ, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ ಎಂದು ಟೀಕಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನವನ್ನು ಇನ್ನಷ್ಟು ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಸುವ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಬೀದರ್ ಜಿಲ್ಲೆಗೆ ಭೇಟಿ ನೀಡಿರುವ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಇಂದು ಬೀದರ್ ಕೋಟೆಯ ಮುಖ್ಯದ್ವಾರದಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಅರ್ಹರು ಗಣತಿ ನಮೂನೆ ಪಡೆದು ಭರ್ತಿ ಮಾಡಿ ನೀಡುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಪ್ರಗತಿಯಲ್ಲಿದ್ದು 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಗಣತಿ ನಮೂನೆಗಳನ್ನು ವಿತರಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರು ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿದ ಗಣತಿ ನಮೂನೆಗಳನ್ನು ಮತಗಟ್ಟೆ ಅಧಿಕಾರಿಗಳಿಗೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಅವಧಿಗೆ ಮುನ್ನವೇ ಶೇಕಡಾ

0: ನೂರರಷ್ಟು ಪ್ರಗತಿ ಸಾಧಿಸಿದ ಮತಗಟ್ಟೆ ಅಧಿಕಾರಿಗಳನ್ನು ವಿಜಯಪುರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಸನ್ಮಾನಿಸಲಾಯಿತು. ಮಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾ ಪ್ರಜೆಗಳ ವಿರುದ್ಧದ ಕಾರ್ಯಾಚರಣೆಯನ್ನು ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ನಗರದ ಊರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ ಶಂಕಿತ 8 ಮಂದಿ ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದು, ಈ ಪೈಕಿ 3 ಮಂದಿ ಬಾಂಗ್ಲಾ ಪ್ರಜೆಗಳೆನ್ನುವುದು ದೃಢಪಟ್ಟಿದೆ. ಉಳಿದವರ ವಿಳಾಸ ಪತ್ತೆ ಕಾರ್ಯ ನಡೆಯುತ್ತಿದೆ. 3 ದಿನಗಳ ಹಿಂದೆಯಷ್ಟೇ ಸೂರತ್ಕಲ್ ಠಾಣಾ ವ್ಯಾಪ್ತಿಯ ಮುಖ ಪ್ರದೇಶದಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ 8 ಮಂದಿ ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಬಂಧಿಸಿದ್ದರು. ಹಿರಿಯ ರಾಜಕಾರಣಿ ರಾಜ್ಯಸಭೆ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರ ಅಂತ್ಯಕ್ರಿಯೆ ಚಿತ್ರದುರ್ಗದಲ್ಲಿ ಇಂದು ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಂಸದ ಗೋವಿಂದ ಕಾರಜೋಳ ಸೇರಿದಂತೆ ಹಲವರು ಗಣ್ಯರು ಮಠಾಧೀಶರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಮಧ್ಯೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹನುಮಂತಪ್ಪ ಅವರು ಚಿತ್ರದುರ್ಗ ಜಿಲ್ಲೆಯ ಕೃಷಿ ಮತ್ತು ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗಳಿಗಾಗಿ ದೊಡ್ಡ ಹೋರಾಟ ನಡೆಸಿದ್ದರು ಎಂದು ಗುಣಗಾನ ಮಾಡಿದ್ದರು. ಬೆಂಗಳೂರಿನಲ್ಲಿ ಮಳೆಗಾಲದಲ್ಲೂ ಬಿರುಬಿಸಿಲು ಉಂಟಾಗಿದ್ದು ಜುಲೈ ತಿಂಗಳಲ್ಲೇ ಬೇಸಿಗೆಯ ಅನುಭವವಾಗುತ್ತಿದೆ. ಗರಿಷ್ಠ ಉಷ್ಣಾಂಶದಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 31.1 ಡಿಗ್ರಿ, ಬೆಂಗಳೂರು ನಗರದಲ್ಲಿ 32 ಡಿಗ್ರಿ ಹಾಗೂ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ 32.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಹಾಗೂ ಮಲೆನಾಡು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಕ್ಷೀಣಿಸಿದ್ದು ಬಿಸಿಲಿನ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ. ಈ ಜಿಲ್ಲೆಗಳಲ್ಲಿ ಇಂದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲೂ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಹಾಗೂ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದಿರುವ ಹಿನ್ನೆಲೆಯಲ್ಲಿ ರೈತರು ಜಲಾಶಯಗಳ ನೀರನ್ನು ಅವಲಂಬಿಸಿ ಬಿತ್ತನೆ ಮಾಡದೆ ಮಳೆ ಆಧಾರಿತ ಹಾಗೂ ಕಡಿಮೆ ನೀರು ಅಗತ್ಯವಿರುವ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಮನವಿ ಮಾಡಿದ್ದಾರೆ. ಕೋಲಾರದಲ್ಲಿ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಪ್ರಸ್ತುತ ನಿಗದಿಪಡಿಸಿರುವ 130,000 ಮೆಟ್ರಿಕ್ ಟನ್ ಮಾವು ಖರೀದಿ ಮಿತಿಯನ್ನು ಹೆಚ್ಚಿಸುವಂತೆ ಹಾಗೂ ಸ್ಥಗಿತಗೊಂಡಿರುವ ರೈತರ ನೋಂದಣಿ ಪ್ರಕ್ರಿಯೆಯನ್ನು ಮರುಪ್ರಾರಂಭಿಸುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಬಗ್ಗೆ ಸಕಾರಾತ್ಮಕ ಆದೇಶ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿತ್ತು.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೆಳಗರು ಇವತ್ತಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷಚೇತನರಿಗೆ ಇರುವ ಸೇವೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಕೇಂದ್ರ ಮೈಸೂರು, ಶ್ರೀ ವೈದ್ಯನಾಥ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
5: ನಮಸ್ಕಾರ
4: ಸರ್. ಮೊದಲನೇದಾಗಿ ಇವತ್ತು ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ

0: ಈ ಒಂದು ಹಾಡಿನಲ್ಲಿ ಆ ವಿಶೇಷ ಚೇತನರಿಗೆ ಏನೇನು ಸೇವೆಗಳು ಸಿಗ್ತಾ ಇದೆ ಮತ್ತು ಏನೇನು ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದರೆ ಈ ನ್ಯಾಷನಲ್ ಟ್ರಸ್ಟ್ ಅಂತಂದರೆ ಏನು, ಈ ಒಂದು ಟ್ರಸ್ಟ್ನ ಮುಖ್ಯ ಗುರಿ ಉದ್ದೇಶಗಳೇನು ಸರ್?
1: ಈ ಪ್ರಶ್ನೆ ಬಹಳ ಉತ್ತಮವಾದ್ದು. ಈ ಟ್ರಸ್ಟು 1999 ಇಸ್ವಿನಲ್ಲಿ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಎನಾಕ್ಟ್ಮೆಂಟ್ ಮುಖಾಂತರ

0: ಮೆಡಿಕಲ್ರ ಒಂದು ಇವರಿಗೆ ಸುಮಾರು ಒಂದು 60 ಕೋಟಿ ರೂಪಾಯಿಗಳ ಮೊತ್ತವನ್ನ ಅಲ್ಲಿ ಇಟ್ಟು ಆ ಟ್ರಸ್ಟಲ್ಲಿ ಇಟ್ಟು ಆ ಟ್ರಸ್ಟ್ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅದಕ್ಕೆ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಚೇರ್ಮನ್ ಬರ್ತಾರೆ. ಅದು ಇಡೀ ದೇಶಾದ್ಯಂತ ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತೆ ಮಲ್ಟಿಪಲ್ ಡಿಸೇಬಿಲಿಟಿ ಈ ಮೂರು ಈ ಮಾನಸಿಕ ಕಾಯಿಲೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಶೇಷ ಕಾಯ್ದೆಯನ್ನ ಜಾರಿ ಮಾಡುತ್ತದೆ 1999. ಈ ಟ್ರಸ್ಟ್ ಬಂದಾಗ ಇದಕ್ಕೆ ಒಂದು ಮೊತ್ತ ಏನು ದುಡ್ಡಿಟ್ಟಿರ್ತಾರೆ 60 ಕೋಟಿ ರೂಪಾಯಿ, ಅದರಲ್ಲಿ ಈ ಮಾನಸಿಕ ವಿಶೇಷ ಚೇತನರು ಅಂತ ಹೇಳಬೇಕು, ಮಾನಸಿಕವಾಗಿ ಅವ್ರಿಗೆ ಹೆಚ್ಚಿಗೆ ಇದ್ದಿರಲ್ಲ, ನಮ್ಮ ಥರ ನಿಮ್ಮ ಥರ ಅವ್ರಿಗೆ ಗೊತ್ತಾಗಲಿಲ್ಲ, ಅವ್ರಿಗೆ ಆ ಉದ್ದೇಶಕ್ಕಾಗಿ ಈ ಒಂದು ಟ್ರಸ್ಟನ್ನು ನ್ಯಾಸ ಅಂತ ಹೇಳ್ತೀವಿ ಕನ್ನಡದಲ್ಲಿ ತಂದರು. ಅದಕ್ಕೆ ತಂದಿರೋ ಸದುದ್ದೇಶ ಏನಪ್ಪ ಅಂತಂದರೆ ಈ ಡಿಸೇಬಿಲಿಟಿನಲ್ಲೇ ಒಂದು ಸಪ್ರೇಟಾಗಿ ಈಗ ಮಾನಸಿಕ ಅಸ್ವಸ್ಥರು, ಆಟಿಸಮು, ಸೆರೆಬಲ್ ಪಾಲ್ಸಿ ಅವರನ್ನು ನೋಡ್ಕೊಳ್ಳೋದು ಬಹಳ ಕಷ್ಟ.
1: ಹೌದು,
0: ಅದು ನಾನು ಈ ದಿನನಿತ್ಯದಲ್ಲಿ ಯಾರು ಒಬ್ಬರು ಬಂದು ನೋಡಿದಾಗ ಅವರ ಪೇರೆಂಟ್ಸು, ಅವ್ರ ಪರಿಸ್ಥಿತಿ ಎಲ್ಲವುದನ್ನು ನಾವು ಗಮನಿಸಿದಾಗ ಅದಕ್ಕೆ ಆಗಿ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಸದುದ್ದೇಶದಿಂದ 1999 ಆ್ಯಕ್ಟ್ ತಂದ. ಅದಕ್ಕೆ ಏನು ಬೇಕು ಒಂದು ಲೆಜಿಸ್ಲೇಷನ್ ಮಾಡಿದ್ರು, ಅದು ಕೂಡ ಒಂದು ಒಳ್ಳೆ ಉದ್ದೇಶದಿಂದ 60 ಕೋಟಿ ರೂಪಾಯಿನ ಕೂಡ ಆಗಿಟ್ಟು ಅದರಲ್ಲಿ ಬರೋ ಲಾಭದಲ್ಲಿ ಅಥವಾ ಅದರಲ್ಲಿ ಬರೋ ಬಡ್ಡಿನಲ್ಲಿ ಇವರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಬೆನ್ನೆಲುಪು ಕೊಡಬೇಕು, ಮತ್ತು ಇಂಥ ಮಕ್ಕಳಿಗೆ ಅಥವಾ ಇಂಥ ಒಂದು ಸಮಸ್ಯೆಯಿಂದ ಬಳಲ್ತಿರುವ ಯಾವುದೇ ವ್ಯಕ್ತಿಗೆ ಇದನ್ನು ಕೊಡೋವಂಥ ಒಂದು ತೀರ್ಮಾನವನ್ನು ಕೇಂದ್ರ ಸರ್ಕಾರ ಮಾಡಿತು. ಇದಕ್ಕೆ ಒಬ್ಬರು ಚೇರ್ಮನ್ ಇರ್ತಾರೆ, ಅದು ಸರ್ಕಾರ ಅದು ಆಮೇಲೆ ಅಪಾಯಿಂಟ್ಮೆಂಟ್ ಮಾಡುತ್ತೆ, ಅವರು ಮತ್ತೆ ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಅದು ಒಂದು ದೊಡ್ಡ ಹುದ್ದೆ ಅಲ್ಲಿ. ಅದಾದಮೇಲೆ ಲೋಕಲ್ ಸೆಂಟರ್ಸ್ ಅಂತ ಮಾಡ್ತಾರೆ, ಅದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪ್ರತಿಯೊಂದು ಜಿಲ್ಲೆಯ ಅಲ್ಲಿ ಆ ಲೋಕಲ್ ಸೆಂಟರ್ಸ್ ಮುಖಾಂತರ ಈ ಒಂದು ಟ್ರಸ್ಟ್ಗೆ ನೀವೇನು ಈ ಸೆರೆಬಲ್ ಪಾಲ್ಸಿ, ಆಟಿಸಮು, ಮಲ್ಟಿಪಲ್ ಡಿಸೇಬಿಲಿಟಿ ಏನಿದೆ ಅಂತಹ ಮಕ್ಕಳಿಗೆ ಅಂತಹ ಇವರಿಗೆ ಈ ಸೌಲಭ್ಯವನ್ನು ಕೊಡಬೇಕು. ಅವ್ರಿಗೆ ಏನಪ್ಪ ಅಂತಂದರೆ ಕಾಂಪ್ರಹೆನ್ಸಿವ್ ಆಗಿ ಸಮಗ್ರವಾಗಿ ಅವರಿಗೆ ಒಂದು ನೋಡ್ಕೊಳ್ಳೋವಂಥ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣ ಇಲಾಖೆಯಲ್ಲಿ ಆ ಒಂದು ಅಡಿಯಲ್ಲಿ ಅಲ್ಲೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಆ ಕಮಿಟಿನ ಅವರು ಜಿಲ್ಲಾಧಿಕಾರಿಗಳು ಮತ್ತು ಅವರು ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ. ಅದಕ್ಕೆ 5 ಜನ ಸದಸ್ಯರು ಸಂಘ ಸಂಸ್ಥೆಗಳಿಂದ ಇರೋರು ಒಬ್ಬರನ್ನ ನೇಮಕ ಮಾಡಿ ಅವರಿಗೆ ಒಂದಷ್ಟು ಕಾರ್ಪಸ್ ಫಂಡ್ ಕೊಟ್ಟಿರುತ್ತೆ. ಒಂದು ಜಿಲ್ಲೆಗೆ 1-5 ಲಕ್ಷ, ಅದು ಡಿಪೆಂಡಿಂಗ್ ಅಪಾನ್ ದಿ ಅವೈಲೇಬಲ್ ಫಂಡ್ಸ್ ಯುಟಿಲೈಸ್ ಮಾಡೋದಕ್ಕೆ ಅದನ್ನ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಈಗ ಅಂಥವ್ರಿಗೆ ಡೇ ಕೇರ್ ಕರ್ಕೊಂಡೋಗೋದು, ತುಂಬಾ ಬಡ ಮಕ್ಕಳಿಗೆ ಏನೂ ಆಗದೆ ಇದ್ದವ್ರಿಗೆ ಅವ್ರಿಗೆ 1400 ರೂಪಾಯಿ ಮಾಸಿಕ ಭತ್ಯೆ ಕೊಡುವಂಥದ್ದು ಅವರ, ಆಮೇಲೆ ಇದು ಪೇರೆಂಟು ಮತ್ತೆ ಗಾರ್ಡಿಯನ್ ಅಂತ ಏನು ಹೇಳ್ತೀವಿ ಪೋಷಕರು ಅವ್ರಿಗೆ ಒಂದು ಆರ್ಥಿಕವಾಗಿ ಸರ್ಕಾರ ಬೆನ್ನೆಲುಬು ನಿಲ್ಲಬೇಕು ಅನ್ನೋ ಅಂತ ಒಂದು ಉದ್ದೇಶದಿಂದ ಅದನ್ನು ಮಾಡ್ತಾ
1: ಇದ್ದಾರೆ. ಓಕೆ ಸರ್, ಇದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನನ್ನ ಹೆಸರು ಪುಟ್ರಾಜ್ ಅಂತ.
1: ಪುಟ್ರಾಜ್ ಅವರು ತಮ್ಮೂರು ಹೇಳಿ ನಮ್ ಜೊತೆ ವೈದ್ಯ ಸರ್ ಹೇಳಿ ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಸರ್, ನಮ್ ಸಂಘದಲ್ಲಿ 3-4 ತಿಂಗಳಿಂದ ಪಿಂಚಣಿ ದುಡ್ಡು ಬಂದಿಲ್ಲ. ಅದು ಇನ್ಕಮ್ ಜಾಸ್ತಿ ಒಂದು 32,000 ಒಳಗಡೆ ಇರ್ಬೇಕು ಅಂತೇಳಿ ಹೇಳ್ತಾರ. ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಇನ್ಕಮ್, ಒಂದು 9,000 ರೂಪಾಯಿ ಆಗ್ಬಿಡುತ್ತೆ. ಏನು ಏನು ಕಾರಣ
1: ಸರ್? ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
2: ಪೆನ್ಷನ್

0: ನಮಸ್ಕಾರ ಪುಟ್ಟರಾಜ್ ಅವರೇ. ನಮಸ್ತೆ ನಮಸ್ತೆ ನಮಸ್ತೆ. ನಿಮಗೆ ಇನ್ನೊಂದ್ಸತಿ ನಿಮ್ಮ ಪ್ರಶ್ನೆ ಹೇಳಿ, ನಿಮ್ಮ ಪ್ರಶ್ನೆ ಏನು ಮತ್ತೆ ಸ್ಪಷ್ಟವಾಗಿ ಹೇಳಿ. ನಿಮ್ಗೆ ಆತರ ಪೆನ್ಷನ್ ಇದಕ್ಕೆ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಏನಾದ್ರು ಅವ್ರು ಲೆಟರ್ ಕೊಟ್ಟಿದಾರ?
1: ಏನು ಕೊಟ್ಟಿಲ್ಲ ಸರ್, ಇನ್ಕಮ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಲ್ಲ ಸಂಘದವ್ರು.
0: ಸಂಘದ್ದ ಸಂಘದಲ್ಲಿ ಇರೋರ್ಗೆ ನಿಮ್ಮ ಆದಾಯ, ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ?
1: ಅವರು ಏನು ಇಲ್ಲ, ಮನ್ಲೆ ಅವರು
0: ಅವರಿದ್ದಾರೆ. ಸರಿ,
1: ಅವ್ರಿಗೆ 1400 ರೂಪಾಯಿ ಬರ್ತಾವ ತಿಂಗಳ, ಈಗ ಒಂದ್ 3-4 ತಿಂಗಳಿಂದ ಬರ್ತಿಲ್ಲ ಈಗ ಅವ್ರಿಗೆ ದುಡ್ಡು.
0: ಅದಕ್ಕೆ ನಿಮ್ಗೇನು ಕಾರಣ ಇಲ್ಲದೆ ಇರೋದ್ರಿಂದ ತಡ ಆಗಿರ್ಬೋದೇ ಹೊರ್ತು ಅದು ನಿಮಗೆ ಬರೋದಿಲ್ಲ ಅಂತ ಏನು ನಿಮ್ಗೇನು ಒಂದು ಪತ್ರ ಮುಖಾಂತರ ಏನು ಹೇಳಿಲ್ಲ ಅಲ್ವಾ? ಕರೆಕ್ಟ್ ತಾನೆ, ಏನು ಹೇಳಿಲ್ಲ ತಾನೆ. ನೀವೇ ಡಿಕ್ಲರೇಷನ್,
1: ಕೆಲವರು ಅರ್ಜಿಗಳನ್ನ ಕೊಡ್ತಾವ್ರ, ಆಧಾರ್ ಕಾರ್ಡ್, ಮಾಮೂಲಿ ಆಧಾರ್ ಕಾಪಿ ಇವೆಲ್ಲ ಕೊಡ್ತಾವ್ರ ಒಟ್ನಲ್ಲಿ.
0: ಈಗ ನೀವು ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದು ನಿಮ್ದು? ಸರ್ಗೂರು, ಸರ್ಗೂರು ತಾಲೂಕ್ ಆಫೀಸ್ ಅಲ್ಲಿ ಹೋಗಿ ಒಂಚೂರು ವಿಚಾರಿಸಿ, ಅದನ್ನ ವಿಚಾರಿಸಿ ನೀವೇ ಒಂದು ತೀರ್ಮಾನಕ್ಕೆ ಬರಬೇಡಿ. ಅವ್ರ ಕಾರಣ ಏನು ಅಥವಾ ಕೆಲ ಸತಿ ಡಿಲೇ ಆಗ್ತಾ ಇದೆ ಈಗ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ. ಅಲ್ಲಿ ಬೇರೆಯವ್ರು ಹೇಳ್ತಿದ್ದಾರೆ, ಸರ್ಕಾರದ ಅಧಿಕಾರ ಮಟ್ಟದಲ್ಲಿ ಯಾರು ಹೇಳಿಲ್ಲ ಅಲ್ವಾ ಈ ಮಾತನ್ನ? ಹೇಳಿಲ್ಲ ತಾನೆ ಅದನ್ನ? ಹಾಗಾಗಿ ನೀವು ಬೇರೆಯವ್ರು ಯಾರು ಹೇಳೋ ಮಾತನ್ನ ಇದು ಮಾಡ್ಕೋಬೇಡಿ. ನೀವು ಈ ಥರ ನಂಗೆ ಪೆನ್ಷನ್ ಬಂದಿಲ್ಲ ಅಂತ ಹೇಳಿ, ನಿಮ್ದು ಏನು ಡಾಕ್ಯುಮೆಂಟ್ ಏನಿದೆ, ನಿಮ್ ಪೆನ್ಷನ್ ಬರ್ತಾ ಇರ್ತಲ್ಲ ನಂಬರು, ಅದನ್ನ ತಗೊಂಡೋಗಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಓಕೆ, ಆಯ್ತು, ಅಷ್ಟು ಮಾಡಿ. ಒಳ್ಳೆ,
1: ಮೈಸೂರಲ್ಲಿ
0: ಸ್ವಲ್ಪ ಸರ್ ಕೆಲಸ ಮಾಡ್ತಾ ಇರಲಿಲ್ಲ, ಬೇರೆ ಬೇರೆ ಕಾರಣಗಳಿದೆ, ಅದು ಸದ್ಯದಲ್ಲೇ ಓಪನ್ ಆಗುತ್ತದೆ.
2: ಸರ್, ತಾವು ಮಾತನಾಡ್ತಾ ಇದ್ರಿ ಒಂದು ನ್ಯಾಷನಲ್ ಟ್ರಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ, ಏನು ಇದಕ್ಕೆ ಈ ಒಂದು ಇಲಾಖೆಯ ಒಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಈ ಒಂದು ಟ್ರಸ್ಟ್ ಅಲ್ಲಿ ಯಾವ್ಯಾವ ಅಂಗವೈಕಲ್ಯತೆಗಳನ್ನ ಒಳಗೊಂಡಿದೆ ಸರ್?
0: ಅದೇ, ಇದು ಮೂಲತಃವಾಗಿ ನ್ಯಾಷನಲ್ ಟ್ರಸ್ಟ್ ಅಲ್ಲಿ 3, ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತೆ ಮಲ್ಟಿಪಲ್ ಡಿಸೆಬಿಲಿಟಿ, 3 ಮುಖ್ಯವಾದ. ಇದು 2 ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ. ಮಲ್ಟಿಪಲ್ ಡಿಸೆಬಿಲಿಟಿ ಏನೇನೆ, ಕೈ ಸರಿರಲ್ಲ, ಮತ್ತೆ ಅವ್ರಿಗೆ ಮಾತಾಡಕ್ ಬರಲ್ಲ, ಮತ್ತೆ 2 ಅಥವಾ 2ಕ್ಕಿಂತ ಹೆಚ್ಚಿನ ನ್ಯೂನ್ಯತೆ, ದೈಹಿಕ ನ್ಯೂನ್ಯತೆಗಳಿರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ 3. ಇದಕ್ಕೆ 3ಕ್ಕೆ ಮಾತ್ರ ವಿಶೇಷವಾಗಿ ರಾಷ್ಟ್ರೀಯ ನ್ಯಾಸ, ನ್ಯಾಷನಲ್ ಟ್ರಸ್ಟ್ 1999 ರಚನೆ ಆಯಿತು. ಅವತ್ತಿನದಲ್ಲಿ ಕಾರ್ಪಸ್ ಫಂಡ್ ಅಂತ 60 ಕೋಟಿ ರೂಪಾಯಿನ ಕೊಡ್ತು.
2: ಓಕೆ ಸರ್, ಅದ್ರ ಬಗ್ಗೆ ತಾವು ಮುಂದುವರಿಸೋಣ. ಮತ್ತೊಂದು ಕರೆ ಇದೆ. ಹಲೋ,
3: ಹಲೋ ಸರ್, ನಮಸ್ತೆ.
2: ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ರಶ್ಮಿ ಅಂತ ಸರ್, ನಾನು ತುಂಬಪಟ್ಟಿಂದ ಕಾಲ್ ಮಾಡ್ತಿದ್ದೀನಿ.
2: ಹೇಳಿ, ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ. ತಮ್ಮ ಪ್ರಶ್ನೆ ಏನು ಅಂತ?
3: ಹಲೋ,
2: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
3: ಸರ್, ನನ್ನ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ನಿಮ್ದು ಎನ್ ಜಿ ಒಂದು
2: ಅಲ್ಲ, ನೀವು ಎನ್ ಜಿ ಒ ಇದ್ ಬಗ್ಗೆ ಮಾತಾಡಬೇಕು ಅಥವಾ ಸರ್ಗತ್ ಏನಾದ್ರು ಮಾತನಾಡಬೇಕು, ವೈದ್ಯರ ಸರ್ಗತ್ ಏನಾದ್ರು ಮಾತನಾಡಬೇಕು ಅಥವಾ ಎನ್ ಜಿ ಒ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತಿಳ್ಕೋಬೇಕು ಹೇಗೆ?
3: ನನ್ನ ಮಕ್ಕಳು ಅನಿಮಿಯಾ ಪೇಷಂಟ್ ಸರ್, ಅವ್ರಿಗೆ ಏನಾದ್ರು ಬೆನಿಫಿಟ್ ಸಿಗ್ಬೋದಾ?
2: ಅನಿಮಿಯಾ ಇಂದನಾ? ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
0: ನೀವು ಅಮ್ಮ, ಇದು ಅಂಗವಿಕಲರಿಗೆ ಸಂಬಂಧಪಟ್ಟ ಅಂತ ಒಂದು ಇದು ನೇರ ಫೋನ್ ಇನ್ ಕಾರ್ಯಕ್ರಮ ಆಗಿದೆ. ಹಲೋ, ಹಲೋ, ಇದರಲ್ಲಿ 21 ಬಗೆ ಡಿಸೇಬಿಲಿಟಿ ಬಗ್ಗೆ, ಇದರಲ್ಲಿ ಅನಿಮಿಯಾ ಬಗ್ಗೆ ಇಲ್ಲಮ್ಮ, ನಾನು ಸ್ಪಷ್ಟವಾಗಿ ಹೇಳಬೇಕು. ಏಕೆಂದರೆ ಇದರಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪು, ಲೆಪ್ರಸಿ ಕ್ಯೂರ್ಡ್ ಅಂತ ಹೇಳಿ ಒಟ್ಟು 21

0: ಒಂದು ಬಗೆಯ ಕಾಯಿಲೆಗಳಿಂದ ಶಾಶ್ವತವಾಗಿ ತೊಂದರೆ ಅನುಭವಿಸ್ತಾ ಇರೋರಿಗೆ, ನಾಟ್ ಟೆಂಪ್ರರಿ,
1: ಓಕೆ,
0: ಶಾಶ್ವತವಾಗಿ ಅನುಭವಿಸ್ತಾರೋರಿಗೆ ಪಿ ಡಬ್ಲ್ಯೂ ಡಿ ಆ್ಯಕ್ಟ್ ಪ್ರಕಾರ ಅವರಿಗೆ ಸೌಲಭ್ಯಗಳಿರುತ್ತೆ, ಅಂಥವ್ರಿಗೆ ಮಾತ್ರ ಇದು. ಮೇಡಮ್ ಅದನ್ನ
1: ಅದೇ ಈಗ ನಾವು ಒಂದೀಗ ಒಂದ್ಸಲಿ ಡಿಸ್ಟಿಕ್ ಆಸ್ಪತ್ರೆನ ಒಂದ್ಸಲ ಭೇಟಿ ಮಾಡಿ, ನಿಮ್ದು ಸೋಮವಾರ ಅಲ್ಲಿ ಯಾವುದು ಜಿಲ್ಲಾಸ್ಪತ್ರೆ ಯಾವ್ದು ಬರುತ್ತಾ ಅಲ್ಲಿ ಅಥವಾ ತಾಲೂಕು ಆಸ್ಪತ್ರೆನಲ್ಲಿ ಹೋಗ್ಬಿಟ್ಟು ಒಂದ್ಸಲ ಕೇಳಿ ನೋಡಿ. ಅಥವಾ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಸೊ ಅಲ್ಲಿ ಕಾರ್ಯಕರ್ತರು ಯಾರು ಇದ್ರೆ ನಿಮ್ಗೆ ನಿಮ್ಮ ನಂಬರ್ನ ಕೊಟ್ಟಿರ್ತೀವಿ ನಿಮ್ಮನ್ನ ಭೇಟಿ ಮಾಡೋಕೆ ಅಂತ. ಅಲ್ಲಿ ನೋಡ್ಬಿಟ್ಟು ಅವ್ರು ಏನಾದರೂ ಈ ಒಂದು ಇದಕ್ಕೆ ಬರ್ತಾರೋ ಅಥವಾ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡಕ್ಕೆ ಹೇಳ್ತೀವಿ, ಆಯ್ತಾ? ನಿಮ್ಮ ನಂಬರ್
2: ಈಗ
1: ನಮ್ಮಲ್ಲಿ ಎನ್ಜಿಒದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಕೆಲವೊಂದು ವರ್ಕರ್ ಗಳಿದ್ದಾರೆ, ಸೊ ನಿಮ್ಮ ನಂಬರ್ನ ಅವ್ರಿಗೆ ತಲುಪಿಸಿರ್ತೀವಿ, ನಿಮ್ಮನ್ನ ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಏನು ಅಂತಕ್ಕಂಥದ್ದನ್ನ ಅವ್ರು ಖುದ್ದು ಪರಿಶೀಲನೆ ಮಾಡ್ಬಿಟ್ಟು ತಮ್ಗೆ ಮಾಹಿತಿಯನ್ನು ಕೊಡ್ತಾರೆ, ಆಯ್ತಾ? ಓಕೆ ಓಕೆ, ಧನ್ಯವಾದಗಳು. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈ ಒಂದು ಪ್ರಮುಖವಾಗಿ ಈ ಒಂದು ಮೂರು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಆಕ್ಟ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ, ಅದ್ರಲ್ಲಿ ಸುಮಾರು 60 ಕೋಟಿಯಷ್ಟು ಹಣವನ್ನು ಸರ್ಕಾರ ನೀಡಿದೆ ಅಂತ. ಅಂದರೆ ಇದು ಪ್ರತಿ ವರ್ಷನೂ ಕೂಡ ಈ ಒಂದು ಹಣವನ್ನು ನೀಡುತ್ತಾ, ಅಥವಾ ಹೇಗೆ ಯಾವ ಥರ ಇದನ್ನು ನಾವು ಬಳಕೆ ಮಾಡ್ಕೊಳ್ಬೋದು, ಅಥವಾ ವಿಶೇಷ ಚೇತನರು ಹೇಗೆ ಇದರ ಒಂದು ಯೋಜನೆಗಳನ್ನು ಪಡ್ಕೊಳ್ಬೋದು ಸರ್?
0: ಅಂದರೆ ಈ ವಿಚಾರದಲ್ಲಿ ಏನಪ್ಪ ಅಂತಂದರೆ, ನಿರಾಮಯಾನ್ ಸ್ಕೀಮ್ ಅಂತ ಇದೆ, ಅದ್ರ ಪ್ರಕಾರ ಏನಪ್ಪ ಅಂತಂದರೆ ಇವರಿಗೆ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ಹೇಳಿ 1 ಲಕ್ಷ ರೂಪಾಯಿ ಇದನ್ನ ಕೊಡ್ತಾರೆ. ಆ 1 ಲಕ್ಷ ರೂಪಾಯಿನಲ್ಲಿ ನಿಮ್ಗೇನ ಹೆಲ್ತಿಗೆ ಸಂಬಂಧಪಟ್ಟಂತ ಯಾವುದೇ, ಇವರು ಅದಕ್ಕಿಂತ ಮುಂಚೆ ಇವರು ಈ ಒಂದು ಅಂಗವಿಕಲತೆ ಇದೆ ಅಂತ ಹೇಳಿ ಪ್ರೂವ್ ಮಾಡಿ, ಅದಕ್ಕೆ ಲೋಕಲ್ ಕಮಿಟಿ ಇದೆ, ಆ ಕಮಿಟಿನಲ್ಲಿ ಇವ್ರದ್ದು ಒಂದು ಮೆಂಬರ್ಶಿಪ್ ಆಗಬೇಕು. ಅವಾಗ ಏನಪ್ಪ ಅಂತಂದ್ರೆ ಅವ್ರ ಕೈಯಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗೆ ಜಸ್ಟ್ ಒಂದು ರಿಜಿಸ್ಟ್ರೇಷನ್ಗೆ ಅಂತ 250 ರೂಪಾಯಿ ಸ್ವೀಕರಿಸ್ತಾರೆ. ಅದು 250 ರೂಪಾಯಿ ಇಸ್ಕೊಂಡ್ಮೇಲೆ ಅದು ಆದ್ಮೇಲೆ ಇವ್ರಿಗೆ 1 ಲಕ್ಷ ರೂಪಾಯಿ ತನಕ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೊಡ್ತಾರೆ.
1: ಈ ಒಂದು ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲದೆ ಬೇರೆ ಹೇಗೆ ಸರ್ ಇನ್ಯಾವ ತರ ಒಂದು ಯೋಜನೆಗಳು?
0: ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರ 1400 ರೂಪಾಯಿಗಳ ಒಂದು ಮಾಸಿಕ ಗೌರವಧನ, ಅದನ್ನ ಎಲ್ಲರೂ ಪೆನ್ಷನ್ ಅಂತ ಹೇಳ್ತೀವಿ, ಬಟ್ ಅದು ಆಕ್ಚುಲಿ ಇಟ್ ಈಸ್ ನಾಟ್ ಎ ಪೆನ್ಷನ್. ನಾವೆಲ್ಲದರಲ್ಲೂ ಅದನ್ನು ತಪ್ಪು ತಪ್ಪಾಗಿ ಇದು ಮಾಡ್ತೀವಿ. ಪೆನ್ಷನ್ ಅಂತ ಬರೋದೇನೆಂದರೆ ಯಾವುದಾದ್ರು ಒಂದು ರಿಟೈರ್ಮೆಂಟ್ ಆದಮೇಲೆ ಬರುವಂತಹದ್ದು ಒಂದು ಸೌಲಭ್ಯ. ಇದನ್ನ ನಾವು ಯಾವ ರೀತಿ ಗೌರವಧನ ಅನ್ನೋ ಥರ, ಈಗ ಅದರಲ್ಲೂ ಏನು ಮಾಡಿದ್ದಾರೆ, ಈ ಪಿ ಡಬ್ಲ್ಯೂ ಡಿ ಆ್ಯಕ್ಟ್ ಬಂದಮೇಲೆ ಕೆಲವರಿಗೆ ಈಗ 1000 ರೂಪಾಯಿ ಮಾಡಿದ್ದಾರೆ, ಮತ್ತೆ 80% 70% ಮೇಲೆ ಡಿಸೇಬಿಲಿಟಿ ಇದ್ದವ್ರಿಗೆ 1400 ರೂಪಾಯಿ ಮಾಡಿದ್ದಾರೆ. ಕೆಲವರು ಅದು ಡಿಸೇಬಿಲಿಟಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ತಮಗೆ ಎಲ್ಲ ಗೊತ್ತಿರೋ ವಿಚಾರಗಳ. ಆದರೆ ಇದು ಏನಪ್ಪ ಅಂತಂದರೆ, ಈ ಒಂದು 21 ಬಗ್ಗೆ ಡಿಸೇಬಿಲಿಟಿ ಬಂದಿದ್ದೆ 2016 ಇಸ್ವಿನಲ್ಲಿ, ಮುಂಚೆ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಅಂತ 1995 ಬಂದಿದ್ದು. ಮುಂಚೆ ಇವ್ರಿಗೇನು ಇರಲಿಲ್ಲ, ವಿಶೇಷ ಚೇತನರು ಹಾಗೆ ಹೀಗೆ ಅನ್ನೋದು ಏನು ಇರಲಿಲ್ಲ, ಕಾಮನ್ ಪೀಪಲ್ ಏನಿತ್ತು ಅವ್ರ ಜೊತೆನೇ ಹೊಡೆದಾಡ್ಕೊಂಡಿದ್ದರು. ಬಟ್ ಈ 1995 ಆ್ಯಕ್ಟಲ್ಲಿ ಬರೀ ಒಂಥರ ಸೋಷಿಯಲ್ ಆಬ್ಲಿಗೇಷನ್ ಟೈಪು ಸರ್ಕಾರ ಏನೋ ಒಂದು ಇದು ಮಾಡೋ ಪರಿಸ್ಥಿತಿನಲ್ಲಿ ಮಾಡ್ತು. ಆದರೆ 2016 ಏನಪ್ಪ ಅಂತಂದರೆ ರೈಟ್ ಟು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ, ಇಲ್ಲೇನಂದರೆ ಅದನ್ನು ಚಾರಿಟಿ ಟೈಪು ಸರ್ಕಾರ ಕೊಡೋ ಸ್ಥಿತಿ ಅಲ್ಲ, ಇದು ಅವರ ಹಕ್ಕು, ವಿಶೇಷ ಚೇತನದ ಹಕ್ಕು ಆಗಿ ಮಾರ್ಪಾಡು ಮಾಡ್ತು 2016 ಈ ಲೆಜಿಸ್ಲೇಷನ್ ಪಾಸ್ ಮಾಡಿದಂಥ ಸಂದರ್ಭದಲ್ಲಿ. ಈ ಇದನ್ನು ಸರ್ಕಾರನೇ ಕೊಡಬೇಕು ಅಂತಲ್ಲ, ನೀವೆಲ್ಲ ಒಂದು ಇದಕ್ಕೆ ಹೋಗ್ತೀರಾ, ನೀವು ನಿಮ್ಗೆ ಏನೋ ಕುಂಟ ಕುರುಡ ಹಾಗೆ ಹೀಗೆ ಅಂತ ಬೈತಾರೆ. ಈಗ ಬೇರೆ ನಮ್ಮ ಇವ್ರಿಗೆ SC ST ಗಳಿಗೆ ಅವ್ರಿಗೆ ಆ ಥರ ಅಂದಾಗ ಇಲ್ಲೂ ಕೂಡ ಅವರಿಗೆ ಏನು ದೈಹಿಕವಾಗಿ ಮಾನಸಿಕವಾಗಿ ಬೇಜಾರಾಗಿರುತ್ತೆ, ಆ ರೈಟ್ ಮುಖಾಂತರ ಇವರು ಅವರನ್ನು ಶಿಕ್ಷೆಗೆ ಒಳಪಡಿಸುವಂತಹ ಕಾನೂನ 2016 ತಂದು

0: ಬಂದಿದೆ. ಇದು ರೈಟ್ ಓರಿಯೆಂಟೆಡ್ PWD Act of 2016. ಮುಂಚೆ ಅದು ಬರೀ ಸೋಷಿಯಲ್ ಅಬ್ಲಿಗೇಶನ್, ಮಾಡಿದ್ರೆ ಮಾಡ್ಬೋದಿತ್ತು ಇಲ್ಲದಿಲ್ಲ. ಹಾಗಾಗಿ ಇದ್ರ ಬದಲಾವಣೆ ಏನಪ್ಪ ಅಂತಂದ್ರೆ ಬೋತ್ ಸೋಷಿಯಲ್ ಮತ್ತೆ ಒಂದು ರೈಟ್ ಓರಿಯೆಂಟೆಡ್, ನನ್ನ ಹಕ್ಕಿದು. ನೀವು ಅದನ್ನು ಚಾರಿಟಿ ಟೈಪ್ ಅಂತ ನೀವು ಕೊಟ್ಟರು ಕೊಡ್ಬೋದು ಬಿಟ್ಟರೆ ಬಿಡ್ಬೋದು ಅನ್ನೋದಿಲ್ಲ. ಇದರಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಈಗ ನೀವೊಂದು ಯಾವುದೋ ಒಂದು ದೊಡ್ಡ ಆಫೀಸು ಅಥವಾ ಒಂದು ಕಾರ್ಪೊರೇಷನ್ ಇರ್ಬೋದು, ಒಂದು ಯೂನಿವರ್ಸಿಟಿ ಇರ್ಬೋದು, ಅಲ್ಲೆಲ್ಲ ಬಜೆಟ್ ಅಂತ ನಾವೇನು ಮನ್ನೆ ಮಾಡ್ತೀವಿ. ಇದರಲ್ಲಿ 5% ಅನ್ನ ಈ ಪರ್ಸನ್ ಇದಕ್ಕೆ ಆಕ್ಟಿವಿಟಿಗೆ ಇಟ್ಕೋಬೇಕು ಅಂತೇಳಿ ಇದು ಮಾಡಿದ್ರಲ್ಲ. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೊಡ್ಡ ದೇವಸ್ಥಾನ, ಅಲ್ಲಿ ನಿಮಗೆ ನೋಡ್ಬಿಟ್ರೆ ನೀವು ಅಂಗವಿಕಲರನ್ನ ಒಳಗಡೆನೆ ಬಿಡಲ್ಲ. ಈಗ ಅವೆಲ್ಲ ಬದಲಾವಣೆ ಆಗಿದೆ. ಈಗ ಏನಪ್ಪ ಊರಿಗೆ ವಿಶೇಷವಾದ ಶೌಚಾಲಯಗಳಿರುತ್ತೆ, ಇವೆಲ್ಲ ಬಂದಿರೋದು 2016 ಆದಮೇಲೆ. ಆಮೇಲೆ ಇವರಿಗೆ ವಿಶೇಷವಾದ ಒಂದು ನ್ಯಾಯಾಲಯ ಇದೆ ನಮ್ಮ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ಒಂದೊಂದು ವಿಶೇಷ ಜಿಲ್ಲಾ ಮಟ್ಟದ ನ್ಯಾಯಾಲಯ. ಆ ನ್ಯಾಯಾಲಯದಲ್ಲಿ ಇವರಿಗೆ ಯಾವುದೇ ನ್ಯೂನ್ಯತೆಗಳು ಉಂಟಾದ್ರೆ ಸರ್ಕಾರದ ಮಟ್ಟದಲ್ಲಿ ಸಾರ್ವಜನಿಕ ಮಟ್ಟದಲ್ಲಿ ಇವರಿಗೆ ನಿಂದನೆ ಮಾಡೋದು, ಇಂಥ ಮಾಡೋದು ಅಥವಾ ಇವ್ರಿಗೆ ಮೋಸ ಮಾಡೋದು ಇಂಥದ್ದಾದಾಗ ಇವರು ಅದನ್ನ ದೂರು ಸಲ್ಲಿಸಿದ್ರೆ ಅವ್ರ ವಿರುದ್ಧ ಏನು ನ್ಯಾಯ ಕ್ರಮ ತೆಗೆದುಕೊಳ್ಳೋದಕ್ಕೆ ನನ್ನ ರೈಟ್, ನನ್ನ ಹಕ್ಕಿದು.
1: ಹೌದು ಹೌದು,
0: ಆ ಥರ ಲೆಜಿಸ್ಲೇಷನ್ ಪಾಸ್ ಮಾಡಿದ್ದಾರೆ.
1: ಸರ್, ಇದ್ರ ಜೊತೆಗೆ ಈ ಒಂದು ವಿಶೇಷ ಚೇತನರಿಗೆ ಅಂದರೆ ಈ ಥರ ಒಂದು ನ್ಯಾಷನಲ್ ಆಕ್ಟ್ ಮುಖಾಂತರ ಅಂದರೆ ಅವ್ರಗಳಿಗೆ ವಿಶೇಷ ಚೇತನರಿಗೆ ಒಂದು ವೇಳೆ ಸರ್ವಿಸ್ ಕೊಡಬೇಕು ಅಥವಾ ಸೇವೆ ನೀಡಬೇಕು ಅಂತಕ್ಕಂಥ ಎನ್ ಜಿ ಒಗಳೇನಾದರೂ ನೋಂದಣಿ ಮಾಡ್ಕೊಳ್ಬೇಕಾ, ಹೇಗೆ ಸರ್ ಯಾವ ಥರ?
0: ಹೌದು, ಎನ್ ಜಿ ಒಗಳು ನೋಂದಣಿ ಮಾಡ್ಕೊಂಡಿರೋರು ಇದ್ದಾರೆ, ಮಾಡ್ಕೊಳ್ದೇ ಇರೋರು ಸುಮಾರು ಇದರಲ್ಲಿ ಇದ್ದಾರೆ. ನೋಂದಣಿ ಮಾಡ್ಕೊಂಡಿರೋರಿಗೆ ಏನಪ್ಪ ಅಂತಂದ್ರೆ ಸರ್ಕಾರದಿಂದ ಅನುದಾನ ಬರುತ್ತೆ, ಗ್ರ್ಯಾಂಟ್ ಬರುತ್ತೆ. ಆ ಗ್ರ್ಯಾಂಟ್ ಮುಖಾಂತರ ಕೆಲವು ಕಡೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹಾಸ್ಟೆಲ್ಗಳನ್ನು ಓಪನ್ ಮಾಡಿದ್ದಾರೆ. ವಿಶೇಷ ಚೈತನ್ಯರಿಗೆ ಹಾಸ್ಟೆಲ್ಗಳಿದೆ, ಮತ್ತು ಅವ್ರಿಗೆ ಸಂಬಂಧಪಟ್ಟ ಸೌಲಭ್ಯಗಳಿದೆ. ಆಮೇಲೆ ಇವರಿಗೆ ಸರ್ಕಾರಿ ಮಟ್ಟದಲ್ಲಿ 3% ರಿಸರ್ವೇಷನ್ ಇದೆ, ಅದರಲ್ಲೂ ಬ್ಲೈಂಡ್ಸು ಇದು ಅಂತೆಲ್ಲ ಡಿಮಾರ್ಕ್ ಮಾಡಿದ್ದಾರೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಪರ್ಸೆಂಟೇಜು ಇವರಿಗೆ ಅಲಾಟ್ ಆಗಬೇಕು ಅಂತ ಪ್ರತಿಯೊಂದು ವಿಭಾಗದಲ್ಲೂ ಈ ಒಂದು ರಿಸರ್ವೇಷನನ್ನು ಫಾಲೋ ಮಾಡುವಂಥದ್ದು ಕೇಂದ್ರ ಸರ್ಕಾರದಿಂದನೇ ಗೈಡ್ಲೈನ್ಸ್ ಮುಖಾಂತರ ಬಂದಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಅನದರ್ 2% ಆ್ಯಡ್ ಆಗಿದೆ, ಟೋಟಲ್ 5% ರಿಸರ್ವೇಷನ್ನು ವಿಶೇಷ ಚೇತನರಿಗೆ ಇದೆ. ಅಂದರೆ ಅದು ಒಟ್ಟಿಗೆ 5% ಡಿಮಾರ್ಕ್ ಮಾಡೋದಿಲ್ಲ, ಅಲ್ಲೇ ಸಮಸ್ಯೆ ಉಂಟಾಗುತ್ತೆ. 24ನೇವ್ರೊಬ್ರು 48ನೇವ್ರೊಬ್ರು ಈ ಥರ ಬಂದಾಗ ಏನಾಗುತ್ತೆ, ಕೆಲವು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ.
1: ಹೌದು,
0: ಒಂದು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ, ನಿಮಗೆಲ್ಲ ರಿಸರ್ವೇಷನ್ ಸಿಗುತ್ತೆ. ಅವಾಗ 24ನೇ ಒಂದು ಬಂದಾಗ ಅವನು ಅಂದನಿಗೆ ಅಂತಾನೆ ಬಂದಿರುತ್ತೆ. ಸೊ ಈ ಥರ ನಾನಾ ನ್ಯೂನ್ಯತೆಗಳಿದೆ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು? ಶ್ರೀಧರ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಎಚ್ಡಿಕೋಟೆ ಹೆಬ್ಬೂರು ಗ್ರೂಪಿಂದ ಸರ್ ಕಾಲ್ ಮಾಡಿರೋದು.
1: ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಹಾ, ಪ್ರಶ್ನೆ ಏನಂದ್ರೆ ಸರ್, ಈಗ ಆರ್ಟಿಸಮ್, ಬುದ್ಧಿಮಂದತೆ, ಮಲ್ಟಿ ಡಿಸಬಿಲಿಟಿ ಇದೆ ಅಂತ ವ್ಯಕ್ತಿಗಳಿಗೆ ನಿರಾಮಯ ಆಕ್ಟ್ ಅಂಡರ್ ಅಲ್ಲಿ ನಿರಾಮಯ ಇದ್ದು ಒಂದು ಹೆಲ್ತ್ ಇನ್ಸೂರೆನ್ಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ವಿಶೇಷತರ ಮಕ್ಕಳಿರೋ ವ್ಯಕ್ತಿಗಳಿಗೆಲ್ಲ ಸಮಸ್ಯೆ ಆಗ್ತಿದೆ. ಆನ್ಲೈನ್ ಅಪ್ರೂವಲ್ ಪ್ರೊಸೆಸ್ ಮಾಡಬೇಕು, ಅದರದ್ದು ರಿಲೇಟೆಡ್ ಸಪೋರ್ಟ್ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅವರು ಹೇಗಾಗ್ತಿದೆ ಅಂತಂದ್ರೆ, ಪೇರೆಂಟ್ಸ್ಗಳಿಗೆ ಅದರದ್ದು ಪ್ರೊಸೆಸಿಂಗ್ ಮಾಡೋದು ಗೊತ್ತಾಗ್ತಿಲ್ಲ.
0: ಹಲೋ,
2: ಅದಕ್ಕೆ ಏನಾದ್ರೂ ಆ ತರ ಇರ್ತಕ್ಕಂಥ ಮಕ್ಕಳು ಪೋಷಕರಿಗೆ ಅದ್ರದ್ದು ರಿಲೇಟೆಡ್ ನಿಯರ್ ಬೈ ಏನಾದ್ರೂ ಅವ್ರಿಗೆ ಸಪೋರ್ಟಿಂಗ್ ಹೇಗ್ ಮಾಡ್ಬೋದು ಅಂತ ಒಂದು ಕೇಳಬೇಕು.
0: ಅದು ಈಗ ನೀವು ಹೇಳಿದ ಸಮಸ್ಯೆ ಕರೆಕ್ಟ್, ಆನ್ಲೈನ್ ಅಲ್ಲೇ ಅದನ್ನು ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಲ್ಲಿ ನೀವು ಏನೇ ಮಾಡಕ್ ಹೋದ್ರು ಪಾಪ ಇವ್ರಿಗೆ ವಿದ್ಯಾನೇ ಇರೋದಿಲ್ಲ. ಆನ್ಲೈನ್ ಅಲ್ಲಿ ಸಪೋರ್ಟಿಂಗ್ ಮಾಡುವಂತ ಹಾಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರೆಲ್ಲ ಜೊತೆ ಮಾತಾಡಿ ಅದಕ್ಕೇನಾದ್ರು ಸಾಧ್ಯವಾದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನ ಒಂದು ದಿನದ ಮಟ್ಟದಲ್ಲಿ ಮಾಡಿಸಿ ಮಾಡುವಂತ ಏರ್ಪಾಡು ಮಾಡಕ್ಕೆ ನಾನು
2: ಮಾಡ್ತೀನಿ. ಕ್ಲೈಮ್ ಮಾಡೋದಕ್ಕೆ ಅವ್ರಿಗೆ ಏನಾಗ್ತದೆ ಅಂದ್ರೆ, ಒಂದು

0: ಮಂತ್ ತನಕ ಮಡಿಕೊಂಡ್ಬಿಡ್ತಾರೆ. ಅದು ಹೇಗೆ ಒಂದ್ ಇಯರ್ ಕ್ಲೈಮ್ ಮಾಡ್ಬೋದಾ ಅಥವಾ ಮಂತ್ಲಿ ಮಂತ್ಲಿ ಟೂ ಮಂತ್ಸ್ ಒಂದ್ಸಲ ತ್ರೀ ಮಂತ್ಸ್ ಒಂದ್ಸಲ ಆತರ ಕ್ಲೈಮ್ ಮಾಡ್ಬೋದಾ?
1: ಆಕ್ಚುಲಿ ಹಾಗಿಲ್ಲ, ಒಂದು ಒಂದು ಇದರಲ್ಲಿ 1 ಲಕ್ಷ ರೂಪಾಯಿ ತನಕ ಅದನ್ನ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೊಡ್ಬೋದು ಅಂತ. ನೀವು ಇನ್ಶೂರೆನ್ಸ್ ಮಾಡಿರ್ಬೇಕು ಅದನ್ನ ಪ್ರಥಮವಾಗಿ. ಇನ್ಶೂರೆನ್ಸ್ ಮಾಡ್ದೇನೆ ನಾನು ಈ ಥರ ಆಟಿಸಮ್ ಇದ್ದೀನಿ ಅಂತ ಹೇಳಿ ಇದಾಗಿದ್ರೆ ನಿಮಗೆ ಬರಲ್ಲ, ಅದು ಆ ಸಮಸ್ಯೆ ಉಂಟಾಗತ್ತೆ. ಕರೆಕ್ಟಾ? ನಾನು ಹೇಳ್ತಾ ಇರೋದನ್ನ ತಮಗೆ ಸ್ಪಷ್ಟತೆ ಗೊತ್ತಾಗ್ತಾ ಇದೆಯಾ? ಆದ್ರಿಂದ ರಿಜಿಸ್ಟರ್ ಮಾಡಿ ಅವ್ರಿಗೊಂದು ಕಾರ್ಡ್ ಕೊಡ್ತಾರೆ ರಿಜಿಸ್ಟರ್ ಅಲ್ವಾ. ಅದಾದ್ಮೇಲೆ ನಿಮಗೆ ಏನು ನೀವು ಆ್ಯಕ್ಚುಲಿ ನೀವು ಯಾವ ಆಸ್ಪತ್ರೆನಲ್ಲೂ ಕೂಡ ಅದನ್ನು ಮಾಡಿಸ್ಬೇಕು ಅನ್ನೋದು ಸ್ಪಷ್ಟತೆ ಇರುತ್ತೆ. ನಿಯರ್ ಬೈ ಯಾವ್ಯಾವ ಹಾಸ್ಪಿಟ್ಲಲ್ಲಿ ಈ ನಿರಾಮ ಯೋಜನೆಯ ಪ್ರಕಾರ ಇವ್ರಿಗೆ ಕೊಡ್ಬೋದು ಅಂತ. ಅದಕ್ಕಾಗಿ ನಾನೀಗ ನೀವು ಹೇಳಿದ್ರಲ್ಲ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಸಮಸ್ಯೆ ಉಂಟಾಗಿದೆ, ನಾನು ಸಂಬಂಧಪಟ್ಟವ್ರ ಜೊತೆ ಒಂಚೂರು ಮಾತಾಡೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ. ಧನ್ಯವಾದ.
0: ಅದೇ
1: ತರ ಮಾಡ್ಬೇಕು ಅಂತ ಹೇಳಿ ನಾವು ಮೊನ್ನೆ ಕೂಡ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆದಾಗ ನಾವು ಇವರಿಗೆ ಕಮಿಷನ್ರಿಗೂ ಕೂಡ ಮಾತಾಡಿದ್ದೀವಿ, ಡಿಸೇಬಿಲಿಟಿ ಕಮಿಷನ್ರಿಗೂ ಇದು ಭಾರಿ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಇದೆ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟ ನಮ್ಮ ವಿಶೇಷ ಚೇತನರ ಇಲಾಖೆ ಇದೆಯಲ್ಲ ಡೈರೆಕ್ಟ್ರು, ಅವ್ರಿಗೂ ಇದ್ರ ಬಗ್ಗೆ ಸಂಬಂಧಪಟ್ಟ ನಾವು ಕೊಟ್ಟಿದ್ದೀವಿ, ನೋಡೋಣ ಅದೇನಾಗುತ್ತೆ. ಅಲ್ಲ ಅದು ಅದು ಏನಪ್ಪ ಅಂದ್ರೆ ಟೋಟಲಿ 1 ಲಕ್ಷ ಅಂತ ಹೇಳ್ತಾರೆ, ಅದು ಟರ್ಮ್ ಹೇಳಿಲ್ಲ ಅದನ್ನ. 6 ಮಂತ್ಸ್ 1 ಇಯರ್ ಅಂತ ಎಲ್ಲೂ ಟರ್ಮ್ ಹೇಳಿಲ್ಲ. ಒಂದು ಲಕ್ಷ ರೂಪಾಯಿ ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ. ಅದು ಇನ್ಶೂರೆನ್ಸ್ ಕಾರ್ಡ್ ಎಲ್ಲ ಇರ್ಬೇಕಲ್ಲ, ಈ ಟರ್ಮು ಇಷ್ಟು ಇಷ್ಟಕ್ಕೆ ವ್ಯಾಲಿಡ್ ಅಂತ ಅದರಲ್ಲಿ ಹೇಳಿಲ್ಲ. ನಾವು ನೋಡಿರ್ಬೋದು ಅಲ್ವೇ? ಅದಕ್ಕೆ ಅದ್ರ ಸ್ಪಷ್ಟತೆ ಇಲ್ಲ, ಅದಕ್ಕೆ ಅದು ಸ್ಪಷ್ಟ ರೂಪ ಕೊಡಿ ಅಂತ ಕೂಡ. ಇದು ಏನಮ್ಮ ನಿರಾಮಯ ಸ್ಕೀಮ್ ಮಾಡಿರೋದೆ ನಮ್ಮ ಟ್ರಸ್ಟ್ ಆಕ್ಟ್ ಇಂದ ಬಂದಿರೋದು. ಅದಾದ್ಮೇಲೆ ಇಲ್ಲಿ ಲೋಕಲ್ ಕಮಿಟಿನವರು ಅವ್ರು ಹೇಳ್ದಂಗೆ ಇಲ್ಲಿ ಫಾಲೋ ಮಾಡ್ಬೇಕಾಗತ್ತೆ. ಹಾಗಾಗಿ
0: ಅಲ್ಲ,
1: ಖಂಡಿತ ಖಂಡಿತ ನಿಮ್ಮ ಈ ಇದೆಯಲ್ಲ ತಮ್ಮ ಏನು ತಾವು ಮುತುವರ್ಜಿ ಏನು ವಹಿಸ್ಕೊಂಡಿದ್ದೀರಾ ಭಾರಿ ಸಂತೋಷ ಆಯಿತು. ಬಟ್ ಇದಕ್ಕೆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ ಕರ್ತವ್ಯನೂ ಕೂಡ ಇರುತ್ತಲ್ವಾ, ಹಾಗಾಗಿ ಅದಕ್ಕೆ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಆದಷ್ಟು ಬೇಗ ಇದು. ಆಮೇಲೆ ನೀವು ಹೇಳ್ದಂಗೆ ಅದು ಏನು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಅಂತ ನಾನು ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ಅದು ಏನಾಗುತ್ತೆ ನೋಡಿ ಪ್ರಯತ್ನ ಮಾಡಿ. ಧನ್ಯವಾದ.
2: ಧನ್ಯವಾದಗಳು ಸಿದ್ದಾರ್ಕರ್. ಸರ್, ಈಗ ತಾವು ಮಾತನಾಡ್ತಾ ಇದ್ರೆ ಈಗ ನಿರಾಮಯ ಯೋಜನೆಯ ಅಡಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದೆ. ಅದಲ್ದೇ ಏನಾದರೂ ವಿಶೇಷ ಚೇತನರು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಆಕ್ಟ್ ಮೂಲಕ ಏನಾದರೂ ನೆರವು ಪಡಿಬಹುದಾ ಅಥವಾ ಹೇಗೆ ಸರ್?
1: ಈಗ ಅದೇ ಸಮಸ್ಯೆ ಆಗಿರೋದು, ದುಡ್ಡಿದೆ, ಏನು ಮಾಡ್ತೀವ? ಆಮೇಲೆ ಡೇ ಕೇರ್ಗೆ ಕೊಡ್ತೀವಿ ಅಂತಾರೆ, ಯಾರು ದುಡ್ಡು ಕೊಟ್ಟರು ಅಲ್ಲಿ ಹೋಗಿ ಡೇ ಕೇರ್ ಮಾಡೋರು ಇರಲ್ಲ, ಅವ್ರಿಗೆ 800 ರೂಪಾಯಿ ಏನೋ ಒಂದು ಸೆಷನ್ಗೆ ಇದು ಮಾಡ್ತೀವಿ ಅಂತೆಲ್ಲ ಫಿಕ್ಸ್ ಮಾಡಿರ್ತಾರೆ. ಅದೆಲ್ಲ ಟ್ರಸ್ಟ್ನವರೇ ಕೊಡಬೇಕು, ಲೋಕಲ್ ಕಮಿಟಿನವ್ರು ಕೊಡಬೇಕು. ಅಲ್ಲಿ ಹೋಗೋಕ್ಕೆ ರೆಡಿ ಇರಲ್ಲ, ಹೆಲ್ತ್ ವರ್ಕರ್ಸ್ ಆಗಲಿ ಅಥವಾ ಟ್ರೈನ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರಿಗೆ ಆ ಅಮೌಂಟು ಸಾಕಾಗಲ್ಲ. ಅದೆಲ್ಲ ಸಮಸ್ಯೆಗಳು ತುಂಬ ಇದೆ ಇದರಲ್ಲಿ. ಇದು ಅದು ಆ ಮನುಷ್ಯನಿಗೆ ಹೋಗಿ ತಲುಪ್ತಾ ಇಲ್ಲ, ಅದೇ ಥರ ಮಿಸ್ಯೂಸ್ ಆಗ್ತಾ ಇದೆ. ಅದು 400-800 ರೂಪಾಯಿ ಬರುತ್ತೆ ಅಂತ ಸುಮ್ ಸುಮ್ಮನೆ ಬಿಲ್ ಮಾಡೋದು ಅದು ಆಗ್ತಾ ಇದೆ, ಅದು ನಾವು ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ಇದು ಒಂದು ಒಳ್ಳೆ ಯೋಜನೆ, ಆದರೆ ಕ್ಲಿಯರ್ ಕಟ್ ಇದಿಲ್ಲ ನಿರಾಮಯದಲ್ಲಿ. ಒಂದು ಸಮಸ್ಯೆ ಈ ಪಾಪ ನಾನು ಹೇಳೋದು 1 ಲಕ್ಷ ರೂಪಾಯಿ ಸಣ್ಣ ಮೊತ್ತ ಅಲ್ಲ. ಹಾಗಿದ್ರೂ ಆ ಅಮೌಂಟ್ ನಾನು ತಗೊಳ್ಳೋದಕ್ಕೆ ಎಷ್ಟು ಕಷ್ಟ

0: ಪಡಬೇಕು ಅಂದ್ರೆ ನಿಮ್ಮ ಬ್ರೈನ್ ಅನ್ನ ಎರಡ್ಲ ಈಗ ಪಾಪ ಅವ್ರು ಹೇಳಿದ್ರಲ್ಲ ಈ ಮೂರು ಏನು ಇದಾಗಲ್ಲ ಅಂತ. ಈಗ ಅಂತದ್ದಕ್ಕೆ ನಾವು ಆನ್ಲೈನ್ ಅಲ್ಲಿ ಯಾವ್ದು ರಿಕ್ವೈರ್ಮೆಂಟ್ ಏನು, ಅದು ಏನ್ ಮಾಡ್ಬೇಕು ಅವ್ರಿಗೇನು ಗೊತ್ತಿರಲ್ಲ. ಪೇರೆಂಟ್ಸ್ ಇಲ್ಲಿ ಏನಾಗುತ್ತೆ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಅವ್ರಿಗೆ ಎಜುಕೇಶನ್ ಕಡಿಮೆ ಇರುತ್ತೆ, ಮತ್ತೆ ಬಡತನ ಎರಡೂ ಒಟ್ಟಿಗೆ ಇರುತ್ತೆ ಇವೆರಡು, ಮತ್ತೆ ಜೊತೆಗೆ ಅಂಗವಿಕಲತೆ. ಆ ಮಗುನ ಸಾಕೊಂಡು ಇದ್ ಮಾಡ್ಕೊಂಡು ಈಗ ಬರೋ ಒಂದು ಇದಕ್ಕೆ ಒಂದಿನ ಬರೋದೇ ಕಷ್ಟ ಆಗತ್ತೆ ಅವರು.
1: ಹೌದು,
0: ಹೀಗಿದ್ದಾಗ ಇದು ಬರೀ ಯೋಜನೆಗಳು ಯೋಜನೆ ಹೆಸರಲ್ಲಿ ಉಳ್ಕೊಳ್ಬಿಡುತ್ತೆ. ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡೋದಕ್ಕೆ ಈ ತರ ಅವರು ಅದನ್ನ ಸ್ಪಷ್ಟತೆ ಕೊಡಲ್ಲ. ಈ ಸರ್ಕಾರದಲ್ಲಿ ಒಂದು ಸಮಸ್ಯೆಗಳು ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು 8 ರೂಪಾಯಿ ಅದನ್ನ ಅಷ್ಟಕ್ಕೆ ನೋಡ್ತಾರೆ ಗೈಡ್ಲೈನ್ಸ್. ಈಗ ಎನ್ ಜಿ ಒಗಳಾದ್ರೆ ಹಂಗ ಮಾಡಲ್ಲ, ಸಣ್ಣ ಪುಟ್ಟ ಇದನ್ನ ಬಿಟ್ಟು ಅದನ್ನ ಅವ್ರಿಗೆ ಸಹಾಯ ಮಾಡ್ತಾರೆ. ಗೌರ್ಮೆಂಟ್ ಅಲ್ಲಿ ಹಂಗಾಗಲ್ಲ, ಇದು ಮಹಾ ಸಮಸ್ಯೆ.
1: ಸರಿ, ಇದ್ರ ಜೊತೆಗೆ ಈ ಒಂದು ಆಕ್ಟ್ ಸಂಬಂಧಪಟ್ಟದ ಈಗ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ವಿಶೇಷ ಚೇತನರು ಹೇಗೆ ಈ ಒಂದು ಸೇವೆಗಳನ್ನು ಪಡಿಬಹುದು? ಸರ್, ಯಾಕಂದ್ರೆ ತಾವು ಹೇಳಿದಂಗೆ ಕೆಲವರುಗಳಿಗೆ ಅರಿವಿರಲ್ಲ, ಕೆಲವರಿಗೆ ಯೋಜನೆಗಳ ಬಗ್ಗೆ
0: ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತ ಹೇಳ್ತೇವೆ. ಎಂ ಆರ್ ಡಬ್ಲ್ಯೂಗಳು, ವಿ ಆರ್ ಡಬ್ಲ್ಯೂಗಳು ಅಂತಾರೆ. ಒಂದೊಂದು ಇದಕ್ಕೆ ಗ್ರಾಮಕ್ಕೆ ಒಬ್ಬೊಬ್ಬರು ನೇಮಕ ಮಾಡಿದ್ದಾರೆ, ಅವರಿಗೆ ಸರ್ಕಾರದ ಅದೆಲ್ಲ ಅದರ ಜವಾಬ್ದಾರಿ ಅವ್ರದ್ದೇ ಇರುತ್ತೆ. ಅವ್ರೆ ಐಡೆಂಟಿಫೈ ಮಾಡಬೇಕು, ಇದು ಮಾಡಬೇಕು, ಅವ್ರಿಗೆ ಸಂಬಂಧಪಟ್ಟು ಏನೇನು ರಿಕಾರ್ಡ್ಸ್ ಬೇಕು ಅದನ್ನು ಮಾಡ್ಕೋಬೇಕು. ಅದು ಮಾಡಿದ ಮೇಲೆ ಇದಾಗತ್ತೆ. ಈ ಜೊತೆಗೆ
1: ಓಕೆ ಸರ್, ಅದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಮೌರ್ಯ ಅಂತ.
1: ಎಲ್ಲಿಂದ ಮಾತನಾಡ್ತಿರೋದು ಮೌರ್ಯ ಅವರೇ? ಎಲ್ಲಿಂದ ಮಾತನಾಡ್ತಿರೋದು?
2: ಮೈಸೂರಿಂದ.
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮ್ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
2: ಅದೇ ನನ್ನ ಫ್ರೆಂಡ್ ಅವ್ರ ಮಗುಗೆ ನಡಿಯಾಗ ಆಗ್ತಿರಲಿಲ್ಲ, ಕಾಲೆಲ್ಲ ಉದ್ದಾಗ್ಲಿಂದಾನೆ ಕಾಲೆಲ್ಲ ಸೊಟ್ಟೊಟ್ಟಿಗಿತ್ತು. ಅದಕ್ಕೆ ಅವ್ರ ಏನು ತೋರಿಸಿರ್ಲಿಲ್ಲ, ಮಾಡಿರಲಿಲ್ಲ. ಯಾರು ಕೇಳುವಾಗ ಇಲ್ಲಿ ಮೈಸೂರದ ಡಿಡಿಎಸ್ಸಿ ಆಫೀಸ್ ಇದೆ, ಅಲ್ಲಿ ಹೋಗಿ ನೋಡ್ತಾರೆ ಅಂತೆಲ್ಲ ಹೇಳಿದ್ರು. ಈಗ ಅಲ್ಲಿ ಹೋಗಿದ್ರೆ ಕ್ಲೋಸ್ ಆಗಿತ್ತು, ಇಲ್ಲಿ ಅಮ್ಮ ಕೇಳುವಾಗ ನಂಬರ್ ಕೊಟ್ಟರು, ಅದಕ್ಕೆ ಇಲ್ಲಿ ಕಾಲ್ ಮಾಡಿದೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಮೌರ್ಯ ಅವರೇ ನಮಸ್ಕಾರ.
2: ಹಾಂ ನಮಸ್ತೆ.
0: ಈಗ ಅದು ಎಷ್ಟು ವರ್ಷ ಮಗುಗೆ?
2: 4 ವರ್ಷ ಸರ್.
0: 4 ವರ್ಷ. ಈಗ ಮುಖ್ಯವಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಏನ್ ಕಾಲ್ ಓಡಾಡಕ್ ಆಗ್ತಾ ಇಲ್ವಾ, ಏನು ಸಮಸ್ಯೆ ಏನು? ನೀವು ಇಲ್ಲಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಕೆ ಆರ್ ಹಾಸ್ಪಿಟಲ್ ಅಲ್ಲಿ, ಕೆ ಆರ್ ಹಾಸ್ಪಿಟಲ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಒಂದು ಆ ಮಗುನ್ ತೋರಿಸಿದ್ರೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಸರ್ಟಿಫೈ ಮಾಡ್ತಾರೆ. ಆಯ್ತಾ? ಅದು ಬೇಸಿಕ್ ಆಗಿ ಬೇಕಾಗಿರುವಂತದ್ದು. ಈಗ ನಿಮ್ಗೆ ಏನು ಸರ್ಕಾರದ ಏನೇ ಸೌಲಭ್ಯ ಬೇಕು ಅಂದ್ರೆ ಅಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದರಲ್ಲಿ ಕೆ ಆರ್ ಹಾಸ್ಪಿಟಲ್ ಅಲ್ಲಿ. ಈಗ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಬಂದು ನಿಮ್ಗೆ ದೊಡ್ಡ ಆಸ್ಪತ್ರೆ ಅಂದ್ರೆ ಈ ಮೇಟ್ಗಲ್ಲಿ ರೋಡ್ ಇದೆಯಲ್ಲ ಅಲ್ಲಿ ಬರುತ್ತೆ, ಜಯದೇವ ಪಕ್ಕ ಟ್ರಾಮಾ ಕೇರ್ ಅಲ್ಲಿ. ಅಲ್ಲಿ ಈಗ ಶಿಫ್ಟ್ ಆಗಿದೆ ಇದು ಮೂಳೆ ಮತ್ತು ಕೀಳು ತಜ್ಞರು. ಅಲ್ಲಿ ಅಲ್ಲಿ ಒಂದು ಸರ್ಟಿಫಿಕೇಟ್ಗೆ ಸೈನ್ ಹಾಕಿ ಕೊಡ್ತಾರೆ, ಮೆಡಿಕಲ್ ಬೋರ್ಡ್ ಅಂತ ವೈದ್ಯಕೀಯ ಮಂಡಳಿ ಅಂತಿದೆ ಅಲ್ಲಿ, ಅವರು ಸೈನ್ ಹಾಕಿ ನಿಮ್ಮ ಮಗುಗೆ 40%ಗಿಂತ ಜಾಸ್ತಿ ಇದೆ ಅಂತಂದ್ರೆ ಅಲ್ಲೇ ಒಂದು ನಿಮ್ಮ ಇದರಲ್ಲಿ UDID ಕಾರ್ಡ್ ಕೊಡ್ತಾರೆ, ಅಂಗವಿಕಲತೆ ಹೊಂದಿದೆ ಅಂತ ಹೇಳಿ. ಅದು ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಅದನ್ನ ಮಾಡಿದ್ಮೇಲೆ ನಿಮಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಏನೇನಿರುತ್ತೆ ಅದೆಲ್ಲ ನ್ಯಾಚುರಲ್ ಆಗಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸ ಮಾಡ್ಬೋದು ನೀವು.
2: ಈ
0: ತಿಲಕ್ ನಗರದಲ್ಲಿ ಈಗ ನೀವು DDRC ಅಂತ ಹೇಳಿದ್ರಲ್ಲ, ಅದ್ರ ಪಕ್ಕದಲ್ಲೇ DDRC ಜಿಲ್ಲಾ ಅಂಗವಿಕಲರ ಇಲಾಖೆ ಅಂತಿದೆ, ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ಇದೆ, ಅಲ್ಲಿ ಹೋಗಿ ಈ ತರ ಆಗಿದೆ ಅಂತ ಹೇಳಿದ್ರೆ ಅವರು ಕೆ ಆರ್ ಹಾಸ್ಪಿಟ್ಲಿಗೆ ಡೈರೆಕ್ಟ್ ಮಾಡ್ತಾರೆ, ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಫಾರ್ಮೆಟ್ ಕೊಡ್ತಾರೆ. ಅದನ್ನ ಇಸ್ಕೊಂಡು ನೀವು ಅದನ್ನ ನೀವು ಕೆ ಆರ್ ಹಾಸ್ಪಿಟಲ್ ಅಲ್ಲಿ ಮಾಡಿಸಿದ್ಮೇಲೆ ಆ UDID ಕಾರ್ಡ್ಗೆ ಏನು ಮಾಡ್ಕೋಬೇಕು ಅದು ಆನ್ಲೈನ್ ಅಲ್ಲಿ ಮಾಡಿಸ್ಕೊಡ್ತಾರೆ. ಅದು VRW ಸಂಬಂಧಪಟ್ಟ ನಿಮ್ಮ ಮನೆ ಇದೆಯಲ್ಲ ಅಲ್ಲಿ ಯಾರು ಅಂತ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳಿದ್ರೆ ಮಾಡಿಕೊಡ್ತಾರೆ.

0: ಧನ್ಯವಾದ.
1: ಅವರೆಲ್ಲ
0: ಅದನ್ನ ಹೇಳ್ತಾರೆ, ಯಾಕೆ ಅವ್ರಿಗೆ ಲೇಟೆಸ್ಟ್ ಏನಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಅದೇ ಇಲಾಖೆನಲ್ಲಿ ಕೆಲಸ ಮಾಡ್ತಿರ್ತಾರೆ, ಡಿ ಡಿ ಡಬ್ಲ್ಯೂ ಅಂತ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಈ ತರ ತೋರಿಸಿದ್ರೆ ಅಲ್ಲಿ ನಿಮ್ಗೆ ಸಂಬಂಧಪಟ್ಟ ನಿಮ್ ಏರಿಯಾ ಯಾವುದು ಎಲ್ಲಿ ಮೈಸೂರಲ್ಲಿ, ಅಲ್ಲಿಗೆ ಒಬ್ರು ವಿ ಆರ್ ಡಬ್ಲ್ಯೂ ಇರ್ತಾರೆ, ಅವ್ರ ಮುಖಾಂತರ ನಿಮ್ಗೆ ಅದೇ ನೀವು ಫಸ್ಟ್ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಅದು ಮಾಡಿಸ್ಕೊಂಡ್ಮೇಲೆ ನಿಮ್ಗೆ ಸಂಬಂಧಪಟ್ಟಂಗೆಲ್ಲ ಇದು ಬರುತ್ತೆ.
2: ಧನ್ಯವಾದ. ಓಕೆ, ಧನ್ಯವಾದಗಳು ಮೌರ್ಯ ಅವರೇ ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಾತನಾಡ್ತಾರೆ, ಈಗ ಮೌರ್ಯವ್ರು ಕರೆ ಮಾಡೋಕ್ಕಿಂತ ಮುಂಚೆ ಮಾತನಾಡ್ತಾಯಿದ್ರೆ, ಏನು ಸ್ವಾವಲಂಬ ಜೀವನಕ್ಕೆ ಸಂಬಂಧಪಟ್ಟದ್ದು ಏನು ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ನಲ್ಲಿ ಈಗ ವಿಶೇಷ ಚೇತನರಿಗೆ ಹೇಗೆ ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ಅದ್ರ ಬಗ್ಗೆ ತಾವು ತಿಳಿಸಿ ಸರ್.
0: ಅದೇ ಒಂದು ಅಂಗಡಿ ಇಟ್ಕೋಬಹುದು.
2: ಹೌದು.
0: ಆಮೇಲೆ ಅದಕ್ಕೆ 10,000 ರೂಪಾಯಿ ಒಂದು ಇದು ಕೊಡ್ತಾ ಇದ್ರು, ಅದಕ್ಕೆ 5,000 ಸಹಾಯಧನ ಕೊಡೋರು, ಇವೆಲ್ಲ ಸರ್ಕಾರ ಸ್ಕೀಮ್ಗಳು ಆಯ್ತು. ಅದನ್ನ ಕಾಯ್ತಾ ಕೂತ್ಕೊಂಡ್ರೆ ವರ್ಷಾನ್ಗಟ್ಲೆ ಆಗಿದೆ. ಅದು ನಾನು ಹೇಳೋದು, ಸರ್ಕಾರ ಮಟ್ಟದಲ್ಲಿ ಈಗ ಈ ವಿಶೇಷ ಚೇತನರ ಇಲಾಖೆನೆ ಏನಿದೆ ಅದಕ್ಕೆ ಅಂಗವಿಕಲತೆ ಅನ್ನೋ ತರ ಆಗೋಗಿರುತ್ತೆ. ಅವ್ರ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ, ಅವ್ರ ಸೇವೆ ಮಾಡಕ್ ಬಂದಿರ್ತಾರೆ, ಆದ್ರೆ ಸರ್ಕಾರದಿಂದ ಎಲ್ಲ ರೀತಿಯ ಕಂಡೀಷನ್ಸ್ ಇದೆಯಲ್ಲ, ಅದರಿಂದ ಅದು ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಇದಕ್ಕಿಂತ ಬೇಸಿಕ್ ಆಗಿ ಒಬ್ಬ ಡಿಸೇಬಲ್ಡ್ ಪರ್ಸನ್ ಅಂತ ಹೇಳ್ಕೊಳ್ಳೋದೇ ಒಂದು ಬಹಳ ದುಃಖ ಆಗ್ಬಿಡತ್ತೆ. ಅದು ಭಾರಿ ಸಮಾಜದಲ್ಲಿ ನಾವು ಭಾರಿ ಬದಲಾವಣೆ ಆಗಿದೆ ಅಂತ ಹೇಳ್ತೀವಲ್ಲ, ಕೆಲವು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳಬೇಕು ಅಂದ್ರೆ, ಎಲ್ಲ ಅಂಗವಿಕಲರು ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು, ನೀವೊಂದು ಅಂಗವಿಕಲರು ಅಂತಲ್ಲ, ಒಂದು ಬಸ್ಗೆ ಹೋಗಿ, ಒಂದು ಮೆಟ್ರೋಗೆ ಹೋಗಿ, ಅಲ್ಲಿ ಅಂಗವಿಕಲರು ಅಂತ ಬೋರ್ಡ್ ಇರುತ್ತೆ, ಕಾಲೇಜ್ ಹುಡುಗಿರು ಕೂತಿರ್ತಾರೆ. ಆಮೇಲೆ ಏನಾದ್ರು ಹೇಳಿದ್ರೆ ಅವ್ನು ನೋಡ್ಬಿಟ್ಟುವೆ ನೀವು ಹಿಂದ್ಗಡೆ ಹೋಗಿ ಅಂತಾರೆ. ಬಟ್ ಆ ಬಸ್ಸಲ್ಲಿ ಯಾತಕ್ಕೆ ಎದುರುಗಡೆ ಸೀಟ್ ಮಾಡಿರ್ತಾರೆ ಅಂದ್ರೆ, ಅವನು ಹತ್ತಿದ್ರೆ ಪಕ್ಕದಲ್ಲೇ ಕೂತ್ಕೋಬೇಕು, ಅದು ಹಿಂದ್ಗಡೆ ಹೋಗಕ್ಕಾಗಲ್ಲ ಅಂತಲ್ಲಿ ಡಿಮಾರ್ಕ್ ಮಾಡಿರ್ತಾರ. ಬರ್ದೇ ಇದ್ದಾಗ ಅವ್ರು ಕೂತ್ಕೊಳ್ಳಿ, ಯಾರೂ ಇಲ್ಲ ಅಂತಂದಾಗ ಲೆಟ್ ದೆಮ್ ಸೀಟ್. ಕೂತಿದ್ದಾಗ ಡ್ರೈವರ್ ಬಂದು ಹೇಳಿದ್ರು, ಕಂಡಕ್ಟರ್ ಬಂದು ಹೇಳಿದ್ರು, ಹೇಳಿದವರ ಪರಿಸ್ಥಿತಿ ನನಗೂ ಅಂಗವಿಕಲತೆ ಇದೆ. ಅದೇ ತರ ನಿಮ್ಮ ಮೆಟ್ರೋದಲ್ಲಿ ಹೋಗಿ ನಿದ್ದೆ ಮಾಡ್ತಿರ್ತಾರೆ ಸೀನಿಯರ್ ಸಿಟಿಸನ್ನು, ಏಜ್ಡ್ ಲೇಡಿ, ಕ್ಯಾರಿಯಿಂಗ್ ಲೇಡಿ ಅಂತವ್ರಿಗೆ ಅಂತ ಕೊಟ್ಟಿರ್ತಾರೆ ಮೆಟ್ರೋದಲ್ಲಿ, ಅಲ್ಲೂ ಇದೆ ಗೋಳು.
2: ಓಕೆ ಸರ್, ನನ್ನ ಕರೆ ಇದೆ. ಹಲೋ.
3: ಹಲೋ.
2: ಹಾ, ನಮಸ್ತೆ, ತಮ್ಮ ಹೆಸರು? ದೇವನಾಯಕ್ರೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
3: ನಮ್ಮ ಹುಡುಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ದು ಇದು ಶ್ರವಣ ದೋಷ ಒಳ್ಳೆವನು, ಅದೇ ಆತನಿಗೆ 24 ಒಂದು ಎಜುಕೇಶನ್ ಐ ಟಿ ಓ ಮುಗಿದಿದೆ. ಅವನಿಗೆ ಯಾವ್ದೇ ತರದ ಜಾಬ್ ಅವಕಾಶ ಯಾವ ಕಡೆ ಹೋದ್ರು ಕೂಡ ಸಕ್ಸಸ್ ಆಗ್ತಾ ಇಲ್ಲ ಸರ್. ಹಂಗಾಗಿ ನಾನ್ ನಿಮ್ದು ಫೋನ್ ಇನ್ ಕಾರ್ಯಕ್ರಮ ಐತಲ್ಲ, ಹಾಗಾಗಿ ನೋಡಿ ಈ ಭಕ್ತನ ಮಾಡಿದೆ ಸರ್. ಅವ್ರಿಗೆ ಒಂದು ಸರ್ಕಾರದಿಂದ ಯಾವ್ದು ಕೂಡ ಈ ತರ ಆಗಿರೋರಿಗೆ ನೇರ
2: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ.
0: ನಮಸ್ಕಾರ ಇವ್ರೆ. ಈಗ ನೀವ್ ಹೇಳಿದ್ರಲ್ಲ ಅವನಿಗೆ ಯಾವ ಏನ್ ಓದಿದಾರೆ? ಐಟಿಐ ಮುಗ್ದಿದ್ಯಾ? ಐಟಿಐ ಮುಗ್ದಿದೆ ಅಂತಂದ್ರೆ, ಈಗ ಕಳೆದ 2-3 ವರ್ಷಗಳಿಂದ ಒಂದೊಂದ್ ವರ್ಷಕ್ಕೆ ಒಂದೊಂದ್ಸತಿ ವಿಶೇಷ ಉದ್ಯೋಗ ಮೇಳ ಅಂತ ಹೇಳಿ ಮೈಸೂರಲ್ಲಿ ಮಾಡ್ತಾ ಇದಾರೆ. ತಾವೇನಾರ ಅದಕ್ಕೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರ?
3: ನಾವು 4 ಸರಿ ನಾನೇ ಕರ್ಕೊಂಡು ಹೋಗಿದ್ದೀನಿ. ಜಿಎಸ್ಎಸ್ ಐತಲ್ಲ ಮೈಸೂರು, ಜಿಎಸ್ಎಸ್ ಅಲ್ಲಿ ಒಂದು ಪಾಲಿಟೆಕ್ನಿಕ್ ಐತಲ್ಲ, ಅಲ್ಲಿಗೂ ನಾನು 3 ಸರ್ತಿ ಕರ್ಕೊಂಡು ಹೋಗಿದ್ದೀನಿ.
0: ಅವರೇ ಒಂದ್ಸತಿ ಮಾಡಿದ್ರು. ಹೇಳಿ ಹೇಳಿ ಹೇಳಿ.
3: ಹಂಗಾಗಿ ಅಲ್ಲಿ ಯಾವ ಕಡೆನೂ ಆಗ್ತಾ ಇಲ್ಲ ಸರ್, ಅದಕ್ಕೆ ನಾವು
0: ಅಲ್ಲ. ಅಲ್ಲಿ ಏನಾಯ್ತು, ಅಲ್ಲಿ ಏನಾಯ್ತು ನೀವು ಕರ್ಕೊಂಡು ಹೋದಾಗ?
3: ಇಂಟರ್ವ್ಯೂ ಮಾಡಿ ಕಳಿಸ್ತೀವಿ ಅಂತಾರೆ, ಮತ್ತೆ ಆ ಕಡೆ ಯಾವ್ದೇ ರೆಸ್ಪಾನ್ಸ್ ಇಲ್ಲ ಸರ್.
0: ಈಗ ನೀವ್ ಹೇಳಿದ ಸಮಸ್ಯೆ ನಿಜವಾಗ್ಲೂ ಸಮಸ್ಯೆನೆ ಅದು. ಅದಕ್ಕೆ ಅದು ಪೇಪರ್ ಅಲ್ಲಿ ಎಲ್ಲ ಹಾಕಿದ್ದಾರೆ, ಎಲ್ಲ ಮಾಡಿದ್ರೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿರ್ತಾರೆ. ಆದ್ರೆ ಸೂಕ್ತವಾದ ಉದ್ಯೋಗ ಅವರಿಗೆ ಕೊಡುವಂತ ಉದ್ಯೋಗ ಅವ್ರು ಅಲ್ಲಿ ಇಲ್ದೇ ಇದ್ರೆ ಯಾವ್ಯಾವ್ದೋ ಕೆಲಸ ಕೊಡಕ್ಕೂ ಬರಲ್ವಲ್ಲ, ಅದು ಒಂದ್ ಸಮಸ್ಯೆ ಇದೆಯಲ್ಲ. ಅಲ್ಲ, ಕಾನೂನು ಪ್ರಕಾರ ಮಾಡಕ್ ಉದ್ಯೋಗ ತಗೊಳಕ್ ಆಗಲ್ವಲ್ಲ. ಈಗ ಏನೇ ಆದ್ರೂ ಯಾವ್ದಾರ ಒಂದು ಉದ್ಯೋಗ ಅನ್ನೋದು ಇರ್ಬೇಕಲ್ಲ, ಖಾಲಿ ಇರ್ಬೇಕಲ್ಲ, ಸಮಸ್ಯೆ ಅದಲ್ ತಾನೆ. ಅದು ಸರ್ಕಾರದ ಮಟ್ಟದಲ್ಲಿ ಯಾವ ಉದ್ಯೋಗನು ಕಾಲ್ ಮಾಡಿಲ್ವಲ್ಲ ಇದುವರೆಗೆ.

0: ನಿಮ್ಗೆ ಪ್ರತಿ ಒಂದು ಈ ಕಾಲ್ ಪರ ಆದಾಗ ಅವ್ರಿಗಾಗಿ ಮೀಸಲು ಇಲ್ವಲ್ಲ, ಯಾಕೆ ಅಂತ ಯಾವ ಕಡೆ ಸಾಮಾನ್ಯಗೆ
1: ಇಲ್ಲ ಇಟ್ಟಿರ್ತಾರಲ್ಲ ಎಲ್ಲ ಉದ್ಯೋಗ ಕಾಲಾದಾಗ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ ಅಂತಾನೆ ಮೀಸಲಿಟ್ಟಿರ್ತಾರೆ. ಅದು ಯಾವ್ಯಾವ್ದು ಉದ್ಯೋಗಗಳು ಅನ್ನೋದು ಅದ್ರಲ್ಲಿ ನಮೂದು ಮಾಡಿರ್ತಾರೆ, ನೀವು ನೋಡಿಲ್ಲ. ಬಟ್ ಇದು ಇದು ಇದು ಟೆಕ್ನಿಕಲ್ ಆಗಿರೋದ್ರಿಂದ, ನೀವು ಐ ಟಿ ಐ ಮಾಡಿರೋದ್ರಿಂದ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಏನು ಉದ್ಯೋಗ ಮಾಡ್ಬೋಲ್ಲ ಅದಕ್ಕೆ ಮಾತ್ರ ನಮೂದು ಮಾಡ್ತಾರೆ. ಈಗ ಕಾರ್ಕೂನ ಜವಾನ ಇಂಥದ್ದಕ್ಕೆಲ್ಲ ಆದರೆ ಅಥವಾ ಅಂಥದ್ದಕ್ಕೆ ಖಂಡಿತ ಕ್ಲಿಯರ್ ಕಟ್ಟಾಗಿ ಸರ್ಕಾರದಿಂದ ನಮೂದು ಮಾಡಿ ಅದನ್ನ ನೋಟಿಫಿಕೇಶನ್ ಅನ್ನ ನೋಟಿಫೈ ಮಾಡ್ತಾರೆ.
0: ಕೆಲವರು ಐ ಟಿ ಮಾಡಿದ್ದಾರೆ ನಿಜ, ಆದ್ರೆ ಅವ್ರಿಗೆ ಸೂಟಬಲ್ ಆಗಿರಲ್ಲ, ಯಾಕಂದ್ರೆ ಕೇಳಲ್ಲ ಒಬ್ಬರಿಗೆ, ಒಬ್ರೊಬ್ರು ಕಾಂಬಿನೇಷನ್ ಅವ್ರಿಗೆ ಮಾತಾಡಕ್ ಬರಲ್ವಲ್ಲ, ಹಂಗಾಗಿ ಅವ್ರಿಗೆ ಬೇರೆ ಅವಕಾಶಗಳು ಪಿ ಒನ್ ಈ ಕ್ಲರ್ಕ್ ಅಟೆಂಡರ್ ಈ ತರದ ಜಾಬ್ ಗಳಿಗೆ ಅವಕಾಶ ಇಲ್ವೇ.
1: ಅಲ್ಲ ಇದೆ, ಈಗ ಕೆಲವು ಕಡೆ ಇನ್ಫೋಸಿಸ್ ಅಲ್ಲೆಲ್ಲ ತಗೊಂಡಿದ್ದಾರೆ ಐ ಟಿ ಐ ಮಾಡಿದವ್ರನ್ನೆಲ್ಲ, ಇನ್ಫೋಸಿಸ್ ಟಾಟಾ ಇದು ಇವೆಲ್ಲದ್ರಲ್ಲೂ ತಗೊಂಡಿದ್ದಾರೆ ಅವರ. ಅದನ್ನ ನೀವು ಏನಪ್ಪ ಅಂತಂದ್ರೆ ಪ್ರೈವೇಟ್ ಆಗಿ ಏನಾರ ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡಬೇಕು. ಸಾಧ್ಯವಾದ್ರೆ ನಾನೇ ನೋಡಿ ನಿಮಗೆ ನಿಮ್ಮ ನಂಬರ್ ಕೊಟ್ಟಿರಿ, ತಗೊಂಡು ಯಾರಿಗಾರು ಹೇಳಿರ್ತೀನಿ, ಸಾಧ್ಯವಾದ್ರೆ ಅದನ್ನು ಮಾಡಿಸ್ಕೊಡ್ತೀನಿ ನನ್ನ ಪ್ರಯತ್ನ.
2: ಧನ್ಯವಾದಗಳು. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಏನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಪ್ರದೇಶದ ವಿಶೇಷ ಚೇತನರಿಗೆ ಹೇಗೆ ಈ ಸೌಲಭ್ಯಗಳನ್ನು ನಾವು ತಲುಪಿಸ್ಬೋದು ಅಥವಾ ಹೇಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವು ಹೇಳ್ತೀವಿ. ವಿ ಆರ್ ಡಬ್ಲ್ಯೂ ಪ್ರತಿ ಒಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರ ಮುಖಾಂತರ ಹೇಗೆ ಈ ಒಂದು ಸೌಲಭ್ಯಗಳನ್ನು ಪಡೋದಕ್ಕೆ ವಿಶೇಷ ಚೇತನರನ್ನು ಯಾವ ಥರ ಅವರು ಅಪ್ರೋಚ್ ಮಾಡಬೇಕು ಅಥವಾ ಈ ಒಂದು ಸೌಲಭ್ಯಗಳನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಅವ್ರು ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್?
1: ಪ್ರತಿಯೊಂದು ಗ್ರಾಮ ಅಂದಮೇಲೆ ಆ ಗ್ರಾಮದಲ್ಲಿ ಯಾರು ವಿ ಆರ್ ಡಬ್ಲ್ಯೂ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಅವ್ರು ಕಾಂಟ್ಯಾಕ್ಟ್ ಮಾಡೋದು ಏನು ಸಮಸ್ಯೆ ಉಂಟಾಗದೆ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಯಾವ ರೀತಿ ಇವ್ರ ಜೊತೆ ವ್ಯವಹರಿಸ್ತಾರೆ ಅದ್ರ ಮೇಲೂ ಕೂಡ ಇದಾಗಿರುತ್ತೆ. ಕೆಲವು ದಾಖಲಾತಿಗಳಿರಲ್ಲ.
2: ಹೌದು,
1: ನೀವು ಸೀದಾ ನಾನು ಅಂಗವಿಕಲ ಅಂತ ಹೋಗಿ ಆ ವಿ ಆರ್ ಡಬ್ಲ್ಯೂ ಮುಂದೆ ನಿಂತ್ಕೊಂಡ್ರೆ ವಿ ಆರ್ ಡಬ್ಲ್ಯೂನು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರುತ್ತೆ. ಎರಡನೇದು ವಿಶೇಷ ಚೇತನರದ್ದು ಐ ಡಿ ಕಾರ್ಡ್, ಯು ಡಿ ಐ ಡಿ ಕಾರ್ಡ್ ಇರಬೇಕು. ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲೇ ನಾವು ಇದು ಮಾಡಿಕೊಂಡಂಥ ಒಂದು ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 12,500 ಜನ ವಿಶೇಷ ಚೇತನರಿಗೆ ಯು ಡಿ ಐ ಡಿ ಕಾರ್ಡೇ ಇರಲಿಲ್ಲ. ಈಗೆಷ್ಟು ಅದನ್ನು ಡ್ರೈವ್ ಮಾಡಿದ್ದಾರೆ ಅನ್ನೋದು ನನಗೂ ಮಾಹಿತಿ ಇಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿರುತ್ತೆ. ನಾವು ಹೇಳ್ತೀವಿ ನೀವು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ಪಾಪ ಅವರಿಗೆ ಈ ಒಂದು ಬೇಸಿಕ್ ಆಗಿ ಬೇಕಾ ಮೂಲಭೂತವಾಗಿ ಏನು ಬೇಕು ಅನ್ನೋದು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು?
3: ನಾನು ಜೀವನ್ ಜ್ಯೋತಿ ಚೇತನ ಸಂಘದ ಅಧ್ಯಕ್ಷ ಕಿಡಿಕೋಟೆ ತಾಲೂಕು ನಾಗರಾಜ್ ಅಂತ.
2: ಹಾಂ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಸರ್, ನಮಗೆ ಇಷ್ಟೇ ಚೇತನರು ಹೊರಗಡೆ ಬರೋದು ಕಷ್ಟ. ಅಂಥದನ್ನು ಹೊರಗಡೆ ಬಂದಾಗ ಜನಸ್ಪಂದನೆಗಳು ಮತ್ತೆ ಈ ಅಧಿಕಾರಿಗಳು ಸ್ಪಂದನೆ ಬಹಳ ಕಷ್ಟ ಕೊಡ್ತಾ ಇದ್ದಾರೆ. ಅವರು ಸ್ವಲ್ಪ ಗೌರವದಿಂದ ವರ್ತನೆ ಮಾಡಿದ್ರೆ ಚೇತನರಿಗೆ ಒಂದು ತಾಳ್ಮೆ ಆಗಿ ಒಂದು ಶಕ್ತಿ ಸಿಕ್ಕುವಂತ ಯೋಜನೆ ಆಯ್ತಾ ಅಲ್ಲ. ಮತ್ತೆ ಬಸ್ ಹೋಗುವಾಗ ವಿಶೇಷ ಚೇತನರು ಕಂಡಾಗ ಅವರು ನಿಲ್ಸದೇ ಬಸ್ಗಳ ಮುಂದೆ ಓಡ್ಬಿಟ್ಟರೆ ಲೇಟ್ ಆಯ್ತಾ ಬಸ್ ಅಂತ ಅವ್ರಿಗೆ ಬೇಕಾದ ಜಾಗದಲ್ಲಿ ಗಂಟೆಗಳು ಇಟ್ಕೊಂಡಿರ್ತಾರೆ. ಈ ತರದ ಸಮಸ್ಯೆಗಳು ತನ್ನಕ್ಕೆ ಅವ್ರು ತಲುಪಬೇಕು. ಎಲ್ಲಾದ್ರೂ ಹೊರಗಡೆ ಇರೋಕ್ ಆಗಲ್ಲ, ಬಹಳ ಕಷ್ಟ ಆಯ್ತದೆ. ಅಂತ ದೃಷ್ಟಿಯಲ್ಲಿ ಬಸ್ ಗಳನ್ನ ಬಹಳ ಮಿಸ್ ಮಾಡ್ತಾ ಇರ್ತಾರೆ. ಅವರು ಪರದಾಡ್ಕೊಂಡು ಪರದಾಡ್ಕೊಂಡು ಎಲ್ಲೆಲ್ಲೋ ಶ್ರಮ ಪಡ್ತಾರೆ. ಇಲ್ಲಿ ಗ್ರಾಮಾಂತರದಲ್ಲಿ ತುಂಬಾ ಬಡವರೇ ಇದಾರೆ ಸರ್. ಇಲ್ಲಿ ನಮ್ ಕೋಟೆ ತಾಲೂಕು ಸಾಗರ ತಾಲೂಕಿನಲ್ಲಿ ತುಂಬಾ ಬಡವರೇ ವಿಶೇಷ ತಂದಿದ್ದಾರೆ. ನನ್ನ ಅಧ್ಯಕ್ಷನಾಗಿ ಇದುವರೆಗೂ ಸರ್ವೆ ಮಾಡಿದ ಪ್ರಕಾರ ಅವರು ಹೊರಗಡೆ ಬರೋದು ಕಷ್ಟವಾಗ್ತಾ ಇದೆ. ಅವರು ನಾಚ್ಕೊಂಡು ಒಂಥರ ಬೇಜಾರು ಪಟ್ಕೊಂಡು ಹೊರಗಡೆ ಬರೋಣ. ನಾವು ಸುಮಾರು ಹೊರಗೆ ತಂದಿದ್ದೀವಿ, ಮನೆಯಿಂದ ಹೊರಗೆ ಜೇನಲ್ಲಿದ್ದೇ ಇದ್ದು.
2: ಓಕೆ ಸರ್, ಮಾತಾಡ್ತಾರೆ ಓಕೆ ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ನಾಗರಾಜ್ ಅವ್ರೆ.
1: ನಮಸ್ಕಾರ ಇವ್ರೆ, ನೀವ್ ಹೇಳಿದ ಸಮಸ್ಯೆ ನೀವ್ ಹೇಳಿದ್ದೆಲ್ಲ ಉತ್ತರದ ಪ್ರಶ್ನೆನಲ್ಲೇ ಉತ್ತರ ಇದೆ ನಿಮ್ಮಲ್ಲಿ. ನಿಮ್ ಪ್ರಶ್ನೆ ಏನೈತೆ ಅದರಲ್ಲೇ ಉತ್ತರ ಇದೆ. ನಾನು ವಿಶೇಷ ಏನು ಈ ಬಸ್ಗಳ ಬಗ್ಗೆ ಅವ್ರು ಹತ್ತಕ್ಕೆ ಆಗಲ್ಲ ಕೆಲವ್ರಿಗೆ, ನಂಗೂ ಗೊತ್ತಿದೆ ಸಮಸ್ಯೆ ಇದೆ. ಹತ್ತಿ ನಿಂತವ್ರಿಗೆ ಸೀಟ್ ಕೊಡಲ್ಲ, ಇನ್ನು ಹತ್ತಕ್ಕಾಗದೇ ಇದ್ದವ್ರಿಗೆ ಎಲ್ಲಿ ಬಸ್ನಲ್ಲಿ ನಿಲ್ಲಿಸ್ತಾರೆ? ಆ ಸಮಸ್ಯೆ ಇದೆ.

0: ನೀವು ಹೇಳಿದ ಸತ್ಯ ಅದು, ನಿಮ್ಮ ಮಾತಲ್ಲಿ ಇದಿದೆ. ಅದಕ್ಕೆ ನಮ್ಮ ಮನಸ್ಥಿತಿ, ಸರ್ಕಾರ ಎಲ್ಲದನ್ನು ಮಾಡಕ್ ಆಗಲ್ವಲ್ಲ. ಅದು ನಮ್ ಜನ ತಾನೆ, ಈಗ ನಮ್ ಜೊತೆ ಸುತ್ತಾಡ ಓಡಾಡ್ಕೊಂಡಿರೋ ನಮ್ಮ ಅಣ್ಣ ತಮ್ಮಂದ್ರೆ ತಾನೆ ಎಲ್ಲ ಸರಿ ಇರೋರು. 10 ಜನದಲ್ಲಿ 5-6 ಜನ ಒಳ್ಳೆಯವರು ಇರ್ತಾರೆ, ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಇದನ್ನು ನಾನು ಯಾವ ಥರ ಉತ್ತರ ಕೊಡಬೇಕು ಅಂತ ನೀವೇ ಯೋಚನೆ ಮಾಡಿ. ಸ್ವಲ್ಪ ನೀವೇ ಹೇಳಲ್ಲ ಪ್ರಶ್ನೆ ಎಲ್ಲ ಉತ್ತರ ಕೊಟ್ಕೊಂಬಿಟ್ಟಿದ್ದೀರ. ಅವೇರ್ನೆಸ್ ಮಾಡ್ಬೇಕು. ಕರೆಕ್ಟ್, ಅವೇರ್ನೆಸ್ ಮಾಡ್ತಾನೆ ಇದ್ದಾರೆ. ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನವರು ಪಾಪ ಈಗ ಎಲ್ಲಾ ತರ ಅವೇರ್ನೆಸ್ ಮಾಡ್ತಾ ಇದಾರೆ. ಐತೆ ಈಗ ಎನ್ ಜಿ ಖಂಡಿತ ಅಂತ ಅಂತ ದೇವ್ರ ಕೆಲಸ ಮಾಡಿದ್ದಾರೆ ಇವರು. ಈಗ ನಮ್ಮ ಇವರೆಲ್ಲ ದೇವ್ರ ಮಕ್ಕಳು ಅಂತ ಹೇಳ್ತಾರೆ. ಅದೇ ದೇವಸ್ಥಾನ ದೇವ್ರ ಮಕ್ಕಳ ಗರ್ಭಗುಡಿನಲ್ಲಿ ಕೂರಿಸ್ಬಿಟ್ಟು ದೇವ್ರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಸಮಸ್ಯೆ. ಅಯ್ಯೋ ಪಾಪ ಅಂತ ಬಾಯಲ್ಲಿ ಅಂತಾರೆ, ಸೀಟ್ ಕೊಡಪ್ಪ ಅಂತಾನೆ ಹಿಂದಕ್ಕೆ ಹೋಗಪ್ಪ ಅಂತಾರೆ. ಏನು ಮಾಡ್ತೀರಾ, ಈ ಸಮಸ್ಯೆ ಇದೆ. ಆದರೆ ನಾವು ಸದೃಢರಾಗಬೇಕು ಅಂತಂದರೆ ನಾವು ಅವನ್ನ ಕ್ವಶ್ಚನ್ ಮಾಡಿ ಕೇಳಿ ನಾವು ಅವನ ಜಾಗ ಗಿಟ್ಟಿಸ್ಕೊಳ್ಳೋವಂಥ ಒಂದು ಪಾಠ ನಮ್ಮಲ್ಲಿ ಬರಬೇಕು. ಆವಾಗ ಕಂಡಕ್ಟ್ರು ಇದ್ದವನು ಅವನು ಕೂಡ ನಮ್ಮ ಮಾತು ಕೇಳಲ್ಲ ನೀವು ಹೇಳ್ದಂಗೆ. ಹಾಂ, ಹೀಗಿರುತ್ತೆ. ಕೆಲವು ಸತಿ ನೋಡ್ತಿದ್ದಂಗೆ ಕೆಲವು ಜನ ಬಿಟ್ಟು ಇದ್ದಾರೆ, ಸೀಟನ್ನು ಬಿಟ್ಟಿದ್ದಾರೆ. ಅದು ಇದೆ, ಎರಡು ತರನೂ ಇದೆ. ಹಾ, ಹಾಗಾಗಿ ಸಮಸ್ಯೆ ನಮ್ ನಾವೇ ಸಾಲ್ವ್ ಮಾಡ್ಕೋಬೇಕಾಗ್ತದೆ ಅಂತ ಅನ್ಸುತ್ತೆ. ಖಂಡಿತ. ಬಟ್ ನೀವ್ ಈ ತರದ ಈ ಹೋರಾಟದಲ್ಲಿ ಇದ್ದೀರಲ್ಲ, ಮುಂಚೂಣಿನಲ್ಲಿ ಇದ್ದೀರಲ್ಲ, ನಿಮಗ್ ಧನ್ಯವಾದ ಸಲ್ಲಿಸ್ತೇನೆ. ಜೊತೆಗೆ ನೀವ್ ಇನ್ನ ಅದರಲ್ಲಿ ಸ್ವಲ್ಪ ಇನ್ನ ಒಂದು ಕಾರ್ಯೋನ್ಮುಖವಾಗಿ ಆಕ್ಟಿವ್ ಆಗಿ ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡಿ, ಅದರಿಂದ ಒಳ್ಳೇದಾಗುತ್ತೆ. ಧನ್ಯವಾದಗಳು, ನಮಸ್ಕಾರ.
1: ಸರ್, ಈಗ ನಾಗರಾಜ್ ಅವ್ರು ಹೇಳಿದಂಗೆ ಈಗ ವಿಶೇಷ ಚೇತನರು ಪ್ರಮುಖವಾಗಿ ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಸರ್?
0: ಇದು ಬಹಳ ಪ್ರಶ್ನೆ, ತುಂಬ ಉತ್ತಮವಾದ್ದು. ಸವಾಲು ಮನೆಯಿಂದನೇ ಶುರುವಾಗುತ್ತೆ. ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ, ಒಂದು ಮಗು ಕಾಲು ಕೈ ಕಾಲು ಸರಿ ಇರಲ್ಲ, ಕಣ್ಣಿರಲ್ಲ, ಇನ್ನೊಂದು ಒಳ್ಳೆ ಮಗು ಹುಟ್ಟುತ್ತೆ.
1: ಹೌದು,
0: ಅಲ್ಲಿ ಶುರುವಾಗುತ್ತೆ ತಾಯಿ ತಂದೆಯಿಂದನೇ ಆ ಮಗುವಿನ ಆರೈಕೆ. ಒಬ್ಬೊಬ್ಬರು ಮನೇಲಿ 4-5 ಜನ ಮಕ್ಕಳಿರ್ತಾರೆ.
2: ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಓಂ ಬಿರ್ಲಾ, ಸಂಸದೀಯ ವಿನಿಮಯವನ್ನ ಬಲಪಡಿಸುವ ಹಾಗೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ದೀರ್ಘಕಾಲದ ಸಂಬಂಧಗಳನ್ನು ಮತ್ತಷ್ಟು ಗಾಢಗೊಳಿಸುವ ಮಹತ್ವವನ್ನು ಸಭೆಯು ಒತ್ತಿ ಹೇಳಿದೆ. ಸಂಸತ್ ಭವನಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ನಿಯೋಗಕ್ಕೆ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ, ಶ್ರೀಮಂತ ಪ್ರಜಾಪ್ರಭುತ್ವ ಸಂಪ್ರದಾಯ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನ ಪರಿಚಯಿಸಲಾಯಿತು ಎಂದು ತಿಳಿಸಿದ್ದಾರೆ. ರಾಮ ಜನ್ಮಭೂಮಿ ದೇವಾಲಯದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಕುರಿತು ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡಕ್ಕೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಅಯೋಧ್ಯೆ ರಾಮಮಂದಿರಕ್ಕೆ ಮೀಸಲಾದ ದೇಣಿಗೆಗಳ ದುರುಪಯೋಗದ ಆರೋಪದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ಕುರಿತು ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಮತ್ತು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ನ್ಯಾಯಾಲಯ ನೋಟಿಸ್ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಗ್ಚಿ ಮತ್ತು ವಿ ಮೋಹನ್ ನೇತೃತ್ವದ ನ್ಯಾಯಪೀಠ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಜೂನ್ 13ರಂದು ದೇವಾಲಯದ ದೇಣಿಗೆಗಳ ದುರುಪಯೋಗದ ಆರೋಪದ ನಂತರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕೋರಿಕೆಯ ಮೇರೆಗೆ ಉತ್ತರ ಪ್ರದೇಶ ಸರ್ಕಾರ 3 ಸದಸ್ಯರ ಎಸ್ಐಟಿಯನ್ನು ರಚಿಸಿದ್ದು, ಸಮಿತಿಯಲ್ಲಿ ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್, ಐಜಿಪಿ ಕಿರಣ್ ಎಸ್ ಮತ್ತು ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಇದ್ದಾರೆ. ಭಾರತ ಮತ್ತು ಜಪಾನ್ ಇಂದು ಮುಕ್ತ ಸಂಚಾರ

ಸಹಕಾರಕ್ಕೆ ಅವಕಾಶವಿರುವ ಹಾಗೂ ನಿಯಮಾಧಾರಿತ ಇಂಡೋ ಪೆಸಿಫಿಕ್ ಪ್ರದೇಶವನ್ನ ಉತ್ತೇಜಿಸುವ ಬದ್ಧತೆಯನ್ನ ಪುನರುಚ್ಚರಿಸಿವೆ. ಜಪಾನ್ನ ಟೋಕಿಯೋದಲ್ಲಿ ನಡೆದ 8ನೇ ಭಾರತ ಜಪಾನ್ ರಕ್ಷಣಾ ನೀತಿ ಸಂವಾದದಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಹಾಗೂ ಜಾಗತಿಕ ಭದ್ರತಾ ಪರಿಸ್ಥಿತಿಯ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತದ ನಿಯೋಗವನ್ನು

0: ತಮ್ಮ ಬದ್ಧತೆಯನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದರು. ಈ ವರ್ಷದ ಏಪ್ರಿಲ್ನಿಂದ ಜೂನ್ ವರೆಗಿನ ಅವಧಿಯಲ್ಲಿ ಭಾರತದ ಒಟ್ಟು ರಫ್ತು ಮೌಲ್ಯ 232 ಶತಕೋಟಿ ಅಮೆರಿಕನ್ ಡಾಲರ್ಗಳಿಗಿಂತ ಹೆಚ್ಚಾಗಿದ್ದು, ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 11.37% ಬೆಳವಣಿಗೆ ದಾಖಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜೂನ್ ತಿಂಗಳಲ್ಲಿನ ಒಟ್ಟು ರಫ್ತು ಮೌಲ್ಯ 73.45 ಶತಕೋಟಿ ಅಮೆರಿಕನ್ ಡಾಲರ್ ಎಂದು ಅಂದಾಜಿಸಲಾಗಿದ್ದು, ಕಳೆದ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದರೆ ಶೇಕಡಾ 9.42% ಏರಿಕೆಯಾಗಿದೆ. ಜೂನ್ ತಿಂಗಳ ರಫ್ತು ಬೆಳವಣಿಗೆಗೆ ರತ್ನಾಭರಣ, ಎಂಜಿನಿಯರಿಂಗ್ ಉತ್ಪನ್ನಗಳು, ಸಾವಯವ ಮತ್ತು ಅಜೈವಿಕ ರಾಸಾಯನಿಕಗಳು, ವಿದ್ಯುನ್ಮಾನ ಉತ್ಪನ್ನಗಳು ಹಾಗೂ ಅಕ್ಕಿ ಪ್ರಮುಖ ಕೊಡುಗೆ ನೀಡಿವೆ. ವಿದ್ಯುನ್ಮಾನ ಉತ್ಪನ್ನಗಳ ರಫ್ತು ಕಳೆದ ವರ್ಷದ ಜೂನ್ನಲ್ಲಿ 4.14 ಶತಕೋಟಿ ಅಮೆರಿಕನ್ ಡಾಲರ್ನಿಂದ ಈ ವರ್ಷದ ಜೂನ್ನಲ್ಲಿ 4.93 ಶತಕೋಟಿ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದ್ದು, ಸುಮಾರು ಶೇಕಡಾ 19% ಹೆಚ್ಚಳ ಕಂಡಿದೆ. ಈ ವಾರ್ತೆಗಳನ್ನ ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅನಿವಾಸಿ ಭಾರತೀಯರಿಗೆ ಸಂಪರ್ಕವನ್ನು ಇನ್ನಷ್ಟು ಹೆಚ್ಚಿಸಬೇಕು ಮತ್ತು ನವೀನ ಠೇವಣಿ ಉತ್ಪನ್ನಗಳನ್ನು ಪರಿಚಯಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಬ್ಯಾಂಕುಗಳು, ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಅವರು ಸಂವಾದ ನಡೆಸಿದರು. ಬ್ಯಾಂಕುಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಭಾಗವಹಿಸುವಿಕೆಯು ವಿದೇಶಿ ಕರೆನ್ಸಿ ಒಳಹರಿವುಗಳನ್ನು ಸಜ್ಜುಗೊಳಿಸುವಲ್ಲಿ ವಿನಿಮಯ ಸೌಲಭ್ಯಗಳ ಪರಿಣಾಮಕಾರಿತ್ವ ಒತ್ತಿ ಹೇಳುತ್ತದೆ. ಅವರ ಭಾಗವಹಿಸುವಿಕೆಯು ಭಾರತದ ವಿದೇಶಿ ವಿನಿಮಯ ಮೀಸಲುಗಳನ್ನು ಬಲಪಡಿಸುತ್ತದೆ ಮತ್ತು ಜಾಗತಿಕ ಅಸ್ಥಿರತೆಯ ನಡುವೆ ಬಾಹ್ಯ ವಲಯದ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಕೊಲಂಬಿಯಾದ ಬುಕಾರಮಂಗ ನಗರದಲ್ಲಿ ಈ ತಿಂಗಳ 4-12 ನಡೆಯಲಿದೆ 56ನೇ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ ಜೈನ್, ಇಂದೋರ್ನ ರಿದ್ದೇಶ್ ಆನಂದ್ ಬೆಂಡಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ ಸುರಯ್ಯ ಹಾಗೂ ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಸ್ತಾನ, ದಕ್ಷಿಣ ಕೊರಿಯಾ ಹಾಗೂ ತೈವಾನ್ನೊಂದಿಗೆ ಜಂಟಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತೀಯ ತಂಡವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದು, 5 ಚಿನ್ನದ ಪದಕಗಳ ಸಾಧನೆಯು ದೇಶದ ಯುವಶಕ್ತಿಯ ಅಪಾರ ಸಾಮರ್ಥ್ಯ ಹಾಗೂ ವಿಜ್ಞಾನ ಮತ್ತು ಸಂಶೋಧನೆಯ ಮೇಲಿನ ಅವರ ಆಸಕ್ತಿಗೆ ಮತ್ತೊಂದು ನಿದರ್ಶನವಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ನಾಳೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ

0: ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಈ ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಲಾರ್ಡ್ಸ್ನಲ್ಲಿ ನಡೆದ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಭಾರತ 270 ರನ್ಗಳಿಂದ ಮಣಿಸಿ ಐತಿಹಾಸಿಕ ವಿಜಯ ದಾಖಲಿಸಿದೆ. ಈ ಮೂಲಕ ಲಾರ್ಡ್ಸ್ನಲ್ಲಿ ನಡೆದ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದ ದಾಖಲೆಗೆ ಭಾರತದ ವನಿತೆಯರು ಪಾತ್ರರಾಗಿದ್ದಾರೆ. ಜಕಾರ್ತಾದಲ್ಲಿ ನಡೆಯುತ್ತಿರುವ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಉತ್ತಮ ಪ್ರದರ್ಶನ ಮುಂದುವರಿಸಿದ್ದು 23 ವರ್ಷದೊಳಗಿನ ವಿಭಾಗದಲ್ಲಿ 8 ಬಾಕ್ಸರ್ಗಳು ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ನಲ್ಲಿ ಸೋತ 7 ಬಾಕ್ಸರ್ಗಳು ಕಂಚಿನ ಪದಕ ಖಚಿತಪಡಿಸಿಕೊಂಡಿದ್ದಾರೆ. 23 ವರ್ಷದೊಳಗಿನ ಮಹಿಳೆಯರ ವಿಭಾಗದಲ್ಲಿ ನಿಶಾ, ನಿಖಿತಾ ಚಂದ್, ಕಾಜಲ್, ಮುಸ್ಕಾನ್ ಮತ್ತು ಪ್ರಿಯಾಂಕಾ ಫೈನಲ್ ಪ್ರವೇಶಿಸಿದ್ದಾರೆ. 23 ವರ್ಷದೊಳಗಿನ ಪುರುಷರ ವಿಭಾಗದಲ್ಲಿ ವಿಶ್ವನಾಥ್ ಸುರೇಶ್, ಗಂಗಾ ಹಾಗೂ ವಂಶಜ್ ಅಂತಿಮ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ತನು, ಪ್ರಾಚಿ, ಶಿವಾನಿ ಹಾಗೂ ನೈನಾ ಕಂಚಿನ ಪದಕ ಗೆದ್ದರೆ ಪುರುಷರ ವಿಭಾಗದಲ್ಲಿ ಹಿತೇಶ್, ನೀರಜ್ ಮತ್ತು ಇಶಾನ್ ಕಟಾರಿಯಾ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇದೇ ಬುಧವಾರ ನಡೆಯಲಿರುವ ಮೊದಲ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳ ಅಂತರದಿಂದ ಮಣಿಸಿದರೆ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ಧ 2-1 ಅಂತರದ ಜಯ ಸಾಧಿಸಿ ಸೆಮಿಫೈನಲ್ ಹಂತಕ್ಕೇರಿದೆ. ಇದೇ ಗುರುವಾರ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ, ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಭಾರತ ವನಿತಾ ತಂಡಕ್ಕೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು.
2: ಒಂದು ಎರಡು ಅಂಗವಿಕಲತೆ ಎಂದು ಹೊಂದಿರುತ್ತೆ. ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಆ ವಿಕಲಚೇತನ ಮಗುಗೆ ವಿಶೇಷವಾದ ಆಸಕ್ತಿ ಇದನ್ನು ತೋರಿಸ್ತಾರೆ. ಅವಾಗ ಏನಾಗತ್ತೆ, ಆ ಮಗು ಸೋಮಾರಿ ಆಗುತ್ತೆ. ಈ ಮಕ್ಕಳಿಗೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ನನ್ನ ಮೇಲೆ ಇದಿಲ್ಲ ಅನ್ನೋದು ಒಂದು ದ್ವಿಪ ಗುಣ ಸ್ಥಿತಿ ಆಗುತ್ತೆ. ಎರಡು ಮಕ್ಕಳಿಗೂ ಅದು ಸಮಸ್ಯೆ ಉಂಟಾಗುತ್ತೆ. ಆ ಸಮಸ್ಯೆನೆ ಯಾರು ಸರಿ ಮಾಡಬೇಕು, ತಾಯಿ ತಂದೆನೇ ಸರಿ ಮಾಡಬೇಕು. ತಾಯಿಯೇ ಮೊದಲ ಇದು ಗುರು ಅಲ್ವೇ. ಅವಾಗೇನಂದ್ರೆ ಈ ವಿಶೇಷ ಚೇತನರಿಗೆ ನಾವು ಮೋಟಿವೇಟ್ ಮಾಡಬೇಕು, ಫಸ್ಟ್ ಬೇಸಿಕ್ ಆಗಿ ಮೋಟಿವೇಟ್ ಮಾಡಬೇಕು. ಅಯ್ಯೋ ನಿನ್ಗೆ ಹಿಂಗ ಆಗೋಯ್ತು ಅಂತೇಳಿ ನೀವು ಮೂಲೆಯಲ್ಲಿ ಕೂರಿಸ್ಬಿಟ್ರೆ ಮುಗ್ದೇ ಹೋಯ್ತು ಜೀವನ. ಮೋಟಿವೇಶನ್ ಅನ್ನೋದು
3: ಇರಬೇಕು,
2: ಪೋಷಕರಲ್ಲಿ ಫಸ್ಟ್ ಇರಬೇಕು. ಆ ಮೋಟಿವೇಟ್ ಮಾಡಿದಾಗ ಇಬ್ರು ಸಮಾನವಾಗಿ ನೋಡಿ, ಇಬ್ರು ಈ ಕಾಲು ಸರಿ ಇಲ್ಲ ಅನ್ನೋ ಹುಡುಗಂಗೆ ಅಥವಾ ಕಿವಿ ಕೇಳಲ್ಲ ಅನ್ನೋನ್ಗೆ ಅತಿಯಾದ ಆಸಕ್ತಿ ತೋರೋದು ಆ ಮಗು, ಅದು ಅಂಗವಿಕಲತೆ ಆಗ್ಬಿಡತ್ತಾಗ.
3: ಹೌದು,
2: ಎರಡನ್ನೂ ಒಂದೇ ಸಮಾನವಾಗಿ ನೋಡ್ಬೇಕಾಗ. ಆವಾಗ ನಾವು ಜಾಗೃತಿ ಮೂಡಿಸ್ಬೇಕು. ಈಗ ನಾನು ಎಲ್ಲೇ ಹೋದ್ರು ಇದನ್ನ ತಾಯಿಯಂದ್ರಲ್ಲಿ ಕೇಳ್ಕೊಳ್ಳೋದು ಮೊದಲನೇ ಆದ ಒಂದು ಹೌದು. ನೀವು ಅವನು ಅಂಗವಿಕಲನ ಅಂತ ಕನ್ಸಿಡ್ರೇ ಮಾಡಬೇಡಿ. ನಾನು ಈಗ ಅಲ್ಲಿ ತನಕ ಹೋಗ್ತೀನಿ ಅಂದ್ರೆ ಇನ್ನೊಂದಷ್ಟು ದೂರ ಹೋಗೋದು ವ್ಯವಸ್ಥೆ ಮಾಡಿ, ಅವಾಗ ಮೋಟಿವೇಶನ್ ಸಿಕ್ಕುತ್ತೆ. ಅದು ಮೋಸ್ಟ್ ಫಸ್ಟ್ ಒನ್. ಆಮೇಲೆ ಸೌಲಭ್ಯಗಳಲ್ಲೂ ಅಷ್ಟೆ. ಈಗ ಅವನಿಗೂ ಇವನಿಗೆ ಕಾಲು ಸರಿ ಇಲ್ಲ ಅಂದ್ಬಿಟ್ಟು ಅವನಿಗೆ ನೀವು ಬೆಟ್ಟ ಹತ್ತು ಅಂತ ಹೇಳೋಕ್ಕಾಗಲ್ಲ. ಆದರೆ ಅವನಿಗೆ ಏನಾದ್ ಬೆಟ್ಟ ಹತ್ತಕ್ಕೆ ಏನು ಸೌಲಭ್ಯ ಬೇಕು ಅದನ್ನ ನಾವು
3: ಮಾಡ್ಕೊಡ್ಬೇಕು.
2: ಹೌದು, ನೀನು ಬೆಟ್ಟ ಹತ್ಬೇಡ ಕೂತ್ಕೊಳ್ಳಪ್ಪ ಅಂತ ಅಲ್ಲ. ಅಲ್ಲಿ ಅವನ ವಿದ್ಯಾಭ್ಯಾಸಕ್ಕೆ, ಅವನ ಮುಂದಿನ ಪುನರುಜ್ಜೀವನಕ್ಕೆ, ಅವನ ಮುಂದಿನ ಉದ್ಯೋಗಕ್ಕೆ ಫಸ್ಟ್ ಬೇಸಿಕ್ ಆಗಿ ಎಜುಕೇಷನ್. ಈ ಎಜುಕೇಷನ್ನಲ್ಲಿ ಏನಾಗಿದೆ, ಎಲ್ಲ ಕಡೆ ನಮಗೆ ವಿಶೇಷವಾದ ರಿಸಲ್ಟ್.

0: ರಿಸರ್ವೇಶನ್ ಇದೆ, ಯಾರೂ ನಿರಾಕರಣೆ ಮಾಡೋಂಗಿಲ್ಲ. ಫಸ್ಟ್ ನೀವು ಅವರಿಗೆ ಎಜುಕೇಷನ್ ಕೊಡಿಸಿ. ಈಗ ಅವನೇನು ಈಗ ಕಾರ್ ಡ್ರೈವ್ ಮಾಡ್ಕೊಂಡೇ ಜೀವನ ಮಾಡಬೇಕು ಅನ್ನೋದೇನಿಲ್ಲ. ಎಂತೆಂಥ ಅವರಿಗೆ ಒಬ್ಬ ಕೈ ಕಾಲು ಇಲ್ದೇ ಇರೋ IAS ಆಫೀಸರ್ಗಳಾಗಿದ್ದಾರೆ, DC-ಗಳಾಗಿದ್ದಾರೆ, ಕಣ್ಣಿಲ್ಲದೆ ಇದ್ದವರು ನಮ್ಮ ಈ ಇವತ್ತು ಡಿಸೇಬಲ್ಡ್ ಕಮಿಷನರ್ ಆಗಿದ್ದಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ. ಹಾಗಾಗಿ ಅವರಿಗೆ ಮೋಟಿವೇಟ್ ಮಾಡುವಂತಹ ಒಂದು ಕಾರ್ಯಕಲ್ಪ ಮಾಡಬೇಕು. ಆರ್ಥಿಕವಾಗಿ ಸಾಮಾಜಿಕವಾಗಿ ಅವನನ್ನು ಎಲ್ಲೂ ನಿಂದನೆ ಮಾಡದೇ ಇರೋಂತ. ಆಮೇಲೆ ಅವನು ಈಗೇನೋ ಅವನೇ ತಪ್ಪು ಮಾಡ್ದ ಅಂದಾಗ ಇಟ್ ಈಸ್ ನಾಟ್ ಹಿಸ್ ಪರ್ಸನಲ್. ಅವನು ಜನರಲ್ ಆಗಿ ತಪ್ಪು ಮಾಡಿದಾಗ ಅವನಿಗೂ ಶಿಕ್ಷೆ ಆಗಬೇಕು. ಅವಾಗಲೇ ಅದು ಕೈ ಕಾಲು ಸರಿ ಇಲ್ಲ ಅಂದರೆ ಬ್ರೈನ್ ಸರಿ ಇರುತ್ತಲ್ಲ. ಹೀಗೆ ಮಾಡಿ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ಸಂದೇಶ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು ಮತ್ತೊಂದು ಸರ್ ಹೇಳ್ತೀರಾ? ಹೇಳಿ ಹೇಳಿ, ತಮ್ಮ ಹೆಸರೇನು?
2: ಕೆಪಿ ಮಹೇಶ್ ಅಂತ ಸರ್.
1: ಕೆಪಿ ಮಹೇಶ್ ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ನಮಗೆ ಏನಂದ್ರೆ ಸ್ವಲ್ಪ ಯಾವುದು ಉದ್ಯೋಗ ಮಾಡಕ್ಕೆ ಯಾವ್ದು ಒಂದು ಇದಿಲ್ಲ ಸರ್.
1: ಓಕೆ, ತಮ್ಗೆ ಏನು ಸಮಸ್ಯೆ
2: ಮಾಡಬೇಕು ಅಂತ ಸರ್? ನಿರುದ್ಯೋಗ ಕುಳಿತಿದ್ದೀವಿ.
1: ತಮ್ದು ಏನು ಸಮಸ್ಯೆ
2: ಸರ್? ಏನು ಸರ್
1: ತಮ್ದು ಏನು ಸಮಸ್ಯೆ? ತಮ್ಗೆ ಏನು ಸಮಸ್ಯೆ ಆಗಿದೆ
2: ಸರ್? ನಮಗೆ ಕಣ್ಣು ಸರ್, ಕಣ್ಣು ಸಮಸ್ಯೆ ಇದೆ. ಅದಕ್ಕೆ ನಮಗೆ ಅದೇ ಸರ್, ಆರ್ಥಿಕವಾಗಿ ಇದು ಯಾವ್ದಾದ್ರು ಒಂದು ಉದ್ಯೋಗ ಮಾಡಕ್ಕೆ ಬೇಕಾದ್ರೆ ಕುಳಿತು ನಮಗೆ ಅನ್ನ ತಿನ್ನಕ್ ಆಯ್ತಾ ಇಲ್ಲ, ಕೆಲಸ ಮಾಡಬೇಕು ಅಂತ ಸರ್.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ನಮಸ್ತೆ ಮಹೇಶ್ ಅವ್ರಿಗೆ.
2: ನಮಸ್ಕಾರ.
0: ನಿಮ್ದು ಎಷ್ಟು ಪರ್ಸೆಂಟೇಜ್ ಇದೆ ಕಣ್ಣಿನ ಸಮಸ್ಯೆ? ಇದು
2: ಸರ್ ನಮಗೆ 80% ಇದೆ ಸರ್.
0: ನಿಮ್ಗೆ UDAD ಕಾರ್ಡ್ ಇದೆಯಾ?
2: ಇದೆ ಸರ್.
0: ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ತಂಗ್ ಮಾಡಿದ್ದೀರಾ? ವಿದ್ಯಾಭ್ಯಾಸ ಎಲ್ಲಿ ತಂಗ್ ಮಾಡಿದ್ದೀರಾ?
2: ಸರ್ 10th ಮಾಡಿದ್ದೆ ಸರ್ ಆವಾಗ.
0: 10th ಮಾಡಿದ್ರಿ? ಎಲ್ಲಿ ಮಾಡಿದ್ರಿ? ಮೈಸೂರು ಬ್ಲೈಂಡ್ ಸ್ಕೂಲ್ ಅಲ್ಲಿ ಮಾಡಿದ್ರ?
2: ಇಲ್ಲ ಸರ್, ನಾವು ಇಲ್ಲಿ ಮಾಡಿದ್ದ ಸರ್, ನಮ್ಮ ಲೋಕಲ್ ಆಗಿ.
0: ಎಲ್ಲಿ?
2: ಇಲ್ಲಿ ನನ್ನ ತಗಡೂರು ಅಂತ ಬರ್ತದೆ ಸರ್, ಅದು ಮಾಡಿದ್ವಿ.
0: ಎಷ್ಟು ವಯಸ್ಸು ನಿಮ್ಗೀಗ?
2: ಸರ್ ನಮಗೆ 46 ಸರ್. ಇವಳು
0: ಇಷ್ಟು ವರ್ಷ ಏನು ಕೆಲಸ ಮಾಡ್ಲಿಲ್ವಾ?
2: ಮಾಡ್ತಾ ಇದ್ವಿ, ಆದ್ರೆ ಏನು ಇದಾಗ್ಲಿಲ್ಲ ಸರ್. ಮಾಡ್ತಾ ಇದ್ದೇವೆ, ಸ್ವಲ್ಪ ಕೃಷಿ ಕಿಸಿ ಇದಕ್ಕೆ ಮಾಡ್ತಾ ಇದ್ವಿ.
0: ಏನ್ ಕೆಲಸ ಮಾಡ್ತಿದ್ರಿ
2: ಸರ್? ಅದೇ ನಮ್ದು ಸ್ವಂತ ಜಮೀನ್ ಇತ್ತು, ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ ಅಷ್ಟೇ.
0: ಅಲ್ಲ 80% ಈಗ ನಿಮ್ಗೆ ರಾತ್ರಿ ಹೊತ್ಕೊಂಡು ಕಾಣಲ್ಲ ಟೋಟಲಿ ಅಲ್ವಾ?
2: ಹೌದು ಸರ್.
0: ಮಧ್ಯಾಹ್ನ ಬೆಳಗ್ಗೆ ಎಲ್ಲ ನಿಮ್ಗೆ ಸ್ವಲ್ಪ ಕಾಣುತ್ತೆ, ಕರೆಕ್ಟಾ? ಹಾಗಾಗಿ ನೀವು ಬೆಳಗ್ಗೆ ಎಲ್ಲ ವ್ಯವಸಾಯದಲ್ಲೆಲ್ಲ ಕೆಲಸ ಮಾಡ್ಕೊಂಡು ತಲ್ಲೀನರಾಗಿದ್ರಿ ಅಲ್ವಾ?
2: ಹಾಂ.
0: ಈಗ ಅದೇ ಉದ್ಯೋಗ ಮಾಡ್ಕೊಂಡಿದ್ದೀರಲ್ವಾ?
2: ಇಲ್ಲ ಸರ್, ನಮ್ಗೇನು ಅದರಲ್ಲಿ ಲಾಭ ಮನೆಗೆ ಏನು
0: ಮಾಡಕ್ಕಾಯ್ತಲ್ಲ
2: ಸರ್? ನಮ್ಗೆ
0: ನಿಮ್ಗೀಗ ಪೆನ್ಷನ್ ಬರ್ತಾ ಇರ್ಬೇಕಲ್ವಾ? ಅದೇ ಮಾಸಿಕ ವೇತನ
2: ಬರ್ತೀವಿ ಸರ್, ಇವಾಗ ಬರ್ತಾರೆ ಸರ್. 3 months ಆಯ್ತು ಸರ್. ಇವಾಗ
0: ಎಷ್ಟು ಬರುತ್ತೆ? ಈಗ ನಿಮ್ಮ ವಯಸ್ಸು ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ, ಸರ್ಕಾರದವರು ಅಂತೂ ಯಾವ ಕೆಲಸನೂ ಕೊಡಲ್ಲ. ಏಜ್ ಬಾರ್ ಆಗಿದೆ ನಿಮ್ಗೆ, 46 ಆಗಿದೆ. ಮದುವೆ ಆಗಿದೆಯಾ ನಿಮ್ಗೆ? ಮದುವೆ ಆಗಿಲ್ಲ. ಅದೇ ನಿಮ್ಗೆ ಯಾವ್ದಾದ್ರು ಸ್ವಯಂ ಸೇವಾ ಸಂಸ್ಥೆಯಿಂದ ಒಂದು ಪೆಟ್ಟಿಗೆ ಅಂಗಡಿನೋ ಆ ಥರ ಇಟ್ಕೊಳ್ಳೋಂಥದ್ದು ವ್ಯವಸ್ಥೆನ ಯಾರು ಸಹಾಯ ಮಾಡಿದ್ರೆ ಮಾಡಿಸ್ಕೊಡ್ಬೋದು. ಅದು ಮುಖಾಂತರ, ಅದು ನಿಮ್ ನಂಜನಗೂಡು ನಿಮ್ಮ VRW ಇದಾರಲ್ಲ, ಅವ್ರ ಮುಖಾಂತರ ಅದನ್ನ ಅಪ್ಲಿಕೇಶನ್ ಹಾಕಿ ಅದು ಒಂದು ಸ್ವಯಂ ಉದ್ಯೋಗ ಯೋಜನೆ ಅಡಿ ಅವ್ರಿಗೆ 25,000 ರೂಪಾಯಿನ ಸಹಾಯದ ಮುಖಾಂತರ ಕೊಡ್ತಾರೆ. ಅದರಲ್ಲಿ ನೀವು ಅಂಗಡಿ ಗಿಂಗಡಿ ಇಟ್ಕೋಬಹುದು. ನಿಮ್ VRW ಅವರನ್ನ MRW ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.
1: ಓಕೆ, ಧನ್ಯವಾದಗಳು ಮಹೇಶ್ ಕರೆ ಮಾಡಿದ್ದೆ. ಸರ್ ಈಗ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ಟ್ರಸ್ಟ್ನ ಸೇವೆಗಳ ಕುರಿತು ಏನಾದ್ರು ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂದಾಗ ಹೇಗೆ ಯಾರನ್ನು ಸಂಪರ್ಕ ಮಾಡಬೇಕು, ಹೇಗೆ ಸರ್?
0: ಅದು ಆನ್ಲೈನ್ ಅಲ್ಲಿ ಸಿಕ್ಕತ್ತೆ, ನ್ಯಾಷನಲ್ ಟ್ರಸ್ಟ್ ಇದನ್ನು ನಿರಾಮಯ ಸ್ಕೀಮ್ದು ಈ ಲೋಕಲ್ ಆಗಿ ಇಲ್ಲ NGOs ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಒಂದು ವರ್ಷದಿಂದ ನಿರಾಮಯ ಸ್ಕೀಮ್ ಅಲ್ಲೂ ತುಂಬಾ ಲೂಪ್ ಹೋಲ್ಸ್ ಇದೆ, ನಿಮ್ಮ ಇದಕ್ಕೆ ಬರ್ತಾ ಇರ್ತಾರೆ ಬೇಕಾದಷ್ಟು. ಅದಕ್ಕೆ ಅದೇ ಹೇಳಲ್ಲ ಆ ಟ್ರಸ್ಟ್.

0: ಅವರು ಕೆಲವು ಗೈಡ್ಲೈನ್ಸ್ ಮಾಡಿರ್ತಾರೆ, ಅದನ್ನ ಬಿಟ್ಟೇನು ಮಾಡಕ್ ಆಗ್ತಾ ಇಲ್ಲ. ಅಲ್ಲೋ ದುಡ್ಡು ಬೇರೆ ಇದಕ್ಕೆ ಯುಟಿಲೈಸೇಷನ್ಗೆ ಬರ್ತಾ ಇಲ್ಲ. ಈ ತರ ಡೇ ಕೇರ್ ಅದಕ್ಕೆಲ್ಲ ಅವ್ರು ಕೊಡ್ತಾ ಇದಾರೆ, ಕೆಲವರು ಹೇಳ್ತಾರೆ ಅದು ತಲುಪ್ತಾ ಇಲ್ಲ. ಇದು ವಾಸ್ತವಾಂಶ.
1: ಓಕೆ ಸರ್, ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಟ್ರಸ್ಟ್ನ ಹೊಸ ಕಾರ್ಯಕ್ರಮಗಳು ಅಥವಾ ಹೊಸ ರೂಪುರೇಷೆಗಳನ್ನ ಮಾಡಬೇಕು ಅಂತಕ್ಕಂಥ ಏನಾದರೂ ಒಂದು ಯೋಜನೆ ಇದೆಯಾ ಅಥವಾ

0: ಆ ಟ್ರಸ್ಟ್ ಮೇನ್ ಯಾರಿದ್ದಾರೆ ಅವ್ರ ಮುಖಾಂತರ ಇದನ್ನ ದೇಶಾದ್ಯಂತ, ಇದು ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತ ಆಗಿದ್ದಲ್ಲ, ಇಡೀ ದೇಶದಲ್ಲಿ ಇರುವಂಥದ್ದು ಇದು, ಅದಕ್ಕೆ ಒಂದು ಕಾರ್ಯಕಲ್ಪ ಕೊಡಬೇಕಾಗುತ್ತೆ.
1: ಓಕೆ, ಸರಿ ಕಸ್ ತಾವು ಹೇಳ್ದಂಗೆ ಏನಾದರೂ ವಿಶೇಷ ಚೇತನನ್ನ ಕೆಲವರು ಕನಿಕ ಇದರಿಂದ ನೋಡಬಾರ್ದು, ಅವ್ರಿಗೆ ಒಂದು ದಾರಿ ತೋರಿಸ್ಕೊಡ್ಬೇಕು, ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದ್ರಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಾದರೆ ಈ ಒಂದು ಸಮಾಜದ ಸಹಭಾಗಿತ್ವ ಹೇಗಿರಬೇಕು ಸರ್?
0: ಇದು ಏನಪ್ಪ ಅಂದರೆ ಸಮಾಜದ ಸಹಭಾಗಿತ್ವ ಚೆನ್ನಾಗೇ ಇದೆ, ನಾವು ನೋಡ್ತಾ ಇದ್ದೀವಲ್ಲ ಎಲ್ಲರ ಮನೆಯಲ್ಲೂ ಅವ್ರ ಕುಟುಂಬ ಅಂದಮೇಲೆ ಒಬ್ಬ ಅಂಗವಿಕಲ ಇದ್ದೇ ಇರ್ತಾನೆ, ಇಟ್ ಈಸ್ ಸರ್ಟನ್. ಈಗ ಟೆಂಪ್ರರಿ ಆಗಿರ್ಬೋದು, ಪರ್ಮನೆಂಟ್ ಆಗಿರ್ಬೋದು, ಈಗ ಅದು ಆಕ್ಸಿಡೆಂಟಲ್ ಆಗ್ಬೋದು, ಈ ಥರ ಆವಾಗ ಅಥವಾ ಏನೋ ಒಂದು ಕಾರಣಗಳಿಂದ ಅಥವಾ ಹುಟ್ಟದಾಗ್ಲಿಂದಾನೇ ಆಗಿರ್ಬೋದು ಒಂದು ಅಂಗವಿಕಲತೆ ಇದ್ದೇ ಇರ್ತಾನೆ. ಈಗ ಅದರಲ್ಲಿ ನಾವು ಒಂದನ್ನ ಎಲ್ಲ ಸಮಸ್ಯೆಗಳನ್ನ ಸಮಾಜ ಮೇಲೆ ಹೊತ್ತಾಕೋದು ತಪ್ಪು.
1: ಹೌದು,
0: ಈಗ ನಾನು ಒಬ್ಬ ಅಂಗವಿಕಲನಾಗಿದ್ದೇನೆ ಅಂದಾಗ ನಂದೇನ್ ತಪ್ಪುಗಳಿರುತ್ತೆ ಅದನ್ನು ನಾನು ಯೋಚನೆ ಮಾಡಬೇಕಲ್ವಾ?
1: ಹೌದು,
0: ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈಗ ಅಂಗವಿಕಲ ಅಂತಿದ್ದಂಗೆ ಅವ್ನು ಯಾವುದೋ ಒಂದು ಭಾಗದಲ್ಲಿ ಯಾವುದೋ ಒಂದು ದೋಷ ನ್ಯೂನ್ಯತೆ ಆ ಭಾಗ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಮಾತ್ರ ನಮಗೆ ಬೆಳಕಿಗೆ ಬರ್ತದೆ ಹೊರತು ನಮ್ಮ ಮಾನಸಿಕ ವಿಕಲತೆ ಏನಿರುತ್ತೆ ಅಂತಂದು ನಾವು ಬಿಟ್ಟು ಹಾಕ್ಬೇಕಾಗುತ್ತೆ.
1: ಹೌದು,
0: ಅದು ಫಸ್ಟು. ಆಮೇಲೆ ಸಮಾಜದಲ್ಲಿ ಈಗ ಎಲ್ಲ ಪ್ರೊಫೆಷನ್ನಲ್ಲೂ ಅಂಗವಿಕಲರಿದ್ದಾರೆ, ಯಾವ್ದ್ರಲ್ಲಿ ಇಲ್ಲ ಅನ್ನೋದಿಲ್ಲ. ಅಂದರೆ ಎಲ್ಲರ ಜೊತೆ ನಾವು ಗುದ್ದಾಡಬೇಕು, ಗುದ್ದಾಡಿದಾಗಲೇ ನಮಗೆ ಜಾಗ ಸಿಕ್ಕೋದು. ಈಗ ಸರಿ ಇರೋ ಎಲ್ಲರ ಜೊತೆ ಗುದ್ದಾಡಲ್ವೇ?
1: ಹೌದು,
0: ಹಾಗೆ ನಾವು ಕೂಡ ಗುದ್ದಾಡಬೇಕು. ನಾವು ಗುದ್ದಾಡೋದಕ್ಕೆ ಒಂದು ವೆಪನ್ಸ್ ಬೇಕು, ಆ ವೆಪನ್ಸನ್ನ ಸರ್ಕಾರ ಏನು ಕೊಡ್ತಾ ಇದೆ ಅದು ಎಲ್ಲದನ್ನೂ ಕೊಡಕ್ಕೆ ಸಾಧ್ಯನೇ ಇಲ್ಲ, ಯಾವ ಸರ್ಕಾರನೂ ಕೊಡೋಕ್ಕಾಗಲ್ಲ. ಸೋಷಿಯಲ್ ಓರಿಯೆಂಟೆಡ್ ಸರ್ಕಾರಗಳಿದೆ, ಕೆಲವು ಸತಿ ಏನಾಗ್ತದೆ ಈ ಸರ್ಕಾರ ಕೊಡುವಂಥ ಸೌಲಭ್ಯಗಳಿಂದ ನಾವು ಅಲ್ಲಿಗೆ ತೃಪ್ತರಾಗಿ ಅಲ್ಲಿಗೆ ನಿಂತ್ಬಿಡ್ತೀವಿ. ಈಗ ನೀವು 10,000 25,000 ಸಂಪಾದನೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಷ್ಟೇ ನಾನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ನಾನು ಮನಸ್ಸನ್ನ ಬೆಳೆಸ್ಕೊಳ್ಬೇಕು.
1: ಹೌದು,
0: ಆ ಚಾಲೆಂಜ್ ತಗೋಬೇಕು. ಅವಾಗ ನಾನು 20,000 ಬಂದು ನಿಂತ್ಕೋತೀನಿ.
1: ಹೌದು,
0: ಆ ಭಾವನೆ ಬೆಳೆಸ್ಕೋಬೇಕಾದ್ರೆ ಅದು ವಿಶೇಷ ಚೇತನದಲ್ಲಿ ಆ ಸಮುದಾಯದಲ್ಲಿ ಬೆಳವಣಿಗೆ ಆಗ್ಬೇಕು. ಟ್ಯಾಲೆಂಟೆಡ್ ಸಿಕ್ಕಾಪಟ್ಟೆ ಇದ್ದಾರೆ ಅದರಲ್ಲಿ, ನೋ ಡೌಟ್. ಅದನ್ನ ಸಮಾಜ ಪರಿಗಣಿಸುತ್ತೆ, ಯಾವತ್ತೂ ಇದು ಮಾಡಲ್ಲ, ಪರಿಗಣಿಸೂ ಇದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸಮಾಜದ ಜೊತೆ ವಿಶೇಷ ಚೇತನರು ಅಷ್ಟೇ ಆಕ್ಟಿವ್ ಆಗಿರ್ಬೇಕು.
1: ಹೌದು,
0: ಈಗ ನೀನು ನಾನು ಚಾಮುಂಡಿ ಬೆಟ್ಟ ಹತ್ತಕ್ಕಾಗಲ್ಲ ಅಂದ್ರೆ ನಾನು ಹತ್ತುತ್ತೀನಿ ನಿನ್ನ ಜೊತೆ ಅಂತ, ಈಗ ಸ್ನೇಹಿತರು ಯಾರು ಜೊತೆಗೆ ಹೋದಲ್ಲಿ ಯಾರೋ ಅವನ ಜೊತೆ ಇದು ಮಾಡ್ಕೊಂಡು ಅವನ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಅವನ ದುಡ್ಡಲ್ಲೇ ಎಂಜಾಯ್ ಮಾಡ್ಕೊಂಡು ಬರೋರು ಇದ್ದಾರೆ.
1: ಹೌದು,
0: ಅಲ್ಲಿ ಅಂಗವಿಕಲತೆ ಬರಲ್ಲ. ಆ ಗುಣ ನಮ್ಮ ಮಣ್ಣಿನ ಗುಣ, ಅದು ಮಣ್ಣಿನ ಇದು, ಅದು ಚೈತನ್ಯ. ಒಬ್ಬಂಗೆ ಆಗಲ್ಲ ಅಂದ್ರೆ ಅವನಿಗೆ ಇನ್ನೊಬ್ಬ ಸಹಾಯ ಮಾಡೋನಿರ್ತಾನೆ. ದೇವರು ಸೃಷ್ಟಿ ಮಾಡಿರುವಂತ ಒಂದು ಇದು ಪರಿಕಲ್ಪನೆ ಅದು.
1: ಹೌದು,
0: ನಾನು ಹಿಂಗಾಗೋಯ್ತು ಅಂತ ನಾನು ಇದು ಮಾಡ್ಕೊಂಡು ಕೂತ್ರೆ ಸಮಾಜ ನಿಮ್ಮ ಮುಂದೆ ಬರಲ್ಲ.
1: ಖಂಡಿತ.
0: ಹಾಗಾಗಿ ನಾನು ಹೇಳೋದು ವಿಶೇಷ ಚೇತನರಿಗೆ ಏನು ಹೇಳೋದಪ್ಪ ಅಂತಂದ್ರೆ, ಸಮಸ್ಯೆಗಳು ಈಗ ನಿನಗೆ 40 ತಗೊಂಡ್ರೆ ಪಾಸ್ ಆಗ್ತೀಯ ಅಂದ್ರೆ ವಿಶೇಷ ಚೇತನಿಗೆ 60 ಬೇಕು. 60, 20 ಯಾವ್ದಪ್ಪ ಅಂದ್ರೆ ಅವನ ಮನಸ್ಸು. ಆ ಮನಸ್ಸು ಇದೆಯಲ್ಲ, ಆ ಮನಸ್ಸು 20 ಜಾಸ್ತಿ ತಗೊಳ್ಬೇಕು. ಅವಾಗ ನೀವು ಸಮಾಜದ ಎಲ್ಲರ ಜೊತೆ ಬೆಳೀತೀರಾ, ಎಲ್ಲರಂತೆ ಗೌರವ ಸ್ವೀಕರಿಸ್ತೀರಾ, ಎಲ್ಲರಿಗಿಂತ ಹೆಚ್ಚಿಗೆ ಪ್ರಕಾಶಿಸ್ತೀರಾ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಏನು ಈ ಒಂದು ನ್ಯಾಷನಲ್ ಟ್ರಸ್ಟ್ ವಿಶೇಷ ಚೇತನರಿಗೆ ಏನೆಲ್ಲ ಒಂದು ಅವಕಾಶಗಳನ್ನು ಅಥವಾ ಸೇವೆಗಳನ್ನು ಕಲ್ಪಿಸ್ಕೊಡ್ತಾ ಇದೆ, ಅದನ್ನು ನಾವು ಪಡೆದುಕೊಳ್ಬೇಕು ಅಂದಾಗ ಹೇಗೆ ಯಾವ ರೀತಿಯಲ್ಲಿ ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ನಮ್ಮ ಮತ್ತು ವಿಶೇಷ ಚೇತನ ಕುಟುಂಬಗಳಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ತಮ್ಮ ಕೊನೆಯ ಸಂದೇಶ ಅಥವಾ ಸಲಹೆ ಏನು ಸರ್?
0: ಇದರಲ್ಲಿ 50% ಸಾರ್ವಜನಿಕರು, 60% ಸಾರ್ವಜನಿಕರು ತಪ್ಪಿದ್ರು, 40% ಸಾರ್ವಜನಿಕರು ನಮ್ಮ ಜೊತೆಗೆ ಇದ್ದಾರೆ. ನಾವು ವಿಶೇಷ ಚೇತನರಾದವರು, ಅವರನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಂದು ಇಂಪಾರ್ಟೆಂಟ್. ಬಟ್ ನಾವು ಇದುವರೆಗೆ ಅಬ್ಸರ್ವ್ ಮಾಡಿದಂಗೆ ಎಲ್ಲೂ ಅಂಗವಿಕಲ ಅನ್ನೋ ಥರ ಎಲ್ಲೂ ಯಾರೋ ನೋಡಿದ್ದೀವಿ. ಆ ಭಾವನೆಯನ್ನು ನಾವು

0: ಬೆಳೆಸ್ಕೋಬೇಕು ಅಂದರೆ ನಿಮ್ಮಷ್ಟೇ ಸ್ಟ್ರಾಂಗ್ ಇದನ್ನು ಮೆಂಟಲ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೋಬೇಕು. ಅದು ಅದಕ್ಕೆ ಸಂಬಂಧಪಟ್ಟ ಪರಿಸರ ಕೂಡ ನಿರ್ಮಾಣ ಆಗಬೇಕು. ಆ ನಿರ್ಮಾಣ ಆಗೋದಕ್ಕೆ ನಮ್ಮ ಎನ್ ಜಿ ಒಗಳು ಏನು ಮಾಡಬೇಕು ಆ ಸೇವೆನಲ್ಲಿ? ಏನಪ್ಪ ಈಗ ಏನು ಸರ್ವಿಸಸ್ ಮಾಡ್ತಾ ಇದ್ದೀರಾ ವಿವೇಕಾನಂದ ಯೂತ್ ಮೂಮೆಂಟ್ನವರು? ಎಲ್ಲ ಥರ ರಿಹಾಬಿಟೇಷನಲ್ಲೂ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ನಿಮ್ಮ ಈ ಮೂಮೆಂಟಲ್ಲಿ ಯಾರೋ ಒಬ್ಬ ಐ ಎಸ್ ಆಫೀಸರ್ ಆದ್ರೆ ನಟಿಸಿ ಎಲ್ಲರೂ ಅದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಗಳಿದ್ರು ಅವ್ಯವಸ್ಥೆಗಳ ಮುಖಾಂತರನೇ ವ್ಯವಸ್ಥೆನ ಸರ್ವಿ ಮಾಡುವಂತಹ ಒಂದು ಕಲ್ಪನೆ ವಿಶೇಷಚೇತನರಲ್ಲೂ ಇರಬೇಕು. ನಮ್ಮಲ್ಲೂ ಕೂಡ ನ್ಯಾಯ ನೀತಿ ಧರ್ಮ ಸಹಬಾಳ್ವೆ ನನ್ನ ಮನಸ್ಸಲ್ಲೂ ಇರಬೇಕು, ವಿಶೇಷಚೇತನರಲ್ಲೂ ಇರಬೇಕು. ಆವಾಗ ಅವರಲ್ಲಿರೋ ತಳಮಳವನ್ನು ನಾವು ಕ್ಲೀನ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದೇ ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ.
1: ಓಕೆ ಸರ್, ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ ಹಲೋ
2: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮ್ಮ ಹೆಸರು ಮಹದೇಸ್ವಾಮಿ ಅಂತ.
1: ಮಹದೇಸ್ವಾಮಿ ಅವರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್ ನಮ್ಮ ಮೈಸೂರಿಂದ.
1: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ಏನಿಲ್ಲ, ಅಂಗವಿಕಲರಿಗೆ
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಏನೇನು ಯೋಜನೆಗಳಿದೆ ಅಂಗವಿಕಲರಿಗೆ ಅಂತನಾ?
0: ಸರ್ ನಮಸ್ತೆ, ಮಾದೇಸ್ವಾಮಿ ಅವರೇ. ಮೈಸೂರಲ್ಲಿ ಎಲ್ಲಿಯವರು ಸರ್ ತಾವು? ನೀವು ಅಂಗವಿಕಲರ ಸರ್?
2: ಅಂಗವಿಕಲರ.
0: ನಿಮ್ಮ ಹತ್ರ ಇದು ಯು ಡಿ ಐ ಡಿ ಕಾರ್ಡ್ ಇದೆಯಾ? ಈಗ ನಿಮ್ಗೆ ಇದು ಮಾಸಿಕ ವೇತನ ಬರ್ತಾ ಇದೆಯಾ?
2: ಮಾಸಿಕ ವೇತನ ಬರ್ತೈತೆ. ಇವಾಗ
0: ಏನಕ್ ಸ್ಟಾಪ್ ಮಾಡಿದ್ದಾರೆ? ನಿಮ್ಮಲ್ಲಿ ಒಬ್ರು ವಿ ಆರ್ ಡಬ್ಲ್ಯೂ ಅಂತ ಇರ್ತಾರಲ್ವಾ, ಅವ್ರನ್ನ ಕೇಳದೆ ಮಾಹಿತಿಗಳು ಖಂಡಿತ ಕೊಡ್ತಾರೆ. ಇದಕ್ಕೆ ಹೇಳಬೇಕು ಅಂತಂದ್ರೆ ಮಾದೇಸ್ವಾಮಿ ಅವ್ರ ಸುಮಾರು ಸೌಲಭ್ಯಗಳಿದೆ ಆಯ್ತಾ, ಅವ್ರ ಹತ್ರ ಎಲ್ಲ ಸಿಕ್ಕತ್ತೆ ಆಯ್ತಾ, ಅದನ್ನ ಅವರಿಂದ ಪಡ್ಕೊಳ್ಳಿ ಆಯ್ತಾ. ಹಾಗಾದ್ರೆ ನೀವೇನ್ ಮಾಡಿ ಅಂದ್ರೆ, ತಿಲಕ್ ನಗರದಲ್ಲಿ ಜಿಲ್ಲಾ ವಿಕಲಚೇತನರ ಆಫೀಸ್ ಇದೆಯಲ್ಲ, ಅಲ್ಲಿ ಹೋಗಿ ಮಾಹಿತಿಗಳಿಗೆ ಒಂದು ಪುಸ್ತಕ ಮಾಡಿದ್ದಾರೆ ವಿಶೇಷ ಚೇತನರಿಗೆ, ಅದು ಕೊಡ್ತಾರೆ ನಿಮಗೆ. ಖಂಡಿತ ಕೊಡ್ತಾರೆ. ಧನ್ಯವಾದಗಳು, ನಮಸ್ಕಾರ.
1: ಓಕೆ, ಧನ್ಯವಾದಗಳು ಮಹದೇಶ್ವಾಮಿ ಅವರೇ ಕರೆ ಮಾಡಿದ್ದಕ್ಕೆ.
2: ಸರ್
1: ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ನ್ಯಾಷನಲ್ ಟ್ರಸ್ಟ್ ಮೂಲಕ ವಿಶೇಷ ಚೇತನರಿಗೆ ಇರತಕ್ಕಂಥ ಒಂದು ಸೇವೆಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ಕೊಡ್ರಿ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ತುಂಬಿರುವುದೇ ಧನ್ಯವಾದಗಳು ಸರ್.
0: ಧನ್ಯವಾದಗಳು. ನೀವು ನನ್ನನ್ನು ಇಷ್ಟು ದೂರ ಕರೆಸಿ ನನಗೆ ತಿಳಿದಿರುವ ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಜನಧ್ವನಿ ಕೇಂದ್ರಕ್ಕೆ ನಾನು ಕೂಡ ಅತ್ಯಂತ ಚಿರೋಣಿಗಿದ್ದೆ. ಧನ್ಯವಾದ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷ ಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡುವವರು ಮೈಸೂರಿನ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರದ ಶ್ರೀ ವೈದ್ಯನಾಥ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
3: ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
4: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿಬರೋಣ.

ಕೇಳುಗರೆ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ದಿನದಿನ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900551119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900551119. ನಮಸ್ಕಾರ, ಶುಭರಾತ್ರಿ.